ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ. ಇದು ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಮುಂಜಾನೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ.

ಭಕ್ತಿಯ ಸುದ್ದಿಯಲ್ಲಿ, ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ರೇಡಿಯೋ ನಿನಾದ 90.4 ಎಫ್ಎಂ ಭಕ್ತಿ ನಿನಾದ. ಭಕ್ತಿಯ ಸುದ್ದಿಯಲ್ಲಿ, ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 ಎಫ್ಎಂ ಭಕ್ತಿ ನಿನಾದ.

ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ಎಸ್ಟಿಎಂ ಆರೋಗ್ಯವಾಣಿ.

0: ರೇಡಿಯೋ ನಿನಾದ 90.4 ಎಫ್ಎಂ ಕೇಳುಗರಿಗೆ ಎಸ್ಡಿಎಂ ಆರೋಗ್ಯವಾಣಿ ಸರಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮೊಂದಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ, ಇಲ್ಲಿನ ಮಕ್ಕಳ ಚಿಕಿತ್ಸಾ ವಿಭಾಗದ ಮಕ್ಕಳ ತಜ್ಞರಾಗಿರುವ ಡಾಕ್ಟರ್ ಪ್ರತೀತ್ ಪಿ ಅಜಿಲ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ತೆ.
0: ಮಳೆಗಾಲದಲ್ಲಿ ಈ ಮಕ್ಕಳನ್ನ ಕಾಡುವ ಸಾಮಾನ್ಯ ಕಾಯಿಲೆಗಳ ಬಗ್ಗೆ ಡಾಕ್ಟರ್ ಪ್ರತೀತ್ ಪಿ ಅಜಿಲ ಅವರು ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ. ಡಾಕ್ಟರ್, ಈಗ ಮೊದಲನೇದಾಗಿ ಮಳೆಗಾಲದಲ್ಲಿ ಯಾವ್ಯಾವ ಕಾಯಿಲೆಗಳು ಸಾಮಾನ್ಯವಾಗಿ ಮಕ್ಕಳನ್ನು ಕಾಡ್ತಾ ಇರುತ್ತೆ?
2: ಎಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಈ ಮಳೆಗಾಲದಲ್ಲಿ ಅತಿ ಹೆಚ್ಚು ಈಗ ಕಾಯಿಲೆಗಳು ಬರುವುದು ಅಂತ ಹೇಳಿದರೆ ಅದು ದೊಡ್ಡವರಿಗೆ ಇರ್ಬೋದು ಇಲ್ಲ ಮಕ್ಕಳಿಗೆ ಇರ್ಬೋದು, ಸರ್ವೇ ಸಾಮಾನ್ಯವಾಗಿ ಬರುವಂತಹ ಕಾಯಿಲೆ ಅಂದರೆ ಒಂದು ಶೀತ, ಜ್ವರ, ಕೆಮ್ಮು. ಅದರ ಜೊತೆಗೇ ಇತ್ತೀಚೆಗೆ ತುಂಬ ನಾವು ನೋಡ್ತಾ ಇದ್ದೀವಿ ತುಂಬ ಕೇಸಸ್ ಬರ್ತಾ ಇದೆ ಡೆಂಗ್ಯೂ ಅಂತ. ಅದರ ಜೊತೆಗೆ ಈ ಕಫದ ಸಮಸ್ಯೆ, ಹಾಗೆ ಅದರ ಜೊತೆಗೆ ಇನ್ನೊಂದು ಸಮಸ್ಯೆ ಏನಂತ ಹೇಳಿದರೆ ನಮ್ಮ ಈ ಮಕ್ಕಳಲ್ಲಿ ಕಂಡು ಬರುವಂತಹ ವಾಂತಿ ಭೇದಿ, ಇದು ಅತ್ಯಂತ ಈ ಮಳೆಗಾಲದಲ್ಲಿ ಕಂಡು ಬರುವಂತಹ ಸಾಮಾನ್ಯವಾದಂಥ ಕೆಲವೊಂದು ಕಾಯಿಲೆಗಳು. ಸೊ ಇದರ ಬಗ್ಗೆ ಇವತ್ತು ನಾನು ಇಲ್ಲಿ ನಿಮ್ಮ ಜೊತೆಗೆ ಕೆಲವೊಂದು ವಿಷಯಗಳನ್ನು ಹಂಚಿಕೊಳ್ಳಲಿಕ್ಕೆ ತುಂಬ ಸಂತೋಷ ಪಡ್ತಿದ್ದೇನೆ. ಮೊದಲನೇದಾಗಿ ಎಲ್ರಿಗೂ ಗೊತ್ತಿರುವಂತೆ ನಮ್ಮ ಆಸ್ಪತ್ರೆಯಲ್ಲಿ ಈಗಾಗಲೇ ಸುಮಾರು 3 ಜನ ಮಕ್ಕಳ ತಜ್ಞ ವೈದ್ಯರಿದ್ದೇವೆ. ಹಾಗೆ ಬೇರೆ ಬೇರೆ ವಿಭಾಗದಲ್ಲಿ ಎಲ್ಲ ವಿಭಾಗದಲ್ಲಿಯೂ ಸರ್ಜರಿ ಇರ್ಬೋದು, ಮೆಡಿಸಿನ್ ಇರ್ಬೋದು, ಹಾಗೆ ಆರ್ಥೋಪೆಡಿಕ್ಸ್ ಇರ್ಬೋದು, ಎಲ್ಲ ವಿಭಾಗದಲ್ಲಿಯೂ ತಜ್ಞ ವೈದ್ಯರನ್ನು ಒಳಗೊಂಡಂತಹ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಮ್ಮದು, SGM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಮಕ್ಕಳ ವಿಭಾಗದಲ್ಲಿ ಅಂತ ಹೇಳಿದರೆ ಈಗಾಗಲೇ ನಮ್ಮಲ್ಲಿ NICU ವ್ಯವಸ್ಥೆ ಇದೆ, ಅಂದರೆ ಸಣ್ಣ ಶಿಶುಗೆ ಸಂಬಂಧಪಟ್ಟಂತಹ ನ್ಯೂನೆಟಲ್ ICU, ಅದರ ಜೊತೆಗೆ ಮಕ್ಕಳ ICU ಕೇಂದ್ರ ಇದೆ. ಅಂತೆ ಜನರಲ್ ವಾರ್ಡ್ ಮತ್ತು ಸ್ಪೆಷಲ್ ವಾರ್ಡ್ ಒಳಗೊಂಡಂತಹ ಮಕ್ಕಳ ವಿಭಾಗ ಇದು. ಸೊ ಈಗ ನೆಕ್ಸ್ಟ್ ನಮ್ಮ ಈ ಕಾಯಿಲೆಗೆ ಸಂಬಂಧಪಟ್ಟಂತೆಯೇ ಮೊದಲನೇದಾಗಿ ಸರ್ವೇ ಸಾಮಾನ್ಯವಾಗಿ ನಾವು ಕಂಡುಬರುವಂತಹ ಒಂದು ಕಾಯಿಲೆ ಅಂತ ಹೇಳಿದರೆ ಡೆಂಗ್ಯೂ. ಇದರಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಎಲ್ರಿಗೂ ಗೊತ್ತಿರುವಂತೆ ಜ್ವರ, ಅದರ ಜೊತೆಗೆ ತಲೆನೋವು, ಹಾಗೆ ಮೈಕೈ ನೋವು, ಹಾಗೆ ಸುಸ್ತು, ಇದು ಅದರ ಸಾಮಾನ್ಯವಾದ ಲಕ್ಷಣಗಳು. ಇದರಲ್ಲಿ ಏನಂತ ಹೇಳಿದರೆ ಯೂಶ್ವಲಿ ಮೊದಲನೇ 1 ಅಥವಾ 2ನೇ ದಿವಸದಲ್ಲಿ ನಮಗೆ ಡೆಂಗ್ಯೂವಿನ ಪಾಸಿಟಿವಿಟಿ ರೇಟ್ ಅಂತ ಏನು ಹೇಳ್ತೇವೆ ಅದು ಕೆಲವೊಂದು ಸಲ ಬಂದರೂ ಬರಬಹುದು, ಇಲ್ಲ ಬರದೇನೂ ಇರಬಹುದು. ಬಟ್ ಸರ್ವೇ ಸಾಮಾನ್ಯವಾಗಿ ನಾವು ಯೂಶ್ವಲಿ ಏನು ಹೇಳ್ತೇವೆ ಅಂದರೆ 2ರಿಂದ 3ನೇ ದಿವಸದಲ್ಲಿ ಇಂತಹ ಲಕ್ಷಣಗಳು ಕಂಡು ಬಂದಲ್ಲಿ ಅಥವಾ ಇದೇ ಥರ ಲಕ್ಷಣಗಳು ಕಂಟಿನ್ಯೂ ಆದಲ್ಲಿ ರಕ್ತ ಪರೀಕ್ಷೆಯನ್ನು ಮಾಡಿಸ್ಕೊಳ್ಬೇಕಾಗ್ತದೆ. ಸೊ ಈ ಥರ ರಕ್ತ ಪರೀಕ್ಷೆ ಮಾಡಿಸ್ಕೊಂಡಾಗ ಮೇಯ್ನಾಗಿ ಅಂತ ಹೇಳಿದರೆ ಅದರಲ್ಲಿ ಬಿಳಿ ರಕ್ತ ಕಣಗಳು ಮತ್ತು ಪ್ಲೇಟ್ಲೆಟ್ಸ್ ಅಂತ ಹೇಳ್ತೇವೆ 2 ವಿಭಾಗ ಇದೆ. ಸೊ ಇದೆರಡು ಇಫೆಕ್ಟ್ ಆಗ್ತದೆ ಡೆಂಗ್ಯೂ ಈ ಕಾಯಿಲೆಯಿಂದಾಗಿ. ಸೊ ಹೇಗೆ ಈ ಡೆಂಗ್ಯೂ ಹೇಗೆ ಹರಡ್ತದೆ ಅಂತ ಹೇಳಿದರೆ ನಾವು ಈಗ ಯೂಶ್ವಲಿ ಬೇಸಿಗೆಗಾಲದಿಂದ ಮಳೆಗಾಲ ಸ್ಟಾರ್ಟ್ ಆಗುವ ಟೈಮಲ್ಲಿ ಸೊ ಏನಾಗ್ತದೆ ಹೇಳಿದರೆ ಈ ನಮ್ಮಲ್ಲಿ ಅಲ್ಲಲ್ಲಿ ಇರುವಂತಹ ಟೈರ್ಗಳಿರ್ಬೋದು, ಇಲ್ಲ ಈ ಪಾತ್ರೆಗಳಿರ್ಬೋದು, ಇಲ್ಲ ಓಪನ್ ಆಗಿ ಬಿಟ್ಟಂತಹ ಈ ಹೂವಿನ ಚಟ್ಟಿಗಳಿರ್ಬೋದು, ಸೊ ಇದರಲ್ಲೆಲ್ಲ ನೀರು ತುಂಬಿಕೊಂಡಾಗ ಅಥವಾ ಅಲ್ಲಿ ನೀರು ಶೇಖರಣೆಯಾಗಿ ಅದರಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗ್ತವೆ. ಸೊ ಈ ಥರ ಸೊಳ್ಳೆಗಳು ಉತ್ಪತ್ತಿ ಆದ ನಂತರದಿಂದ ಈ ಸೊಳ್ಳೆಗಳು ಬಂದು ನಮಗೆ ಕಚ್ಚೋದರಿಂದ ಡೆಂಗ್ಯೂವಿನ ಒಂದು ಏನು ಲಕ್ಷಣಗಳು ಕಂಡು ಬರಲಿಕ್ಕೆ ಶುರುವಾಗ್ತದೆ. ಯೂಶ್ವಲಿ ಈ ಸೊಳ್ಳೆ ಕಚ್ಚಿದ ಒಂದು 2-3 ದಿವಸ ಅಂದರೆ ಅದರ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಏನು ಹೇಳ್ತೇವೆ ಸುಮಾರು 2ರಿಂದ 3 ದಿವಸ ಇರ್ತದೆ. ಅದಕ್ಕೋಸ್ಕರ ನಾವು ಫಸ್ಟ್ ಒಂದಿಗೆ ಜ್ವರ ಬಂದ ತಕ್ಷಣ ಎಲ್ಲ ಜ್ವರವು ಡೆಂಗ್ಯೂ ಆಗಬೇಕು ಅಂತ ಏನೂ ಇಲ್ಲ. ಡೆಂಗ್ಯೂನ ಬಗ್ಗೆ ಇರುವಂತಹ ಅರಿವಿದೆ ಅದನ್ನು ಇನ್ನಷ್ಟು ಹೆಚ್ಚುಗೊಳಿಸಿ, ಯಾಕಂತ ಹೇಳಿದರೆ ಇದರಿಂದ ಇದು ಡೆಂಗ್ಯೂ ಅಂತ ಏನು ಇದೆಯಲ್ಲ ಸೊ ಇದು ನಮಗೆ ಟ್ರೀಟ್ ಮಾಡಬಲ್ಲದಂತಹ ಇದು ಕಾಯಿಲೆ ಆಗಿರೋದ್ರಿಂದ ಇದನ್ನು ಕ್ಲಪ್ತ ಸಮಯದಲ್ಲಿ ಅದಕ್ಕೆ ಸೂಕ್ತ ಸಮಯದಲ್ಲಿ ನಾವು ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟರೆ ಯಾವುದೇ ತೊಂದರೆಗಳು ಆಗದಂತೆ ನೋಡಿಕೊಳ್ಬೋದು. ಸುಮಾರು ನಾವು ಈಗ ಯೂಶ್ವಲಿ ಹೇಳೋದು ಹೇಳಿದರೆ 100 ಮಕ್ಕಳಲ್ಲಿ ಡೆಂಗ್ಯೂ ಬಂದರೆ 80% ಮಕ್ಕಳಿಗೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗುವ ಅವಶ್ಯಕತೆ ಇರೋದಿಲ್ಲ. ಅದೇ ಉಳಿದ 20% ಮಕ್ಕಳಲ್ಲಿ ಕೆಲವರಿಗೆ ಹಾಸ್ಪಿಟಲ್ ಅಡ್ಮಿಷನ್ ಆಗಬೇಕಾಗ್ತದೆ. ಆ 20% ಮಕ್ಕಳಲ್ಲಿ ಸುಮಾರು 4-5% ಮಕ್ಕಳಿಗೆ ಕೆಲವೊಂದು ಸಲ ತುಂಬ ಸೀರಿಯಸ್ ಆದಂತಹ ಸಮಸ್ಯೆಗಳಾಗುವ ಸಾಧ್ಯತೆಗಳಿರ್ತವೆ. ರಕ್ತಸ್ರಾವ ಆಗೋದು, ಮೆದುಳಲ್ಲಿ ರಕ್ತಸ್ರಾವ ಆಗೋದು, ಅಥವಾ ನಮ್ಮ ಶ್ವಾಸಕೋಶದಲ್ಲಿ ಅಥವಾ ಕರುಳಲ್ಲಿ ಎಲ್ಲ ನೀರು ತುಂಬಿಕೊಳ್ಳುವಂಥದ್ದು, ಇಂಥದ್ದೆಲ್ಲ ಲಕ್ಷಣಗಳು ಸುಮಾರು ಒಂದು 4-5% ಮಕ್ಕಳಲ್ಲಿ ಕಾಣಲಿಕ್ಕೆ ಸಾಧ್ಯತೆಗಳಿರ್ತವೆ. ಸೊ ಮೇಯ್ನಾಗಿ ಏನಂತ ಹೇಳಿದರೆ, ನಮಗೆ ಡೆಂಗ್ಯೂ ಅಂದಂತ ತಕ್ಷಣ ನಾವು ಹೆದರ್ಕೊಳ್ಳದೆ ನಾವು ಅದಕ್ಕೆ ಬೇಕಾದಂತಹ ಸೂಕ್ತವಾದಂತಹ ಟ್ರೀಟ್ಮೆಂಟನ್ನು ತಗೊಂಡಲ್ಲಿ ಈ ಕಾಯಿಲೆಯಿಂದ ನಮಗೆ ಪಾರಾಗ್ಬೋದು ಅಂತ ಹೇಳ್ತಿದೆ
0: ಡಾಕ್ಟ್ರೆ. ಹಾಗೆ ಮಕ್ಕಳನ್ನ ಹೆಚ್ಚು ಕಾಡುವಂಥದ್ದು ನ್ಯೂಮೋನಿಯಾ ಸಮಸ್ಯೆ ಅಂದರೆ ಕಫದ ಸಮಸ್ಯೆ, ಇದರ ಬಗ್ಗೆ ನಮ್ಮ ಕೆಳಗರಿಗೆ ಸ್ವಲ್ಪ ಮಾಹಿತಿ ಕೊಡಿ.
2: ಇದು ಒಂದು ಒಳ್ಳೆಯ ಪ್ರಶ್ನೆ. ಈಗ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನ್ಯೂಮೋನಿಯಾ ಅನ್ನೋದು ಒಂದು ಮಾರಕ ಕಾಯಿಲೆ. ಯಾಕಂತ ಹೇಳಿದರೆ ಇದು ದೊಡ್ಡವರಲ್ಲೇ ಆಗಿರಲಿ ಅಥವಾ ಮಕ್ಕಳಲ್ಲೇ ಆಗಿರಲಿ, ಅದಕ್ಕೆ ಸೂಕ್ತ ಸಮಯದಲ್ಲಿ ಅದಕ್ಕೆ ಬೇಕಾದಂತಹ ಟ್ರೀಟ್ಮೆಂಟ್ ಆಗಿಲ್ಲ ಹೇಳಿದರೆ ತುಂಬ ಜೀವಕ್ಕೆ ಹಾನಿ ಮಾಡುವಂತಹ ಅಪಾಯ ಕೂಡ ತಂದುಕೊಡ್ತದೆ. ಸೊ ಮೊದಲನೇದಾಗಿ ಏನಂತ ಹೇಳಿದರೆ, ನ್ಯೂಮೋನಿಯಾದಲ್ಲಿ ಎರಡು ವಿಧ ಇರ್ತದೆ. ಒಂದು ವೈರಲ್ ನ್ಯೂಮೋನಿಯಾ ಅಂತ ಹೇಳ್ತೇವೆ, ಇನ್ನೊಂದು ಬ್ಯಾಕ್ಟೀರಿಯಲ್ ನ್ಯೂಮೋನಿಯಾ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಲಕ್ಷಣಗಳು ಏನಂತ ಹೇಳಿದರೆ, ಒಂದು ಜ್ವರ, ಶೀತ, ಕೆಮ್ಮು, ಹಾಗೆ ಕಫದ ಸಮಸ್ಯೆ ಆಗುವಂತಹದ್ದು. ಕೆಲವೊಂದ್ಸಲ ಏನಾಗ್ತದೆ ಅಂತ ಹೇಳಿದ್ರೆ, ಈ ಮಕ್ಕಳಲ್ಲಿ ಸುಮಾರು ಈ ಥರ ಜ್ವರ, ಶೀತ, ಕೆಮ್ಮು, ಕಫ ಆದಾಗ ಉಸಿರಾಟದ ತೊಂದರೆ ಬರುವಂಥದ್ದು, ಅಥವಾ ತುಂಬ ಫಾಸ್ಟ್ ಬ್ರೀದಿಂಗ್ ಅಂತ ಹೇಳ್ತೇವೆ, ಅಂದರೆ ತುಂಬ ತೀವ್ರವಾಗಿ ಉಸಿರಾಡುವಂತಹದ್ದು, ಅಥವಾ ಇಲ್ಲಿ ನಮ್ಮ ಹೊಟ್ಟೆ ಅಲ್ಲಿ ಪಕ್ಕಿ ಒಳಗೆ ಹೋಗೋದು ಅಂತ ಹೇಳ್ತೇವೆ.
0: ಹೌದು.
2: ಸೊ ಆ ಥರ ಲಕ್ಷಣಗಳೆಲ್ಲ ಕಂಡು ಬರ್ತವೆ. ಸೊ ಮೇಯ್ನಾಗಿ ಏನಂತ ಹೇಳಿದರೆ, ಈ ಥರ ಶೀತ, ಕೆಮ್ಮು, ಜ್ವರ ಇದ್ದಾಗ ಅದಕ್ಕೆ ಬೇಕಾದಂಥ ಟ್ರೀಟ್ಮೆಂಟ್ ಕ್ಲಪ್ತ ಸಮಯದಲ್ಲಿ ಆದರೆ, ಈ ಫಾಸ್ಟ್ ಬ್ರೀದಿಂಗ್ ಅಂತ ಏನು ಹೇಳ್ತೇವೆ ಅಥವಾ ಉಸಿರಾಟದ ತೊಂದರೆ ಆಗುವುದಕ್ಕೆ ಆ ಸ್ಟೇಜಿಗೆ ಹೋಗಿದ್ದನ್ನು ತಪ್ಪಿಸ್ಬೋದು. ಬಟ್ ಕೆಲವೊಂದ್ಸಲ ಏನಾಗ್ತದೆ ಅಂತಂದರೆ, ಓವರ್ ದ ನೈಟ್ ಅಂದರೆ ರಾತ್ರಿ ಬೆಳಗಾಗುವಾಗ ಈ ಥರ ಅದು ತುಂಬ ಸಿವಿಯರಿಟಿ ಜಾಸ್ತಿ ಆಗಿ ಈ ಥರ ಸಮಸ್ಯೆಗಳಾಗೋದು ಇರ್ತವೆ. ಸೊ ಏನು ಮಾಡಬೇಕು ಹೇಳಿದರೆ, ಈ ಥರ ಆದಾಗ ಫಸ್ಟ್ ಏನೇ ಯಾವುದೇ ಜ್ವರ, ಶೀತ, ಕೆಮ್ಮು ಇದ್ದಾಗ ಫಸ್ಟಿಗೆ ನೀವು ಮನೆಯಲ್ಲಿ ಮೆಡಿಸಿನ್ ಮಾಡಿದೆ, ಡಾಕ್ಟರ್ನ ಕನ್ಸಲ್ಟ್ ಮಾಡಿದರೆ, ಪಿಡಿಯಾಟ್ರಿಷಿಯನ್ಸ್ಗೆ ಕನ್ಸಲ್ಟ್ ಮಾಡಿದರೆ ಉತ್ತಮ. ಅದಲ್ಲದೆ ನಿಮ್ಮ ಹತ್ರದಲ್ಲಿ ಯಾರು ಕನ್ಸಲ್ಟ್ ಮಾಡುವಂತಹ ನಿಮ್ಮ ಫ್ಯಾಮಿಲಿ ಡಾಕ್ಟರ್ಸ್ ಇರ್ಬೋದು, ಯಾರಿಗಾದರೂ ಕನ್ಸಲ್ಟ್ ಮಾಡಿ ಇನಿಷಿಯಲಿ ಬೇಕಾದಂತಹ ಅದಕ್ಕೆ ಟ್ರೀಟ್ಮೆಂಟನ್ನು ನೀವು ಸ್ಟಾರ್ಟ್ ಮಾಡಿದರೆ ಮುಂದೆ ಆಗುವಂತಹ ದೊಡ್ಡ ದೊಡ್ಡ ಸಮಸ್ಯೆಯನ್ನು ನಾವು ತಪ್ಪಿಸ್ಬೋದು. ಸೊ ಇದರಲ್ಲಿ ಇನ್ನೊಂದೇನು ಹೇಳಿದರೆ, ಈ ನ್ಯೂಮೋನಿಯಾದಲ್ಲಿ ತುಂಬ ಸಿವಿಯರಿಟಿ ಆಗಿ ಕೆಲವೊಂದು ಸಮಸ್ಯೆಗಳು ಬರ್ತವೆ. ಅಂದರೆ ಮಗುವಿಗೆ ಹಾಲು ಕುಡಿಲಿಕ್ಕೆ ಕಷ್ಟ ಆಗುವಂಥದ್ದು, ಎದೆ ಹಾಲು ಕುಡಿಲಿಕ್ಕೆ ಕಷ್ಟ ಆಗುವಂಥದ್ದು, ಇಲ್ಲ ಕೆಲವೊಂದ್ಸಲ ಈ ಕೈಕಾಲೆಲ್ಲ ನೀಲಿ ಆಗುವಂಥದ್ದು, ಇದೆಲ್ಲ ತುಂಬ ಸಿವಿಯರ್ ನ್ಯೂಮೋನಿಯಾದಲ್ಲಿ ತುಂಬ ಸಿವಿಯರಿಟಿ ಆದಾಗ ಈ ಥರ ಲಕ್ಷಣಗಳು ಕಂಡು ಬರ್ತವೆ. ಸೊ ಮಳೆಗಾಲದಲ್ಲಿ ಮೇಯ್ನಾಗಿ ಏನು ಹೇಳಿದರೆ, ಈ ಥರ ತುಂಬ ಮಳೆ ಸುರಿಯುತ್ತಿರಬೇಕಾದ್ರೆ ಇಲ್ಲ ಸ್ವಲ್ಪ ಹವಾಮಾನದಲ್ಲಿ ವೈಪರೀತ್ಯ ಆದಾಗ ನಾವು ಇದಕ್ಕೆ ಬೇಕಾದಂತಹ ಟ್ರೀಟ್ಮೆಂಟನ್ನು ಮಾಡ್ತೇವೆ. ಉತ್ತಮ ಸಜೆಷನ್ ಅಂತ ಹೇಳಿದರೆ, ನಾವು ಆದಷ್ಟು ಈ ರೋಗ ಬರದಂತೆ ತಡೆದರೆ ಒಳ್ಳೆಯದು. ಅದನ್ನು ಹೇಗೆ ತಡೆಯಬೋದು ಅಂತ ಹೇಳಿದರೆ, ಆದಷ್ಟು ನಾವು ಬೆಚ್ಚಗಿಟ್ಕೊಳ್ಳೋದು, ಇಲ್ಲ ಆದಷ್ಟು ಬಿಸಿನೀರನ್ನು ನಾವು ಕುಡಿಯುವಂಥದ್ದು, ಅಥವಾ ನಮ್ಮ ಸುತ್ತಮುತ್ತಲು ಅಂದರೆ ಮನೆಯ ಸುತ್ತಮುತ್ತಲು ನಾವು ಕ್ಲೀನ್ ಇಟ್ಕೊಳ್ಳುವಂಥದ್ದು, ಅದರ ಜೊತೆಗೇ ರಾತ್ರಿ ಹೊತ್ತಲ್ಲಿ ತುಂಬ ಚಳಿ ಇರುವುದ ಕಾರಣ ಆದಷ್ಟು ನಾವು ಬೆಚ್ಚಗಿಟ್ಕೊಂಡ್ರೆ ಅಥವಾ ಮಳೆಯಲ್ಲಿ ಆದಷ್ಟು ನೆನೆಯೋದನ್ನು ನಾವು ತಪ್ಪಿಸಿದರೆ ಈ ಥರ ಸಮಸ್ಯೆಗಳಿಗೆ ಹೋಗಲಾದಂತೆ ತಡೆಗಟ್ಟಬಹುದು.
0: ಡಾಕ್ಟ್ರೆ, ಹಾಗೆ ನಾವು ಗಮನಿಸುವುದಾದರೆ, ಈಗ ಮಳೆಗಾಲ ಹೊರತುಪಡಿಸಿ ಇರ್ತದೆ, ಮತ್ತೆ ಮಳೆಗಾಲದಲ್ಲಿ ಹೆಚ್ಚಾಗಿ ನಾವು ನೋಡ್ತಾ ಇರುವಂಥದ್ದು ಈ ನೆಗಡಿ ಮತ್ತು ಶೀತ, ಇದನ್ನು ನಾವು ಹೇಗೆ ನಿಯಂತ್ರಿಸ್ಬೋದು, ಮನೆಯಲ್ಲಿ ಮಾಡ್ಬೋದ ಅಥವಾ ಅದಕ್ಕೂ ನಾವು ದಿಢೀರಂತ ಡಾಕ್ಟ್ರನ್ನ ಕನ್ಸಿಡರ್ ಆಗಬೇಕಾ?
2: ನೋಡಿ, ಇದರಲ್ಲಿ ಈಗ ಶೀತ ನೆಗಡಿ ಅಂತ ಹೇಳಿದ ತಕ್ಷಣ ಏನು ದಿಢೀರಾಗಿ ಡಾಕ್ಟರ್ನೇ ಕನ್ಸಲ್ಟ್ ಮಾಡಬೇಕು ಅಂತಲ್ಲ, ಬಟ್ ಆದರೆ ಎಲ್ಲಿಯಾದರೂ ಅವರಿಗೆ ಕೆಮ್ಮು ಅಥವಾ ಈ ಥರ ತುಂಬ ಮೂಗು ಕಟ್ಟೋದು ಅಥವಾ ಅದರಿಂದಾಗಿ ಏನಾರ ಸಮಸ್ಯೆ ಆದಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಿದರೆ ಉತ್ತಮ. ಇಲ್ಲದಿದ್ರೆ ನಮಗೆ ಆದಷ್ಟು ಶೀತ ಈಗ ಎಲ್ಲ ಈ ಥರ ನೆಗಡಿ ಶೀತ ಎಲ್ಲ ಆದಾಗ ಮನೆಯಲ್ಲೇ ನಾನು ಆಗಲೇ ಹೇಳಿದಾಗೆ ಆದಷ್ಟು ನಾವು ಬೆಚ್ಚಗಿಟ್ಕೊಂಡು ಅಥವಾ ಬಿಸಿನೀರನ್ನು ಸೇವನೆ ಮಾಡೋದರ ಮೂಲಕ ರೋಗವನ್ನು ಬರದಂತೆ ತಡೀಬಹುದು.
0: ಹೆಚ್ಚಿನ ಮಕ್ಕಳಲ್ಲಿ ನೋಡಿದ ಹಾಗೆ ಡಾಕ್ಟ್ರೆ ವಾಂತಿ ಭೇದಿ ಕೂಡ ಶುರುವಾಗುವಂಥದ್ದು, ಅದು ಯಾವ ಕಾರಣಕ್ಕೆ ಶುರು ಆಗುತ್ತೆ ಮತ್ತು ಅದನ್ನು ಯಾವ ರೀತಿ ನಿಯಂತ್ರಿಸಬಹುದು?
2: ಇದು ಬಹಳ ಉತ್ತಮವಾದ ಪ್ರಶ್ನೆ. ಯಾಕಂತ ಹೇಳಿದರೆ, ಇತ್ತೀಚೆಗೆ ತುಂಬ ಇದರಲ್ಲಿ ನ್ಯೂಸಲ್ಲಿರ್ಬೋದು ಅಥವಾ ಪೇಪರಲ್ಲಿರ್ಬೋದು ತುಂಬ ನೋಡ್ತೇವೆ ವಾಂತಿ ಭೇದಿ ಅತಿಸಾರ ಅಂತ ಹೇಳುವಂಥದ್ದು. ಮೇಯ್ನಾಗಿ ಏನಂತ ಹೇಳಿದರೆ, ನಮಗೆ ಈ ಬರುವಂಥ ಕಾರಣ ಯಾಕೆ ಹೇಳಿದರೆ ನೀರಿನಿಂದಾಗಿ. ಸೊ ಈ ಟೈಮಲ್ಲಿ ಏನಾಗ್ತದೆ ಹೇಳಿದರೆ, ಕೆಲವೊಂದ್ಸಲ ಈ ಬೇಸಿಗೆಗಾಲದಲ್ಲಿ ಕೆಲವೊಂದು ಕಡೆ ನೀರು ಇರೋದಿಲ್ಲ, ಬತ್ತಿ ಹೋಗಿರ್ತದೆ. ಕೆಲವೊಂದ್ಸಲ ಈ ಥರ ನೀರು ಕಲುಷಿತವಾದಂತಹ ನೀರು ಬರೋದರಿಂದ ಅಥವಾ ಈಗ ಫಸ್ಟ್ ಮಳೆ ಬಂದದ್ರಿಂದಾಗಿ ಕಲುಷಿತವಾದಂತಹ ನೀರು ಬರುವುದರಿಂದಾಗಿರ್ಬೋದು, ಅಥವಾ ಅದರ ಸ್ಟೋರೇಜ್ ಸರಿಯಾಗಿ ಇಲ್ಲದೇ ಇರುವಂತಹದ್ರಿಂದ ಇರ್ಬೋದು, ಅಥವಾ ಕೆಲವೊಂದ್ಸಲ ನಮ್ಮ ಮನೆಯಲ್ಲೇ ಇರ್ಬೋದು. ನಾವು ಈಗ ಏನು ಇದನ್ನ ಯೂಸ್ ಮಾಡ್ತೇವಲ್ಲ, ಪ್ಯೂರಿಫೈಯರ್ನ ಯೂಸ್ ಮಾಡ್ತೇವೆ, ಸೊ ಅದರಲ್ಲಿ ಕೂಡ ಹಾಗೆ ತುಂಬಾ ಟೈಮಿಂದ ಯೂಸ್ ಮಾಡಲಾರ್ದಂತೆ ಇದ್ದ ಪ್ಯೂರಿಫೈಯರ್ನ ಯೂಸ್ ಮಾಡಿದಾಗ, ಸೊ ಈ ತರ ಎಲ್ಲ ಇದ್ದಾಗ ಅದನ್ನ ಕರೆಕ್ಟ್ ಆಗಿ ವಾಶ್ ಮಾಡದೆ ಯೂಸ್ ಮಾಡಿದಾಗ ಈ ತರ ವಾಂತಿ ಭೇದಿ ಆಗುವಂತಹ ಸಾಧ್ಯತೆಗಳು ಇರ್ತವೆ. ಬರೀ ನೀರಿನಿಂದ ಅಂತಲ್ಲ, ಕೆಲವೊಂದ್ಸಲ ಫುಡ್ ಐಟಮ್ಸ್ ಇಂದ ಕೂಡ ಬರ್ತವೆ. ಅದು ಯಾವಾಗ ಹೇಳಿದ್ರೆ ತುಂಬಾ ಈ ಫುಡ್ ಐಟಮ್ಸ್ನ ಆದಷ್ಟು ಹೊರಗಡೆ ಇಟ್ಟು ತಿಂದಾಗ, ಅಥವಾ ಅರ್ಧ ಬೆಂದಿದ್ದನ್ನ ಫುಡ್ ಐಟಮ್ಸ್ ತಿಂದಾಗ, ಅಥವಾ ಫ್ರೂಟ್ಸ್ ಎಲ್ಲ ಸ್ವಲ್ಪ ಹೊರಗಡೆ ಇಟ್ಟು ಅದರಲ್ಲಿ ಈ ನೊಣಗಳು ಬಂದು ಕೂತದ್ರಿಂದಾಗಿ, ಸೊ ಇದರಿಂದಾಗಿ ಈ ತರ ಸಮಸ್ಯೆಗಳು ಬರ್ತವೆ. ಇದು ಕೂಡ ಹಾಗೆ ನಮಗೆ ಈ ನಿಮೋನಿಯಾ ಡೆಂಗ್ಯೂ ಅಂತ ಹೇಗೆ ಹೇಳ್ತೇವೆ, ವಾಂತಿ ಭೇದಿ ಕೂಡ ಒಂಥರ ಲೈಫ್ ಥ್ರೆಟನಿಂಗೆ, ಯಾವಾಗ ಬೇಕಾದ್ರೂ ಜೀವಕ್ಕೆ ಹಾನಿ ಮಾಡುವಂತಹ ರೋಗ ಆಗುವ ಸಾಧ್ಯತೆಗಳಿರ್ತವೆ. ಸೊ ಅದಕ್ಕೋಸ್ಕರ ಏನು ಹೇಳ್ತೇವೆ ಅಂತ ಹೇಳಿದ್ರೆ, ಸ್ಪೆಷಲಿ ಒಂದು ಸಲ ಎರಡು ಸಲ ವಾಂತಿ ಭೇದಿ ಆದಾಗ ಆವಾಗ ನಮಗೆ ಮನೆಯಲ್ಲಿ ಅದಕ್ಕೆ ಬೇಕಾದಂತಹ ಟ್ರೀಟ್ಮೆಂಟ್ ಮಾಡ್ಬೋದು. ಬಟ್ ಏನಂತ ಹೇಳಿದರೆ, ನಾವು ಯಾವಾಗ ನಮ್ಮ ಈ ತೊಂದರೆ ಇರುವ ನೀರು ಅಥವಾ ಫುಡ್ ಕನ್ಸಂಪ್ಷನ್ ಮಾಡಿ ಆದ್ಮೇಲಿಂದ ತುಂಬ ಎರಡು ಮೂರು ಸಲ ವಾಂತಿ ಆಗೋದು, ಹೊಟ್ಟೆಯಲ್ಲಿ ಏನು ಕೊಟ್ಟರು ನಿಲ್ತಿಲ್ಲ, ಅಥವಾ ಒಂದು ನಾಲ್ಕೈದು ಸಲ ಲೂಸ್ ಮೋಷನ್ ಆಗ್ತಿರೋದು, ಈ ಥರ ಎಲ್ಲ ಆದಾಗ ಒಂದು ವೈದ್ಯರನ್ನು ಸಮಾಲೋಚನೆ ಮಾಡಿದರೆ ಉತ್ತಮ. ಯಾಕಂತ ಹೇಳಿದರೆ ನಮ್ಮ ದೇಹದಲ್ಲಿ ಮೇನ್ ಆಗಿರೋದು ನೀರಿನ ಅಂಶ. ಸೊ ಈ ವಾಂತಿ ಭೇದಿಯಲ್ಲಿ ಏನಾಗ್ತದೆ ಅಂತ ಹೇಳಿದರೆ ನೀರಿನ ಅಂಶವೇ ಕಡಿಮೆ ಆಗುವಂತಹದ್ದು. ಸೊ ಈ ಥರ ನೀರಿನ ಅಂಶ ನಮ್ಮ ದೇಹದಲ್ಲಿ ಕಡಿಮೆ ಆದಾಗ ಅದರಿಂದಾಗಿ ಎಷ್ಟೋ ಮಕ್ಕಳಲ್ಲಿ ಉಸಿರಾಟದ ತೊಂದರೆ ಆಗಿರ್ಬೋದು, ಅಥವಾ ಕಿಡ್ನಿ ವೈಫಲ್ಯ ಆಗುವಂಥದ್ದು, ಇಂಥದ್ದೆಲ್ಲ ಸಮಸ್ಯೆಗಳು ಕಂಡುಬರುವ ಸಾಧ್ಯತೆಗಳು ಇರ್ತವೆ. ಸೊ ನಾವು ಒಂದೇನು ಹೇಳ್ತೇವೆ ಅಂತ ಹೇಳಿದ್ರೆ, ಆದಷ್ಟು ಅದೇ ಆಗಲೇ ಹೇಳಿದಾಗೆ ಅದನ್ನು ತಡೆಗಟ್ಟಿದಷ್ಟು ಉತ್ತಮ. ಒಂದು ವೇಳೆ ಇಂಥದ್ದೇನಾದ್ರೂ ಆಗಬಾರ್ದು ಆಗಿದ್ದು ಹೋದಾಗ, ಸೊ ಏನು ಮಾಡ್ಬೋದು ಹೇಳಿದರೆ, ಒಂದು ಸ್ವಲ್ಪ ನಿಮಗೆ ಕೆಲವೊಂದು ಸಮಸ್ಯೆಗಳು ಕಂಡು ಬಂದಾಗ, ಈ ಥರ ವಾಂತಿ ಆಗ್ತಾ ಇದೆ ಅಥವಾ ಮೂರು ನಾಲ್ಕು ಸಲ ಭೇದಿ ಆಗ್ತಾ ಇದೆ ಅಂತ ಹೇಳಿದರೆ, ವೈದ್ಯರನ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ಬೇಕಾದಂತಹ ಟ್ರೀಟ್ಮೆಂಟ್, ಅಂದರೆ ಎಲ್ರಿಗೂ ಗೊತ್ತಿರುವಂತೆ ಜಿಂಕ್ ಮತ್ತು ORS, ಇದು ಎರಡು ಮುಖ್ಯವಾಗಿ ಇದರಲ್ಲಿ ಟ್ರೀಟ್ಮೆಂಟಲ್ಲಿ ಹೆಲ್ಪ್ ಮಾಡುವಂಥದ್ದು. ಜಿಂಕ್ ಹೇಗೆ ಹೇಳಿದರೆ, ಅದರ ಭೇದಿಯ ಪ್ರಮಾಣವನ್ನು ಕಡಿಮೆ ಮಾಡೋದ್ರ ಜೊತೆಗೆ ಈಗ ಸ್ವಲ್ಪ ಸುಸ್ತು ಅನಿಸೋದಿರ್ಬೋದು, ಅದಕ್ಕೋಸ್ಕರ ಸ್ವಲ್ಪ ಸಪ್ಲಿಮೆಂಟ್ಸ್ ಕೊಡ್ತದೆ. ORS ಕೂಡ ಹಾಗೆ, ನಮಗೆ ನೀರಿನ ಅಂಶ ಕಡಿಮೆ ಆಗಿರೋದ್ರಿಂದ ಆ ನೀರಿನ ಅಂಶ ಮತ್ತು ಲವಣಾಂಶವನ್ನು ಎರಡನ್ನೂ ಕೂಡ ಕಂಟ್ರೋಲ್ ಮಾಡುವಂಥದ್ದು ORS. ಸೊ ಇದನ್ನು ತಗೊಂಡಾಗ ನಮ್ಮ ವಾಂತಿ ಮತ್ತು ಭೇದಿಯಲ್ಲಿ ಏನು ಲಾಸ್ ಆಗಿರ್ತದೆ ಅದನ್ನು ಇದು ರಿಪ್ಲೇಸ್ ಮಾಡ್ತದೆ. ಸೊ ಆದ ಕಾರಣದಿಂದಾಗಿ ಜಿಂಕ್ ಮತ್ತು ORS ಅನ್ನು ಕನ್ಸಂಪ್ಷನ್ ಮಾಡಬೇಕಾಗ್ತದೆ. ಇದು ಇಷ್ಟು ವಾಂತಿ ಭೇದಿ ಬಗ್ಗೆ ಇರುವಂತಹ ಕೆಲವು ವಿಚಾರಗಳು.
0: ಮತ್ತು ಈ ಮಳೆಗಾಲದ ಸಮಯದಲ್ಲಿ ಮಕ್ಕಳಿಗೆ ಈಗ ಯಾವ ರೀತಿಯಾದಂಥ ಆಹಾರಗಳನ್ನೆಲ್ಲ ಸಜೆಸ್ಟ್ ಮಾಡ್ತೀರಿ ತಾವು?
2: ನಾನಾಗಲೇ ಹೇಳಿದಾಗೆ ಆದಷ್ಟು ನಮ್ಮ ಮನೆಯ ಆಹಾರಗಳನ್ನು, ಮನೆಯ ಪದಾರ್ಥಗಳನ್ನೇ ಕೊಟ್ಟಷ್ಟು ಉತ್ತಮ. ಹೊರಗಡೆ ಹೋದಷ್ಟು ನಮಗೆ ಅಲ್ಲಿಯ ನೀರು ಬಳಕೆ ಇರ್ಬೋದು ಅಥವಾ ಅಲ್ಲಿಯ ಫುಡ್ ಕ್ವಾಲಿಟಿ ಬಗ್ಗೆ ನಮಗೆ ಏನು ಐಡಿಯಾ ಇರೋದಿಲ್ಲ. ಸೊ ಆದ ಕಾರಣದಾಗಿ ಆದಷ್ಟು ಈ ಮನೆಯಲ್ಲಿ ನಾವು ಪದಾರ್ಥ ಮಾಡಿದ ಆಹಾರ ಪದಾರ್ಥವನ್ನು ಸೇವಿಸಿದರೆ ಉತ್ತಮ. ಅದರಲ್ಲಿಯೂ ಕೂಡ ನಾವು ಏನು ಕುಕ್ಡ್ ಫುಡ್ ಅಂತ ಏನು ಹೇಳ್ತೇವೆ, ಅಂದರೆ ಸಂಪೂರ್ಣವಾಗಿ ಅದನ್ನು ಬೇಯಿಸಿ ತಿಂದಷ್ಟು ಉತ್ತಮ ಅಂತ ಹೇಳ್ತೇನೆ. ಅದರ ಜೊತೆಗೆ ನೀರು ಕೂಡ ಹಾಗೆ ಕುದಿಸಿ ಆರಿಸಿ ಕೂಡ ಆರಿಸಿದ ನೀರನ್ನು ಕೊಟ್ಟರೆ ಉತ್ತಮ. ಯಾಕಂದರೆ ಕೋಲ್ಡ್ ವಾಟರ್ ನಾವು ಕುದಿಸದೆ ಯೂಸ್ ಮಾಡಿದಂಥ ವಾಟರ್, ಅದು ಅದರ ಸೋರ್ಸ್ ನಮಗೆ ಗೊತ್ತಿರೋದಿಲ್ಲ. ಆಗಲೇ ಹೇಳಿದಾಗೆ ಕೆಲವೊಂದ್ಸರಿ ಕ್ಲೀನ್ಲಿನೆಸ್ ಸ್ವಲ್ಪ ಕಡಿಮೆ ಆದರೆ ಈ ಥರ ಸಮಸ್ಯೆಗಳು ಬರ್ತವೆ. ಅದಕ್ಕೋಸ್ಕರ ನಾವು ಅದನ್ನು ಕುದಿಸಿ ಆರಿಸಿ ಕುಡಿದ್ರೆ ಉತ್ತಮ. ಅದರ ಜೊತೆಗೇನೆ ಇನ್ನೊಂದೇನು ಹೇಳಿದರೆ, ನಾವು ಆದಷ್ಟು ಬಿಸಿ ಪದಾರ್ಥಗಳನ್ನು ಸೇವನೆ ಮಾಡಿದರೆ ಅದು ಕೂಡ ದೇಹಕ್ಕೆ ಉತ್ತಮವಾಗಿರ್ತದೆ. ಇದರ ಜೊತೆಗೆ ನಾನೇನು ಇನ್ನೊಂದೇನು ಹೇಳಲಿಕ್ಕೆ ಬಯಸ್ತೇನೆ ಹೇಳಿದರೆ, ತರಕಾರಿಗಳಿರ್ಬೋದು ಅಥವಾ ಫ್ರೂಟ್ಸ್ ಇರ್ಬೋದು, ಇಂಥದನ್ನು ನಾವು ಫ್ರೆಶ್ ಆಗಿ ಕೊಟ್ಟರೆ ಉತ್ತಮ. ಯಾಕಂತ ಹೇಳಿದರೆ ಈಗ ಇತ್ತೀಚಿನ ಮಕ್ಕಳಲ್ಲಿ ತುಂಬ ಮಕ್ಕಳನ್ನ ನಾವು ನೋಡ್ತೇವೆ ಮಲಬದ್ಧತೆ ಅಂತ ಹೇಳ್ತೇವೆ, ಕಾನ್ಸ್ಟಿಪೇಷನ್ ಅಂತ, ಇದು ಕೂಡ ಒಂದು ಸಮಸ್ಯೆ. ಸೊ ಅದರಿಂದಾಗಿ ಈ ಥರ ಕಾನ್ಸ್ಟಿಪೇಷನ್ಗೆ ಕೂಡ ನಾವು ಈ ಪ್ಯಾಕೆಟ್ ಫುಡ್ ಅಂತ ಏನು ಹೇಳ್ತೇವೆ ಅದನ್ನು ಕನ್ಸ್ಯೂಮ್ ಮಾಡದೆ ಮನೆಯಲ್ಲೇ ತಯಾರಿಸಿದ ಫುಡ್ ಇರ್ಬೋದು ಅಥವಾ ಫ್ರೂಟ್ಸ್ ಇರ್ಬೋದು, ವೆಜಿಟೇಬಲ್ಸ್ ಅಂತ ತರಕಾರಿಗಳಿರ್ಬೋದು, ಇದನ್ನು ಸೇವನೆ ಮಾಡೋದು ಅತ್ಯಂತ ಉತ್ತಮ. ಹಾಗೆ ಅಂತೆಯೇ ನಮಗೆ ಬೇಕಾದಂಥ ಪೌಷ್ಟಿಕ ಆಹಾರಗಳು ಅಂದರೆ ಈ ಮೊಟ್ಟೆ, ಮೀನು, ಇದೆಲ್ಲ ಪೌಷ್ಟಿಕಾಂಶ ಕೊಡುವಂತಹ ಆಹಾರಗಳು, ಇದನ್ನೆಲ್ಲ ಸೇವಿಸಿದ್ರೆ ಉತ್ತಮ.
0: ಈಗ ಹೆಚ್ಚಾಗಿ ಹೆತ್ತವರು ತುಂಬಾ ಆತಂಕಕ್ಕೆ ಒಳಗಾಗ್ತಾರೆ ಮಕ್ಕಳಿಗೆ ಹುಷಾರಿಲ್ಲ ಅಂತ ಸಂದರ್ಭದಲ್ಲಿ, ಹೆತ್ತವರಿಗೆ ನೀವು ಏನು ಒಂದು ಸಲಹೆ ಕೊಡ್ತೀರಿ ಈ ಮಕ್ಕಳ ಕೇರಿಂಗ್ ಬಗ್ಗೆ?
2: ಈಗಾಗಲೇ ನಾನು ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಹೇಳಿದೆ. ಸೊ ಮೊದಲನೇದಾಗಿ ಡೆಂಗ್ಯೂ ಬಗ್ಗೆ ಹೇಳಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಹೇಗೆ ಹೇಳಿದರೆ, ನಮಗೆ ಬರದಂತೆ ತಡೆಯುವ ವಿಧಾನಗಳು ಅಂತ ಏನು ಹೇಳ್ತೇವಲ್ಲ, ಮನೆಯಲ್ಲಿ ಮಾಸ್ಕಿಟೋ ನೆಟ್ ಯೂಸ್ ಮಾಡೋದಿರ್ಬೋದು ಅಥವಾ ಮಾಸ್ಕಿಟೋ ರೆಪೆಲೆಂಟ್ಸ್ ಅಂತ ಏನು ಸಿಗ್ತವೆ ಅದನ್ನು ಯೂಸ್ ಮಾಡೋದ್ರಿಂದ ಆಗಿರ್ಬೋದು, ಅಥವಾ ಅದಕ್ಕಿಂತಲೂ ಉತ್ತಮ ಅಂತ ಹೇಳಿದರೆ ಮನೆಯ ಸುತ್ತಮುತ್ತವನ್ನು ಸ್ವಚ್ಛವಾಗಿರಿಸೋದು, ಅಥವಾ ಈ ಟೈರ್ಗಳಿರ್ಬೋದು ಅಥವಾ ಚಟ್ಟಿಗಳಿರ್ಬೋದು ಅದರಲ್ಲಿ ನೀರು ನಿಂತ್ಕೊಳ್ಳದಂತೆ ನೋಡ್ಕೊಳ್ಳುವಂಥದ್ದು ಉತ್ತಮ. ಸೊ ಇದನ್ನೆಲ್ಲ ನಾವು ಈ ಕ್ರಮಗಳನ್ನು ನಾವು ಕಟ್ಟುನಿಟ್ಟಾಗಿ ಪಾಲಿಸಿದರೆ, ಸೊ ಇದು ಹೆತ್ತವರ ಜವಾಬ್ದಾರಿ ಕೂಡ ಆಗಿರ್ತದೆ. ನಮ್ಮ ಮನೆಯ ಸುತ್ತಮುತ್ತ ನಾವು ಸ್ವಚ್ಛವಾಗಿಟ್ಟರೆ ಗ್ರಾಮ ಸ್ವಚ್ಛವಾಗಿರ್ತದೆ, ಹಾಗೆ ತಾಲೂಕು ಸ್ವಚ್ಛವಾಗಿರ್ತದೆ, ದೇಶ ಸ್ವಚ್ಛವಾಗಿರ್ತದೆ. ಸೊ ಆ ಸ್ಟೆಪ್ ಅಲ್ಲಿಂದೇ ಸ್ಟಾರ್ಟ್ ಆಗ್ತದೆ, ನಮ್ಮ ಮನೆಯ ಸುತ್ತಮುತ್ತವನ್ನು ಸ್ವಚ್ಛವಾಗಿ ಇರಿಸುವಂಥದ್ದು. ಸೊ ಇದು ಒಂದು ಸಲಹೆ. ಎರಡನೇ ಸಲಹೆ ಏನಂತ ಹೇಳಿದರೆ, ನಿಮಗೆ ಯಾವುದೇ ತರಹದ ತೊಂದರೆಗಳು ಕಂಡು ಬಂದಾಗ ಇಮಿಡಿಯೇಟ್ ಆಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡುವಂಥದ್ದು. ಮನೆಯಲ್ಲಿ ನೀವು ಇನಿಷಿಯಲಿ ನೀವು ಏನು ಟ್ರೀಟ್ಮೆಂಟ್ ಮಾಡುವುದು ಸರಿ, ಅದರ ಜೊತೆಗೆ ವೈದ್ಯರನ್ನು ಕನ್ಸಲ್ಟ್ ಮಾಡಿ ಅದಕ್ಕೆ ಬೇಕಾದಂತಹ ಟ್ರೀಟ್ಮೆಂಟ್ಗಳನ್ನ ತಗೊಂಡ್ರೆ ನೀವು ಅದರ ಸಿವಿಯರಿಟಿಯನ್ನು ನಾವು ಆಗಲೇ ಹೇಳಿದಾಗೆ ಅದು ಕೈ ತಪ್ಪಿ ಹೋಗುವ ಅಂತಹ ಸಮಸ್ಯೆಯನ್ನು ನಾವು ಕೈ ಮೀರಿ ಹೋಗುವ ಟೈಮ್ ಇರ್ತದೆ, ಅದನ್ನು ನಾವು ತಡೆಗಟ್ಟಬಹುದು. ಮೂರನೇದು ಈಗಾಗಲೇ ನಾನು ಹೇಳಿದಾಗೆ ಫುಡ್ ಬಗ್ಗೆ, ಆದಷ್ಟು ನಾವು ಕುದಿಸಿ ಆರಿಸಿದ ನೀರನ್ನು ಕುಡಿಯೋದರ ಜೊತೆಗೆ ಮನೆಯಲ್ಲಿ ತಯಾರಿ ಮಾಡಿದಂಥ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡುವುದು, ಇದು ಒಂದು ಸಜೆಷನ್ಸ್. ಅಂತೆಯೇ ಈಗ ಮಕ್ಕಳಿಗೆ ಬೇಕಾದಂತಹ ವ್ಯಾಕ್ಸಿನೇಷನ್ಸ್ ಇರ್ಬೋದು, ಇದನ್ನು ನಾವು ಟೈಮ್ ಟೈಮ್ಗೆ ಮಾಡುವಂಥದ್ದು ಉತ್ತಮ. ಯಾಕಂದರೆ ಸಣ್ಣ ಮಕ್ಕಳಿಂದನೇ ನಾವು ವ್ಯಾಕ್ಸಿನೇಷನ್ಸ್ ಎಲ್ಲ ಮಾಡಿದರೆ ಅವಕ್ಕೆ ಬರುವಂತಹ ಈ ನಿಮೋನಿಯಾ ಇರ್ಬೋದು ಅಥವಾ ದೊಡ್ಡ ದೊಡ್ಡ ಕಾಯಿಲೆಗಳಿಂದ ಅದರ ಸಿವಿಯಾರಿಟಿಯನ್ನು ಕಡಿಮೆ ಮಾಡಬಹುದು. ಅದು ಕಂಪ್ಲೀಟಾಗಿ ಹೋಗ್ತದೆ ಅಂತಲ್ಲ, ಬಟ್ ಅದರ ಸಿವಿಯಾರಿಟಿ ಏನಿರ್ತದೆ ಅದನ್ನು ತಡೆಗಟ್ಟಬಹುದು. ಆದ ಕಾರಣದಿಂದಾಗಿ ಈಗ ಸರ್ಕಾರದಿಂದ ಕೂಡ ಅದಕ್ಕೆ ಉತ್ತಮವಾದಂತಹ ಸೌಲಭ್ಯಗಳಿದ್ದಾವೆ. ಅಲ್ಲಿಂದ ಏನೇನು ಸವಲತ್ತುಗಳಿರ್ತವೋ ಅವೆಲ್ಲವನ್ನು ವ್ಯಾಕ್ಸಿನೇಷನ್ಸ್ ಇರ್ಬೋದು ಅಥವಾ ಎಲ್ಲ ಸವಲತ್ತುಗಳನ್ನು ತಗೊಂಡು ವ್ಯಾಕ್ಸಿನೇಷನ್ ಎಲ್ಲ ಕರೆಕ್ಟಾಗಿ ಮಾಡಿಸಿಕೊಂಡು ನೀವು ಮಕ್ಕಳನ್ನು ಈ ರೋಗದಿಂದ ಬರದಂತೆ ತಡೆಗಟ್ಟೋದು ಒಂದು ಉತ್ತಮವಾದಂತಹ ಸಜೆಷನ್ ಅಂತ ನಾನು ಕೊಡಲಿಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೇನೆ.
0: ಕೊನೆಯದಾಗಿ ಡಾಕ್ಟ್ರೆ, ಈಗ ನಮ್ಮ ಗ್ರಾಮೀಣ ಭಾಗದಲ್ಲಿ ಆಸ್ಪತ್ರೆಗಳು ತುಂಬ ದೂರದಲ್ಲಿ ಇರ್ತದೆ, ಸಮಯ ಇಲ್ಲದೆ ಅಂದರೆ ಬೆಳಿಗ್ಗೆ ಶುರು ಆಗ್ಬೋದು, ಮಧ್ಯಾಹ್ನ ಶುರು ಆಗ್ಬೋದು, ಅಥವಾ ರಾತ್ರಿಯೂ ಏನಾದರೂ ಅವರಿಗೆ ಜ್ವರವೋ ಶೀತ ನೆಗಡಿ ಬರ್ಬೋದು. ಈಗ ಡಾಕ್ಟರ್ ಸಲಹೆ ಮೇರೆಗೆ ಕೆಲವೊಂದಿಷ್ಟು ಈಗ ಜ್ವರಕ್ಕೆ ಸಂಬಂಧಿಸಿದ ಹಾಗೆ ಶೀತಕ್ಕೆ ಸಂಬಂಧಿಸಿದ ಹಾಗೆ ಕೆಲವೊಂದು ಮದ್ದುಗಳನ್ನು ಮನೆಯಲ್ಲಿ ಇಟ್ಕೊಳ್ಬೋದಾ ಡಾಕ್ಟರ್ ಸಲಹೆ ಮೇರೆಗೆ? ಅದರ ಬಗ್ಗೆ ಸ್ವಲ್ಪ ಏನು ಹೇಳ್ತೀರಿ?
2: ಎಮರ್ಜೆನ್ಸಿಗೆ ಅಂತ ನಾವು ಯಾವಾಗಾದರೂ ಇಟ್ಕೊಳ್ಳೋದು ಬೇರೆ ವಿಷಯ, ಬಟ್ ಅದನ್ನೇ ಇಟ್ಕೊಂಡು ನಾವು ಅದರಲ್ಲೇ ಟ್ರೀಟ್ ಮಾಡ್ತಾ ಮನೆಯಲ್ಲೇ ಕೊಡ್ತಾ ಇರೋದು ನಾನು ಇದನ್ನು ಸಜೆಸ್ಟ್ ಮಾಡೋದಿಲ್ಲ. ಯಾಕಂದರೆ ನಮಗೆ ನೈಟಲ್ಲಿ ಹೋಗ್ಲಿಕ್ಕೆ ಆಗದಂತಹ ಸಂದರ್ಭದಲ್ಲಿ ತುಂಬ ದೂರ ದೂರದಲ್ಲಿ ಮನೆಯೆಲ್ಲ ಇದ್ದಾಗ ಈ ಥರ ಸಿರಪ್ ಎಲ್ಲ ಕೊಟ್ಟು ಒಮ್ಮೆಗೆ ನಾವು ಟ್ರೀಟ್ ಮಾಡ್ಬೋದು. ಬಟ್ ಅವರಿಗೆ ಈಗ ಬೆಳಗ್ಗೆ ಆಗಿರ್ಬೋದು ಅಥವಾ ಸ್ವಲ್ಪ ಮಳೆ ಸ್ವಲ್ಪ ಬಿಟ್ಟ ಮೇಲೆ ಆಗಿರ್ಬೋದು ಅವರು ಕನ್ಸಲ್ಟ್ ಮಾಡಿದರೆ ಉತ್ತಮ. ಈಗಾಗಲೇ ನಮ್ಮ ಆಸ್ಪತ್ರೆಯಲ್ಲಿ ನಾವು 24/7 ಎಲ್ಲ ಟೈಮಲ್ಲಿ ಕೂಡ ವೈದ್ಯರು ಲಭ್ಯವಿರ್ತೇವೆ. ನಾವು ಯಾವುದೇ ಸಮಯದಲ್ಲಿ ಬಂದರೂ ಕೂಡ OPD ಸಮಯ 9-5 ಇರ್ಬೋದು, ಬಟ್ ಅದ ನಂತರದಿಂದ ಎಮರ್ಜೆನ್ಸಿಯಲ್ಲಿ ನಾವು ಯಾವಾಗಲೂ 24/7 ಅವೈಲೇಬಲ್ ಇರ್ತೇವೆ. ಸೊ ಈ ಥರ ಏನಾದರೂ ಸಮಸ್ಯೆಗಳಿದ್ದಾಗ ಎನಿ ಟೈಮ್ ಕರ್ಕೊಂಡು ಬಂದು ಕನ್ಸಲ್ಟ್ ಮಾಡಬಹುದು.
0: ಕೇಳುಗರೆ, ಇಷ್ಟೊತ್ತು ನಮಗೆ ಈ ಮಳೆಗಾಲದಲ್ಲಿ ಮಕ್ಕಳನ್ನ ಸಹಜವಾಗಿ ಕಾಡುವಂತ ಕಾಯಿಲೆಗಳ ಬಗ್ಗೆ ಬಹಳ ವಿವರವಾಗಿ ನಮಗೆ ಮಾಹಿತಿಯನ್ನು ಕೊಟ್ಟವರು SDM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಮಕ್ಕಳ ವಿಭಾಗದ ಮಕ್ಕಳ ತಜ್ಞರಾಗಿರುವಂತಹ ಡಾಕ್ಟರ್ ಪ್ರತೀತ್ ಪಿ ಅಜಿಲಾ ಅವರು ಕಾರ್ಯಕ್ರಮದಲ್ಲಿ ಮಾಹಿತಿ ಕೊಟ್ಟದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು.
2: ಥ್ಯಾಂಕ್ ಯು ಸೋ ಮಚ್.

ಇದು ರೇಡಿಯೋ ನಿನಾದ 90.4 FM. ಈಗ ಭಾವಗೀತೆಗಳ ಪ್ರಸಾರ. ಮೊದಲಿಗೆ ಸಿ ಅಶ್ವಥ್ ಸಂಗೀತ ಸಂಯೋಜಿಸಿರುವ ಬಿ ಆರ್ ಲಕ್ಷ್ಮಣರಾವ್ ಅವರ ಕವನ, ಅಪೂರ್ವ ಶ್ರೀಧರ್ ಅವರ ಧ್ವನಿಯಲ್ಲಿ

ಈಗ ಮೈಸೂರು ಅನಂತಸ್ವಾಮಿ ಸಂಗೀತ ಸಂಯೋಜಿಸಿರುವ KS ನರಸಿಂಹಸ್ವಾಮಿಯವರ ಕವನ ಅಪೂರ್ವ ಶ್ರೀಧರವರ ಧ್ವನಿಯಲ್ಲಿ ಅತ್ತಿತ್ತ ನೋಡದಿರು.

ಗೀತೆ ಎನ್ ಎಸ್ ಪ್ರಸಾದ್ ಸಂಗೀತ ಸಂಯೋಜಿಸಿರುವ ನಿಸರ್ ಅಹಮದ್ ಅವರ ಕವನ, ಅಪೂರ್ವ ಶ್ರೀಧರ್ ಮತ್ತು ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ.

0: ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಕನ್ನಡ ಪ್ರಸಾರದಲ್ಲಿ ಈಗ ಯುವ ಕಲಾವಿದ ಸುರೇಂದ್ರ ಜೈನ್ ನಾರಾವಿ ಅವರ ಜೊತೆಗೆ ಮಾತುಕತೆ ನಡೆಸಿಕೊಡುತ್ತಾರೆ ಮಾನಸ ಅಗ್ನಿಹೋತ್ರಿ.
1: ಕಲೆಗೆ ಕೇವಲ ಆಸಕ್ತಿ ಇದ್ದರೆ ಸಾಲದು, ಅದಕ್ಕೆ ತಕ್ಕ ಪರಿಶ್ರಮ ಮತ್ತು ಸಾಧಿಸುವ ಛಲ ಬೇಕು ಎಂಬುದಕ್ಕೆ ಸೂಕ್ತ ಉದಾಹರಣೆ ಸರಳ ಸಜ್ಜನಿಕೆಯ ಸ್ವಭಾವದ ಬೆಳತಂಗಡಿ ತಾಲೂಕಿನ ನಾರಾವಿ ಗ್ರಾಮದ ಕಲಾಕ್ಷೇತ್ರದ ಸಾಧಕ, ಬಹುಮುಖ ಪ್ರತಿಭೆ, ಹಾಸ್ಯ ಸಿರಿ ಎಂದೇ ಹೆಸರುವಾಸಿಯಾಗಿರುವ ಟಿಎನ್ ಪ್ರೊಡಕ್ಷನ್ ಇದರ ನಿರ್ದೇಶಕ ಸುರೇಂದ್ರ ಜೈನ್ ನಾರಾವಿ. ಇವರು ನಟನೆ, ನಿರ್ದೇಶನ, ಛಾಯಾಗ್ರಹಣ, ಸಂಕಲನ, ಬರವಣಿಗೆ ಈ ರೀತಿಯ ಹಲವು ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸಿ ಸೈ ಎನಿಸಿಕೊಂಡಿದ್ದಾರೆ. ಪ್ರಸ್ತುತ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ತಾಂತ್ರಿಕ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಇವರು ಇಂದು ನಮ್ಮ ಜೊತೆ ಸಂದರ್ಶನದಲ್ಲಿದ್ದಾರೆ. ನಮಸ್ತೆ ಸರ್.
2: ಎಲ್ಲ ಕೇಳುಗರಿಗೂ ನಮಸ್ಕಾರ.
1: ಮೊದಲನೇದಾಗಿ ನಿಮಗೆ ಈ ಕಲೆ ಸಾಹಿತ್ಯ ಇದರ ಕುರಿತಾದಂತಹ ಆಸಕ್ತಿ ಯಾವ ರೀತಿ ಶುರುವಾಯಿತು?
2: ನನಗೆ ಸಾಹಿತ್ಯ ಕಲಾಕ್ಷೇತ್ರದಲ್ಲಿ ಮೊದಲಿಗೆ ರಂಗಭೂಮಿಯ ಕಡೆ ಹೆಚ್ಚು ಆಸಕ್ತಿ ಬಂದಿರೋದು. ನಾನು ಪ್ರೈಮರಿಯಲ್ಲಿ ಕಲಿತಿರುವಾಗ 5ನೇ ತರಗತಿಯಲ್ಲಿ ಈ ನಾಟಕ ಪ್ರಹಸನದಲ್ಲಿ ಅಭಿನಯಿಸಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ. ಅಲ್ಲಿಂದ ಪ್ರಾರಂಭವಾದ ನನ್ನ ಒಂದು ಜರ್ನಿ. ಮತ್ತೆ ನಾನು ಹೈಸ್ಕೂಲ್ನಲ್ಲಿ ಇರುವಾಗ 8ನೇ ತರಗತಿಯಲ್ಲಿ ಫಸ್ಟ್ ಡ್ರಾಮಾ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ತಾಲೂಕು ಮಟ್ಟದ ಪ್ರಹಸನ ಸ್ಪರ್ಧೆ ಅಂತ ಇತ್ತು, ಅದಕ್ಕೆ ಒಂದು ನಾನೇ ರಚಿಸಿ ನಿರ್ದೇಶನ ಮಾಡಿದ ಒಂದು ಸ್ಕಿಟ್ ಅಲ್ಲಿ ಪ್ರಥಮ ಸ್ಥಾನ ಬಂತು. ಆ ನಂತರ ಅದು ನನಗೆ ಈ ರಂಗಭೂಮಿಯ ಮೇಲೆ ಹೆಚ್ಚು ಆಸಕ್ತಿ ಬಂತು. ಹೀಗೆ ಮುಂದುವರಿಸುತ್ತಾ ಒಂದು 60 ಪ್ರಹಸನ, 7 ನಾಟಕ, 5 ರೂಪಕ ರಚಿಸಿ ನಿರ್ದೇಶಿಸಿ ಅಭಿನಯಿಸಿದ್ದೇನೆ. ಮತ್ತೆ ಊರಿನಲ್ಲಿ ನಮ್ಮ ಜಾತ್ರಾ ಸಂದರ್ಭದಲ್ಲಿ ಅಲ್ಲೆಲ್ಲ ನಾವು ಪ್ರತಿ ವರ್ಷ ಒಂದು 2.5-3 ಗಂಟೆಯ ಅಂದಾಜಿನ ನಾಟಕ, ಊರಿನಲ್ಲಿರುವ ತೆರೆಮರೆಯಲ್ಲಿರುವ ಪ್ರತಿಭೆ ಇರುವ ಎಲ್ಲಾ ಕಲಾವಿದರನ್ನು ಒಟ್ಟುಗೂಡಿಸಿ ನಾಟಕ ಪ್ರದರ್ಶನ ಮಾಡ್ತಿದ್ದೆವು. ಅದರಲ್ಲಿ ಮದಿಮೆದ ಮರಳ್, ಅಜ್ಜರೆ ಗುಂಜುಪಲ್ಲಿ, ಪಗೆ ಸಂದಾಯಿ ಮಗೆ ಅಂತ ಎಲ್ಲ ತುಳು ನಾಟಕಗಳು ಹೆಚ್ಚು ಜನಪ್ರಿಯತೆಯನ್ನು ಪಡೆದಿತ್ತು. ಆ ನಂತರ ನಾನು ಹೆಚ್ಚು ಏಕಪಾತ್ರ ಅಭಿನಯ ಕೂಡ ಮಾಡುತ್ತಿದ್ದೆ, ಅದರಲ್ಲೂ ತುಂಬಾ ಕಡೆ ಏಕಪಾತ್ರ ಅಭಿನಯ ಮಾಡಿದ್ದೇನೆ, ಮಿಮಿಕ್ರಿ. ಹೀಗೆ ಮುಂದುವರಿಸುತ್ತಾ, ಆದ್ರೆ ಅಷ್ಟೊಂದು ನನಗೆ ಪ್ರೋತ್ಸಾಹ ಇರಲಿಲ್ಲ, ಮತ್ತೆ ಪ್ರಚಾರ ಕೂಡ ಇರಲಿಲ್ಲ. 2008ರಲ್ಲಿ ಉಜಿರ SDM ಕಾಲೇಜಿಗೆ ಉದ್ಯೋಗಕ್ಕೆ ಸೇರಿದೆ. ಇಲ್ಲಿ ಸೇರಿದ ಮೇಲೆ ನನಗೆ ಹೆಚ್ಚು ಸಪೋರ್ಟ್ ಬಂತು. ಇಲ್ಲಿ ಕಾಲೇಜು ಆಗ ಪ್ರಾನ್ಸುಪಾಲರ್ ಆಗಿದ್ದ ಡಾಕ್ಟರ್ ಬಿ ಎಸ್ ವರ್ಮ ಸರ್, ಮತ್ತೆ ಪತ್ರಿಕೋದ್ಯಮ ವಿಭಾಗದ ಭಾಸ್ಕರ್ ಮತ್ತು
3: ಎಲ್ಲ ವಿಭಾಗದ ಮಂಜುನಾಥೇಶ್ವರ ಸಪೋರ್ಟ್ ಜನ ಸಮುದಾಯ
2: ಬಂದ ಮೇಲೆ ಆಗ
3: ಸಮುದಾಯ ರೇಡಿಯೋ
2: ಮಾಡ್ತಿದ್ದು. ಅದನ್ನೆಲ್ಲ ನೋಡುವಾಗ ನನಗೆ ಒಂದು ಏನಾದರೂ ಮಾಡಬೇಕು ಅಂತ
3: ಮಾಹಿತಿ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ ಇಲ್ಲಿದೆ. ಜನ ಸಮುದಾಯದ ಧ್ವನಿ
2: ನಿರ್ಮಾಣ ಮಾಡಿದೆ. ಅದು
3: ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM 3 ಬೆಳಗಾದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ ನಲ್ಲಿ
2: ಸಂಪೂರ್ಣ ಚಿತ್ರಣವನ್ನು ಚಿತ್ರೀಕರಿಸಿ ಅದನ್ನು ಅನ್ನದಾತ ಎಂದು ಸಾಕ್ಷ್ಯಚಿತ್ರವನ್ನು ಡಾಕ್ಟರ್ ಬಿ ಎಸ್ ವರ್ಮ ಸರ್ ಅವರು ಪತ್ರಿಕೋದ್ಯಮ ವಿಭಾಗದ ಆಶ್ರಯದಲ್ಲಿ ಬಿಡುಗಡೆಗೊಳಿಸಿದರು. ಆ ನಂತರ ವಿಡಿಯೋದ ಬಗ್ಗೆ ಆಸಕ್ತಿ ಜಾಸ್ತಿ ಆಯಿತು. ನನಗೆ ಗೋವಿನ ಬಗ್ಗೆ ಕೂಡ ಅಪಾರ ಪ್ರೀತಿ. ಮತ್ತೆ ತಾಯಿ ಹಾಲನ್ನು 1-2 ವರ್ಷ ಮನುಷ್ಯ ಕುಡಿದಿರಬಹುದು, ಆದರೆ ಗೋವು ಜೀವನ ಪರ್ಯಂತ ಹಾಲು ಕೊಡುವುದು, ನಮ್ಮ 2ನೇ ತಾಯಿ ಅಂದರೆ ಅದು ಗೋವು. ಹಾಗೆ ಗೋವಿನ ಬಗ್ಗೆ ಏನಾದರೂ ಮಾಡಬೇಕು ಎನ್ನುವ ದೃಷ್ಟಿಯಿಂದ ಲೋಕಮಾತೆ ಅಂತ ಒಂದು ಸಾಕ್ಷ್ಯಚಿತ್ರವನ್ನು ಮಾಡಿದೆವು. ಅದು ಕೂಡ ತುಂಬಾ ಜನಪ್ರಿಯತೆಯನ್ನು ಪಡೆದಿತ್ತು. ಮುಂದೆ ಒಂದು ಏನಾದರೂ ಕಿರುಚಿತ್ರ ಮಾಡಬೇಕು ಅಂತ ಒಂದು ಪುನಃ ಆಸೆ ಆಯಿತು. ಆಗ ಎಲ್ಲ ಹೆಚ್ಚಿನ ಏನಾದರೂ ವಿದ್ಯಾರ್ಥಿಗಳಿಗೆ ಅದರಿಂದ ಜಾಗೃತಿ ಕೊಡಬೇಕು ಎನ್ನುವ ದೃಷ್ಟಿಯಿಂದ ಈ ಡ್ರಗ್ಸ್ ಮತ್ತೆ ಹೆಲ್ಮೆಟ್ ಬಗ್ಗೆ ಮತ್ತೆ ವಿದ್ಯಾರ್ಥಿಗಳು ಯಾವ ರೀತಿ ಕಾಲೇಜಲ್ಲಿ ಇರಬೇಕು ಎನ್ನುವ ಒಂದು ಸ್ಟೋರಿಯನ್ನು ಇಟ್ಟುಕೊಂಡು ಒಂದು ಸಾವಿನ ಸವಾರಿ ಅಂತ ಕಿರುಚಿತ್ರವನ್ನು ಮಾಡಿದೆವು. ಇದರಲ್ಲಿ ಕಾಲೇಜಿನ ಒಂದು 50ಕ್ಕೆ ಹೆಚ್ಚು ವಿದ್ಯಾರ್ಥಿಗಳು ಮತ್ತೆ ಆಗ ಪ್ರಾನ್ಸುಪಾಲರ್ ಆಗಿದ್ದ ಡಾಕ್ಟರ್ ಮೋಹನ್ ನಾರಾಯಣ್ ಕೂಡ ಅದರಲ್ಲಿ ಅಭಿನಯಿಸಿದ್ದಾರೆ. ಮತ್ತೆ ಒಂದು 7-8 ಇಲ್ಲಿನ ಸ್ಟಾಫ್ ಕೂಡ ಅಭಿನಯಿಸಿದ್ದಾರೆ. ಅದು ರಾಜ್ಯ ಮಟ್ಟದ ಕಿರುಚಿತ್ರ ಸ್ಪರ್ಧೆಯಲ್ಲಿ ಕೂಡ ಅದಕ್ಕೆ ಪ್ರಶಸ್ತಿ ಬಂದಿದೆ.
4: ಅಭಿ, ನಿನ್ಗೆ ಹುಚ್ಚ ಮಾರೆ, ಬೈಕ್ ಕೊಡಿಸಿಲ್ಲ ಅಂತ ಸಾಯುವ ಮಟ್ಟಕ್ಕೆ ಬಂದಿಯಲ್ಲ.
1: ಬಾಲ್ಯದಿಂದ ಇಲ್ಲಿವರೆಗೂ ನಿಮ್ಮ ಕಲೆಯ ಹಾದಿ ಮತ್ತೆ ನಿಮ್ಮ ವಿಚಾರಧಾರೆಗಳನ್ನೆಲ್ಲ ಕೇಳ್ತಾ ಇದ್ರೆ ನಿಮ್ಮ ಸಂದರ್ಶನ ಮಾಡೋದಕ್ಕೆ ನಿಜಕ್ಕೂ ನನಗೆ ಹೆಮ್ಮೆ ಆಗ್ತಾ ಇದೆ. ತಲಿಕೆ ನಲಿಕೆ ಟ್ರೋಲ್ಸ್ ಇದರ 100 ಸಂಚಿಕೆ ಈಗಾಗಲೇ ಹೊರಗಡೆ ಬಂದಿದೆ. ಸೊ ಇದರ ಪ್ರಾರಂಭ ಹೇಗಿತ್ತು, ಇದ್ರ ಹೆಸರು ಹೇಗೆ ಬಂತು ಅಂತ?
2: ಈ ತಲಿಕೆ ನಲಿಕೆ ಹೆಸರು ಬರಲು ಕಾರಣ, ನಾವು ಒಂದು ಸಲ ಒಂದು ರೂಪಕ ಮಾಡಿದ್ದೆವು ತಲಿಕೆದ ನಲಿಕೆ ಅಂತ. ಫುಲ್ ಕಾಮಿಡಿ, ಅದನ್ನು ಕೂಡ ನಮ್ಮ ಕಾಲೇಜಿನಲ್ಲಿ ಪ್ರದರ್ಶನ ಮಾಡಿದ್ದೆವು. ಅದರಲ್ಲಿ ವಿದ್ಯಾರ್ಥಿ ಸ್ಟಾಫ್ ಎಲ್ಲ ಸೇರಿ ಮಾಡಿರುವಂತದ್ದು, ಅದು ತುಂಬಾ ಪಾಪ್ಯುಲರ್ ಆಯಿತು. ಆ ನಂತರ ನಾವು ಏನಾದ್ರು ನಮ್ಮ ತಂಡಕ್ಕೆ ಇನ್ನು ಹೆಸರು ಹಿಡಿದಾದ್ರೆ ತೆಲಿಕೆ ನಲಿಕೆ ಅಂತ ಹೇಳುವ, ಯಾಕಂದ್ರೆ ಅಲ್ಲಿ ಹಾಸ್ಯವು ಬರುತ್ತದೆ, ಅದು ತುಳುವಿನಲ್ಲಿ ತೆಲಿಕೆ ನಲಿಕೆ ಅಂದ್ರೆ ಕುಣಿಯುವುದು ನಗುವುದು ಕಾಮಿಡಿ ಮೈನ್. ಹಾಗೆ ಆ ನಂತರ ನಾವು ತುಂಬಾ ರೂಪಕಗಳನ್ನೆಲ್ಲ ಕಾಮಿಡಿ ರೂಪಗಳನ್ನೆಲ್ಲ ಮಾಡಿದೆವು. ಅಲ್ಲಿ ಎಲ್ಲ ಹೆಸರು ನಾವು ತೆಲಿಕೆ ನಲಿಕೆ ಅಂತೇವೆ ಕೊಟ್ಟೆವು. ಆ ನಂತರ ನಾವೊಂದು ಯೂಟ್ಯೂಬ್ ಅಲ್ಲಿ ಚಾನೆಲ್ ಮಾಡುವ, ಆ ಚಾನೆಲ್ ಮೂಲಕ ನಮ್ಮ ಎಲ್ಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ಜನರಿಗೆ ತಲುಪಿಸಬಹುದು, ಸಾಮಾಜಿಕ ಜಾಲತಾಣ ಇಷ್ಟು ಮುಂದುವರಿತಿದೆ ಅಲ್ಲ ಅಂತ ನಾವು ಎಲ್ಲರ ಮಾರ್ಗದರ್ಶನದ ಮೇರೆಗೆ ಅದನ್ನ ತೆಲಿಕೆ ನಲಿಕೆ ಪ್ರೊಡಕ್ಷನ್ ಅಂತ ಯೂಟ್ಯೂಬ್ ಚಾನೆಲ್ ಪ್ರಾರಂಭಿಸಿದೆ. ಅದರಲ್ಲಿ ನಮ್ಮ ಅನ್ನದಾತದಿಂದ ಇಲ್ಲಿಯವರೆಗೆ ರೂಪಕ, ನಾಟಕ ಮತ್ತೆ ಆಲ್ಬಮ್ ಸಾಂಗ್ ಬೇರೆ ಬೇರೆ 30 ಸೆಕೆಂಡ್ನಿಂದ 3 ಗಂಟೆಯ ತನಕದ ಒಂದು 235 ವಿಡಿಯೋ ಈಗ ಲಭ್ಯವಿದೆ. ಫಸ್ಟ್ ಲಾಕ್ಡೌನ್ ಆದ ಮೇಲೆ ಸ್ವಲ್ಪ ನನಗೆ ಯಾವುದು ಮಾಡುವುದಂತ ತಲೆಗೆ ಹೋಗದೆ ಸ್ಟಿಲ್ ಆಗಿದ್ದೆ. ಆಗ ನಮ್ಮ ಯಶವರ್ಮ ಸರ್ ಅವರು ಮುಂದೆ ಏನು ಮಾಡುತ್ತಿ ಅಂತ ಕೇಳುವಾಗ ನಾನೀಗ ಸದ್ಯಕ್ಕೆ ಏನು ಮಾಡ್ತಾ ಇಲ್ಲ ಅಂತ ಹೇಳಿದೆ. ಅದಕ್ಕೆ ಅವರು 1 ಮಿನಿಟಿನಿಂದ ಅಥವಾ 2 ಮಿನಿಟಿನ ಒಳಗಿನ ಏನಾದರೂ ಕಾಮಿಡಿ ಅಥವಾ ಅವೇರ್ನೆಸ್ ವಿಡಿಯೋ ಮಾಡಿದರೆ ಈಗ ತುಂಬ ಪಾಪ್ಯುಲರ್ ಆಗುತ್ತೆ ಅಂತ ಹೇಳಿದರು. ಅವರ ಮಾತನ್ನು ನಾನು ಆಶೀರ್ವಾದ ಅಂತ ತೆಗೆದುಕೊಂಡು ಮುಂದೆ ಕಾಮಿಡಿ ವಿಡಿಯೋ ಮಾಡಲಿಕ್ಕೆ ಹೊರಟೆ. ಸ್ಟಾರ್ಟಿಂಗ್ ಮಾಡಿರುವುದು ಕೇವಲ 30 ಸೆಕೆಂಡ್ ಇತ್ತು, ಆಗ ಸೆಕೆಂಡ್ ಲಾಕ್ಡೌನ್ ಆಗಿತ್ತು. ಆಗ ನಾವು ಫ್ರೀ ಇದ್ದೆವು, ಅಲ್ಲಿ ಹತ್ತಿರದಲ್ಲಿ ಎಲ್ಲ ನನ್ನ ಫ್ರೆಂಡ್ಸ್ನವರೆಲ್ಲ ಫ್ರೀ ಇದ್ದರು. ಆಗ ಈ ಮಸಾಲ್ ಪುರಿ ಎಲ್ಲಿಯೂ ಸಿಗ್ತಿರಲಿಲ್ಲ. ಆಗ ಒಬ್ಬ ಅದು ಸಣ್ಣ ಕಾನ್ಸೆಪ್ಟ್, ಒಬ್ಬ ಕೇಳುದು ನನಗೆ ಮಸಾಲ್ ಪುರಿ ಬೇಕಿತ್ತು ಅಂತ. ಈಗ ಲಾಕ್ಡೌನ್ ಅಲ್ಲ, ಎಲ್ಲಿ ಸಿಗುದಿಲ್ಲಲ್ಲ, ಇಲ್ಲ ನನಗೆ ಮಸಾಲ್ ಪುರಿ ಬೇಕೇ ಅಂತ. ಆಗ ನಾನು ತಂದು ಕೊಡುವ ಅಂತ ಹೋಗಿ ಅವನು ತರುವುದು. ತರುವಾಗ ಒಂದು ಸ್ವಲ್ಪ ಮಸಾಲೆ ಮತ್ತೊಂದು ನಮ್ಮ ತುಳುವಿನಲ್ಲಿ ಪುರಿ ಅಂದ್ರೆ ಹುಳ, ತೆಗೊಳ್ಳಿ ಮಸಾಲ್ ಪುರಿ. ಆ ವಿಡಿಯೋನ ನಾವು ವಾಟ್ಸಪ್ ಅಲ್ಲಿ ಬಿಟ್ಟೆವು. ಅದು ಮರುದಿನ ಎಲ್ಲಾ ಕಡೆ ಹೋಗುವಾಗ ಇವರು ಆ ಆಕ್ಟ್ ಮಾಡಿದವರ ಹತ್ರ ಮಸಾಲ್ ಪುರಿ ಬೇಕಾ ಮಸಾಲ್ ಪುರಿ ಬೇಕಾ ಅಂದ್ರೆ ಆ ವಿಡಿಯೋ ನೋಡಿ ಅಷ್ಟು ಪ್ರಚಾರ ಆಯ್ತು. ಹಾಗಾದ್ರೆ ನಾವು ಏನಾದ್ರು ಮಾಡಿದ್ರೆ ಹಿಟ್ ಆಗ್ತದೆ ಅಂತ ಗೊತ್ತಾಯ್ತು. ಅಲ್ಲಿಂದ ಕಂಟಿನ್ಯೂ ಮಾಡ್ಲಿಕ್ಕೆ ಹೊರಟೆವು 30 ಸೆಕೆಂಡ್ 1 ನಿಮಿಷ 2 ನಿಮಿಷದ ಒಳಗೆ. ಹಾಗೆ 99 ವಿಡಿಯೋ ತನಕ ಮುಂದುವರೆದೆವು. ಇನ್ನು 100ನೇ ವಿಡಿಯೋ ಸ್ವಲ್ಪ ದೊಡ್ಡ ಮಟ್ಟದಿರಬೇಕು, ಏನಾದ್ರೂ ಹೊಸತನ ಇರಬೇಕಂತ 1 ಅಕ್ಟೋಬರ್ 12ಕ್ಕೆ ನಮ್ಮ ಕಾಲೇಜಿನಲ್ಲಿ ಅದನ್ನು ಬಿಡುಗಡೆ ಮಾಡಿದ್ರು.
1: ನಿಮ್ಮ ತಂಡದ ರಚನೆ ಹೇಗಾಯ್ತು, ಯಾರೆಲ್ಲ ಇದ್ದಾರೆ, ನಿಮ್ಮ ತಂಡದ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬೋದಾ?
2: ತಂಡ ಅಂದ್ರೆ ನಾನು ಹೋದ ಕಡೆ ಎಲ್ಲ ಒಂದು ತಂಡ ಮಾಡುದು, ಈಗ ಊರಲ್ಲಿ ಊರಿನಲ್ಲಿ ಸ್ವಲ್ಪ ಕಲಾವಿದರು, ಇಲ್ಲಿ ಬರುವಾಗ ಇಲ್ಲಿಯ ಸ್ಟಾಫ್ ಸ್ಟೂಡೆಂಟ್ ಯಾರೆಲ್ಲ ಇರ್ತಾರೆ, ಯಾರು ಸ್ವಲ್ಪ ಪ್ರತಿಭೆ ಇರ್ತಾರೆ, ಅವರನ್ನೆಲ್ಲ ಒಟ್ಟುಗೂಡಿಸಿ ಒಂದು ತಂಡ ಅಂತ ಮಾಡುದು. ಇಲ್ಲಿ ಕೂಡ ನಾವು 2010 ಹೆಚ್ಚಾಗಿ ನಮ್ಮ ಇಲ್ಲಿ ಒಂದು ಟೀಮ್ ಆಗಿ ಮಾಡಿದ್ದೇವೆ. ಮತ್ತೆ ಒಂದೊಂದು ಸಲ ಅಂದ್ರೆ ನನಗೆ ರಜೆ ದಿನಗಳಲ್ಲಿ ಇದ್ರೆ ಅಲ್ಲಿ ಊರಿನಲ್ಲಿ ಅವರೊಟ್ಟಿಗೆ ಏನಾದ್ರು ಮಾಡುದು, ಬಾಕಿ ಟೈಮ್ ಅಲ್ಲಿ ಇಲ್ಲಿ ಇಲ್ಲಿ ಕಾಲೇಜಲ್ಲಿ ಮಾಡುದು. ಹಾಗೆ ಎರಡು ಕಡೆಯವರನ್ನು ನಾನು ಒಟ್ಟುಗೂಡಿಸಿ ಅದು ಅಲ್ಲಿ ಇರ್ಲಿ ಇಲ್ಲಿ ಇರ್ಲಿ, ಅದು ಕಲಾವಿದರು ತೆಲಿಕೆ ನಲಿಕೆ ಕಲಾವಿದರು, ಒಮ್ಮೆ ಅವರು ಸೇರಿದ್ರೆ ಮತ್ತೆ ನಾನು ಅವರನ್ನು ಬಿಡುವುದಿಲ್ಲ. ಅದು ಯಾಕೆಂದ್ರೆ ಒಬ್ಬನಿಗೆ ಎಷ್ಟು ಬೇಕಾದ್ರೂ ಸಪೋರ್ಟ್ ಮಾಡ್ತೇನೆ, ಅವ್ರು ನಮ್ಮೊಟ್ಟಿಗೆ ಇದ್ರೆ ನಮ್ಮನ್ನು ಬಿಟ್ಟು ಹೋದ್ರೆ ಮತ್ತೆ ಕರೆಯುವುದಿಲ್ಲ. ಹಾಗೆ ತೆಲಿಕೆ ನಲಿಕೆ ತಂಡ ಹೀಗೆ ಮುಂದುವರಿತಿದೆ. ಮತ್ತೆ ಇದರಲ್ಲಿ ಇದ್ದವರು ಈಗೆಲ್ಲ ಬೇರೆ ಬೇರೆ ಕಡೆ ಜಾಬ್ ಅಲ್ಲಿ ಇದ್ದಾರೆ, ಆದ್ರೆ ನಮಗೆ ಏನಾದ್ರೂ ಹೆಲ್ಪ್ ಬೇಕಾದ್ರೆ ನಾನೊಂದು ಕೂಡಲೇ ಕೇಳಿದ್ರೆ ಅವ್ರು ಕೂಡಲೇ ಸ್ಪಂದಿಸ್ತಾರೆ ನಮ್ಮ ಟೀಮ್ ಅಂತ, ಅದು ತುಂಬಾ ಖುಷಿ ಆಗುತ್ತದೆ.
1: ತೆಲಿಕೆ ನಲಿಕೆ ಟ್ರೋಲ್ಸ್ ಈಗ ಹೆಚ್ಚಿನ ಪ್ರತಿಕ್ರಿಯೆನ ಅದು ಪಡಿತಾ ಇದೆ. ಆರಂಭದ ದಿನಗಳಲ್ಲಿ ಅದಕ್ಕೆ ಪ್ರತಿಕ್ರಿಯೆ ಹೇಗಿತ್ತು, ಮತ್ತೆ ಈಗ ಪ್ರತಿಕ್ರಿಯೆ ಯಾವ ರೀತಿ ಇದೆ?
2: ಅದೇ ಆರಂಭದಲ್ಲಿ ಅಂದ್ರೆ ನಮ್ಮಲ್ಲಿ ಅಭಿನಯ ಮಾಡಿದವರು ಯಾವುದೇ ವೇದಿಕೆಗೆ ಹೋದವರಲ್ಲ, ಯಾವುದೇ ಕಲಾವಿದರಲ್ಲ, ಅವರು ನಿಜ ಜೀವನದಲ್ಲಿ ತುಂಬಾ ಹಾಸ್ಯ ಮಾತಾಡುದು ಮತ್ತೆ ಎಲ್ಲರ ಜನರೊಟ್ಟಿಗೆ ಬೆರೆತು ಎಲ್ಲರಿಗೂ ಪರಿಚಯ ಇರುವವರು. ನಾನು ಅಂತವರಿಗೆ ಹೆಚ್ಚು ಅವಕಾಶ ಕೊಡುತ್ತೆ. ಆಗ ಅವರಿಗೆ ಅಂದ್ರೆ ಕೆಲವರಿಗೆ ಗೊತ್ತಿರುವುದಿಲ್ಲ, ಅಂದ್ರೆ ತುಂಬಾ ಜನ ನಮಗೆಲ್ಲ ವ್ಯಂಗ್ಯವು ಮಾಡಿದ್ದಾರೆ, ಪಾಪ ಅವರನ್ನು ಹಿಡ್ಕೊಂಡು ಏನ್ ಮಾಡ್ತೀರಿ. ಆದ್ರೆ ನಾನು ಆ ಸಂದರ್ಭದಲ್ಲಿ ಏನು ಅವರಿಗೆ ಹೇಳಲಿಲ್ಲ, ಆದ್ರೆ ನನ್ನ ಮನಸ್ಸಲ್ಲಿತ್ತು ಆ ಕಲಾವಿದರನ್ನು ಹಿಡ್ಕೊಂಡು 100 ವಿಡಿಯೋ ಮಾಡಿ ಅವರಿಗೆ ತೋರಿಸ್ಬೇಕು. ಅದು 50 ವಿಡಿಯೋ ಆದ ಮೇಲೆ ಎಲ್ಲರೂ ನಮ್ಮನ್ನು ಬೇರೆ ರೀತಿಯಲ್ಲಿ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಂದ್ರೆ ನೀವು ಅವರನ್ನು ಹಿಡ್ಕೊಂಡು ಇಷ್ಟೆಲ್ಲ ಮಾಡ್ತಿದ್ದೀರಲ್ಲ ಅಂದ್ರೆ ನನಗೆ ಅದು ಬೇಕಿತ್ತು. ಈಗ ಯಾರಾದೊಂದು ಹೇಳಿದ್ರೆ ನಾನು ಆಗ ಉತ್ತರ ಕೊಡುದಿಲ್ಲ, ನಾನು ಏನಾದ್ರು ಸಾಧನೆ ಮಾಡಿಯೇ ಅವರಿಗೆ ಉತ್ತರ ಕೊಡ್ಬೇಕು. ಈಗ ಮೊನ್ನೆ 100 ವಿಡಿಯೋ ಆದ ಮೇಲೆ ಮಾತಾಡದವರು ಬಂದು ನನಗೆ ಶುಭಾಶಯ ಕೊಡ್ತಿದ್ದಾರೆ. ಅಂದ್ರೆ ಅದರಿಂದ ಎಷ್ಟೋ ಬದಲಾಯಿತು. ಮತ್ತೆ ನಾವು ಬೇರೆ ಬೇರೆ ಊರಿನಿಂದ ಎಲ್ಲ ಅಭಿಪ್ರಾಯ ಕಲೆಕ್ಟ್ ಮಾಡುವಾಗ ಹೆಚ್ಚಿನವರು ನಮ್ಮ ವಿಡಿಯೋದ ಬಗ್ಗೆ ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ, ಇನ್ನು ಕಂಟಿನ್ಯೂ ಮಾಡಿ ಹೇಳಿದ್ದಾರೆ, ಮತ್ತೆ ನಮ್ಮಿಂದ ಎಂತ ಸಪೋರ್ಟ್ ಇದ್ರು ಕೊಡ್ತೇವೆ ಅಂತ ಹೇಳಿದ್ದಾರೆ. ಅದು ನಮಗೆ ಸಂತಸ.

0: ಮೊಬೈಲ್ಗಳಲ್ಲಿ ವಿಡಿಯೋ ನೋಡೋದು ಸುಲಭ, ಆದರೆ ಅದನ್ನ ವಿಡಿಯೋ ತಯಾರಿಸುವ ಹಿಂದೆ ಒಂದು ದೊಡ್ಡ ಕಥೆನೇ ಇರುತ್ತೆ ಅದಕ್ಕೆ. ಆಗ ನಿಮಗೆ ವಿಡಿಯೋ ಪ್ರೊಡಕ್ಷನ್ ಮಾಡುವಲ್ಲಿ ಬಂದಂಥ ಸವಾಲುಗಳೇ ಹೇಗಿತ್ತು ಸರ್?
1: ಅದೇ, ನಮ್ಮ ಎಲ್ಲ ವಿಡಿಯೋ ತುಂಬ ಲೋ ಬಜೆಟಲ್ಲಿ, ಯಾಕೆಂದರೆ ನಾವು ತುಂಬ ಖರ್ಚು ಮಾಡಲಿಕ್ಕೆ ನಮಗೆ ಇದರಿಂದ ಯಾವುದೇ ಆದಾಯ ಇಲ್ಲ. ಇದು ಕೇವಲ ನಾವು ಮನೋರಂಜನೆಗೆ ಮಾಡೋದು, ಮತ್ತು ನನಗೆ ತುಂಬ ಟೈಮು ಕೂಡ ಇಲ್ಲ. ಯಾಕೆಂದರೆ ನಾನು ಬೆಳಿಗ್ಗೆ 7 ಗಂಟೆಗೆ ಮನೆಯಿಂದ ಹೊರಟರೆ ರಾತ್ರಿ 8 ಗಂಟೆಗೆ ಹೋಗುತ್ತೆ. ನನಗೆ ಸಿಗುವುದು ಸಂಡೇ ಮಾತ್ರ. ಆ ಒಂದು ದಿನ ಸಂಡೆಯಲ್ಲಿ ಮನೆ ಕೆಲಸ ಮಾಡಿಕೊಂಡು ಮಧ್ಯಾಹ್ನ ಮೇಲೆ ಏನಾದರೂ ಮಾಡುವುದು. ಹಾಗೆ ಪ್ರತಿ ಸಂಡೆ ಏನಾದರೂ ಒಂದು ಕಾನ್ಸೆಪ್ಟ್ ಮಾಡಿ ಮಾಡ್ತಿದ್ದೆವು. ಆದರೆ ಮೊಬೈಲ್ನಲ್ಲಿ ನೀವು ಹೇಳಿದಾಗೆ ತುಂಬ ಕಷ್ಟ ಆಗ್ತಿತ್ತು. ಯಾಕೆಂದರೆ ಅಲ್ಲಿ ನಾವು ಚಿತ್ರೀಕರಣ ಮಾಡುವಾಗ ನಾವು ಆ ಡೈರೆಕ್ಟ್ ವಾಯ್ಸನ್ನೇ ಹಾಕೋದು. ಈಗ ಅಲ್ಲಿ ಏನು ಶಬ್ದ ಆದರೂ ಅದು ಬರ್ತದೆ, ಅದನ್ನು ಪುನಃ ನಾವು ವಾಯ್ಸ್ ರೆಕಾರ್ಡಿಂಗ್ ಮಾಡಿ ಲಿಪ್ ಮೂಮೆಂಟಿಗೆ ಹಾಕಿದರೆ ಅದು ಮೊಬೈಲಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ, ಮತ್ತು ಪರ್ಫೆಕ್ಟ್ ಆಗೋದಿಲ್ಲ. ಆದರೆ ಅಲ್ಲಿ ಯಾವಾಗ ಸೈಲೆಂಟ್ ಆಗುತ್ತದೆ ಅಂತ ಕಾಯುತ್ತೇವೆ ನಾವು. ಯಾಕೆಂದರೆ ಕೆಲವು ಸಲ ಡೈಲಾಗ್ ಆಗುವಾಗ ಅಲ್ಲಿ ನವಿಲು ಕೂಗುವುದು, ನಾಯಿ ಬೊಗಳುದು, ಏನಾದರೂ ಶಬ್ದ ಆಗುವುದು, ಮತ್ತು ಬೈಕ್ ಏನಾದರೂ ವೆಹಿಕಲ್ ಹೋಗುವುದು. ಆಗ ಆ ಡೈಲಾಗ್ ಆದರೂ ನಾವು ಅದನ್ನು ಪುನಃ ರಿಪೀಟ್ ಮಾಡಿ ಮಾಡಿ ನಮಗೆ ಎಷ್ಟು ಕರೆಕ್ಟ್ ಆಗ್ತದೆ ಅಷ್ಟು ಕಾದು ನಾವು ಮೊಬೈಲಲ್ಲಿ ಚಿತ್ರೀಕರಣ ಮಾಡಿ, ಮತ್ತು ಎಡಿಟಿಂಗ್ ಕೂಡ ಹಾಗೇ ತುಂಬ ಸಮಯ ಬೇಕಾಗ್ತದೆ, ಫಾಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ನಾನು ಹೆಚ್ಚಾಗಿ ಒಂದು 3 ಗಂಟೆ ಬಸ್ಸಲ್ಲಿ ಇರ್ತೇನೆ. ಆ ಸಮಯದಲ್ಲಿ ನಾನು ಇದರ ವಿಡಿಯೋದ ಏನಾದರೂ ಸಣ್ಣ ಸಣ್ಣ ಎಡಿಟಿಂಗ್ ಇದ್ದರೆ ಬಸ್ಸಲ್ಲಿ ಹೋಗುವಾಗಲೇ ಅದನ್ನು ಸೆಟ್ ಮಾಡ್ತಾ ಇರ್ತೇನೆ ಹೆಡ್ಫೋನ್ ಹಾಕಿ. ಯಾರಿಗೆ ಗೊತ್ತಿರೋದಿಲ್ಲ, ಕೆಲವರಿಗೆ ಏನೋ ಇವರು ಮೊಬೈಲಲ್ಲೇ ಇರ್ತಾರಂತ ಭಾವಿಸ್ತಾರೆ. ಆದರೆ ನನಗೆ ಅದು ಸಿಗುವ ಸಮಯ ಅಮೂಲ್ಯ. ಮತ್ತು ಅದನ್ನು ಫೈನಲ್ ಟಚಪ್ ಮನೆಯಲ್ಲಿ ಮಾಡಿ ಎಲ್ಲ ಫೈನಲ್ ಆದಮೇಲೆ ನನ್ನ ಅಮ್ಮ ತಮ್ಮನಲ್ಲೆಲ್ಲ ಒಮ್ಮೆ ತೋರಿಸ್ಲಿಕ್ಕೆ ಉಂಟು. ಆಗ ಫಸ್ಟ್ ಅಮ್ಮ ನಕ್ಕರೆ, ಅದು ಹಿಟ್ಟೆ ಅಂತ ಲೆಕ್ಕ. ಯಾಕಂದರೆ ಅವರು ಒಂದೊಂದ್ಸಲ ಹೇಳ್ತಾರೆ ಇದು ಅಷ್ಟು ಕಾಮಿಡಿ ಬರಲಿಲ್ಲ ಅಂತ. ಆಗ ನಾನು ಪುನಃ ಅದರಲ್ಲಿ ಏನಾದರೂ ಮಾಡುವ ಅಂತ ಒಂದು ಪ್ರಯೋಗ ಮಾಡ್ತೇನೆ, ಸಾಂಗ್ ಚೇಂಜ್ ಮಾಡಿ ಅಂತ. ಒಂದೊಂದ್ಸಲ ಅವರು ಕೂಡಲೇ ನಕ್ಕರೆ ಇದು ಗೊತ್ತಾಯಿತು ಹಿಟ್ಟಾಯಿತು ಅಂದರೆ ಅವ್ರದ್ದು ಸಜೆಷನ್ ಉಂಟು. ಮತ್ತು ನನ್ನ ತಮ್ಮ ಕೂಡ ಇದಕ್ಕೆ ತುಂಬ ಕಾನ್ಸೆಪ್ಟ್ ಎಲ್ಲ ಕೊಟ್ಟು ನನಗೆ ಸಹಕರಿಸಿದೆ.
0: ನಿಮ್ಮ ಹಾಗೂ ನಿಮ್ಮ ತಂಡದವರ ತಾಳ್ಮೆ ಇಂದು ಇವತ್ತು ತಲಿಕೆ ನೆಲಿಕೆ 100 ಸಂಚಿಕೆಯನ್ನು ಕಂಡಿದೆ. ನೀವು ಹೇಳಿದ್ರೆ ನಿಮ್ಮ ಎಲ್ಲ ಪ್ರಾಜೆಕ್ಟ್ಗಳು ಲೋ ಬಜೆಟ್ ಅಲ್ಲಿ ಇರುತ್ತೆ, ಸೊ ಈ ಹಣಕಾಸಿನ ನಿರ್ವಹಣೆ ಯಾವ ರೀತಿ ಆಗುತ್ತೆ ಸರ್ ನಿಮ್ಮಲ್ಲಿ?
1: ಅಲ್ಲ, ನಮ್ಮ ಯಾವುದೇ ಪ್ರಾಜೆಕ್ಟಿಗೂ ನಾವು ಜಾಸ್ತಿ ಖರ್ಚು ಮಾಡಲಿಲ್ಲ. ಮತ್ತು ಇದಕ್ಕೆ ಏನಾದರೂ ಖರ್ಚು ಆಗುವಂಥದ್ದಿದ್ದರೆ ಅದು ನಮ್ಮ ಫ್ರೆಂಡ್ಸ್ನವರೇ ಅದಕ್ಕೆ ಹೆಲ್ಪ್ ಮಾಡ್ತಾರೆ. ಈಗ ಉದಾಹರಣೆಗೆ ನನಗೆ ಏನಾದರೂ ಹೊರಗಿಂದ ಎಡಿಟಿಂಗ್ ಮಾಡಬೇಕಾ, ನಮ್ಮ ಪತ್ರಿಕೋದ್ಯಮ ವಿಭಾಗದವರು ಸಹಕರಿಸ್ತಾರೆ. ಮತ್ತು ಸ್ವಲ್ಪ ಸ್ವಲ್ಪ ಏನಾದರೂ ಬಜೆಟ್ ಖರ್ಚಾಗಿದ್ದರೆ ನಾವು ಮಾಡ್ತೇವೆ. ಮತ್ತು ನಾವು ತುಂಬ ಖರ್ಚಿನ ಬಜೆಟ್ ಇದ್ದರೆ ಅದಕ್ಕೆ ಸಂಬಂಧಪಟ್ಟ ಯಾರಾದರೂ ಸ್ಪಾನ್ಸರ್ ನೀಡುವುದಾರಿದ್ದರೆ ಅವರ ಸ್ಪಾನ್ಸರ್ ತಗೊಂಡು ಈಗ ಒಂದು 2 ಭಕ್ತಿಗೀತೆ ಮಾಡಿದ್ದೇವೆ. ಯಾಕೆಂದರೆ ಭಕ್ತಿಗೀತೆ ಒಂದು ಪ್ರಾಜೆಕ್ಟಿಗೆ ಒಂದು 20-25 ಸಾವಿರ ಬೇಕಾಗುತ್ತದೆ. ಅಷ್ಟು ನಾನು ಕೈಯಿಂದ ಹಾಕಿ ಮಾಡಲಿಕ್ಕೆ ನನಗೂ ಕಷ್ಟ ಆಗ್ತದೆ. ಅದಕ್ಕೀಗ ಒಂದು ಯಾರೆಲ್ಲ ಭಕ್ತರಿರ್ತಾರೆ ಅವರ ಹತ್ರ ಎಲ್ಲ ಅಂದರೆ ಉದಾರ ಮನಸ್ಸಿನಿಂದ ಕೊಡುವವರಿದ್ದರೆ ಅದು ನಾನು ಕೇಳಿದಾಗ ಯಾರು ಕೊಡುವುದಿಲ್ಲ ಅಂತ ಹೇಳುವುದಿಲ್ಲ, ಅದೊಂದು ತುಂಬ ಖುಷಿ. ಯಾಕಂದರೆ ನೀವು ಮಾಡುವುದಾ, ಎಷ್ಟು ಬೇಕು ಹೇಳಿ. ಆದರೆ ನನಗೆ ಅವ್ರು ಕೊಡ್ತಾರಂತ ತುಂಬ ಬೇಡ. ನಾನೊಂದು ಹೇಳುದು, ಅದು ನನಗೆ 1 ರೂಪಾಯಿಯೂ ಬೇಡ. ಹಾಗಂತ ನನಗೆ ನಷ್ಟ ಆಗಲಿಕ್ಕೆ ಬಿಡಬೇಡಿ. ಅದು ಒಂದು 2 ಭಕ್ತಿಗೀತೆ ಮಾಡಿದ್ರು, ತುಂಬ ಪಾಪ್ಯುಲರ್ ಆಯಿತು. ಒಂದು ತುಳುವಿನಲ್ಲಿ ದೈವದ ಬಗ್ಗೆ ಕಲ್ಕುಡ ಮಹಿಮೆ ಅಂತ, ಮತ್ತೊಂದು ಪದ್ಮಾವತಿ ದೇವಿಯ ಬಗ್ಗೆ ಪುಷ್ಪಾನುಗ್ರಹ. ಅದರಲ್ಲಿ ಕರ್ನಾಟಕದ 70ಕ್ಕೂ ಹೆಚ್ಚು ಬಸದಿಗಳ ಪದ್ಮಾವತಿ ದೇವಿಯನ್ನು ಆ 5 ನಿಮಿಷದ ಹಾಡಿನಲ್ಲಿ ತೋರಿಸಿದ್ದೇವೆ. ಅಂದರೆ ಅದಕ್ಕೆ ಬೇರೆ ಬೇರೆ ಬಸದಿಗಳ ಆಡಳಿತ ಮಂಡಳಿ ಕೂಡ ಸಪೋರ್ಟ್ ಮಾಡಿದೆ, ಮತ್ತು ಆ ವಿಡಿಯೋಗಳನ್ನೆಲ್ಲ ನಮಗೆ ಕೊಟ್ಟಿದ್ದಾರೆ. ಎಲ್ಲ ಕಡೆ ಹೋಗಿ ಮಾಡುವುದಾದ್ರೆ ಕಷ್ಟ ಇತ್ತು. ಈ 2 ಭಕ್ತಿಗೀತೆ ಕೂಡ ತುಂಬ ಪಾಪ್ಯುಲರ್ ಆಗಿದೆ. ಆ್ಯಕ್ಚುಲಿ ಅದರ ಭಕ್ತಿಗೀತೆಯಲ್ಲಿಯೂ ನನಗೆ ಒಂದು ಏನಾದರೂ ಸಾಧನೆ ಮಾಡಬೇಕು. ಯಾಕೆಂದರೆ ನನಗೆ ಇಷ್ಟೆಲ್ಲ ಮಾಡಲಿಕ್ಕೆ ದೇವರ ಆಶೀರ್ವಾದ ಕೊಟ್ಟ ಮೇಲೆ ನಾನು ಏನಾದರೂ ದೇವರಿಗೂ ಮಾಡಬೇಕಂತ ಒಂದು ಕನಸಿತ್ತು. ಇನ್ನು ಮುಂದೆಯೂ ಬೇರೆ ಬೇರೆ ಭಕ್ತಿಗೀತೆ ಮಾಡಬೇಕಂತ ಯೋಚನೆ ಇದೆ.
0: ಕಾಮಿಡಿ ವಿಡಿಯೋಗಳನ್ನು ನೀವೇ ಮೊಬೈಲಲ್ಲಿ ಶೂಟ್ ಮಾಡಿ ನಂತರ ಅದನ್ನ ನೀವೇ ಎಡಿಟ್ ಮಾಡ್ತೀರಾ ಅಂತ, ಸೊ ಇದು ಎಡಿಟಿಂಗ್ ಮತ್ತು ಕ್ಯಾಮ್ರಾ ವರ್ಕ್, ಇದನ್ನ ಕಲಿಬೇಕಾದ್ರೆ ನಿಮಗೆ ಯಾವ ರೀತಿ ಸವಾಲುಗಳು ಬಂತು, ಹೇಗೆ ಕಲ್ತ್ರಿ ಇದನ್ನ ಎಡಿಟ್ ಮಾಡೋದನ್ನ?
1: ನನಗೆ ಅಂದರೆ ಪರ್ಸನಲ್ ಆಗಿ ಈ ವಿಡಿಯೋಗ್ರಫಿ ಎಡಿಟಿಂಗ್ ಬಗ್ಗೆ ತುಂಬ ಆಸಕ್ತಿ. ಮತ್ತು ನನಗೆ ಏನಂದರೆ ಒಂದು ಪ್ರೊಡಕ್ಷನ್ ಮಾಡುವಾಗ ಅದರ ಎಲ್ಲ ಜವಾಬ್ದಾರಿ ಒಬ್ಬನಿಗೆ ಗೊತ್ತಬೇಕು ಅಂತ ನನ್ನ ಆಸೆ. ಈಗ ಆ್ಯಕ್ಟ್ ಮಾಡುವಾಗ ಖಾಲಿ ಆ್ಯಕ್ಟ್ ಅಲ್ಲ, ನನಗೀಗ ಆ್ಯಕ್ಟ್ ಮಾಡಲಿಕ್ಕೆ ಗೊತ್ತುಂಟು, ಡೈರೆಕ್ಷನ್ ಮಾಡಲಿಕ್ಕೂ ಗೊತ್ತುಂಟು, ಛಾಯಾಗ್ರಹಣ ಮಾಡಲಿಕ್ಕೆ ಗೊತ್ತುಂಟು, ಎಡಿಟ್ ಮಾಡಲಿಕ್ಕೂ ಗೊತ್ತು. ಅಂದರೆ ಮತ್ತೆ ಈಗ ಪ್ರೋಗ್ರಾಮ್ ಆಗುವಾಗ ಇಲ್ಲಿ ಕಾಲೇಜಲ್ಲಿ ಸೌಂಡ್ ಸಿಸ್ಟಮ್ ಬರ್ತದೆ, ಟೆಕ್ನಿಕಲ್ ಬರ್ತದೆ, ವಿಡಿಯೋಗ್ರಫಿ ಫೋಟೋಗ್ರಫಿ, ಅದನ್ನೆಲ್ಲ ನಾನೇ ನಿರ್ವಹಿಸಿದರೆ ಅಲ್ಲಿ ಬೇರೆಯವರಿಗೆ ಹೆಚ್ಚು ಅಂದರೆ ಕಾಯಬೇಕಂತಿಲ್ಲ, ಅಥವಾ ಬೇರೆಯವರಿಂದ ನಮಗೆ ಅಷ್ಟೊಂದು ಅಗತ್ಯವೂ ಬೀಳುವುದಿಲ್ಲ. ನಾವೇ ಮಾಡಿದರೆ ಒಳ್ಳೆಯದು. ಮತ್ತು ನನಗೆ ಅದೊಂದು ಹವ್ಯಾಸ ಈ ಫೋಟೋಗ್ರಫಿ ವಿಡಿಯೋಗ್ರಫಿ ಬಗ್ಗೆ, ಆ ಹವ್ಯಾಸ ಇಲ್ಲಿ ವರ್ಕೌಟ್ ಆಯಿತು. ಮತ್ತು ಮೊಬೈಲಲ್ಲಿ ಮಾಡುವಾಗಲೂ ತುಂಬ ಜಾಗೃತಿಯಿಂದ ಅದನ್ನೊಂದು ಏನಾದರೂ ಕ್ರಿಯೇಟಿವಿಟಿ ಹುಡುಕಬೇಕು. ಈಗ ವಿಡಿಯೋ ಎಲ್ಲವೂ ಮಾಡ್ತಾರೆ, ಈಗ ಹೆಚ್ಚಿನವರಿಗೆ ನಾನು ಮೊಬೈಲಲ್ಲಿ ಮಾಡಿದ್ದನ್ನು ಗೊತ್ತಿಲ್ಲ. ನಾನು ಹೇಳಿದ್ರೆ ಮಾತ್ರ ಗೊತ್ತಾಗುತ್ತೆ. ಯಾಕಂದ್ರೆ ಅದು ಮೊಬೈಲಲ್ಲಿ ಮಾಡಿದ್ದು ಅಂತ ಗೊತ್ತಾಗದ ಹಾಗೆ ಮಾಡಬೇಕು ಅಂದರೆ ಅಷ್ಟು ಸ್ಟ್ಯಾಂಡರ್ಡ್ ಮಾಡಬೇಕು. ಈಗ ತುಂಬ ಜನ ಮೊಬೈಲಲ್ಲಿ ಈಗ ಮಾಡ್ತಾರೆ, ಆದರೆ ಅಷ್ಟು ಸ್ಟ್ಯಾಂಡರ್ಡ್ ಮಾಡಿದರೆ, ಈಗ ಮೊಬೈಲ್ ಅಂದರೆ ಈಗಿನ ಟೆಕ್ನಾಲಜಿಯಲ್ಲಿ ಅದು ಲ್ಯಾಪ್ಟಾಪಿನ ಹಾಗೆಯೇ ತುಂಬ ಆಪ್ಷನ್ ಇದೆ, ಹಾಗೆ ಮೊಬೈಲ್ ಅಂತ ಏನು ಇದು ಮಾಡಲಿಕ್ಕಿಲ್ಲ, ಆದರೆ ಸ್ವಲ್ಪ ಕಷ್ಟ ಆಗ್ತದೆ ಅದನ್ನು ನಾವು ಅಲ್ಲಿ ನಿರ್ವಹಿಸುವ ರೀತಿ ಇರೋದು.
0: ಸರ್, ನೀವು ಹೇಳಿದ್ರೆ ನಿಮ್ಮ ಸಹೋದರ ನಿಮಗೆ ಎಲ್ಲ ಕಾನ್ಸೆಪ್ಟ್ಗಳಲ್ಲಿ ಅವರು ತುಂಬಾ ಸಹಕರಿಸ್ತಾರಂತೆ, ಅವರ ಬಗ್ಗೆ ಒಂದೆರಡು ಮಾತು.
1: ಅದೇ ನನ್ನ ಸಹೋದರ ಸೂರಜ್, ಅವನು ಕೂಡ ಚಿಕ್ಕದಿಂದಲೂ ಮಿಮಿಕ್ರಿ ಮತ್ತು ನಾಟಕ ಕಲಾವಿದ. ಅವನಿಗೆ ಸ್ವಲ್ಪ ಅನಾರೋಗ್ಯದ ಸಮಸ್ಯೆ ಇದ್ದ ಕಾರಣ ಅವನಿಗೆ ಹೆಚ್ಚು ಈ ಕ್ಷೇತ್ರಕ್ಕೆ ಬರಲಿಕ್ಕೆ ಆಗಲಿಲ್ಲ. ಹಾಗಂತ ಯಾವ ಪಾತ್ರವೂ ಮಾಡ್ತಾನೆ, ಆದರೆ ನಾನು ಅವನಿಗೆ ಹೆಚ್ಚು ನಮ್ಮ ಪ್ರೊಡಕ್ಷನ್ನಲ್ಲಿ ಅವಕಾಶ ಕೊಟ್ಟಿದ್ದೇನೆ. ಈಗ ಅದೇ ನಮ್ಮ ಕಾಮಿಡಿ ವಿಡಿಯೋದಲ್ಲಿ ಒಂದು 50 ಹೆಚ್ಚು ಕಾನ್ಸೆಪ್ಟ್ ಕೊಟ್ಟಿರೋದು ಅವನಿಗೆ, ಅದರಲ್ಲಿ ಹಿಟ್ಟಾದ ಹೆಚ್ಚು ಕಾನ್ಸೆಪ್ಟ್ ಅವನಿದ್ದೆ. ಮತ್ತೆ ನಾನು ಕೂಡ ಒಂದು 15 ಹೆಚ್ಚು ಕಾನ್ಸೆಪ್ಟ್ ನಂದು ಕೂಡ ಅಲ್ಲಿ ಇದೆ. ಮತ್ತೆ ಬೇರೆಯವರ ಕೂಡ ಕಾನ್ಸೆಪ್ಟ್ ನಾವು ಹಾಕಿದ್ದೇವೆ, ಯಾಕೆಂದ್ರೆ ನಮ್ದೇ ಕಾನ್ಸೆಪ್ಟ್ ಮಾಡಿದ್ರೆ ಅವರು ಬೇರೆಯವರ ಕಾನ್ಸೆಪ್ಟ್ ಮಾಡುವುದಿಲ್ಲ ಅಂತ ಬೇಡ. ಇಲ್ಲಿ ಕಾಲೇಜಲ್ಲಿ ಸುಧೀರ್ ಸರ್ ಇದ್ದು, ಧನರಾಜ್ ನಿಡಿಗಲ್ ಅವ್ರದ್ದು, ಶೈಲೇಶ್ ಸರ್ ಅವ್ರದ್ದು, ಮತ್ತೆ ಊರಿನಲ್ಲಿ ಹರಿಚಂದ್ರ ಅಂತ ಒಬ್ರು ಇದ್ದಾರೆ, ಅವ್ರು ಬೇರೆ ಬೇರೆ ಅವ್ರದ್ದು ಕಾನ್ಸೆಪ್ಟ್ ಮಾಡಿದ್ದಾರೆ. ಆದ್ರೆ ತುಂಬಾ ಜನ ಹೇಳ್ತಾರೆ ಅದು ಕಾನ್ಸೆಪ್ಟ್ ನಿಮ್ಮ ತಮ್ಮಂದೇ ಒಳ್ಳೇದಿದೆ ಅಂತ ಕೆಲವರು ಹೇಳ್ತಾರೆ, ಅದು ವೀಕ್ಷಕರಿಗೆ ಬಿಟ್ಟದ್ದು. ಆದ್ರೆ ನಾನು ತಮ್ಮಂದೇ ಕಾನ್ಸೆಪ್ಟ್ ಮಾಡಿದ್ರೆ ಇವರು ತಮ್ಮಂದೇ ಮಾಡುವುದಂತ ಆಗಬಾರ್ದು. ಹಾಗೆ ಮತ್ತೆ ಎಲ್ಲ ಕಾಮಿಡಿ ವಿಡಿಯೋದು ರಚನೆ, ನಿರ್ದೇಶನ, ಅದೇ ವಿಡಿಯೋಗ್ರಫಿ, ಎಡಿಟಿಂಗ್ ನಾನೇ ಮಾಡಿದ್ದೇನೆ. ಮತ್ತೆ ನನಗೆ ಹೆಚ್ಚು ಅಭಿನಯ ಮಾಡಲಿಕ್ಕೆ ಅವಕಾಶ ಸಿಗ್ಲಿಲ್ಲ, ನನಗೆ ಹೆಚ್ಚುವಲ್ಲಿ ಆಸಕ್ತಿ ಇತ್ತು, ಅಲ್ಲಿ ವಿಡಿಯೋಗ್ರಫಿ ಮಾಡೋರಿಲ್ಲ. ಅದಕ್ಕೋಸ್ಕರ ನಾನು ಒಂದು 10 ವಿಡಿಯೋದಲ್ಲಿ ಅಭಿನಯಿಸಿ ಸಣ್ಣ ಸಣ್ಣ ಪಾತ್ರ ಮಾಡಿದ್ದೇನೆ, ಮತ್ತೆ ಹೆಚ್ಚು ನಾನು ಅಭಿನಯಿಸಲಿಲ್ಲ. ಮತ್ತೆ ಅದು ವಿಡಿಯೋಗ್ರಫಿ ಮಾಡುವವನು ಡೈರೆಕ್ಷನ್ ಮಾಡಲಿಕ್ಕೆ ಕಷ್ಟ ಆಗ್ತದೆ, ಯಾಕಂದ್ರೆ ನಾನು ಬರೆದ ಹಾಗೆ ಅಲ್ಲಿ ಡೈಲಾಗ್ ಬಂದ್ರೆ ಮಾತ್ರ ಅದು ಹಿಟ್ ಆಗುತ್ತೆ. ಒಂದೊಂದ್ಸಲ ಅವರದೇ ಏನಾದರೂ ಡೈಲಾಗ್ ಹಾಕಿದ್ರೆ ನನಗೆ ಆ ಸಂದರ್ಭದಲ್ಲಿ ವಿಡಿಯೋಗ್ರಫಿ ಮಾಡುವಾಗ ಅಷ್ಟು ನೆನಪಿಗೆ ಬರುವುದಿಲ್ಲ, ಮತ್ತೆ ಎಡಿಟ್ ಆಗುವಾಗ ಗೊತ್ತಾಗ್ತದೆ ಚೆ ನಾನು ಬರೆದ ಡೈಲಾಗ್ ಅವರು ಹೇಳಲಿಲ್ಲ. ಅದನ್ನು ಬರುವವರ ಪುನಃ ಮಾಡಿಸಿದ್ದುಂಟು, ಆದ್ರೆ ನಾನು ಅದು ಸರಿಯಾಗದೆ ಬಿಡುದಿಲ್ಲ. ಹಲೋ ವಿಶ್ವನಾಥರೇ, ಯಾನಿ ಅದನ್ನ ಇಲ್ಲದೆ ಬರೋದಿಲ್ಲೇ ನಿಮ್ಗೆ ಸಾಟಿ ಗೊತ್ತಾ ಒಂದು ಇಜ್ಜತ್ತ ಮಾರ ಯಾನು ನಿಗಲ್ನ ಕೊಲಾನಿದ ಬಸ್ ಸ್ಟ್ಯಾಂಡ್ ಪುಲ್ಲೆ
2: ಅಂದ ಯಾನು ಲೊಕೇಶನ್ ಕಡಪ
1: ಅಂಚಂಡ ಒಂಜಿ ಲೊಕೇಶನ್ ಕಡಪುಡ್ಲೆ ಮಾರ್ಯಾರೆ ಛೇ ಈ ಜನ ಲೊಕೇಶನ್ ಕಡಪುಣ್ಯ ಇಜ್ಜತ್ತ ಮಾರೆ ವಿಶ್ವನಾಥರೇ ಏನು ಲೊಕೇಶನ್ ಕಡಪುಣ್ಯ ಇಜ್ಜಿ
2: ಬಸ್ಸಿಜನ ಎನ್ನ ಮೆಗ್ಗಿ ಲೊಕೇಶನ್ ಎಕಡೆ ಬೈಕ್ ಕಡಪುಡ್ದೆ
0: ಬರವಣಿಗೆಯಲ್ಲಿ ಕೂಡ ಆಸಕ್ತಿ ಇದೆ, ನಿಮ್ಮ ಬರಹಗಳೆಲ್ಲ ಪ್ರಕಟ ಆಗಿದೆ ಅಂತ, ನಿಮ್ಮ ಬರವಣಿಗೆಯ ಹಾದಿ ಹೇಗಿತ್ತು ಸರ್?
1: ಅದಕ್ಕೂ ನನಗೆ ಸ್ಫೂರ್ತಿ ಪತ್ರಿಕೋದ್ಯಮ ವಿಭಾಗವೇ, ಯಾಕಂದ್ರೆ ನಾನು ಇಲ್ಲಿ 2008 ಜಾಯ್ನ್ ಆದ ಮೇಲೆ ಈ ಬೇರೆ ಬೇರೆ ಕ್ಷೇತ್ರದಲ್ಲಿ ನನ್ನನ್ನು ತೊಡಗಿಸಿಕೊಂಡೆ. ನನ್ನ ಸಾಧನೆ ಬಗ್ಗೆ ಇಲ್ಲಿ ಚಿಗುರು ಮ್ಯಾಗಝಿನ್ ಅಲ್ಲಿ ಹಾಕಿದ್ರು, ಆ ನಂತರ ಒಂದು 4-5 ಪತ್ರಿಕೆಗಳಲ್ಲಿ ಇಲ್ಲಿನ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳು ನನ್ನ ಸಾಧನೆಯ ಬಗ್ಗೆ ಹಾಕಿ, ಆ ನಂತರ ಸ್ವಲ್ಪ ನಾನು ಪಾಪ್ಯುಲರ್ ಆದೆ, ಹೆಚ್ಚು ಎಲ್ಲ ಕಡೆ ನನ್ನ ಹೆಸರು ಗೊತ್ತಾಯಿತು. ಅಂದರೆ ಪರಿಚಯ ಇಲ್ಲದವರು ಕೂಡ ನನ್ನ ಹತ್ರ ಬಂದು ಮಾತಾಡಿದರು. ಆಗ ನನಗೆ ಒಂದು ಯೋಚನೆ ಬಂತು, ನಾನು ತೆರೆಮರೆಯಲ್ಲಿದ್ದವ, ನನ್ನ ಹಾಗೆ ತುಂಬ ಜನ ತೆರೆಮರೆಯಲ್ಲಿದ್ದಾರೆ, ಅವರ ಬಗ್ಗೆ ನಾನು ಬರೆದ್ರೆ ಹೇಗೆ? ಅಂದರೆ ನನಗೆ ನಾನೇ ಪ್ರಸಿದ್ಧಿ ಪಡಬೇಕು, ಪ್ರಚಾರ ಪಡಬೇಕಂತ ಆಸೆ ಇಲ್ಲ. ನಾನು ಭಗವಾನ್ ಮಹಾವೀರ ಸ್ವಾಮಿಯ ತತ್ವವನ್ನು ಅನುಸರಿಸಿದವ, ಬದುಕು ಬದುಕಲು ಬಿಡು, ನಾನು ಬದುಕಬೇಕು, ಇನ್ನೊಬ್ಬನು ಬದುಕಬೇಕು. ಅದಕ್ಕೋಸ್ಕರ ನಾನು ಈ ತೆರೆಮರೆಯಲ್ಲಿರುವ ದೊಡ್ಡ ಸಾಧಕರನ್ನು ಹುಡುಕಿ, ಮತ್ತೆ ಕೃಷಿ ಕ್ಷೇತ್ರದಲ್ಲಿ ಏನಾದರೂ ಸಾಧನೆ ಮಾಡಿದ್ರೆ, ಮತ್ತೆ ಯುವ ಜನಾಂಗಕ್ಕೆ ಬೇಕಾದ ಸಂದೇಶವನ್ನು ಸಾರುವ ಹಾಗೆ ಒಂದು 120 ಹೆಚ್ಚು ಲೇಖನ ಕನ್ನಡದ ಎಲ್ಲ ಪತ್ರಿಕೆಯಲ್ಲಿ ಒಂದು 2 ಪ್ರಕಟವಾಗಿದೆ. ನಾನಂದ್ರೆ ಬರ್ದದ್ದು 2 ಮಾತ್ರ, ಆ ನಂತರ ಲಾಕ್ಡೌನ್ ಬಂತು, ಮತ್ತೆ ಪೇಜ್ ಎಲ್ಲ ಕಡಿಮೆ ಆಯಿತು, ಮತ್ತೆ ನಾವು ಬರೆದು ಕಲಿಸಿದ್ರೆ ಪಬ್ಲಿಷ್ ಆಗದಿದ್ರೆ ಅಂತ ಹೆದರಿಕೆ ಆಯಿತು. ಆ ನಂತರ ನಾನು ವಿಡಿಯೋ ಫೀಲ್ಡಿಗೆ ಬಂದೆ. ಇನ್ನು ಒಂದೊಂದು ಬರಿಬೇಕಂತ ಉಂಟು ಸಮಯ ಸಿಕ್ಕಿದ್ರೆ. ವಿದ್ಯಾರ್ಥಿಗಳು ಕೂಡ ನನ್ನಲ್ಲಿ ಬಂದು ಯಾವ ಲೇಖನ ಯಾವ ಪೇಪರ್ಗೆ ಕಳಿಸಿದ್ರೆ ಒಳ್ಳೆಯದು ಅಂತೆಲ್ಲ ಕೇಳ್ತಿದ್ರು, ಯಾಕಂದ್ರೆ ನಾನೊಂದು ಲೇಖನ ಕಳಿಸುವುದ ಮುಂಚೆ 3 ಅದರ ಬಗ್ಗೆ ಸ್ಟಡಿ ಮಾಡಿದ್ದೇನೆ. ಅದು ಹೇಗೆ ಬರೆಯುತ್ತಾರೆ, ಯಾವ ಪತ್ರಿಕೆಯಲ್ಲಿ ಯಾವ ಲೇಖನ ಯಾವ ದಿನ ಪಬ್ಲಿಷ್ ಆಗುತ್ತೆ, ಅದನ್ನೆಲ್ಲ ನೋಡಿ ನನಗೆ ಆ ಸಂದರ್ಭದಲ್ಲಿ ಇಂಥ ಲೇಖನ ಇಂಥಕ್ಕೆ ಕಳಿಸಿದ್ರೆ ಬರುತ್ತೆ ಇಂಥ ದಿನ ಅಂತ ನಮಗೆ ಒಂದು ಮೊದಲೇ ಗೊತ್ತಿತ್ತು. ಯಾಕಂದ್ರೆ ನಾನು ಲೇಖನದಲ್ಲಿ ಕೂಡ ನನಗೆ ತುಂಬ ಜನರೊಂದು ಪರಿಚಯ ಆಗಿದೆ. ಯಾಕಂದ್ರೆ ನಾನು ಕೃಷಿಯ ಬಗ್ಗೆ ಹೆಚ್ಚು ಬರೆದಿದ್ದೇನೆ, ಯಾಕೆಂದ್ರೆ ನನ್ನ ಅಜ್ಜನ ಕಾಲದಿಂದಲೂ ನಾವು ಕೃಷಿ ಕುಟುಂಬದಿಂದ ಬಂದವರು, ಮತ್ತೆ ಕೃಷಿ ಉಳಿಸಬೇಕು ಅದನ್ನು ಬೆಳೆಸಬೇಕು ಎನ್ನುವ ದೃಷ್ಟಿಯಿಂದ ನಾನು ಕೃಷಿಯ ಬಗ್ಗೆ ಹೆಚ್ಚು ಲೇಖನ ಬರೆದಿದ್ದೇನೆ. ಅದು ಕೃಷಿಯ ಲೇಖನ

0: ಈಗ ತುಂಬಾ ಅಂದ್ರೆ ಸನ್ಮಾನ ಕೂಡ ಮಾಡಿದ್ದಾರೆ, ಮತ್ತೆ ಅವರಿಗೆ ಕೃಷಿಯ ಬಗ್ಗೆ ಇಷ್ಟು ಆಸಕ್ತಿ ಇದೆ ಅಂತ ಅವರಿಗೆ ತುಂಬಾ ಮೆಚ್ಚುಗೆ ಆಯಿತು. ಅವರು ಕೂಡ ಮೊನ್ನೆ ಧರ್ಮಸ್ಥಳಕ್ಕೆ ಬಂದಾಗ ಮೀಟ್ ಆದ್ರು. ಹಾಗೆ ತುಂಬಾ ರೈತರು ನನಗೆ ಈ ಲೇಖನದ ಮುಖಾಂತರ ಸಂಪರ್ಕ ಆಗಿದ್ದಾರೆ, ಅದೊಂದು ನನಗೆ ತುಂಬಾ ಮನಸ್ಸಿಗೆ ಖುಷಿ ತಂದಿದೆ.
1: ಎಸ್ಡಿಎಂ ಮತ್ತು ಸುರೇಂದ್ರ ಈ ಸಂಬಂಧ ಹೇಗೆ ಸರ್?
0: ಎಸ್ಡಿಎಂ ಕಾಲೇಜಿಗೆ ಸೇರಿದ ಮೇಲೆ ನನ್ನ ಪ್ರತಿಯೊಂದು ಸಾಧನೆಗೆ ಪ್ರೋತ್ಸಾಹ ಸಿಕ್ಕಿರೋದು, ಮತ್ತೆ ನನಗೆ ನನ್ನ ಉದ್ಯೋಗದ ಸಮಯದಲ್ಲಿ ನನ್ನ ಪ್ರತಿಭೆ ಅಥವಾ ನನ್ನ ಯಾವುದೇ ಒಂದು ಕ್ಷೇತ್ರದ ಬಗ್ಗೆ ನಾನು ಇಲ್ಲಿ ನಿರ್ವಹಿಸುವುದಿಲ್ಲ, ಅದು ನನ್ನ ರಜಾದಿನಗಳಲ್ಲಿ ಮಾತ್ರ. ಯಾಕಂದ್ರೆ ನನಗೆ ಇಲ್ಲಿ ಕಾರ್ಯಕ್ರಮ ಇರುವಾಗ ಎಲ್ಲಿಗೂ ಬೇರೆ ಹೋಗ್ಲಿಕ್ಕೆ ಆಗುದಿಲ್ಲ, ಅದರಲ್ಲಿ ಹೆಚ್ಚು ವರ್ಕ್ ಇರ್ತದೆ. ಮತ್ತೆ ನಾವು ವರ್ಕ್ ನಮ್ಮ ಕಾಲೇಜಿನಲ್ಲಿ ಆ ಸಮಯದಲ್ಲಿ ಕಾಲೇಜಿದೇ ವರ್ಕ್ ಮಾಡಬೇಕು, ನಾವು ನಮ್ದು ಸ್ವಂತ ಯಾವುದೇ ಮಾಡಬಾರ್ದು ಹಾಗೆ. ಮತ್ತೆ ಸಂಸ್ಥೆ ಕೂಡ ನನಗೆ ಅಷ್ಟೇ ಬೆಂಬಲ ಕೊಟ್ಟಿದೆ. ಮತ್ತೆ ಇಲ್ಲಿನ ಟೀಚಿಂಗ್ ಇರಲಿ ನಾನ್ ಟೀಚಿಂಗ್ ಇರಲಿ ಎಲ್ಲ ಸ್ಟಾಫ್ ಕೂಡ ನನಗೆ ವೈಯಕ್ತಿಕವಾಗಿಯೂ ಸಹಕರಿಸಿದ್ದಾರೆ, ಪ್ರೋತ್ಸಾಹ ಕೊಟ್ಟಿದ್ದಾರೆ. ಮತ್ತೆ ನನ್ನ ವೈಯಕ್ತಿಕ ತುಂಬಾ ಸಮಸ್ಯೆಗಳಿದ್ದಾಗ ನನಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದಾರೆ. ಆದ್ದರಿಂದ ಇವತ್ತು ನಾನು ಇಲ್ಲಿದ್ದೇನೆಂದ್ರೆ ಎಸ್ಡಿಎಂ ಇದ್ದ ಕಾರಣ, ಎಸ್ಡಿಎಂ ಇಷ್ಟು ಸಪೋರ್ಟ್ ಮಾಡಿದ ಕಾರಣ ನಾನು ಇವತ್ತು ಬೆಳೆಯಲು ಸಾಧ್ಯವಾಗಿದೆ. ಅದರಲ್ಲೂ ಪತ್ರಿಕೋದ್ಯಮ ವಿಭಾಗದ ಒಂದು ಪ್ರೋತ್ಸಾಹವೇ ನನ್ನ ಸಾಧನೆಗೆ ಬೆನ್ನೆಲುಬು ಅಂತ ಹೇಳ್ಬೋದು.
2: ವಿಶ್ವನಾಥನೇ ಭಾರಿ ಖುಷಿ ತುಳ್ಳಾರು,
3: ಭಾರಿ ಖುಷಿ ಬಂಡ, ಭಾರಿ ಖುಷಿಯೇ ನನ್ನ ಲೈಫ್ ಈನಾವನಿ ಖುಷಿ ತೆಗೆದು ಜಂಕಿ
4: ಅದೇ ವಿಶ್ವನಾಥರ ಆತಿ ಖುಷಿಟ್ಟುಲ್ಲಾರೆ.
3: ಒಂಜಿ ಸಲಪಾಯ ತಿಕ್ಕಿಜ್ಜಿ, ರಜ್ನೆ ಸಲಪಾಯ ತಿಕ್ಕಿಜ್ಜಿ, ಮೂಜಿನ ಸಲಪಾಯ ತಿಕ್ಕಿಜ್ಜಿ, ಬುಡಾಂದೆ ಪತ್ತು ಸಲಪಾಯ ಕಡೇಕ್ ಪತ್ತನೆ ಸಲಕ್ಕೆ ತಿಕ್ಕಿಂಡಿ
4: ಎಂಚಿನ ತಿಕ್ಕಿಂಡು ಮಾರಾಯ
3: ಕಾಂತಾರದ ಟಿಕೆಟ್.
1: ಕಾಲೇಜಲ್ಲಿ ಅಷ್ಟೊಂದು ಕಾರ್ಯಕ್ರಮಗಳಾಗುತ್ತೆ ಅಂದ್ರೆ ಒಂದಾದ್ಮೇಲೆ ಒಂದು ಕಾರ್ಯಕ್ರಮಗಳು, ಒಂದು ತಂಡ ಬಂದು ಕಾರ್ಯಕ್ರಮ ಮುಗಿಸಿ ಹೋಗುತ್ತೆ, ಅದಾದ್ರ ಬೆನ್ನಲೆಯಲ್ಲಿ ಇನ್ನೊಂದು ತಂಡ ಬಂದಲ್ಲಿ ನಿಂತ್ಕೊಳ್ಳುತ್ತೆ, ನಿಮಗೆ ಬಿಡುವೇ ಇರೋದಿಲ್ಲ. ಈ ಒಂದು ಕಾರ್ಯಕ್ರಮಗಳ ಸರಣಿಯನ್ನು ನೀವು ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ ಸರ್?
0: ಅದೇ ನಾನು ಈಗ ನನಗೆ ಕೊಟ್ಟ ಇಲ್ಲಿ ವರ್ಕಿನಲ್ಲಿ ನಾನು ಯಾವುದೇ ಲೋಪ ಆಗಬಾರ್ದು, ಮತ್ತೆ ನಂದು ಏನು ತಪ್ಪು ಇರಬಾರ್ದು ಅಂತ ನನ್ನ ಒಂದು ಆಸೆ. ನಾನು ಮಾಡುವ ಕರ್ತವ್ಯ ಅದು ಪರ್ಫೆಕ್ಟ್ ಆಗಿರ್ಬೇಕು. ಮತ್ತೆ ನನಗೆ ಎಷ್ಟು ಬ್ಯುಸಿ ಇದ್ರು ಅದು ಏನು ಗೊತ್ತಿಲ್ಲ, ಇನ್ನು ಕೆಲಸ ಮಾಡ್ಲಿಕ್ಕೆ ಹೆಚ್ಚು ಆಸಕ್ತಿ. ನನಗೆ ಏನಾದ್ರೂ ಬ್ಯುಸಿ ಇರಬೇಕು, ಸುಮ್ಮನೆ ಕುಳಿತುಕೊಳ್ಳಿಕ್ಕೆ ಆಗುದಿಲ್ಲ. ಈಗ ಬಸ್ಸಲ್ಲಿ ಹೋಗಲ್ಲ ನಾನು ಸುಮ್ಮನೆ ಕುಳಿತುಕೊಳ್ಳೋದಿಲ್ಲ. ಈಗ ಮನೆಯಲ್ಲಿ ಎಂಥ ವೈಯಕ್ತಿಕ ಸಮಸ್ಯೆ ಇದ್ರು ನಾನು ಅದನ್ನೇ ತಲೆಯಲ್ಲಿ ಇಟ್ಟುಕೊಳ್ಳೋದಿಲ್ಲ. ಯಾಕೆಂದ್ರೆ ಈಗ ನನ್ನ ನೋವನ್ನು ಅದರಲ್ಲಿ ನಾನು ತೆಗೆಯುದು. ಈಗ ತುಂಬಾ ಜನರಿಗೆ ಗೊತ್ತಿಲ್ಲ ಯಾಕೆಂದ್ರೆ ಇಷ್ಟೆಲ್ಲ ಜನರನ್ನು ನಗಿಸ್ತಾರೆ ಅಂತ. ಅದು ನನ್ನ ಲೈಫಲ್ಲಿ ಅಷ್ಟು ನಗು ಇಲ್ಲ, ಆದ್ರೆ ನಾನು ಆ ಫೀಲ್ಡಿಗೆ ಹೋಗುವಾಗ ನನಗೂ ಆ ಮನಸ್ಸಿಗೆ ಒಂದು ಶಾಂತಿ ಸಿಗ್ತದೆ, ಖುಷಿ ಆಗುತ್ತೆ. ಅದಕ್ಕೆ ನನ್ನ ಕೆಲವು ಒಂದು ಸಮಸ್ಯೆಗಳನ್ನು ಈ ರೀತಿ ಎಲ್ಲ ಹೋಗುವಾಗ ಅದು ಮರ್ತು ಹೋಗ್ತದೆ, ಅದಕ್ಕೋಸ್ಕರ ಈ ರೀತಿ ತೊಡಗಿಸುವುದು.
1: ಸರ್ ನಿಜಕ್ಕೂ ಅಂದ್ರೆ ಕೆಲಸಗಳ ಮೂಲಕ ನಿಮ್ಮ ದುಃಖವನ್ನ ಮರೀತಾ ಇದ್ದೀರಾ, ಇದು ಎಲ್ಲರಿಗೂ ಒಂದ್ ರೀತಿ ಪ್ರೇರಣೆ ಆಗ್ಬೇಕು ಅಂತ ನಾನ್ ಹೇಳ್ತೀನಿ. ಹಾಗೆ ನೀವು ಹೇಳಿದ್ರೆ ಪತ್ರಿಕೋದ್ಯಮ ವಿಭಾಗ ನಿಮ್ಗೆ ತುಂಬಾ ಸಹಕಾರವನ್ನ ನೀಡಿದೆ ಅಂತ, ಪತ್ರಿಕೋದ್ಯಮ ವಿಭಾಗದ ಜೊತೆ ನಿಮ್ಮ ನಂಟು ಯಾವ ರೀತಿ ಇದೆ ಸರ್?
0: ಪತ್ರಿಕೋದ್ಯಮ ವಿಭಾಗದಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ನನ್ನ ಹತ್ರ ಕ್ಲೋಸ್ ಇದ್ರು, ಮತ್ತೆ ಭಾಸ್ಕರ್ ಸರ್ ಕೂಡ ನನ್ನ ಹತ್ರ ಯಾವಾಗಲೂ ಹೆಚ್ಚಾಗಿ ಮಾತಾಡ್ತಿದ್ರು, ಮತ್ತೆ ಕಾರ್ಯಕ್ರಮಗಳಾಗುವಾಗ ಎಲ್ಲ ಹೆಚ್ಚು ವಿದ್ಯಾರ್ಥಿಗಳೊಟ್ಟಿಗೆ ಮಾತಾಡಿ ಅವರೊಂದಿಗೆ ಪರಿಚಯ ಆಯಿತು. ಮತ್ತೆ ನಮಗೂ ಅವರು ಒಂದು ಪತ್ರಿಕೋದ್ಯಮ ವಿಭಾಗ ಮತ್ತೆ ನಾನು ವರ್ಕ್ ಮಾಡುವ ಅಲ್ಲಿಗೆ ತುಂಬ ಲಿಂಕ್ ಇತ್ತು. ಆ ನಂತರ ಸ್ಟಾರ್ಟಿಂಗಲ್ಲಿ ನಾನು ಅಲ್ಲಿ ತಾಂತ್ರಿಕ ವರ್ಗದಲ್ಲಿ ಮಾತ್ರ ಕೆಲಸ ಮಾಡ್ತಿದ್ದೆ, ಮತ್ತೆ ಅಲ್ಲಿ ಫೋಟೋಗ್ರಫಿ ಒಂದು ಮಾಡಬೇಕಂತ ಬಂದಾಗ ಅದು ಪತ್ರಿಕೋದ್ಯಮ ವಿಭಾಗದ ಅಂಡರಲ್ಲಿ ಬರುತ್ತದೆ. ಆನಂತರ ಹೆಚ್ಚು ಏನಾದರೂ ಇದ್ರೆ ನಾನು ಫೋಟೋಗ್ರಫಿಯ ಬಗ್ಗೆ ಅಲ್ಲಿಗೆ ಕೊಡಲಿಕ್ಕೆ, ನ್ಯೂಸ್ಗೆ ಕೊಡಲಿಕ್ಕೆ ಅಂತ ತುಂಬ ಲಿಂಕ್ ಆಯಿತು. ನನ್ನ ಯಾವುದೇ ಸಾಧನೆಗೆ ಆಗ ಹೇಳಿದಾಗೆ ಅಲ್ಲಿ ಪತ್ರಿಕೋದ್ಯಮ ವಿಭಾಗದ ಹೆಲ್ಪ್ ತುಂಬ ನನಗೆ ಮುಖ್ಯ ಇತ್ತು. ನನಗೆ ಏನಾದರೂ ಕಾಲೇಜಲ್ಲಿ ನನ್ನ ವೈಯಕ್ತಿಕ ಏನಾದರೂ ಇದಕ್ಕೆ ಪ್ರತಿಭೆಗೆ ಬೇಕಾದರೆ ನಾನು ಏನಾದರೂ ಡೌಟ್ ಇದ್ದರೆ ಅಲ್ಲಿಗೇನೆ ಹೋಗುತ್ತೆ. ಅವರು ಕೂಡ ಅದೇ ರೀತಿ ಸಪೋರ್ಟ್ ಮಾಡ್ತಿದ್ರು, ಹಾಗೆ ನಮ್ಮ ನಂತು ಒಳ್ಳೆಯದಿದೆ. ಮತ್ತು ನಾನು ಕೂಡ ಪತ್ರಿಕೋದ್ಯಮ ವಿಭಾಗಕ್ಕೆ ಏನಾದರೂ ನನ್ನಿಂದ ವರ್ಕ್ ಆಗಿದ್ದರೆ ಅದನ್ನು ಕೂಡಲೇ ಮಾಡಿಕೊಡ್ತೇನೆ. ಅಲ್ಲಿ ವಿದ್ಯಾರ್ಥಿಗಳಿಗೆ ಏನಾದರೂ ಬಂದರು ಎಷ್ಟು ಬ್ಯುಸಿ ಇದ್ರು ನಾನು ಮೊದಲು ಕೇಳೋದು ನೀವು ಜರ್ನಲಿಸಮ ಅದು ಆ ಸಂದರ್ಭದಲ್ಲಿ ಕೊಡ್ತೇನೆ. ಯಾಕೆಂದರೆ ಅವರಿಗೆ ಅದು ನ್ಯೂಸಿಗೆ ಬೇಕಂತ, ನಾವು ಎಲ್ಲರೊಟ್ಟಿಗೆ ಒಳ್ಳೇದು ಒಂದೇ ರೀತಿ. ಆದರೆ ಕೆಲವರಿಗೆ ಆದರೆ ಇವತ್ತಾಗಿದ್ರೆ ನಾಳೆ ಕೊಡುವ ಅರ್ಜೆಂಟ್ ಇಲ್ಲದಿದ್ದರೆ, ಆದರೆ ಇವರಿಗೆ ನ್ಯೂಸಿಗೆ ಆದರೆ ನನ್ನಿಂದ ಇನ್ನು ಲೇಟ್ ಮಾಡೋದು ಬೇಡ. ಹಾಗೆ
1: ಸರ್ ನಿಮ್ಮ ಯೂಟ್ಯೂಬ್ ಚಾನೆಲ್ನ ಮುಂದಿನ ಪ್ಲಾನ್ಗಳು ಹೇಗಿದೆ ಸರ್?
0: ಅದೇ ಯೂಟ್ಯೂಬ್ ಚಾನೆಲ್ನಲ್ಲಿ ಈಗ ಅಂದಾಜು 235 ವಿಡಿಯೋ ಆಗಿದೆ. ಆದರೆ ಹೀಗೇನೆ ನಂದು ಏನಂದ್ರೆ ಒಂದು ಟ್ರೆಂಡ್ ಯಾವುದು ಇದೆ ಅದರ ಬಗ್ಗೆ ಹೆಚ್ಚು ಮಾಡಬೇಕು. ಈಗ ಕಾಮಿಡಿ ವಿಡಿಯೋದು ಟ್ರೆಂಡ್ ಇದೆ, ಭಕ್ತಿಗೀತೆದು ಟ್ರೆಂಡ್ ಇದೆ. ಭಕ್ತಿಗೀತೆ ಟ್ರೆಂಡ್ ಉಂಟಂತಲ್ಲ, ನಾವೊಂದು ದೈವ ದೇವರಿಗಳಿಗೆ ಒಂದು ಈ ರೀತಿಯ ಸೇವೆ ಕೊಡಬಹುದು, ಸ್ವರಾಭಿಷೇಕ ಅಂತ ಹೇಳ್ತಾರೆ ಭಕ್ತಿಗೀತೆ ಅಂದರೆ. ಹಾಗೆ ಮತ್ತೆ ಮನರಂಜನೆ ದೃಷ್ಟಿಯಿಂದ ಈ ಕಾಮಿಡಿ ವಿಡಿಯೋಗಳನ್ನು ಮಾಡುದು. ಮತ್ತೆ ಸಮಾಜಕ್ಕೆ ಇನ್ನು ಡಾಕ್ಯುಮೆಂಟ್ರೀಸ್.

0: ಮತ್ತು ಧಾರ್ಮಿಕ ಕ್ಷೇತ್ರದ ಬಗ್ಗೆಯೂ ಕೆಲವು ಡಾಕ್ಯುಮೆಂಟ್ರಿ ಮಾಡಿದ್ದೇನೆ, ಇನ್ನೂ ಕೆಲವು ಮಾಡಬೇಕಂತ ಇದೆ. ಸಮಯ ಸಿಕ್ಕಿದಾಗ ಇನ್ನೂ ಬೇರೆ ಬೇರೆ ರೀತಿಯ ವೀಡಿಯೋಗಳನ್ನು ಮಾಡ್ತಾ ಇರಬೇಕು ಅಂತ ಆಸೆ ಇದೆ.
1: ಸರ್, ಕೊನೆಯದಾಗಿ ಕೇಳೋದಾದರೆ ಇಂದಿನ ಯುವ ಜನತೆಗೆ ಯಾವ ರೀತಿ ಅವರ ಕ್ರಿಯಾಶೀಲತೆಯನ್ನು ಹೆಚ್ಚಿಸಿಕೊಳ್ಬೇಕು, ಅವರ ಕಾಲೇಜಿನ ಓದಿನ ಜೊತೆಗೆ ಈ ರೀತಿಯ ಕ್ರಿಯಾತ್ಮಕ ಕೆಲಸಗಳಲ್ಲಿ ಅವ್ರು ಯಾವ ರೀತಿ ಇನ್ವಾಲ್ವ್ ಆಗಬೇಕು ಅಂತ ನೀವು ಹೇಳ್ತೀರಾ ಸರ್?
0: ನಾನು ಯಾವಾಗಲೂ ಒಂದು ಸ್ವಾಮಿ ವಿವೇಕಾನಂದರ ಮಾತನ್ನು ನಂಬಿದ್ದೇನೆ. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶವಿಲ್ಲದೆ ಬದುಕಿದ್ರೆ ಬದುಕಿಗೆ ಅವಮಾನ. ನಾವು ಯಾವುದೇ ಸಮಸ್ಯೆ ಇದ್ದರೂ ನಾವು ಅದನ್ನು ಎದುರಿಸಬೇಕು, ಮತ್ತು ನಮಗೆ ಯಾವುದು ಆಸಕ್ತಿ ಇದೆ ಆ ಕ್ಷೇತ್ರಕ್ಕೆ ಹೋಗಬೇಕು. ಪ್ರಯತ್ನ ಮಾಡಿದರೆ ಮಾತ್ರ ಫಲ ಸಿಗುವುದು. ಈಗ ನಮ್ಮಲ್ಲಿ ಯಾವುದೇ ಒಂದು ಹವ್ಯಾಸ ಇರಬಹುದು ಅಥವಾ ಪ್ರತಿಭೆ ಇರಬಹುದು, ಅದಕ್ಕೆ ಸರಿಯಾದ ವೇದಿಕೆ ಬೇಕು, ಪ್ರೋತ್ಸಾಹ ಬೇಕು. ನಮ್ಮ ಪ್ರಯತ್ನ ಮುಖ್ಯವಾಗಿರ್ತದೆ. ಮತ್ತು ನಮಗೆ ಎಷ್ಟೇ ಕಷ್ಟ ಬಂದರೂ ನಾವು ನಮ್ಮ ಗುರಿಯನ್ನು ಮುಟ್ಟಬೇಕು. ವಿದ್ಯಾರ್ಥಿಗಳಿಗೆ ಆ ಕಲಿಯುವ ಸಮಯದಲ್ಲಿ ನಾವು ಕಲಿತೇ ಸಾಧನೆ ಮಾಡಬೇಕು. ಮತ್ತು ನಮ್ಮ ಹವ್ಯಾಸ ಅದನ್ನು ಇದ್ದರೆ ಅದಕ್ಕೂ ಪ್ರಯತ್ನದಿಂದ ಮುಂದುವರಿಬೇಕು. ಆದರೆ ಕಲಿಯುವ ಸಮಯದಲ್ಲಿ ಹೆಚ್ಚು ಕಲಿಕೆಗೆ ಒತ್ತು ನೀಡಬೇಕಂತ ವಿದ್ಯಾರ್ಥಿಗಳಿಗೆ ಹೇಳುವುದು. ಯಾಕೆಂದರೆ ಈಗ ವಿದ್ಯಾಭ್ಯಾಸ ಆದ ಮೇಲೆ ನಾವು ಯಾವ ಕ್ಷೇತ್ರಕ್ಕೂ ಹೋಗಬಹುದು, ಆದರೆ ವಿದ್ಯಾ ಕ್ಷೇತ್ರದಲ್ಲಿ ಬೇರೆಯದೆಲ್ಲ ತೊಡಗಿ ವಿದ್ಯೆಗೆ ಸಮಸ್ಯೆ ಆಗಬಾರ್ದು. ಇದು ವಿದ್ಯಾರ್ಥಿಗಳಿಗೆ ನನ್ನ ಕಿವಿ ಮಾತು.
1: ನಿಮ್ಮ ಕಲೆಯ ಹಾದಿ ಹೀಗೆ ಸಾಗಲಿ. ನೀವು ಮತ್ತಷ್ಟು ಮೈಲಿಗಲ್ಲುಗಳನ್ನು ಸೃಷ್ಟಿಸಿ ನಾವು ನಿಮ್ಮ ಜೊತೆಗಿದ್ದೇವೆ. ನಾವು ಮತ್ತಷ್ಟು ವಿಡಿಯೋ ಪ್ರೊಡಕ್ಷನ್ನ ನಿಮ್ಮಿಂದ ನಿರೀಕ್ಷಿಸ್ತಾ ಇದ್ದೇವೆ. ಸರ್, ಇಷ್ಟು ಹೊತ್ತು ನಮ್ಮ ಸಂದರ್ಶನದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಧನ್ಯವಾದಗಳು ಸರ್.
0: ನಿಮಗೂ ಧನ್ಯವಾದ. ನಮಸ್ಕಾರ.
1: ನಮಸ್ಕಾರ.
2: ಇದುವರೆಗೆ ಯುವ ಕಲಾವಿದ ಸುರೇಂದ್ರ ಜೈನಾರಾವಿ ಅವರ ಜೊತೆಗೆ ಮಾತುಕತೆ ಕೇಳಿದಿರಿ. ನಡೆಸಿಕೊಟ್ಟವರು ಮಾನಸ ಅಗ್ನಿಹೋತ್ರಿ. ಇನ್ನೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM.

ಹಲೋ ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ನೀವು ಕೇಳ್ತಾ ಇರೋದು SGM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ RJ ಹರ್ಷಿತಾ ಶಿಶಿಲ. ಖುಷಿ ಖಜಾನೆ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ನಾನಿವತ್ತು ನಮ್ಮ ಪ್ರೋಗ್ರಾಂನಲ್ಲಿ ಒಂದು ಸ್ಪೆಷಲ್ ಗೆಸ್ಟ್ ಬಗ್ಗೆ ಮಾತಾಡ್ತಿದ್ದೀನಿ. ಇನ್ನೇನು ಮಳೆಗಾಲ ಶುರುವಾಗೋಯ್ತು, ಈ ಸ್ಪೆಷಲ್ ಗೆಸ್ಟ್ನ ನಾವೆಲ್ಲರೂ ನಮ್ಮನೆ ಕರ್ಕೊಂಡು ಬಂದೇ ಬರ್ತೀವಿ. ನಾನು ಯಾವ ಗೆಸ್ಟ್ ಬಗ್ಗೆ ಮಾತಾಡಿದೆ ಅಂತ ಗೊತ್ತಾಗ್ತಿಲ್ವಾ? ಅದೇ ನಮ್ಮ ಮಳೆಗಾಲದ ಫ್ರೆಂಡ್ ಛತ್ರಿ ಬಗ್ಗೆ ಮಾತಾಡ್ತಿದ್ದೆ. ಅದು ಬರೀ ಗೆಸ್ಟ್ ಅಲ್ಲ, ಅದು ಮಳೆಗಾಲದ ಹೀರೋ. ನಾನು ಯಾಕೆ ಛತ್ರಿಗೆಲ್ಲ ಇಷ್ಟೊಂದು ಬಿಲ್ಡಪ್ ಕೊಡ್ತೀನಿ ಅನ್ಕೋಬೇಡಿ. ಛತ್ರಿ ಮಳೆಗಾಲದಲ್ಲಿ ಕಡೆಗಣಿಸುವ ವಸ್ತು ಅಂತೂ ಖಂಡಿತ ಅಲ್ಲ. ಹಾಗಾದ್ರೆ ಈ ಛತ್ರಿ ಬಗ್ಗೆ ಒಂಚೂರು ಸ್ಪೆಷಲ್ ಆಗಿರೋದೇನಾದರೂ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ಗಳನ್ನು ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಇವಾಗ ಛತ್ರಿ ಇದೆ ಅಂತ ಗೊತ್ತು, ಆದ್ರೆ ಅದರ ಇತಿಹಾಸ ಏನು ಅಂತ ಯಾರಿಗಾದ್ರೂ ಗೊತ್ತಾ? ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳೋಣ ಬನ್ನಿ. ನಾವಿವತ್ತು ಬಳಸುವಂತಹ ಛತ್ರಿಗೆ ಸುಮಾರು 4,000 ವರ್ಷದಷ್ಟು ಹಳೆ ಇತಿಹಾಸ ಇದೆ. ಪ್ರಾಚೀನ ಕಾಲದಲ್ಲಿ ಈಜಿಪ್ಟ್, ಚೀನಾ ಮತ್ತೆ ಭಾರತದಲ್ಲಿ ಕೂಡ ಈ ಛತ್ರಿನ ಬಳಸ್ತಾ ಇದ್ರು. ಆದ್ರೆ ಆಗೆಲ್ಲ ಛತ್ರಿನ ಮಳೆಗಾಲದಿಂದ ಪ್ರೊಟೆಕ್ಷನ್ ಪಡೆಯಕ್ಕಲ್ಲ, ಬದಲಾಗಿ ಬಿಸಿಲಿಂದ ತಪ್ಪಿಸ್ಕೊಳ್ಳಕ್ಕೆ ಬಳಸ್ತಾ ಇದ್ರು. ಅದಕ್ಕಾಗಿಯೇ ಇದನ್ನ ಇಂಗ್ಲಿಷ್ನಲ್ಲಿ ಅಂಬ್ರೆಲ್ಲಾ ಅಂತ ಕರೀತಾರೆ. ಅಂಬ್ರಾ ಅಂದ್ರೆ ನೆರಳು ಅಂತ ಅರ್ಥ. ಅಂಬ್ರೆಲ್ಲಾ ಅಂದ್ರೆ ನೆರಳು ನೀಡೋ ವಸ್ತು ಅಂತ ಅರ್ಥ. ಅದಾಗಿ ಸುಮಾರು 2,000 ವರ್ಷಗಳ ಹಿಂದೆ ಚೀನಾದಲ್ಲಿ ವಾಟರ್ ಪ್ರೂಫ್ ಕೊಡೆಗಳನ್ನು ತಯಾರಿಸುವುದಕ್ಕೆ ಶುರು ಮಾಡ್ತಾರೆ. ಇದರಿಂದ ಮಳೆಯಿಂದನೂ ರಕ್ಷಣೆ ಪಡೆಯುವುದಕ್ಕೆ ಛತ್ರಿ ಹೆಲ್ಪ್ ಮಾಡ್ತು. ಇದಿಷ್ಟು ಕೊಡೆಯ ಹಿಸ್ಟ್ರಿ. ಮತ್ತಷ್ಟು ಮಾಹಿತಿ ಕೊಡ್ತೀನಿ, ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ಗಳನ್ನು ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಛತ್ರಿ ಬಗ್ಗೆ ಇನ್ನೇನು ಸ್ಪೆಷಲ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೇಳ್ತೀನಿ ಕೇಳಿ. ಜಪಾನ್ನಲ್ಲಿ ಪಾರದರ್ಶಕ ಛತ್ರಿ ಅಂದ್ರೆ ಟ್ರಾನ್ಸ್ಪರೆಂಟ್ ಛತ್ರಿಗಳು ಬಹಳ ಫೇಮಸ್. ಯಾಕಂದ್ರೆ ಮಳೆ ಸಮಯದಲ್ಲಿ ರಸ್ತೆಯಲ್ಲಿ ನಡೆಯುವಾಗ ಮುಂದೆ ಸ್ಪಷ್ಟವಾಗಿ ಕಾಣುವುದರಿಂದ ಜನ ಹೆಚ್ಚು ಟ್ರಾನ್ಸ್ಪರೆಂಟ್ ಛತ್ರಿಗಳ ಕಡೆ ವಾಲ್ತಿದ್ದಾರೆ. ಇನ್ನು ಥೈಲ್ಯಾಂಡ್ನಲ್ಲಿ ಕೈಯಿಂದ ತಯಾರಿಸುವಂತಹ ಬಣ್ಣ ಬಣ್ಣದ ಛತ್ರಿಗಳು ವಿಶ್ವ ಪ್ರಸಿದ್ಧ. ಹಾಗೆ ಭಾರತದಲ್ಲಿ ಈ ದೇವಸ್ಥಾನದ ಜಾತ್ರೆ, ಉತ್ಸವ ಮತ್ತು ಧಾರ್ಮಿಕ ಮೆರವಣಿಗೆಗಳಲ್ಲಿ ಅಲಂಕಾರಿಕ ಛತ್ರಿಗಳನ್ನ ಬಳಸ್ತಾರೆ. ಭಾರತದಲ್ಲಿ ಮಳೆ ಮತ್ತು ಬಿಸಿಲು ಒಂದೇ ಪ್ರಮಾಣದಲ್ಲಿ ಆಗೋದ್ರಿಂದ ಎರಡಕ್ಕೂ ಛತ್ರಿ ಬೇಕೇ ಬೇಕು. ಇನ್ನು ಬ್ರಿಟನ್ನಲ್ಲಿ ಕಪ್ಪು ಬಣ್ಣದ ಛತ್ರಿಯನ್ನು ಹೆಚ್ಚು ಬಳಸ್ತಾರೆ. ಅಲ್ಲಿ ಮಳೆ ಹೆಚ್ಚಾಗಿರೋದ್ರಿಂದ ಛತ್ರಿ ಅವರ ಲೈಫ್ನ ಒಂದು ಅವಿಭಾಜ್ಯ ಅಂಗ ಆಗಿಬಿಟ್ಟಿದೆ. ಮತ್ತಷ್ಟು ಮಾಹಿತಿ ಕೊಡ್ತೀನಿ, ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ಗಳನ್ನು ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಭಾರತದ ಜನ ಬಣ್ಣಗಳಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಅದು ಬಟ್ಟೆ ಆಗಿರ್ಲಿ, ಛತ್ರಿ ಆಗಿರ್ಲಿ, ಕಲರ್ಫುಲ್ ಆಗಿರ್ಬೇಕು. ಅದರಲ್ಲೂ ಭಾರತದ ಮಹಿಳೆಯರಿಗೆ ದೊಡ್ಡ ದೊಡ್ಡ ಹೂವಿನ ಚಿತ್ರ ಇರುವಂತಹ, ಬಣ್ಣ ಬಣ್ಣದ ಕಲರ್ ನಿಂದ ಕೂಡಿರುವಂತಹ ಛತ್ರಿಗಳು ಹೆಚ್ಚು ಇಷ್ಟ. ನೀಲಿ, ಗುಲಾಬಿ, ಹಳದಿ ಮೊದಲಾದ ತಿಳಿ ಬಣ್ಣಗಳಿಗೆ ಜನ ಬೇಗ ಮಾರು ಹೋಗ್ತಾರೆ. ಆದ್ರೆ ಕೆಲವರು ಮಾತ್ರ ಕಪ್ಪು ಬಣ್ಣವನ್ನೇ ಆಯ್ಕೆ ಮಾಡುವುದು, ಯಾಕಂದ್ರೆ ಇದು ಒಂದು ಫೈನ್ ಮತ್ತೆ ಕ್ಲಾಸಿಕ್ ಲುಕ್ ಕೊಡುತ್ತೆ. ಚಿಕ್ಕ ವಯಸ್ಸಲ್ಲಿ ಅಂಗಡಿನಲ್ಲಿರೋ ಎಲ್ಲಾ ಛತ್ರಿಗಿಂತನೂ ಚೆನ್ನಾಗಿರೋ ಛತ್ರಿನ ತಗೋಬಂದು ಹೆಸರು ಬರೆದಿಟ್ರು ಕೂಡ ಮಳೆಗಾಲ ಮುಗಿಯೋಷ್ಟೊತ್ತಿಗೆ ಛತ್ರಿನೇ ಇರ್ತಿರ್ಲಿಲ್ಲ. ನಾವು ಕಳೆದು ಹೋದ್ರೂ ಪರವಾಗಿಲ್ಲ, ನಮ್ ಛತ್ರಿ ಕಳ್ದೋಗ್ಬಾರ್ದು ಅಂತ ಅಷ್ಟು ಜೋಪಾನ ಮಾಡ್ತಿದ್ರು. ಅದ್ ಹೇಗ್ ನಮ್ ಕೈಯಿಂದ ಮಿಸ್ ಆಗ್ತಿತ್ತು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಅದೇನೇ ಇರ್ಲಿ, ಹಾಗಾದ್ರೆ ನಾವು ಮುಂದಿನ ವಿಷಯಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಬ್ಯೂಟಿಫುಲ್ ಸಾಂಗ್ ನಿಮ್ಗೋಸ್ಕರ ಬರ್ತಿದೆ, ಕೇಳ್ಕೊಂಡು ಬೇಗ ಬನ್ನಿ.
1: ಅರೆ ಯಾರ್ರಿ ಹೆದರ್ಕೊಳ್ಳೋರು, ಬೆದರ್ಕೊಳ್ಳೋರು, ಪೇಚಾಡೋರು, ಪರದಾಡೋರು, ಮರಗಳ ಮರೆನಲ್ಲಿ ಮಾತಾಡೋರು, ಮಾರ್ನಿಂಗ್ ಶೋನಲ್ಲಿ ಪಿಸ್ಗುಟ್ಟೋರು, ಮೈಸೂರಂತ ಜಿಲ್ಲೆಯಲ್ಲಿದ್ದು ಕಣ್ಣಿಗೆ ಬೇಕಾದ ನೋಟ ಇದ್ದು ಹಳೆ ರಾಜರು.

ಮತ್ತೊಮ್ಮೆ ವೆಲ್ಕಮ್. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ನಾವು ಹಿಂದೆ ಕಲರ್ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ? ಹಾಗಾದ್ರೆ ಛತ್ರಿ ತಗೋಬೇಕಾದ್ರೆ ಕಲರ್ ಮಾತ್ರ ನೋಡಿದ್ರೆ ಸಾಕಾ? ಖಂಡಿತ ಇಲ್ಲ, ಕಲರ್ ಜೊತೆ ಕ್ವಾಲಿಟಿನೂ ಬೇಕು. ಹಾಗಾದ್ರೆ ಯಾವೆಲ್ಲ ಕ್ವಾಲಿಟಿ ಬೇಕು ಅಂತ ತಿಳ್ಕೊಳ್ಳೋಣ ಬನ್ನಿ. ನಾವು ಛತ್ರಿ ತಗೋಬೇಕಾದ್ರೆ ಒಂದೊಳ್ಳೆಯ ಲೈಟ್ ವೈಟ್ ಇರೋ, ಹಿಡ್ದಾಗ ಭಾರ ಇಲ್ದಿರೋ ಛತ್ರಿನ ನೋಡಿ ತಗೋಬೇಕು. ಸುಲಭವಾಗಿ ಮಡ್ಸಕ್ಕಾಗುವಂಥ ಮತ್ತು ಸುಲಭವಾಗಿ ಬಿಡಿಸೋದಕ್ಕಾಗುವಂಥ, ಬ್ಯಾಗ್ನಲ್ಲಿ ಇಡೋಕೆ ಕಂಫರ್ಟಬಲ್ ಆಗೋ ಛತ್ರಿನೇ ನೋಡಿ ತಗೋಬೇಕು. ಜೊತೆಗೆ ವಾಟರ್ ಪ್ರೂಫ್ ಫ್ಯಾಬ್ರಿಕ್ನಿಂದ ತಯಾರಾಗಿದೆಯಾ ಇಲ್ವಾ ಅಂತ ನೋಡಬೇಕು. ಇಲ್ಲ ಅಂದರೆ ಮಳೆ ನೀರು ಲೀಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಛತ್ರಿಯ ಹಿಡಿಕೆ ಅಂದರೆ ಹ್ಯಾಂಡಲ್ ಕೂಡ ನಾವು ಗಮನಿಸೋದು ಉತ್ತಮ. ಸರಿ, ಹಾಗಾದ್ರೆ ಇವತ್ತಿನ ಪ್ರೋಗ್ರಾಮ್ ನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸತಿ ಸಿಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಕೇಳುವರೆ, ಇದು ರೇಡಿಯೋ ನಿನಾದ 90.4 FM. ಇಂದಿನ ಕನ್ನಡ ಕಾರ್ಯಕ್ರಮದಲ್ಲಿ ಭೌತಶಾಸ್ತ್ರ ಅಧ್ಯಯನದ ಆಸಕ್ತಿದಾಯಕ ಸಂಗತಿಗಳು ಮತ್ತು ಸವಾಲುಗಳು ಹಾಗೂ ಉದ್ಯೋಗ ಅವಕಾಶಗಳ ಕುರಿತು ಸಂದರ್ಶನ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿ ಉಜಿರೆ SDM ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಸ್ ರಾಘವೇಂದ್ರ. ಸಂದರ್ಶನ ನಡೆಸಿಕೊಡುವವರು ವಿಕೆ ಕಡಬ.
1: ಕೇಳುಗ ಮಿತ್ರರಿಗೆ ಆತ್ಮೀಯವಾದ ನಮಸ್ಕಾರಗಳು. ಇವತ್ತು ನಮ್ಮೊಂದಿಗಿರುವವರು ಡಾಕ್ಟರ್ ರಾಘವೇಂದ್ರ ಎಸ್ ಅವರು. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಉಜಿರೆ ಇಲ್ಲಿ ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿ ಅಲ್ಲದೆ ಸಹ ಪ್ರಾಧ್ಯಾಪಕರಾಗಿ ಕಳೆದ 13 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಹಲವು ಸೆಮಿನಾರ್ಗಳಲ್ಲಿ ಭಾಗವಹಿಸಿ ಭೌತಶಾಸ್ತ್ರ ಸಂಬಂಧಿ ವಿಚಾರಗಳನ್ನು ಅವರು ವಿದ್ಯಾರ್ಥಿಗಳಿಗೆ ಮತ್ತು ಜನತೆಗೆ ವಿಚಾರ ಮಂಡಿಸಿದ್ದಾರೆ. ಅವರು ಇವತ್ತು ಭೌತಶಾಸ್ತ್ರದ ಕುರಿತಾಗಿ ನಮ್ಮೊಂದಿಗೆ ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕಿದ್ದಾರೆ. ಡಾಕ್ಟರ್ ರಾಘವೇಂದ್ರ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ಥ್ಯಾಂಕ್ ಯು ಸರ್.
1: ಸಾಮಾನ್ಯವಾಗಿ ನಾವು ಯಾವುದೇ ಕಾರ್ಯಕ್ರಮ ಇರಲಿ ಸಾಹಿತ್ಯ ಮಾತಾಡ್ತೇವೆ ಅಥವಾ ಯಾವುದಾದ್ರೂ ಬೇರೆ ಬೇರೆ ವಿಮರ್ಶೆಗಳ ಬಗ್ಗೆ ಮಾತಾಡ್ತೇವೆ, ಆದ್ರೆ ಭೌತಶಾಸ್ತ್ರದ ಕುರಿತು ನಾವು ಚರ್ಚೆಗಳನ್ನ ಮಾಡುವಂತದ್ದು ಬಹಳ ಕಡಿಮೆ ಅಂತ ಅನಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಸಾಮಾನ್ಯವಾಗಿ ಈಗ ಈ ಭೌತಶಾಸ್ತ್ರ ಅಂತ ನಾವು ಹೇಳ್ತೇವೆ, ಈ ಪರಿಕಲ್ಪನೆಯನ್ನ ನಾವು ನಿತ್ಯ ಜೀವನದಲ್ಲಿ ಹೇಗೆ ಪಡಿಬಹುದು ಅಂತ ಹೇಳ್ತೀರಾ ಸರ್?
2: ಖಂಡಿತವಾಗಿ ಸರ್, ತುಂಬಾ ಪ್ರಸ್ತುತವಾದಂತಹ ಪ್ರಶ್ನೆ ಕೇಳಿದ್ರಿ ನೀವು. ನನಗೆ ತುಂಬಾ ಕುತೂಹಲ ಅನ್ಸ್ತಕ್ಕಂಥದ್ದು ಏನು ಅಂದ್ರೆ, ನಮ್ಮ ಸುತ್ತಮುತ್ತ, ನಮ್ಮ ನಡುವೆ, ನಮ್ಮ ಒಳಗೆ, ನಮ್ಮ ಹೊರಗೆ, ಎಲ್ಲಾ ಕಡೆ ಕೂಡ ಭೌತಶಾಸ್ತ್ರ ಫಿಸಿಕ್ಸ್ ಕಾಣಸಿಗುತ್ತೆ, ಅದರ ನಿಯಮಗಳು ನೋಡಿ ಸಿಗುತ್ತವೆ. ಆದ್ರೆ ಅದು ಗೋಚರಿಸೋದಿಲ್ಲ ನಮಗೆ, ಅಥವಾ ನಾವು ಅದ್ರ ಬಗ್ಗೆ ಗಮನ ಇಟ್ಟು ನೋಡೋದಿಲ್ಲ. ಈಗ ನೋಡಿ, ಉದಾಹರಣೆಗೆ ಮಡಿಕೆಯಲ್ಲಿ ನೀರಿಟ್ಟು ಸ್ವಲ್ಪ ಹೊತ್ತಾದ ನಂತರ ಆ ನೀರು ತಂಪಾಗಿರುತ್ತೆ, ನೀವು ಗಮನಿಸಿದಿರಾ?
1: ಹೌದು,
2: ಇದು ಭೌತಶಾಸ್ತ್ರದ ಒಂದು ನಿಯಮ. ಒಂದು ಧೂಳಿನ ಕಣದಿಂದ ಹಿಡಿದು ಒಂದು ನಕ್ಷತ್ರ ಪುಂಜದ ತನಕ, ಗ್ಯಾಲಕ್ಸಿ, ಎಲ್ಲವೂ ಕೂಡ ಮಾಡಲ್ಪಟ್ಟಿರೋದು ಒಂದೇ ರೀತಿಯಾದಂತಹ ಈ ಅಣು ಪರಮಾಣುಗಳಿಂದ. ಘನವಾದಂತಹ ಒಂದು ದ್ರವದಿಂದ ಹಿಡಿದು ಅನಿಲದಿಂದ ಹಿಡಿದು ಎಲ್ಲವೂ ಕೂಡ ಮಾಡಲ್ಪಟ್ಟಿರೋದು ಈ ರೀತಿಯಾದಂತಹ ಅಣು ಪರಮಾಣುಗಳಿಂದಾನೆ. ಆದರೂ ಕೂಡ ಎಷ್ಟು ವೈವಿಧ್ಯತೆ ನೋಡಿ.
1: ಹೌದು,
2: ಅದೇ ರೀತಿ ಈಗ ನಮಗೆ ಆಹಾರ ಸಿಗದೇನೆ ನಮಗೆ ತರಕಾರಿ, ಹಣ್ಣು, ಗಿಡ ಇವುಗಳಿಂದ ಅವುಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊಳ್ತವೆ. ಅದನ್ನ ತಯಾರಿಸ್ಕೊಳ್ಳೋಕೆ ಅದಕ್ಕೆ ಗಾಳಿ ಜೊತೆ ಬೆಳಕು ಬೇಕು. ಆ ಬೆಳಕು ಹೇಗೆ ಹರಡುತ್ತೆ, ಹೇಗೆ ಅದು ಗಿಡದ ಜೊತೆ ಸೇರ್ಕೊಂಡು ಈ ಕ್ಲೋರೋಫಿಲ್ ಜೊತೆ ಅದು ಉತ್ಪಾದನೆ ಮಾಡುತ್ತೆ, ಇದು ಕೂಡ ಒಂದು ಭೌತಶಾಸ್ತ್ರದ ನಿಯಮನೆ ಕೂಡ. ಅದೇ ರೀತಿ ನೀರ್ ಆವಿ ಆಗೋದ್ರಿಂದ ಹಿಡಿದು ಗಾಳಿ ಬೀಸೋದ್ರಿಂದ ಹಿಡಿದು ಗುಡುಗು ಸಿಡಿಲು, ಸುತ್ತಮುತ್ತಲಿನ ನಮ್ಮ ಎಲ್ಲಾ ಉಪಕರಣಗಳು, ಸಲಕರಣಗಳು, ಒಂದು ಸ್ಪ್ರಿಂಗ್ ಇಂದ ಹಿಡಿದು ಇಲ್ಲಿ ನಾವು ರೆಕಾರ್ಡ್ ಮಾಡ್ತಿರೋಂತಹ ಪ್ರತಿಯೊಂದು ಡಿವೈಸ್ಗಳಿಂದ ಹಿಡಿದು ಎಲ್ಲಾದ್ರಲ್ಲೂ ಕೂಡ ಭೌತಶಾಸ್ತ್ರ ಅಡಗಿದೆ. ಸಂಗೀತದಲ್ಲೂ ಅಷ್ಟೇ, ಸಾಹಿತ್ಯದಲ್ಲೂ ಅಷ್ಟೇನೆ, ಎಲ್ಲಾ ಕಡೆ ಭೌತಶಾಸ್ತ್ರ ಕಾಣಸಿಗುತ್ತೆ. ಆದ್ರೆ ನಾವು ಅದನ್ನ ಗಮನಿಸೋದಿಲ್ಲ, ಇದು ತುಂಬಾ ದುಃಖಕರ ಸಂಗತಿ. ಇದು
1: ಭೌತಶಾಸ್ತ್ರದ ಬಗ್ಗೆ ನಾವು ಮಾತಾಡ್ತಿದ್ವಿ, ನಿಮ್ಗೆ ಇದು ಹೇಗೆ ಆಸಕ್ತಿ ಬಂತು?
2: ತುಂಬಾ ಒಳ್ಳೆಯ ಮತ್ತೆ ಅದೇ ಸಮಯದಲ್ಲಿ ತುಂಬಾ ಕ್ಲಿಷ್ಟಕರವಾದ ಪ್ರಶ್ನೆ ಅಂತ ಅನ್ಸುತ್ತೆ ನನಗೆ. ಸರ್, ನಾನು ತುಂಬಾ ಚಿಕ್ಕವನಿರ್ಬೇಕಾದ್ರೇನೆ ನನಗೆ ಭೌತಶಾಸ್ತ್ರನೇ ಓದಬೇಕು, ಅದರಲ್ಲೂ ಸೈದ್ಧಾಂತಿಕ ಭೌತಶಾಸ್ತ್ರನೇ ಓದಬೇಕು ಅನ್ನೋದನ್ನ ನಾನು ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದೆ. ನನ್ನ ತಂದೆ ಕೂಡ ಭೌತಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿನ ಪಡೆದಂಥವ್ರು. ತದನಂತರ ಕಾರಣಾಂತರಗಳಿಂದ ಅವರಿಗೆ ಅದೇ ಕ್ಷೇತ್ರದಲ್ಲಿ ಮುಂದುವರಿಯಕ್ಕೆ ಆಗ್ಲಿಲ್ಲ, ಆದ್ರೆ ಅವರು ಅದರಲ್ಲಿ ಆಸಕ್ತಿನ ಉಳಿಸ್ಕೊಂಡಿದ್ರು. ಹೀಗೆ ಸಂಜೆ ಹೊತ್ತು ನನ್ನನ್ನು ವಾಯುವಿಹಾರಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಅವರ ಸ್ಟೂಡೆಂಟ್ ಡೇಸಿನ ಬಗ್ಗೆ, ಅವರ ಅನುಭವಗಳನ್ನ ಹಂಚಿಕೊಳ್ತಾ ಅದು ಇದನ್ನ ಹೇಳ್ತಾ ಇರ್ಬೋದಿದ್ರು. ಅವಾಗ್ಲಿಂದಾನೆ ನನಗೆ ಕುತೂಹಲ ಶುರುವಾಯ್ತು. ಸುತ್ತಮುತ್ತ ಪ್ರಕೃತಿ, ಪ್ರಕೃತಿ ಜೊತೆ ನಮ್ಮ ಒಡನಾಟ, ಇದೆಲ್ಲವೂ ಕೂಡ ಭೌತಶಾಸ್ತ್ರದಿಂದ ಅರ್ಥ ಮಾಡ್ಕೋಬಹುದು ಅನ್ನೋದೇ ನನಗೆ ಒಂದು ರೀತಿ ರೋಚಕ ಸಂಗತಿ ನನಗೆ. ತದನಂತರ ಸರ್, ಪುಸ್ತಕ ಓದೋ ಒಂದು ಒಳ್ಳೆ ಹವ್ಯಾಸ ಚಟನ ಬೆಳೆಸ್ಕೊಂಡ್ಬಿಟ್ಟೆ ನಾನು ಅದೃಷ್ಟವಶಾತ್. ಹೀಗೆ ಪುಸ್ತಕಗಳನ್ನ ಓದ್ತಾ ಓದ್ತಾ ಕೆಲವರು ಅದ್ಭುತ ಪುಸ್ತಕಗಳು, ಕೆಲವರು ಅದ್ಭುತ ವಿಜ್ಞಾನಿಗಳ ಜೀವನದ ಬಗ್ಗೆ, ಸಾಧನೆ ಬಗ್ಗೆ ಓದಿ ಸಣ್ಣ ವಯಸ್ಸಿಂದನೇ ನನಗೆ ಒಂದು ರೀತಿ ತುಂಬ ಪ್ರೇರಣೆ ಸಿಕ್ತು ನನಗೆ. ಹಾಗಾಗಿ ಹೋಗ್ತಾ ಹೋಗ್ತಾ ಇನ್ನೂ ಆಳ ಆಗ್ಲ ನೋಡ್ತಾ ನೋಡ್ತಾ ಏನೋ ಒಂದು ರೀತಿ ಒಂದು ರೊಮ್ಯಾನ್ಸ್ ಆಗೋಯ್ತು ನನಗೆ ಸಬ್ಜೆಕ್ಟ್ ಜೊತೆ. ಹಾಗಾಗಿ ಅದೇ ಕ್ಷೇತ್ರದಲ್ಲಿ ಮುಂದುವರಿಬೇಕು ಅಂತ ಅನ್ನಿಸ್ತು.
1: ಭೌತಶಾಸ್ತ್ರದ ಎಲ್ಲಾ ಆಯಾಮಗಳನ್ನ ಕಲಿಯುವಂತ ವಾತಾವರಣ ನಿಮ್ಮ ಕಲಿಕೆ ಅವಧಿಯಲ್ಲಿ ಇತ್ತ?
2: ಇತ್ತು ಅಂತ ಕರಾರುವಕ್ಕಾಗಿ ಹೇಳಲಾರೆ, ಒದಗಿಸ್ಕೊಂಡೇ ಕೆಲವು ಮಟ್ಟಕ್ಕೆ ದೊರಕ್ತು. ಕೆಲವು ಹೀಗೆ ಕಾಕ ತಳಿಯುವಾಗಿ ಕೆಲವಾರು ಅನುಭವಗಳು, ಅನುಬಂಧಗಳು, ಹೀಗೆ ಒಟ್ಟಿನಲ್ಲಿ ಆಯ್ತು ಹೇಗೋ ಒಂದು ರೀತಿ ಸಿಕ್ತು.
1: ಭೌತಶಾಸ್ತ್ರದ ವಿಸ್ತರಣೆ ಅಥವಾ ವಿವಿಧ ಆಯಾಮಗಳ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕು ಅಂತ ಅನಿಸುತ್ತೆ ಸರ್, ಅದನ್ನ ಯಾವ ರೀತಿ ತಾವು ಹೇಳ್ತೀರಾ?
2: ಸಂಕ್ಷಿಪ್ತವಾಗಿ ನಿಮ್ಗೆ ಅದೇ ನಾನು ಅವಾಗಲೇ ಕುತೂಹಲಕಾರಿ ಅಂತ ಹೇಳದ್ನಲ್ಲ ನಿಮಗೆ, ಎಲ್ಲಾ ರೀತಿಲೂ ಆಯಿಂದ ಆಹವರೆಗೂ ನೋಡಿ ಪ್ರಕೃತಿ. ಈಗ ಈ ಭೌತಶಾಸ್ತ್ರ ಇಂಗ್ಲಿಷ್ ಅಲ್ಲಿ ಫಿಸಿಕ್ಸ್ ಅಂತ ನಾವೇನ್ ಹೇಳ್ತೀವಿ, ಈ ಫಿಸಿಕ್ಸ್ ಅನ್ನೋ ಪದದ ವ್ಯುತ್ಪತ್ತಿನೇ ಗ್ರೀಕಿನ ಫಿಸಿಕಾ ಅನ್ನೋ ಪದದಿಂದ. ಫಿಸಿಕಾ ಅಂದ್ರೆ ಗ್ರೀಕ್ ಅಲ್ಲಿ ಪ್ರಕೃತಿ ಅಂತ. ಸೊ ಪ್ರಕೃತಿಲಿ ಗೋಚರ ಆಗ್ತಕ್ಕಂಥದ್ದು ಎಲ್ಲವೂ ಕೂಡ ಭೌತಶಾಸ್ತ್ರದ ಅಧ್ಯಯನದಲ್ಲಿ ಒಳಪಡುತ್ತೆ. ಹಾಗಾಗಿ ನಾವು ನೋಡೋದು, ನೋಡದಲ್ಲೇ ಇರೋವಂಥದ್ದು, ಅನುಭವಿಸೋದು, ಇವೆಲ್ಲವೂ ಕೂಡ ಭೌತಶಾಸ್ತ್ರದ ಆಯಾಮದಲ್ಲಿ ಬರುತ್ತೆ. ತುಂಬಾ ಸಂಕೀರ್ಣವಾದಂತಹ ತೀಕ್ಷ್ಣವಾದಂಥದ್ರಿಂದ ಹಿಡಿದು ತುಂಬಾ ಘನವಾದಂಥದ್ದು, ತುಂಬಾ ಲಘುವಾದಂಥದ್ದು, ಎಲ್ಲಾ ರೀತಿಯಾದಂತಹ ರಚನೆಗಳನ್ನು ಕೂಡ ಭೌತಶಾಸ್ತ್ರದಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ಒಂದು ಆಟಮ್ ಅಂತ ಏನು ಹೇಳ್ತೀವಿ, ಅಣು, ಪರಮಾಣು, ಇಲ್ಲಿಂದ ಹಿಡಿದು ಒಂದು ಗ್ಯಾಲಕ್ಸಿ, ಬ್ಲ್ಯಾಕ್ ಹೋಲ್ ಅಂತೆಲ್ಲ ನಾವೇನು ಹೇಳ್ತೀವಿ. ಸೊ ಅತಿ ಚಿಕ್ಕದ್ರಿಂದ ಹಿಡಿದು ಅತಿ ದೊಡ್ಡದ್ರ ತನಕ ಎಲ್ಲಾದೂ ಕೂಡ ಈ ಭೌತಶಾಸ್ತ್ರದಲ್ಲೇ ಬರುತ್ತೆ. ಹಾಗಾಗಿ ಪ್ರಕೃತಿಯ ಎಲ್ಲಾ ನಿಯಮಗಳನ್ನು ಅರ್ಥೈಸಿಕೊಳ್ಳುವಂತಹ ಒಂದು ಸಂಗತಿ ಭೌತಶಾಸ್ತ್ರದಲ್ಲಿ ನೋಡ ಸಿಗುತ್ತೆ.
1: ನೀವು ಹೇಳಿದ ಹಾಗೇನೆ ಅದರ ಮೂಲ ಪದ ನೋಡುವಾಗ ಪ್ರಕೃತಿ ಅಂತ ಹೇಳ್ತೀರಿ.
2: ಹೌದು,
1: ಪ್ರಕೃತಿ ಅಂದ ಮೇಲೆ ಹವಾಮಾನಕ್ಕೂ ಒಂದು ರೀತಿಯಾದಂತಹ ಸಂಪರ್ಕ ಇದೇ ಇರುತ್ತೆ. ಈ ಬದಲಾದ ಹವಾಮಾನಕ್ಕೂ ಮತ್ತೆ ಭೌತಶಾಸ್ತ್ರಕ್ಕೂ ಯಾವ ರೀತಿ ತಾವು ಸಂಬಂಧ ಕಲ್ಪಿಸ್ತೀರಿ, ಮತ್ತೆ ಅದನ್ನ ನಾವು ಹೇಗೆ ಕಲ್ಪಿಸಿಕೊಳ್ಬಹುದು?
2: ಬಹಳ ಪ್ರಸ್ತುತವಾದಂತಹ ಪ್ರಶ್ನೆ ಕೇಳಿದ್ರಿ ನೀವು. ನೋಡ್ತಾ ಇದೀವಿ ಈಗಾಗ್ಲೇನೆ ಧಗೆ ಶಕೆ ಎಷ್ಟ್ರ ಮಟ್ಟಿಗೆ ತಡ್ಕೊಳಕ್ ಆಗ್ದಲೇ ಇರೋಷ್ಟು ಆಗಿದೆ ಅಂತ. ಖಂಡಿತವಾಗ್ಲೂ ಭೌತಶಾಸ್ತ್ರಕ್ಕೂ ಅದಕ್ಕೂ ಸಂಬಂಧ ಅನ್ನೋದಿಲ್ಲ, ಆದ್ರೆ ಭೌತಶಾಸ್ತ್ರದಿಂದ ಅದನ್ನು ತಿಳ್ಕೊಳ್ಬಹುದು. ಬಹುಶಃ ನಾವು ಏನು ದೈನಂದಿನ ನಮ್ಮ ಚಟುವಟಿಕೆಗಳಿದಾವೆ, ಪ್ರದೂಷಣೆ ಆಗಿರಬಹುದು ಅಥವಾ ನಮ್ಮ ವಾಹನಗಳ ಬಳಕೆ ಆಗಿರಬಹುದು, ಇದೆಲ್ಲವೂ ಕೂಡ, ಮತ್ತೆ ನಾವು ರಸ್ತೆ ಅಗಲೀಕರಣ ಮಾಡೋದಕ್ಕಾಗಿ ಗಿಡ ಮರಗಳನ್ನೆಲ್ಲ ಕಡಿತಿದೀವಿ, ಗುಡ್ಡನ್ನೆಲ್ಲದನ್ನು ನಾವು ಸಮತಟ್ಟು ಮಾಡ್ತಾ ಇದೀವಿ, ಬೇರೆ ಬೇರೆ ರೀತಿಯಲ್ಲಿ ಪ್ರಕೃತಿಯ ಜೊತೆ ನಾವು ಏನು ಹಸ್ತಕ್ಷೇಪ ಮಾಡ್ತಿದೀವಿ, ಇದರಿಂದಾಗಿ ಇದರ ಡೈರೆಕ್ಟ್ ಮತ್ತೆ ಇಂಡೈರೆಕ್ಟ್ ಸೈಡ್ ಎಫೆಕ್ಟ್ ರೀತಿಯಲ್ಲಿ ಇದೆಲ್ಲವೂ ಕೂಡ ಮಾರ್ಪಾಡಾಗ್ತಾ ಇದೆ. ಹಾಗಾಗಿ ಹವಾಮಾನ ಬದಲಾಗ್ತಾ ಇದೆ, ಮತ್ತೆ ನಮ್ಮ ಗ್ಲೋಬಲ್ ವಾರ್ಮಿಂಗ್ ಅಂತ ಏನು ಹೇಳ್ತೀವಿ ಅದು ವರ್ಷ ಅದು ತೀವ್ರ ಆಗ್ತಾ ಇದೆ, ಮತ್ತೆ ಈ ಓಜಾನ್ ಪದರ ಏನಿದೆ ಅದ್ರ ಮೇಲೆ ನಾವು ಮಾಡ್ತಿರ್ತಕ್ಕಂಥ ಡ್ಯಾಮೇಜ್ ಆಗಿರ್ಬೋದು, ಇದೆಲ್ಲವೂ ಕೂಡ ಸೇರ್ಕೊಂಡು ಒಟ್ಟಿಗೆ ಇದು ಇವತ್ತಿನ ಈ ವಸ್ತುಸ್ಥಿತಿಗೆ ಕಾರಣ ಆಗಿದೆ.
1: ಈಗ ನಮ್ಮ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಬೇಕಾದಷ್ಟು ವಿಷಯಗಳು ಕಲಿಕೆಗೆ ಬರುವಂತಹ ವಿದ್ಯಾರ್ಥಿಗಳಿಗೆ ಅವಕಾಶಗಳಿದೆ. ಇದರಲ್ಲಿ ಈ ಶೈಕ್ಷಣಿಕ ವಲಯದಲ್ಲಿ ಭೌತಶಾಸ್ತ್ರಕ್ಕೆ ಏನಾದರೂ ಸವಾಲುಗಳು ಎನ್ನುವಂಥದ್ದು ಇದೆಯಾ, ಅದರ ಬಗ್ಗೆ ತಾವು ಸ್ವಲ್ಪ ಮಾಹಿತಿ ಕೊಡೋದಾದ್ರೆ?
2: ಸರ್, ಖಂಡಿತ. ನನ್ನ ಸೀಮಿತ ಮಟ್ಟಕ್ಕೆ ನಾನು ತೋಚದಂತ ಕೆಲವಾರು ವಿಷಯಗಳನ್ನು ನಿಮ್ಮ ಹತ್ರ ಹಂಚ್ಕೊಳ್ಳಬಲ್ಲೆ. ಮೊದಲನೇದಾಗಿ ಸರ್, ಈಗ ನೋಡಿ ಶಿಕ್ಷಣ ವ್ಯವಸ್ಥೆ ಅನ್ನೋದೇನಿದೆ, ಆ ವ್ಯವಸ್ಥೆ ದೇಶ ಕಾಲಕ್ಕೆ ತಕ್ಕಂತೆ ಬದಲಾಗಿ ತನ್ನ ಸ್ವರೂಪ ಏನಿದೆ ಆ ಸ್ವರೂಪಕ್ಕೆ ನ್ಯಾಯ ಸಲ್ಲಿಸ್ತಾ ಇದೆಯಾ ಅನ್ನೋ ಪ್ರಶ್ನೆನ ಕೇಳ್ಕೊಳ್ಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ ಇವತ್ತು. ಇವತ್ತಿನ ಮೇಷ್ಟ್ರು ಬರೀ ಪಾಠ ಮಾಡೋದನ್ನ ಮಾತ್ರ ಅವಲಂಬಿಸಿಲ್ಲ, ಅದ್ರ ಜೊತೆಲಿ ಹತ್ತಲವಾರು ಬೇರೆ ಬೇರೆ ಕೆಲಸಗಳನ್ನ ಮಾಡಬೇಕಾದಂತಹ ಅನಿವಾರ್ಯತೆ ಇರುತ್ತೆ. ಸೊ ಇದ್ರ ಎಡೆಯಲ್ಲಿ ಎಷ್ಟು ಮಟ್ಟಿಗೆ ಪಾಠಕ್ಕೆ ನ್ಯಾಯ ಸಲ್ಲಿಸಕಾದೀತು ಅನ್ನೋದನ್ನ ನಾವು ನೋಡಬೇಕಾಗತ್ತೆ ಒಂದು. ಎರಡನೇದಾಗಿ, ಇದು ಯಾಕೋ ಇತ್ತೀಚೆಗೆ ನಾವು ನಮ್ಮ ಈ ಡೋರ್ ಡೆಲಿವರಿ, ಹೋಮ್ ಡೆಲಿವರಿ, ಕ್ಯಾಶ್ ಆನ್ ಡೆಲಿವರಿ, ಈ ಡೆಲಿವರಿಗಳ ನಡುವೆ ಸಿಗಾಕೊಂಡು ತಂತ್ರಜ್ಞಾನದ ಜಟಿಲ ಸಮಸ್ಯೆನಲ್ಲಿ ನಾವು ಯಾವುದರಲ್ಲೂ ಕಷ್ಟಪಡೋದಿಕ್ಕೇನೆ ನಾವು ರೆಡಿ ಇಲ್ಲ ಇವತ್ತು. ಎಲ್ಲದೂ ಸುಲಭವಾಗಿ ಆಗ್ಬಿಡ್ಬೇಕು ನೋಡಿ ನಮಗೆ. ಹಾಗಾಗಿ ಯಾರು ಕಷ್ಟ ಪಡೋದಕ್ಕೆ ರೆಡಿ ಇಲ್ಲ, ಓದು ಕೂಡ ಸುಲಭವಾಗಿ ಆಗ್ಬೇಕು, ಸಮಯ ಕೂಡ ಉಳಿಬೇಕು, ಕಷ್ಟ ಪಡೋದಕ್ಕೆ ಆಸಕ್ತಿ ಇಲ್ಲ, ಮತ್ತು ಓದ್ ಮುಗಿತಿದ್ದಾಗೇನೆ ಕೆಲಸ ತನಗ್ ತಾನಾಗೆ ಹುಡುಕೊಂಡು ಬರ್ಬೇಕು. ಹಾಗಾಗಿ ಕೆಲಸ ಸುಲಭವಾಗಿ ಸಿಗ್ತಕ್ಕಂತ ಬೇರೆ ಬೇರೆ ವಿಷಯಗಳನ್ನ ಅರಿಸ್ಕೊಂಡು ಹೋಗ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಈಗ ಪಿ ಯು ಸಿ ನಲ್ಲೇ ನೋಡಿ ನೀವು, ಇಂಜಿನಿಯರಿಂಗ್, ಮೆಡಿಕಲ್, ಸೈನ್ಸ್ ಮಟ್ಟಕ್ಕೆ ಮಾತಾಡೋದಾದ್ರೆ ಸಿಇಟಿ, ನೀಟ್, ಜೆಇ, ಇಂಜಿನಿಯರಿಂಗ್, ಮೆಡಿಕಲ್, ಕೋಚಿಂಗ್, ಇದಕ್ಕೇನೆ ಪ್ರಾಶಸ್ತ್ಯ ಜಾಸ್ತಿ ಕೊಟ್ಟು ಬೇಸಿಕ್ ಸೈನ್ಸಿಗೆ ಮಕ್ಕಳು ಬರ್ತಾ ಇಲ್ಲ, ಬಿ ಎಸ್ ಸಿಗೆ ಮಕ್ಕಳು ಬರ್ತಾ ಇಲ್ಲ ಅಂತ ನಾವು ಹೇಳೋದು ತುಂಬಾ ಒಂದು ರೀತಿ ಹಾಸ್ಯಾಸ್ಪದನೂ ಕೂಡ, ಮತ್ತೆ ಒಂದು ರೀತಿಯ ವಿಡಂಬನೆ ಕೂಡ ಅಂತ ಅನ್ಸುತ್ತೆ ನನಗೆ. ಮತ್ತೆ ಹೈಸ್ಕೂಲ್, ಪಿ ಯು ಸಿ ಲೆವೆಲ್ ಅಲ್ಲಿ ಈ ಬೇಸಿಕ್ ಸೈನ್ಸ್ ಸಬ್ಜೆಕ್ಟ್ಗಳು ಏನಿದಾವೆ ಇದನ್ನ ಪಾಠ ಮಾಡಿ ಮಕ್ಕಳನ್ನ ಹುರಿದುಂಬಿಸಿ ಈ ಫೀಲ್ಡ್ ಅಲ್ಲಿ ನೀವು ಮುಂದುವರಿಬೇಕು ಅನ್ನೋ ರೀತಿಯಲ್ಲಿ ಮಾರ್ಗದರ್ಶನ ಕೊಡೋ ಮೇಷ್ಟ್ರಗಳ ಸಂಖ್ಯೆ ಕೂಡ ತುಂಬಾ ಕಮ್ಮಿ ಆಗಿದೆ ಅನ್ಸುತ್ತೆ. ಇವು ತುಂಬಾ ದೊಡ್ಡ ಸವಾಲುಗಳು. ಇದಲ್ದಲೇನೆ ಸರ್, ಅದೇ ಜಾಗತೀಕರಣ ಆಗಿ ಇವತ್ತು ಯಾರಿಗೂ ಕೂಡ ಸಂಬಳ, ಜೀವನ ಇದನ್ನ ನೋಡೋ ಆಯಾಮಗಳಿದಾವಲ್ಲ ಮುಂಚಿನ ತರ ಇಲ್ವೇನೋ, ಅಥವಾ ನಾನು ಒಬ್ಬ ಸೆಂಟಿಮೆಂಟಲ್ ಫೂಲ್ ಏನೋ ಗೊತ್ತಿಲ್ಲ, ಬಟ್ ನನಗೆ ಹಾಗೆ ಅನ್ಸುತ್ತೆ. ಏಕೆಂದ್ರೆ ಭೌತಶಾಸ್ತ್ರ ಅಷ್ಟು ಸುಲಭವಾದ ಸಬ್ಜೆಕ್ಟ್ ಅಲ್ಲ, ಕಷ್ಟ ಅನ್ಸುತ್ತೆ ಸ್ಟೂಡೆಂಟ್ಸಿಗೆ, ಕಷ್ಟ ಪಡೋದಕ್ಕೆ ಆಸಕ್ತಿ ಇಲ್ಲ ಅವರಿಗೆ, ಮತ್ತೆ ಕೆಲಸ ಕೂಡ ಅಷ್ಟು ಸುಲಭದಲ್ಲಿ ಸಿಗೋದಿಲ್ಲ, ಕಾಂಪಿಟೆಂಟ್ ಆಗಿರಬೇಕು. ಈಗ ಇಂಜಿನಿಯರಿಂಗ್ ಮಾಡಿದ್ರೆ 4 ವರ್ಷ ಓದಿದ ನಂತರ ಎಲ್ಲಾದ್ರೂ ಒಂದ್ ಕಡೆ ಕೆಲಸ ಸಿಗೋ ಸಾಧ್ಯತೆಗಳು ಜಾಸ್ತಿ ನೀವು ಹೋಲಿಸಿ ನೋಡಿದ್ರೆ. ಹಾಗಾಗಿ ಬೇಸಿಕ್ ಸೈನ್ಸಿಗೆ ಡಿಮಾಂಡ್ ಕಮ್ಮಿ ಆಗಿದೆ. ಮತ್ತೆ ಸರ್, ನಾವು ಏನೇ ಪಾಲಿಸಿಗಳನ್ನ ಮಾಡಬಹುದು, ಎನ್ ಇ ಪಿ ಅಂತ ಇರ್ಬೋದು, ಎಸ್ ಎ ಪಿ ಇರ್ಬೋದು, ಯಾವುದೇ ರೀತಿಯಾದಂತಹ ಪಾಲಿಸಿಗಳನ್ನ ಮಾಡಿದ್ರು ಕೂಡ ಆನ್ ಪೇಪರ್ ಆ ಪಾಲಿಸಿ ತುಂಬಾ ಚೆನ್ನಾಗೇ ಇರುತ್ತೆ. ಆದ್ರೆ ಸರ್, ಮನಸ್ಸು ಮನಸ್ಥಿತಿಗಳು ಬದಲಾಗದಲೇನೆ ಯಾವ ಪಾಲಿಸಿನೂ ಕೂಡ ಪ್ರಯೋಜನ ಆಗೋದಿಲ್ಲ. ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು,
1: ಕಾರ್ಯರೂಪಕ್ಕೆ
2: ಬರಬೇಕು ಅಂತಂದ್ರೆ ಮೈಂಡ್ ಸೆಟ್ಗಳು ಚೇಂಜ್ ಆಗ್ಬೇಕು, ಬರೀ ಕಾನೂನು ಇದ್ರೆ ಸಾಲೋದಿಲ್ಲ. ಸೊ ಇವೆಲ್ಲವೂ ಕೂಡ ಸೇರ್ಕೊಂಡು ತುಂಬಾ ಚಾಲೆಂಜಸ್ ಇದೆ ನಮ್ಮ ಸಬ್ಜೆಕ್ಟಿಗೆ ಈಗ ಅಂತ ನನ್ನ ಅನಿಸಿಕೆ.
1: ಈಗ ತುಂಬಾ ಮಂದಿ ಬೇರೆ ಬೇರೆ ವಿಷಯಗಳನ್ನ ಬೇಗನೆ ಆಯ್ದುಕೊಳ್ತಾರೆ. ಈಗ ಭೌತಶಾಸ್ತ್ರವನ್ನು ಕೂಡ ಆಯ್ಕೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಆಸಕ್ತಿ ಬೇಕೇ ಬೇಕಾಗ್ತದೆ. ಭೌತಶಾಸ್ತ್ರ ಸಂಬಂಧಿ ವಿಷಯಗಳನ್ನ ನಾವೊಂದು ಅವರಲ್ಲಿ ಅರಿವು ಮೂಡಿಸಬೇಕು ಅಂತ ಹೇಳಿದ್ರೆ, ಅಥವಾ ಆಸಕ್ತಿ ಮೂಡಿಸಬೇಕು ಅಂತ ಹೇಳಿದ್ರೆ, ಜನಸಾಮಾನ್ಯರಾಗಿ ನಾವು ಏನ್ ಮಾಡಬೇಕು?
2: ತುಂಬಾ ಏನು ಜಾಸ್ತಿ ಮಾಡಬೇಕಾಗಿಲ್ಲ ನನಗನ್ಸೋ ಮಟ್ಟಕ್ಕೆ, ಕುತೂಹಲ ಕೆರಳಿಸ್ಬೇಕು ಅಷ್ಟೇ ಸರ್. ಮಕ್ಕಳಿಗೆ ಇರದೇ ಅದು, ಅವ್ರ ಮಕ್ಕಳು ಅಂತ ಕರೆಯೋದು ನಾವು ಅದೇ ಕಾರಣಕ್ಕೆ. ಅವರ ಆ ಶಕ್ತಿ, ಅವರ ಆ ಎನರ್ಜಿ ಇದೆಯಲ್ಲ, ಅದು ಅಸಾಧಾರಣ ಅದು. ಮತ್ತೆ ಅವ್ರ ಕುತೂಹಲನು ಅಷ್ಟೇನೆ. ನೀವು ನೋಡಿರ್ಬೋದು ಮಕ್ಕಳು ಎಂತೆಂತ ಪ್ರಶ್ನೆಗಳನ್ನು ಕೇಳ್ತಾರೆ. ಕೆಲವು ಸರಿ ಅದು ನಿಮಗೆ ತುಂಬಾ ಕ್ಷುಲ್ಲಕ ಅನ್ನಿಸ್ಬೋದು, ಅಥವಾ ಇದೇನಿದು ಅಂತ ಅನ್ನಿಸ್ಬೋದು. ಆದ್ರೆ ಮಕ್ಕಳು ತುಂಬಾ ಘನವಾದಂತಹ ಪ್ರಶ್ನೆಗಳನ್ನ ಕೇಳ್ತಾರೆ. ಮತ್ ನೋಡಿ, ಪ್ರಶ್ನೆ ಕೇಳಬೇಕು ಅಂದ್ರೆ ಅದ್ರ ಹಿಂದೆ ಒಂದು ಯೋಚನೆ ಇದೆ, ಒಂದು ಯೋಚನಾ ಲಹರಿ ಇದೆ. ಈ ಪ್ರಶ್ನೆ ಕೇಳೋ ಅಂತ ಒಂದು ಚಟುವಟಿಕೆ ಇದೆಯಲ್ಲ ಮಕ್ಕಳಲ್ಲಿ, ಅದನ್ನ ಪ್ರೋತ್ಸಾಹಿಸಿದ್ರೆ ಸಾಕು ನಾವು, ಆ ಕುತೂಹಲನ ಕೆರಳಿಸಿದ್ರೆ ಸಾಕು ನಾವು. ಮತ್ತೆ ಅವ್ರಿಗೆ ಅವ್ರದೇ ಆದಂತ ದಾರಿ ಹುಡುಕೊಳ್ಳೋದಕ್ಕೆ ಅವಕಾಶ ಆಸ್ಪದ ಕೊಡಬೇಕು. ಈ ರೀತಿ ಒಂದು ಸಹಕಾರ ಕೊಟ್ರೆ, ನಾವು ಮಕ್ಕಳನ್ನ ಆ ವಯಸ್ಸಿನಲ್ಲೇನೆ ನಾವು ಅವ್ರನ್ನ ಪೋಷಿಸಿದ್ರೆ, ಅವ್ರಿಗೆ ನಾವು ಗುರುದುಂಬಿಸಿ ಅವರಿಗೆ ಒಳ್ಳೆ ಮೋಟಿವೇಶನ್ ಎನ್ಕರೇಜ್ಮೆಂಟ್ ಕೊಟ್ಟು ಬೇರೆ ಇನ್ನೇನು ಬೇಕಾಗಿಲ್ಲ.
1: ಈಗ ನೀವು ಸುಮಾರು 13 ವರ್ಷಗಳಿಂದ ಭೌತಶಾಸ್ತ್ರ ವಿಷಯದ ಬಗ್ಗೆ ಪರಿಣತಿಯನ್ನ ಪಡೆದಿದ್ದೀರಿ, ಅದರ ಬಗ್ಗೆ ಮಕ್ಕಳಿಗೆ ಬೋಧನೆಯನ್ನ ಮಾಡ್ತಾ ಇದ್ದೀರಿ. ಈಗ ಸಾಮಾನ್ಯವಾಗಿ ಭೌತಶಾಸ್ತ್ರ ಸಂಬಂಧಿ ಕೋರ್ಸ್ಗೆ ಸೇರಬೇಕು ಅಂತ ಹೇಳುವವರಿಗೆ ಒಂದು ಬೇಸಿಕ್ ಅರ್ಹತೆಗಳು ಬೇಕು ಅಂತ ಅನಿಸುತ್ತಾ?
2: ಖಂಡಿತ ಸರ್, ಖಂಡಿತ. ತಾತ್ವಿಕವಾಗಿ ಅವರಿಗೆ ಬಿ ಎಸ್ ಸಿ ನಲ್ಲಿ ಫಿಸಿಕ್ಸ್ ಓದಿರಲೇಬೇಕು, ಮ್ಯಾಥಮೆಟಿಕ್ಸ್ ಓದಿರಲೇಬೇಕು, ಇಷ್ಟು ಪರ್ಸೆಂಟ್ ಇರಲೇಬೇಕು ಮಿನಿಮಮ್ ಅಂತ ಇರುತ್ತೆ. ಇದಲ್ದಲ್ಲೇನೆ ಸರ್, ಅದೇ ಮೂಲಭೂತವಾದಂತಹ ಆ ಒಂದು ಆ ಹಸಿವು ಬೇಕು ಸರ್. ಆ ಹಸಿವು ಇಲ್ದಲೇ ಇದ್ರೆ ಏನು ಮಾಡೋದಕ್ಕೆ ಆಗೋದಿಲ್ಲ. ಊಟ ತಯಾರಿಸಿ ಇಡ್ಬೋದು, ಇಂಥ ಮೃಷ್ಟಾನ್ನ ಭೋಜನನೇ ನಿಮ್ ಮುಂದೆ ಇಟ್ಟಿರ್ಬೋದು. ಹಸಿವು ಇಲ್ದಲೇ ಏನು ಪ್ರಯೋಜನ ಇಲ್ಲ ನೋಡಿ. ಆ ಹಸಿವು, ಆ ತುಡಿತ, ಆ ದಾಹ ಬೇಕು.
1: ಹೌದು,
2: ಅದನ್ನ ಮೂಡಿಸ್ಬೇಕು ಅಂತಂದ್ರೆ ಅದು ಆ ಹೈಸ್ಕೂಲ್ ಪಿ ಯು ಸಿ ಲೆವೆಲ್ಲೇನೆ ಮಕ್ಕಳಿಗೆ ನಾವು ಆ ರೀತಿಯಾದಂತಹ ಒಂದು ವಾತಾವರಣನ ಸೃಷ್ಟಿ ಮಾಡಬೇಕಾಗತ್ತೆ. ನಾನು ಈಗಿನ ನನ್ನ ವಿದ್ಯಾರ್ಥಿಗಳಲ್ಲಿ ನೋಡ್ತಿರೋಂತ ಒಂದು ವೀಕ್ನೆಸ್ ಅಂದ್ರೆ ಇದೆ ಸರ್, ಇದು ಇದು ಇಲ್ಲ ನಮ್ಮ ಸ್ಟೂಡೆಂಟ್ಸ್ ಅಲ್ಲಿ. ಹಸಿವಿಲ್ಲ, ಹಸಿವಿಲ್ದಲೇ ಇರೋನಿಗೆ ನೀವು ಹೇಗೆ ಉಣಬಡಿಸ್ತೀರಿ ಹೇಳಿ.
1: ಹೌದು,
2: ಈ ಇದು ತುಂಬಾ ದೊಡ್ಡ ಚಾಲೆಂಜ್ ಇದು ನಮಗೆ.
1: ಕೇಳುಗರೆ, ಭೌತಶಾಸ್ತ್ರ ವಿಷಯದ ಕುರಿತಾಗಿ ಎಸ್ ಡಿ ಎಂ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಸ್ ರಾಘವೇಂದ್ರ ಅವರ ಜೊತೆಗೆ ಮಾತುಕತೆಯನ್ನ ಮಾಡ್ತಾ ಇದ್ವಿ. ನಾವು ಒಂದು ಸಣ್ಣ ವಿರಾಮದ ಬಳಿಕ ಮತ್ತೆ ನಮ್ಮ ಮಾತುಕತೆಯನ್ನ ಮುಂದುವರಿಸುತ್ತೇವೆ. ಸರ್, ನಿಮ್ಮ ಇಷ್ಟದ ಹಾಡು?
2: ರಾಜ್ಕುಮಾರ್ ಹಾಡುಗಳು ಭಾರಿ ಇಷ್ಟ ನನಗೆ. ಅದರಲ್ಲೂ ಸಾಕ್ಷಾತ್ಕಾರ ಸಿನಿಮಾದು ಒಲವೇ ಜೀವನ ಸಾಕ್ಷಾತ್ಕಾರ ಭಾರಿ ಇಷ್ಟವಾದಂತಹ ಹಾಡು ನನಗೆ. ಆ ಸಿನಿಮಾ ಕೂಡ ಭಾರಿ ಇಷ್ಟವಾದ ಸಿನಿಮಾ ನನಗೆ. ಆ ಹಾಡು ಕೂಡ ತುಂಬಾ ಇಷ್ಟವಾದಂತಹ ಹಾಡು.
1: ಅದೇ ಗೀತೆಯನ್ನ ಕೇಳಿ ಮತ್ತೆ ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ.

0: ಕೇಳಿದ್ರೆ ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ಇವತ್ತಿನ ಈ ಕನ್ನಡ ಕಾರ್ಯಕ್ರಮದಲ್ಲಿ ನಾವು ಭೌತಶಾಸ್ತ್ರದ ವಿಚಾರದ ಕುರಿತಾಗಿ ಮಾತಾಡ್ತಾ ಇದ್ವಿ. ನಮ್ಮ ಜೊತೆಗೆ ಇರುವವರು SDM ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಸ್ ರಾಘವೇಂದ್ರ ಅವರು. ಈಗ ನೀವು ಈ ಶೈಕ್ಷಣಿಕ ವಲಯದ ಹಲವು ಸವಾಲುಗಳ ಬಗ್ಗೆ ಮಾತಾಡಿದ್ರಿ, ಮತ್ತೆ ವಿದ್ಯಾರ್ಥಿಗಳ ಬಗ್ಗೆ ಕೂಡ ಅನೇಕ ವಿಚಾರಗಳನ್ನ ಮಾತಾಡಿದ್ರಿ. ಈ ನಡುವೆ ಈ ಗ್ರಾಮೀಣ ಭಾಗದಲ್ಲಿ ನಮ್ಮ SDM ಸ್ನಾತಕೋತ್ತರ ಅಧ್ಯಯನ ಕೇಂದ್ರದಲ್ಲಿ ಭೌತಶಾಸ್ತ್ರ ವಿಭಾಗ ಇದೆ. ಸೊ ಇದರಲ್ಲಿ ಇರುವಂತ ಸೌಲಭ್ಯಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಳ್ಬಹುದಾ ಸರ್?
1: ಸರ್, ನಮ್ಮ ಡಿಪಾರ್ಟ್ಮೆಂಟ್ ನಲ್ಲಿ ಎರಡು ವಿಶೇಷವಾದಂತಹ ಸ್ಪೆಷಲೈಸೇಷನ್ ಅಂತ ಕರಿತೀವಿ ನಾವು. ಒಂದು ಎಲೆಕ್ಟ್ರಾನಿಕ್ಸ್, ಇನ್ನೊಂದು ಕಂಡೆನ್ಸ್ಡ್ ಮ್ಯಾಟರ್ ಫಿಸಿಕ್ಸ್ ಅಂತ ಹೇಳಿ. ಎರಡು ಕೂಡ ತುಂಬಾ ಅದ್ಭುತವಾದಂತಹ ಸಬ್ಜೆಕ್ಟ್ಸ್. ನಿಮಗೆ ಇಂಡಸ್ಟ್ರಿ ಹಾರ್ಡ್ವೇರ್ ಸಾಫ್ಟ್ವೇರ್ ಇಂದ ಹಿಡಿದು ಮ್ಯಾನುಫ್ಯಾಕ್ಚರಿಂಗ್ ಆಗಿರಬಹುದು, ಸೆಮಿಕಂಡಕ್ಟರ್ ಟೆಕ್ನಾಲಜಿ ಆಗಿರ್ಬೋದು, ಈ LED ಈ ರೀತಿಯಾದಂಥ ತಂತ್ರಜ್ಞಾನಗಳೆಲ್ಲ ಏನಿದೆ ಅದಕ್ಕೆಲ್ಲ ಮೂಲಭೂತವಾದಂಥದ್ದು ಇರದೇ ಎಲೆಕ್ಟ್ರಾನಿಕ್ಸ್ ಮತ್ತು ಕಂಡೆನ್ಸ್ಡ್ ಮ್ಯಾಟರ್ ಫಿಸಿಕ್ಸ್ನಲ್ಲಿ. ಸೊ ಇದು ನಮ್ಮಲ್ಲಿ ಸ್ಪೆಷಲೈಸೇಷನ್ ಆಗಿ ನಾವು ಪಾಠ ಮಾಡ್ತೀವಿ. ಇದಲ್ಲದಲ್ಲೇ ನನ್ನ ಐಚ್ಛಿಕ ಕ್ಷೇತ್ರ ಸೈದ್ಧಾಂತಿಕ ಭೌತಶಾಸ್ತ್ರ. ಈಗ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ನಾವು ಈ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಅಂತ ಬರ್ತದಲ್ಲ,
0: ಹೌದು,
1: ಅದನ್ನು ಫ್ಯಾಬ್ರಿಕೇಟ್ ಮಾಡೋದನ್ನು ನಾವು ಮಕ್ಕಳಿಗೆ ಹೇಳ್ಕೊಡ್ತೀವಿ. ಪ್ರತಿ ವರ್ಷ ಡಿಪ್ಲೊಮಾ ITI ಮಕ್ಕಳು ಬಂದು ನಮ್ಮಲ್ಲಿ ಟ್ರೈನಿಂಗ್ ತಗೊಂಡು ಹೋಗ್ತಾರೆ.
0: ಸರಿ,
1: ಅದಲ್ಲದೇ ಐಚ್ಛಿಕ ವಿಷಯ ಆರಿಸ್ಕೊಂಡಂಥ ಎಲೆಕ್ಟ್ರಾನಿಕ್ಸ್ ವಿದ್ಯಾರ್ಥಿಗಳು ಇದನ್ನು ಕಲಿತಾರೆ. ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಂತ ಕಲಿತೇವೆ.
0: ಹೌದು.
1: ಆಮೇಲೆ ಕಂಡೆನ್ಸ್ಡ್ ಮ್ಯಾಟರ್ ಫಿಸಿಕ್ಸ್ ನಲ್ಲಿ ಮಕ್ಕಳು ಈ ಥಿನ್ ಫಿಲ್ಮ್ ಕೋಟಿಂಗ್ ಅಂತ ಹೇಳ್ತಾರೆ, ಅದು ತುಂಬಾ ಉಪಯುಕ್ತವಾದಂತಹ ತಂತ್ರಜ್ಞಾನ. ಅದು ಥಿನ್ ಫಿಲ್ಮ್ ಕೋಟಿಂಗ್ ಯೂನಿಟೇ ಇದೆ ನಮ್ಮಲ್ಲಿ ಒಂದು. ಇದಲ್ದಲ್ಲೇ ನನ್ನ ಸಹೋದ್ಯೋಗಿಗಳು ಈ ಕ್ಷೇತ್ರದಲ್ಲಿ ನ್ಯಾನೋ ಟೆಕ್ನಾಲಜಿ ಇದರಲ್ಲಿ ಸಂಶೋಧನೆ ಮಾಡ್ತಾ ಇದ್ದಾರೆ, ಅದನ್ನು ಕಲಿತಾರೆ ಕೂಡ ನಮ್ಮ ಮಕ್ಕಳು. ಪ್ರಾಜೆಕ್ಟ್ ವರ್ಕ್ ಮಾಡಬೇಕಾದ್ರೆ ಸಿಂಥಸಿಸ್ ಮಾಡ್ತಕ್ಕಂಥದ್ದು, ಕ್ಯಾರೆಕ್ಟರೈಸೇಷನ್ ಅನ್ನು ಮಾಡಿಸ್ತಕ್ಕಂಥದ್ದು, ಈ ರೀತಿಯಾದಂಥ ಅಧ್ಯಯನ ಮಾಡ್ತಾರೆ. ಇದಲ್ದಲ್ಲೇ ನನ್ನ ಇನ್ನೊಬ್ಬ ಸಹೋದ್ಯೋಗಿ ಮಿತ್ರರು ಎಲೆಕ್ಟ್ರಾನಿಕ್ಸ್ನಲ್ಲಿ, ಅದರಲ್ಲೂ ಕೂಡ ಮೈಕ್ರೋವೇವ್ ಕಮ್ಯುನಿಕೇಷನ್ ಇದರಲ್ಲಿ ಪರಿಣಿತಿ ಹೊಂದಿದ್ದಾರೆ. ಅವರ ರಿಸರ್ಚ್ ಏರಿಯಾನೇ ಅದು. ಹಾಗಾಗಿ ನಮ್ಮಲ್ಲಿ ಅನಾಲಿಸಿಸ್ ಆಫ್ ಮೈಕ್ರೋವೇವ್ ಸ್ಟ್ರಿಪ್ ಆ್ಯಂಟೆನ, ಡಿಸೈನ್ ಆಫ್ ಮೈಕ್ರೋವೇವ್ ಸ್ಟ್ರಿಪ್ ಆ್ಯಂಟೆನ, 2 GHz ತನಕದ ಅನಾಲಿಸಿಸ್ ಅನ್ನ ಮಾಡ್ತಾರೆ. ಸೊ ಬೇಕಾದಷ್ಟು ಪ್ರಾಜೆಕ್ಟ್ಗಳನ್ನು ತರಿಸಿದ್ದಾರೆ ಈ ಫೀಲ್ಡಲ್ಲಿ. ಸೊ ಇದು ಕೂಡ ಒಂದು ಅಧ್ಯಯನ ಕ್ಷೇತ್ರ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ.
0: ಈಗ ಈ ಭೌತಶಾಸ್ತ್ರ ಅಧ್ಯಯನದಿಂದ ಅಥವಾ ಈ ಸಂಶೋಧನೆಗಳನ್ನು ನಿರಂತರವಾಗಿ ಮಾಡುವುದರಿಂದ ಉದ್ಯೋಗ ಅವಕಾಶಗಳನ್ನು ಹೇಗೆ ಪಡಿಬಹುದು, ಅಥವಾ ಉದ್ಯೋಗ ಅವಕಾಶಗಳು ಯಾವ ಯಾವ ಕ್ಷೇತ್ರದಲ್ಲಿ ಇರುತ್ತೆ ಸರ್?
1: ಸರ್, ಈಗ ಭೌತಶಾಸ್ತ್ರ ಓದಿದಂಥವರು ಯಾವ ಕ್ಷೇತ್ರದಲ್ಲಿ ಬೇಕಾದರೂ ಹೋಗಬಹುದು. ಮೈನಿಂಗ್, ಮೀಟಿಯಾರಾಲಜಿ, ಜಿಯೋಫಿಸಿಕ್ಸ್, ಆಮೇಲೆ ಅಟ್ಮಾಸ್ಫಿಯರಿಕ್ ಸೈನ್ಸ್, ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್, ಪೆಟ್ರೋಲಿಯಂ ಇಂಡಸ್ಟ್ರಿ, ಆಲ್ಟರ್ನೇಟ್ ಎನರ್ಜಿ ಸೋರ್ಸಸ್, ಇಲ್ಲಿಂದ ಹಿಡಿದು ನ್ಯಾನೋ ಟೆಕ್ನಾಲಜಿ, ಸೆಮಿಕಂಡಕ್ಟರ್ಸು, ಫ್ಯಾಬ್ರಿಕೇಷನ್ನು, ಥಿನ್ ಫಿಲ್ಮ್ಸ್, ಸೂಪರ್ ಕಂಪ್ಯೂಟರು, ಹಾರ್ಡ್ವೇರು, ಇವುಗಳ ತನಕ. ಮತ್ತಿನ್ನು ಸ್ಯಾಟಲೈಟ್ ಕಮ್ಯುನಿಕೇಷನ್, ಏರ್ ಟ್ರಾಫಿಕ್ ಕಂಟ್ರೋಲ್, ಇಮೇಜ್ ಪ್ರೊಸೆಸಿಂಗು, ಟೆಲಿಮೆಟ್ರಿ, ರೇಡಾರ್, ಸೋನಾರ್, ಈ ತಂತ್ರಜ್ಞಾನಗಳನ್ನು ಅಳವಡಿಸ್ಬೋದು. ಅದೇ ರೀತಿ ಇತ್ತೀಚೆಗೆ ತುಂಬ ಫೇಮಸ್ ಆಗಿರ್ತಕ್ಕಂಥ ಈ ಕೋಡಿಂಗು, ಮಷಿನ್ ಲರ್ನಿಂಗು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡೇಟಾ ಟೆಕ್ನಾಲಜಿ, ಆಮೇಲೆ ಇತ್ತೀಚೆಗೆ ಕ್ವಾಂಟಮ್ ಕಂಪ್ಯೂಟರ್, ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಅಂತೆಲ್ಲ ಬಂದಿದೆ. ಇದೆಲ್ಲದು ಕೂಡ ಮೂಲಭೂತವಾಗಿ ಭೌತಶಾಸ್ತ್ರ ತಂತ್ರಜ್ಞಾನವನ್ನೇ ಅಳವಡಿಸ್ಕೊಂಡಿರ್ತಕ್ಕಂಥದ್ದು. ಇದಲ್ದಲ್ಲೇ ನ್ಯೂಕ್ಲಿಯರ್ ರಿಯಾಕ್ಟರ್, ಪರಮಾಣು ರಿಯಾಕ್ಟರ್ಗಳು, ಆಕ್ಸೆಲರೇಟರ್ಗಳು, ಆಮೇಲೆ ಎನ್ವೈರನ್ಮೆಂಟಲ್ ರೇಡಿಯೋ ಆಕ್ಟಿವಿಟಿ, ಬಯೋಹಜಾರ್ಡ್ ಸೇಫ್ಟಿ ಆಗಿರ್ಬೋದು, ಡಿಫೆನ್ಸ್, ಆಮೇಲೆ ಮೆಡಿಕಲ್ ಇಮೇಜಿಂಗ್. ಈಗ ನಿಮಗೆ ಎಕ್ಸ್ರೇ ಇಂದ ಹಿಡಿದು MRI, CT ಸ್ಕ್ಯಾನ್, ಅಲ್ಟ್ರಾಸೌಂಡ್, ಇದೆಲ್ಲವೂ ಕೂಡ ECG, ಇದೆಲ್ಲವೂ ಕೂಡ ಮೂಲಭೂತವಾದಂಥ ಭೌತಶಾಸ್ತ್ರ ತತ್ವಗಳೇನೆ. ಸೊ ಮೆಡಿಕಲ್ ಇಮೇಜಿಂಗ್, ರೇಡಿಯಾಲಜಿ ಇಲ್ಲಿ ತನಕ. ಸೊ ತುಂಬ ವ್ಯಾಪ್ತಿ ದೊಡ್ಡದಾಗಿದೆ. ಹಾಗಾಗಿ ಭೌತಶಾಸ್ತ್ರ ಓದಿ ಹಲವಾರು ಕ್ಷೇತ್ರಗಳಿಗೆ ವಿದ್ಯಾರ್ಥಿಗಳು ಹೋಗ್ಬೋದು. ಏನಪ್ಪ ಅಂತಂದ್ರೆ, ಒಂದು ಆಸಕ್ತಿ ಇರಬೇಕು, ಎರಡನೇದಾಗಿ ಸ್ವಲ್ಪ ಮಟ್ಟಿಗೆ ಪರಿಣತಿ ಇರಬೇಕು ಅವರಿಗೆ. ಅವಕಾಶಗಳು ಬೇಕಾದಷ್ಟಿದಾವೆ.
0: ಭೌತಶಾಸ್ತ್ರದ ವಿಷಯದ ಬಗ್ಗೆ ಮಾತಾಡಬೇಕಾದ್ರೆ ಅನೇಕ ಆಸಕ್ತಿದಾಯಕ ಸಂಗತಿಗಳನ್ನ ನೀವು ಮೆನ್ಷನ್ ಮಾಡಿದ್ರಿ. ಆದ್ರೂ ಕೂಡ ಬಹಳ ಆಸಕ್ತಿದಾಯಕವಾದಂತಹ ಸಂಗತಿಗಳನ್ನ ಬಹಳ ಸರಳವಾಗಿ ನೀವು ಹಂಚಿಕೊಳ್ಳುವುದಾದ್ರೆ.
1: ಅದೇ ಸರ್, ಎಲ್ಲವೂ ಆಸಕ್ತಿದಾಯಕವಾದಂತಹ ಸಂಗತಿಗಳೇ ಅನ್ಸುತ್ತೆ ನನಗೆ. ಅದೇ ನೋಡಿ, ಈಗ ನಾವು ಸುತ್ತಮುತ್ತ ನೋಡಿದಾಗ ನಮಗೆ ಈಗ ಸ್ವಲ್ಪ ಕಮ್ಮಿ ಆಗಿದೆ, ಆದ್ರೆ ಗಿಡ ಮರ ಹಚ್ಚ ಹಸಿರು ಅಂತ ನಾವೇನು ಹೇಳ್ತೀವಿ. ನೀವು ಯಾವತ್ತಾದರೂ ಯೋಚನೆ ಮಾಡಿದರೆ ಯಾಕೆ ಗಿಡಗಳ ಎಲೆಗಳಿದಾವಲ್ಲ ಅವು ಹಸಿರಾಗಿಯೇ ಇದ್ದಾವೆ, ಯಾಕೆ ಬೇರೆ ಯಾವುದು ಬಣ್ಣ ಆಗಿಲ್ಲ? ಈಗ ನಾವು ಶಾಲೆಯಲ್ಲಿ ಅದನ್ನು ಓದಬೇಕಾದ್ರೆ ಕ್ಲೋರೋಫಿಲ್ ಅನ್ನೋ ಅಂತ ಒಂದು ಅದರಲ್ಲಿ ಕೆಮಿಕಲ್ ಇದೆ ಅದರಿಂದಾಗಿ ಅಂತ ಹೇಳ್ತೀವಿ. ಆದರೆ ಅದು ಹಸಿರನ್ನೇ ಯಾಕೆ ಕಾಣುವಂತ ಸಂದರ್ಭ ಬಂತು, ಯಾಕೆ ಅದು ಹಸಿರೇ ಆಗಿರಬೇಕು,
0: ಕುತೂಹಲಕಾರಿ
1: ಸಂಗತಿ ನೋಡಿ ಇದು. ಇದನ್ನ ನೀವು ಕಾಮನ ಬಿಲ್ಲನ್ನು ನೋಡಿದ್ರೆ ಅದರಲ್ಲಿ ಹಸಿರು ಎಲ್ಲಿದೆ ಆ ಏಳು ಬಣ್ಣಗಳಲ್ಲಿ ಅನ್ನೋದನ್ನ ನೋಡಿದ್ರೆ ಬಹುಶಃ ಒಂದು ಉತ್ತರ ಸಿಕ್ಕಿತ್ತು. ಇದೇ ರೀತಿ ನೋಡಿ, ಈಗ ಸುತ್ತಮುತ್ತ ನೋಡೋದ್ರಲ್ಲೇ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈಗ ನಾವು ಜ್ಯೂಸ್ ಏನಾದರೂ ಕುಡಿಯುವಾಗ ಸ್ಟ್ರಾನಲ್ಲಿ ಕುಡಿತಿದ್ದೀವಿ ಅಂತ ಇಟ್ಕೊಳ್ಳಿ, ನಾವು ಅದನ್ನು ಹೀರ್ತೀವಿ. ಹೀರೋದಕ್ಕೆ ನಮಗೆ ಶಕ್ತಿ ಬಲ ಬೇಕು. ಅದೇ ನೀರನ್ನು ನಾವು ಕೆಳಗಡೆಯಿಂದ ನಾವು ಮೇಲ್ಗಡೆ ಪಂಪ್ ಯೂಸ್ ಮಾಡಿ ನಾವು ಟ್ಯಾಂಕಿಗೆ ಹಾಕಬೇಕು ಅಂದರೆ 1 HP 2 HP ಮೋಟರ್ ಬೇಕಾಗುತ್ತೆ. ಅದೇ ನೋಡಿ, ಭೂಮಿ ಕೆಳಗಡೆ ಅಂತರ್ಜಲದಲ್ಲಿ ಇರ್ತಕ್ಕಂಥ ನೀರನ್ನ ಒಂದು ಗಿಡ ಅಥವಾ ಮರ ಬೇರಿಂದ ಅದನ್ನ ಎಳ್ಕೊಂಡು ತನ್ನ ಮುಡಿಯ ತುತ್ತ ತುದಿಯ ತನಕ ತಗೊಂಡು ಹೋಗುತ್ತಲ್ಲ, ಯಾವ ಪಂಪ್ ಇದೆ ಸರ್, ಯಾವ ಸ್ಟ್ರಾ ಇಂದ ಎಳೆಯುತ್ತೆ? ಇವತ್ತು 60 ಫೀಟ್ ತನಕ.
0: ಹೌದು,
1: ಇದರ ಹಿಂದೆ ಯಾವ ಭೌತಶಾಸ್ತ್ರದ ತತ್ವ ಅಡಗಿರಬಹುದು? ಎಷ್ಟು ಕುತೂಹಲ ಇದೆ ನೋಡಿ. ಇದೇ ರೀತಿ ನಿಮ್ಗೆ ಇನ್ನೊಂದು ತುಂಬಾ ಕುತೂಹಲಕರ ಸಂಗತಿ ಹೇಳ್ತೇನೆ. ಈಗ ಸೋಲಾರ್ ಸಿಸ್ಟಮ್ ಅಂತ ಕರಿತೀವಿ, ಸೂರ್ಯ ಮತ್ತೆ ನಾವು ನಮ್ಮ ನವಗ್ರಹಗಳು ಈಗ 8 ಆಗಿದಾವೆ. ಇದು ಇದೆಲ್ಲವೂ ಕೂಡ ಒಂದೊಂದು ಗ್ಯಾಲಕ್ಸಿಗೆ ಒಳಪಟ್ಟಿದೆ. ಇದನ್ನ ನಾವು ಆಕಾಶ ಗಂಗೆ, ಮಿಲ್ಕಿ ವೇ ಗ್ಯಾಲಕ್ಸಿ ಅಂತ ಕರಿತೀವಿ. ಈಗ ಒಂದು 15-20 ವರ್ಷದ ಕೆಳಗಡೆ ಖಗೋಳ ವಿಜ್ಞಾನಿಗಳು ಇದನ್ನ ಅಧ್ಯಯನ ಮಾಡಬೇಕಾದ್ರೆ ಅವ್ರಿಗೆ ತುಂಬಾ ರೋಚಕವಾದಂತ ಒಂದು ಸಂಗತಿ ಗೊತ್ತಾಗುತ್ತೆ. ಆ ಸಂಗತಿಯ ಸಾರಾಂಶ ಏನಪ್ಪ ಅಂತಂದ್ರೆ, ರಾಸ್ಬೆರಿ ಅಂತ ಒಂದು ಹಣ್ಣು ಬರುತ್ತೆ, ನೀವು ನೋಡಿರ್ಬೋದು, ಸ್ಟ್ರಾಬೆರಿ, ರಾಸ್ಬೆರಿ, ಕ್ರ್ಯಾನ್ಬೆರಿ, ಇದೆಲ್ಲ ಬೆರ್ರಿ ಜಾತಿಯ ಹಣ್ಣುಗಳು. ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿ ಇದೆಯಲ್ಲ ನಕ್ಷತ್ರ ಪುಂಜ, ಅದರ ರುಚಿ ರಾಸ್ಬೆರಿ ಹಣ್ಣಿನ ತರ ಇದೆ ಅಂತಾರೆ. ಇದೇನಪ್ಪ, ಯಾರಪ್ಪ ಹೋಗಿ ರುಚಿ ನೋಡಿ ಬಂದವರು, ಯಾರು ಅದನ್ನ ನೆಕ್ಕೆ ಬಂದವರು ಅಂತ ನೀವು ಕೇಳ್ಬೋದು. ಬೇರೆ ಇನ್ನೇನು ಇಲ್ಲ, ಇವ್ರು ಅಧ್ಯಯನ ಮಾಡಬೇಕಾದ್ರೆ ಇವ್ರಿಗೆ ಗೊತ್ತಾಗಿದ್ದೇನು ಅಂದ್ರೆ, ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿಯ ಸೆಂಟರ್ ಇದೆಯಲ್ಲ, ಆ ಸೆಂಟರ್ ಅಲ್ಲಿ ಇಥೈಲ್ ಫಾರ್ಮೇಟ್ ಅನ್ನೋ ಕೆಮಿಕಲ್ ಹೇರಳವಾಗಿ ಇದೆ ಅಂತ ಗೊತ್ತಾಗುತ್ತೆ. ಇದೇ ಇಥೈಲ್ ಫಾರ್ಮೇಟ್ ಕೆಮಿಕಲ್ ರಾಸ್ಬೆರಿ ಹಣ್ಣಿನಲ್ಲೂ ಕೂಡ ಇದೆ. ಸರ್, ಈ ದೃಷ್ಟಿಕೋನ ನೋಡಿ, ನೀವು ಯಾವುದೋ ಒಂದು ಕೆಮಿಕಲ್ ಒಂದು ಹಣ್ಣಿನಲ್ಲಿದೆ, ಅದೇ ಕೆಮಿಕಲ್ ನಮ್ಮ ಗ್ಯಾಲಕ್ಸಿಯ ಸೆಂಟರ್ ಅಲ್ಲೂ ಕೂಡ ಇದೆ. ಹಾಗಾಗಿ ನಮ್ಮ ಗ್ಯಾಲಕ್ಸಿ ಸೆಂಟರ್ ಆ ಹಣ್ಣಿನ ರೀತಿ ಟೇಸ್ಟ್ ಮಾಡುತ್ತೆ ಅನ್ನೋ ಅಂತ ಒಂದು ಒಂದು ವಿಚಾರಧಾರೆ ಇದೆಯಲ್ಲ, ನನಗೆ ತುಂಬಾ ತುಂಬಾ ಅದ್ಭುತ ಅಂತ ಅನ್ಸುತ್ತೆ. ಅದು
0: ಬಹಳ ಒಂದು ಅಪ್ಯಾಯಮಾನವಾದಂತ
1: ಅಲ್ವಾ
0: ಕೆಲವು ಸಂಗತಿಗಳನ್ನ ಹಂಚಿಕೊಂಡ್ರಿ. ಈಗ ತಮ್ಮ ಬೋಧನಾ ಅನುಭವದಲ್ಲಿ ಸಾಕಷ್ಟು ವಿಷಯಗಳನ್ನ ನೀವು ವಿದ್ಯಾರ್ಥಿಗಳ ಜೊತೆಗೆ ಹಂಚಿಕೊಳ್ತೀರಿ, ಅಥವಾ ಶೈಕ್ಷಣಿಕವಾಗಿ ಅದನ್ನ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಗಳನ್ನ ಮಂಡಿಸ್ತೀರಿ. ಈ ಬೋಧನಾ ಕ್ರಮದಲ್ಲಿ ಏನಾದ್ರೂ ಬದಲಾವಣೆ ಅಗತ್ಯ ಇದೆ ಅನ್ನುವಂತ ಏನಾದ್ರೂ ಮನವರಿಕೆ ಆಗಿದೆಯಾ ಸರ್ ನಿಮಗೆ?
1: ಅನ್ಸುತ್ತೆ ಕೆಲವು ಸರಿ, ಆದ್ರೆ ಬರೀ ಕ್ರಮದಲ್ಲಿ ಬದಲಾವಣೆನ ತಂದು ಏನಾದ್ರೂ ಪ್ರಯೋಜನ ಆದೀತ ಗೊತ್ತಿಲ್ಲ ನನಗೆ. ಯಾಕೆಂದ್ರೆ ನಾವು ಕ್ರಮದಲ್ಲಿ ಹಲವಾರು ಬದಲಾವಣೆಗಳನ್ನು ತರಬಹುದು, ತಂದಿದೀವಿ ಕೂಡ, ತರ್ತಾ ಇರ್ತೀವಿ ಕೂಡ. ಆದರೆ ನಮ್ಮ ನಮ್ಮ ಮನಸ್ಥಿತಿಗಳು ಬದಲಾಗಬೇಕು. ಮೇಷ್ಟ್ರಗಳಿಗೆ ಪಾಠ ಮಾಡುವಂಥ ಆ ಒಂದು ಝೀಲ್ ಇದೆಯಲ್ಲ, ಆ ಎನರ್ಜಿ, ಅದು ಇನ್ನೂ ಜಾಸ್ತಿ ಆಗಬೇಕು. ಮತ್ತು ಮಕ್ಕಳಿಗೆ ಪಾಠ ಹೇಳಬೇಕಾದ್ರೆ ಆ ನಮ್ಮ ಮಕ್ಕಳು, ನಮ್ಮ ವಿದ್ಯಾರ್ಥಿಗಳು ಅಂತಕ್ಕಂಥ ಆ ಒಂದು ಸ್ಪಂದನೆ ಇದೆಯಲ್ಲ, ಅದಿರಬೇಕು. ಆಮೇಲೆ ಮಕ್ಕಳಿಗೂ ಕೂಡ ಕಲಿಯುವಂಥ ಆ ಒಂದು ಹಂಬಲ ಬೇಕು, ಹಾತೊರೆತ ಬೇಕು. ಈ ಮನಸ್ಥಿತಿ ಬರದಲೇನೆ ನಾವು ಕ್ರಮ

0: ನಾನು ಯಾವುದರಲ್ಲಿ ಆಸಕ್ತಿ ಮುಂಚಿಂದನೂ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದೆ ಅದೇ ಕ್ಷೇತ್ರದಲ್ಲೇನೆ ಅಧ್ಯಯನ ಮಾಡಬೇಕು ಸಂಶೋಧನೆ ಮಾಡಬೇಕು ಅಂತ ನಾನು ಹೋಗಿದ್ರಿಂದ ನನಗದು ಕಷ್ಟ ಅನ್ನೋದು ಕ್ಲಿಷ್ಟ ಆಗಲಿಲ್ಲ. ಕಷ್ಟಗಳನ್ನು ಕೂಡ ತುಂಬ ಚೆನ್ನಾಗಿ ನಿಭಾಯಿಸ್ತಕ್ಕಂಥ ಒಂದು ಮನಸ್ಥಿತಿ ಬೆಳೆಸ್ಕೋಬೇಕಾದಂಥ ಅನಿವಾರ್ಯತೆ ನನಗೆ ಬರಲಿಲ್ಲ. ಯಾಕೆಂದರೆ ನಾನೇ ಆರಿಸ್ಕೊಂಡಂಥ ಕ್ಷೇತ್ರ ಆಗಿತ್ತದು. ಸವಾಲುಗಳು ನನಗೇನಾಗಿದ್ವು ಅಂತಂದರೆ, ಸರ್ ನಾನು ಮಾಡಿದ ಪಿ ಎಚ್ ಡಿ ಪಾರ್ಟ್ ಟೈಮ್, ಹಾಗಾಗಿ ನಾನು ಪಾಠ ಮಾಡ್ತಾ ಕಾಲೇಜಲ್ಲಿ ಇದ್ಕೊಂಡೇನೆ ನಾನು ಪಾರ್ಟ್ ಟೈಮ್ ಪಿ ಎಚ್ ಡಿ ಮಾಡಬೇಕಾಯಿತು. ಹಾಗಾಗಿ ನನಗೆ 100% ಫೋಕಸ್ ಅಟೆನ್ಷನ್ ಕೊಡೋಷ್ಟು ಇರಲಿಲ್ಲ ಸಮಯ ನನಗೆ. ಹಾಗಾಗಿ ಆ ಒಂದು ಅಳಕು ನನಗಿದೆ. ಮತ್ತಿನ್ನು ಸಂಶೋಧನಾ ಕ್ಷೇತ್ರ ಅನ್ನೋದು ಏನಿದೆ ಸರ್, ಅದೊಂದು ಸಮುದ್ರ ಸರ್. ಅದು ಆಳಕ್ಕೆ ಹೋದಷ್ಟು ಇನ್ನೂ ಇನ್ನೂ ಇನ್ನೂ ಆಳಕ್ಕೆ ಹೋಗ್ತಾನೆ ಇರಬಹುದು, ಕರ್ಕೊಂಡು ಹೋಗ್ತಾನೆ ಇರುತ್ತೆ. ಅದೊಂದು ಬೇರೆ ರೀತಿಯಾದಂಥ ಪ್ರಪಂಚ ಅದು. ಅದು ತೆರೆದುಕೊಳ್ತಕ್ಕಂಥ ವಿಸ್ತಾರ ಇದೆಯಲ್ಲ ಅದು ಅದು ಅದ್ಭುತ ಸರ್. ಅದು ಅದು ಹೇಳೋದಕ್ಕೆ ಆಗೋದಿಲ್ಲ. ಅದು ಅನುಭವಿಸೇ ಗೊತ್ತಾಗಬೇಕು. ಬಹುಶಃ ಯಾವುದೋ ಒಂದು ಸಂಗೀತನೋ ಸಾಹಿತ್ಯನೋ ಅನುಭವಿಸಿದ ಹಾಗೇನೆ ಇದು ಕೂಡ. ಹಾಗಾಗಿ ಅವಾಗ ನನಗೆ ಅನಿಸಿದ್ದು, ನಾವು ಆಸಕ್ತಿಯಿಂದ ನಾವೇ ಸ್ವಯಂ ಪ್ರೇರಿತರಾಗಿ ಏನಾದರೂ ಮಾಡೋಕ್ಕೆ ಹೊರಟಾಗ ನಮಗೆ ಆ ಸವಾಲುಗಳನ್ನು ಎದುರಿಸೋದಕ್ಕೆ ಒಂದು ರೀತಿಯಾದಂಥ ಸ್ಥೈರ್ಯ ಬರುತ್ತೇನೋ ಅಂತ ಅನಿಸುತ್ತೆ. ಖುಷಿ ಆಗುತ್ತೆ ಸರ್, ಏಕೆಂದರೆ ನಾವು ಕಲ್ತಿದ್ದನ್ನು ನಾವು ಎಲ್ಲೋ ಒಂದು ಕಡೆ ಉಪಯೋಗಿಸ್ತಾ ಇದ್ದೀವಿ, ಇನ್ನೂ ತಿಳ್ಕೊತಾ ಇದ್ದೀವಿ, ಇನ್ನೂ ಆಳಕ್ಕೆ ಹೋಗ್ತಾ ಇದ್ದೀವಿ, ಇನ್ನೂ ವಿಸ್ತಾರ ಕಾಣ್ತಾ ಇದ್ದೀವಿ ಅನ್ನೋದಿದೆಯಲ್ಲ, ಅದೇ ತುಂಬ ಅಪ್ಯಾಯಮಾನವಾದಂಥ ಒಂದು ಸಂಗತಿ ಆಗುತ್ತೆ.
1: ಈಗ ನಿಮ್ಮ ಈ ವಿಷಯವಾರು ಬಿಟ್ಟು ನೀವು ನಿಮ್ಮಲ್ಲಿರುವಂತಹ ಆಸಕ್ತಿಯ ಕ್ಷೇತ್ರಗಳ ಬಗ್ಗೆ ಸ್ವಲ್ಪ ನಮ್ಮ ಕೇಳುಗರಿಗೆ ಹೇಳೋದಾದ್ರೆ,
0: ನನಗೆ ಇದೆ ಸಂಗೀತ ಸಾಹಿತ್ಯ ಸಿನಿಮಾ ಇಂಥದ್ರಲ್ಲಿ ಸ್ವಲ್ಪ ಆಸಕ್ತಿ ಜಾಸ್ತಿ. ಹಾಗೇನೆ ನನಗೆ ಬೈಕ್ಸ್ ಅಂದ್ರೆ ತುಂಬಾ ಚಿಕ್ಕ ವಯಸ್ಸಿಂದನೂ ಕೂಡ ಕ್ರೇಜ್ ನನಗೆ. ಹಾಗಾಗಿ ಲಾಂಗ್ ರೈಡ್ ಹೋಗ್ತಕ್ಕಂಥದ್ದು, ಬೈಕ್ ರೈಡ್ ಮಾಡುವಂಥದ್ದು, ಬೈಕ್ ಬಗ್ಗೆ ಡಾಕ್ಯುಮೆಂಟ್ರಿ ಸಿನಿಮಾಗಳನ್ನು ನೋಡ್ತಕ್ಕಂಥದ್ದು, ಹಾಗೆ ನನಗೆ ಮುಂಚಿಂದ್ಲೂ ಕೂಡ ಈ ಶಾಯಿ ಪೆನ್ ಫೌಂಟೇನ್ ಪೆನ್ಗಳ ಮೇಲೆ ತುಂಬಾ ಒಲವು ನನಗೆ.
1: ಈಗಲೂ ಬಳಸ್ತೀರಾ?
0: ಈಗಲೂ ಬಳಸ್ತೀನಿ ಸರ್, ನಾನು ಬಳಸದೆ ಶಾಯಿ ಪೆನ್ಗಳನ್ನು, ಅದರಲ್ಲೂ ಕೂಡ ನನಗೆ ಆಸಕ್ತಿ ಇದೆ.
1: ಭೌತಶಾಸ್ತ್ರ ಅಂತ ಹೇಳಿದ್ರೆ ಅದು ನಮ್ಮ ನಿತ್ಯ ಜೀವನದಲ್ಲಿ ಇರುವಂತಹ ವಿಚಾರ, ಮತ್ತೆ ನಮ್ಮ ಸುತ್ತಮುತ್ತಲೇ ನಿತ್ಯವದು ಕಾಣಸಿಗುತ್ತೆ ಅನ್ನುವಂತ ಸರಳವಾಗಿ ಮತ್ತು ಅಷ್ಟೇ ಒಂದು ಕ್ಲಿಷ್ಟಕರವಾದಂತಹ ವಿಚಾರಗಳನ್ನ ವಿಮರ್ಶಾತ್ಮಕವಾಗಿ ತಿಳಿಸಿದ್ದೀರಿ. ಶೈಕ್ಷಣಿಕ ವಲಯ ಮತ್ತೆ ನಮ್ಮ ಅಧ್ಯಯನದ ದೃಷ್ಟಿಯಲ್ಲಿ ಅದರ ದೃಷ್ಟಿಕೋನ ಏನು ಇತ್ಯಾದಿಗಳ ಬಗ್ಗೆ ನೀವು ಬೆಳಕು ಚೆಲ್ಲುವಂತ ಒಂದು ಪ್ರಯತ್ನವನ್ನು ಮಾಡಿದಿರಿ. ಈ ಕಾರ್ಯಕ್ರಮಕ್ಕೆ ಬಂದು ಭೌತಶಾಸ್ತ್ರದ ಸವಾಲುಗಳಿಂದ ಹಿಡಿದು ನಮಗೆ ಇರುವಂತಹ ಉದ್ಯೋಗ ಅವಕಾಶಗಳಾಗಿರ್ಬೋದು ಮತ್ತು ಬದಲಾವಣೆಗಳಾಗಿರ್ಬೋದು ಮತ್ತೆ ಆಸಕ್ತಿದಾಯಕವಾಗಿ ಅದನ್ನ ಕಲಿಕೆ ಮಾಡುವಂತ ಗ್ರಹಿಕೆ ಮಾಡುವಂತ ವಿಚಾರ ಆಗಿರ್ಬೋದು ಎಲ್ಲವನ್ನು ಕೂಡ ಹಂಚಿಕೊಂಡಿದ್ರಿ. ನಮ್ಮ ರೇಡಿಯೋ ನಿನ್ನಾದದ ಬಳಗದ ಪರವಾಗಿ ನಿಮಗೆ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ
0: ಸರ್. ನನ್ನನ್ನು ಬರಮಾಡಿಕೊಂಡು ಇಷ್ಟು ಹೊತ್ತು ನನ್ನ ಜೊತೆ ಕಾಲ ಕಳೆಯೋದಕ್ಕೆ ನೀವು ಅವಕಾಶ ಮಾಡಿಕೊಟ್ರಲ್ಲ ನಿಮ್ಮ ಜೊತೆ, ಅದೇ ನನಗೆ ಖುಷಿ. ಯಾಕೆಂತಂದರೆ ರೇಡಿಯೋ ಅಂತಂದರೆ ನಮಗೆ ಅದೇನೋ ಒಂದು ನಮ್ಮ ಬಾಲ್ಯಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಒಂದು ವಿಷಯ ಅದು. ನಮಗೆ ಹಳೆಯ ಕಾಲದ ರೇಡಿಯೋ ಅದು ದೂರದಲ್ಲೆಲ್ಲೋ ಅದ್ರ ಧ್ವನಿ ಕೇಳ್ತಾ ಇರುತ್ತೆ, ನಿಮಗೆ ದೃಶ್ಯ ಇಲ್ಲ, ಅದು ನಿಮಗೆ ಕಿವಿನಲ್ಲೇ ಕೇಳಬೇಕು ನೀವು. ಆ ಹಳೆ ಹಾಡುಗಳು, ಆ ಹಳೆ ನ್ಯೂಸ್ ಓದ್ತಾವ್ರ ಗಡಸು ವಾಯ್ಸು, ಆ ಕಂಚಿನ ಕಂಠ, ಇದೆಲ್ಲ ಒಂದ್ ರೀತಿ ನನ್ನ ಬಾಲ್ಯಕ್ಕೆ ಕರ್ಕೊಂಡು ಹೋದಂತ ಒಂದು ಅನುಭವನ ತಂದುಕೊಡ್ತು ನನಗೆ. ಭಾರಿ ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು ಸರ್, ನನ್ನನ್ನು ಕರೆಸ್ಕೊಂಡಿದ್ದಕ್ಕಾಗಿ ತುಂಬಾ ತುಂಬಾ ತುಂಬಾ ಧನ್ಯವಾದಗಳು. ನಂಗೂ ತುಂಬಾ ಖುಷಿ ಆಯ್ತು.
1: ಧನ್ಯವಾದ.
2: ಇದುವರೆಗೆ ಎಸ್ಡಿಎಂ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಸ್ ರಾಘವೇಂದ್ರ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶನ ನಡೆಸಿಕೊಟ್ಟವರು ವಿಕೆ ಕಡಬ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ. ಇದು ಜನಮನದ ನಾದ ತರಂಗ.
3: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ. ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ಕೇಳುಗರೆ, ಇದು ರೇಡಿಯೋ ನಿನಾದ 90.4 FM. ಈಗ ಭಾವಗೀತೆಗಳನ್ನು ಕೇಳೋಣ. ಸಿ ಅಶ್ವಥ್ ಸಂಗೀತ ಸಂಯೋಜಿಸಿ BR ಛಾಯಾ ಹಾಡಿರುವ ಭಾವಗೀತೆಗಳು. ಮೊದಲಿಗೆ ಜಯಂತ ಕಾಯ್ಕಿನಿಯವರ ರಚನೆ

0: ಬಾರಿ ಅಪರೂಪವಾಯಿನ ಸಾಂಪ್ರದಾಯಿಕ ಕಲೆ ಅವು ಕುಂಬಾರಿಕೆ. ಕುಂಬಾರಿಕೆ ಪಂಡ ಕರಮಲ್ಪುಣವು. ಕುಂಬಾರ ಸಮುದಾಯದ ಜೀವನ ಶೈಲಿ, ಸಾಮಾಜಿಕ ಸ್ಥಿತಿಗತಿ, ಸಾಂಸ್ಕೃತಿಕವಾದ ಸಮುದಾಯದ ಕೊಡುಗೆ, ಬೊಕ್ಕ ಇತ್ತದ ಕುಂಬಾರಿಕೆ ವೃತ್ತಿದ ಸ್ಥಿತಿಗತಿ, ಇಂಚ ಬೇತೆ ಬೇತೆ ವಿಚಾರನು ತೆರೆಯುನಂಚಿನ ಈ ಕಾರ್ಯಕ್ರಮ. ನಮ್ಮ ತುಳುನಾಡು ಕುಂಬಾರ ಸಮುದಾಯಕ್ಕೆ ಸೇರ್ನ ಜನಕುಲು ತನ್ನ ಕುಲಕಸುಬಾದ ಈ ಕರಮಲ್ಪುನ ಬೇಲೆಯನ್ನು ಮಲ್ತಂದುಳ್ಳೇರು. ಈ ಬಗೆಟ್ ಬೆಳ್ತಂಗಡಿ ತಾಲೂಕುದ ಉಜಿರೆ ಕೈತಲದ ಹಲೆಪೇಟೆ ಪನ್ಪುನಲ್ಪ ಸುಮಾರು 50 ಕುಂಬಾರ ಸಮುದಾಯದ ಜನಕುಲುಳ್ಳೇರು. ಐಟು 30 ಕುಟುಂಬಲು ಇತ್ತೆಲ ಕರಮಲ್ತಂದು ತನ್ನ ಕುಲಕಸುಬನು ದುಂಬುಕೊನ ಒಂದುಳ್ಳೇರು. ಐಟೆ ಬದುಕು ಸಾಗ ಒಂದುಳ್ಳೇರು. ಬಲೆ ಅಕ್ಲೆನ ಪಾತ್ರಕು ನಮ್ಮ ಕೆಬಿಯಕ್ಕ ಮನ್ನ ಬಾಜನ ಪೊರ್ಲ ಜೀವನ.
1: ಏನಪ್ಪದಾರ ಕಲ್ಯಾಣಿ ಎಂಕ್ಲು ಉಜ್ಜಿರಡಿದ ಪಾತ್ರ ನಮ್ಮನು ಬೆಳ್ತಂಗಡಿ ತಾಲೂಕು ಲಾಯ್ಲ ಗ್ರಾಮದ ವಿವೇಕಾನಂದ ನಗರದ 20 ಕರಮಲ್ಪನಾಕ್ಲು. ಕರಮಲ್ಪನಾಕ್ಲಿಂದ ಎಂಕ್ಲು ಮಣ್ಣು ಬಂಗಾಡಿ ಹಿಡಿದು ಕೊಂಡ್ರೋಡು. ಬಂಗಾಡಿ ಹಿಡಿದು ಕೊಣತ್ತದು ಏನು ಎಂಕ್ಲು ಉಣುಗಾವಡು. ಉಣುಗಾದ ಏನು ಒಂಜಿ ಟೆಂಪ ಮಣ್ಣು ಕೊಂಡ್ರೋಡು ದಂಡ ಒಂಜಿ 10-25,000 ರೂಪಾಯಿ ದುಡ್ಡು ಓಡಾಕೊಂಡು ಭಾರಿ ಬಂಗೋಡು ಕೊಂಡ್ರು. ಏನು ಕೊಣತ್ತದು ಉಣುಗಾವಡು. ಉಣುಗಾದ ಬುಕ್ ಪುಡಿ ಮಲ್ಪೋಡು. ಪುಡಿ ಮಲ್ತದು ಏನು ಗಾಳಿಪೋಡು. ಗಾಳಿತದು ಏನು ಬುಕ್ಕ ನೀರು ಪಾಡ್ದು ಕಲಪೋಡು. ಕಲತ್ತದು ಏನು ಬುಕ್ಕ ಪುಂಚೋಡು. ನಮ್ಮ ಹೆಡ್ಡೆ ಕೈಟ್ಟು ಕುಂಚಿದು ಅಯ್ನು ಬುಕ್ಕ ಬಳೆ ಬತ್ತೋಡು. ಹಿಂಗಲ್ನ ಹಗುರ ಇಪ್ಪನ ಅಂದುಂಡತ್ತೆ ಐಟು ಅಯ್ನು ಕರಮಲ್ತದ್ದು ಹುಣಗಾವಡು. ಹುಣಗಾದ ಬುಕ್ಕ ಅಯ್ನು ಬೆನೋಡು. ಬೆಂದದ ಅಯ್ನು ಅರೆಪೋಡು ಕಲ್ಲಿಡು. ನೈಸ್ ಮಲ್ಪೋಡು. ನೈಸ್ ಮಲ್ತದ್ದು ಅಯ್ನು ಬುಕ್ಕ ಉಣುಗಾವಡು. ಹುಣಗಾದ ಎಂಕ್ಲ ಬುಕ್ಕ ಅಯ್ನು ಉಣುಗಾರದಿವಡು. ಎಡ್ಡೆ ದೊಂಬುಗುದೀದು ಅಯ್ನು ಎಂಕ್ಲ ಆವೆ ಪಾಡೋಡು. ಆವೆ ಪಾಡೋಡು ದಂಡ ಭಾರಿ ಬಂಗ ಉಂಡು. ಒಂಜಿ ಕಟ್ಟ ಬೈಕ್ 500 ರೂಪಾಯಿ ಉಂಡು. ಬುಕ್ಕ ಒಂಜಿ ಕಿಂಟಲ್ ಕಣಕ್ಕೆ ಕೊಂಡ್ರೋಡು ದಂಡ 500 ರೂಪಾಯಿ ಉಂಡು. ಅಂಚ ಅಯ್ನು ಪುರ ಕಣತ್ತದ್ದು ಆವೆದ ಕೊಟ್ಟೆಡು ಆವೆ ಪಾಡ್ನು. ಆವೆ ಪಾಡ್ದು ಬುಕ್ಕ ಅಯ್ನು ಮನ ತಾನಿದೆಪ್ಪನು. ಸೂರ್ ಪಾಡದೆ ಮನ ತಾನಿದೆತ್ತದ್ದು ನಮ್ಮ ಇಲ್ಲಡೆ ಕಣತ್ತು ದೀಪನು. ಕಣತ್ತಿದ್ದು ಬುಕ್ಕ ಅಯ್ನು ಮನ ತಾನಿ ಬುಕ್ಕ ಒಯ್ಯೇ ಪೋಲೆ ಎಂಕ್ಲೆ ಹಳ್ಳಿಗೆ ಕೊಂಡೋಲಿ. ಹಳ್ಳಿ ಹಳ್ಳಿಗೆ ಹಳ್ಳಿ ಹಳ್ಳಿಗೆ ಕೊಂಡಂಡ ಮಣ್ಪೇರು. ನಿಗಲ ಕರಕ್ಕೆ ಈತ್ ರೇಟ ಒಂಜಿ ಕರಕ್ಕೆ 100 ಒಣಪಾರು. ಹೆಂಚಿನ ಅವು ಎಲಿಮಿನ ಅವು ಕರ್ಬನ ಅನ್ನೋಣಪೇರು. ಅಂಚ ಮಾಂತ ಪಂಡ್ರ ಪೋಂಡ ಭಾರಿ ಇಂದುಂಡು ಎತ್ತ ಕಷ್ಟ ಉಂಡು ತುಲಿ ಏನು ಮಲ್ಪೋಡು ದಂಡ ಭಾರಿ ಬಂಗೋಡು ಮಲ್ಪುನ ಅಯ್ನು ಹಳ್ಳಿ ಕೊಂಡಂಡ ಅಂಚ ಪಂಡ್ಪೇರು. ಇಂಕಲ್ನ ಬಿಸಾಲೆಂದು ಪಂಡ ಒಂಜಿ ದಿನ ಕಚಿಪ್ ಮಲ್ತಂಡ ಮನ ತನಿದ್ದೀಂಡಲ ತಾಲಾಪುಜಿ. ನಮ್ಮ ಎಲಿಮಿಂದ ಕಲ ಬಿಸಾಲೆಡ್ ಕಚಿಪ್ ಮಲ್ತಂಡ ಅವು ಅಪ್ಪಗ ಅಪ್ಪಗನೇ ನೀರು ಬರ್ಪು ಒಂಜಿ ಗಲಿಗೆನಾಗ ಅಂಚ ತಿಂದು ರಡ್ಡ ದಿನ ದೀಂಡಲ ದಾಲಾಪುಜಿ ಭಾರಿ ಸೋಕು ಇಪ್ಪುಂಡು. ಈತ ಪಂಡದು ಎನ್ನ ಪಾತೇರನು ತಯಮ
2: ಎನ್ನ ಪುದರ್ ಬೇಬಿಂದೆ ಯಾನ ಆರು ಬೇಲೆ ಮಲ್ಪನಾಗ ಯಾನ್ಲ ಕರತ ಬೇಲೆ ಮಲ್ಪನಾಗ ಯಾನ್ಲ ಸೇರಿದು ಹುಟ್ಟು ಕರಂ ಇನ್ ಮಲ್ಪನಾಗ ಹಗ್ಗುರಮ್ ಅಂತ ಒಯ್ಪೇರೊಂಡತ್ತ ಅವು ಪುರ ಮಲ್ಪನ ಯಂಗ್ ಎಂಗ್ಳರ್ ಅಡಿ ಜನ ಸೇರಿದ್ ಬುಕ್ಕ ತಿರ್ಗಾವನ ಬುಕ್ಕ ನೈಸ್ ಮಲ್ಪನ ಬುಕ್ಕ ಅಡಿಗೆಗಳ ಭಾರಿ ಎಡ್ಡೆ ಮಣ್ಣು ಪುಡಿ ಮಲ್ಪನ ಅಂತ ಎಡ್ಡೆ ಎಂಕ್ಳನ ಮೂಜಿ ರಡ್ಡು ಜನ ಬೋಟ್ ಹೋಯ್ಕು ಅಂಚ ಬುಕ್ಕ ಅಡಿಗೆದವಲ್ಲ ಐಟು ಕಜಿಪಮ್ಮ ಅಂತ ಮಲ್ತಂಡ ದಾಳ ಹಾಳಾ ಪೂಜೆ ಉಣುಪುಲ ಹಾಳಾ ಪೂಜೆ ಭಾರಿ ಎಡ್ಡೆ ಜೋಕುಲ ಭಾರಿ ಎಡ್ಡೆವು ಮಣ್ಣದವು ಕರೆಕ್ಟ್ ಭಾರಿ ಎಡ್ಡೆ ಅವು ಎಂಗ್ಲ ಜಾಗ್ರತೆ ಅಯ್ನು ದೆಕ್ಕದ ದೆಕ್ಕನಾಗ ಮಂತ ಜಾಗ್ರತೆ ಮಂತ ದೆಕ್ಕೊಡು ಒಟ್ರಾಸ್ಕೊಂಡದ್ದು ಇಂದು ಎಲ್ಮಿಂದ ಕರೆತಲೆಕ ತಾಂಟವರ ಬಲ್ಲಿ ಬೈತ ಹೆಂಚಿನ ತೆರಿಯೆ ಅವು ಮಲ್ತದ ಏನ ಲಾಪುಂಡು ಅವು ಮಲ್ತದ ಏಜಿನ ಲಾಪುಂಡು ದಾಲ ತೊಂದರೆ ಹೆಚ್ಚಿ ಜಾಗ್ರತೆ ಮಲ್ಪುಡು ದಾಲ ಜಂಕಲ್ಲ ಏತು ವರ್ಷದ ಉಂಡು ಖರಾಮ್ ಅಂತ ಸುಮಾರು ಉಂಟು ಅಂಚ ಜಾಗ್ರತೆ ಮಲ್ಪುಡು ದಾಲ ಪೂಜೆ
3: ಹಾ
2: ಉಂಡು ಒಂಜಿ 2 ವರ್ಷದ ಅಂತ ಉಂಟು 2-3 ವರ್ಷದ ಅಂತ ಉಂಡು ಅಲ್ಲಿ ಉಂಟು ಅಂಚ ಭಾರಿ ಎಡ್ಡಾಯ್ತು ಗ್ಯಾಸ್ಟಿಕ್ ಬಾಳಿಕೆ ಬರ್ಪುಂಡು ಜೋಕ ಎಡ್ಡೆ ಅತ್ತವು ಜೋಕ ಹಿಂದೆ ಎಡ್ಡೆ ಹಿಂದೆ ಅಡಿಗೆ ಮಂತ ಮಂತನ ಭಾರಿ ಎಡ್ಡೆ ಅಂಚ ಐಟು ಮಲ್ತಂಡ ಸೀಕೆ ತಪ್ಪುಜಿ ಐಟು ಸೀಕ ಜಾಸ್ತಿ ಹಿಂದೆಟ ಸೀಕದಾಲ ಅಂಚಿಜ್ಜಿ ಭಾರಿ ಎಡ್ಡೆ ಕರತ ಹಿಂದೆಟ ಅಡಿಗೆ ಮಂತಂಡ ಭಾರಿ ಎಡ್ಡೆ ಉಣುಪು ಬಲ್ಪು ಮಲ್ತದಿಂದ ಎಲ್ಲ ಮುಟಲ್ ದಾಲ ಪುಜಿ ಅಂಚನ ದೀಂಡ
3: ಇರ ಪುದರ್
4: ಏನ ಪುದರ್ ನೀಲ
3: ಏತ್ ವರ್ಷ ಇಡ್ಬೇಕು ಇರ
4: ಏನು ಎಲ್ಲಿ ಹೇಳಿದೆ ಬೇಲೆ ಕಲ್ತದೆ
3: ಇಲ್ಲಿ ಹೇಳಿದೆ
4: ಕರ್ತ ಬೇಲೆ ಬುಕ್ಕ ಹೋಗಲು ಬೇರೆ ಗೊತ್ತಿಜಿ ಕರ್ತ ಮಾತ್ರ ಬೇಲೆ
3: ಒಲ್ತು ಮಣ್ಣು ಪುರ ಬತ್ತಾರ
4: ಮಣ್ಣು ದಿಡಿಪೇಡ್ದು
3: ದಿಡಿಪೇಡ್ ಮಣ್ಣು ಬತ್ತತ್ತು ಬೇತೆ ಹೆಂಚ
4: ಬೇತೆ ಹೆಂಚಿನ ಆಯ್ನ ಪೋಡಿ ಮಾಡ್ತದೆ ಆಯ್ನ ಗಾಲ್ತಿದ್ದು ಪೂರ ಆವಡು ಆಡುವಾಗ ಕಲತ್ತದು ಚಕ್ರಡು ಆಯ್ನ ಫಸ್ಟ್ ಅರುವ ಆವಡು ಆಡುವಾಗ ಪುಣಿದು ನಡುಕ ಬೆನಾರಾಣಿ ಬೆಂದಿರಾಯ ನಡುಕ ಆಯ್ನ ಆಯವಾಡು ಈ ಪುಣ್ಯ ನಕ್ಕಳೆ ಮತ್ತೆ ಕರತ ಆಯ್ನ ಆರೇ ಪೊರ್ಣು ನೈಸು ಮಲ್ಪಾರ ಅವರು
3: ಈ ರೈತ ಕರನ್ನು ಸೇಲ್ ಮಲ್ಪನ ಹೊಡಿ
4: ಸೇಲ್ ಇಂಚನೇ ಹಳ್ಳಿಗೆ ಇಂಚ ಮಾತ ಒಬ್ಬನ ಜಾಸ್ತಿ ಏನು ಅಂಗಡಿ ಒಬ್ಬನ ಕಮ್ಮಿ ಅಂತ ಅಂಗಡಿ ಮತ್ತೆ ಇಂಚ ಏನು ಇಂಚನೆ ಸೇಲ್ ಮಾಡಬನ ಇಲ್ಲಿ ಇಲ್ಲಿಗೆ ಓದು ಅಂತ ಇದು ಬೇರೆ ಎಲ್ಲ ದಾಳ ಇಜ್ಜಿತ್ತೆ ನಾಲ್ಕು ವರ್ಷದ ಬುಕ್ಕನಿ
3: ಹೆಂಗಾಗುತ್ತಿದ್ದು ಕೆಲಸ ಮಾಡೋಕ್ಕೆಲ್ಲ
4: ಕೆಲಸ ಮಾಡೋಕ್ಕೆ ಕುಡ್ರಾಕ ಭಾರಿ ಕಷ್ಟ ಆಗುತ್ತು ಈಗ ಹೊಳ್ದು ಹೊಳ್ದು ಇದು ಕಾಲ ಬಗ್ಗಿಸಿ ಬಗ್ಗಿಸಿ ಕುಡ್ರಾಕ ಆಗ್ತಲ್ಲ ಇನ್ನೆಲ್ಲ ಇದು ಉಂಟು
3: ಈಗ ನೀವು ಅಂಗಡಿ ಸ್ವಲ್ಪ ಕೊಡ್ತೀರಾ ಯಾಕೆ ಇಲ್ಲಿ ಮಾರಕ್ಕೆ
4: ನಾವು ಹಿಂಗೆ ಹಳ್ಳಿ ಹಳ್ಳಿ ಇಂಚ ಹಿಂಗೆ ಕೊಂಡ ಮಾರ್ತೀವಿ ಒಂದು ಈಸು ದೊಡ್ಡ ಹುಡುಗಳು ಒಂದು 60 ರೂಪಾಯಿ ಹಿಂಗೆಲ್ಲ ಕೊಡ್ತಾಸಿ ಸೇಲ್ ಮಾಡತ್ತ ಅಂಗಡಿ ಹಳ್ಳಿಯಲ್ಲ ಆತಾಡೆ ರೇಟ್ ಕಮ್ಮಿ
5: ಚೆನ್ನಯ್ಯ ಹಿಂಗೆ ಇಂಕಲ ಕಾಜು ಹಿಡಿದು ಮಣ್ಣು ಕೊಂಡೋಡು ಒಂಜು ಬಿಕಪ್ಪು ಮಣ್ಣಿಗೆ 1000 ರೂಪಾಯಿ ಕೊಡ್ದು ಕೊಂಡೋಡು ಬುಕ್ಕ ಅವು ಕೊಣತ್ತು ಮಣ್ಣು ಪುಡಿ ಮಲ್ತದ್ದು ಕೊಣತ್ತು ಉಣ್ಗೋವಡು ಹಳ್ಳಿ ಬುಕ್ಕ ಪುಡಿ ಮಲ್ಪೋಡು ಪುಡಿ ಮಲ್ತದ್ದು ಕಾಲ್ಪೋಡು ಕಾಲ್ತದ್ದು ಬುಕ್ಕ ಮಣ್ಣು ಕಲ್ಪಾವಡು ಹಳ್ಳಿ ಬುಕ್ಕ ಕರ ಬಳೆ ಬತ್ತೋಡು ಮಣ್ಣು ಅಂಟು ಮಲ್ಪೋಡು ಹಳ್ಳಿ ಬುಕ್ಕ ಬಳೆ ಬತ್ತೋಡು ಹಳ್ಳಿ ಬುಕ್ಕ ಪೊಳಿಪೋಡವು ಹಳ್ಳಿ ಬುಕ್ಕ ಆವೆ ಪಾಡೋಡು ಕನಕ್ಕೆ 100 ರೂಪಾಯಿ ಕೊಂಡು ಕೊನೋಡು ಬೈಕ್ 100 ಸೂಡಿ ಬೈಕ್ 100 ರೂಪಾಯಿ ಕೊಡೋಡು ಐಡು ಬುಕ್ಕ ಕರ ಆವೆ ಪಾಡ್ದು ಕೊಣತ್ತದು ಗುಡ್ಡಾಗ ಕೊನೋಡು ಗುಡ್ಡ ಕೊಣ ತಲ್ಪ ಬೊಂಪೈಲು ತೀದು ಕೂಡ ಸೇಲ್ ಮಾಡ್ಪೋಡು ತುಂಬ ಒಂದು ಕೊಂಜಂಜಿ ಕರಕ್ಕೆ 100 ರೂಪಾಯಿ 50 ರೂಪಾಯಿ ಮಂತ ತಿಕ್ಕೊಂಡು ಬುಕ್ಕ ಮಣ್ಣು ಕಾಜುರು ದುಡಿಪ ಕಾಜುರು ಒಂಜಿ ಬಿಕಪ್ಪು 1000 ರೂಪಾಯಿ ಆಜಿ ಒಂಜಿ 10-15 ಸಾವಿರ ರೂಪಾಯಿ ಆಪುಂಡು ಜನಕೈಲಿಗೆ ಪೂರ ಕೊರ್ದು ಸಂಬಳ ಕೊಡ್ದು 15 ಸಾವಿರ ರೂಪಾಯಿ ಆಪುಂಡು ಒಂಜಿ ಬಿಕಪ್ಪು ಮಣ್ಣಿಗೆ ಅವು ಕಾಂಡೆ 5 ಗಂಟೆ ಪೋಂಡ 1 ಗಂಟೆ ಆಪುಂಡು 10 ಖಾಲಿ ಮಡ್ಪಿನಾಗ ಎರಡು ಬುಕ್ಕ ಹಿಂದೆ ಪೂರ ಲೈನ್ ಲೈನ್ ಕೊಡು ಆವೆ ಬಾಡ್ದು ಕುಣದು ಪಂಪೈಡು ಅಕ್ಕಿ ಟಂಪ ಬಾಡಿಗೆ 3000 ರೂಪಾಯಿ ಬಾಡಿಗೆ ಹೊರಡು ಬಾಡಿಗೆ ಹೊಡೆದು ಅಲ್ಪ ದೀದು ಕೂಡ ಲೈನು ಇಲ್ಲಿ ಇಲ್ಲಿ ತುಂಬಂದು ಬೋಡು ತುಂಬುದು ಪೂರ ಇಂಚನೆ ಕಮ್ಮಿಡಿಕೆ ಕಮ್ಮಿಡಿಗೆ ಬೇರೆ ಕಮ್ಮಿಡಿಗೆ ಅಂಡ ಇಂಕಲೆ ಕಂಡ ಇಂದ ಅಸಲು ಹಪ್ಪಿಜಿ ಒಂದು 100-105 ರೂಪಾಯಿ ತಿಕ್ಕೋಡು ಇಂಕಲಿಗೆ ಅವೆಲ್ಲ ಬಚ್ಚಿ ಬಚ್ಚಿಂದೇ ಬಂಟು
6: ಹಾಂ
5: ಇತ್ತೆ ಯಾನು ಇತ್ತೊಂದು 22 ವರ್ಷ ಏನ ಕರತ್ತ ಬೇಲೆ ಸರ್ವಿಸ್ ಇತ್ತೆ ಅವೇ 8 ಗಂಟೆ ಶುರು ಅಂಡ ರಾತ್ರಿ 10 ಗಂಟೆ ಮುಟ್ಟ ಬೇಲೆ ಹಾಕುಂಡು ಕುಲ್ಲುಂಡ ದಿನಕ್ಕೊಂಜಿ 20 ಬಿಸಾಲೆ ಹಾಕೊಂಡು ಇರುವ ಭಾರಿ ಬಂಗೋಡು 20 ಬಿಸಾಲೆ ಭಾರಿ ಬಂಗೋಡು ಅವು ದುಮ್ಮು ನಾನೇ ಬಳೆ ಬತ್ತು ದಿನ ಮನೆ ತಾನೆ ಮುಂಜಿ ದಿನಕ್ಕೂ 20 ಬಿಸಾಲೆ ಅವು 10-15 ಗಂಟೆ ಹಾಕೊಂಡು ಅರುದೀತು ಅಂತ ಅವು ಮಣ್ಣಕ್ಕೆ ಅವು ಜಾಗ್ರತೆ ಮಾಡ್ಕೊಡಂದ ಅವು ಜಾಗ್ರತೆ ಅಂದ ತಾಂತ್ರ ಬಳ್ಳಿ ಗ್ಯಾಸ್ ಹಿಡಿಯುವಲ್ಲಿ ದಾಲ ತೊಂದರೆ ಗ್ಯಾಸ್ ಹಿಪ್ಪಿನಾಗೆ ದಾಲ ತೊಂದರೆ ಇತ್ತು ಹೆಂಕಿಲ್ಲ ಗ್ಯಾಸ್ ಹಿಡಿದೀಪ ದಾಲ ಹಾಪುಜಿ ಕೆಲವು ದಾಖಲೆ ಬಂದ ಪೇರು ಗ್ಯಾಸ್ಗೆ ಪುಡ ಉಂಡು ಪುಡ ಉಂಡು ದಾಲ ಹಾಪುಜವು ಇನ್ನು ಅವು ಹೆಂಕಲಿತ್ತಕ್ಕ ಪಲಿಪುಣಗ ದಾಲ ಹಾಪುಜಿ ಇಂಚ ತಾಗಂಡ ತಾಂಟಿಂಡ ಹಿಂದ ಹಾಪು ಪುಡಿ ಹಾಪು ಬುಕ್ ಅವು ಸರಿ ಮಾಡಿ ಬರ ಹಾಪುಜಿ ಬುಕ್ ಆವೆ ಬಣ್ಣಕ್ಕೆಲ್ಲ ಅವು ಪೋಂಡ ಕೆಲವು ಲಾಸು ಬರ್ಕೊಂಡು ಹೊರ 10-15 ಸಾವಿರ ರೂಪಾಯಿ ಲಾಸು ಬರ್ಕೊಂಡು ಆವೆ ಬಾಡ್ದು ದೆಪ್ಪಿನಾಗ ಹೊರ ಹತ್ತೇನುಂಡು ಜಾಸ್ತಿ ಬಂಡ ಮಣ್ಣದ ಕರನೆ ಅಂಗಡಿ ಕೊಣಪ್ಪನಂಡ ಇಂಚಿನ ಕುದಿಪ ಕೊಣಪ್ಪನ ಜಾಸ್ತಿ ಕರ ಉಂಪಿದ ಕರ ಜಾಸ್ತಿ ಅಂಗಡಿಗೆ ಬಾಡಿನಂಡ ಇಂಚ ಇಲ್ಲಿ ಇಲ್ಲಿ ಓಪನಂಡ ಬಿಸಾಲೆ ಮಾತ್ರ ಜಾಸ್ತಿ
6: ಇತ್ತೆ ಅಲ್ಯೂಮಿನಿಯಂ ಬೈದ್ರು ಬಕ ಸ್ಟೀಲ್ ಬರ ಬೈತಿದ್ರು ಎರಡನೇ ಗಿಲಾಡಿ

ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: ವಿಳಾಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ 10 ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಅಧ್ಯಾಯ
1: ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಬೀದಿ ಬೀದಿಯಲ್ಲಿ ಈ ಧ್ವನಿ ಮೊಳಗಲಿ, ಮನೆ ಮನೆಯಲ್ಲಿ ನಮ್ಮ ಗಣತಿಯಾಗಲಿ, ಜೊತೆಯಾಗಿ ಬರೆಯೋಣ ನಾಡಿನ ಅಧ್ಯಾಯ. ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: ರೇಡಿಯೋ ನಿನಾದ 90.4 FM.
1: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಬೆಳ್ತಂಗಡಿಯ ಜನತೆ, ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಮ್ಮ ಕಾರ್ಯಕ್ರಮಗಳಿಗೆ ಕೈಜೋಡಿಸಿ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ STM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ಇದು STM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಭಾರತ ಸರ್ಕಾರದ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ISEA ಅಭಿಯಾನದ ಅಡಿಯಲ್ಲಿ ಈ ಕಾರ್ಯಕ್ರಮ ಪ್ರಸಾರ.
3: ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಸಂದೀಪ್. ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇವತ್ತು ನಾವು ಪ್ರತಿಯೊಬ್ಬರ ಜೀವನಕ್ಕೂ ಬೇಕಾದ ಒಂದು ಮುಖ್ಯ ವಿಷಯದ ಬಗ್ಗೆ ಮಾತಾಡ್ತಿದ್ದೇವೆ. ಅದೇ ಆರ್ಥಿಕ ಭದ್ರತೆ ಅಥವಾ ಫೈನಾನ್ಷಿಯಲ್ ಸೆಕ್ಯೂರಿಟಿ. ನಮ್ಮ ಜೊತೆ ಇವತ್ತು ಆರ್ಥಿಕ ತಜ್ಞರಾದ ಗುರುಪ್ರಸಾದ್ ಅವರಿದ್ದಾರೆ. ನಮಸ್ಕಾರ.

0: ನಮಸ್ಕಾರ ಸಂದೀಪ್, ನಿಮ್ಮೆಲ್ಲ ಕೇಳುಗರಿಗೂ ನನ್ನ ನಮಸ್ಕಾರಗಳು.
1: ಗುರು ಅವರೇ, ಆರ್ಥಿಕ ಭದ್ರತೆ ಅಂದ ತಕ್ಷಣ ಜನರಿಗೆ ತುಂಬಾ ಹಣ ಮಾಡೋದು ಅಂತ ಅನಿಸ್ಬೋದು. ಅಸಲಿಗೆ ಏನಿದು ಸ್ವಲ್ಪ ಸುಲಭವಾಗಿ ಹೇಳಿ.
0: ಖಂಡಿತ ನೋಡಿ ಸಂದೀಪ್, ಆರ್ಥಿಕ ಭದ್ರತೆ ಅಂದ್ರೆ ಕೇವಲ ಶ್ರೀಮಂತರಾಗೋದು ಅಂತಲ್ಲ, ಅದು ನಮ್ಮ ಇಂದಿನ ಮತ್ತು ನಾಳೆಯ ಖರ್ಚುಗಳನ್ನು ನಿಭಾಯಿಸುವ ಆತ್ಮವಿಶ್ವಾಸ. ಅನಿರೀಕ್ಷಿತವಾಗಿ ಕೆಲಸ ಹೋದ್ರೆ ಅಥವಾ ಆರೋಗ್ಯದಲ್ಲಿ ಏರುಪೇರಾದ್ರೆ ನಮ್ಮ ಹತ್ರ ಅದಕ್ಕೆ ಬೇಕಾದ ಹಣಕಾಸಿನ ತಯಾರಿ ಇರುವುದೇ ನಿಜವಾದ ಭದ್ರತೆ.
2: ಹೌದು, ಇದು ತುಂಬಾ ಮುಖ್ಯ. ಹಾಗಾದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಆರ್ಥಿಕ ಭದ್ರತೆ ಪಡೆಯೋಕೆ ಮೊದಲು ಏನ್ ಮಾಡಬೇಕು?
0: ಇದಕ್ಕೆ ನಾಲ್ಕು ಮುಖ್ಯ ಹಂತಗಳಿವೆ. ತುರ್ತು ನಿಧಿ ಅಂದ್ರೆ ಎಮರ್ಜೆನ್ಸಿ ಫಂಡ್. ನಿಮ್ಮ ಕನಿಷ್ಠ 6 ತಿಂಗಳ ಖರ್ಚಿಗೆ ಆಗುವಷ್ಟು ಹಣವನ್ನು ಒಂದು ಪ್ರತ್ಯೇಕ ಖಾತೆಯಲ್ಲಿ ಇಡಿ. ಇದು ಕಷ್ಟದ ಕಾಲದಲ್ಲಿ ನಿಮ್ಮ ಬೆನ್ನಿಗೆ ಇರುತ್ತೆ. ವಿಮೆ, ಜೀವನ ವಿಮೆ ಮತ್ತು ಆರೋಗ್ಯ ವಿಮೆ ಮಾಡಿಸಿಕೊಳ್ಳೋದು ಅನಿವಾರ್ಯ. ಆಸ್ಪತ್ರೆ ಖರ್ಚಿನಿಂದ ನಿಮ್ಮ ಉಳಿತಾಯ ಖಾಲಿಯಾಗದಂತೆ ಇದು ನೋಡಿಕೊಳ್ಳುತ್ತೆ. ಸಾಲದ ನಿರ್ವಹಣೆ, ಕ್ರೆಡಿಟ್ ಕಾರ್ಡ್ ಅಥವಾ ಅಧಿಕ ಬಡ್ಡಿಯ ಸಾಲಗಳಿಂದ ದೂರ ಇರಿ, ಇದ್ರೂ ಆದಷ್ಟು ಬೇಗ ತೀರಿಸಿ. ಹೂಡಿಕೆ, ಹಣವನ್ನು ಕೇವಲ ಬೀರುವಿನಲ್ಲಿ ಇಟ್ಟರೆ ಅದರ ಮೌಲ್ಯ ಬೆಳೆಯಲ್ಲ. ಎಸ್ಐಪಿ, ಪಿಪಿಎಫ್ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡಬೇಕು.
2: ತುಂಬಾ ಚೆನ್ನಾಗಿ ಹೇಳಿದ್ರಿ. ಆದ್ರೆ ಇವತ್ತಿನ ದಿನಗಳಲ್ಲಿ ಜನರಿಗೆ ಉಳಿತಾಯ ಮಾಡೋದೇ ಕಷ್ಟ ಆಗ್ತಿದೆ. ಇದಕ್ಕೇನಾದ್ರೂ ಟಿಪ್ಸ್ ಇದೆಯಾ? ಒಂದು ಸುಲಭ ಸೂತ್ರ ಇದೆ, 50-30-20 ರೂಲ್. ನಿಮ್ಮ ಆದಾಯದ 50% ಅಗತ್ಯಗಳಿಗೆ ಅಂದ್ರೆ ಬಾಡಿಗೆ, ಅಡುಗೆ ಸಾಮಗ್ರಿಗೆ ಬಳಸಿ. 30% ನಿಮ್ಮ ಇಷ್ಟದ ಕೆಲಸಗಳಿಗೆ ಅಂದ್ರೆ ಸಿನಿಮಾ, ಹೊರಗಿನ ಊಟಕ್ಕೆ ಇಡಿ. ಕನಿಷ್ಠ 20% ಹಣವನ್ನು ಕಣ್ಣು ಮುಚ್ಚಿ ಉಳಿತಾಯಕ್ಕೆ ಮೀಸಲಿಡಿ. ನೆನಪಿಡಿ, ಖರ್ಚು ಮಾಡಿ ಉಳಿದದ್ದನ್ನು ಉಳಿಸಬೇಡಿ. ಮೊದಲು ಉಳಿಸಿ ನಂತರ ಖರ್ಚು ಮಾಡಿ.
1: ವಾವ್, ಮೊದಲು ಉಳಿಸಿ ನಂತರ ಖರ್ಚು ಮಾಡಿ, ಈ ಮಾತು ತುಂಬಾ ಪವರ್ಫುಲ್ ಆಗಿದೆ. ನಮ್ಮ ಕೇಳುಗರಿಗೆ ಇವತ್ತು ಆರ್ಥಿಕ ಭದ್ರತೆಯ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿದೆ ಅನ್ಕೊಳ್ತೀನಿ. ಗುರು ಅವರೇ, ಈಗಿನ ಕಾಲದಲ್ಲಿ ಹಣ ಉಳಿಸೋದೆಷ್ಟು ಮುಖ್ಯವೋ ಅದನ್ನ ಡಿಜಿಟಲ್ ಕಳ್ಳರಿಂದ ಕಾಪಾಡಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಈ ಓಟಿಪಿ ವಂಚನೆಗಳ ಬಗ್ಗೆ ಏನ್ ಹೇಳ್ತೀರಾ?
0: ಹೌದು ಸಂದೀಪ್, ನೀವು ಬಹಳ ಮುಖ್ಯವಾದ ವಿಷಯ ನೆನಪಿಸಿದ್ರಿ. ನೆನಪಿಡಿ, ಯಾವುದೇ ಬ್ಯಾಂಕ್ ಅಧಿಕಾರಿಗಳು ಅಥವಾ ಸರ್ಕಾರಿ ಸಂಸ್ಥೆಯವರು ಫೋನ್ ಮಾಡಿ ನಿಮ್ಮ ಓಟಿಪಿ, ಪಿನ್ ಅಥವಾ ಪಾಸ್ವರ್ಡ್ ಕೇಳೋದಿಲ್ಲ. ಗುಪ್ತವಾಗಿಡಿ. ಓಟಿಪಿ ಅಂದ್ರೆ ಅದು ನಿಮ್ಮ ವೈಯಕ್ತಿಕ ಕೀಲಿ ಇದ್ದಂತೆ. ಅದನ್ನು ಯಾರಿಗೂ, ಸ್ನೇಹಿತರಿಗಾಗಲಿ ಅಪರಿಚಿತರಿಗಾಗಲಿ ಹೇಳಬೇಡಿ. ಲಿಂಕ್ಗಳ ಬಗ್ಗೆ ಎಚ್ಚರ. ನಿಮ್ಮ KYC ಅಪ್ಡೇಟ್ ಆಗಿಲ್ಲ, ನಿಮ್ಗೆ ಲಾಟ್ರಿ ಬಂದಿದೆ ಅಂತ ಬರೋ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಸ್ಕ್ರೀನ್ ಶೇರಿಂಗ್ ಗ್ರಡ. ಯಾರೋ ಅಪರಿಚಿತರು ಹೇಳಿದ ತಕ್ಷಣ ಯಾವುದೇ ಆಪ್ಗಳನ್ನು ಇನ್ಸ್ಟಾಲ್ ಮಾಡಬೇಡಿ. ಅವರು ನಿಮ್ಮ ಫೋನ್ ಸ್ಕ್ರೀನ್ ನೋಡಿ ಓಟಿಪಿ ಕದಿಯಬಹುದು. ಅಕಸ್ಮಾತ್ ಯಾರಾದರೂ ಇಂತಹ ವಂಚನೆಗರು ಒಳಗಾದ್ರೆ ಅವ್ರು ಏನ್ ಮಾಡಬೇಕು? ತಕ್ಷಣವೇ 1930 ಸಂಖ್ಯೆಗೆ ಕರೆ ಮಾಡಿ ದೂರು ನೀಡಬೇಕು ಅಥವಾ www.cybercrime.gov.in ಪೋರ್ಟಲ್ನಲ್ಲಿ ರಿಪೋರ್ಟ್ ಮಾಡಬೇಕು. ಎಷ್ಟು ಬೇಗ ದೂರು ನೀಡ್ತೀರೋ ಅಷ್ಟು ಬೇಗ ನಿಮ್ಮ ಹಣವನ್ನು ವಾಪಸ್ ಪಡೆಯುವ ಸಾಧ್ಯತೆ ಇರುತ್ತೆ.
1: ಬಹಳ ಉಪಯುಕ್ತ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು ಗುರು ಅವರೇ.
0: ಧನ್ಯವಾದಗಳು.

ಈ ಕಾರ್ಯಕ್ರಮ ಭಾರತ ಸರ್ಕಾರದ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ISEA ಅಭಿಯಾನದ ಅಡಿಯಲ್ಲಿ ಪ್ರಸಾರವಾಯಿತು. ಕೇಳುಗರೆ, ನೀವು ಕೇಳ್ತಾ ಇರೋದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ಕನ್ನಡ ಚಿತ್ರಗೀತೆಗಳು. ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆಗಳು. ಮೊದಲ ಗೀತೆ SP ಬಾಲಸುಬ್ರಹ್ಮಣ್ಯಂ ಮತ್ತು KS ಚಿತ್ರ ಅವರ ಧ್ವನಿಯಲ್ಲಿ, ಸಾಹಿತ್ಯ K. ಕಲ್ಯಾಣ್.

ಕೇಳುಗರೆ, ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇನ್ನು ಮುಂದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಕೆ ಎಸ್ ಚಿತ್ರ ಹಾಡಿರುವ ಗೀತೆ.

ಕೇಳುಗರೆ, ಇದುವರೆಗೆ ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಈ ಗೀತೆಗಳಿಗೆ ಸಾಹಿತ್ಯ ಮತ್ತು ಸಂಗೀತ ಕೆ ಕಲ್ಯಾಣ್ ಅವರದು. ಇಲ್ಲಿಗೆ ಚಿತ್ರಗೀತೆಗಳ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: 90.4 FM ನಲ್ಮೆಯ ಪುಟಾಣಿ ಕೇಳುಗರಿಗೆ ಚಿನ್ನರ ಅಂಗಳ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ಸಿಬಿಎಸ್ಇ ಉಜಿರೆ ಇಲ್ಲಿನ ವಿದ್ಯಾರ್ಥಿಗಳು ನಡೆಸಿಕೊಡುವ ಕಾರ್ಯಕ್ರಮ ವೈವಿಧ್ಯ ಕೇಳೋಣ.
1: ರೇಡಿಯೋ ನಿನಾದ ಕೇಳುಗರೆಲ್ಲರಿಗೂ ನಮಸ್ಕಾರಗಳು. ಇದೀಗ 4ನೇ ಬಿ ತರಗತಿಯ ವಿದ್ಯಾರ್ಥಿಗಳು ನಡೆಸಿಕೊಡಲಿರುವ ಕಾರ್ಯಕ್ರಮವನ್ನು ಆಲಿಸಲಿದ್ದೀರಿ. ಈ ದಿನ ನಾವು ಪ್ರಾಣಿಗಳ ಸಂರಕ್ಷಣೆ ಎಂಬ ವಿಷಯದ ಬಗ್ಗೆ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದೇವೆ. ಪ್ರಾಣಿಗಳು ನಮ್ಮ ಒಡನಾಡಿಗಳು. ಕೆಲವು ಪ್ರಾಣಿಗಳು ನಮ್ಮ ಜೊತೆಯಲ್ಲಿಯೇ ನಮ್ಮ ಕುಟುಂಬದ ಸದಸ್ಯರಂತೆ ಇರುತ್ತವೆ. ಪ್ರಾಣಿಗಳು ನೈಸರ್ಗಿಕ ಸಂಪನ್ಮೂಲಗಳು. ಇವುಗಳನ್ನು ನಾವು ಸಂರಕ್ಷಿಸಬೇಕು.

0: ಈ ಭೂಮಿಯ ಮೇಲೆ ವಾಸಿಸುತ್ತದೆ. ಆದರೆ ಪ್ರಪಂಚದ ಅನೇಕ ದೇಶಗಳಲ್ಲಿ ನೈಸರ್ಗಿಕ ಸಂಪನ್ಮೂಲಗಳ ಕೊರತೆ ಇದೆ. ಭಾರತವು ನೈಸರ್ಗಿಕ ಸಂಪನ್ಮೂಲಗಳಿಂದ ಸಮೃದ್ಧವಾಗಿದೆ. ಆದ್ದರಿಂದ ನಾವು ವನ್ಯಜೀವಿ ಸಂರಕ್ಷಣೆಯನ್ನು ಮಾಡಬೇಕು. ವನ್ಯಜೀವಿ ಸಂರಕ್ಷಣೆ ಎಂದರೆ ಅಳಿವಿನಂಚಿನಲ್ಲಿರುವ ಸಸ್ಯ ಮತ್ತು ಪ್ರಾಣಿಗಳ ಜಾತಿಗಳನ್ನು ಉಳಿಸುವ ಪ್ರಯತ್ನವನ್ನು ವನ್ಯಜೀವಿ ಸಂರಕ್ಷಣೆ ಎಂದು ಕರೆಯುತ್ತಾರೆ. ಇದಕ್ಕಾಗಿ ಸರ್ಕಾರವು ವಿವಿಧ ಯೋಜನೆಗಳು ಮತ್ತು ನೀತಿಗಳನ್ನು ಜಾರಿಗೊಳಿಸುತ್ತದೆ. ಏಕೆಂದರೆ ನಾವು ವನ್ಯಜೀವಿಗಳನ್ನು ರಕ್ಷಿಸದಿದ್ದರೆ ಭೂಮಿಯ ಪರಿಸರ ವ್ಯವಸ್ಥೆಯಲ್ಲಿ ಅಸಮತೋಲನ ಉಂಟಾಗುತ್ತದೆ. ಇದರ ದುಷ್ಪರಿಣಾಮಗಳನ್ನು ಮನುಷ್ಯರಾದ ನಾವೇ ಅನುಭವಿಸಬೇಕಾಗುತ್ತದೆ. ಈ ಭೂಮಿಯಲ್ಲಿ ಮನುಷ್ಯ ಮತ್ತು ಇತರ ಜೀವಿಗಳಿಗೆ ಸಮಾನ ಹಕ್ಕುಗಳಿವೆ. ಪ್ರಾಣಿ ಸಂರಕ್ಷಣೆಯ ಪ್ರಾಮುಖ್ಯತೆ ಏನೆಂದರೆ ಕಾಡು ಪ್ರಾಣಿಗಳಿಂದ ಮನುಕುಲಕ್ಕೆ ಅನೇಕ ಅನುಕೂಲಗಳು ಆಗುತ್ತಿವೆ. ಇವು ಮನುಕುಲದ ಏಳಿಗೆಗೆ ಆಧಾರವಾಗಿದ್ದು ಈ ಜೀವಿಗಳು ನೇರವಾಗಿ ಆರ್ಥಿಕ ಲಾಭವನ್ನು ನೀಡುತ್ತಿದೆ. ಪ್ರಕೃತಿಯ ಸಮತೋಲನವನ್ನು ಕಾಪಾಡುತ್ತಿವೆ ಮತ್ತು ಪರೋಕ್ಷವಾಗಿ ಪ್ರಯೋಜನಗಳನ್ನು ನೀಡುತ್ತಿದೆ. ಆದ್ದರಿಂದ ಕಾಡು ಪ್ರಾಣಿಗಳನ್ನು ಸಂರಕ್ಷಿತವಾಗಿರಿಸುವುದು ಮಾನವ ಜನಾಂಗದ ಅತ್ಯಗತ್ಯ ಕರ್ತವ್ಯವಾಗಿದೆ ಮತ್ತು ಕರ್ತವ್ಯ ನಿರ್ವಹಣೆಗಾಗಿ ಮಾನವ ಜನಾಂಗವು ತನ್ನ ಕೆಲವು ವೈಯಕ್ತಿಕ ಹಿತಾಸಕ್ತಿಗಳನ್ನು ತ್ಯಾಗ ಮಾಡಬೇಕಾಗುತ್ತದೆ. ಮಾನವನು ಭಾರೀ ಪ್ರಮಾಣದಲ್ಲಿ ಮರಗಳನ್ನು ಕಡಿಯುತ್ತಿರುವುದರಿಂದ ಕಾಡುಗಳು ನಾಶವಾಗುತ್ತಿದ್ದು ಇದರಿಂದ ವನ್ಯಜೀವಿಗಳ ಆವಾಸವೇ ಇಲ್ಲವಾಗುತ್ತದೆ. ಇಂತಹ ಕಾಡುಗಳನ್ನು ನಾಶ ಮಾಡುತ್ತಾ ಹೋದರೆ ಪ್ರಕೃತಿ ವಿಕೋಪಗಳನ್ನು ಎದುರಿಸಬೇಕಾಗುತ್ತದೆ. ಇದರೊಂದಿಗೆ ಭೂಮಿಯ ಸೌಂದರ್ಯವು ಕೊನೆಗೊಳ್ಳುತ್ತದೆ. ಆದ್ದರಿಂದಲೇ ಇಂದಿನಿಂದಲೇ ವನ್ಯಜೀವಿಗಳನ್ನು ರಕ್ಷಿಸುವ ಪ್ರಯತ್ನ ಮಾಡಬೇಕು ಎಂದು ಎನ್ನುತ್ತಾ ನನ್ನ ಎರಡು ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. ವಂದನೆಗಳು.
1: ಧನ್ಯವಾದಗಳು. ಪ್ರಾಣಿಗಳ ಕುರಿತು ಒಂದು ಹಾಡು ನಿಮ್ಮ ಮುಂದೆ.

0: ನಾವು ಕನಸನ್ನು ಕಾಣುತ್ತೇವೆ ಅಲ್ಲವೇ? ಇಲ್ಲಿ ವಿದ್ಯಾರ್ಥಿಯೊಬ್ಬ ಕಂಡ ಕನಸಿದೆ, ಅದು ಏನಿರಬಹುದು ಎಂಬ ಕುತೂಹಲವೇ? ಹಾಗಿದ್ದರೆ ಈಗ ಕಥೆಯನ್ನು ಕೇಳೋಣ, ಬನ್ನಿ.
1: ಒಂದು ದಟ್ಟವಾದ ಕಾಡು, ವಿಶಾಲ ಪ್ರದೇಶದಲ್ಲಿ ಬೆಳೆದಿರುವ ಎತ್ತರವಾದ ಮರಗಿಡಗಳು, ಮರಗಳನ್ನು ಬಳಸಿ ಮುಗಿಲೆತ್ತರಕ್ಕೆ ಹಬ್ಬುತ್ತಿರುವ ಬಳ್ಳಿಗಳು, ಹಸಿರಿನ ನಡುವೆ ಬಣ್ಣದ ಚಿತ್ತಾರ ಮೂಡಿಸಿರುವ ಹೂವು ಹಣ್ಣುಗಳು, ದುಂಬಿಯ ಝೇಂಕಾರ, ಪಕ್ಷಿಗಳ ಕಲರವ ನಡುವೆ ತೇಲಿ ಬರುತ್ತಿರುವ ಕೋಗಿಲೆಯ ಧ್ವನಿ, ಜುಳುಜುಳು ಹರಿಯುತ್ತಿರುವ ಝರಿಯ ನಿನಾದ, ಇಂತಹ ಸುಂದರ ಪರಿಸರವು ಪ್ರಾಣಿ ಪಕ್ಷಿಗಳಿಗೆ ನೆಮ್ಮದಿ ಆಶ್ರಯ ತಾಣವಾಗಿತ್ತು. ಒಂದು ಮುಂಜಾನೆ ಕಾಡಿನ ಕಲರವದ ನಡುವೆ ಹೆಜ್ಜೆಯ ಸಪ್ಪಳವು ಪ್ರಾಣಿಗಳ ಕಿವಿಯನ್ನು ನಿಮಿರುವಂತೆ ಮಾಡಿತು. ಏನೆಂದು ನೋಡುವಷ್ಟರಲ್ಲಿ ಮರದ ಬುಡಕ್ಕೆ ಬಿದ್ದ ಹೊಡೆತದಿಂದ ಪಕ್ಷಿಗಳು ಚೀರುತ್ತಾ ಹಾರಿದವು. ಸನಿಹದಲ್ಲಿದ್ದ ಪ್ರಾಣಿಗಳು ಭಯಮಿಶ್ರಿತ ಕುತೂಹಲದಿಂದ ಯಾರದು ಎಂದು ತಿರುಗಿ ನೋಡಿದವು. ಮಾನವನನ್ನು ಕಂಡು ಸಿಟ್ಟುಗೊಂಡು ವಾದಕ್ಕೆ ಮುಂದಾದವು.

0: ಆಗ ಮೊಲ ಹೇಳಿತು,
1: ಏ ಮಾನವ, ನಿನಗಿನ್ನು ಬುದ್ಧಿ ಬದಲಿಲ್ಲವೇ? ಅತಿದೃಷ್ಟಿ ಹಾಗೂ ಅನಾವೃಷ್ಟಿಯಿಂದ ಸಾವು ನೋವುಗಳು ಸಂಭವಿಸಿವೆ, ಆದರೂ ಕಾಡಿನ ನಾಶಕ್ಕೆ ಮುಂದಾಗಿರುವೆಯಲ್ಲ. ಛೀ, ಅವಿವೇಕಿ.
0: ಆಗ ಮಾನವ ಕೊಡಲಿಯನ್ನು ಹೆಗಲ ಮೇಲಿಟ್ಟು ಗತ್ತಿನಿಂದ ಹೇಳಿದನು,
2: ಅಂಜುಬುರುಕ ಪ್ರಾಣಿ, ನೀನು ಮಾನವನನ್ನು ಅವಿವೇಕಿ ಎನ್ನುವೆಯ, ನಮ್ಮ ಬುದ್ಧಿವಂತಿಕೆ ನಿನಗೇನು ಗೊತ್ತು?
0: ಇದನ್ನು ಕೇಳಿದ ಜಿಂಕೆ ಹೇಳಿತು,
3: ಹೇಳಪ್ಪ, ನಿಮ್ಮ ಜಾಣತನವನ್ನು ನಾವು ಸ್ವಲ್ಪ ತಿಳಿಯುತ್ತೇವೆ.
0: ಆಗ ಮಾನವ,
2: ಆಕಾಶದಲ್ಲಿ ಹಾರುವ ವಿಮಾನ, ನೀರಿನ ಮೇಲೆ ಚಲಿಸುವ ದೋಣಿ, ಹಡಗುಗಳನ್ನು ಸೃಷ್ಟಿಸಿದ್ದೇವೆ, ಇದಿಷ್ಟು ಸಾಕಲ್ಲವೇ ನಮ್ಮ ಬುದ್ಧಿವಂತಿಕೆಗೆ?
0: ಅದಕ್ಕೆ ನರಿ ಕತ್ತನ್ನು ಮೇಲೆತ್ತಿ ಮೂದಲಿಸುತ್ತಾ ಹೇಳಿತು,
4: ಪಕ್ಷಿಯನ್ನು ನೋಡಿ ವಿಮಾನವನ್ನು, ಜಲಚರಗಳನ್ನು ನೋಡಿ ದೋಣಿ, ಹಡಗುಗಳನ್ನು ನಿರ್ಮಿಸಿರುವೆ, ಇದರಲ್ಲಿ ನಿಮ್ಮ ಸ್ವಂತಿಕೆ ಏನು?
0: ನರಿಯ ಮಾತಿಗೆ ಮಂಕಾದ ಮಾನವ ತೋರ್ಪಡಿಸಿಕೊಳ್ಳದೆ ಹೀಗೆ ಹೇಳಿದ,
2: ಸುಂದರವಾಗಿ ಕಾಣಲು ಉಡುಗೆ ತೊಡುಗೆಗಳನ್ನು ಸೃಷ್ಟಿಸಿದ್ದೇವೆ, ನಿಮಗಿದು ತಿಳಿಯದೆ?
0: ಇದನ್ನು ಕೇಳಿದ ಜಿಂಕೆ ಹೇಳಿತು,
3: ಮೊದಲಿಗೆ ನಮ್ಮ ಚರ್ಮವನ್ನೇ ಧರಿಸುತ್ತಿದ್ದುದನ್ನು ನೆನಪಿಸಿಕೋ, ನಿಮ್ಮ ಬಟ್ಟೆಯಲ್ಲೇನು ವಿಶೇಷ? ಪ್ರಾಣಿ ಪಕ್ಷಿ ಕೀಟಗಳ ಮೈಬಣ್ಣಕ್ಕೆ ಮನಸೋತು ನಮ್ಮಂತೆ ಸುಂದರವಾಗಿ ಕಾಣಲು ಬಟ್ಟೆಗಳನ್ನು ಸಿದ್ಧಪಡಿಸಿರುವೆ, ಸಹಜ ಸೌಂದರ್ಯ ನಮ್ಮದು ತಿಳಿಯಿತೇ?
0: ಕೂತಿ ಕೊಂಬೆಯನ್ನು ಹಿಡಿದು ಜೋತಾಡುತ್ತ ಹೇಳಿತು,
5: ಜಿಂಕೆಯ ಕಣ್ಣಿನಂತಹ ಕಣ್ಣು, ನವಿಲಿನ ನಡಿಗೆಯಂತಹ ನಡಿಗೆ, ಕೋಗಿಲೆಯ ದನಿಯಂತಹ ದನಿ ಇರಬೇಕು ಎಂದೆಲ್ಲ ಹೇಳುವ ನೀವು ಸುಂದರವೋ ಅಥವಾ ನಾವು ಸುಂದರವೋ?
0: ಕಾಡು ಹಂದಿ ಗುಟುರು ಹಾಕುತ್ತಾ ಹೇಳಿತು,
6: ಅಗತ್ಯ ವಸ್ತುಗಳನ್ನು ತಯಾರಿಸುವ ನಮ್ಮ ಕಾರ್ಖಾನೆಗಳು ಹೊಗೆ ಮತ್ತು ಕಲ್ಮಶವನ್ನು ಹೊರಹಾಕುತ್ತವೆ, ಇದರಿಂದ ಗಾಳಿ ಮಣ್ಣು ನೀರು ಮಲಿನವಾಗುತ್ತವೆ, ಇದೇಕೆ ನಿನಗೆ ತಿಳಿಯುತ್ತಿಲ್ಲ?
0: ಪ್ರಾಣಿಗಳ ಒಗ್ಗಟ್ಟು ಮತ್ತು ಬುದ್ಧಿವಂತಿಕೆಯನ್ನು ಕಂಡ ಮಾನವನಿಗೆ ತಾನು ಸೋಲುತ್ತಿರುವುದು ಮನವರಿಕೆ ಆಯಿತು. ಆದರೂ ತೋರ್ಪಡಿಸಿಕೊಳ್ಳದೆ ಹೀಗೆ ಹೇಳಿದ,
2: ಬಯಲಿನಲ್ಲಿ ವಾಸ ಮಾಡುವ ನಿಮಗೇನು ಗೊತ್ತು ನಾವು ಕಟ್ಟಿರುವ ಸುಂದರವಾದ ಮನೆಗಳ ಬಗ್ಗೆ? ಬಂದು ನೋಡಿ, ನಮ್ಮ ಬುದ್ಧಿವಂತಿಕೆ ತಿಳಿಯುತ್ತದೆ.
0: ಇದನ್ನು ಕೇಳಿದ ಕಾಗೆ ಹೇಳಿತು,
7: ಗಿಜಗನ ಗೂಡು, ಜೇನುಗೂಡು, ಗೆದ್ದಲು ಕಟ್ಟುವ ಹುತ್ತಗಳು ಎಷ್ಟು ಸುಂದರ ಸುರಕ್ಷಿತ. ಕಸದಿಂದ ಮಾಡಿರುವ ನಮ್ಮ ಸಾಧನೆಯ ಮುಂದೆ ಪ್ರಕೃತಿಯ ನಾಶದ ನಿಮ್ಮ ಸಾಧನೆ ಶೂನ್ಯ.
0: ಪ್ರಾಣಿ ಪಕ್ಷಿಗಳ ಬುದ್ಧಿವಂತಿಕೆಗೆ ಮಾನವ ಬೆರಗಾದ, ಆಶ್ಚರ್ಯದಿಂದ ಹೇಳಿದ,
2: ನಿಮಗೆ ಇದೆಲ್ಲ ಹೇಗೆ ತಿಳಿಯಿತು?
0: ಕೊಕ್ಕರೆ ಬಳುಕುತ್ತಾ ಹೇಳಿತು,
8: ನಮ್ಮಲ್ಲಿ ಕೆಲವರು ವರ್ಷದಲ್ಲಿ ಕೆಲವು ತಿಂಗಳು ದೇಶ ವಿದೇಶಗಳಿಗೆ ವಲಸೆ ಹೋಗುತ್ತೇವೆ, ಅಲ್ಲಿ ಗೆಳೆಯರೊಂದಿಗೆ ಚರ್ಚಿಸುತ್ತೇವೆ, ನಿನಗಿದು ತಿಳಿಯದೆ?
0: ಸಹನೆಯಿಂದ ಆಲಿಸುತ್ತಿದ್ದ ಮರವು ಹೇಳಿತು,
1: ಏ ಮಾನವ, ನೀನು ಏನೇ ಮಾಡಿದ್ದರೂ ಅಥವಾ ಮುಂದೆ ಮಾಡಿದರೂ ಅದು ಈ ಪ್ರಕೃತಿಯ ಪ್ರಭಾವದಿಂದ, ಪ್ರಕೃತಿಯ ಅಂಗವಾದ ಕಾಡಿನ ನಾಶದಿಂದ ನಿನ್ನ ಸಂತತಿಯ ನಾಶವೆಂಬುದನ್ನು ಮೊದಲು ಅರಿತುಕೋ. ಕಾಡಿನ ಸಂರಕ್ಷಣೆಗೆ ಮುಂದಾಗು. ಸಾಲು ಮರದ ತಿಮ್ಮಕ್ಕನನ್ನು ನೋಡಿ ಕಲಿ. ನೀನು ಬದುಕುವ ಜೊತೆಗೆ ಪ್ರಕೃತಿಯ ಉಳಿವಿಗೆ ನಿನ್ನ ಬುದ್ಧಿವಂತಿಕೆಯನ್ನು ತೋರಿಸು. ಏಳು ಎಚ್ಚರಗೊಳ್ಳು, ಸಮಯ ಮೀರುವ ಮುನ್ನ ಎದ್ದೇಳು.
0: ಆಗ ಅಮ್ಮ ರಾಜುವಿನ ಪಕ್ಕ ಹೋಗಿ ಹೇಳಿದಳು,
9: ರಾಜು ಏಳು, ಶಾಲೆಗೆ ತಡವಾಗುತ್ತೆ.
0: ಏಳು ಎದ್ದೇಳು ಎಂಬ ಕೂಗಿಗೆ ರಾಜು ಎಚ್ಚರಿಕೆಗೊಂಡ. ಹಾಸಿಗೆಯ ಮೇಲೆ ಕುಳಿತ ರಾಜು ಹೇಳಿದ,
10: ಅಮ್ಮ ಅಮ್ಮ, ನನ್ನ ಕನಸು ಬಿದ್ದಿತ್ತು. ಎಂತಹ ಕನಸು ಗೊತ್ತಾ? ಕಾಡಿನಲ್ಲಿ ಪ್ರಾಣಿಗಳೆಲ್ಲ ಸೇರಿ ಮರ ಕಡಿಯಲು ಹೋದ ಮನುಷ್ಯನ ಮನ ಪರಿವರ್ತನೆ ಮಾಡಿದವು. ಅಲ್ಲಿ ಎಷ್ಟೆಲ್ಲ ಪ್ರಾಣಿಗಳಿದ್ದವು ಗೊತ್ತಾ?
0: ಆಗ ಅಮ್ಮ,
9: ಹೌದಾ, ನಿಜವಾಗಿಯೂ ಇದು ಒಳ್ಳೆಯ ಕನಸೆ. ರಾಜು, ನಿನ್ನೆ ರಾತ್ರಿ ಕಾಡಿನ ಕತೆ ಓದಿ ಮಲಗಿದ್ದೀಯಲ್ಲ, ಅದಕ್ಕೆ ಈ ರೀತಿ ಕನಸು ಬಿದ್ದಿದೆ. ನಾವು ಪ್ರಾಣಿಗಳಿಂದ ಕಲಿಯೋದು ಬಹಳಷ್ಟಿದೆ. ನೋಡು, ಆ ಕೋಳಿ ಕೂಗಿ ಎಲ್ಲರನ್ನು ಎಚ್ಚರಿಸುತ್ತಿದೆ. ಏಳು ಬೇಗ.
11: ಇದು ಕತೆ ಮಾತ್ರ ಅಲ್ಲ, ಇದನ್ನು ನಾವು ನಿಜದಲ್ಲಿಯೂ ಮಾಡಬೇಕು. ನಾವು ಮರ ಗಿಡಗಳನ್ನು ಕಡಿಯುವುದರ ಬದಲು ಅದನ್ನು ಉಳಿಸಬೇಕು. ಇದೀಗ ನಿಮ್ಮ ಮುಂದೆ ಪ್ರಾಣಿಗಳ ಧ್ವನಿಯ ಅನುಕರಣೆ, ಪೃಥ್ವಿ ಎನ್ ನಾಯಕ್ ಇವರಿಂದ.
0: ಒಂದಾನೊಂದು ಊರಿನಲ್ಲಿ ಒಬ್ಬ ರೈತನಿದ್ದನು. ಆತನು ತನ್ನ ಪತ್ನಿ ಹಾಗೂ ಮಗಳೊಂದಿಗೆ ವಾಸಿಸುತ್ತಿದ್ದನು. ಪ್ರತಿದಿನವೂ ಬೆಳಗ್ಗೆ ಕೋಳಿಯು ಕುಕುಕೂ ಕು ಕುಕುಕೂ ಕು ಎಂದಾಗ ಆತನು ಏಳುವನು.
12: ತನ್ನ ದಿನಚರಿಯನ್ನು ಮುಗಿಸಿ ಹಟ್ಟಿಗೆ ಹೋದಾಗ ಅಲ್ಲಿದ್ದ ದನವು ಅಂಬಾ ಅಂಬಾ ಅಂಬಾ ಎನ್ನಿತು. ಹಾಲನ್ನು ಕರಿದು ಅಲ್ಲಿಯೇ ಪಕ್ಕದಲ್ಲಿದ್ದ ಮೇಕೆಯು ಮೇ ಮೇ ಮೇ ಎನ್ನುತ್ತಾ ಕೂಗಿತು. ಮನೆಯ ಹೊರಗಡೆ ಕಟ್ಟಿದ್ದ ಕುರಿಯು ಬೇ ಬೇ ಬೇ ಎನ್ನುವುದನ್ನು ಕೇಳಿದ ಅವನ ಮಗಳು ಅದಕ್ಕೆ ತಿನ್ನಲು ಕೊಟ್ಟಳು. ತಿಂಡಿಯ ಮುಗಿಸಿ ತೋಟಕ್ಕೆ ಹೊರಟಾಗ ಊರಿನ ಪಟೇಲರು ಅಲ್ಲಿಗೆ ಬಂದರು. ಪಟೇಲರನ್ನು ನೋಡಿದ ಅಲ್ಲಿದ್ದ ನಾಯಿಯು ಎಂದು ಬೊಗಳಿತು. ಅದರ ಮರಿಯು ಬೌ ಬೌ ಬೌ ಬೌ ಎಂದು ಅದರೊಟ್ಟಿಗೆ ಧ್ವನಿ ಸೇರಿತು. ರೈತನ ಹೆಂಡತಿಯು ಅವರಿಗೆ ಹಾಲನ್ನು ಕೊಟ್ಟಳು. ಅಲ್ಲಿದ್ದ ಬೆಕ್ಕು ಮ್ಯಾವ್ ಮ್ಯಾವ್ ಮ್ಯಾವ್ ಎಂದು ಕೂಗಿತು. ಅವನ ಮಗಳು ಶಾಲೆಗೆ ತಂದೆಯೊಡನೆ ಕುದುರೆಯ ಗಾಡಿಯಲ್ಲಿ ಹೊರಟಳು. ಅದು ಎಂದು ರಸ್ತೆಯಲ್ಲಿ ಹೋಗುತ್ತಿತ್ತು. ದಾರಿಯಲ್ಲಿ ಮಾವಿನ ಮರವೊಂದರಲ್ಲಿ ಕೋಗಿಲೆಯು ಕೂ ಕೂ ಕೂ ಎನ್ನಿತು. ರೈತನ ತೋಟಕ್ಕೆ ಹೋದಾಗ ಅಲ್ಲೊಂದು ನಾಗರಹಾವು ಎನ್ನುವುದನ್ನು ನೋಡಿ ಹೆದರಿ ಹೋದನು. ಮಧ್ಯಾಹ್ನ ಊಟಕ್ಕೆ ಕುಳಿತಾಗ ಅಲ್ಲೊಂದು ಕಾಗೆಯು ಬಂದು ಆತನ ರೊಟ್ಟಿಯನ್ನು ಕಚ್ಚಿ ತೆಗೆದುಕೊಂಡು ಹೋಯಿತು. ಮರದ ಮೇಲೆ ಕುಳಿತು ಉಳಿದ ಕಾಗೆಯನ್ನು ಕಾ ಕಾ ಕಾ ಕಾ ಎಂದು ಕರೆಯಲಾರಂಭಿಸಿತು. ತೋಟದ ಬಳಿಯಲ್ಲಿದ್ದ ಕೆರೆಯಲ್ಲಿ ತುಂಬಾ ಬಾತುಕೋಳಿಗಳಿದ್ದವು. ಅವುಗಳು ಕ್ವಾಕ್ ಕ್ವಾಕ್ ಕ್ವಾಕ್ ಕ್ವಾಕ್ ಎನ್ನುವುದನ್ನು ನೋಡಿದನು. ತೋಟದಲ್ಲಿ ಬೆಳೆದ ತರಕಾರಿಗಳನ್ನು ಮಾರಲು ಮಾರುಕಟ್ಟೆಗೆ ಹೊರಟನು. ಮಾರುಕಟ್ಟೆಯಲ್ಲಿ ತುಂಬಾ ಅಂಗಡಿಗಳಿದ್ದವು. ವ್ಯಾಪಾರವನ್ನು ಮುಗಿಸಿ ಸಂಜೆ ಮನೆಗೆ ಹಿಂತಿರುಗುವಾಗ ಕೆರೆಯ ಬಳಿ ಕಪ್ಪೆಗಳು ಟ್ರಕ್ ಟ್ರಕ್ ಟ್ರಕ್ ಟ್ರಕ್ ಎನ್ನುವುದನ್ನು ನೋಡಿದನು. ಮಳೆಯು ಬರುವ ಸೂಚನೆಯನ್ನು ತಿಳಿದು ರೈತನ ಮನೆಗೆ ಬೇಗನೆ ಹೋದನು.
11: ಧನ್ಯವಾದಗಳು. ಈಗ ಮಂಗಗಳ ಉಪವಾಸವೆಂಬ ಒಂದು ಹಾಡು ನಿಮ್ಮ ಮುಂದೆ.

ಶಾಲಾ ಮಂಜುನಾಥೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ಸಿಬಿಎಸ್ಇ ಉಜಿರೆ. ಇಲ್ಲಿನ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ.

0: ನಲ್ಮೆಯ ಕೆಳಗು ಮಿತ್ರರಿಗೆ ಆತ್ಮೀಯ ನಮಸ್ಕಾರ. ನಾನು ವಿ ಕೆ ಕಡಬ ನಿಮ್ಮೊಂದಿಗೆ. ನವೆಂಬರ್ ತಿಂಗಳು ಅಂದ್ರೆ ಕನ್ನಡದ ಹಬ್ಬ. ಕನ್ನಡ ರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ನವೆಂಬರ್ ತಿಂಗಳ ಪೂರ್ತಿ ಕನ್ನಡ ನಾಡು ನುಡಿ ಸಂಸ್ಕೃತಿ ಪರಂಪರೆ ಕುರಿತ ಕಾರ್ಯಕ್ರಮಗಳು ನಡೀತಾ ಇದೆ. ಇಂದು ಕನ್ನಡದ ಪ್ರಸ್ತುತ ಸ್ಥಿತಿಗತಿಗಳ ಕುರಿತು ನಮ್ಮೊಂದಿಗೆ ಮಾತುಕತೆಯಲ್ಲಿ ಜೊತೆಯಾಗಲಿದ್ದಾರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಕನ್ನಡ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಜಶೇಖರ್ ಹಳೆಮನೆಯವರು. ಡಾಕ್ಟರ್ ರಾಜಶೇಖರ್ ಹಳೆಮನೆಯವರು ಓರ್ವ ಸೂಕ್ಷ್ಮ ಸಂವೇದನೆಯುಳ್ಳ ಕನ್ನಡದ ಕಥೆಗಾರ, ಅಪರೂಪದ ಒಳನೋಟಗಳುಳ್ಳ ವಿಮರ್ಶಕರೆಂದೇ ಅವರು ಪ್ರಸಿದ್ಧರು. ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣಗಳಲ್ಲಿ ಸಕ್ರಿಯವಾಗಿ ಪ್ರಬಂಧ ಮಂಡನೆ ಮಾಡಿರುವ ಇವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಸಂಯೋಜಿಸಿದ ಸಮಾವೇಶದಲ್ಲಿ ಕರ್ನಾಟಕವನ್ನ ಪ್ರತಿನಿಧಿಸಿದವರು. ಅವರೊಂದಿಗೆ ಈಗ ನಾವು ಮಾತನಾಡೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ಎಲ್ಲ ಕನ್ನಡ ಕೇಳುಗರಿಗೆ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾ ಇದ್ದೇನೆ.
0: ಸರಿಗ, ಮೊದಲನೇದಾಗಿ ಕನ್ನಡದ ಪ್ರಸ್ತುತ ಸ್ಥಿತಿಗತಿ ಬಗ್ಗೆ ಮಾತನಾಡುವುದಾದ್ರೆ.
1: ಈ ಸಂದರ್ಭದಲ್ಲಿ ಕನ್ನಡದ ಸ್ಥಿತಿಗತಿ ಎಲ್ಲಾ ಕಾಲದಲ್ಲಿ ಇದ್ದ ಹಾಗೆ ಇದೆ. ಸುಮಾರು 2000 ವರ್ಷಗಳ ನಮ್ಮ ಕನ್ನಡ ಇತಿಹಾಸವನ್ನು ಗಮನಿಸಿದರೆ ಅದು ಅನೇಕ ಬಿಕ್ಕಟ್ಟುಗಳನ್ನು, ಸಮಸ್ಯೆಗಳನ್ನು, ಸವಾಲುಗಳನ್ನು ಎದುರಿಸ್ತಾ ಬಂದಿರುವಂಥದ್ದು.
0: ಹೌದು,
1: ಎದುರಿಸಿ ಅದು ಸದೃಢವಾಗಿದ್ದನ್ನು ಕೂಡ ನಾವು ಕಾಣ್ತೀವಿ. ಕವಿರಾಜ ಮಾರ್ಗ ಕೃತಿ ಬಂದ ಮೇಲೆ ಚಂಪು ಅನ್ನುವಂಥ ಒಂದು ಸಾಹಿತ್ಯ ಹುಟ್ಟುಕೊಳ್ತು, ಆಮೇಲೆ ವಚನ ಅನ್ನುವಂಥ ಸಾಹಿತ್ಯ ಹುಟ್ಟುಕೊಳ್ತು, ಕೀರ್ತನ ಸಾಹಿತ್ಯ ಹುಟ್ಟುಕೊಳ್ತು, ಷಟ್ಪದಿ ಸಾಹಿತ್ಯ ಹುಟ್ಟುಕೊಳ್ತು, ರಗಳೆ ಸಾಹಿತ್ಯ ಹುಟ್ಟುಕೊಳ್ತು, ಸ್ವರವಚನ ಹುಟ್ಟುಕೊಳ್ತು, ತತ್ವಪದಗಳು ಹುಟ್ಟುಕೊಳ್ತು, ನಾಟಕ ಸಾಹಿತ್ಯ ಹುಟ್ಟುಕೊಳ್ತು, ಆಮೇಲೆ ಹೊಸಗನ್ನಡದ ಸಂದರ್ಭದಲ್ಲಿ ಒಂದು ದೊಡ್ಡ ಚಳುವಳಿ ರೀತಿಯಲ್ಲಿ ಸಾಹಿತ್ಯ ಸೃಷ್ಟಿಯಾಯಿತು. ಇವತ್ತಿಗೂ ಕೂಡ ಸಾಹಿತ್ಯ ಸೃಷ್ಟಿಯಾಗ್ತಾ ಇದೆ, ಜನರು ಅದನ್ನ ಓದ್ತಾ ಇದ್ದಾರೆ. ಇದು ಒಂದು ಆಶಾದಾಯಕ ಬೆಳವಣಿಗೆ. ಇದು ಸಮಸ್ಯೆ ಏನು ಈ ಸಂದರ್ಭದಲ್ಲಿ ಅಂದರೆ, ಕನ್ನಡ ಭಾಷೆ ಅದು ಒಂದು ಶಿಕ್ಷಣದ ಭಾಷೆಯಾಗಿ ರೂಪುಗೊಳ್ಳದೇ ಇರುವಂಥದ್ದು.
0: ಹೌದು,
1: ಅದು ಶಿಕ್ಷಣದ ಭಾಷೆ ಆಗದೇ ಹೋದಾಗ ಅದು ತುಂಬಾ ಆತಂಕವನ್ನು ಎದುರಿಸಬೇಕಾಗುತ್ತೆ. ಈಗ ಕರ್ನಾಟಕವನ್ನು ಗಮನಿಸಿದರೆ ಇಲ್ಲಿ ಯಥೇಚ್ಛವಾಗಿ ಇಂಗ್ಲಿಷ್ ಶಾಲೆಗಳು ಬೆಳೀತಾ ಇದೆ. ಕನ್ನಡಿಗರು ಇಂಗ್ಲಿಷ್ ಕಲಿಬೇಕು, ಇಂಗ್ಲಿಷ್ ಕಲಿಬಾರದು ಅಂತ ಯಾರೂ ಹೇಳೋದಿಲ್ಲ. ಆದರೆ ಕಲಿಸುವ ವಿಧಾನ ತುಂಬಾ ಏಕಮುಖವಾಗಿರುವಂಥದ್ದು. ಅಂದ್ರೆ ಇಂಗ್ಲಿಷ್ ಶಾಲೆಗಳಿಗೆ 1 ಲಕ್ಷ ಶುಲ್ಕ ತಗೊಳ್ಳೋದು, 2 ಲಕ್ಷ ಶುಲ್ಕ ತಗೊಳ್ಳೋದು, ಮಕ್ಕಳನ್ನು ತುಂಬಾ ಒತ್ತಡದಲ್ಲಿಡುವಂಥದ್ದು, ಅವರ ಸಹಜತೆಯನ್ನ ನಾಶ ಮಾಡುವಂಥದ್ದು, ಒಂದು ರೀತಿಯ ಒತ್ತಡದಲ್ಲಿ ಮಕ್ಕಳನ್ನ ಬೆಳೆಸ್ತಾ ಹೋಗುವಂಥದ್ದು. ಇದರಿಂದ ಮಕ್ಕಳು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕುಗ್ಗುತ್ತಾ ಹೋಗ್ತಾರೆ. ಮತ್ತು ಅವರು ಒಂದು ಸಮಾಜದ ನಡುವಿನ, ಪರಿಸರದ ನಡುವಿನ, ಕುಟುಂಬದ ನಡುವಿನ ಸಂಪರ್ಕವನ್ನ ಕಳ್ಕೊಳ್ತಾ ಹೋಗ್ತಾರೆ. ಇದು ನಮ್ಮ ಅಧ್ಯಯನದಲ್ಲಿ ಮತ್ತು ವಿಸ್ತಾರವಾಗಿ ಇಂಗ್ಲಿಷ್ ಶಾಲೆಗಳನ್ನು ಅಧ್ಯಯನ ಮಾಡಿದವರು ಕೊಡುವಂತ ಒಂದು ವರದಿ ಇದು. ಇದು ನಮ್ಮ ಬಹಳ ದೊಡ್ಡ ಸಮಸ್ಯೆ. ಇದು ಅಂದ್ರೆ ಇಂಗ್ಲಿಷ್ ಶಾಲೆಗಳು ಬಲಗೊಳ್ತಾ ಇರುವಂತದ್ದು, ಇಂಗ್ಲಿಷ್ ಶಾಲೆಗಳು ಬಲಗೊಂಡು ಅವು ಸ್ವಾಯತ್ತತೆಯನ್ನು ಪಡ್ಕೊಳ್ತಾ ಇರುವಂತದ್ದು, ಆ ಸ್ವಾಯತ್ತತೆಯನ್ನು ಪಡೆದುಕೊಂಡು ಕನ್ನಡದ ಮೇಲೆ ಸವಾರಿ ಮಾಡ್ತಾ ಇರುವಂತದ್ದು, ಇದು ಈಗಿನ ಬಹಳ ದೊಡ್ಡ ಸಮಸ್ಯೆ. ಮತ್ತೆ ಇದನ್ನ ಸಮಾಜಿಕೀಕರಣಗೊಳಿಸಿರುವಂತದ್ದು. ಈ ಸಮಾಜಿಕೀಕರಣಗೊಳಿಸೋದು ಅಂತಂದ್ರೆ ಎಲ್ಲರೂ ಇದೇ ಶಾಲೆಗೆ ಬಂದ್ರೆ ಮಾತ್ರ ನಿಮಗೆ ಭವಿಷ್ಯ ಇದೆ, ಈ ಶಾಲೆಯಲ್ಲಿ ಕಲ್ತ್ರ ಮಾತ್ರ ನೀವು ಜಾಣರಾಗ್ಲಿಕ್ಕೆ ಸಾಧ್ಯ ಇದೆ, ಬುದ್ಧಿವಂತರಾಗ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂತ ಒಂದು ಮಾನಸಿಕ ವಾತಾವರಣವನ್ನು ಸೃಷ್ಟಿ ಮಾಡುವಂಥದ್ದು. ಇದು ಈ ಸಂದರ್ಭದ ಬಹಳ ದೊಡ್ಡ ಸಮಸ್ಯೆ. ಇದು ಮತ್ತು ಜಾಗತೀಕರಣದ ನಂತರ ನಾವೇನ್ ಮಾಡಿದ್ದೇವೆ ಅಂತಂದ್ರೆ ಅನೇಕ ವಿದೇಶಿ ಕಂಪನಿಗಳಿಗೆ ಇಲ್ಲಿ ಸ್ಥಾನ ಕೊಟ್ಟಿದ್ದೇವೆ.
0: ಹೌದು,
1: ಆ ಎಲ್ಲಾ ವಿದೇಶಿ ಕಂಪನಿಗಳಿಗೆ ಉದ್ಯೋಗಕ್ಕೆ ಬೇಕಾದ ಒಂದು ಶೈಕ್ಷಣಿಕ ವಾತಾವರಣವನ್ನ ನಾವು ಶಾಲೆ ಕಾಲೇಜುಗಳಲ್ಲಿ ರೂಪಿಸ್ತಾ ಇದ್ದೀವಿ. ಇದು ನಮ್ಮ ಸಮಸ್ಯೆ. ಬಟ್ ಪರಿಸರವನ್ನು ಸಂರಕ್ಷಣೆ ಮಾಡಿಕೊಳ್ಳೋದು ಹೇಗೆ, ಒಂದು ಸಮಾಜವನ್ನು ಸಂರಕ್ಷಣೆ ಮಾಡಿಕೊಳ್ಳೋದು ಹೇಗೆ, ಒಂದು ಕುಟುಂಬದಲ್ಲಿ ಮಾನವೀಯ ಮೌಲ್ಯಗಳ ಜೊತೆಗೆ ಬದುಕುವಂಥದ್ದು ಹೇಗೆ, ಉತ್ತಮ ನಾಗರಿಕರಾಗುವಂಥದ್ದು ಹೇಗೆ, ಒಂದು ಹೊಸ ಸಮಾಜವನ್ನು ನಿರ್ಮಾಣ ಮಾಡುವಂಥದ್ದು ಹೇಗೆ ಅನ್ನುವಂಥ ಒಂದು ಶೈಕ್ಷಣಿಕ ವಾತಾವರಣವನ್ನು ನಾವು ಸೃಷ್ಟಿ ಮಾಡದೇ ಇರುವಂಥದ್ದು ಬಹಳ ದೊಡ್ಡ ಸಮಸ್ಯೆ. ಹೀಗಾಗಿ ಕನ್ನಡ ಭಾಷೆ ಈ ಎಲ್ಲ ಕಾರಣಕ್ಕಾಗಿ ಏನಾಗ್ತಾ ಇದೆ ಅಂದರೆ ಅದು ಸಮಸ್ಯೆಯನ್ನು ಎದುರಿಸ್ತಾ ಇರುವಂಥದ್ದು. ಈ ಕುರಿತು ನಾವು ಗಂಭೀರವಾಗಿ ಯೋಚನೆ ಮಾಡುವುದರ ಮೂಲಕ ಕನ್ನಡ ಭಾಷೆಯನ್ನು ನಾವು ಬೇರೆ ರೀತಿಯಲ್ಲಿ ಕಟ್ಟಿಕೊಳ್ಬೇಕಾದ, ರೂಪಿಸಿಕೊಳ್ಬೇಕಾದ ಅನಿವಾರ್ಯತೆ ಇದೆ. ಮತ್ತು ನಮ್ಮದಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ಭಾಷೆ ಅಂದರೆ ಮಾಧ್ಯಮ ಅಂತ ತಿಳ್ಕೊಂಡಿದ್ದೇವೆ ನಾವು. ಮಾಧ್ಯಮ ಮಾತ್ರ ಅಲ್ಲ, ಅದು ಭಾಷೆ ಅಂದರೆ ಒಂದು ಜನಾಂಗ, ಭಾಷೆ ಅಂದರೆ ಒಂದು ಭೌಗೋಳಿಕ ಪರಿಸರ, ಒಂದು ಭಾಷೆ ಅಂದರೆ ಸಂಪನ್ಮೂಲ, ಒಂದು ಭಾಷೆ ಅಂದರೆ ಸಂಸ್ಕೃತಿ, ಒಂದು ಭಾಷೆ ಅಂದರೆ ಆ ಭಾಷೆ ಸೃಷ್ಟಿ ಮಾಡಿದ ವೈವಿಧ್ಯಮಯ ಚಿಂತನೆ. ಒಂದು ಭಾಷೆಯನ್ನು ಕುರಿತು ನೀವು ಯೋಚನೆ ಮಾಡ್ತೀರಿ ಅಂದ್ರೆ ಈ ಎಲ್ಲಾ ಅಂಶಗಳನ್ನು ಕುರಿತು ನೀವು ಯೋಚನೆ ಮಾಡ್ತಾ ಇರ್ತೀರಿ. ನಮ್ಮ ಸಮಸ್ಯೆ ಏನಿದೆ ಅಂದ್ರೆ ಭಾಷೆ ಕೇವಲ ಮಾಧ್ಯಮ ಅನ್ಕೊಂಡು ಅದನ್ನ ಮಾಧ್ಯಮ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ. ಆದ್ರೆ ಭಾಷೆಯ ಒಳಗಡೆ ಇರುವಂತ ಈ ಜನಾಂಗ, ಈ ಭೌಗೋಳಿಕ ಪರಿಸರ, ಈ ಸಂಪನ್ಮೂಲ, ಈ ಸಂಸ್ಕೃತಿಯನ್ನ ನಾವು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ.
0: ಹೌದು,
1: ಒಂದು ಮಾಧ್ಯಮ ಮಾಡುವುದರ ಜೊತೆಗೆ ಈ ಎಲ್ಲಾ ಅಂಶಗಳನ್ನು ಕೂಡ ನಾವು ಇವತ್ತ ಯೋಚನೆ ಮಾಡಬೇಕಾಗಿದೆ. ಹಾಗೆ ಯೋಚನೆ ಮಾಡಿದಾಗ ಕರ್ನಾಟಕ ಏನು ಒಂದು ದೊಡ್ಡ ಪರಂಪರೆಯನ್ನ ತನ್ನ ಒಡಲೊಳಗಡೆ ಇಟ್ಕೊಂಡಿದೆ, ಅದು ಇನ್ನಷ್ಟು ಸಾಕಾರಗೊಳ್ಳಲಿಕ್ಕೆ ಬೆಳಲಿಕ್ಕೆ ಸಾಧ್ಯ ಆಗುತ್ತೆ.
0: ಈಗ ಈ ಕನ್ನಡ ಭಾಷೆಯ ಬಗ್ಗೆ ನಮ್ಮ ಸಮಾಜದಲ್ಲಿ ಒಂದು ಬೇರೆಯಾದಂತಹ ಧೋರಣೆ ಇದೆ, ಅಂತಹ ಮನಸ್ಥಿತಿಯನ್ನ ಹೋಗಲಾಡಿಸುವ ಬಗ್ಗೆ ನೀವು ವಿದ್ಯಾರ್ಥಿ ಸಮೂಹಕ್ಕೆ ಏನ್ ಹೇಳ್ತೀರಿ?
1: ವಿದ್ಯಾರ್ಥಿಗಳದ್ದು ಇದರಲ್ಲಿ ಏನು ತಪ್ಪಿಲ್ಲ, ಯಾಕಂದ್ರೆ ಪಾಪ ಅವರು ಕಲೀಲಿಕ್ಕೆ ಶಾಲೆಗೆ ಬರ್ತಾರೆ, ಕಾಲೇಜಿಗೆ ಬರ್ತಾರೆ. ಬಟ್ ವಿದ್ಯಾರ್ಥಿಗಳನ್ನು ರೂಪಿಸಬೇಕಾಗಿರ್ತಕ್ಕಂತಹ ಒಂದು ವರ್ಗ ಇದೆ ಅಲ್ವಾ, ಅವರು ಗಂಭೀರವಾಗಿ ಯೋಚನೆ ಮಾಡಬೇಕು. ಯಾಕಂದ್ರೆ ವಿದ್ಯಾರ್ಥಿಗಳನ್ನ ಶಿಕ್ಷಣ ಸಂಸ್ಥೆಗಳು ಹೇಗೆ ರೂಪಿಸ್ತವೆ, ಅಧ್ಯಾಪಕರು ಹೇಗೆ ರೂಪಿಸ್ತಾರೆ, ಸಮಾಜದ ಹಿರಿಯರು ಹೇಗೆ ರೂಪಿಸ್ತಾರೆ, ಆಡಳಿತ ಹೇಗೆ ರೂಪಿಸುತ್ತೆ, ಅವ್ರು ಹಾಗೆ ರೂಪುಗೊಳ್ತಾ ಹೋಗ್ತಾರೆ. ಬಹಳ ಸರಳವಾಗಿ ಕರ್ನಾಟಕದಲ್ಲಿ ಎಲ್ಲರಿಗೂ ಸಮಾನವಾಗಿ, ಸರಳವಾಗಿ, ಸುಲಭವಾಗಿ ಒಂದು ಗುಣಮಟ್ಟದ ಶಿಕ್ಷಣ ಸಿಗುವ ಹಾಗೆ ನಾವೊಂದು ವಾತಾವರಣವನ್ನು ಸೃಷ್ಟಿ ಮಾಡಿದರೆ ವಿದ್ಯಾರ್ಥಿಗಳು ತಮಗೆ ತಾವೇ ಬಲಗೊಳ್ತಾ ಹೋಗ್ತಾರೆ. ನಾವು ವಿದ್ಯಾರ್ಥಿಗಳನ್ನು ಒಡೆದು ಬಿಟ್ಟಿದ್ದೇವೆ. ನಾವು ಇಂಗ್ಲಿಷ್ ಶಾಲೆಯಲ್ಲಿ ಓದುವ ವಿದ್ಯಾರ್ಥಿಗಳು ಕನ್ನಡ ಶಾಲೆಯಲ್ಲಿ ಓದುವ ವಿದ್ಯಾರ್ಥಿಗಳು ಅಂತ.
0: ಹೌದು,
1: ಇಂಗ್ಲಿಷ್ ಶಾಲೆಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾನ್ಯತೆ ಇದೆ, ಕನ್ನಡ ಶಾಲೆಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾನ್ಯತೆ ಇಲ್ಲ. ಈಗ ನಾವು ಜಾತಿ ಅಸಮಾನತೆ ಕಾಣ್ತಾ ಇದ್ದೆವು, ಧರ್ಮದ ಅಸಮಾನತೆ ಕಾಣ್ತಾ ಇದ್ದೆವು, ವರ್ಗದ ಅಸಮಾನತೆ ಕಾಣ್ತಾ ಇದ್ದೆವು. ಬಟ್ ಮುಂದಿನ ದಿನಗಳಲ್ಲಿ ಇದೊಂದು ದೊಡ್ಡ ಅಸಮಾನತೆ ಸೃಷ್ಟಿಯಾಗುತ್ತೆ. ಇಂಗ್ಲಿಷ್ ಓದುವವರದೊಂದು ವರ್ಗ, ಕನ್ನಡ ಓದುವವರದೊಂದು ವರ್ಗ. ಹೀಗಾಗಿ ವಿದ್ಯಾರ್ಥಿಗಳನ್ನ ರೂಪಿಸಬೇಕಾದವರು ವಿದ್ಯಾರ್ಥಿಗಳಿಗೆ ಒಂದು ಸಮಾನವಾದ ಶಿಕ್ಷಣ ಕೊಡುವ ಕಡೆ ನಾವು ಗಮನ ಕೊಡಬೇಕು. ನಾವು ಆ ನಿಟ್ಟಿನಲ್ಲಿ ಶಾಲೆಗಳನ್ನ, ಕಾಲೇಜುಗಳನ್ನ ರೂಪಿಸ್ಬೇಕು. ನಾವು ಅಲ್ಲಿ ಬಡವರು ಶ್ರೀಮಂತರು ಅನ್ನುವಂಥ ವ್ಯತ್ಯಾಸ ಇರಲಾರದೆ ಎಲ್ಲರೂ ಒಂದೆಡೆ ಕುಳಿತು ಓದುವಂತಹ, ಜ್ಞಾನವನ್ನು ಹಂಚಿಕೊಳ್ಳುವಂತಹ ವಾತಾವರಣ ಸೃಷ್ಟಿ ಮಾಡಿದರೆ ಖಂಡಿತ ವಿದ್ಯಾರ್ಥಿಗಳು ಯಾವ ನೆಲದಲ್ಲಿ ಹುಟ್ಟಿರ್ತಾರೆ ಆ ನೆಲದ ಬಗ್ಗೆ ಅಭಿಮಾನ, ಪ್ರೀತಿ, ಗೌರವ ಬೆಳೆಸ್ಕೋತಾರೆ ಮತ್ತು ಅದನ್ನು ಸಂರಕ್ಷಣೆ ಮಾಡಿಕೊಳ್ಳಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಇದನ್ನ ನಾವು ಪಠ್ಯದಲ್ಲಿ ಕೊಡಬೇಕು. ನಾವು ನಮ್ಮ ಸಮಸ್ಯೆ ಏನಿದೆ ಅಂದ್ರೆ ಕರ್ನಾಟಕದಲ್ಲಿ ಬಹಳ ಅತ್ಯುತ್ತಮವಾದ ಪಠ್ಯಗಳನ್ನ ರೂಪಿಸಿ ನಾವು ಮಕ್ಕಳಿಗೆ ಕೊಡದೇ ಇರುವಂತದ್ದು. ಅದು ಮುಖ್ಯವಾಗಿ ಮಾನವಿಕಗಳಿಗೆ ಸಂಬಂಧಿಸಿದಾಗೆ ಅಂದ್ರೆ ಸಮಾಜ ಶಿಕ್ಷಣ, ಕನ್ನಡ ಶಿಕ್ಷಣ, ಸಾಹಿತ್ಯ ಶಿಕ್ಷಣ, ಭಾಷೆ ಶಿಕ್ಷಣದಲ್ಲಿ, ಇತಿಹಾಸ ಶಿಕ್ಷಣದಲ್ಲಿ ಬರ್ತಾ ಇರುವಂತಹ ಪಠ್ಯಗಳನ್ನ ನೋಡಿದ್ರೆ ಅವಷ್ಟು ಗುಣಮಟ್ಟದಿಂದ ಕೂಡಿಲ್ಲ. ಅವು ನಿಜವಾಗಲೂ ಮಕ್ಕಳ ಬೌದ್ಧಿಕ ಮಟ್ಟವನ್ನು ಹೆಚ್ಚು ಮಾಡುವಂತ, ಅವರೊಳಗಡೆ ಕನ್ನಡ ನಾಡಿನ ಬಗ್ಗೆ, ಕನ್ನಡ ಪರಿಸರದ ಬಗ್ಗೆ, ಕನ್ನಡ ಚರಿತ್ರೆಯ ಬಗ್ಗೆ, ಕನ್ನಡ ಸಂಪನ್ಮೂಲದ ಬಗ್ಗೆ ಒಂದು ದೊಡ್ಡ ಗೌರವವನ್ನು ಬೆಳೆಸುವಂತ, ಜ್ಞಾನವನ್ನು ಬೆಳೆಸುವಂತ, ಅವರೊಳಗಡೆ ಜಾಗೃತಿ ಮೂಡಿಸುವಂತ ಪಠ್ಯಗಳಿಲ್ಲ. ಅದರಲ್ಲಿ ನಾವು ಅನೇಕ ಬಗೆಯ ರಾಜಕೀಯ ಒತ್ತಾಸೆಗಳಿಂದ ಗೊಂದಲವನ್ನುಂಟು ಮಾಡಿ ವಿದ್ಯಾರ್ಥಿಗಳನ್ನು ಕೂಡ ಗೊಂದಲದಲ್ಲಿ ಮುಳುಗಿಸ್ತಾ ಇದ್ದೇವೆ. ಹೀಗಾಗಿ ನಾವೆಲ್ಲ ಸೇರಿ ವಿದ್ಯಾರ್ಥಿಗಳನ್ನ ಈ ನಿಟ್ಟಿನಲ್ಲಿ ಬಲಗೊಳಿಸುವ ಪ್ರಯತ್ನ ಮಾಡಬೇಕು.
0: ಈಗ ಆಡಳಿತ ಭಾಷೆ ಮತ್ತು ಶೈಕ್ಷಣಿಕ ಭಾಷೆಯಾಗಿ ಕನ್ನಡ, ಇದರ ಬಗ್ಗೆ ತಮ್ಮ ವಿಮರ್ಶೆ ಏನು?
1: ಇದಕ್ಕೆ ಅನೇಕ ಕಾರಣಗಳಿದೆ. ಮೊದಲ ಕಾರಣ ಏನು ಅಂತಂದ್ರೆ ನಮ್ಮ ಭಾರತದ ಆರ್ಥಿಕತೆಯನ್ನ ರೂಪಿಸ್ತಾ ಇರತಕ್ಕಂಥವ್ರು ಯಾರು, ಆರ್ಥಿಕ ಯೋಜನೆಗಳನ್ನ ರೂಪಿಸ್ತಾ ಇರತಕ್ಕಂಥವ್ರು ಯಾರು, ಒಂದು ಆದಾಯವನ್ನ ಹೆಚ್ಚು ಮಾಡಿ ಜನರ ತಲೆವರಮಾನವನ್ನ ಹೆಚ್ಚು ಮಾಡ್ತಾ ಇರತಕ್ಕಂಥವ್ರು ಯಾರು ಅಂತ ಯೋಚನೆ ಮಾಡಿದ್ರೆ ಎಲ್ಲ ವಿದೇಶಿ ಕಂಪನಿಗಳು ಅಥವಾ ಭಾರತದಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಬಂಡವಾಳಶಾಹಿ ಕಂಪನಿಗಳು ಅವು ಆರ್ಥಿಕತೆಯನ್ನು ರೂಪಿಸ್ತಾ ಇರತಕ್ಕಂಥವು. ನಿಜವಾಗಲೂ ಒಂದು ಆರ್ಥಿಕತೆಯನ್ನು ರೂಪಿಸ್ತಕ್ಕಂಥವ್ರು, ಬಲಗೊಳಿಸ್ತಕ್ಕಂಥವ್ರು ಜನಗಳು. ಯಾಕಂದ್ರೆ ಜನಗಳು ದುಡಿತಾರೆ, ಆದಾಯ ಗಳಿಸ್ತಾರೆ, ಅವರು ತೆರಿಗೆ ಕಟ್ತಾರೆ, ಅದರಿಂದ ಆರ್ಥಿಕ ಸಂಪನ್ಮೂಲ ಬೆಳೀತಾ ಹೋಗುತ್ತೆ. ಆದರೆ ಆ ಕಡೆ ನಾವು ಗಮನ ಕೊಡೋದಿಲ್ಲ. ನಾವು ಜನಸಾಮಾನ್ಯರು ರೂಪಿಸುವಂತ ಒಂದು ಆರ್ಥಿಕತೆಯ ಕಡೆ ಯಾವತ್ತೂ ನಾವು ಗಮನನೇ ಕೊಟ್ಟಿಲ್ಲ. ನಾವು ಏನ್ ಮಾಡ್ತಾ ಇದ್ದೇವೆ ಅಂದ್ರೆ ಇವರು ತಮಗೆ ಬೇಕಾದ ರೀತಿಯಲ್ಲಿ ಒಂದು ಆರ್ಥಿಕತೆಯನ್ನು ರೂಪಿಸ್ತಾ ಇದ್ದಾರೆ. ಹೀಗಾಗಿ ಏನಾಗುತ್ತೆ ಅಂದ್ರೆ ಈ ಆರ್ಥಿಕತೆಯಲ್ಲಿ ಬಲಾಢ್ಯರಾಗಿರ್ತಕ್ಕಂಥವ್ರು ಈ ಸಾಂಸ್ಕೃತಿಕ ಪರಿಸರದ ಮೇಲೆ, ಸಾಂಸ್ಕೃತಿಕ ಸಮಾಜದ ಮೇಲೆ ಒಂದು ಹಿಡಿತವನ್ನು ಸಾಧಿಸ್ಲಿಕ್ಕೆ ಅವ್ರು ಪ್ರಯತ್ನ ಮಾಡ್ತಾರೆ. ಆ ಕಾರಣಕ್ಕಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆಡಳಿತದಲ್ಲಿ ಒಂದು ಪ್ರಾದೇಶಿಕ ಭಾಷೆ ಮಾನ್ಯತೆ ಪಡೆಯೋದನ್ನು ಒಪ್ಪೋದಿಲ್ಲ ಅವರು. ಹಾಗೆ ಒಂದು ಆರ್ಥಿಕತೆಯನ್ನು ರೂಪಿಸ್ತಕ್ಕಂಥ ಜನಗಳು ಏನ್ ಮಾಡ್ತಾರೆ ಅಂದ್ರೆ ಶಿಕ್ಷಣ ಸಂಸ್ಥೆಗಳನ್ನು ಕಟ್ತಾ ಹೋಗ್ತಾರೆ, ಶಾಲೆಗಳನ್ನು ಕಟ್ತಾ ಹೋಗ್ತಾರೆ, ಕಾಲೇಜುಗಳನ್ನು ಕಟ್ತಾ ಹೋಗ್ತಾರೆ, ಉನ್ನತ ಶಿಕ್ಷಣವನ್ನು ಕಟ್ತಾ ಹೋಗ್ತಾರೆ. ಆ ಕಟ್ತಾ ಹೋಗ್ತಕ್ಕಂಥವರೆಲ್ಲ ಪ್ರಾದೇಶಿಕ ಭಾಷೆಗೆ ಒಂದು ಸ್ಥಾನವೇ ಕೊಡೋದಿಲ್ಲ ಅವರು. ಅವಾಗ ಏನಾಗುತ್ತೆ ಅಂತಂದ್ರೆ ಪ್ರಾದೇಶಿಕ ಭಾಷೆಗೆ ಒಂದು ಮಾನ್ಯತೆನೇ ಬರೋದಿಲ್ಲ. ಮತ್ತೆ ಯಾರು ಈ ಆರ್ಥಿಕತೆಯನ್ನು ರೂಪಿಸ್ತಾರೆ ಅವರೇ ರಾಜಕಾರಣದ ವಾರಸುದಾರರಾಗ್ತಾರೆ, ನಮ್ಮಲ್ಲಿ ಆಡಳಿತದ ಭಾಗ ಆಗ್ತಾರೆ ಅವರು. ಹೀಗಾಗಿ ಒಂದು ಪ್ರಾದೇಶಿಕ ಭಾಷೆಗೆ ಏನು ಸ್ಥಾನಮಾನ ಸಿಗಬೇಕು, ಏನು ಮಾನ್ಯತೆ ಸಿಗಬೇಕು, ಅದು ಸಿಗೋದೇ ಇಲ್ಲ. ಯಾಕಂದರೆ ಒಂದು ಆರ್ಥಿಕತೆಯನ್ನು ರೂಪಿಸ್ತಕ್ಕಂಥವರು ಇದೇ ವರ್ಗ, ಅದೇ ವರ್ಗ ಏನು ಮಾಡ್ತಾ ಇದೆ ಅಂದರೆ ಆಡಳಿತವನ್ನು ರೂಪಿಸ್ತಾ ಇದೆ. ಹೀಗಾಗಿ ಏನಾಗುತ್ತೆ ಅಂದರೆ ಜನಸಾಮಾನ್ಯರು ಮಾತಾಡ್ತಕ್ಕಂಥ, ಜನಸಾಮಾನ್ಯರು ಯೋಚನೆ ಮಾಡ್ತಕ್ಕಂಥ, ಜನಸಾಮಾನ್ಯರು ಸೃಷ್ಟಿಸ್ತಕ್ಕಂಥ ಒಂದು ಸೃಜನಶೀಲತೆ ಏನಿದೆ, ಜ್ಞಾನ ಏನಿದೆ, ಅದು ಇಲ್ಲಿ ಅವಕಾಶಕ್ಕೆ ಆಸ್ಪದವೇ ಇಲ್ಲದ ಸ್ಥಿತಿ ಬಂದ್ಬಿಡುತ್ತೆ. ಆದ್ದರಿಂದ ಮೊದಲು ಬದಲಾಗಬೇಕಾದೇನಂತಂದ್ರೆ, ಏನು ಆರ್ಥಿಕತೆಯನ್ನು ರೂಪಿಸ್ತಾ ಇರತಕ್ಕಂಥ ಒಂದು ವರ್ಗ ಇದೆ, ಆ ವರ್ಗ ಏನೊಂದು ಆಡಳಿತದಲ್ಲಿ ಬರ್ತಾ ಇದೆ, ಇದರ ಸ್ವರೂಪ ಬದಲಾಗಬೇಕಾಗಿದೆ. ನಿಜವಾಗಲೂ ಯಾರು ಜನಸಾಮಾನ್ಯರಿದ್ದಾರೆ, ಅತ್ಯಂತ ಸಾಮಾನ್ಯವಾಗಿ ಜೀವನ ಮಾಡ್ತಾ ಇದ್ದಾರೆ, ಅವರು ಆಡಳಿತದ ಭಾಗ ಆಗಬೇಕಾಗಿದೆ, ಅವರು ಆರ್ಥಿಕತೆಯ ಭಾಗ ಆಗಬೇಕಾಗಿದೆ. ಇದು ನಮ್ಮ ಎಲ್ಲ ಸುಧಾರಣಾವಾದಿಗಳ ಬಹುದೊಡ್ಡ ಕನಸು, ಮುಖ್ಯವಾಗಿ ಗಾಂಧೀಜಿಯ ಬಹುದೊಡ್ಡ ಕನಸು. ಇದನ್ನೇ ನಾವು ಗ್ರಾಮಗಳ ಪುನರುತ್ಥಾನ, ಗ್ರಾಮಗಳ ವಿಕೇಂದ್ರೀಕರಣ, ಗ್ರಾಮಗಳ ಕೌಶಲ್ಯ ಅಭಿವೃದ್ಧಿ, ಈ ಹಿನ್ನೆಲೆಯಲ್ಲಿ ನಾವು ನೋಡಬೇಕು. ಈ ಹಿನ್ನೆಲೆಯಲ್ಲಿ ನೀವು ಆಡಳಿತವನ್ನು ರೂಪಿಸಿದರೆ, ಆರ್ಥಿಕತೆಯನ್ನು ರೂಪಿಸಿದರೆ, ಬಹುಶಃ ಕನ್ನಡಕ್ಕೆ ಒಂದು ಸ್ಥಾನಮಾನ ಸಿಗಬಹುದು ಮತ್ತು ಕನ್ನಡ ಮಾತಾಡುವವರಿಗೆ ಒಂದು ಮರ್ಯಾದೆ ಗೌರವ ಬರಬಹುದು.
0: ಈಗ ತಂತ್ರಜ್ಞಾನ ಮತ್ತು ವಿಜ್ಞಾನದ ಬೆಳವಣಿಗೆಯಲ್ಲಿ ಕನ್ನಡ ಅಂದ್ರೆ ಇಂತಹ ಸಮಗ್ರ ವಿಚಾರಗಳನ್ನು ಕನ್ನಡ ಭಾಷೆಯಲ್ಲಿ ತಲುಪಿಸುವ ಬಗ್ಗೆ ಮಾತನಾಡಬಹುದು.
1: ಈಗ ನಿಮಗೆಲ್ಲ ಗೊತ್ತಿದೆ, ವಿಜ್ಞಾನ ಮತ್ತು ತಂತ್ರಜ್ಞಾನ ನಮ್ಮಲ್ಲಿ ಹೆಚ್ಚು ಜನಸಾಮಾನ್ಯರಿಗೆ ಮತ್ತು ಸಮಾಜಕ್ಕೆ ಹತ್ತಿರ ಆಗ್ತಾ ಹೋಗಿರುವಂಥದ್ದು 18ನೇ ಶತಮಾನದಿಂದ. ಆ ಪೂರ್ವದಲ್ಲಿ ವಿಜ್ಞಾನವೂ ಇರಲಿಲ್ಲ, ತಂತ್ರಜ್ಞಾನವೂ ಇಲ್ಲ, ಇದ್ರೂ ಕೂಡ ಅದು ಬೇರೆ ಸ್ವರೂಪದಲ್ಲಿತ್ತು. ಅದು ಅಂದರೆ ಒಂದು ಪ್ರಾದೇಶಿಕ ಭಾಷೆಯ ಮೇಲೆ ಸವಾರಿ ಮಾಡುವಷ್ಟೇನು ಅದು ಬಲಾಢ್ಯವಾಗಿರಲಿಲ್ಲ. ಆದರೆ ಈಗೇನಾಗಿದೆ ಅಂದರೆ ಅದು ತಂತ್ರಜ್ಞಾನ ಮತ್ತು ವಿಜ್ಞಾನ ಅನ್ನುವಂಥದ್ದು ಬಹಳ ಪ್ರಬಲವಾಗಿ ನಮ್ಮ ಜನಜೀವನವನ್ನು ರೂಪಿಸ್ತಾ ಇರತಕ್ಕಂಥದ್ದು. ಬಟ್ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಇಂಥದ್ದೇ ಭಾಷೆ ಅಂತಿಲ್ಲ. ಈಗ ವಿಜ್ಞಾನ ಮತ್ತು ತಂತ್ರಜ್ಞಾನ ಅನ್ನುವಂತಹ ಈ ಜ್ಞಾನ ಶಾಖೆಗಳು ಇದೇ ಭಾಷೆಯನ್ನು ಬಳಸಬೇಕಂತೇನು ಹೇಳೋದಿಲ್ಲ. ಅವು ನಾವು ಯಾವ ಭಾಷೆಯಲ್ಲಿ ಅವುಗಳನ್ನು ರೂಪಿಸ್ತಾ ಹೋಗ್ತವೋ ಆ ಭಾಷೆಯಲ್ಲಿ ಏನಾಗ್ತವೆ, ರಚನೆ ಆಗ್ತಾ ಹೋಗ್ತವೆ. ಸಮಸ್ಯೆ ಏನು ಅಂದರೆ, ಈ ವಿಜ್ಞಾನ ಅನ್ನೋದು ಮತ್ತು ತಂತ್ರಜ್ಞಾನ ಅನ್ನೋದು ಅದು ಹೊರಗಡೆಯಿಂದ ಬಂದಿರತಕ್ಕಂಥ ಜ್ಞಾನ ಶಾಖೆಗಳು. ಈಗ ಇಂಗ್ಲೆಂಡಿಂದ ಬಂದಿದೆ, ಅಮೆರಿಕದಿಂದ ಬಂದಿದೆ, ಜಪಾನಿಂದ ಬಂದಿದೆ, ಜರ್ಮನಿಯಿಂದ ಬಂದಿದೆ, ಕೊರಿಯಾದಿಂದ ಬಂದಿದೆ. ಹೀಗಾಗಿ ಅವು ಏನಾಗಿದೆ ಅಂದರೆ ಆ ಭಾಷೆಯಲ್ಲಿ ನಮ್ಮ ಜೊತೆಗೆ ಮಾತಾಡ್ತಾ ಇದ್ದಾವೆ, ಅದು ಅನಿವಾರ್ಯ ಕೂಡ ನಮಗೆ. ಆದರೆ ನಾವೇನು ಮಾಡಬೇಕಾಗಿದೆ ಅಂತಂದರೆ, ಆ ಭಾಷೆಯಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಆ ಜ್ಞಾನವನ್ನು ಬಹಳ ಸಮರ್ಥವಾಗಿ ಕನ್ನಡ ಭಾಷೆಗೆ ನಾವು ತಂದುಕೊಳ್ಬೇಕಾಗಿದೆ. ಕನ್ನಡ ಭಾಷೆಗೆ ತಂದುಕೊಂಡು ಅದನ್ನು ಕನ್ನಡಿಗರಿಗೆ ತಲುಪಿಸ್ಬೇಕಾಗಿದೆ. ಹಾಗೆ ತಲುಪಿಸಿದಾಗ ಏನಾಗುತ್ತೆ ಅಂದರೆ, ಕನ್ನಡಿಗರು ಓ ಈ ತಂತ್ರಜ್ಞಾನ ನಮ್ಮದೇ ಅನಿಸ್ಲಿಕ್ಕೆ ಶುರುವಾಗುತ್ತೆ, ಅವರಿಗೆ ಈ ವಿಜ್ಞಾನ ನಮ್ಮದೇ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಮತ್ತು ಈ ತಂತ್ರಜ್ಞಾನ ಮತ್ತು ವಿಜ್ಞಾನವನ್ನು ನಾವು ಆದಷ್ಟು ಕನ್ನಡ ಪರಿಭಾಷೆಯ ಮೂಲಕ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತಾ? ಮುಖ್ಯವಾಗಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ, ಹಿಂದುಳಿದ ವರ್ಗದ ಮಕ್ಕಳಿಗೆ, ಆರ್ಥಿಕವಾಗಿ ದುರ್ಬಲವಾಗಿರತಕ್ಕಂಥ ಮಕ್ಕಳಿಗೆ, ಸಾಮಾಜಿಕವಾಗಿ ಶೋಷಣೆ ಅಪಮಾನಕ್ಕೀಡಾಗಿರ್ತಕ್ಕಂಥ ಮಕ್ಕಳಿಗೆ ನಾವು ಈ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ನಮ್ಮ ಭಾಷೆಯಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತಾ ಅಂತ ನಾವು ಯೋಚನೆ ಮಾಡಿದರೆ, ಹಾಗೆ ಕೊಡೋ ಪ್ರಯತ್ನಗಳು ಜರ್ಮನ್ ದೇಶದಲ್ಲಿ ಆಗಿದೆ, ಜಪಾನ್ ದೇಶದಲ್ಲಿ ಆಗಿದೆ, ದಕ್ಷಿಣ ಕೊರಿಯಾದಲ್ಲಿ ಆಗಿದೆ, ಚೀನಾ ದೇಶದಲ್ಲಿ ಆಗಿದೆ. ಆ ಥರದ ಪ್ರಯತ್ನಗಳನ್ನು ಮಾಡಿದಾಗ ಖಂಡಿತ ಕನ್ನಡ ಭಾಷೆ, ಕನ್ನಡ ಭಾಷೆಯನ್ನು ಮಾತಾಡ್ತಕ್ಕಂಥವರು ನಾವು ಕೂಡ ತಂತ್ರಜ್ಞಾನದ ಒಂದು ಭಾಗ, ವಿಜ್ಞಾನದ ಒಂದು ಭಾಗ, ಅದೇನು ನಮಗೆ ದೂರ ಇಲ್ಲ ಅಂತ ಅನಿಸುತ್ತೆ. ಆ ಥರದ ಪ್ರಯತ್ನಗಳನ್ನು ನಾವೆಲ್ಲ ಮಾಡಬೇಕು.
0: ಈ ಕನ್ನಡ ಭಾಷೆಯತ್ತ ನಮ್ಮ ಯುವ ಸಮೂಹ ಹೆಚ್ಚು ಒತ್ತು ಕೊಡಬೇಕು ಅಥವಾ ಅದರ ಬಗ್ಗೆ ಒಲವನ್ನ ತೋರ್ಪಡಿಸಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾದಂತಹ ಪ್ರಯತ್ನಗಳನ್ನೆಲ್ಲ ಮಾಡಬಹುದು?
1: ನಾವು ಮೊದಲು ಮಾಡಬೇಕಾದದ್ದೇನು ಅಂತಂದ್ರೆ, ಕನ್ನಡ ಶಾಲೆಗಳನ್ನು ಬಲಗೊಳಿಸಬೇಕು. ಪ್ರತಿ ಹಳ್ಳಿಗಳಲ್ಲಿ ಬಹಳ ಅತ್ಯುತ್ತಮವಾಗಿರತಕ್ಕಂಥ ಕನ್ನಡ ಶಾಲೆಗಳನ್ನು ನಾವು ರಚನೆ ಮಾಡಬೇಕು. ಎಲ್ಲಾ ಸವಲತ್ತುಗಳು ಅಲ್ಲಿ ಕೊಡಬೇಕು.
0: ಹೌದು,
1: ತಂತ್ರಜ್ಞಾನ, ವಿಜ್ಞಾನ, ಅಂತರ್ಜಾಲ, ಪೀಠೋಪಕರಣಗಳು, ಕಟ್ಟಡಗಳು ಎಲ್ಲವೂ ಕೂಡ ನಾವು ಅವರಿಗೆ ಸಮಗ್ರವಾಗಿ ಒದಗಿಸಬೇಕು ಬಹಳ ಮುಖ್ಯವಾಗಿ. ಮತ್ತು ಅಲ್ಲಿ ಕನ್ನಡದ ಜೊತೆಗೆ ಇಂಗ್ಲಿಷ್ ಭಾಷೆಯನ್ನು ಕೂಡ ಅಷ್ಟೇ ಸಮರ್ಥವಾಗಿ ಕಲಿಸ್ಬೇಕು ನಾವು. ಅವಾಗ ಏನಾಗ್ತಾರೆ ಅಂತಂದ್ರೆ, ಹಳ್ಳಿಯಲ್ಲಿರ್ತಕ್ಕಂಥ ಮಕ್ಕಳು ಯಾವುದೋ ಒಂದು ಇಂಗ್ಲಿಷ್ ಶಾಲೆಯನ್ನ ಹುಡ್ಕೊಂಡು ಹೋಗೋದು ತಪ್ಪುತ್ತೆ, ಹೆಚ್ಚು ಸವಲತ್ತುಗಳಿರ್ತಕ್ಕಂಥ ಶಾಲೆಗಳನ್ನ ಹುಡ್ಕೊಂಡು ಹೋಗೋದು ತಪ್ಪುತ್ತೆ. ಹೀಗಾಗಿ ಪ್ರತಿ ಹಳ್ಳಿಗಳಲ್ಲಿ ಆಯಾ ಜನಸಂಖ್ಯೆಗೆ ಅನುಗುಣವಾಗಿ ಕನ್ನಡ ಶಾಲೆಗಳನ್ನ ಸಮರ್ಥವಾಗಿ ನಾವು ಬಲಾಢ್ಯವಾಗಿ ನಾವು ಕಟ್ಟುತ್ತಾ ಹೋದ್ರೆ, ಮತ್ತು ಅಲ್ಲಿ ಯಾರು ಶಿಕ್ಷಣ ಪರಿಣಿತರಿದ್ದಾರೆ, ಯಾರು ಒಂದು ಶಿಕ್ಷಣವನ್ನು ರೂಪಿಸಬೇಕಂತೇಳಿ ಇಚ್ಛಾಶಕ್ತಿ ಇದೆ, ಅಂಥವರನ್ನ ಪ್ರತಿ ಶಾಲೆಗೆ ನಿರ್ದೇಶಕರನ್ನಾಗಿಯೋ ಸಲಹೆಗಾರರನ್ನಾಗಿಯೋ ಅಥವಾ ಅಲ್ಲಿ ಅಧ್ಯಾಪಕರನ್ನಾಗಿಯೋ ನೇಮಕ ಮಾಡ್ತಾ ಹೋದಾಗ ಅವರು ಅಲ್ಲಿ ಒಂದು ದೊಡ್ಡ ಶೈಕ್ಷಣಿಕ ಪರಿಸರವನ್ನೇ ರೂಪಿಸಿಬಿಡ್ತಾರೆ. ಈ ತರದ ಪ್ರಯತ್ನಗಳು ಆಗಿದೆ. ಗಾಂಧೀಜಿ ಈ ತರದ ಪ್ರಯತ್ನಗಳು ಮಾಡ್ತಾ ಇದ್ರು ಅವರ ಸಬರಮತಿ ಆಶ್ರಮದಲ್ಲಿ. ರವೀಂದ್ರ ಟಾಗೂರು ಈ ತರದ ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ಈಗಲೂ ಕೂಡ ಕೆಲವರು ಈ ತರದ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಹೀಗೆ ಮಾಡುವುದರ ಮೂಲಕ ನಾವು ಖಂಡಿತ ಏನೊಂದು ಯುವ ಸಮುದಾಯ ಇದೆ ಅವರನ್ನ ಸೆಳೆಯಬಹುದು. ನಾವು ಈ ಶಾಲೆಯಲ್ಲಿ ಓದಬಹುದು. ಅದು ಕಲಿಕೆ ಅಂದ್ರೆ ಕೇವಲ ಒಂದು ಪಠ್ಯವನ್ನ ದಾಟಿಸೋದಲ್ಲ, ಇಡೀ ಒಂದು ಹಳ್ಳಿಯಲ್ಲಿ ಏನೆಲ್ಲ ಸೃಷ್ಟಿಯಾಗಿದೆ, ಅದು ಕೋಲಾಟ ಇರಬಹುದು, ಡಪ್ಪಿನಾಟ ಇರಬಹುದು, ಯಕ್ಷಗಾನ ಇರಬಹುದು, ಬಯಲಾಟ ಇರಬಹುದು, ಹಳ್ಳಿ ಹಾಡುಗಳಿರ್ಬೋದು, ಹಳ್ಳಿಯ ಕೌಶಲ್ಯಗಳಿರ್ಬೋದು, ಅದೆಲ್ಲವನ್ನು ಕೂಡ ನಾವು ಕಲಿಸ್ತಾ ಹೋಗ್ಬೇಕು. ಹಾಗೆ ಕಲಿಸುವಾಗ ನೀವು ಪ್ರಾದೇಶಿಕ ಭಾಷೆಯನ್ನೇ ಬಳಸ್ಬೇಕು, ನೀವು ಬೇರೆ ಭಾಷೆಯನ್ನು ಅಲ್ಲಿ ಬಳಸ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅದು ನಿಮ್ಮ ಭಾಷೆಯಲ್ಲಿ ಸೃಷ್ಟಿಯಾಗಿರುವಂತದ್ದು. ಹೀಗೆ ಒಂದು ಇಂಗ್ಲಿಷ್ ಭಾಷೆಯ ಜ್ಞಾನವನ್ನು, ಕನ್ನಡದ ಭಾಷೆಯ ಜ್ಞಾನವನ್ನು ಈ ಕನ್ನಡ ಶಾಲೆಗಳನ್ನು ಬಲಗೊಳಿಸಿ ಕೊಡ್ತಾ ಹೋದ್ರೆ ಖಂಡಿತ ಯುವ ಸಮುದಾಯ ಏನಾಗುತ್ತೆ ಅಂದರೆ ಅದು ಕನ್ನಡ ಶಾಲೆಗಳಿಗೆ ಆಕರ್ಷಿತ ಆಗುತ್ತೆ ಮತ್ತು ಕನ್ನಡದ ಬಗ್ಗೆ ಗೌರವ ಪ್ರೀತಿ ಬರುತ್ತೆ.
0: ಕೇಳುಗರೆ, ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜಶೇಖರ ಹಳೆಮನೆಯವರು ಮಾತಾಡ್ತಾ ಇದ್ರು. ಒಂದು ವಿರಾಮದ ಬಳಿಕ ಮತ್ತೆ ಮಾತುಕತೆ ಮುಂದುವರಿಯುತ್ತೆ. ಕೇಳ್ತಾ ಇರಿ ರೇಡಿಯೋ ನೀನಾದ 90.4 FM.

0: ವಿರಾಮದ ಬಳಿಕ ಮತ್ತೊಮ್ಮೆ ಎಲ್ಲ ಕೇಳುಗರಿಗೂ ಆತ್ಮೀಯವಾದ ನಮಸ್ಕಾರ. ಕನ್ನಡದ ಪ್ರಸ್ತುತ ಸ್ಥಿತಿಗತಿಗಳ ಬಗ್ಗೆ ಎಸ್ಡಿಎಂ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಜಶೇಖರ ಹಳೆಮನೆಯವರು ನಮ್ಮ ಜೊತೆಗೆ ಮಾತಾಡ್ತಾ ಇದ್ರು. ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ, ಈಗ ಬೇರೆ ಭಾಷೆಗಳ ಪ್ರಭಾವದಿಂದ ನಮ್ಮ ಕನ್ನಡದ ಬಹಳ ಆಪ್ತ ಒಂದು ಪದಗಳು ಅದು ಮಾರ್ಪಾಡಾಗಿದೆ. ಅವುಗಳ ಮೂಲ ಸತ್ವವನ್ನೇ ಉಳಿಸಿಕೊಂಡು ಅದನ್ನ ಬಳಸುವ ಸಾಧ್ಯತೆ ಬಗ್ಗೆ ಸ್ವಲ್ಪ ಮಾತಾಡಬಹುದು.
1: ಇಲ್ಲ, ಇದು ಏನ್ ಗೊತ್ತಾ, ಯಾವುದೇ ಭಾಷೆ ಯಾವುದೇ ಕಾಲದಲ್ಲಿ ಶುದ್ಧವಾಗಿರಲ್ಲ. ಶುದ್ಧತೆ ಅನ್ನದೇ ಇಲ್ಲ ಭಾಷೆಗೆ. ಅದು ಏನೇನು ಹೊಸ ಹೊಸ ವಿಚಾರಗಳು ಬರುತ್ತೆ, ಹೊಸ ಹೊಸ ಚಿಂತನೆಗಳು ಬರುತ್ತೆ, ಹೊಸ ಹೊಸ ಸಂಶೋಧನೆಗಳಾಗುತ್ತೆ, ಪ್ರಯೋಗಗಳಾಗುತ್ತೆ, ಆ ಭಾಷೆಯನ್ನ ತನ್ನ ಭಾಷೆಯ ಜೊತೆಗೆ ಅದೇನ್ ಮಾಡುತ್ತೆ ಅಂದ್ರೆ ಸೇರಿಸ್ಕೊಳ್ತಾ ಹೋಗುತ್ತೆ. ಹಾಗೆ ಸೇರಿಸ್ಕೊಳ್ತಾ ಹೋಗುವುದರಿಂದ ಆ ಭಾಷೆಗೆ ನಷ್ಟ ಆಗೋದಿಲ್ಲ, ಆ ಭಾಷೆಯ ಶಬ್ದಕೋಶ ಹೆಚ್ಚಾಗ್ತಾ ಹೋಗುತ್ತೆ. ಬಹಳ ಸರಳವಾಗಿ ಹೇಳೋದಾದ್ರೆ, ಈಗ ಬಸ್ಸು ಅನ್ನುವಂತ ಒಂದು ಪದ ಇದೆ.
0: ಹೌದು,
1: ಕನ್ನಡದಲ್ಲಿ ಅದು ಪದ ಇರಲಿಲ್ಲ ಮೊದಲು. ಬಸ್ ಬಂದ ಮೇಲೆ ಅದು ಬಸ್ ಆಗಿರೋದು. ಅದು ಆಕ್ಚುಲಿ ಇಂಗ್ಲಿಷ್ ನ ಬಸ್, BUUS. ಬಟ್ ನಾವೇನ್ ಮಾಡಿದೀವಿ, ಬಸ್ ಮಾಡಿದೀವಿ. ಈಗ ರೈಲ್ವೆ ಇರೋದನ್ನ ರೈಲು ಮಾಡಿದೀವಿ.
0: ಹೌದು,
1: ಕಾಲೇಜ್ ಅನ್ನೋದನ್ನ ಕಾಲೇಜು ಮಾಡಿದೀವಿ. ಹೀಗೆ ಈಗ ಫ್ರಿಡ್ಜು, ಟಿವಿ, ಮೊಬೈಲು, ಈ ಪದಗಳು ನಮ್ಗೆಲ್ಲ ಹೊಸದು. ಇವೆಲ್ಲ ಇಂಗ್ಲಿಷ್ ಪದಗಳೇ. ಆದ್ರೆ ಅದನ್ನ ಏನ್ ಮಾಡಿದೀವಿ ಅಂದ್ರೆ, ನಾವು ನಮ್ಮ ವ್ಯವಹಾರಕ್ಕಾಗಿ ನಮ್ಮ ಬದುಕಿಗಾಗಿ ಕನ್ನಡೀಕರಣಗೊಳಿಸಿಕೊಂಡಿದ್ದೇವೆ. ಇದರಿಂದ ಕನ್ನಡ ಏನು ಹಾಳಾಗೋದಿಲ್ಲ, ಕನ್ನಡಕ್ಕಿನ್ನಷ್ಟು ಏನಾಗುತ್ತೆ ಅಂದ್ರೆ ಹೊಸ ಶಬ್ದಗಳು ಸೇರ್ತಾ ಹೋಗುತ್ತೆ. ಹೀಗಾಗಿ ಯಾವುದೇ ಒಂದು ಹೊಸ ಭಾಷೆ, ಹೊಸ ಚಿಂತನೆಗಳು, ಆಲೋಚನೆಗಳು ಒಂದು ಭಾಷೆಯ ಜೊತೆಗೆ ಸೇರಿಕೊಂಡಾಗ ಆ ಭಾಷೆ ಬಲಗೊಳ್ಳುತ್ತೆ ಹೊರತು ಆ ಭಾಷೆ ನಾಶ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ಕನ್ನಡ ಭಾಷೆಯೇ ಅತ್ಯುತ್ತಮ ಉದಾಹರಣೆ. ಯಾಕಂದ್ರೆ ಎಲ್ಲಾ ಸವಾಲುಗಳನ್ನು ಎದುರಿಸಿ ಎದುರಿಸಿ ಅದು ಬೆಳ್ಕೊಂಡು ಬಂದಿರತಕ್ಕಂಥದ್ದು. ಹಿಂಗಾಗಿ ಕನ್ನಡ ಭಾಷೆಗೆ ಜೀರ್ಣಾಗ್ನಿಯ ಗುಣ ಇದೆ. ಜೀರ್ಣಾಗ್ನಿಯ ಗುಣ ಯಾವ್ದಕ್ಕಿರುತ್ತೋ ಅದು ಜೀವಂತವಾಗಿರುತ್ತೆ. ನೀವು ತಿಂದು ದರಗೋದೇ ಇಲ್ಲ ಅಂದ್ರೆ ಸತ್ತು ಹೋಗ್ತೀವಿ ನಾವು ಅಲ್ವಾ. ಕನ್ನಡ ಭಾಷೆ ಕೂಡ ಹಾಗೇನೆ, ಅದು ಎಲ್ಲವನ್ನ ಅರಗಿಸಿಕೊಳ್ಳುವ ಶಕ್ತಿ ಅದರಲ್ಲಿ ಇರೋದ್ರಿಂದ ಕನ್ನಡಕ್ಕೆ ಯಾವುದೇ ರೀತಿಯ ತೊಂದರೆಗಳಾಗೋದಿಲ್ಲ. ಅದು ಹೊಸ ಹೊಸ ಭಾಷೆಯನ್ನ ತನ್ನದನ್ನಾಗಿ ಮಾಡಿಕೊಂಡು ಇನ್ನಷ್ಟು ವಿಸ್ತರಿಸಿಕೊಳ್ಳುತ್ತೆ.
0: ಕನ್ನಡ ಭಾಷೆ, ನಾಡು ನುಡಿ, ಸಂಸ್ಕೃತಿಯ ಉನ್ನತಿಗೆ ಶ್ರಮಿಸಿದ ಕನ್ನಡ ಮನಸ್ಸುಗಳಿಗೆ ಪ್ರಶಸ್ತಿ ರೂಪದಲ್ಲಿ ಅವರನ್ನ ಗುರುತಿಸಲಾಗ್ತಾ ಇದೆ. ಆದ್ರೆ ಪ್ರಸ್ತುತ ದಿನದಲ್ಲಿ ಅರ್ಜಿ ಹಾಕಿ ಪಡೆದುಕೊಳ್ಳುವಂತ ಒಂದು ವ್ಯವಸ್ಥೆ ಸೃಷ್ಟಿಯಾಗಿದೆ. ಇದರ ಬಗ್ಗೆ ತಮ್ಮ ಅಭಿಪ್ರಾಯ?
1: ಇಲ್ಲ, ಇದು ಬಹಳ ಸರಳವಾದದ್ದು. ಯಾರು ನಿಜವಾಗ್ಲೂ ಸೇವೆ ಸಲ್ಲಿಸಿದರೆ, ಯಾರು ನಿಸ್ವಾರ್ಥವಾಗಿ ಕೆಲಸ ಮಾಡಿದರೆ, ಯಾರು ಕನ್ನಡಕ್ಕೆ ಬೆವರರಿಸಿದರೆ, ದುಡಿದಿದ್ದಾರೆ, ಅಂಥವರನ್ನ ಗುರುತಿಸಿಯೇ ಪ್ರಶಸ್ತಿ ಕೊಡುವಂಥದ್ದು ಒಳ್ಳೆಯದು. ನೀವಿಲ್ಲ ಅರ್ಜಿ ಹಾಕಿ ನಿಮ್ಮನ್ನು ಪರಿಶೀಲನೆ ಮಾಡಿ ನಿಮಗೆ ಪ್ರಶಸ್ತಿ ಕೊಡ್ತೀವಿ ಅನ್ನುವಂಥದ್ದು ಅಷ್ಟು ಒಳ್ಳೆಯ ಮಾನದಂಡ ಏನಲ್ಲ ಅದು. ನಿಜವಾಗ್ಲೂ ಒಂದು ಸಮಿತಿ ಬೇಕಾದ್ರೆ ಮಾಡಲಿಕ್ಕೆ, ಸಾಹಿತ್ಯಕ್ಕೆ ಸಂಬಂಧಿಸಿದಾಗೆ, ರಂಗಭೂಮಿಗೆ ಸಂಬಂಧಿಸಿದಾಗೆ, ನಾಟಕಕ್ಕೆ ಸಂಬಂಧಿಸಿದಾಗೆ, ಸೇವೆಗೆ ಸಂಬಂಧಿಸಿದಾಗೆ, ಈ ಮೊದಲು ಯಾರ್ಯಾರು ಪ್ರಶಸ್ತಿಗಳನ್ನು ತಗೊಂಡಿದ್ದಾರೆ ಅಥವಾ ಅದರಲ್ಲಿ ಯಾರು ಪರಿಣಿತರಿದ್ದಾರೆ, ಅವ್ರದ್ದೊಂದು ಸಮಿತಿಗಳನ್ನು ಮಾಡಿ ಆ ಸಮಿತಿಯವರು ಆಯ್ಕೆ ಮಾಡಿರ್ತಕ್ಕಂತಹ ಪಟ್ಟಿಗಳನ್ನು ಪರಿಶೀಲಿಸಿ ಬೇಕಾದ್ರೆ ಅವರಿಗೆ ಪ್ರಶಸ್ತಿ ಕೊಡೋದು ಒಳ್ಳೆಯದು. ಹಾಗೆ ಅರ್ಜಿ ಕರೆದು ಕೊಡುವಂಥದ್ದು ಏನಷ್ಟು ಒಳ್ಳೆಯದಲ್ಲ.
0: ಈ ಡಿಜಿಟಲ್ ಮಾಧ್ಯಮಗಳು ಕನ್ನಡದ ಭಾಷೆಯ ಬೆಳವಣಿಗೆಗೆ ಯಾವ ರೀತಿಯಾದಂತಹ ಸಹಕಾರಿಯಾಗಿದೆ ಮತ್ತೆ ಯಾವ ರೀತಿಯಾದಂತಹ ಅವಕಾಶಗಳು ಸೃಷ್ಟಿಯಾಗಿದೆ, ಅದರ ಬಗ್ಗೆ ಸ್ವಲ್ಪ ಮಾತು.
1: ನಿಜವಾಗ್ಲೂ ಈ ಡಿಜಿಟಲ್ ಮಾಧ್ಯಮ, ಈ ಸಾಮಾಜಿಕ ಜಾಲತಾಣಗಳು, ತಂತ್ರಜ್ಞಾನಗಳು ಕನ್ನಡವನ್ನು ಹಾಳು ಮಾಡ್ತಾ ಇಲ್ಲ. ನಾನು ಯೋಚನೆ ಮಾಡುವಾಗಿ ನಿಜವಾಗ್ಲೂ ಕನ್ನಡವನ್ನು ಬೆಳೆಸ್ತಾನೆ ಇದ್ದಾವೆ. ಯಾಕೆ ಕನ್ನಡವನ್ನು ಬೆಳೆಸ್ತಾ ಇದ್ದಾವೆ ಅಂದರೆ, ಮೊದಲು ಕನ್ನಡವನ್ನು ನಾವು ಕೇವಲ ಪೆನ್ ಹಿಡ್ಕೊಂಡು ಒಂದು ಪುಸ್ತಕದಲ್ಲಿ ಬರಿತಾ ಇದ್ದೆವು. ಈಗ ಆ ಪ್ರಮೇಯ ಇಲ್ಲ. ಮತ್ತು ಯಾರು ಶಾಲೆಗೆ ಹೋಗಲಾರದವರು ಕೂಡ, ಕಲೀಲಾರದವರು ಕೂಡ ಕನ್ನಡ ಬಳಸುವಂಥದ್ದನ್ನು ಈಗ ಕಲ್ತ್ಕೊಂಡಿದ್ದಾರೆ.
0: ಹೌದು,
1: ಮತ್ತು ಪ್ರತಿಯೊಬ್ಬರು ಕೂಡ ಬರಹಗಾರರಾಗಿದ್ದಾರೆ, ಪ್ರತಿಯೊಬ್ಬರು ಕೂಡ ಓದುಗರಾಗಿದ್ದಾರೆ, ಪ್ರತಿಯೊಬ್ಬರು ಸಂವಹನ ಮಾಡುವಂಥ ಶಕ್ತಿಯನ್ನು ಪಡ್ಕೊಂಡಿದ್ದಾರೆ, ಪ್ರತಿಯೊಬ್ಬರು ತಮ್ಮ ಅಭಿಪ್ರಾಯವನ್ನು ಹೇಳುವಂಥ ಶಕ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಇದರಿಂದ ಒಂದು ಕನ್ನಡ ಭಾಷೆ ಬೆಳೀತಾ ಇದೆಯೇ ಹೊರತು ನಾಶಂತರೂ ಆಗ್ತಾ ಇಲ್ಲ. ಯಾಕೆ ಬೆಳೀತಾ ಇದೆ ಅಂತಂದರೆ, ಹೆಚ್ಚು ಹೆಚ್ಚು ಈ ಡಿಜಿಟಲ್ ಮಾಧ್ಯಮದಲ್ಲಿ ಕನ್ನಡವನ್ನು ಮೊದಲಿಗಿಂತಲೂ ಬಳಸ್ತಾ ಇದ್ದೇವೆ ನಾವು. ಅಂಕಿ ಸಂಖ್ಯೆಗಳನ್ನೇ ನೋಡಿದರೆ ಮೊದಲಿಗಿಂತಲೂ ಹೆಚ್ಚು ಜನ ಕನ್ನಡವನ್ನು ತಮ್ಮ ಅಭಿವ್ಯಕ್ತಿಯ ಮಾಧ್ಯಮವನ್ನಾಗಿ ಮಾಡಿಕೊಂಡಿದ್ದಾರೆ. ನೀವು ಗಮನಿಸ್ತಾ ಹೋದರೆ ಈ ಫೇಸ್ಬುಕ್ ಆಯಿತು, ಟ್ವಿಟರ್ ಆಯಿತು, ವಾಟ್ಸಪ್ ಆಯಿತು, ಯಾರು ಇಂಗ್ಲೀಷ್ನಲ್ಲಿ ಬರೆಯೋದಿಲ್ಲ, ಶೇಕಡ 90% ಜನ ಕನ್ನಡದಲ್ಲೇ ಬರಿತಾ ಇದ್ದಾರೆ. ಹೀಗಾಗಿ ಕನ್ನಡ ಇದರಿಂದ ವೃದ್ಧಿ ಆಗುತ್ತೆ ಹೊರತು ಕನ್ನಡಕ್ಕೇನು ಇದರಿಂದ ಹಾನಿ ಇಲ್ಲ. ನಿಜವಾಗ್ಲೂ ಕನ್ನಡ ಒಂದು ದೊಡ್ಡ ಜಾಗೃತಿ ಪಡ್ಕೊಂಡು ವಿಕಾಸವಂತ ಇದೆ ನನ್ನ ಪ್ರಕಾರ.
0: ಈಗ ಕಾಲಕಾಲಕ್ಕೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆಗಳನ್ನು ತರಲಾಗಿದೆ. ಈ ನಡುವೆ ಶಿಕ್ಷಣ ನೀತಿ ಕೂಡ ಅನುಷ್ಠಾನಗೊಳಿಸಲಾಗ್ತಾ ಇದೆ. ಇದು ಈ ಕನ್ನಡ ಭಾಷೆಯ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ?
1: ಅದೇ ಈಗ ಸಮಸ್ಯೆ ಏನು ಅಂದರೆ, ಇದೆಲ್ಲ ಬದಲಾವಣೆ ಆಗಬೇಕು, ಹೊಸ ಹೊಸ ಸಂಶೋಧನೆಗಳು, ಅನ್ವೇಷಣೆಗಳು ಏನು ಜಗತ್ತಿನಲ್ಲಿ ಸೃಷ್ಟಿಯಾಗುತ್ತೆ ಅದೆಲ್ಲವೂ ನಮ್ಮ ಕನ್ನಡಕ್ಕೆ ಬರಬೇಕು. ಬಟ್ ಹೀಗೆ ರೂಪಿಸುವಾಗ ಏನು ಮಾಡ್ತಾರೆ ಅಂದರೆ, ಅಲ್ಲಿ ಕನ್ನಡಕ್ಕೆ ಅವರು ಆದ್ಯತೆಯನ್ನು ಕೊಡೋದಿಲ್ಲ. ಕನ್ನಡಕ್ಕೆ ಆದ್ಯತೆಯನ್ನು ಕೊಡೋದಿಲ್ಲ ಅಂದ್ರೆ, ಈಗ ಉದಾಹರಣೆಗೆ ಮೆಡಿಕಲ್ ಓದ್ಲಿಕ್ಕೆ ನೀಟ್ ಅಂತ ಒಂದು ಪರೀಕ್ಷೆ ಮಾಡ್ತಾರೆ, ಇಂಜಿನಿಯರ್ ಹೋಗ್ಲಿಕ್ಕೆ ಸಿಇಟಿ ಅಂತ ಒಂದು ಪರೀಕ್ಷೆ ಮಾಡ್ತಾರೆ, ಮಾಡ್ಲಿ, ಅಲ್ಲಿ ಕನ್ನಡಕ್ಕೆ ಏನು ಬೆಲೆನೇ ಇಲ್ಲ. ನೀವು ಹಾಗೆ ಪರೀಕ್ಷೆ ಮಾಡುವಾಗ ಕನ್ನಡಕ್ಕೂ ಕೂಡ ಅಲ್ಲಿ ಆದ್ಯತೆ ಕೊಡ್ಬೇಕು. ನೀವು ಕನ್ನಡ ಭಾಷೆಯಲ್ಲಿ ಇಷ್ಟು ಮಾರ್ಕ್ ತಗೊಂಡ್ರೆ ಮಾತ್ರ ನೀನು ಇಂಜಿನಿಯರ್ ಆಗ್ಲಿಕ್ಕೆ ಅರ್ಹ, ನೀನು ವೈದ್ಯನಾಗ್ಲಿಕ್ಕೆ ಅರ್ಹ ಅಂತ ಒಂದು ಕಾನೂನನ್ನು ಈ ಶಿಕ್ಷಣ ನೀತಿಯಲ್ಲಿ ಸೇರಿಸಿದರೆ ಅವಾಗ ಏನಾಗುತ್ತೆ ಅಂದರೆ ಎಲ್ಲರೂ ಕಡ್ಡಾಯವಾಗಿ ಕನ್ನಡವನ್ನು ಓದಲಿಕ್ಕೆ ಸಾಧ್ಯ ಆಗುತ್ತೆ. ಬಟ್ ನಾವೇನೀಗ ರೂಪಿಸ್ತಾ ಇದ್ದೀವಿ ಅದನ್ನು ಸುಮ್ಮನೆ ಒಂದು ಕನ್ನಡ ಇದೆ ಆ ಕನ್ನಡವನ್ನು ಅವರಿಗೆ ಕಲಿಸ್ಬೇಕಂತ ಯೋಚನೆ ಮಾಡ್ತಾ ಇದ್ದೇವೆ ಹೊರತು ಅದನ್ನು ಒಟ್ಟು ಒಂದು ಕನ್ನಡದ ಸ್ಮಿತಿಯಾಗಿ, ಕನ್ನಡವನ್ನು ಅವರು ಒಂದು ಜೀವನ್ಮರಣದ ಪ್ರಶ್ನೆಯಾಗಿ ಸ್ವೀಕರಿಸುವ ಹಾಗೆ ನಾವು ಯೋಜನೆಗಳನ್ನು ರೂಪಿಸ್ತಾ ಇಲ್ಲ. ಹೀಗಾಗಿ ಯೋಜನೆಗಳನ್ನು ರೂಪಿಸ್ತಕ್ಕಂಥ ಎಲ್ಲ ನಮ್ಮ ಶಿಕ್ಷಣ ತಜ್ಞರು, ಸಮಾಜಶಾಸ್ತ್ರಜ್ಞರು, ಮನಃಶಾಸ್ತ್ರಜ್ಞರು ಯೋಚನೆ ಮಾಡಬೇಕಾದ್ದೇನು ಅಂತಂದರೆ, ಯಾರ್ಯಾರು ಕಲಿತಾ ಇದ್ದಾರೆ ಅವರು ಎಲ್ಲರೂ ಕಡ್ಡಾಯವಾಗಿ ಕನ್ನಡವನ್ನು ಕಲಿಲೇಬೇಕು ಅನ್ನುವಂಥ ಒಂದು ನೀತಿಯನ್ನು ಶಿಕ್ಷಣದಲ್ಲಿ ತರಬೇಕಾಗಿದೆ. ಈ ಕರ್ನಾಟಕದಲ್ಲಿ ಹೊರ ರಾಜ್ಯಗಳಿಂದ ತುಂಬ ಜನ ಬರ್ತಾರೆ ಕಲೀಲಿಕ್ಕೆ. ಆ ಹೊರ ರಾಜ್ಯದಿಂದ ಬರತಕ್ಕಂಥವರು ಎಲ್ಲರೂ ಕಡ್ಡಾಯವಾಗಿ ಕನ್ನಡವನ್ನು ಕಲೀಲೇಬೇಕಂತ ಕಾನೂನು ಮಾಡಲೇಬೇಕು. ಯಾಕಂದ್ರೆ ಒಂದು ಭಾಷೆಯನ್ನು ಕಲಿಯೋದೇನು ಕಷ್ಟ ಅಲ್ಲ. ಅವಾಗ ಏನಾಗುತ್ತೆ ಅಂದರೆ ಕನ್ನಡಿಗರಿಗೊಂದು ಅಭಿಮಾನ ಬರುತ್ತೆ, ಓ ನಮ್ಮ ಭಾಷೆಯನ್ನು ಕೂಡ ಎಲ್ಲರೂ ಕಲಿತಾ ಇದ್ದಾರೆ ಅನ್ನುವಂಥ ಒಂದು ಶಕ್ತಿ ಬರುತ್ತೆ. ಅವಾಗ ಒಂದು ಕನ್ನಡ ವಾತಾವರಣ ಬೆಳೀತಾ ಹೋಗುತ್ತೆ. ಶಿಕ್ಷಣ ರೂಪಿಸ್ತಕ್ಕಂಥವರು ಈ ಥರ ಒಂದು ಯೋಚನೆಯನ್ನು ಮಾಡಲೇಬೇಕು ಅಂತ ನನಗೆ ಅನಿಸುತ್ತೆ. ಬರಗೂರವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಾಗ ಈ ಥರದ್ದೊಂದು ಯೋಚನೆ ಮಾಡಿದರು, ಅದು ಕೂಡ ಒಂದು ದೊಡ್ಡ ಮಟ್ಟದ ಪರಿಣಾಮ ಏನು ಬೀರಲಿಲ್ಲ. ಸುಮ್ಮನೆ ಅದಕ್ಕೆ ಪರೀಕ್ಷೆ ಇಲ್ಲ ಅಂತೇಳಿ ಒಂದು ಟೆಕ್ಸ್ಟ್ ಬುಕ್ ಮಾಡಿದ್ರು ಅಷ್ಟೇ, ಯಾರು ಅದನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ. ಬಟ್ ಅದನ್ನು ಗಂಭೀರವಾಗಿ ಪರಿಗಣಿಸುವ ಹಾಗೆ ನಾವು ಶಿಕ್ಷಣದಲ್ಲಿ ಒಂದು ನೀತಿಯನ್ನು ತರಬೇಕು.
0: ಈ ಶೈಕ್ಷಣಿಕ ವಲಯದಲ್ಲಿ ತ್ರಿಭಾಷಾ ಸೂತ್ರ ಬಹಳ ಪರಿಣಾಮಕಾರಿ ಎನ್ನುವ ಮಾತಿದೆ.
1: ಇಲ್ಲ, ಈ ತ್ರಿಭಾಷಾ ನೀತಿ ಬೇಕು. ಯಾಕಂದರೆ ನಮಗೆ ಜಗತ್ತಿನ ಜೊತೆಗೆ ಮಾತಾಡಲಿಕ್ಕೆ ಇಂಗ್ಲೀಷ್ ಬೇಕು, ಭಾರತದ ಜೊತೆಗೆ ಮಾತಾಡಲಿಕ್ಕೆ ಹಿಂದಿ ಬೇಕು, ಕರ್ನಾಟಕದ ಜೊತೆ ಮಾತಾಡಲಿಕ್ಕೆ ಕನ್ನಡ ಬೇಕು. ಈ ಮೂರು ಭಾಷೆಗಳನ್ನು ಕಲಿಸುವ ವಾತಾವರಣವನ್ನು ನಾವು ಶಾಲೆಗಳಲ್ಲಿ ತರಲೇಬೇಕು. ಯಾಕಂದರೆ ಒಂದು ಮಗು ಏಕಕಾಲಕ್ಕೆ ಮೂರು ಭಾಷೆಯನ್ನು ಕಲಿಯುವ ಶಕ್ತಿ ಇದೆ ಅದಕ್ಕೆ. ಅದಕ್ಕೆ ಮಾನಸಿಕವಾಗಿ ಬೌದ್ಧಿಕವಾಗಿ ಯಾವ ತೊಂದರೆಗಳು ಆಗೋದಿಲ್ಲ. ಮತ್ತು ಸ್ವಾತಂತ್ರ್ಯ ಬಂದ ನಂತರ ಈ ತ್ರಿಭಾಷಾ ಸೂತ್ರವನ್ನೇ ನಾವು ಶಿಕ್ಷಣದಲ್ಲಿ ಅಳವಡಿಸಿಕೊಂಡು ಬಂದಿದ್ದೇವೆ.
0: ಹೌದು,
1: ಮುಂದೆ ಕೂಡ ಇದು ಇರಬೇಕು. ಇದ್ದಾಗ ಖಂಡಿತ ಒಳ್ಳೆಯದಾಗುತ್ತೆ ಮಕ್ಕಳಿಗೆ.
0: ಕನ್ನಡದ ಬಗ್ಗೆ ನಾವು ಸಾಕಷ್ಟು ಮಾತಾಡ್ತಾ ಹೋದ್ವಿ. ಕೊನೆಯದಾಗಿ ಕೇಳೋದಾದ್ರೆ, ಕನ್ನಡ ಭಾಷೆಯ ಉಳಿವಿಗೆ, ಅದರ ಸಂರಕ್ಷಣೆಗೆ ನಾವೇನ್ ಮಾಡಬಹುದು?
1: ಕನ್ನಡ ಜನತೆಯಲ್ಲಿ ಒಂದು ವಿನಂತಿ ಏನಂದ್ರೆ, ಆದಷ್ಟು ತಮ್ಮ ಮಕ್ಕಳನ್ನ ಕನ್ನಡ ಶಾಲೆಗಳಿಗೆ ಕಳಿಸ್ಬೇಕು. ಕನ್ನಡ ಶಾಲೆಗಳನ್ನ ಬಲಗೊಳಿಸಲಿಕ್ಕೆ ಆಡಳಿತದ ಮೇಲೆ ಒತ್ತಡ ತರಬೇಕು. ಮತ್ತು ಇಂಗ್ಲಿಷ್ ಶಾಲೆಗಳ ಒಂದು ವ್ಯಾಪಾರೀಕರಣವನ್ನು, ಇಂಗ್ಲಿಷ್ ಶಾಲೆಗಳ ಒಂದು ಏಕತ್ವ ನೀತಿಯನ್ನು, ಸರ್ವಾಧಿಕಾರ ನೀತಿಯನ್ನು, ಬೇಕಾಬಿಟ್ಟಿ ಮಕ್ಕಳನ್ನು ದುಡಿಸಿಕೊಳ್ಳುವ ನೀತಿಯನ್ನು, ಮನಸೇಚ್ಛೆ ಮಕ್ಕಳನ್ನು ರೂಪಿಸುವ ನೀತಿಯನ್ನು ನಾವು ತಿರಸ್ಕಾರ ಮಾಡಲೇಬೇಕು. ನಾವು ನಮ್ಮ ಇಂಗ್ಲಿಷ್ ಶಾಲೆಗಳನ್ನು ನಡೆಸ್ತಕ್ಕಂಥ ಏನು ಶಿಕ್ಷಣ ರೂವಾರಿಗಳಿದ್ದಾರೆ, ಅವರು ಇಂಗ್ಲಿಷ್ಗೆ ಎಷ್ಟು ಮಹತ್ವ ಕೊಡ್ತಾ ಇದ್ದಾರೆ ಅಷ್ಟೇ ಮಹತ್ವವನ್ನು ಕನ್ನಡಕ್ಕೆ ಕೊಟ್ಟು ಕನ್ನಡ ಶಾಲೆಗಳನ್ನು ನಿರ್ಮಾಣ ಮಾಡಿ ಮಕ್ಕಳಿಗೆ ಕಲಿಸುವ ಪ್ರಯತ್ನ ಮಾಡಬೇಕು. ಅದನ್ನು ನಾವು ಕನ್ನಡಿಗರು ಒತ್ತಾಯ ಮಾಡಬೇಕು. ಒಂದು, ಕನ್ನಡ ಶಾಲೆಗಳನ್ನು ಬಲಗೊಳಿಸಬೇಕು. ಎರಡನೇದು, ಏನು ಇಂಗ್ಲಿಷ್ ಶಾಲೆಗಳು ಇದ್ದಾವೆ, ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದ್ದಾವೆ, ಅವರು ಇಂಗ್ಲಿಷ್ಗೆ ಎಷ್ಟು ಪ್ರಾಧಾನ್ಯತೆ ನೀಡಿ ತಮ್ಮ ಶಿಕ್ಷಣ ಸಂಸ್ಥೆಗಳನ್ನು ಬೆಳೆಸ್ತಾ ಇದ್ದಾರೆ, ಕನ್ನಡಕ್ಕೂ ಅಷ್ಟೇ ಪ್ರಾಧಾನ್ಯತೆಯನ್ನು ನೀಡಿ ಶಿಕ್ಷಣ ಸಂಸ್ಥೆಗಳನ್ನು ಬೆಳೆಸಬೇಕು. ಮುಖ್ಯವಾಗಿ ಶುಲ್ಕದ ಮೇಲೆ ನಿಯಂತ್ರಣ ಇರಬೇಕು. ಒಂದು LKG ಓದಲಿಕ್ಕೆ 1 ಲಕ್ಷ 2 ಲಕ್ಷ ನೀವು ಶುಲ್ಕ ನೀಡ್ತೀರಿ, ಶುಲ್ಕ ಕೊಡಬೇಕು, ಅದಕ್ಕೆ ಯಾವುದೇ ರೀತಿಯ ನೀತಿ ನಿಯಮಗಳಿಲ್ಲ. ನೀವು ಇಂಥದೇ ಟೈ ಹಾಕಿಕೊಳ್ಬೇಕು, ಇಂಥದೇ ಬೂಟ್ ಹಾಕಿಕೊಳ್ಬೇಕು, ಇಂಥದೇ ಬಟ್ಟೆ ಹಾಕಿಕೊಳ್ಬೇಕು, ಹಿಂಗೇ ಕೂತ್ಕೊಳ್ಬೇಕು, ಹಿಂಗೇ ನಿಂತ್ಕೊಳ್ಬೇಕು, ಹೀಗೇ ಇರಬೇಕು ಅನ್ನುವಂಥ ಏನಿದು ಒತ್ತಡಗಳಿದೆ, ಆ ಒತ್ತಡಗಳಿಂದ ನಿಜವಾಗ್ಲೂ ಮಕ್ಕಳು ಕುಬ್ಜರಾಗ್ತಾ ಇದ್ದಾರೆ, ಮಾನಸಿಕರಾಗ್ತಾ ಇದ್ದಾರೆ, ಬೌದ್ಧಿಕ ಮಟ್ಟ ಬೆಳೀತಾ ಇಲ್ಲ, ವ್ಯಸನಿಗಳಾಗ್ತಾ ಇದ್ದಾರೆ. ಇದೆಲ್ಲವೂ ತಪ್ಪಬೇಕು. ಮಕ್ಕಳು ಸದೃಢವಾಗಿ ಬೆಳಿಬೇಕು ಅಂತಂದ್ರೆ ನಮ್ಮ ಕನ್ನಡ ನಾಗರಿಕರೇನಿದ್ದಾರೆ, ಪ್ರಜೆಗಳೇನಿದ್ದಾರೆ, ಈ ಕುರಿತು ಗಂಭೀರವಾಗಿ ಯೋಚನೆ ಮಾಡಿ ಒಂದು ಕನ್ನಡವನ್ನ, ಕನ್ನಡ ಸ್ಮಿತಿಯನ್ನ, ಕನ್ನಡ ಸಂಸ್ಕೃತಿಯನ್ನ ಬೆಳೆಸುವ ಒತ್ತಡವನ್ನು ಆಡಳಿತದ ಮೇಲೆಯೂ ತರಬೇಕು ಮತ್ತು ಶಿಕ್ಷಣ ಸಂಸ್ಥೆಗಳ ಮೇಲೆ ತರಬೇಕು. ಆದಷ್ಟು ತಮ್ಮ ಮಕ್ಕಳನ್ನ ಕನ್ನಡ ಶಾಲೆಗೆ ಕಳಿಸುವಂತ ಪ್ರಯತ್ನವನ್ನ
0: ಮಾಡಬೇಕು.
1: ಅವಾಗ ಖಂಡಿತ ಒಂದು ಕನ್ನಡವೂ ಬೆಳೆಯುತ್ತೆ, ಕನ್ನಡ ಜನನೂ ಬೆಳೀತಾರೆ, ಕನ್ನಡ ಸಂಸ್ಕೃತಿಗೂ ಒಂದು ಆದ್ಯತೆ ಸಿಗುತ್ತೆ, ಕನ್ನಡಕ್ಕೂ ಕೂಡ ಒಂದು ಅಸ್ಮಿತೆ ಸಿಗುತ್ತೆ.
0: ಕನ್ನಡದ ಉಳಿವಿಗೆ ನಾವು ಹೆಚ್ಚು ಶ್ರಮ ಪಡಬೇಕಾಗಿಲ್ಲ, ಬದಲಾಗಿ ಭಾಷೆಯನ್ನು ನಿತ್ಯ ಬಳಸುವುದು ಮತ್ತು ಅಂತಹ ಚಟುವಟಿಕೆಗಳಲ್ಲಿ ನಿತ್ಯ ನಾವು ತೊಡಗಿಕೊಂಡ್ರೆ ಖಂಡಿತವಾಗಿಯೂ ನಮ್ಮ ಕನ್ನಡದ ಭಾಷೆ ಅದರ ಕಂಪು ಇನ್ನಷ್ಟು ಎಲ್ಲೆಡೆ ಬೀರುತ್ತೆ ಅನ್ನುವಂತಹ ಮಾತನ್ನು ಹೇಳ್ತಾ ಇಷ್ಟು ಹೊತ್ತು ಕನ್ನಡ ಭಾಷೆ ಮತ್ತು ಸಾಹಿತ್ಯ ಹಾಗೂ ಶಿಕ್ಷಣ ವ್ಯವಸ್ಥೆ ಎಲ್ಲ ವಿಚಾರಗಳ ಬಗ್ಗೆ ಕೂಡ ತಮ್ಮ ಅಂತರಾಳದ ಮಾತುಗಳನ್ನು ಹಂಚಿಕೊಂಡಿದ್ದೀರಿ ಸರ್. ನಮ್ಮ ರೇಡಿಯೋ ನಿನಾದದ ಪರವಾಗಿ ನಿಮಗೆ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳು.
1: ಧನ್ಯವಾದಗಳು.

ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ಎಸ್ಟಿಎಂ ಆರೋಗ್ಯವಾಣಿ.

0: ರೇಡಿಯೋ ನಿನಾದ 90.4 ಎಫ್ಎಂ ಕೇಳುಗರಿಗೆ ಎಸ್ಡಿಎಂ ಆರೋಗ್ಯವಾಣಿ ಸರಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮೊಂದಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ, ಇಲ್ಲಿನ ಮಕ್ಕಳ ಚಿಕಿತ್ಸಾ ವಿಭಾಗದ ಮಕ್ಕಳ ತಜ್ಞರಾಗಿರುವ ಡಾಕ್ಟರ್ ಪ್ರತೀತ್ ಪಿ ಅಜಿಲಾ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ತೆ.
0: ಮಳೆಗಾಲದಲ್ಲಿ ಈ ಮಕ್ಕಳನ್ನ ಕಾಡುವ ಸಾಮಾನ್ಯ ಕಾಯಿಲೆಗಳ ಬಗ್ಗೆ ಡಾಕ್ಟರ್ ಪ್ರತೀತ್ ಪಿ ಅಜಿಲಾ ಅವರು ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ. ಡಾಕ್ಟರ್, ಈಗ ಮೊದಲನೇದಾಗಿ ಮಳೆಗಾಲದಲ್ಲಿ ಯಾವ್ಯಾವ ಕಾಯಿಲೆಗಳು ಸಾಮಾನ್ಯವಾಗಿ ಮಕ್ಕಳನ್ನು ಕಾಡ್ತಾ ಇರುತ್ತೆ?
2: ಎಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಈ ಮಳೆಗಾಲದಲ್ಲಿ ಅತಿ ಹೆಚ್ಚು ಈಗ ಕಾಯಿಲೆಗಳು ಬರುವುದು ಅಂತ ಹೇಳಿದರೆ ಅದು ದೊಡ್ಡವರಿಗೆ ಇರ್ಬೋದು ಇಲ್ಲ ಮಕ್ಕಳಿಗೆ ಇರ್ಬೋದು, ಸರ್ವೇ ಸಾಮಾನ್ಯವಾಗಿ ಬರುವಂತಹ ಕಾಯಿಲೆ ಅಂದರೆ ಒಂದು ಶೀತ, ಜ್ವರ, ಕೆಮ್ಮು. ಅದರ ಜೊತೆಗೇ ಇತ್ತೀಚೆಗೆ ತುಂಬ ನಾವು ನೋಡ್ತಾ ಇದ್ದೇವೆ, ತುಂಬ ಕೇಸಸ್ ಬರ್ತಾ ಇದೆ ಡೆಂಗ್ಯೂ ಅಂತ. ಅದರ ಜೊತೆಗೆ ಈ ಕಫದ ಸಮಸ್ಯೆ, ಹಾಗೆ ಅದರ ಜೊತೆಗೆ ಇನ್ನೊಂದು ಸಮಸ್ಯೆ ಏನಂತ ಹೇಳಿದರೆ ನಮ್ಮ ಈ ಮಕ್ಕಳಲ್ಲಿ ಕಂಡು ಬರುವಂತಹ ವಾಂತಿ ಭೇದಿ, ಇದು ಅತ್ಯಂತ ಈ ಮಳೆಗಾಲದಲ್ಲಿ ಕಂಡು ಬರುವಂತಹ ಸಾಮಾನ್ಯವಾದಂಥ ಕೆಲವೊಂದು ಕಾಯಿಲೆಗಳು. ಸೊ ಇದರ ಬಗ್ಗೆ ಇವತ್ತು ನಾನು ಇಲ್ಲಿ ನಿಮ್ಮ ಜೊತೆಗೆ ಕೆಲವೊಂದು ವಿಷಯಗಳನ್ನು ಹಂಚಿಕೊಳ್ಳಲಿಕ್ಕೆ ತುಂಬ ಸಂತೋಷ ಪಡ್ತಿದ್ದೇನೆ. ಮೊದಲನೇದಾಗಿ ಎಲ್ರಿಗೂ ಗೊತ್ತಿರುವಂತೆ ನಮ್ಮ ಆಸ್ಪತ್ರೆಯಲ್ಲಿ ಈಗಾಗಲೇ ಸುಮಾರು 3 ಜನ ಮಕ್ಕಳ ತಜ್ಞ ವೈದ್ಯರಿದ್ದೇವೆ. ಹಾಗೆ ಬೇರೆ ಬೇರೆ ವಿಭಾಗದಲ್ಲಿ, ಎಲ್ಲ ವಿಭಾಗದಲ್ಲಿಯೂ, ಸರ್ಜರಿ ಇರ್ಬೋದು, ಮೆಡಿಸಿನ್ ಇರ್ಬೋದು, ಹಾಗೆ ಆರ್ಥೋಪೆಡಿಕ್ಸ್ ಇರ್ಬೋದು, ಎಲ್ಲ ವಿಭಾಗದಲ್ಲಿಯೂ ತಜ್ಞ ವೈದ್ಯರನ್ನು ಒಳಗೊಂಡಂತಹ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಮ್ಮದು, SGM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಮಕ್ಕಳ ವಿಭಾಗದಲ್ಲಿ ಅಂತ ಹೇಳಿದರೆ ಈಗಾಗಲೇ ನಮ್ಮಲ್ಲಿ NICU ವ್ಯವಸ್ಥೆ ಇದೆ, ಅಂದರೆ ಸಣ್ಣ ಶಿಶುಗೆ ಸಂಬಂಧಪಟ್ಟಂತಹ ನ್ಯೂನೆಟಲ್ ICU, ಅದರ ಜೊತೆಗೆ ಮಕ್ಕಳ ICU ಕೇಂದ್ರ ಇದೆ. ಅಂತೆಯೇ ಜನರಲ್ ವಾರ್ಡ್ ಮತ್ತು ಸ್ಪೆಷಲ್ ವಾರ್ಡ್ ಒಳಗೊಂಡಂತಹ ಮಕ್ಕಳ ವಿಭಾಗ ಇದು. ಸೊ ಈಗ ನೆಕ್ಸ್ಟ್ ನಮ್ಮ ಈ ಕಾಯಿಲೆಗೆ ಸಂಬಂಧಪಟ್ಟಂತೆಯೇ ಮೊದಲನೇದಾಗಿ ಸರ್ವೇ ಸಾಮಾನ್ಯವಾಗಿ ನಾವು ಕಂಡುಬರುವಂತಹ ಒಂದು ಕಾಯಿಲೆ ಅಂತ ಹೇಳಿದರೆ ಡೆಂಗ್ಯೂ. ಇದರಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಎಲ್ರಿಗೂ ಗೊತ್ತಿರುವಂತೆ ಜ್ವರ, ಅದರ ಜೊತೆಗೆ ತಲೆನೋವು, ಹಾಗೆ ಮೈಕೈ ನೋವು, ಹಾಗೆ ಸುಸ್ತು, ಇದು ಅದರ ಸಾಮಾನ್ಯವಾದ ಲಕ್ಷಣಗಳು. ಇದರಲ್ಲಿ ಏನಂತ ಹೇಳಿದರೆ ಯೂಶ್ವಲಿ ಮೊದಲನೇ 1 ಅಥವಾ 2ನೇ ದಿವಸದಲ್ಲಿ ನಮಗೆ ಡೆಂಗ್ಯೂವಿನ ಪಾಸಿಟಿವಿಟಿ ರೇಟ್ ಅಂತ ಏನು ಹೇಳ್ತೇವೆ ಅದು ಕೆಲವೊಂದು ಸಲ ಬಂದರೂ ಬರ್ಬೋದು, ಇಲ್ಲ ಬರದೇನೂ ಇರಬಹುದು. ಬಟ್ ಸರ್ವೇ ಸಾಮಾನ್ಯವಾಗಿ ನಾವು ಯೂಶ್ವಲಿ ಏನು ಹೇಳ್ತೇವೆ ಅಂದರೆ 2ರಿಂದ 3ನೇ ದಿವಸದಲ್ಲಿ ಇಂತಹ ಲಕ್ಷಣಗಳು ಕಂಡು ಬಂದಲ್ಲಿ ಅಥವಾ ಇದೇ ಥರ ಲಕ್ಷಣಗಳು ಕಂಟಿನ್ಯೂ ಆದಲ್ಲಿ ರಕ್ತ ಪರೀಕ್ಷೆಯನ್ನು ಮಾಡಿಸ್ಕೊಳ್ಬೇಕಾಗ್ತದೆ. ಸೊ ಈ ಥರ ರಕ್ತ ಪರೀಕ್ಷೆ ಮಾಡಿಸ್ಕೊಂಡಾಗ ಮೇಯ್ನಾಗಿ ಅಂತ ಹೇಳಿದರೆ ಅದರಲ್ಲಿ ಬಿಳಿ ರಕ್ತ ಕಣಗಳು ಮತ್ತು ಪ್ಲೇಟ್ಲೆಟ್ಸ್ ಅಂತ ಹೇಳ್ತೇವೆ, 2 ವಿಭಾಗ ಇದೆ. ಸೊ ಇದೆರಡು ಇಫೆಕ್ಟ್ ಆಗ್ತದೆ ಡೆಂಗ್ಯೂ ಈ ಕಾಯಿಲೆಯಿಂದಾಗಿ. ಸೊ ಹೇಗೆ ಈ ಡೆಂಗ್ಯೂ ಹೇಗೆ ಹರಡ್ತದೆ ಅಂತ ಹೇಳಿದರೆ, ನಾವು ಈಗ ಯೂಶ್ವಲಿ ಬೇಸಿಗೆಗಾಲದಿಂದ ಮಳೆಗಾಲ ಸ್ಟಾರ್ಟ್ ಆಗುವ ಟೈಮಲ್ಲಿ ಸೊ ಏನಾಗ್ತದೆ ಹೇಳಿದರೆ ಈ ನಮ್ಮಲ್ಲಿ ಅಲ್ಲಲ್ಲಿ ಇರುವಂತಹ ಟೈರ್ಗಳಿರ್ಬೋದು, ಇಲ್ಲ ಈ ಪಾತ್ರೆಗಳಿರ್ಬೋದು, ಇಲ್ಲ ಓಪನ್ ಆಗಿ ಬಿಟ್ಟಂತಹ ಈ ಹೂವಿನ ಚಟ್ಟಿಗಳಿರ್ಬೋದು, ಸೊ ಇದರಲ್ಲೆಲ್ಲ ನೀರು ತುಂಬಿಕೊಂಡಾಗ ಅಥವಾ ಅಲ್ಲಿ ನೀರು ಶೇಖರಣೆಯಾಗಿ ಅದರಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗ್ತವೆ. ಸೊ ಈ ಥರ ಸೊಳ್ಳೆಗಳು ಉತ್ಪತ್ತಿ ಆದ ನಂತರದಿಂದ ಈ ಸೊಳ್ಳೆಗಳು ಬಂದು ನಮಗೆ ಕಚ್ಚೋದರಿಂದ ಡೆಂಗ್ಯೂವಿನ ಒಂದು ಏನು ಲಕ್ಷಣಗಳು ಕಂಡು ಬರಲಿಕ್ಕೆ ಶುರುವಾಗ್ತದೆ. ಯೂಶ್ವಲಿ ಈ ಸೊಳ್ಳೆ ಕಚ್ಚಿದ 2-3 ದಿವಸ ಅಂದರೆ ಅದರ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಏನು ಹೇಳ್ತೇವೆ ಸುಮಾರು 2-3 ದಿವಸ ಇರ್ತದೆ. ಅದಕ್ಕೋಸ್ಕರ ನಾವು ಫಸ್ಟ್ ಒಂದಿಗೆ ಜ್ವರ ಬಂದ ತಕ್ಷಣ ಎಲ್ಲ ಜ್ವರವು ಡೆಂಗ್ಯೂ ಆಗಬೇಕು ಅಂತ ಏನೂ ಇಲ್ಲ. ಡೆಂಗ್ಯೂನ ಬಗ್ಗೆ ಇರುವಂತಹ ಅರಿವು ಇದೆ, ಅದನ್ನು ಇನ್ನಷ್ಟು ಹೆಚ್ಚುಗೊಳಿಸಿ, ಯಾಕಂತ ಹೇಳಿದರೆ ಇದರಿಂದ ಇದು ಡೆಂಗ್ಯೂ ಅಂತ ಏನು ಇದೆಯಲ್ಲ, ಸೊ ಇದು ನಮಗೆ ಟ್ರೀಟ್ ಮಾಡಬಲ್ಲದಂತಹ ಇದು ಕಾಯಿಲೆ ಆಗಿರೋದ್ರಿಂದ ಇದನ್ನು ಕ್ಲಪ್ತ ಸಮಯದಲ್ಲಿ ಅದಕ್ಕೆ ಸೂಕ್ತ ಸಮಯದಲ್ಲಿ ನಾವು ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟರೆ ಯಾವುದೇ ತೊಂದರೆಗಳು ಆಗದಂತೆ ನೋಡ್ಕೊಳ್ಬೋದು. ಸುಮಾರು ನಾವು ಈಗ ಯೂಶ್ವಲಿ ಹೇಳೋದು ಹೇಳಿದರೆ 100 ಮಕ್ಕಳಲ್ಲಿ ಡೆಂಗ್ಯೂ ಬಂದರೆ 80% ಮಕ್ಕಳಿಗೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗುವ ಅವಶ್ಯಕತೆ ಇರೋದಿಲ್ಲ. ಅದೇ ಉಳಿದ 20% ಮಕ್ಕಳಲ್ಲಿ ಕೆಲವರಿಗೆ ಹಾಸ್ಪಿಟಲ್ ಅಡ್ಮಿಷನ್ ಆಗಬೇಕಾಗ್ತದೆ. ಆ 20% ಮಕ್ಕಳಲ್ಲಿ ಸುಮಾರು 4-5% ಮಕ್ಕಳಿಗೆ ಕೆಲವೊಂದ್ಸಲ ತುಂಬ ಸೀರಿಯಸ್ ಆದಂತಹ ಸಮಸ್ಯೆಗಳಾಗುವ ಸಾಧ್ಯತೆಗಳಿರ್ತವೆ. ರಕ್ತಸ್ರಾವ ಆಗೋದು, ಮಿದುಳಲ್ಲಿ ರಕ್ತಸ್ರಾವ ಆಗೋದು, ಅಥವಾ ನಮ್ಮ ಶ್ವಾಸಕೋಶದಲ್ಲಿ ಅಥವಾ ಕರುಳಲ್ಲೆಲ್ಲ ನೀರು ತುಂಬಿಕೊಳ್ಳುವಂಥದ್ದು, ಇಂಥದ್ದೆಲ್ಲ ಲಕ್ಷಣಗಳು ಸುಮಾರು 1-5% ಮಕ್ಕಳಲ್ಲಿ ಕಾಣಲಿಕ್ಕೆ ಸಾಧ್ಯತೆಗಳಿರ್ತವೆ. ಸೊ ಮೇಯ್ನಾಗಿ ಏನಂತ ಹೇಳಿದರೆ, ನಮಗೆ ಡೆಂಗ್ಯೂ ಅಂದಂಥ ತಕ್ಷಣ ನಾವು ಹೆದರ್ಕೊಳ್ಳದೆ ನಾವು ಅದಕ್ಕೆ ಬೇಕಾದಂತಹ ಸೂಕ್ತವಾದಂತಹ ಟ್ರೀಟ್ಮೆಂಟನ್ನು ತಗೊಂಡಲ್ಲಿ ಈ ಕಾಯಿಲೆಯಿಂದ ನಮಗೆ ಪಾರಾಗ್ಬೋದು ಅಂತ ಹೇಳ್ತಿದೆ
0: ಡಾಕ್ಟ್ರೆ. ಹಾಗೆ ಮಕ್ಕಳನ್ನ ಹೆಚ್ಚು ಕಾಡುವಂಥದ್ದು ನ್ಯೂಮೋನಿಯಾ ಸಮಸ್ಯೆ ಅಂದರೆ ಕಫದ ಸಮಸ್ಯೆ, ಇದರ ಬಗ್ಗೆ ನಮ್ಮ ಕೆಳಗರಿಗೆ ಸ್ವಲ್ಪ ಮಾಹಿತಿ ಕೊಡಿ.
2: ಇದು ಒಂದು ಒಳ್ಳೆಯ ಪ್ರಶ್ನೆ. ಈಗ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನ್ಯೂಮೋನಿಯಾ ಅನ್ನೋದು ಒಂದು ಮಾರಕ ಕಾಯಿಲೆ. ಯಾಕಂತ ಹೇಳಿದರೆ ಇದು ದೊಡ್ಡವರಲ್ಲೇ ಆಗಿರಲಿ ಅಥವಾ ಮಕ್ಕಳಲ್ಲೇ ಆಗಿರಲಿ, ಅದಕ್ಕೆ ಸೂಕ್ತ ಸಮಯದಲ್ಲಿ ಅದಕ್ಕೆ ಬೇಕಾದಂತಹ ಟ್ರೀಟ್ಮೆಂಟ್ ಆಗಿಲ್ಲ ಹೇಳಿದರೆ ತುಂಬ ಜೀವಕ್ಕೆ ಹಾನಿ ಮಾಡುವಂತಹ ಅಪಾಯ ಕೂಡ ತಂದುಕೊಡ್ತದೆ. ಸೊ ಮೊದಲನೇದಾಗಿ ಏನಂತ ಹೇಳಿದರೆ, ನ್ಯೂಮೋನಿಯಾದಲ್ಲಿ ಎರಡು ವಿಧ ಇರ್ತದೆ. ಒಂದು ವೈರಲ್ ನ್ಯೂಮೋನಿಯಾ ಅಂತ ಹೇಳ್ತೇವೆ, ಇನ್ನೊಂದು ಬ್ಯಾಕ್ಟೀರಿಯಲ್ ನ್ಯೂಮೋನಿಯಾ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಲಕ್ಷಣಗಳು ಏನಂತ ಹೇಳಿದರೆ, ಒಂದು ಜ್ವರ, ಶೀತ, ಕೆಮ್ಮು, ಹಾಗೆ ಕಫದ ಸಮಸ್ಯೆ ಆಗುವಂತಹದ್ದು. ಕೆಲವೊಂದ್ಸಲ ಏನಾಗ್ತದೆ ಅಂತ ಹೇಳಿದ್ರೆ, ಈ ಮಕ್ಕಳಲ್ಲಿ ಸುಮಾರು ಈ ಥರ ಜ್ವರ, ಶೀತ, ಕೆಮ್ಮು, ಕಫ ಆದಾಗ ಉಸಿರಾಟದ ತೊಂದರೆ ಬರುವಂಥದ್ದು, ಅಥವಾ ತುಂಬ ಫಾಸ್ಟ್ ಬ್ರೀದಿಂಗ್ ಅಂತ ಹೇಳ್ತೇವೆ, ಅಂದರೆ ತುಂಬ ತೀವ್ರವಾಗಿ ಉಸಿರಾಡುವಂತಹದ್ದು, ಅಥವಾ ಇಲ್ಲಿ ನಮ್ಮ ಹೊಟ್ಟೆ ಅಲ್ಲಿ ಪಕ್ಕಿ ಒಳಗೆ ಹೋಗೋದು ಅಂತ ಹೇಳ್ತೇವೆ. ಸೊ ಆ ಥರ ಲಕ್ಷಣಗಳೆಲ್ಲ ಕಂಡು ಬರ್ತವೆ. ಸೊ ಮೇಯ್ನಾಗಿ ಏನಂತ ಹೇಳಿದರೆ, ಈ ಥರ ಶೀತ, ಕೆಮ್ಮು, ಜ್ವರ ಇದ್ದಾಗ ಅದಕ್ಕೆ ಬೇಕಾದಂತಹ ಟ್ರೀಟ್ಮೆಂಟ್ ಕ್ಲಪ್ತ ಸಮಯದಲ್ಲಿ ಆದರೆ, ಈ ಫಾಸ್ಟ್ ಬ್ರೀದಿಂಗ್ ಅಂತ ಏನು ಹೇಳ್ತೇವೆ ಅಥವಾ ಉಸಿರಾಟದ ತೊಂದರೆ ಆಗುವುದಕ್ಕೆ ಆ ಸ್ಟೇಜಿಗೆ ಹೋಗಿದ್ದನ್ನು ತಪ್ಪಿಸ್ಬೋದು. ಬಟ್ ಕೆಲವೊಂದ್ಸಲ ಏನಾಗ್ತದೆ ಅಂತಂದರೆ, ಓವರ್ ದ ನೈಟ್ ಅಂದರೆ ರಾತ್ರಿ ಬೆಳಗಾಗುವಾಗ ಈ ಥರ ಅದು ತುಂಬ ಸಿವಿಯರಿಟಿ ಜಾಸ್ತಿ ಆಗಿ ಈ ಥರ ಸಮಸ್ಯೆಗಳು ಆಗೋದೇ ಇರ್ತವೆ. ಸೊ ಏನು ಮಾಡಬೇಕು ಹೇಳಿದರೆ, ಈ ಥರ ಆದಾಗ ಫಸ್ಟ್ ಏನೇ ಯಾವುದೇ ಜ್ವರ, ಶೀತ, ಕೆಮ್ಮು ಇದ್ದಾಗ ಫಸ್ಟಿಗೆ ನೀವು ಮನೆಯಲ್ಲಿ ಮೆಡಿಸಿನ್ ಮಾಡಿದರೆ, ಡಾಕ್ಟರನ್ನು ಕನ್ಸಲ್ಟ್ ಮಾಡಿದರೆ, ಪಿಡಿಯಾಟ್ರಿಷಿಯನ್ಸ್ಗೆ ಕನ್ಸಲ್ಟ್ ಮಾಡಿದರೆ ಉತ್ತಮ. ಅದಲ್ಲದೆ ನಿಮ್ಮ ಹತ್ತಿರದಲ್ಲಿ ಯಾರು ಕನ್ಸಲ್ಟ್ ಮಾಡುವಂತಹ ನಿಮ್ಮ ಫ್ಯಾಮಿಲಿ ಡಾಕ್ಟರ್ಸ್ ಇರ್ಬೋದು, ಯಾರಿಗಾದ್ರೂ ಕನ್ಸಲ್ಟ್ ಮಾಡಿ ಇನಿಷಿಯಲಿ ಬೇಕಾದಂತಹ ಅದಕ್ಕೆ ಟ್ರೀಟ್ಮೆಂಟನ್ನು ನೀವು ಸ್ಟಾರ್ಟ್ ಮಾಡಿದರೆ ಮುಂದೆ ಆಗುವಂತಹ ದೊಡ್ಡ ದೊಡ್ಡ ಸಮಸ್ಯೆಯನ್ನು ನಾವು ತಪ್ಪಿಸ್ಬೋದು. ಸೊ ಇದರಲ್ಲಿ ಇನ್ನೊಂದು ಏನು ಹೇಳಿದರೆ, ಈ ನ್ಯೂಮೋನಿಯಾದಲ್ಲಿ ತುಂಬ ಸಿವಿಯರಿಟಿ ಆಗಿ ಕೆಲವೊಂದು ಸಮಸ್ಯೆಗಳು ಬರ್ತವೆ. ಅಂದರೆ ಮಗುವಿಗೆ ಹಾಲು ಕುಡಿಲಿಕ್ಕೆ ಕಷ್ಟ ಆಗುವಂಥದ್ದು, ಎದೆ ಹಾಲು ಕುಡಿಲಿಕ್ಕೆ ಕಷ್ಟ ಆಗುವಂಥದ್ದು, ಇಲ್ಲ ಕೆಲವೊಂದ್ಸಲ ಈ ಕೈಕಾಲೆಲ್ಲ ನೀಲಿ ಆಗುವಂಥದ್ದು, ಇದೆಲ್ಲ ತುಂಬ ಸಿವಿಯರ್ ನ್ಯೂಮೋನಿಯಾದಲ್ಲಿ ತುಂಬ ಸಿವಿಯರಿಟಿ ಆದಾಗ ಈ ಥರ ಲಕ್ಷಣಗಳು ಕಂಡು ಬರ್ತವೆ. ಸೊ ಮಳೆಗಾಲದಲ್ಲಿ ಮೇಯ್ನಾಗಿ ಏನು ಹೇಳಿದರೆ, ಈ ಥರ ತುಂಬ ಮಳೆ ಸುರಿಯುತ್ತಿರಬೇಕಾದ್ರೆ ಇಲ್ಲ ಸ್ವಲ್ಪ ಹವಾಮಾನದಲ್ಲಿ ವೈಪರೀತ್ಯ ಆದಾಗ ನಾವು ಇದಕ್ಕೆ ಬೇಕಾದಂತಹ ಟ್ರೀಟ್ಮೆಂಟನ್ನು ಮಾಡ್ತೇವೆ. ಉತ್ತಮ ಸಜೆಷನ್ ಅಂತ ಹೇಳಿದರೆ, ನಾವು ಆದಷ್ಟು ಈ ರೋಗ ಬರದಂತೆ ತಡೆದರೆ ಒಳ್ಳೆಯದು. ಅದು ಹೇಗೆ ತಡೆಯಬಹುದು ಅಂತ ಹೇಳಿದರೆ, ಆದಷ್ಟು ನಾವು ಬೆಚ್ಚಗಿಟ್ಕೊಳ್ಳೋದು, ಇಲ್ಲ ಆದಷ್ಟು ಬಿಸಿನೀರನ್ನು ನಾವು ಕುಡಿಯುವಂಥದ್ದು, ಅಥವಾ ನಮ್ಮ ಸುತ್ತಮುತ್ತಲು ಅಂದರೆ ಮನೆಯ ಸುತ್ತಮುತ್ತಲು ನಾವು ಕ್ಲೀನ್ ಇಟ್ಕೊಳ್ಳುವಂಥದ್ದು. ಅದರ ಜೊತೆಗೇ ರಾತ್ರಿ ಹೊತ್ತಲ್ಲಿ ತುಂಬ ಚಳಿ ಇರುವುದ ಕಾರಣ ಆದಷ್ಟು ನಾವು ಬೆಚ್ಚಗೆ ಇಟ್ಕೊಂಡ್ರೆ, ಅಥವಾ ಮಳೆಯಲ್ಲಿ ಆದಷ್ಟು ನೆನೆಯೋದನ್ನು ನಾವು ತಪ್ಪಿಸಿದರೆ ಈ ಥರ ಸಮಸ್ಯೆಗಳಿಗೆ ಹೋಗಲಾದಂತೆ ತಡೆಗಟ್ಟಬಹುದು.
0: ಡಾಕ್ಟ್ರೆ, ಹಾಗೆ ನಾವು ಗಮನಿಸುವುದಾದರೆ, ಈಗ ಮಳೆಗಾಲ ಹೊರತುಪಡಿಸಿ ಇರ್ತದೆ, ಮತ್ತು ಮಳೆಗಾಲದಲ್ಲಿ ಹೆಚ್ಚಾಗಿ ನಾವು ನೋಡ್ತಾ ಇರುವಂಥದ್ದು ಈ ನೆಗಡಿ ಮತ್ತು ಶೀತ, ಇದನ್ನು ನಾವು ಹೇಗೆ ನಿಯಂತ್ರಿಸ್ಬೋದು, ಮನೆಯಲ್ಲಿ ಮಾಡ್ಬೋದಾ, ಅಥವಾ ಅದಕ್ಕೂ ನಾವು ದಿಢೀರಂತ ಡಾಕ್ಟ್ರನ್ನ ಕನ್ಸಿಡರ್ ಆಗಬೇಕಾ?
2: ನೋಡಿ, ಇದರಲ್ಲಿ ಈಗ ಶೀತ ನೆಗಡಿ ಅಂತ ಹೇಳಿದ ತಕ್ಷಣ ಏನು ದಿಢೀರಾಗಿ ಡಾಕ್ಟರ್ನೇ ಕನ್ಸಲ್ಟ್ ಮಾಡಬೇಕು ಅಂತಲ್ಲ. ಬಟ್ ಆದರೆ ಎಲ್ಲಿಯಾದರೂ ಅವರಿಗೆ ಕೆಮ್ಮು ಅಥವಾ ಈ ಥರ ತುಂಬ ಮೂಗು ಕಟ್ಟೋದು ಅಥವಾ ಅದರಿಂದಾಗಿ ಏನಾರು ಸಮಸ್ಯೆ ಆದಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಿದರೆ ಉತ್ತಮ. ಇಲ್ಲದಿದ್ರೆ ನಮಗೆ ಆದಷ್ಟು ಶೀತ ಈಗ ಎಲ್ಲ ಈ ಥರ ನೆಗಡಿ ಶೀತ ಎಲ್ಲ ಆದಾಗ ಮನೆಯಲ್ಲೇ ನಾನು ಆಗಲೇ ಹೇಳಿದಾಗೆ ಆದಷ್ಟು ನಾವು ಬೆಚ್ಚಗಿಟ್ಕೊಂಡು ಅಥವಾ ಬಿಸಿನೀರನ್ನು ಸೇವನೆ ಮಾಡೋದರ ಮೂಲಕ ರೋಗವನ್ನು ಬರದಂತೆ ತಡಿಬಹುದು.
0: ಹೆಚ್ಚಿನ ಮಕ್ಕಳಲ್ಲಿ ನೋಡಿದ ಹಾಗೆ ಡಾಕ್ಟ್ರೆ, ವಾಂತಿ ಭೇದಿ ಕೂಡ ಶುರುವಾಗುವಂಥದ್ದು, ಅದು ಯಾವ ಕಾರಣಕ್ಕೆ ಶುರುವಾಗುತ್ತೆ ಮತ್ತು ಅದನ್ನು ಯಾವ ರೀತಿ ನಿಯಂತ್ರಿಸಬಹುದು?
2: ಇದು ಬಹಳ ಉತ್ತಮವಾದ ಪ್ರಶ್ನೆ. ಯಾಕಂತ ಹೇಳಿದರೆ, ಇತ್ತೀಚೆಗೆ ತುಂಬ ಇದರಲ್ಲಿ ನ್ಯೂಸಲ್ಲಿರ್ಬೋದು ಅಥವಾ ಪೇಪರಲ್ಲಿರ್ಬೋದು ತುಂಬ ನೋಡ್ತೇವೆ, ವಾಂತಿ ಭೇದಿ ಅತಿಸಾರ ಅಂತ ಹೇಳುವಂಥದ್ದು. ಮೇಯ್ನಾಗಿ ಏನಂತ ಹೇಳಿದರೆ, ನಮಗೆ ಈ ಬರುವಂಥ ಕಾರಣ ಯಾಕೆ ಹೇಳಿದರೆ ನೀರಿನಿಂದಾಗಿ. ಸೊ ಈ ಟೈಮಲ್ಲಿ ಏನಾಗ್ತದೆ ಹೇಳಿದರೆ, ಕೆಲವೊಂದ್ಸಲ ಈ ಬೇಸಿಗೆಗಾಲದಲ್ಲಿ ಕೆಲವೊಂದು ಕಡೆ ನೀರು ಇರೋದಿಲ್ಲ, ಬತ್ತಿ ಹೋಗಿರ್ತದೆ. ಕೆಲವೊಂದ್ಸಲ ಈ ಥರ ನೀರು ಕಲುಷಿತವಾದಂತಹ ನೀರು ಬರೋದರಿಂದ ಅಥವಾ ಈಗ ಫಸ್ಟ್ ಮಳೆ ಬಂದದ್ರಿಂದಾಗಿ ಕಲುಷಿತವಾದಂತಹ ನೀರು ಬರೋದರಿಂದ ಆಗಿರ್ಬೋದು, ಅಥವಾ ಅದರ ಸ್ಟೋರೇಜ್ ಸರಿಯಾಗಿ ಇಲ್ಲದೇ ಇರುವಂತದ್ರಿಂದ ಇರ್ಬೋದು, ಅಥವಾ ಕೆಲವೊಂದ್ಸಲ ನಮ್ಮ ಮನೆಯಲ್ಲೇ ಇರ್ಬೋದು. ಈಗ ಏನು ಇದನ್ನ ಯೂಸ್ ಮಾಡ್ತೇವಲ್ಲ, ಪ್ಯೂರಿಫೈಯರ್ನ ಯೂಸ್ ಮಾಡ್ತೇವೆ, ಸೊ ಅದರಲ್ಲಿ ಕೂಡ ಹಾಗೆ.

0: ನಮಗೆ ಈ ನಿಮೋನಿಯಾ ಡೆಂಗ್ಯೂ ಅಂತ ಹೇಗೆ ಹೇಳ್ತೇವೆ, ವಾಂತಿ ಭೇದಿ ಕೂಡ ಒಂಥರ ಲೈಫ್ ಥ್ರೆಟನಿಂಗೆ, ಯಾವಾಗ ಬೇಕಾದ್ರೂ ಜೀವಕ್ಕೆ ಹಾನಿ ಮಾಡುವಂತಹ ರೋಗ ಆಗುವ ಸಾಧ್ಯತೆಗಳಿರ್ತವೆ. ಸೊ ಅದಕ್ಕೋಸ್ಕರ ಏನು ಹೇಳ್ತೇವೆ ಅಂತ ಹೇಳಿದರೆ, ಸ್ಪೆಷಲಿ ಒಂದು ಸಲ ಎರಡು ಸಲ ವಾಂತಿ ಭೇದಿ ಆದಾಗ ಆವಾಗ ನಮಗೆ ಮನೆಯಲ್ಲಿ ಅದಕ್ಕೆ ಬೇಕಾದಂತಹ ಟ್ರೀಟ್ಮೆಂಟ್ ಮಾಡ್ಬೋದು. ಬಟ್ ಏನಂತ ಹೇಳಿದರೆ, ನಾವು ಯಾವಾಗ ನಮ್ಮ ಈ ತೊಂದರೆ ಇರುವ ನೀರು ಅಥವಾ ಫುಡ್ ಕನ್ಸಂಪ್ಷನ್ ಮಾಡಿ ಆದ್ಮೇಲಿಂದ ತುಂಬ ಎರಡು ಮೂರು ಸಲ ವಾಂತಿ ಆಗೋದು, ಹೊಟ್ಟೆಯಲ್ಲಿ ಏನು ಕೊಟ್ಟರು ನಿಲ್ತಿಲ್ಲ ಅಥವಾ ಒಂದು ನಾಲ್ಕೈದು ಸಲ ಲೂಸ್ ಮೋಷನ್ ಆಗ್ತಿರೋದು, ಈ ಥರ ಎಲ್ಲ ಆದಾಗ ಒಂದು ವೈದ್ಯರನ್ನು ಸಮಾಲೋಚನೆ ಮಾಡಿದರೆ ಉತ್ತಮ. ಯಾಕಂತ ಹೇಳಿದರೆ, ನಮ್ಮ ದೇಹದಲ್ಲಿ ಮೇನ್ ಆಗಿರೋದು ನೀರಿನ ಅಂಶ. ಸೊ ಈ ವಾಂತಿ ಭೇದಿಯಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ನೀರಿನ ಅಂಶವೇ ಕಡಿಮೆ ಆಗುವಂತಹದ್ದು. ಸೊ ಈ ಥರ ನೀರಿನ ಅಂಶ ನಮ್ಮ ದೇಹದಲ್ಲಿ ಕಡಿಮೆ ಆದಾಗ ಅದರಿಂದಾಗಿ ಎಷ್ಟೋ ಮಕ್ಕಳಲ್ಲಿ ಉಸಿರಾಟದ ತೊಂದರೆ ಆಗಿರ್ಬೋದು ಅಥವಾ ಕಿಡ್ನಿ ವೈಫಲ್ಯ ಆಗುವಂಥದ್ದು, ಇಂಥದ್ದೆಲ್ಲ ಸಮಸ್ಯೆಗಳು ಕಂಡುಬರುವ ಸಾಧ್ಯತೆಗಳು ಇರ್ತವೆ. ಸೊ ನಾವು ಒಂದೇನು ಹೇಳ್ತೇವೆ ಅಂತ ಹೇಳಿದರೆ, ಆದಷ್ಟು ಅದೇ ಆಗಲೇ ಹೇಳಿದಾಗೆ ಅದನ್ನು ತಡೆಗಟ್ಟಿದಷ್ಟು ಉತ್ತಮ. ಒಂದು ವೇಳೆ ಇಂಥದ್ದೇನಾದರೂ ಆಗಬಾರ್ದು ಆಗಿದ್ದು ಹೋದಾಗ, ಸೊ ಏನು ಮಾಡ್ಬೋದು ಹೇಳಿದರೆ, ಒಂದು ಸ್ವಲ್ಪ ನಿಮಗೆ ಕೆಲವೊಂದು ಸಮಸ್ಯೆಗಳು ಕಂಡು ಬಂದಾಗ, ಈ ಥರ ವಾಂತಿ ಆಗ್ತಾ ಇದೆ ಅಥವಾ ಮೂರು ನಾಲ್ಕು ಸಲ ಭೇದಿ ಆಗ್ತಾ ಇದೆ ಅಂತ ಹೇಳಿದರೆ, ವೈದ್ಯರನ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ಬೇಕಾದಂತಹ ಟ್ರೀಟ್ಮೆಂಟ್, ಅಂದರೆ ಎಲ್ರಿಗೂ ಗೊತ್ತಿರುವಂತೆ ಜಿಂಕ್ ಮತ್ತು ORS, ಇದು ಎರಡು ಮುಖ್ಯವಾಗಿ ಇದರಲ್ಲಿ ಟ್ರೀಟ್ಮೆಂಟಲ್ಲಿ ಹೆಲ್ಪ್ ಮಾಡುವಂಥದ್ದು. ಜಿಂಕ್ ಹೇಗೆ ಹೇಳಿದರೆ, ಅದರ ಭೇದಿಯ ಪ್ರಮಾಣವನ್ನು ಕಡಿಮೆ ಮಾಡೋದ್ರ ಜೊತೆಗೆ ಈಗ ಸ್ವಲ್ಪ ಸುಸ್ತು ಅನಿಸೋದಿರ್ಬೋದು ಅದಕ್ಕೋಸ್ಕರ ಸ್ವಲ್ಪ ಸಪ್ಲಿಮೆಂಟ್ಸ್ ಕೊಡ್ತದೆ. ORS ಕೂಡ ಹಾಗೆ, ನಮಗೆ ನೀರಿನ ಅಂಶ ಕಡಿಮೆ ಆಗಿರೋದ್ರಿಂದ ಆ ನೀರಿನ ಅಂಶ ಮತ್ತು ಲವಣಾಂಶವನ್ನು ಎರಡನ್ನೂ ಕೂಡ ಕಂಟ್ರೋಲ್ ಮಾಡುವಂಥದ್ದು ORS. ಸೊ ಇದನ್ನು ತಗೊಂಡಾಗ ನಮ್ಮ ವಾಂತಿ ಮತ್ತು ಭೇದಿಯಲ್ಲಿ ಏನು ಲಾಸ್ ಆಗಿರ್ತದೆ ಅದನ್ನು ಇದು ರಿಪ್ಲೇಸ್ ಮಾಡ್ತದೆ. ಸೊ ಆದ ಕಾರಣದಿಂದಾಗಿ ಜಿಂಕ್ ಮತ್ತು ORS ಅನ್ನು ಕನ್ಸಂಪ್ಷನ್ ಮಾಡಬೇಕಾಗ್ತದೆ. ಇದು ಇಷ್ಟು ವಾಂತಿ ಭೇದಿ ಬಗ್ಗೆ ಇರುವಂತಹ ಕೆಲವು ವಿಚಾರಗಳು.
1: ಮತ್ತು ಈ ಮಳೆಗಾಲದ ಸಮಯದಲ್ಲಿ ಮಕ್ಕಳಿಗೆ ಈಗ ಯಾವ ರೀತಿಯಾದಂಥ ಆಹಾರಗಳನ್ನೆಲ್ಲ ಸಜೆಸ್ಟ್ ಮಾಡ್ತೀರಿ ತಾವು?
0: ನಾನಾಗಲೇ ಹೇಳಿದಾಗೆ, ಆದಷ್ಟು ನಮ್ಮ ಮನೆಯ ಆಹಾರಗಳನ್ನು, ಮನೆಯ ಪದಾರ್ಥಗಳನ್ನೇ ಕೊಟ್ಟಷ್ಟು ಉತ್ತಮ. ಹೊರಗಡೆ ಹೋದಷ್ಟು ನಮಗೆ ಅಲ್ಲಿಯ ನೀರು ಬಳಕೆ ಇರ್ಬೋದು ಅಥವಾ ಅಲ್ಲಿಯ ಫುಡ್ ಕ್ವಾಲಿಟಿ ಬಗ್ಗೆ ನಮಗೆ ಏನು ಐಡಿಯಾ ಇರೋದಿಲ್ಲ. ಸೊ ಆದ ಕಾರಣದಾಗಿ ಆದಷ್ಟು ಈ ಮನೆಯಲ್ಲಿ ನಾವು ಪದಾರ್ಥ ಮಾಡಿದ ಆಹಾರ ಪದಾರ್ಥವನ್ನು ಸೇವಿಸಿದರೆ ಉತ್ತಮ. ಅದರಲ್ಲಿಯೂ ಕೂಡ ನಾವು ಏನು ಕುಕ್ಡ್ ಫುಡ್ ಅಂತ ಏನು ಹೇಳ್ತೇವೆ, ಅಂದರೆ ಸಂಪೂರ್ಣವಾಗಿ ಅದನ್ನು ಬೇಯಿಸಿ ತಿಂದಷ್ಟು ಉತ್ತಮ ಅಂತ ಹೇಳ್ತೇನೆ. ಅದರ ಜೊತೆಗೆ ನೀರು ಕೂಡ ಹಾಗೆ ಕುದಿಸಿ ಆರಿಸಿ ಕೂಡ ಆರಿಸಿದ ನೀರನ್ನು ಕೊಟ್ಟರೆ ಉತ್ತಮ. ಯಾಕಂದರೆ ಕೋಲ್ಡ್ ವಾಟರ್ ನಾವು ಕುದಿಸದೇ ಯೂಸ್ ಮಾಡಿದಂಥ ವಾಟರ್, ಅದು ಅದರ ಸೋರ್ಸ್ ನಮಗೆ ಗೊತ್ತಿರೋದಿಲ್ಲ. ಆಗಲಿ ಹೇಳಿದಾಗೆ ಕೆಲವೊಂದ್ಸಾರಿ ಕ್ಲೀನ್ಲಿನೆಸ್ ಸ್ವಲ್ಪ ಕಡಿಮೆ ಆದರೆ ಈ ಥರ ಸಮಸ್ಯೆಗಳು ಬರ್ತವೆ. ಅದಕ್ಕೋಸ್ಕರ ನಾವು ಅದನ್ನು ಕುದಿಸಿ ಆರಿಸಿ ಕುಡಿದ್ರೆ ಉತ್ತಮ. ಅದರ ಜೊತೆಗೇನೆ ಇನ್ನೊಂದೇನು ಹೇಳಿದರೆ, ನಾವು ಆದಷ್ಟು ಬಿಸಿ ಪದಾರ್ಥಗಳನ್ನು ಸೇವನೆ ಮಾಡಿದರೆ ಅದು ಕೂಡ ದೇಹಕ್ಕೆ ಉತ್ತಮವಾಗಿರ್ತದೆ. ಇದರ ಜೊತೆಗೆ ನಾನೇನು ಇನ್ನೊಂದೇನು ಹೇಳಲಿಕ್ಕೆ ಬಯಸ್ತೇನೆ ಹೇಳಿದರೆ, ತರಕಾರಿಗಳಿರ್ಬೋದು ಅಥವಾ ಫ್ರೂಟ್ಸ್ ಇರ್ಬೋದು, ಇಂಥದನ್ನು ನಾವು ಫ್ರೆಶ್ ಆಗಿ ಕೊಟ್ಟರೆ ಉತ್ತಮ. ಯಾಕಂತ ಹೇಳಿದರೆ, ಈ ಇತ್ತೀಚಿನ ಮಕ್ಕಳಲ್ಲಿ ತುಂಬ ಮಕ್ಕಳನ್ನ ನಾವು ನೋಡ್ತೇವೆ ಮಲಬದ್ಧತೆ ಅಂತ ಹೇಳ್ತೇವೆ, ಕಾನ್ಸ್ಟಿಪೇಷನ್ ಅಂತ, ಇದು ಕೂಡ ಒಂದು ಸಮಸ್ಯೆ. ಸೊ ಅದರಿಂದಾಗಿ ಈ ಥರ ಕಾನ್ಸ್ಟಿಪೇಷನ್ಗೆ ಕೂಡ ನಾವು ಈ ಪ್ಯಾಕೆಟ್ ಫುಡ್ ಅಂತ ಏನು ಹೇಳ್ತೇವೆ ಅದನ್ನು ಕನ್ಸ್ಯೂಮ್ ಮಾಡದೆ ಮನೆಯಲ್ಲೇ ತಯಾರಿಸಿದ ಫುಡ್ ಇರ್ಬೋದು ಅಥವಾ ಫ್ರೂಟ್ಸ್ ಇರ್ಬೋದು, ವೆಜಿಟೇಬಲ್ಸ್ ಅಂತ ತರಕಾರಿಗಳಿರ್ಬೋದು, ಇದನ್ನು ಸೇವನೆ ಮಾಡೋದು ಅತ್ಯಂತ ಉತ್ತಮ. ಹಾಗೆ ಅಂತೆಯೇ ನಮಗೆ ಬೇಕಾದಂಥ ಪೌಷ್ಟಿಕ ಆಹಾರಗಳು ಅಂದರೆ ಈ ಮೊಟ್ಟೆ ಮೀನು ಇದೆಲ್ಲ ಪೌಷ್ಟಿಕಾಂಶ ಕೊಡುವಂತಹ ಆಹಾರಗಳು, ಇದನ್ನೆಲ್ಲ ಸೇವಿಸಿದರೆ ಉತ್ತಮ.
1: ಈಗ ಹೆಚ್ಚಾಗಿ ಹೆತ್ತವರು ತುಂಬ ಆತಂಕಕ್ಕೆ ಒಳಗಾಗ್ತಾರೆ ಮಕ್ಕಳಿಗೆ ಹುಷಾರಿಲ್ಲ ಅಂತ ಸಂದರ್ಭದಲ್ಲಿ, ಹೆತ್ತವರಿಗೆ ನೀವು ಏನು ಒಂದು ಸಲಹೆ ಕೊಡ್ತೀರಿ ಈ ಮಕ್ಕಳ ಕೇರಿಂಗ್ ಬಗ್ಗೆ?
0: ಈಗಾಗಲೇ ನಾನು ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಹೇಳಿದೆ. ಸೊ ಮೊದಲನೇದಾಗಿ ಡೆಂಗ್ಯೂ ಬಗ್ಗೆ ಹೇಳಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಹೇಗೆ ಹೇಳಿದರೆ, ನಮಗೆ ಬರದಂತೆ ತಡೆಯುವ ವಿಧಾನಗಳು ಅಂತ ಏನು ಹೇಳ್ತೇವಲ್ಲ, ಮನೆಯಲ್ಲಿ ಮಾಸ್ಕಿಟೋ ನೆಟ್ ಯೂಸ್ ಮಾಡೋದಿರ್ಬೋದು ಅಥವಾ ಮೊಸ್ಕಿಟೋ ರೆಪೆಲೆಂಟ್ಸ್ ಅಂತ ಏನು ಸಿಗ್ತವೆ ಅದನ್ನು ಯೂಸ್ ಮಾಡೋದರಿಂದ ಆಗಿರ್ಬೋದು, ಅಥವಾ ಅದಕ್ಕಿಂತಲೂ ಉತ್ತಮ ಅಂತ ಹೇಳಿದರೆ ನಮ್ಮ ಮನೆಯ ಸುತ್ತಮುತ್ತವನ್ನು ಸ್ವಚ್ಛವಾಗಿರಿಸೋದು ಅಥವಾ ಈ ಟೈರ್ಗಳಿರ್ಬೋದು ಅಥವಾ ಚಟ್ಟಿಗಳಿರ್ಬೋದು ಅದರಲ್ಲಿ ನೀರು ನಿಂತ್ಕೊಳ್ಳದಂತೆ ನೋಡ್ಕೊಳ್ಳುವಂಥದ್ದು ಉತ್ತಮ. ಸೊ ಇದನ್ನೆಲ್ಲ ನಾವು ಈ ಕ್ರಮಗಳನ್ನು ನಾವು ಕಟ್ಟುನಿಟ್ಟಾಗಿ ಪಾಲಿಸಿದರೆ, ಸೊ ಇದು ಹೆತ್ತವರ ಜವಾಬ್ದಾರಿ ಕೂಡ ಆಗಿರ್ತದೆ. ನಮ್ಮ ಮನೆಯ ಸುತ್ತಮುತ್ತ ನಾವು ಸ್ವಚ್ಛವಾಗಿಟ್ಟರೆ ಗ್ರಾಮ ಸ್ವಚ್ಛವಾಗಿರ್ತದೆ, ಹಾಗೆ ತಾಲೂಕು ಸ್ವಚ್ಛವಾಗಿರ್ತದೆ, ದೇಶ ಸ್ವಚ್ಛವಾಗಿರ್ತದೆ. ಸೊ

0: ಆ ಸ್ಟೆಪ್ ಅಲ್ಲಿಂದೇ ಸ್ಟಾರ್ಟ್ ಆಗ್ತದೆ, ನಮ್ಮ ಮನೆಯ ಸುತ್ತಮುತ್ತವನ್ನು ಸ್ವಚ್ಛವಾಗಿ ಇರಿಸುವಂಥದ್ದು. ಸೊ ಇದು ಒಂದು ಸಲಹೆ. ಎರಡನೇ ಸಲಹೆ ಏನಂತ ಹೇಳಿದರೆ, ನಿಮಗೆ ಯಾವುದೇ ತರಹದ ತೊಂದರೆಗಳು ಕಂಡು ಬಂದಾಗ ಇಮಿಡಿಯೇಟ್ ಆಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡುವಂಥದ್ದು. ಮನೆಯಲ್ಲಿ ನೀವು ಇನಿಷಿಯಲಿ ನೀವೇನು ಟ್ರೀಟ್ಮೆಂಟ್ ಮಾಡುವುದು ಸರಿ, ಅದರ ಜೊತೆಗೆ ವೈದ್ಯರನ್ನು ಕನ್ಸಲ್ಟ್ ಮಾಡಿ ಅದಕ್ಕೆ ಬೇಕಾದಂತಹ ಟ್ರೀಟ್ಮೆಂಟ್ಗಳನ್ನ ತಗೊಂಡ್ರೆ, ನೀವು ಅದರ ಸಿವಿಯರಿಟಿಯನ್ನು ನಾವು ಆಗಲೇ ಹೇಳಿದಾಗೆ ಅದು ಕೈ ತಪ್ಪಿ ಹೋಗುವ ಅಂತ ಸಮಸ್ಯೆಯನ್ನು ನಾವು ಕೈ ಮೀರಿ ಹೋಗುವ ಟೈಮ್ ಇರ್ತದೆ, ಅದನ್ನು ನಾವು ತಡೆಗಟ್ಟಬಹುದು. ಮೂರನೇದು ಈಗಾಗಲೇ ನಾನು ಹೇಳಿದಾಗೆ ಫುಡ್ ಬಗ್ಗೆ, ಆದಷ್ಟು ನಾವು ಕುದಿಸಿ ಆರಿಸಿದ ನೀರನ್ನು ಕುಡಿಯೋದರ ಜೊತೆಗೆ ಮನೆಯಲ್ಲಿ ತಯಾರಿ ಮಾಡಿದಂತಹ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡುವುದು, ಇದು ಒಂದು ಸಜೆಷನ್ಸ್. ಅಂತೆಯೇ ಈಗ ಮಕ್ಕಳಿಗೆ ಬೇಕಾದಂತಹ ವ್ಯಾಕ್ಸಿನೇಷನ್ಸ್ ಇರ್ಬೋದು, ಇದನ್ನು ನಾವು ಟೈಮ್ ಟೈಮ್ಗೆ ಮಾಡುವಂಥದ್ದು ಉತ್ತಮ. ಯಾಕಂದರೆ ಸಣ್ಣ ಮಕ್ಕಳಿಂದನೇ ನಾವು ವ್ಯಾಕ್ಸಿನೇಷನ್ಸ್ ಎಲ್ಲ ಮಾಡಿದರೆ ಅವಕ್ಕೆ ಬರುವಂತಹ ಈ ನಿಮೋನಿಯಾ ಇರ್ಬೋದು ಅಥವಾ ದೊಡ್ಡ ದೊಡ್ಡ ಕಾಯಿಲೆಗಳಿಂದ ಅದರ ಸಿವಿಯಾರಿಟಿಯನ್ನು ಕಡಿಮೆ ಮಾಡಬಹುದು. ಅದು ಕಂಪ್ಲೀಟಾಗಿ ಹೋಗ್ತದೆ ಅಂತಲ್ಲ, ಬಟ್ ಅದರ ಸಿವಿಯಾರಿಟಿ ಏನಿರ್ತದೆ ಅದನ್ನು ತಡೆಗಟ್ಟಬಹುದು. ಆದ ಕಾರಣದಿಂದಾಗಿ ಈಗ ಸರ್ಕಾರದಿಂದ ಕೂಡ ಅದಕ್ಕೆ ಉತ್ತಮ ವಾದಂತಹ ಸೌಲಭ್ಯಗಳಿದ್ದಾವೆ. ಅಲ್ಲಿಂದ ಏನೇನು ಸವಲತ್ತುಗಳಿರ್ತಾವೆ ಅವೆಲ್ಲವನ್ನು ವ್ಯಾಕ್ಸಿನೇಷನ್ಸ್ ಇರ್ಬೋದು ಅಥವಾ ಎಲ್ಲ ಸವಲತ್ತುಗಳನ್ನು ತಗೊಂಡು ವ್ಯಾಕ್ಸಿನೇಷನ್ ಎಲ್ಲ ಕರೆಕ್ಟಾಗಿ ಮಾಡಿಸಿಕೊಂಡು ನಿಮ್ಮ ಮಕ್ಕಳನ್ನು ಈ ರೋಗದಿಂದ ಬರದಂತೆ ತಡೆಗಟ್ಟುವುದು ಒಂದು ಉತ್ತಮವಾದಂತಹ ಸಜೆಷನ್ ಅಂತ ನಾನು ಕೊಡಲಿಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೇನೆ.
1: ಕೊನೆಯದಾಗಿ ಡಾಕ್ಟ್ರೆ, ಈಗ ನಮ್ಮ ಗ್ರಾಮೀಣ ಭಾಗದಲ್ಲಿ ಆಸ್ಪತ್ರೆಗಳು ತುಂಬ ದೂರದಲ್ಲಿ ಇರ್ತದೆ, ಸಮಯ ಇಲ್ಲದೆ ಅಂದರೆ ಬೆಳಿಗ್ಗೆ ಶುರು ಆಗ್ಬೋದು, ಮಧ್ಯಾಹ್ನ ಶುರು ಆಗ್ಬೋದು ಅಥವಾ ರಾತ್ರಿಯೂ ಏನಾದರೂ ಅವರಿಗೆ ಜ್ವರವೋ ಶೀತ ನೆಗಡಿ ಬರ್ಬೋದು. ಈಗ ಡಾಕ್ಟರ್ ಸಲಹೆ ಮೇರೆಗೆ ಕೆಲವೊಂದಿಷ್ಟು ಈಗ ಜ್ವರಕ್ಕೆ ಸಂಬಂಧಿಸಿದಾಗಿ ಶೀತಕ್ಕೆ ಸಂಬಂಧಿಸಿದ ಹಾಗೆ ಕೆಲವೊಂದು ಮದ್ದುಗಳನ್ನು ಮನೆಯಲ್ಲಿ ಇಟ್ಕೊಳ್ಬೋದಾ ಡಾಕ್ಟರ್ ಸಲಹೆ ಮೇರೆಗೆ, ಅದರ ಬಗ್ಗೆ ಸ್ವಲ್ಪ ಏನು ಹೇಳ್ತೀರಿ?
0: ಎಮರ್ಜೆನ್ಸಿಗೆ ಅಂತ ನಾವು ಯಾವಾಗಾದರೂ ಇಟ್ಕೊಳ್ಳೋದು ಬೇರೆ ವಿಷಯ, ಬಟ್ ಅದನ್ನೇ ಇಟ್ಕೊಂಡು ನಾವು ಅದರಲ್ಲೇ ಟ್ರೀಟ್ ಮಾಡ್ತಾ ಮನೆಯಲ್ಲೇ ಕೊಡ್ತಾ ಇರೋದು ನಾನು ಇದನ್ನು ಸಜೆಸ್ಟ್ ಮಾಡೋದಿಲ್ಲ. ಯಾಕೆಂದರೆ ನಮಗೆ ನೈಟಲ್ಲಿ ಹೋಗ್ಲಿಕ್ಕಾಗದಂತಹ ಸಂದರ್ಭದಲ್ಲಿ ತುಂಬ ದೂರ ದೂರದಲ್ಲಿ ಮನೆಯೆಲ್ಲ ಇದ್ದಾಗ ಈ ಥರ ಸಿರಪ್ ಎಲ್ಲ ಕೊಟ್ಟು ಒಮ್ಮೆಗೆ ನಾವು ಟ್ರೀಟ್ ಮಾಡ್ಬೋದು. ಬಟ್ ಅವರಿಗೆ ಈಗ ಬೆಳಗ್ಗೆ ಆಗಿರ್ಬೋದು ಅಥವಾ ಸ್ವಲ್ಪ ಮಳೆ ಸ್ವಲ್ಪ ಬಿಟ್ಟ ಮೇಲೆ ಆಗಿರ್ಬೋದು ಅವರು ಕನ್ಸಲ್ಟ್ ಮಾಡಿದರೆ ಉತ್ತಮ. ಈಗಾಗಲೇ ನಮ್ಮ ಆಸ್ಪತ್ರೆಯಲ್ಲಿ ನಾವು 24/7 ಎಲ್ಲ ಟೈಮಲ್ಲಿ ಕೂಡ ವೈದ್ಯರು ಲಭ್ಯವಿರ್ತೇವೆ. ನಾವು ಯಾವುದೇ ಸಮಯದಲ್ಲಿ ಬಂದರೂ ಕೂಡ OPD ಸಮಯ 9-5 ಇರ್ಬೋದು, ಬಟ್ ಅದ ನಂತರದಿಂದ ಎಮರ್ಜೆನ್ಸಿಯಲ್ಲಿ ನಾವು ಯಾವಾಗಲೂ 24/7 ಅವೈಲೇಬಲ್ ಇರ್ತೇವೆ. ಸೊ ಈ ಥರ ಏನಾರ ಸಮಸ್ಯೆಗಳಿದ್ದಾಗ ಎನಿ ಟೈಮ್ ಕರ್ಕೊಂಡು ಬಂದು ಕನ್ಸಲ್ಟ್ ಮಾಡಬಹುದು.
1: ಕೇಳಿದ್ರೆ ಇಷ್ಟು ಹೊತ್ತು ನಮಗೆ ಈ ಮಳೆಗಾಲದಲ್ಲಿ ಮಕ್ಕಳನ್ನ ಸಹಜವಾಗಿ ಕಾಡುವಂತ ಕಾಯಿಲೆಗಳ ಬಗ್ಗೆ ಬಹಳ ವಿವರವಾಗಿ ನಮಗೆ ಮಾಹಿತಿಯನ್ನು ಕೊಟ್ಟವರು SDM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಮಕ್ಕಳ ವಿಭಾಗದ ಮಕ್ಕಳ ತಜ್ಞರಾಗಿರುವಂತಹ ಡಾಕ್ಟರ್ ಪ್ರತೀತ್ ಪಿ ಅಜಿಲಾ ಅವರು ಕಾರ್ಯಕ್ರಮದಲ್ಲಿ ಮಾಹಿತಿ ಕೊಟ್ಟದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು.
0: ಥ್ಯಾಂಕ್ ಯು ಸೋ ಮಚ್.

ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಕನ್ನಡ ಪ್ರಸಾರದಲ್ಲಿ ಈಗ ಯುವ ಕಲಾವಿದ ಸುರೇಂದ್ರ ಜೈನ್ ನಾರಾವಿ ಅವರ ಜೊತೆಗೆ ಮಾತುಕತೆ ನಡೆಸಿಕೊಡುತ್ತಾರೆ ಮಾನಸ ಅಗ್ನಿಹೋತ್ರಿ.
1: ಕಲೆಗೆ ಕೇವಲ ಆಸಕ್ತಿ ಇದ್ದರೆ ಸಾಲದು, ಅದಕ್ಕೆ ತಕ್ಕ ಪರಿಶ್ರಮ ಮತ್ತು ಸಾಧಿಸುವ ಛಲ ಬೇಕು ಎಂಬುದಕ್ಕೆ ಸೂಕ್ತ ಉದಾಹರಣೆ ಸರಳ ಸಜ್ಜನಿಕೆಯ ಸ್ವಭಾವದ ಬೆಳತಂಗಡಿ ತಾಲೂಕಿನ ನಾರಾವಿ ಗ್ರಾಮದ ಕಲಾಕ್ಷೇತ್ರದ ಸಾಧಕ, ಬಹುಮುಖ ಪ್ರತಿಭೆ, ಹಾಸ್ಯ ಸಿರಿ ಎಂದೇ ಹೆಸರುವಾಸಿಯಾಗಿರುವ ಟಿಎನ್ ಪ್ರೊಡಕ್ಷನ್ ಇದರ ನಿರ್ದೇಶಕ ಸುರೇಂದ್ರ ಜೈನ್ ನಾರಾವಿ. ಇವರು ನಟನೆ, ನಿರ್ದೇಶನ, ಛಾಯಾಗ್ರಹಣ, ಸಂಕಲನ, ಬರವಣಿಗೆ ಈ ರೀತಿಯ ಹಲವು ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸಿ ಸೈಯನಿಸಿಕೊಂಡಿದ್ದಾರೆ. ಪ್ರಸ್ತುತ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ತಾಂತ್ರಿಕ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಇವರು ಇಂದು ನಮ್ಮ ಜೊತೆ ಸಂದರ್ಶನದಲ್ಲಿದ್ದಾರೆ. ನಮಸ್ತೆ ಸರ್.
2: ಎಲ್ಲ ಕೇಳುಗರಿಗೂ ನಮಸ್ಕಾರ.
1: ಮೊದಲನೇದಾಗಿ ನಿಮಗೆ ಈ ಕಲೆ, ಸಾಹಿತ್ಯ ಇದರ ಕುರಿತಾದಂತಹ ಆಸಕ್ತಿ ಯಾವ ರೀತಿ ಶುರುವಾಯಿತು?
2: ನನಗೆ ಸಾಹಿತ್ಯ ಕಲಾಕ್ಷೇತ್ರದಲ್ಲಿ ಮೊದಲಿಗೆ ರಂಗಭೂಮಿಯ ಕಡೆ ಹೆಚ್ಚು ಆಸಕ್ತಿ ಬಂದಿರೋದು. ನಾನು ಪ್ರೈಮರಿಯಲ್ಲಿ ಕಲಿತಿರುವಾಗ 5ನೇ ತರಗತಿಯಲ್ಲಿ ಈ ನಾಟಕ ಪ್ರಹಸನದಲ್ಲಿ ಅಭಿನಯಿಸಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ. ಅಲ್ಲಿಂದ ಪ್ರಾರಂಭವಾದ ನನ್ನ ಒಂದು ಜರ್ನಿ. ಮತ್ತೆ ನಾನು ಹೈಸ್ಕೂಲ್ನಲ್ಲಿ ಇರುವಾಗ 8ನೇ ತರಗತಿಯಲ್ಲಿ ಫಸ್ಟ್ ಡ್ರಾಮಾ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ತಾಲೂಕು ಮಟ್ಟದ ಪ್ರಹಸನ ಸ್ಪರ್ಧೆ ಅಂತ ಇತ್ತು, ಅದಕ್ಕೆ ಒಂದು ನಾನೇ ರಚಿಸಿ ನಿರ್ದೇಶನ ಮಾಡಿದ ಒಂದು ಸ್ಕಿಟ್ ಅಲ್ಲಿ ಪ್ರಥಮ ಸ್ಥಾನ ಬಂತು. ಆ ನಂತರ ಅದು ನನಗೆ ಈ ರಂಗಭೂಮಿಯ ಮೇಲೆ ಹೆಚ್ಚು ಆಸಕ್ತಿ ಬಂತು. ಹೀಗೆ ಮುಂದುವರಿಸುತ್ತಾ ಒಂದು 60 ಪ್ರಹಸನ, 7 ನಾಟಕ, 5 ರೂಪಕ ರಚಿಸಿ ನಿರ್ದೇಶಿಸಿ ಅಭಿನಯಿಸಿದ್ದೇನೆ. ಮತ್ತೆ ಊರಿನಲ್ಲಿ ನಮ್ಮ ಜಾತ್ರಾ ಸಂದರ್ಭದಲ್ಲಿ ಅಲ್ಲಿ ಎಲ್ಲ ನಾವು ಪ್ರತಿ ವರ್ಷ ಒಂದು 2.5-3 ಗಂಟೆಯ ಅಂದಾಜಿನ ನಾಟಕ, ಊರಿನಲ್ಲಿರುವ ತೆರೆಮರೆಯಲ್ಲಿರುವ ಪ್ರತಿಭೆ ಇರುವ ಎಲ್ಲ ಕಲಾವಿದರನ್ನು ಒಟ್ಟುಗೂಡಿಸಿ ನಾಟಕ ಪ್ರದರ್ಶನ ಮಾಡ್ತಿದ್ದೆವು. ಅದರಲ್ಲಿ ಮದಿಮೆದ ಮರಳು, ಅಜ್ಜರೆ ಗುಂಜುಪುಲ್ಲಿ, ಬಗೆ ಸಂದಾಯಿ ಮಗಿ ಅಂತ ಎಲ್ಲ ತುಳು ನಾಟಕಗಳು ಹೆಚ್ಚು ಜನಪ್ರಿಯತೆಯನ್ನು ಪಡೆದಿತ್ತು. ಆ ನಂತರ ನಾನು ಹೆಚ್ಚು ಏಕಪಾತ್ರ ಅಭಿನಯ ಕೂಡ ಮಾಡುತ್ತಿದ್ದೆ, ಅದರಲ್ಲೂ ತುಂಬಾ ಕಡೆ ಏಕಪಾತ್ರ ಅಭಿನಯ ಮಾಡಿದ್ದೇನೆ, ಮಿಮಿಕ್ರಿ. ಹೀಗೆ ಮುಂದುವರಿಸುತ್ತಾ, ಆದ್ರೆ ಅಷ್ಟೊಂದು ನನಗೆ ಪ್ರೋತ್ಸಾಹ ಇರಲಿಲ್ಲ, ಮತ್ತೆ ಪ್ರಚಾರ ಕೂಡ ಇರಲಿಲ್ಲ. 2008ರಲ್ಲಿ ಉಜಿರೆ SDM ಕಾಲೇಜಿಗೆ ಉದ್ಯೋಗಕ್ಕೆ ಸೇರಿದೆ. ಇಲ್ಲಿ ಸೇರಿದ ಮೇಲೆ ನನಗೆ ಹೆಚ್ಚು ಸಪೋರ್ಟ್ ಬಂತು. ಇಲ್ಲಿ ಕಾಲೇಜು ಆಗ ಪ್ರಾನ್ಸ್ಪಾಲರ್ ಆಗಿದ್ದ ಡಾಕ್ಟರ್ BS ವರ್ಮ ಸರ್, ಮತ್ತೆ ಪತ್ರಿಕೋದ್ಯಮ ವಿಭಾಗದ ಭಾಸ್ಕರ್ ಮತ್ತು
0: ಎಲ್ಲ ವಿಭಾಗಗಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನ ಸಮುದಾಯ
2: ಇಲ್ಲಿ ಬಂದ ಮೇಲೆ ಆಗ
0: ಸಮುದಾಯ ರೇಡಿಯೋ ನಿನಾದ 90.4
2: ಶಾರ್ಟ್ ಮೂವಿ ಎಲ್ಲ ಮಾಡ್ತಿದ್ದು, ಅದನ್ನೆಲ್ಲ ನೋಡುವಾಗ ನನಗೆ ಒಂದು ಏನಾದರೂ ಮಾಡಬೇಕು ಅಂತ
0: ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ ಇಲ್ಲಿದೆ. ಜನ ಸಮುದಾಯದ ಧ್ವನಿ
2: ನಿರ್ಮಾಣ ಮಾಡಿದೆ.
0: ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.
2: ಸಂಪೂರ್ಣ ಚಿತ್ರಣವನ್ನು ಚಿತ್ರೀಕರಿಸಿ ಅದನ್ನು ಅನ್ನದಾತ ಎಂದು ಸಾಕ್ಷ್ಯಚಿತ್ರವನ್ನು ಡಾಕ್ಟರ್ BS ವರ್ಮ ಸರ್ ಅವರು ಪತ್ರಿಕೋದ್ಯಮ ವಿಭಾಗದ ಆಶ್ರಯದಲ್ಲಿ ಬಿಡುಗಡೆಗೊಳಿಸಿದರು. ಆ ನಂತರ ವಿಡಿಯೋದ ಬಗ್ಗೆ ಆಸಕ್ತಿ ಜಾಸ್ತಿ ಆಯಿತು. ನನಗೆ ಗೋವಿನ ಬಗ್ಗೆ ಕೂಡ ಅಪಾರ ಪ್ರೀತಿ. ಮತ್ತೆ ತಾಯಿ ಹಾಲನ್ನು 1-2 ವರ್ಷ ಮನುಷ್ಯ ಕುಡಿದಿರಬಹುದು, ಆದ್ರೆ ಗೋವು ಜೀವನ ಪರ್ಯಂತ ಹಾಲು ಕೊಡುವುದು. ನಮ್ಮ 2ನೇ ತಾಯಿ ಅಂದ್ರೆ ಅದು ಗೋವು. ಹಾಗೆ ಗೋವಿನ ಬಗ್ಗೆ ಏನಾದರೂ ಮಾಡಬೇಕು ಎನ್ನುವ ದೃಷ್ಟಿಯಿಂದ ಲೋಕಮಾತೆ ಅಂತ ಒಂದು ಸಾಕ್ಷ್ಯಚಿತ್ರವನ್ನು ಮಾಡಿದೆವು. ಅದು ಕೂಡ ತುಂಬಾ ಜನಪ್ರಿಯತೆಯನ್ನು ಪಡೆದಿತ್ತು. ಮುಂದೆ ಒಂದು ಏನಾದರೂ ಕಿರುಚಿತ್ರ ಮಾಡಬೇಕು ಅಂತ ಒಂದು ಪುನಃ ಆಸೆ ಆಯಿತು. ಆಗ ಎಲ್ಲ ಹೆಚ್ಚಿನ ಏನಾದರೂ ವಿದ್ಯಾರ್ಥಿಗಳಿಗೆ ಅದರಿಂದ ಜಾಗೃತಿ ಕೊಡಬೇಕು ಎನ್ನುವ ದೃಷ್ಟಿಯಿಂದ ಈ ಡ್ರಗ್ಸ್ ಮತ್ತೆ ಹೆಲ್ಮೆಟ್ ಬಗ್ಗೆ, ಮತ್ತೆ ವಿದ್ಯಾರ್ಥಿಗಳು ಯಾವ ರೀತಿ ಕಾಲೇಜಲ್ಲಿ ಇರಬೇಕು ಎನ್ನುವ ಒಂದು ಸ್ಟೋರಿಯನ್ನು ಇಟ್ಟುಕೊಂಡು ಒಂದು ಸಾವಿನ ಸವಾರಿ ಅಂತ ಕಿರುಚಿತ್ರವನ್ನು ಮಾಡಿದೆವು. ಇದರಲ್ಲಿ ಕಾಲೇಜಿನ ಒಂದು 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮತ್ತೆ ಆಗ ಪ್ರಾನ್ಸ್ಪಾಲರ್ ಆಗಿದ್ದ ಡಾಕ್ಟರ್ ಮೋಹನ್ ನಾರಾಯಣ್ ಕೂಡ ಅದರಲ್ಲಿ ಅಭಿನಯಿಸಿದ್ದಾರೆ. ಮತ್ತೆ ಒಂದು 7-8 ಇಲ್ಲಿನ ಸ್ಟಾಫ್ ಕೂಡ ಅಭಿನಯಿಸಿದ್ದಾರೆ. ಅದು ರಾಜ್ಯ ಮಟ್ಟದ ಕಿರುಚಿತ್ರ ಸ್ಪರ್ಧೆಯಲ್ಲಿ ಕೂಡ ಅದಕ್ಕೆ ಪ್ರಶಸ್ತಿ ಬಂದಿದೆ.
3: ಅಭಿ, ನಿಮ್ಗೆ ಹುಚ್ಚ ಮಾರೆ, ಬೈಕ್ ಕೊಡಿಸಿಲ್ಲ ಅಂತ ಸಾಯುವ ಮಟ್ಟಕ್ಕೆ ಬಂದಿಯಲ್ಲ.
1: ಬಾಲ್ಯದಿಂದ ಇಲ್ಲಿವರೆಗೂ ನಿಮ್ಮ ಕಲೆಯ ಹಾದಿ ಮತ್ತೆ ನಿಮ್ಮ ವಿಚಾರಧಾರೆಗಳನ್ನೆಲ್ಲ ಕೇಳ್ತಾ ಇದ್ರೆ ನಿಮ್ಮ ಸಂದರ್ಶನ ಮಾಡೋದಕ್ಕೆ ನಿಜಕ್ಕೂ ನನಗೆ ಹೆಮ್ಮೆ ಆಗ್ತಾ ಇದೆ. ತಲಿಕೆ ನಲಿಕೆ ಟ್ರೋಲ್ಸ್ ಇದರ 100 ಸಂಚಿಕೆ ಈಗಾಗಲೇ ಹೊರಗಡೆ ಬಂದಿದೆ. ಸೊ ಇದರ ಪ್ರಾರಂಭ ಹೇಗಿತ್ತು, ಇದ್ರ ಹೆಸರು ಹೇಗೆ ಬಂತು ಅಂತ?
2: ಈ ತಲಿಕೆ ನಲಿಕೆ ಹೆಸರು ಬರಲು ಕಾರಣ, ನಾವು ಒಂದು ಸಲ ಒಂದು ರೂಪಕ ಮಾಡಿದ್ದೆವು ತಲಿಕೆದ ನಲಿಕೆ ಅಂತ, ಫುಲ್ ಕಾಮಿಡಿ. ಅದನ್ನು ಕೂಡ ನಮ್ಮ ಕಾಲೇಜಿನಲ್ಲಿ ಪ್ರದರ್ಶನ ಮಾಡಿದ್ದೆವು. ಅದರಲ್ಲಿ ವಿದ್ಯಾರ್ಥಿ ಸ್ಟಾಫ್ ಎಲ್ಲ ಸೇರಿ ಮಾಡಿರುವಂತದ್ದು, ಅದು ತುಂಬಾ ಪಾಪ್ಯುಲರ್ ಆಯಿತು. ಆ ನಂತರ ನಾವು ಏನಾದ್ರು ನಮ್ಮ ತಂಡಕ್ಕೆ ಇನ್ನು ಹೆಸರು ಇಡುದಾದ್ರೆ ತೆಲಿಕೆ ನಲಿಕೆ ಅಂತ ಇಡುವ, ಯಾಕಂದ್ರೆ ಅಲ್ಲಿ ಹಾಸ್ಯವು ಬರುತ್ತದೆ. ಅದು ತುಳುವಿನಲ್ಲಿ ತೆಲಿಕೆ ನಲಿಕೆ ಅಂದ್ರೆ ಕುಣಿಯುವುದು ನಗುವುದು ಕಾಮಿಡಿ ಮೈನ್. ಹಾಗೆ ಆ ನಂತರ ನಾವು ತುಂಬಾ ರೂಪಕಗಳನ್ನೆಲ್ಲ ಕಾಮಿಡಿ ರೂಪಗಳನ್ನೆಲ್ಲ ಮಾಡಿದೆವು. ಅಲ್ಲಿ ಎಲ್ಲ ಹೆಸರು ನಾವು ತೆಲಿಕೆ ನಲಿಕೆ ಅಂತೇವೆ ಕೊಟ್ಟೆವು. ಆ ನಂತರ ನಾವೊಂದು ಯೂಟ್ಯೂಬ್ ಅಲ್ಲಿ ಚಾನೆಲ್ ಮಾಡುವ, ಆ ಚಾನೆಲ್ ಮೂಲಕ ನಮ್ಮ ಎಲ್ಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ಜನರಿಗೆ ತಲುಪಿಸಬಹುದು, ಸಾಮಾಜಿಕ ಜಾಲತಾಣ ಇಷ್ಟು ಮುಂದುವರಿತಿದೆ ಅಲ್ಲ ಅಂತ ನಾವು ಎಲ್ಲರ ಮಾರ್ಗದರ್ಶನದ ಮೇರೆಗೆ ಅದನ್ನ ತೆಲಿಕೆ ನಲಿಕೆ ಪ್ರೊಡಕ್ಷನ್ ಅಂತ ಯೂಟ್ಯೂಬ್ ಚಾನೆಲ್ ಪ್ರಾರಂಭಿಸಿದೆ. ಅದರಲ್ಲಿ ನಮ್ಮ ಅನ್ನದಾತದಿಂದ ಇಲ್ಲಿಯವರೆಗೆ ರೂಪಕ, ನಾಟಕ ಮತ್ತೆ ಆಲ್ಬಮ್ ಸಾಂಗ್ ಬೇರೆ ಬೇರೆ 30 ಸೆಕೆಂಡ್ನಿಂದ 3 ಗಂಟೆಯ ತನಕದ ಒಂದು 235 ವಿಡಿಯೋ ಈಗ ಲಭ್ಯವಿದೆ. ಫಸ್ಟ್ ಲಾಕ್ಡೌನ್ ಆದ ಮೇಲೆ ಸ್ವಲ್ಪ ನನಗೆ ಯಾವುದು ಮಾಡುವುದಂತ ತಲೆಗೆ ಹೋಗದೆ ಸ್ಟಿಲ್ ಆಗಿದ್ದೆ. ಆಗ ನಮ್ಮ ಯಶವರ್ಮ ಸರ್ ಅವರು ಮುಂದೆ ಏನು ಮಾಡುತ್ತೆ ಅಂತ ಕೇಳುವಾಗ ನಾನೀಗ ಸದ್ಯಕ್ಕೆ ಏನು ಮಾಡ್ತಾ ಇಲ್ಲ ಅಂತ ಹೇಳಿದೆ. ಅದಕ್ಕೆ ಅವರು 1 ಮಿನಿಟಿನಿಂದ ಅಥವಾ 2 ಮಿನಿಟಿನ ಒಳಗಿನ ಏನಾದರೂ ಕಾಮಿಡಿ ಅಥವಾ ಅವೇರ್ನೆಸ್ ವಿಡಿಯೋ ಮಾಡಿದರೆ ಈಗ ತುಂಬ ಪಾಪ್ಯುಲರ್ ಆಗುತ್ತೆ ಅಂತ ಹೇಳಿದರು. ಅವರ ಮಾತನ್ನು ನಾನು ಆಶೀರ್ವಾದ ಅಂತ ತೆಗೆದುಕೊಂಡು ಮುಂದೆ ಕಾಮಿಡಿ ವಿಡಿಯೋ ಮಾಡಲಿಕ್ಕೆ ಹೊರಟೆ. ಸ್ಟಾರ್ಟಿಂಗ್ ಮಾಡಿರುವುದು ಕೇವಲ 30 ಸೆಕೆಂಡ್ ಇತ್ತು, ಆಗ ಸೆಕೆಂಡ್ ಲಾಕ್ಡೌನ್ ಆಗಿತ್ತು. ಆಗ ನಾವು ಫ್ರೀ ಇದ್ದೆವು, ಅಲ್ಲಿ ಹತ್ತಿರದಲ್ಲಿ ಎಲ್ಲ ನನ್ನ ಫ್ರೆಂಡ್ಸ್ನವರೆಲ್ಲ ಫ್ರೀ ಇದ್ದರು. ಆಗ ಈ ಮಸಾಲ್ ಪುರಿ ಎಲ್ಲಿಯೂ ಸಿಗ್ತಿರಲಿಲ್ಲ. ಆಗ ಒಬ್ಬ ಅದು ಸಣ್ಣ ಕಾನ್ಸೆಪ್ಟ್, ಒಬ್ಬ ಕೇಳುದು ನನಗೆ ಮಸಾಲ್ ಪುರಿ ಬೇಕಿತ್ತು ಅಂತ. ಈಗ ಲಾಕ್ಡೌನ್ ಅಲ್ಲ, ಎಲ್ಲಿ ಸಿಗುದಿಲ್ಲಲ್ಲ, ಇಲ್ಲ ನನಗೆ ಮಸಾಲ್ ಪುರಿ ಬೇಕೇ ಅಂತ. ಆಗ ನಾನು ತಂದು ಕೊಡುವ ಅಂತ ಹೋಗಿ ಅವನು ತರುವುದು. ತರುವಾಗ ಒಂದು ಸ್ವಲ್ಪ ಮಸಾಲೆ ಮತ್ತೊಂದು ನಮ್ಮ ತುಳುವಿನಲ್ಲಿ ಪುರಿ ಅಂದ್ರೆ ಹುಳ, ತೆಗೊಳ್ಳಿ ಮಸಾಲ್ ಪುರಿ. ಆ ವಿಡಿಯೋನ ನಾವು ವಾಟ್ಸಪ್ ಅಲ್ಲಿ ಬಿಟ್ಟೆವು. ಅದು ಮರುದಿನ ಎಲ್ಲಾ ಕಡೆ ಹೋಗುವಾಗ ಇವರು ಆ ಆಕ್ಟ್ ಮಾಡಿದವರ ಹತ್ರ ಮಸಾಲ್ ಪುರಿ ಬೇಕಾ ಮಸಾಲ್ ಪುರಿ ಬೇಕಾ ಅಂದ್ರೆ ಆ ವಿಡಿಯೋ ನೋಡಿ ಅಷ್ಟು ಪ್ರಚಾರ ಆಯ್ತು. ಹಾಗಾದ್ರೆ ನಾವು ಏನಾದ್ರು ಮಾಡಿದ್ರೆ ಹಿಟ್ ಆಗ್ತದೆ ಅಂತ ಗೊತ್ತಾಯ್ತು. ಅಲ್ಲಿಂದ ಕಂಟಿನ್ಯೂ ಮಾಡ್ಲಿಕ್ಕೆ ಹೊರಟೆವು 30 ಸೆಕೆಂಡ್ 1 ನಿಮಿಷ 2 ನಿಮಿಷದ ಒಳಗೆ. ಹಾಗೆ 99 ವಿಡಿಯೋ ತನಕ ಮುಂದುವರೆದೆವು. ಇನ್ನು 100ನೇ ವಿಡಿಯೋ ಸ್ವಲ್ಪ ದೊಡ್ಡ ಮಟ್ಟದಿರಬೇಕು, ಏನಾದ್ರೂ ಹೊಸತನ ಇರಬೇಕಂತ 1 ಅಕ್ಟೋಬರ್ 12ಕ್ಕೆ ನಮ್ಮ ಕಾಲೇಜಿನಲ್ಲಿ ಅದನ್ನು ಬಿಡುಗಡೆ ಮಾಡಿದ್ವಿ.
1: ನಿಮ್ಮ ತಂಡದ ರಚನೆ ಹೇಗಾಯ್ತು, ಯಾರೆಲ್ಲ ಇದ್ದಾರೆ, ನಿಮ್ಮ ತಂಡದ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬೋದಾ?
2: ತಂಡ ಅಂದ್ರೆ ನಾನು ಹೋದ ಕಡೆ ಎಲ್ಲ ಒಂದು ತಂಡ ಮಾಡುದು. ಈಗ ಊರಲ್ಲಿ ಊರಿನಲ್ಲಿ ಸ್ವಲ್ಪ ಕಲಾವಿದರು, ಇಲ್ಲಿ ಬರುವಾಗ ಇಲ್ಲಿಯ ಸ್ಟಾಫ್ ಸ್ಟೂಡೆಂಟ್ ಯಾರೆಲ್ಲ ಇರ್ತಾರೆ, ಯಾರು ಸ್ವಲ್ಪ ಪ್ರತಿಭೆ ಇರ್ತಾರೆ, ಅವರನ್ನೆಲ್ಲ ಒಟ್ಟುಗೂಡಿಸಿ ಒಂದು ತಂಡ ಅಂತ ಮಾಡುದು. ಇಲ್ಲಿ ಕೂಡ ನಾವು 2010 ಹೆಚ್ಚಾಗಿ ನಮ್ಮ ಇಲ್ಲಿ ಒಂದು ಟೀಮ್ ಆಗಿ ಮಾಡಿದ್ದೇವೆ. ಮತ್ತೆ ಒಂದೊಂದು ಸಲ ಅಂದ್ರೆ ನನಗೆ ರಜೆ ದಿನಗಳಲ್ಲಿ ಇದ್ರೆ ಅಲ್ಲಿ ಊರಿನಲ್ಲಿ ಅವರೊಟ್ಟಿಗೆ ಏನಾದ್ರು ಮಾಡುದು, ಬಾಕಿ ಟೈಮಲ್ಲಿ ಇಲ್ಲಿ ಇಲ್ಲಿ ಕಾಲೇಜಲ್ಲಿ ಮಾಡುದು. ಹಾಗೆ ಎರಡು ಕಡೆಯವರನ್ನು ನಾನು ಒಟ್ಟುಗೂಡಿಸಿ ಅದು ಅಲ್ಲಿ ಇರ್ಲಿ ಇಲ್ಲಿ ಇರ್ಲಿ, ಅದು ಕಲಾವಿದರು ತೆಲಿಕೆ ನಲಿಕೆ ಕಲಾವಿದರು, ಒಮ್ಮೆ ಅವರು ಸೇರಿದ್ರೆ ಮತ್ತೆ ನಾನು ಅವರನ್ನು ಬಿಡುವುದಿಲ್ಲ. ಅದು ಯಾಕೆಂದ್ರೆ ಒಬ್ಬನಿಗೆ ಎಷ್ಟು ಬೇಕಾದ್ರೂ ಸಪೋರ್ಟ್ ಮಾಡ್ತೇನೆ, ಅವ್ರು ನಮ್ಮೊಟ್ಟಿಗೆ ಇದ್ರೆ ನಮ್ಮನ್ನು ಬಿಟ್ಟು ಹೋದ್ರೆ ಮತ್ತೆ ಕರೆಯುವುದಿಲ್ಲ. ಹಾಗೆ ತೆಲಿಕೆ ನಲಿಕೆ ತಂಡ ಹೀಗೆ ಮುಂದುವರಿತಿದೆ. ಮತ್ತೆ ಇದರಲ್ಲಿ ಇದ್ದವರು ಈಗೆಲ್ಲ ಬೇರೆ ಬೇರೆ ಕಡೆ ಜಾಬ್ ಅಲ್ಲಿ ಇದ್ದಾರೆ, ಆದ್ರೆ ನಮಗೆ ಏನಾದ್ರೂ ಹೆಲ್ಪ್ ಬೇಕಾದ್ರೆ ನಾನೊಂದು ಕೂಡಲೇ ಕೇಳಿದ್ರೆ ಅವ್ರು ಕೂಡಲೇ ಸ್ಪಂದಿಸ್ತಾರೆ ನಮ್ಮ ಟೀಮ್ ಅಂತ, ಅದು ತುಂಬಾ ಖುಷಿ ಆಗುತ್ತೆ.
1: ತೆಲಿಕೆ ನಲಿಕೆ ಟ್ರೋಲ್ಸ್ ಈಗ ಹೆಚ್ಚಿನ ಪ್ರತಿಕ್ರಿಯೆನ ಅದು ಪಡಿತಾ ಇದೆ. ಆರಂಭದ ದಿನಗಳಲ್ಲಿ ಅದಕ್ಕೆ ಪ್ರತಿಕ್ರಿಯೆ ಹೇಗಿತ್ತು ಮತ್ತೆ ಈಗ ಪ್ರತಿಕ್ರಿಯೆ ಯಾವ ರೀತಿ ಇದೆ?
2: ಅದೇ ಆರಂಭದಲ್ಲಿ ಅಂದ್ರೆ ನಮ್ಮಲ್ಲಿ ಅಭಿನಯ ಮಾಡಿದವರು ಯಾವುದೇ ವೇದಿಕೆಗೆ ಹೋದವರಲ್ಲ, ಯಾವುದೇ ಕಲಾವಿದರಲ್ಲ, ಅವರು ನಿಜ ಜೀವನದಲ್ಲಿ ತುಂಬಾ ಹಾಸ್ಯ ಮಾತಾಡುದು ಮತ್ತೆ ಎಲ್ಲರ ಜನರೊಟ್ಟಿಗೆ ಬೆರೆತು ಎಲ್ಲರಿಗೂ ಪರಿಚಯ ಇರುವವರು. ನಾನು ಅಂತವರಿಗೆ ಹೆಚ್ಚು ಅವಕಾಶ ಕೊಡುತ್ತೆ. ಆಗ ಅವರಿಗೆ ಅಂದ್ರೆ ಕೆಲವರಿಗೆ ಗೊತ್ತಿರುವುದಿಲ್ಲ, ಅಂದ್ರೆ ತುಂಬಾ ಜನ ನಮಗೆಲ್ಲ ವ್ಯಂಗ್ಯವೂ ಮಾಡಿದ್ದಾರೆ, ಪಾಪ ಅವರನ್ನು ಹಿಡ್ಕೊಂಡು ಏನ್ ಮಾಡ್ತೀರಿ. ಆದ್ರೆ ನಾನು ಆ ಸಂದರ್ಭದಲ್ಲಿ ಏನು ಅವರಿಗೆ ಹೇಳಲಿಲ್ಲ, ಆದ್ರೆ ನನ್ನ ಮನಸ್ಸಲ್ಲಿತ್ತು ಆ ಕಲಾವಿದರನ್ನು ಹಿಡ್ಕೊಂಡು 100 ವಿಡಿಯೋ ಮಾಡಿ ಅವರಿಗೆ ತೋರಿಸ್ಬೇಕು. ಅದು 50 ವಿಡಿಯೋ ಆದ ಮೇಲೆ ಎಲ್ಲರೂ ನಮ್ಮನ್ನು ಬೇರೆ ರೀತಿಯಲ್ಲಿ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಂದ್ರೆ ನೀವು ಅವರನ್ನು ಹಿಡ್ಕೊಂಡು ಇಷ್ಟೆಲ್ಲ ಮಾಡ್ತಿದ್ದೀರಲ್ಲ ಅಂದ್ರೆ ನನಗೆ ಅದು ಬೇಕಿತ್ತು. ಈಗ ಯಾರಾದ್ರೂ ಒಂದು ಹೇಳಿದ್ರೆ ನಾನು ಆಗ ಉತ್ತರ ಕೊಡುದಿಲ್ಲ, ನಾನು ಏನಾದ್ರು ಸಾಧನೆ ಮಾಡಿಯೇ ಅವರಿಗೆ ಉತ್ತರ ಕೊಡ್ಬೇಕು. ಈಗ ಮೊನ್ನೆ 100 ವಿಡಿಯೋ ಆದ ಮೇಲೆ ಮಾತಾಡದವರು ಬಂದು ನನಗೆ ಶುಭಾಶಯ ಕೊಡ್ತಿದ್ದಾರೆ. ಅಂದ್ರೆ ಅದರಿಂದ ಎಷ್ಟೋ ಬದಲಾಯಿತು. ಮತ್ತೆ ನಾವು ಬೇರೆ ಬೇರೆ ಊರಿನಿಂದ ಎಲ್ಲ ಅಭಿಪ್ರಾಯ ಕಲೆಕ್ಟ್ ಮಾಡುವಾಗ ಹೆಚ್ಚಿನವರು ನಮ್ಮ ವಿಡಿಯೋದ ಬಗ್ಗೆ ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ, ಇನ್ನು ಕಂಟಿನ್ಯೂ ಮಾಡಿ ಹೇಳಿದ್ದಾರೆ, ಮತ್ತೆ ನಮ್ಮಿಂದ ಎಂತ ಸಪೋರ್ಟ್ ಇದ್ರು ಕೊಡ್ತೇವೆ ಅಂತ ಹೇಳಿದ್ದಾರೆ. ಅದು ನಮಗೆ ಸಂತಸ.

0: ಮೊಬೈಲ್ಗಳಲ್ಲಿ ವಿಡಿಯೋ ನೋಡೋದು ಸುಲಭ, ಆದರೆ ಅದನ್ನ ವಿಡಿಯೋ ತಯಾರಿಸುವ ಹಿಂದೆ ಒಂದು ದೊಡ್ಡ ಕಥೆನೇ ಇರುತ್ತೆ ಅದಕ್ಕೆ. ಆಗ ನಿಮಗೆ ವಿಡಿಯೋ ಪ್ರೊಡಕ್ಷನ್ ಮಾಡುವಲ್ಲಿ ಬಂದಂಥ ಸವಾಲುಗಳೇ ಹೇಗಿತ್ತು ಸರ್?
1: ಅದೇ, ನಮ್ಮ ಎಲ್ಲ ವಿಡಿಯೋ ತುಂಬ ಲೋ ಬಜೆಟಲ್ಲಿ, ಯಾಕೆಂದರೆ ನಾವು ತುಂಬ ಖರ್ಚು ಮಾಡಲಿಕ್ಕೆ ನಮಗೆ ಇದರಿಂದ ಯಾವುದೇ ಆದಾಯ ಇಲ್ಲ. ಇದು ಕೇವಲ ನಾವು ಮನೋರಂಜನೆಗೆ ಮಾಡೋದು, ಮತ್ತು ನನಗೆ ತುಂಬ ಟೈಮು ಕೂಡ ಇಲ್ಲ. ಯಾಕೆಂದರೆ ನಾನು ಬೆಳಿಗ್ಗೆ 7 ಗಂಟೆಗೆ ಮನೆಯಿಂದ ಹೊರಟರೆ ರಾತ್ರಿ 8 ಗಂಟೆಗೆ ಹೋಗುತ್ತೆ. ನನಗೆ ಸಿಗುವುದು ಸಂಡೇ ಮಾತ್ರ. ಆ ಒಂದು ದಿನ ಸಂಡೆಯಲ್ಲಿ ಮನೆ ಕೆಲಸ ಮಾಡಿಕೊಂಡು ಮಧ್ಯಾಹ್ನ ಮೇಲೆ ಏನಾದರೂ ಮಾಡುವುದು. ಹಾಗೆ ಪ್ರತಿ ಸಂಡೆ ಏನಾದರೂ ಒಂದು ಕಾನ್ಸೆಪ್ಟ್ ಮಾಡಿ ಮಾಡ್ತಿದ್ದೆವು. ಆದರೆ ಮೊಬೈಲ್ನಲ್ಲಿ ನೀವು ಹೇಳಿದಾಗೆ ತುಂಬ ಕಷ್ಟ ಆಗ್ತಿತ್ತು. ಯಾಕೆಂದರೆ ಅಲ್ಲಿ ನಾವು ಚಿತ್ರೀಕರಣ ಮಾಡುವಾಗ ನಾವು ಆ ಡೈರೆಕ್ಟ್ ವಾಯ್ಸನ್ನೇ ಹಾಕೋದು. ಈಗ ಅಲ್ಲಿ ಏನು ಶಬ್ದ ಆದರೂ ಅದು ಬರ್ತದೆ, ಅದನ್ನು ಪುನಃ ನಾವು ವಾಯ್ಸ್ ರೆಕಾರ್ಡಿಂಗ್ ಮಾಡಿ ಲಿಪ್ ಮೂಮೆಂಟಿಗೆ ಹಾಕಿದರೆ ಅದು ಮೊಬೈಲಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ, ಮತ್ತು ಪರ್ಫೆಕ್ಟ್ ಆಗೋದಿಲ್ಲ. ಆದರೆ ಅಲ್ಲಿ ಯಾವಾಗ ಸೈಲೆಂಟ್ ಆಗುತ್ತದೆ ಅಂತ ಕಾಯುತ್ತೇವೆ ನಾವು. ಯಾಕೆಂದರೆ ಕೆಲವು ಸಲ ಡೈಲಾಗ್ ಆಗುವಾಗ ಅಲ್ಲಿ ನವಿಲು ಕೂಗುವುದು, ನಾಯಿ ಬೊಗಳುದು, ಏನಾದರೂ ಶಬ್ದ ಆಗುವುದು, ಮತ್ತು ಬೈಕ್ ಏನಾದರೂ ವೆಹಿಕಲ್ ಹೋಗುವುದು. ಆಗ ಆ ಡೈಲಾಗ್ ಆದರೂ ನಾವು ಅದನ್ನು ಪುನಃ ರಿಪೀಟ್ ಮಾಡಿ ಮಾಡಿ ನಮಗೆ ಎಷ್ಟು ಕರೆಕ್ಟ್ ಆಗ್ತದೆ ಅಷ್ಟು ಕಾದು ನಾವು ಮೊಬೈಲಲ್ಲಿ ಚಿತ್ರೀಕರಣ ಮಾಡಿ, ಮತ್ತು ಎಡಿಟಿಂಗ್ ಕೂಡ ಹಾಗೇ ತುಂಬ ಸಮಯ ಬೇಕಾಗ್ತದೆ, ಫಾಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ನಾನು ಹೆಚ್ಚಾಗಿ ಒಂದು 3 ಗಂಟೆ ಬಸ್ಸಲ್ಲಿ ಇರ್ತೇನೆ. ಆ ಸಮಯದಲ್ಲಿ ನಾನು ಇದರ ವಿಡಿಯೋದ ಏನಾದರೂ ಸಣ್ಣ ಸಣ್ಣ ಎಡಿಟಿಂಗ್ ಇದ್ದರೆ ಬಸ್ಸಲ್ಲಿ ಹೋಗುವಾಗಲೇ ಅದನ್ನು ಸೆಟ್ ಮಾಡ್ತಾ ಇರ್ತೇನೆ ಹೆಡ್ಫೋನ್ ಹಾಕಿ. ಯಾರಿಗೆ ಗೊತ್ತಿರೋದಿಲ್ಲ, ಕೆಲವರಿಗೆ ಏನೋ ಇವರು ಮೊಬೈಲಲ್ಲೇ ಇರ್ತಾರಂತ ಭಾವಿಸ್ತಾರೆ. ಆದರೆ ನನಗೆ ಅದು ಸಿಗುವ ಸಮಯ ಅಮೂಲ್ಯ. ಮತ್ತು ಅದನ್ನು ಫೈನಲ್ ಟಚಪ್ ಮನೆಯಲ್ಲಿ ಮಾಡಿ ಎಲ್ಲ ಫೈನಲ್ ಆದಮೇಲೆ ನನ್ನ ಅಮ್ಮ ತಮ್ಮನಲ್ಲೆಲ್ಲ ಒಮ್ಮೆ ತೋರಿಸ್ಲಿಕ್ಕೆ ಉಂಟು. ಆಗ ಆ ಫಸ್ಟ್ ಅಮ್ಮ ನಕ್ಕರೆ ಅದು ಹಿಟ್ಟೆ ಅಂತ ಲೆಕ್ಕ. ಯಾಕಂದರೆ ಅವರು ಒಂದೊಂದ್ಸಲ ಹೇಳ್ತಾರೆ ಇದು ಅಷ್ಟು ಕಾಮಿಡಿ ಬರಲಿಲ್ಲ ಅಂತ. ಆಗ ನಾನು ಪುನಃ ಅದರಲ್ಲಿ ಏನಾದರೂ ಮಾಡುವ ಅಂತ ಒಂದು ಪ್ರಯೋಗ ಮಾಡ್ತೇನೆ, ಸಾಂಗ್ ಚೇಂಜ್ ಮಾಡಿ ಅಂತ. ಒಂದೊಂದ್ಸಲ ಅವರು ಕೂಡಲೇ ನಕ್ಕರೆ ಇದು ಗೊತ್ತಾಯಿತು ಹಿಟ್ಟಾಯಿತು ಅಂದರೆ ಅವ್ರದ್ದು ಸಜೆಷನ್ ಉಂಟು. ಮತ್ತು ನನ್ನ ತಮ್ಮ ಕೂಡ ಇದಕ್ಕೆ ತುಂಬ ಕಾನ್ಸೆಪ್ಟ್ ಎಲ್ಲ ಕೊಟ್ಟು ನನಗೆ ಸಹಕರಿಸಿದ.
0: ನಿಮ್ಮ ಹಾಗೂ ನಿಮ್ಮ ತಂಡದವರ ತಾಳ್ಮೆ ಇಂದು ಇವತ್ತು ತಲಿಕೆ ನಲಿಕೆ 100 ಸಂಚಿಕೆಯನ್ನು ಕಂಡಿದೆ. ನೀವು ಹೇಳಿದ್ರೆ ನಿಮ್ಮ ಎಲ್ಲ ಪ್ರಾಜೆಕ್ಟ್ಗಳು ಲೋ ಬಜೆಟ್ ಅಲ್ಲಿ ಇರುತ್ತೆ, ಸೊ ಈ ಹಣಕಾಸಿನ ನಿರ್ವಹಣೆ ಯಾವ ರೀತಿ ಆಗುತ್ತೆ ಸರ್ ನಿಮ್ಮಲ್ಲಿ?
1: ಅಲ್ಲ, ನಮ್ಮ ಯಾವುದೇ ಪ್ರಾಜೆಕ್ಟಿಗೂ ನಾವು ಜಾಸ್ತಿ ಖರ್ಚು ಮಾಡಲಿಲ್ಲ. ಮತ್ತು ಇದಕ್ಕೆ ಏನಾದರೂ ಖರ್ಚು ಆಗುವಂಥದ್ದಿದ್ದರೆ ಅದು ನಮ್ಮ ಫ್ರೆಂಡ್ಸ್ನವರೇ ಅದಕ್ಕೆ ಹೆಲ್ಪ್ ಮಾಡ್ತಾರೆ. ಈಗ ಉದಾಹರಣೆಗೆ ನನಗೆ ಏನಾದರೂ ಹೊರಗಿಂದ ಎಡಿಟಿಂಗ್ ಮಾಡಬೇಕಾ, ನಮ್ಮ ಪತ್ರಿಕೋದ್ಯಮ ವಿಭಾಗದವರು ಸಹಕರಿಸ್ತಾರೆ. ಮತ್ತು ಸ್ವಲ್ಪ ಸ್ವಲ್ಪ ಏನಾದರೂ ಬಜೆಟ್ ಖರ್ಚಾಗಿದ್ದರೆ ನಾವು ಮಾಡ್ತೇವೆ. ಮತ್ತು ನಾವು ತುಂಬ ಖರ್ಚಿನ ಬಜೆಟ್ ಇದ್ದರೆ ಅದಕ್ಕೆ ಸಂಬಂಧಪಟ್ಟ ಯಾರಾದರೂ ಸ್ಪಾನ್ಸರ್ ನೀಡುವುದಾರಿದ್ದರೆ ಅವರ ಸ್ಪಾನ್ಸರ್ ತಗೊಂಡು ಈಗ ಒಂದು 2 ಭಕ್ತಿಗೀತೆ ಮಾಡಿದ್ದೇವೆ. ಯಾಕೆಂದರೆ ಭಕ್ತಿಗೀತೆ ಒಂದು ಪ್ರಾಜೆಕ್ಟಿಗೆ ಒಂದು 20-25 ಸಾವಿರ ಬೇಕಾಗುತ್ತದೆ. ಅಷ್ಟು ನಾನು ಕೈಯಿಂದ ಹಾಕಿ ಮಾಡಲಿಕ್ಕೆ ನನಗೂ ಕಷ್ಟ ಆಗ್ತದೆ. ಅದಕ್ಕೆ ಈಗ ಆ ಒಂದು ಯಾರೆಲ್ಲ ಭಕ್ತರಿರ್ತಾರೆ ಅವರ ಹತ್ರ ಎಲ್ಲ ಅಂದರೆ ಉದಾರ ಮನಸ್ಸಿನಿಂದ ಕೊಡುವವರಿದ್ದರೆ ಅದು ನಾನು ಕೇಳಿದಾಗ ಯಾರು ಕೊಡುವುದಿಲ್ಲ ಅಂತ ಹೇಳುವುದಿಲ್ಲ, ಅದೊಂದು ತುಂಬ ಖುಷಿ. ಯಾಕಂದರೆ ನೀವು ಮಾಡುವುದಾ ಎಷ್ಟು ಬೇಕು ಹೇಳಿ, ಆದರೆ ನನಗೆ ಅವ್ರು ಕೊಡ್ತಾರಂತ ತುಂಬ ಬೇಡ. ನಾನೊಂದು ಹೇಳುದು, ಅದು ನನಗೆ 1 ರೂಪಾಯಿಯೂ ಬೇಡ, ಹಾಗಂತ ನನಗೆ ನಷ್ಟ ಆಗಲಿಕ್ಕೆ ಬಿಡಬೇಡಿ. ಅದು ಒಂದು 2 ಭಕ್ತಿಗೀತೆ ಮಾಡಿದ್ರು ತುಂಬ ಪಾಪ್ಯುಲರ್ ಆಯಿತು. ಒಂದು ತುಳುವಿನಲ್ಲಿ ದೈವದ ಬಗ್ಗೆ ಕಲ್ಕುಡ ಮಹಿಮೆ ಅಂತ, ಮತ್ತೊಂದು ಪದ್ಮಾವತಿ ದೇವಿಯ ಬಗ್ಗೆ ಪುಷ್ಪಾನುಗ್ರಹ. ಅದರಲ್ಲಿ ಕರ್ನಾಟಕದ 70ಕ್ಕೂ ಹೆಚ್ಚು ಬಸದಿಗಳ ಪದ್ಮಾವತಿ ದೇವಿಯನ್ನು ಆ 5 ನಿಮಿಷದ ಹಾಡಿನಲ್ಲಿ ತೋರಿಸಿದ್ದೇವೆ. ಅಂದರೆ ಅದಕ್ಕೆ ಬೇರೆ ಬೇರೆ ಬಸದಿಗಳ ಆಡಳಿತ ಮಂಡಳಿ ಕೂಡ ಸಪೋರ್ಟ್ ಮಾಡಿದೆ, ಮತ್ತು ಆ ವಿಡಿಯೋಗಳನ್ನೆಲ್ಲ ನಮಗೆ ಕೊಟ್ಟಿದ್ದಾರೆ. ಎಲ್ಲ ಕಡೆ ಹೋಗಿ ಮಾಡುವುದಾದ್ರೆ ಕಷ್ಟ ಇತ್ತು. ಈ 2 ಭಕ್ತಿಗೀತೆ ಕೂಡ ತುಂಬ ಪಾಪ್ಯುಲರ್ ಆಗಿದೆ. ಆ್ಯಕ್ಚುಲಿ ಅದರ ಭಕ್ತಿಗೀತೆಯಲ್ಲಿಯೂ ನನಗೆ ಒಂದು ಏನಾದರೂ ಸಾಧನೆ ಮಾಡಬೇಕು. ಯಾಕೆಂದರೆ ನನಗೆ ಇಷ್ಟೆಲ್ಲ ಮಾಡಲಿಕ್ಕೆ ದೇವರ ಆಶೀರ್ವಾದ ಕೊಟ್ಟ ಮೇಲೆ ನಾನು ಏನಾದರೂ ದೇವರಿಗೂ ಮಾಡಬೇಕಂತ ಒಂದು ಕನಸಿತ್ತು. ಇನ್ನು ಮುಂದೆಯೂ ಬೇರೆ ಬೇರೆ ಭಕ್ತಿಗೀತೆ ಮಾಡಬೇಕಂತ ಯೋಚನೆ ಇದೆ.
0: ಕಾಮಿಡಿ ವಿಡಿಯೋಗಳನ್ನು ನೀವೇ ಮೊಬೈಲಲ್ಲಿ ಶೂಟ್ ಮಾಡಿ ನಂತರ ಅದನ್ನ ನೀವೇ ಎಡಿಟ್ ಮಾಡ್ತೀರಾ ಅಂತ, ಸೊ ಇದು ಎಡಿಟಿಂಗ್ ಮತ್ತು ಕ್ಯಾಮ್ರಾ ವರ್ಕ್, ಇದನ್ನ ಕಲಿಬೇಕಾದ್ರೆ ನಿಮಗೆ ಯಾವ ರೀತಿ ಸವಾಲುಗಳು ಬಂತು, ಹೇಗೆ ಕಲ್ತ್ರಿ ಇದನ್ನ ಎಡಿಟ್ ಮಾಡೋದನ್ನ?
1: ನನಗೆ ಅಂದರೆ ಪರ್ಸನಲ್ ಆಗಿ ಈ ವಿಡಿಯೋಗ್ರಫಿ ಎಡಿಟಿಂಗ್ ಬಗ್ಗೆ ತುಂಬ ಆಸಕ್ತಿ. ಮತ್ತು ನನಗೆ ಏನಂದರೆ ಒಂದು ಪ್ರೊಡಕ್ಷನ್ ಮಾಡುವಾಗ ಅದರ ಎಲ್ಲ ಜವಾಬ್ದಾರಿ ಒಬ್ಬನಿಗೆ ಗೊತ್ತಬೇಕು ಅಂತ ನನ್ನ ಆಸೆ. ಈಗ ಆ್ಯಕ್ಟ್ ಮಾಡುವಾಗ ಖಾಲಿ ಆ್ಯಕ್ಟ್ ಅಲ್ಲ, ನನಗೀಗ ಆ್ಯಕ್ಟ್ ಮಾಡಲಿಕ್ಕೆ ಗೊತ್ತುಂಟು, ಡೈರೆಕ್ಷನ್ ಮಾಡಲಿಕ್ಕೂ ಗೊತ್ತುಂಟು, ಛಾಯಾಗ್ರಹಣ ಮಾಡಲಿಕ್ಕೆ ಗೊತ್ತುಂಟು, ಎಡಿಟ್ ಮಾಡಲಿಕ್ಕೂ ಗೊತ್ತು. ಅಂದರೆ ಮತ್ತೆ ಈಗ ಪ್ರೋಗ್ರಾಮ್ ಆಗುವಾಗ ಇಲ್ಲಿ ಕಾಲೇಜಲ್ಲಿ ಸೌಂಡ್ ಸಿಸ್ಟಮ್ ಬರ್ತದೆ, ಟೆಕ್ನಿಕಲ್ ಬರ್ತದೆ, ವಿಡಿಯೋಗ್ರಫಿ ಫೋಟೋಗ್ರಫಿ, ಅದನ್ನೆಲ್ಲ ನಾನೇ ನಿರ್ವಹಿಸಿದರೆ ಅಲ್ಲಿ ಬೇರೆಯವರಿಗೆ ಹೆಚ್ಚು ಅಂದರೆ ಕಾಯಬೇಕಂತಿಲ್ಲ, ಅಥವಾ ಬೇರೆಯವರಿಂದ ನಮಗೆ ಅಷ್ಟೊಂದು ಅಗತ್ಯವು ಬೀಳುವುದಿಲ್ಲ, ನಾವೇ ಮಾಡಿದರೆ ಒಳ್ಳೆಯದು. ಮತ್ತು ನನಗೆ ಅದೊಂದು ಹವ್ಯಾಸ ಈ ಫೋಟೋಗ್ರಫಿ ವಿಡಿಯೋಗ್ರಫಿ ಬಗ್ಗೆ, ಆ ಹವ್ಯಾಸ ಇಲ್ಲಿ ವರ್ಕೌಟ್ ಆಯಿತು. ಮತ್ತು ಮೊಬೈಲಲ್ಲಿ ಮಾಡುವಾಗಲೂ ತುಂಬ ಜಾಗೃತಿಕತೆಯಿಂದ ಅದನ್ನೊಂದು ಏನಾದರೂ ಕ್ರಿಯೇಟಿವಿಟಿ ಹುಡುಕಬೇಕು. ಈಗ ವಿಡಿಯೋ ಎಲ್ಲವೂ ಮಾಡ್ತಾರೆ, ಈಗ ಹೆಚ್ಚಿನವರಿಗೆ ನಾನು ಮೊಬೈಲಲ್ಲಿ ಮಾಡಿದ್ದನ್ನು ಗೊತ್ತಿಲ್ಲ. ನಾನು ಹೇಳಿದ್ರೆ ಮಾತ್ರ ಗೊತ್ತಾಗುತ್ತೆ. ಯಾಕಂದ್ರೆ ಅದು ಮೊಬೈಲಲ್ಲಿ ಮಾಡಿದ್ದು ಅಂತ ಗೊತ್ತಾಗದ ಹಾಗೆ ಮಾಡಬೇಕು ಅಂದರೆ ಅಷ್ಟು ಸ್ಟ್ಯಾಂಡರ್ಡ್ ಮಾಡಬೇಕು. ಈಗ ತುಂಬ ಜನ ಮೊಬೈಲಲ್ಲಿ ಈಗ ಮಾಡ್ತಾರೆ, ಅದು ಅಷ್ಟು ಸ್ಟ್ಯಾಂಡರ್ಡ್ ಮಾಡಿದರೆ, ಈಗ ಮೊಬೈಲ್ ಅಂದರೆ ಈಗಿನ ಟೆಕ್ನಾಲಜಿಯಲ್ಲಿ ಅದು ಲ್ಯಾಪ್ಟಾಪಿನ ಹಾಗೆ ತುಂಬ ಆಪ್ಷನ್ ಇದೆ, ಹಾಗೆ ಮೊಬೈಲ್ ಅಂತ ಏನು ಇದು ಮಾಡಲಿಕ್ಕಿಲ್ಲ, ಆದರೆ ಸ್ವಲ್ಪ ಕಷ್ಟ ಆಗ್ತದೆ, ಅದನ್ನು ನಾವು ಅಲ್ಲಿ ನಿರ್ವಹಿಸುವ ರೀತಿ ಇರೋದು.
0: ಸರ್, ನೀವು ಹೇಳಿದ್ರೆ ನಿಮ್ಮ ಸಹೋದರ ನಿಮಗೆ ಎಲ್ಲ ಕಾನ್ಸೆಪ್ಟ್ಗಳಲ್ಲಿ ಅವರು ತುಂಬ ಸಹಕರಿಸ್ತಾರಂತೆ, ಅವರ ಬಗ್ಗೆ ಒಂದೆರಡು ಮಾತು.
1: ಅದೇ ನನ್ನ ಸಹೋದರ ಸೂರಜ್, ಅವನು ಕೂಡ ಚಿಕ್ಕದಿಂದಲೂ ಮಿಮಿಕ್ರಿ ಮತ್ತು ನಾಟಕ ಕಲಾವಿದ. ಅವನಿಗೆ ಸ್ವಲ್ಪ ಅನಾರೋಗ್ಯದ ಸಮಸ್ಯೆ ಇದ್ದ ಕಾರಣ ಅವನಿಗೆ ಹೆಚ್ಚು ಈ ಕ್ಷೇತ್ರಕ್ಕೆ ಬರಲಿಕ್ಕೆ ಆಗಲಿಲ್ಲ. ಹಾಗಂತ ಯಾವ ಪಾತ್ರವೂ ಮಾಡ್ತಾನೆ, ಆದರೆ ನಾನು ಅವನಿಗೆ ಹೆಚ್ಚು ನಮ್ಮ ಪ್ರೊಡಕ್ಷನ್ನಲ್ಲಿ ಅವಕಾಶ ಕೊಟ್ಟಿದ್ದೇನೆ. ಈಗ ಅದೇ ನಮ್ಮ ಕಾಮಿಡಿ ವಿಡಿಯೋದಲ್ಲಿ ಒಂದು 50 ಹೆಚ್ಚು ಕಾನ್ಸೆಪ್ಟ್ ಕೊಟ್ಟಿರೋದು ಅವನಿಗೆ, ಅದರಲ್ಲಿ ಹಿಟ್ಟಾದ ಹೆಚ್ಚು ಕಾನ್ಸೆಪ್ಟ್ ಅವನಿದ್ದೆ. ಮತ್ತೆ ನಾನು ಕೂಡ ಒಂದು 15 ಹೆಚ್ಚು ಕಾನ್ಸೆಪ್ಟ್ ನಂದು ಕೂಡ ಅಲ್ಲಿ ಇದೆ. ಮತ್ತೆ ಬೇರೆಯವರ ಕೂಡ ಕಾನ್ಸೆಪ್ಟ್ ನಾವು ಹಾಕಿದ್ದೇವೆ, ಯಾಕೆಂದ್ರೆ ನಮ್ಮದೇ ಕಾನ್ಸೆಪ್ಟ್ ಮಾಡಿದರೆ ಅವರು ಬೇರೆಯವರ ಕಾನ್ಸೆಪ್ಟ್ ಮಾಡೋದಿಲ್ಲ ಅಂತ ಬೇಡ. ಇಲ್ಲಿ ಕಾಲೇಜಲ್ಲಿ ಸುಧೀರ್ ಸರ್ ಇದ್ದು, ಧನರಾಜ್ ನಿಡಿಗಲ್ ಅವ್ರದ್ದು, ಶೈಲೇಶ್ ಸರ್ ಅವ್ರದ್ದು, ಮತ್ತೆ ಊರಿನಲ್ಲಿ ಹರಿಚಂದ್ರ ಅಂತ ಒಬ್ರು ಇದ್ದಾರೆ, ಅವರು ಬೇರೆ ಬೇರೆ ಅವ್ರದ್ದು ಕಾನ್ಸೆಪ್ಟ್ ಮಾಡಿದ್ದಾರೆ. ಆದರೆ ತುಂಬ ಜನ ಹೇಳ್ತಾರೆ ಅದು ಕಾನ್ಸೆಪ್ಟ್ ನಿಮ್ಮ ತಮ್ಮಂದೇ ಒಳ್ಳೇದಿದೆ ಅಂತ ಕೆಲವರು ಹೇಳ್ತಾರೆ, ಅದು ವೀಕ್ಷಕರಿಗೆ ಬಿಟ್ಟದ್ದು. ಆದರೆ ನಾನು ತಮ್ಮಂದೇ ಕಾನ್ಸೆಪ್ಟ್ ಮಾಡಿದರೆ ಇವರು ತಮ್ಮಂದೇ ಮಾಡುವುದು ಅಂತ ಆಗಬಾರ್ದು. ಹಾಗೆ ಮತ್ತೆ ಎಲ್ಲ ಕಾಮಿಡಿ ವಿಡಿಯೋದು ರಚನೆ, ನಿರ್ದೇಶನ, ಅದೇ ವಿಡಿಯೋಗ್ರಫಿ, ಎಡಿಟಿಂಗ್ ನಾನೇ ಮಾಡಿದ್ದೇನೆ. ಮತ್ತೆ ನನಗೆ ಹೆಚ್ಚು ಅಭಿನಯ ಮಾಡಲಿಕ್ಕೆ ಅವಕಾಶ ಸಿಗಲಿಲ್ಲ, ನನಗೆ ಹೆಚ್ಚುವಲ್ಲಿ ಆಸಕ್ತಿ ಇತ್ತು, ಅಲ್ಲಿ ವಿಡಿಯೋಗ್ರಫಿ ಮಾಡೋರಿಲ್ಲ. ಅದಕ್ಕೋಸ್ಕರ ನಾನು ಒಂದು 10 ವಿಡಿಯೋದಲ್ಲಿ ಅಭಿನಯಿಸಿ ಸಣ್ಣ ಸಣ್ಣ ಪಾತ್ರ ಮಾಡಿದ್ದೇನೆ, ಮತ್ತೆ ಹೆಚ್ಚು ನಾನು ಅಭಿನಯಿಸಲಿಲ್ಲ. ಮತ್ತೆ ಅದು ವಿಡಿಯೋಗ್ರಫಿ ಮಾಡುವವನು ಡೈರೆಕ್ಷನ್ ಮಾಡಲಿಕ್ಕೆ ಕಷ್ಟ ಆಗ್ತದೆ, ಯಾಕಂದ್ರೆ ನಾನು ಬರೆದ ಹಾಗೆ ಅಲ್ಲಿ ಡೈಲಾಗ್ ಬಂದ್ರೆ ಮಾತ್ರ ಅದು ಹಿಟ್ ಆಗುತ್ತೆ. ಒಂದೊಂದ್ಸಲ ಅವರದೇ ಏನಾದರೂ ಡೈಲಾಗ್ ಹಾಕಿದ್ರೆ ನನಗೆ ಆ ಸಂದರ್ಭದಲ್ಲಿ ವಿಡಿಯೋಗ್ರಫಿ ಮಾಡುವಾಗ ಅಷ್ಟು ನೆನಪಿಗೆ ಬರುವುದಿಲ್ಲ, ಮತ್ತೆ ಎಡಿಟ್ ಆಗುವಾಗ ಗೊತ್ತಾಗ್ತದೆ ಚೆ ನಾನು ಬರೆದ ಡೈಲಾಗ್ ಅವರು ಹೇಳಲಿಲ್ಲ, ಅದನ್ನು ಬರುವವರ ಪುನಃ ಮಾಡಿಸಿದ್ದುಂಟು, ಆದರೆ ನಾನು ಅದು ಸರಿಯಾಗದೆ ಬಿಡುದಿಲ್ಲ. ಹಲೋ ವಿಶ್ವನಾಥರೇ, ಯಾನ್ ಇದನ್ನ ಇಲ್ಲದೆ ಬರೋಂದಿಲ್ಲೇ, ನಿಂಗೆ ಸಾದಿ ಗೊತ್ತಾ ಒಂದು ಇಜ್ಜತ್ತ ಮಾರ. ಯಾನು ನಿಗಲ್ನ ಕೊಲಾನಿದ ಬಸ್ ಸ್ಟ್ಯಾಂಡ್ ಪುಲ್ಲೆ
2: ಅಂದ ಯಾನಿದ್ದೀರಿ ಲೊಕೇಶನ್ ಕಡಪ
1: ಅಂಚಂಡ ಒಂಜಿ ಲೊಕೇಶನ್ ಕಡಪುಡ್ಲೆ ಮಾರ್ಯಾರೆ. ಛೇ, ಈ ಜನ ಲೊಕೇಶನ್ ಕಡಪುಣ್ಯ ಇಜ್ಜತ್ತ ಮಾರೆ ವಿಶ್ವನಾಥರೇ, ಏನು ಲೊಕೇಶನ್ ಕಡಪುಣ್ಯ ಇಜ್ಜಿ
2: ಬತ್ತಿಜನ ಎನ್ನ ಮೆಗ್ಗಿ ಲೊಕೇಶನ್ ಎಕಡೆ ಬೈಕಿಡ ಕಡಪುಡ್ದೆ. ಛೇ,
0: ಬರವಣಿಗೆಯಲ್ಲಿ ಕೂಡ ಆಸಕ್ತಿ ಇದೆ, ನಿಮ್ಮ ಬರಹಗಳೆಲ್ಲ ಪ್ರಕಟ ಆಗಿದೆ ಅಂತ, ನಿಮ್ಮ ಬರವಣಿಗೆಯ ಹಾದಿ ಹೇಗಿತ್ತು ಸರ್?
1: ಅದಕ್ಕೂ ನನಗೆ ಸ್ಫೂರ್ತಿ ಪತ್ರಿಕೋದ್ಯಮ ವಿಭಾಗವೇ, ಯಾಕಂದ್ರೆ ನಾನು ಇಲ್ಲಿ 2008 ಜಾಯ್ನ್ ಆದ ಮೇಲೆ ಈ ಬೇರೆ ಬೇರೆ ಕ್ಷೇತ್ರದಲ್ಲಿ ನನ್ನನ್ನು ತೊಡಗಿಸಿಕೊಂಡೆ. ನನ್ನ ಸಾಧನೆ ಬಗ್ಗೆ ಇಲ್ಲಿ ಚಿಗುರು ಮ್ಯಾಗಝಿನ್ ಅಲ್ಲಿ ಹಾಕಿದ್ರು, ಆ ನಂತರ ಒಂದು 4-5 ಪತ್ರಿಕೆಗಳಲ್ಲಿ ಇಲ್ಲಿನ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳು ನನ್ನ ಸಾಧನೆಯ ಬಗ್ಗೆ ಹಾಕಿ, ಆ ನಂತರ ಸ್ವಲ್ಪ ನಾನು ಪಾಪ್ಯುಲರ್ ಆದೆ, ಹೆಚ್ಚು ಎಲ್ಲ ಕಡೆ ನನ್ನ ಹೆಸರು ಗೊತ್ತಾಯಿತು, ಅಂದರೆ ಪರಿಚಯ ಇಲ್ಲದವರು ಕೂಡ ನನ್ನ ಹತ್ರ ಬಂದು ಮಾತಾಡಿದರು. ಆಗ ನನಗೆ ಒಂದು ಯೋಚನೆ ಬಂತು, ನಾನು ತೆರೆಮರೆಯಲ್ಲಿದ್ದವ, ನನ್ನ ಹಾಗೆ ತುಂಬ ಜನ ತೆರೆಮರೆಯಲ್ಲಿದ್ದಾರೆ, ಅವರ ಬಗ್ಗೆ ನಾನು ಬರೆದರೆ ಹೇಗೆ? ಅಂದರೆ ನನಗೆ ನಾನೇ ಪ್ರಸಿದ್ಧಿ ಪಡಬೇಕು, ಪ್ರಚಾರ ಪಡಬೇಕಂತ ಆಸೆ ಇಲ್ಲ. ನಾನು ಭಗವಾನ್ ಮಹಾವೀರ ಸ್ವಾಮಿಯ ತತ್ವವನ್ನು ಅನುಸರಿಸಿದವ, ಬದುಕು ಬದುಕಲು ಬಿಡು, ನಾನು ಬದುಕಬೇಕು, ಇನ್ನೊಬ್ಬನು ಬದುಕಬೇಕು. ಅದಕ್ಕೋಸ್ಕರ ನಾನು ಈ ತೆರೆಮರೆಯಲ್ಲಿರುವ ದೊಡ್ಡ ಸಾಧಕರನ್ನು ಹುಡುಕಿ, ಮತ್ತು ಕೃಷಿ ಕ್ಷೇತ್ರದಲ್ಲಿ ಏನಾದರೂ ಸಾಧನೆ ಮಾಡಿದರೆ, ಮತ್ತು ಯುವ ಜನಾಂಗಕ್ಕೆ ಬೇಕಾದ ಸಂದೇಶವನ್ನು ಸಾರುವ ಹಾಗೆ ಒಂದು 120 ಹೆಚ್ಚು ಲೇಖನ ಕನ್ನಡದ ಎಲ್ಲ ಪತ್ರಿಕೆಯಲ್ಲಿ ಒಂದು 2 ಪ್ರಕಟವಾಗಿದೆ. ನಾನಂದ್ರೆ ಬರೆದದ್ದು 2 ಮಾತ್ರ, ಆ ನಂತರ ಲಾಕ್ಡೌನ್ ಬಂತು, ಮತ್ತು ಪೇಜ್ ಎಲ್ಲ ಕಡಿಮೆ ಆಯಿತು, ಮತ್ತು ನಾವು ಬರೆದು ಕಳಿಸಿದ್ರೆ ಪಬ್ಲಿಷ್ ಆಗದಿದ್ದರೆ ಅಂತ ಹೆದರಿಕೆ ಆಯಿತು. ಆ ನಂತರ ನಾನು ವಿಡಿಯೋ ಫೀಲ್ಡಿಗೆ ಬಂದೆ. ಇನ್ನು ಒಂದೊಂದು ಬರಿಬೇಕಂತ ಉಂಟು ಸಮಯ ಸಿಕ್ಕಿದ್ರೆ. ವಿದ್ಯಾರ್ಥಿಗಳು ಕೂಡ ನನ್ನಲ್ಲಿ ಬಂದು ಯಾವ ಲೇಖನ ಯಾವ ಪೇಪರ್ಗೆ ಕಳಿಸಿದ್ರೆ ಒಳ್ಳೆಯದು ಅಂತೆಲ್ಲ ಕೇಳ್ತಿದ್ರು, ಯಾಕಂದ್ರೆ ನಾನೊಂದು ಲೇಖನ ಕಳಿಸೋದ ಮುಂಚೆ 3 ಅದರ ಬಗ್ಗೆ ಸ್ಟಡಿ ಮಾಡಿದ್ದೇನೆ, ಅದು ಹೇಗೆ ಬರೆಯುತ್ತಾರೆ, ಯಾವ ಪತ್ರಿಕೆಯಲ್ಲಿ ಯಾವ ಲೇಖನ ಯಾವ ದಿನ ಪಬ್ಲಿಷ್ ಆಗುತ್ತೆ, ಅದನ್ನೆಲ್ಲ ನೋಡಿ ನನಗೆ ಆ ಸಂದರ್ಭದಲ್ಲಿ ಇಂಥ ಲೇಖನ ಇಂಥಕ್ಕೆ ಕಳಿಸಿದ್ರೆ ಬರುತ್ತೆ ಇಂಥ ದಿನ ಅಂತ ನಮಗೆ ಒಂದು ಮೊದಲೇ ಗೊತ್ತಿತ್ತು. ಯಾಕಂದ್ರೆ ನಾನು ಲೇಖನದಲ್ಲಿ ಕೂಡ ನನಗೆ ತುಂಬ ಜನರೊಂದು ಪರಿಚಯ ಆಗಿದೆ, ಯಾಕಂದ್ರೆ ನಾನು ಕೃಷಿಯ ಬಗ್ಗೆ ಹೆಚ್ಚು ಬರೆದಿದ್ದೇನೆ, ಯಾಕೆಂದರೆ ನನ್ನ ಅಜ್ಜನ ಕಾಲದಿಂದಲೂ ನಾವು ಕೃಷಿ ಕುಟುಂಬದಿಂದ ಬಂದವರು, ಮತ್ತು ಕೃಷಿ ಉಳಿಸಬೇಕು ಅದನ್ನು ಬೆಳೆಸಬೇಕು ಎನ್ನುವ ದೃಷ್ಟಿಯಿಂದ ನಾನು ಕೃಷಿಯ ಬಗ್ಗೆ ಹೆಚ್ಚು ಲೇಖನ ಬರೆದಿದ್ದೇನೆ. ಅದು ಕೃಷಿಯ ಲೇಖನ ಪ್ರಜಾವಾಣಿಯಲ್ಲಿ ಕೂಡ ಪ್ರಕಟ ಆಗಿದೆ, ಸಂಯುಕ್ತ ಕರ್ನಾಟಕದಲ್ಲಿ ತುಂಬ ಪ್ರಕಟ ಆಗಿದೆ. ಆ ಸಂಯುಕ್ತ ಕರ್ನಾಟಕದಲ್ಲಿ ಹೆಚ್ಚಾಗಿ ನಮ್ಮ ಮೊಬೈಲ್ ನಂಬರ್ ಕೂಡ ಹಾಕ್ತಾರೆ, ಬೇರೆ ಪತ್ರಿಕೆಯಲ್ಲೆಲ್ಲ ಹಾಕೋದಿಲ್ಲ. ಅದು ಹಾಕದಿದ್ರೆ ಒಳ್ಳೇದೇ, ಆದರೆ ಹಾಕಿದ್ರೆ ತುಂಬ ಜನ ಕಾಲ್ ಮಾಡ್ತಾರೆ, ಹಾಗೆ ತುಂಬ ರೈತರೆಲ್ಲ ಖುಷಿಪಟ್ಟು

0: ಒಂಜಿ ಸಲಪಾಯ ತಿಕ್ಕಿಜಿ, ರಡ್ನೆ ಸಲಪಾಯ ತಿಕ್ಕಿಜಿ, ಮೂಜಿನ ಸಲಪಾಯ ತಿಕ್ಕಿಜಿ, ಬುಡಾಂದ ಪತ್ತು ಸಲಪಾಯ ಕಡೇಕ್ ಪತ್ತನೆ ಸಲಕ್ಕೆ ತಿಕ್ಕಿಂಡಿ
1: ಹೆಂಚಿನ ತಿಕ್ಕಿಂಡು ಮಾರಾಯ.

0: ಹೆಲ್ಪ್ ತುಂಬಾ ನನಗೆ ಮುಖ್ಯ ಇತ್ತು. ನನಗೆ ಏನಾದರೂ ಕಾಲೇಜಲ್ಲಿ ನನ್ನ ವೈಯಕ್ತಿಕ ಏನಾದರೂ ಇದಕ್ಕೆ ಪ್ರತಿಭೆಗೆ ಬೇಕಾದರೆ ನಾನು ಏನಾದರೂ ಡೌಟ್ ಇದ್ದರೆ ಅಲ್ಲಿಗೇನೆ ಹೋಗುದು. ಅವರು ಕೂಡ ಅದೇ ರೀತಿ ಸಪೋರ್ಟ್ ಮಾಡ್ತಿದ್ರು. ಹಾಗೆ ನಮ್ಮ ನಂತು ಒಳ್ಳೆದಿದೆ. ಮತ್ತೆ ನಾನು ಕೂಡ ಪತ್ರಿಕೋ ವಿಭಾಗಕ್ಕೆ ಏನಾದರೂ ನನ್ನಿಂದ ವರ್ಕ್ ಆಗಿದ್ದರೆ ಅದನ್ನು ಕೂಡಲೇ ಮಾಡಿಕೊಡ್ತೇನೆ. ಅಲ್ಲಿ ವಿದ್ಯಾರ್ಥಿಗಳಿಗೆ ಏನಾದರೂ ಬಂದರು ಎಷ್ಟು ಬ್ಯುಸಿ ಇದ್ರು ನಾನು ಮೊದಲು ಕೇಳುದು ನೀವು ಜರ್ನಲಿಸಮ ಅದು ಆ ಸಂದರ್ಭದಲ್ಲಿ ಕೊಡ್ತೇನೆ. ಯಾಕೆಂದರೆ ಅವರಿಗೆ ಅದು ನ್ಯೂಸಿಗೆ ಬೇಕಂತ. ನಾವೆಲ್ಲರೊಟ್ಟಿಗೆ ಒಳ್ಳೇದು ಒಂದೇ ರೀತಿ ಆದರೆ ಕೆಲವರಿಗೆ ಆದರೆ ಇವತ್ತಾಗದ್ರೆ ನಾಳೆ ಕೊಡುವ ಅರ್ಜೆಂಟ್ ಇಲ್ಲದಿದ್ದರೆ ಅದು ಇವರಿಗೆ ನ್ಯೂಸಿಗೆ ಆದರೆ ನನ್ನಿಂದ ಇನ್ನು ಲೇಟ್ ಮಾಡೋದು ಬೇಡ. ಹಾಗೆ
1: ಸರ್ ನಿಮ್ಮ ಯೂಟ್ಯೂಬ್ ಚಾನೆಲ್ನ ಮುಂದಿನ ಪ್ಲಾನ್ಗಳು ಹೇಗಿದೆ ಸರ್?
0: ಅದೇ ಯೂಟ್ಯೂಬ್ ಚಾನೆಲ್ನಲ್ಲಿ ಈಗ ಅಂದಾಜು 235 ವಿಡಿಯೋ ಆಗಿದೆ. ಆದರೆ ಹೀಗೇನೆ ನಂದು ಏನಂದ್ರೆ ಒಂದು ಟ್ರೆಂಡ್ ಯಾವುದು ಇದೆ ಅದರ ಬಗ್ಗೆ ಹೆಚ್ಚು ಮಾಡಬೇಕು. ಈಗ ಕಾಮಿಡಿ ವಿಡಿಯೋದು ಟ್ರೆಂಡ್ ಇದೆ, ಭಕ್ತಿಗೀತೆದು ಟ್ರೆಂಡ್ ಇದೆ. ಭಕ್ತಿಗೀತೆ ಟ್ರೆಂಡ್ ಉಂಟಂತಲ್ಲ, ನಾವೊಂದು ದೈವ ದೇವರಿಗಳಿಗೆ ಒಂದು ಈ ರೀತಿಯ ಸೇವೆ ಕೊಡಬಹುದು, ಸ್ವರಾಭಿಷೇಕ ಅಂತ ಹೇಳ್ತಾರೆ ಭಕ್ತಿಗೀತೆ ಅಂದರೆ. ಹಾಗೆ ಮತ್ತೆ ಮನರಂಜನೆ ದೃಷ್ಟಿಯಿಂದ ಈ ಕಾಮಿಡಿ ವಿಡಿಯೋಗಳನ್ನು ಮಾಡುದು. ಮತ್ತೆ ಸಮಾಜಕ್ಕೆ ಇನ್ನು ಡಾಕ್ಯುಮೆಂಟ್ರೀಸ್ ಮತ್ತೆ ಧಾರ್ಮಿಕ ಕ್ಷೇತ್ರದ ಬಗ್ಗೆಯೂ ಕೆಲವು ಡಾಕ್ಯುಮೆಂಟ್ರಿ ಮಾಡಿದ್ದೇನೆ. ಇನ್ನು ಕೆಲವು ಮಾಡಬೇಕಂತ ಇದೆ. ಸಮಯ ಸಿಕ್ಕಿದಾಗ ಇನ್ನು ಬೇರೆ ಬೇರೆ ರೀತಿಯ ವಿಡಿಯೋಗಳನ್ನು ಮಾಡ್ತಾ ಇರಬೇಕು ಅಂತ ಆಸೆ ಇದೆ.
1: ಸರ್ ಕೊನೆಯದಾಗಿ ಕೇಳೋದಾದ್ರೆ ಇಂದಿನ ಯುವ ಜನತೆಗೆ ಯಾವ ರೀತಿ ಅವರ ಕ್ರಿಯಾಶೀಲತೆಯನ್ನು ಹೆಚ್ಚಿಸಿಕೊಳ್ಬೇಕು, ಅವರ ಕಾಲೇಜಿನ ಓದಿನ ಜೊತೆಗೆ ಈ ರೀತಿಯ ಕ್ರಿಯಾತ್ಮಕ ಕೆಲಸಗಳಲ್ಲಿ ಅವ್ರು ಯಾವ ರೀತಿ ಇನ್ವಾಲ್ವ್ ಆಗಬೇಕು ಅಂತ ನೀವು ಹೇಳ್ತೀರಾ ಸರ್?
0: ನಾನು ಯಾವಾಗಲೂ ಒಂದು ಸ್ವಾಮಿ ವಿವೇಕಾನಂದರ ಮಾತನ್ನು ನಂಬಿದ್ದೇನೆ. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶವಿಲ್ಲದೆ ಬದುಕಿದ್ರೆ ಬದುಕಿಗೆ ಅವಮಾನ. ನಾವು ಯಾವುದೇ ಸಮಸ್ಯೆ ಇದ್ದರೂ ನಾವು ಅದನ್ನು ಎದುರಿಸಬೇಕು. ಮತ್ತೆ ನಮಗೆ ಯಾವುದು ಆಸಕ್ತಿ ಇದೆ ಆ ಕ್ಷೇತ್ರಕ್ಕೆ ಹೋಗಬೇಕು. ಪ್ರಯತ್ನ ಮಾಡಿದರೆ ಮಾತ್ರ ಫಲ ಸಿಗುವುದು. ಈಗ ನಮ್ಮಲ್ಲಿ ಯಾವುದೇ ಒಂದು ಹವ್ಯಾಸ ಇರಬಹುದು ಅಥವಾ ಪ್ರತಿಭೆ ಇರಬಹುದು, ಅದಕ್ಕೆ ಸರಿಯಾದ ವೇದಿಕೆ ಬೇಕು, ಪ್ರೋತ್ಸಾಹ ಬೇಕು. ನಮ್ಮ ಪ್ರಯತ್ನ ಮುಖ್ಯವಾಗಿರ್ತದೆ. ಮತ್ತು ನಮಗೆ ಎಷ್ಟೇ ಕಷ್ಟ ಬಂದರೂ ನಾವು ನಮ್ಮ ಗುರಿಯನ್ನು ಮುಟ್ಟಬೇಕು. ವಿದ್ಯಾರ್ಥಿಗಳಿಗೆ ಆ ಕಲಿಯುವ ಸಮಯದಲ್ಲಿ ನಾವು ಕಲಿತೇ ಸಾಧನೆ ಮಾಡಬೇಕು. ಮತ್ತು ನಮ್ಮ ಹವ್ಯಾಸ ಅದನ್ನು ಇದ್ದರೆ ಅದಕ್ಕೂ ಪ್ರಯತ್ನದಿಂದ ಮುಂದುವರಿಬೇಕು. ಆದರೆ ಕಲಿಯುವ ಸಮಯದಲ್ಲಿ ಹೆಚ್ಚು ಕಲಿಕೆಗೆ ಒತ್ತು ನೀಡಬೇಕಂತ ವಿದ್ಯಾರ್ಥಿಗಳಿಗೆ ಹೇಳುವುದು. ಯಾಕೆಂದರೆ ಈಗ ವಿದ್ಯಾಭ್ಯಾಸ ಆದ ಮೇಲೆ ನಾವು ಯಾವ ಕ್ಷೇತ್ರಕ್ಕೂ ಹೋಗಬಹುದು. ಆದರೆ ವಿದ್ಯಾ ಕ್ಷೇತ್ರದಲ್ಲಿ ಬೇರೆಯದೆಲ್ಲ ತೊಡಗಿ ವಿದ್ಯೆಗೆ ಸಮಸ್ಯೆ ಆಗಬಾರ್ದು. ಇದು ವಿದ್ಯಾರ್ಥಿಗಳಿಗೆ ನನ್ನ ಕಿವಿ ಮಾತು.
1: ನಿಮ್ಮ ಕಲೆಯ ಹಾದಿ ಹೀಗೆ ಸಾಗಲಿ. ನೀವು ಮತ್ತಷ್ಟು ಮೈಲಿಗಲ್ಲುಗಳನ್ನು ಸೃಷ್ಟಿಸಿ ನಾವು ನಿಮ್ಮ ಜೊತೆಗಿದ್ದೇವೆ. ನಾವು ಮತ್ತಷ್ಟು ವಿಡಿಯೋ ಪ್ರೊಡಕ್ಷನ್ನ ನಿಮ್ಮಿಂದ ನಿರೀಕ್ಷಿಸ್ತಾ ಇದ್ದೇವೆ. ಸರ್ ಇಷ್ಟು ಹೊತ್ತು ನಮ್ಮ ಸಂದರ್ಶನದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಧನ್ಯವಾದಗಳು ಸರ್.
0: ನಿಮಗೂ ಧನ್ಯವಾದ. ನಮಸ್ಕಾರ.
1: ನಮಸ್ಕಾರ.
2: ಇದುವರೆಗೆ ಯುವ ಕಲಾವಿದ ಸುರೇಂದ್ರ ಜೈನ್ ನಾರಾವಿ ಅವರ ಜೊತೆಗೆ ಮಾತುಕತೆ ಕೇಳಿದಿರಿ. ನಡೆಸಿಕೊಟ್ಟವರು ಮಾನಸ ಅಗ್ನಿಹೋತ್ರಿ. ಇನ್ನೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ.

0: ಇದು ರೇಡಿಯೋ ನಿನಾದ 90.4 FM. ಈಗ ಸಂಹಿತಾ ಎಸ್ ಮೈಸೂರೆ ಇವರು ಹಾಡಿರುವ ಸುಗಮ ಸಂಗೀತ ಗೀತೆಗಳನ್ನ ಕೇಳೋಣ.
1: ರಚನೆ ಲಕ್ಷ್ಮೀನಾರಾಯಣ ಭಟ್ ಎನ್ ಎಸ್, ಸಂಗೀತ ರಾಜು ಅನಂತ ಸ್ವಾಮಿ, ರಾಗ ಚಾರುಕೇಶಿ.

ಆಗಲು ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು ಬೆವರಿಳಿಸಿ ಗಳಿಸಿದ ಒಂದು ಕಾಸು ಸಿಕ್ಕ ಹತ್ತಕ್ಕಿಂತ ಮಿಗಿಲೆಂಬುದ ಕಲಿಸು ಬೆವರಿಳಿಸಿ ಗಳಿಸಿದ ಒಂದು ಕಾಸು

ಶತ್ರುಗಳಿಗೂ ಸನ್ಮಿತ್ರನಾಗಿರಲು ಕಲಿಸು, ಹಸಿರು ಮಲೆ ಹೂವಲಿನ ಧ್ಯಾನಿಸುವುದ ಕಲಿಸು, ಜಾಣನಾಗಲು ಕಲಿಸು ಕಲಿಸು.

0: ನಲ್ಮೆಯ ಕೇಳುಗರಿಗೆ ಆತ್ಮೀಯ ನಮಸ್ಕಾರಗಳು. ನೀವು ಕೇಳ್ತಾ ಇದ್ದೀರಾ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಾನು ವಿ ಕೆ ಕಡಬ ನಿಮ್ಮೊಂದಿಗೆ. ಕೇಳುಗರೆ, ಸಕಲ ಜೀವರಾಶಿಯನ್ನು ಹೊತ್ತಿರುವ ಭೂಮಿಯು ಸಸ್ಯಗಳಿಗೆ ಆಧಾರ ಕೊಡುವುದರ ಜೊತೆಗೆ ಅವುಗಳ ಬೆಳವಣಿಗೆಗೆ ಅವಶ್ಯಕವಿರುವಂತಹ ನೀರು ಮತ್ತು ಎಲ್ಲ ರೀತಿಯಾದಂತಹ ಪೋಷಕಾಂಶಗಳನ್ನು ನೀಡುವಲ್ಲಿ ಮಣ್ಣಿನ ಪಾತ್ರ ಮಹತ್ವದ್ದು. ಮಣ್ಣಿನ ವೈಜ್ಞಾನಿಕ ಪರೀಕ್ಷೆಯಿಂದ ಅದರ ಗುಣಧರ್ಮಗಳನ್ನು ತಿಳಿದುಕೊಳ್ಳುವುದಕ್ಕೆ ನಮಗೆ ಬಹಳ ಸಹಾಯಕ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮೊಂದಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಇಲ್ಲಿನ ರಸಾಯನಶಾಸ್ತ್ರ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಣ್ಣು ಪರೀಕ್ಷಾ ಕೇಂದ್ರದ ಮಣ್ಣು ಪರೀಕ್ಷಕರಾಗಿರುವ ರಂಜಿತ್ ಅವರ ಜೊತೆಗೆ ನಾವು ಮಾತನಾಡಲಿದ್ದೇವೆ. ಅವರು ಇವತ್ತು ನಮಗೆ ಮಣ್ಣು ಪರೀಕ್ಷೆಯ ಅಗತ್ಯ ಜೊತೆಗೆ ನೀರಿನ ಪರೀಕ್ಷೆಯ ಕುರಿತಾಗಿ ಅನೇಕ ಮಾಹಿತಿಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕಿದ್ದಾರೆ. ರಂಜಿತ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ಧನ್ಯವಾದಗಳು ಸರ್.
0: ನಮ್ಮ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಇಲ್ಲಿನ ರಸಾಯನಶಾಸ್ತ್ರ ವಿಭಾಗದಲ್ಲಿ ಮಣ್ಣು ಪರೀಕ್ಷಾ ಕೇಂದ್ರ ಕಾರ್ಯನಿರ್ವಹಿಸ್ತಾ ಇದೆ. ಈ ಮಣ್ಣು ಪರೀಕ್ಷಾ ಕೇಂದ್ರದ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿ ಕೊಡಬಹುದಾ?
1: ಸರ್, ಮಣ್ಣು ಪರೀಕ್ಷಾ ಕೇಂದ್ರ ಪೂಜ್ಯ ಕಾವಂದರವರ ಒಂದು ಆಶೀರ್ವಾದದೊಂದಿಗೆ 2017 ಉದ್ಘಾಟನೆಗೊಂಡು ಆರಂಭಗೊಂಡಿದೆ. ಶ್ರೀ ಹರ್ಷೇಂದ್ರ ಕುಮಾರ್ ಸರ್ ಅವರ ಒಂದು ನಿರ್ದೇಶನದಂತೆ ನಮ್ಮ ರಸಾಯನಶಾಸ್ತ್ರ ವಿಭಾಗದಿಂದ ಕಾರ್ಯನಿರ್ವಹಿಸ್ತಾ ಇದೆ ಮಣ್ಣು ಪರೀಕ್ಷಾ ಕೇಂದ್ರ.
0: ಈಗ ಕೃಷಿಕರು ಅಥವಾ ಯಾರೇ ಆಗಲಿ ಈ ಮಣ್ಣು ಪರೀಕ್ಷೆನ ಯಾಕೆ ಮಾಡಬೇಕು ಅಂತ ಹೇಳ್ತೀರಾ?
1: ಮಣ್ಣು ಪರೀಕ್ಷೆನ ಯಾಕೆ ಮಾಡಬೇಕು ಅಂತ ಹೇಳಿದರೆ ಸರ್, ಮಣ್ಣಿನಲ್ಲಿ ಜೀವ ಸತ್ವ ಇದೆ. ಮಣ್ಣು ಪರೀಕ್ಷೆ ಅಂತ ಹೇಳಿದರೆ ಮಣ್ಣಿನಲ್ಲಿ ಭೌತಿಕ ಅಥವಾ ರಾಸಾಯನಿಕ ಜೈವಿಕ ಗುಣಧರ್ಮಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ನಾವು ವಿಶ್ಲೇಷಣೆ ಮಾಡಿ ಅದರ ಆರೋಗ್ಯವನ್ನು ತಿಳ್ಕೊಳ್ಳುವಂಥದ್ದು. ಅದನ್ನು ನಾವು ಪರೀಕ್ಷೆ ಮಾಡಿದಾಗ ಅದರಲ್ಲಿ ಬೇರೆ ಬೇರೆ ಪೋಷಕಾಂಶಗಳಿರ್ತವೆ. ಅಂದರೆ ಮೇಜರ್ ನ್ಯೂಟ್ರಿಯೆಂಟ್ಗಳು ಅಂತ ಹೇಳಿದರೆ ಮುಖ್ಯ ಪೋಷಕಾಂಶಗಳು ಅಂತ ಹೇಳಿ ನೈಟ್ರೋಜನ್ ಇದ್ದೇವೆ, ಅಂದರೆ ಸಾರಜನಕ, ರಂಜಕ, ಪೊಟ್ಯಾಸಿಯಮ್. ಈ ಥರದ ಪೋಷಕಾಂಶಗಳು ನಮಗೆ ಯಾವ ಪ್ರಮಾಣದಲ್ಲಿ ಆ ಮಣ್ಣಿನಲ್ಲಿ ಇದೆ ಅನ್ನುವಂಥದ್ದನ್ನು ನಮಗೆ ತಿಳ್ಕೊಬಹುದು.
0: ಈಗ ಮಣ್ಣು ಪರೀಕ್ಷೆಯಿಂದ ಯಾವ ರೀತಿಯಾದಂಥ ಲಾಭಗಳಾಗುತ್ತೆ ನಮ್ಮ ಕೃಷಿಕರಿಗೆ?
1: ಲಾಭಗಳು ಅಂತ ಹೇಳಿದ್ರೆ ಸರ್, ಈಗ ಬೆಳೆಯಲ್ಲಿ ನಾವು ಒಂದು ಒಳ್ಳೆಯ ಇಳುವರಿಯನ್ನು ಪಡಿಬೇಕು ಅಂತ ಹೇಳಿದ್ರೆ ಆ ಮಣ್ಣನ್ನು ಪರೀಕ್ಷೆ ಮಾಡಿದಾಗ ಅದರಲ್ಲಿ ಪೋಷಕಾಂಶಗಳ ಪ್ರಮಾಣ ನಮಗೆ ಗೊತ್ತಾಗ್ತದೆ. ಹಾಗೆ ರಸಸಾರ ಅನ್ನುವಂಥದ್ದಿದೆ, ಅಂದರೆ ರಸಸಾರ ಅನ್ನುವಂಥದ್ದು ನೀವೀಗ ಒಂದು ರಕ್ತ ಪರೀಕ್ಷೆಯನ್ನು ಮಾಡಿದರೆ ಆ ರಕ್ತದಲ್ಲಿ ರಸಸಾರ ಇರ್ತದೆ, ನೀವು ಗಮನಿಸಿರ್ಬೋದು ರಿಪೋರ್ಟ್ ನೋಡಿದಾಗ. ಹಾಗೆ ನಮ್ಮ ದೇಹದಲ್ಲಿ ಮಾತ್ರ ಅಲ್ಲ, ಬೇರೆ ನೀರಿನಲ್ಲಿ ಕೂಡ ರಸಸಾರ ಅನ್ನುವಂಥದ್ದು ಇದೆ, ಮಣ್ಣಿನಲ್ಲಿ ಕೂಡ ಇದೆ. ರಸಸಾರ ಅಂತ ಹೇಳಿದರೆ ಅದು ಹುಳಿ ಇದೆಯಾ ಅಥವಾ ಕ್ಷಾರ ಗುಣವನ್ನು ಹೊಂದಿದೆಯಾ ಅಂತ ಹೇಳುವಂಥದ್ದನ್ನು ನಾವು ತಿಳ್ಕೊಳ್ಳುವಂಥದ್ದು.
0: ಹೌದು,
1: ಈಗ ಮಣ್ಣು ಒಂದು ವೇಳೆ ಹುಳಿ ಇದೆ ಅಂತ ಹೇಳಿ ಇಟ್ಕೊಳ್ಳಿ, ಆಗ ಕೃಷಿ ಒಂದು ಮಣ್ಣಿಗೆ ಸಂಬಂಧಪಟ್ಟ ಹಾಗೆ ನಾವು ಯಾವ ಕೃಷಿಯನ್ನು ನಾವು ಬೆಳಿಬಹುದು ಅನ್ನುವಂಥದ್ದನ್ನು ನಿರ್ಧರಿಸಬಹುದು. ಹಾಗೆ ಕ್ಷಾರವಾಗಿದ್ದರೆ ನಾವು ಆ ಮಣ್ಣಿಗೆ ಸಂಬಂಧಪಟ್ಟ ಹಾಗೆ ಯಾವ ಕೃಷಿಯನ್ನು ಬೆಳಿಬಹುದು ಅನ್ನುವಂಥ ಒಂದು ನಿರ್ಧಾರ ಮಾಡಬಹುದು.
0: ಈಗ ತುಂಬಾ ಕೃಷಿಕರು ಏನಂತ ಹೇಳಿದರೆ ಯಾವುದೇ ಒಂದು ಕೃಷಿ ಮಾಡುವಾಗ ನಮಗೆ ಸರಿಯಾದ ಫಸಲು ಬರಲಿಲ್ಲ ಅಥವಾ ನಿರೀಕ್ಷಿತ ಮಟ್ಟದಲ್ಲಿ ನಮಗೆ ಆದಾಯ ಬರಲಿಲ್ಲ ಅನ್ನುವಂಥದ್ದನ್ನ ತುಂಬಾ ಕೃಷಿಕರು ಹೇಳ್ತಾ ಇದ್ದಾರೆ. ಬಹುಶಃ ಅಂಥವರಿಗೆ ಈ ಮಣ್ಣಿನ ಪರೀಕ್ಷೆ ಬಹಳ ಅಗತ್ಯ ಅಂತ ಅನಿಸುತ್ತೆ. ಸರಿಗ, ಮಣ್ಣು ಪರೀಕ್ಷಾ ಕೇಂದ್ರದಲ್ಲಿ ಮಣ್ಣಿನ ಪರೀಕ್ಷೆಯನ್ನು ಮಾಡಬೇಕು ಅಂತ ಜನ ಇಚ್ಛೆ ಪಡ್ತಾರೆ. ಈಗ ಈ ಮಣ್ಣಿನ ಮಾದರಿಯನ್ನು ಸಂಗ್ರಹ ಮಾಡುವುದು ಹೇಗೆ, ಅದಕ್ಕೆ ಯಾವ ರೀತಿಯ ಏನಾದರೂ ವಿಧಾನಗಳಿದೆಯಾ?
1: ನಾವು ಮಣ್ಣು ಪರೀಕ್ಷೆ ಮಾಡಬೇಕು ಅಂತ ಹೇಳಿದರೆ ಅದರ ಮಾದರಿ ತೆಗೆಯುವಂಥದ್ರಲ್ಲೇ ಒಂದು ದೊಡ್ಡ ವಿಷಯ ಇರುವಂಥದ್ದು ಸರ್. ಅಂದರೆ ನಾವು ಸುಮ್ಮನೆ ಒಂದು 1/4 kg ಅಥವಾ 1/2 kg ಅಷ್ಟು ಮಣ್ಣನ್ನು ತಂದು ಲ್ಯಾಬ್ಗೆ ಕೊಟ್ಟು ಟೆಸ್ಟ್ ಮಾಡಿ ಕೊಡಿ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ. ಒಂದೊಂದು ಕೃಷಿಗೆ ಅದರದ್ದೇ ಆದಂತಹ ಅದರ ಬೇರು ಎಷ್ಟು ಆಳ ಹೋಗ್ತದೆ ಅದರ ಮೇಲೆ ಡಿಪೆಂಡ್ ಆಗ್ತದೆ ನಾವು ಎಷ್ಟು ಯಾವ ರೀತಿ ಮಣ್ಣು ತೆಗಿಬೇಕು ಅನ್ನುವಂಥದ್ದು. ಈಗ ನಾವು ಉದಾಹರಣೆಗೆ ಹೇಳೋದಾದರೆ ಅಡಿಕೆ ಕೃಷಿಗೆ ಈಗ 1 acre ಜಾಗ ಇದೆ ಅಂತ ಹೇಳಿದರೆ ಆ ಜಾಗದಲ್ಲಿ 3-4 ಮಣ್ಣಿನ ಮಾದರಿಯನ್ನು ನಾವು ತೆಗಿಬೇಕಾಗ್ತದೆ. ಒಂದು ಕಡೆ ತೆಗೆಯುವಾಗ 2 ನಡುವೆ ಸಮತಟ್ಟು ಜಾಗ ಇರ್ತದಲ್ಲ, ಆ ಜಾಗದಲ್ಲಿ ಒಂದು ಮೇಲ್ಮೈಯಲ್ಲಿರುವಂತಹ ಹುಲ್ಲು ಅಥವಾ ಕಸಕಡ್ಡಿ ಇವೆಲ್ಲವನ್ನು ತೆಗಿಬೇಕು. ತೆಗೆದು ಆ ಜಾಗದಲ್ಲಿ ನಾವೊಂದು ವಿ ಶೇಪ್ ಮಾದರಿ ಅಥವಾ ನಾವು ಕಂಬ ನೆಡಲಿಕ್ಕೆ ಯಾವ ಥರ ಒಂದು ಆಳ ಮಾಡ್ತೇವೋ ಅದೇ ಥರ ಆಳ ಮಾಡಬೇಕು, ಒಂದು 1.5 feet ಅಷ್ಟು. ಅದು ಯಾಕೆ ಅಷ್ಟು ಮಾಡಬೇಕು ಅಂತ ಹೇಳಿದರೆ ಅದರ ಬೇರು ಅಷ್ಟು ಆಳ ಹೋಗ್ತದೆ.
0: ಹೌದು,
1: ಆ ಒಂದು ಅಡಿಕೆ ಮರದ್ದು ಅಷ್ಟು ಆಳ ಮಾಡಿ ಅಲ್ಲಿರುವಂತಹ ಎಲ್ಲ ಮಣ್ಣನ್ನು ತೆಗೆದು ಹೊರಗೆ ಹಾಕಬೇಕು. ನಂತರ ಅದರ ಒಂದು ಪಾರ್ಶ್ವದಿಂದ ಮೇಲಿನಿಂದ ತಳ್ಳದವರೆಗೆ ಎಲ್ಲ ಮಣ್ಣನ್ನು ಕೆರೆಸಿ ತೆಗಿಬೇಕು ಅಥವಾ ಒಂದು ಸ್ಲೈಸ್ ಮಾದರಿಯ ಮಣ್ಣನ್ನು ತೆಗೆದರೂ ಆಗ್ತದೆ. ಅಂದರೆ ಆ ಮೇಲ್ಪದರ ಇರುತ್ತೆ, ಅಲ್ಲಿ ಮಧ್ಯಪದರ ಇರ್ತದೆ, ತಳಪದರ ಇರ್ತದೆ, ಈ ಎಲ್ಲ ಪದರದ ಮಣ್ಣು ಕೂಡ ಬರಬೇಕು. ಇದೇ ರೀತಿ 3-4 ಮಾಡಬೇಕು. ಮಾಡಿ ಎಲ್ಲ ಮಣ್ಣನ್ನು ಒಂದು ಮಿಶ್ರಣ ಮಾಡಿ ಒಂದು ಕ್ಲೀನ್ ಆಗಿರುವಂತಹ ಪ್ಲಾಸ್ಟಿಕ್ ಜಾದರದ ಮೇಲೆ ಹಾಕಬೇಕು, ಅಥವಾ ಒಂದು ಪೇಪರ್ಗಳ ಇದರ ಮೇಲೆ ಕೂಡ ಹಾಕಿದ್ರು ಆಗ್ಬೋದು. ಹಾಕಿ ಅದನ್ನು ಮಿಕ್ಸ್ ಮಾಡಬೇಕು. ಸರಿಯಾಗಿ ಮಿಕ್ಸ್ ಮಾಡಿದ ಮೇಲೆ ಅದರಲ್ಲಿ ಒಂದು 4 ಭಾಗಗಳನ್ನು ಮಾಡಬೇಕು. ಆ 4 ಭಾಗಗಳಲ್ಲಿ 2 ಭಾಗಗಳನ್ನು ತೆಗೆದು ಬಿಸಾಡಬೇಕಾಗ್ತದೆ. ನಂತರ ಉಳಿದ 2 ಭಾಗಗಳನ್ನು ನಾವು ತಗೋಬೇಕು. ಅದರಲ್ಲಿ ಒಂದು 200-250 ಗ್ರಾಮ್ ಬರುವವರೆಗೆ ನಾವು ಅದೇ ಸೇಮ್ ಪ್ರೊಸೀಜರನ್ನು ನಾವು ಕಂಟಿನ್ಯೂ ಮಾಡಬೇಕಾಗ್ತದೆ. ಅದರಲ್ಲಿ ಒಂದು 200-250 ಗ್ರಾಮ್ ಮಣ್ಣನ್ನು ತೆಗೆದುಕೊಂಡು ಅದನ್ನು ನಾವು ಟೆಸ್ಟಿಗೆ ಕೊಡಬಹುದು. ಬೇರೆ ಬೇರೆ ಕೃಷಿ ಇರ್ತದೆ. ಈಗ ನಾನು ಅಡಿಕೆ ಕೃಷಿಗೆ ಹೇಳಿದೆ, ಅದೇ ಥರ ಭತ್ತ ಬೇಸಾಯ ಮಾಡುವವರಿಗೆ ಗದ್ದೆಗೆ ಅದರಲ್ಲಿ ಅದರದೇ ಆದಂತಹ ಒಂದು ಪ್ರೊಸೀಜರನ್ನು ನಾವು ಫಾಲೋ ಮಾಡಬೇಕಾಗ್ತದೆ. ಅಂದರೆ ಈಗ ಪೈರಿನ ಬೇರು ಒಂದು 10-15 ಸೆಂಟಿಮೀಟರ್ ಅಷ್ಟು ಆಳ ಹೋಗ್ತದೆ.
0: ಸರಿ,
1: ಹಾಗೆ ನಾವು ಆ ಆಳದಲ್ಲಿ ಆ ಮಣ್ಣಿನ ಮಾದರಿಯನ್ನು ನಾವು ಮಾಡಬೇಕಾಗ್ತದೆ. ಹಾಗೆ ಯಾವುದೇ ಕೃಷಿಯನ್ನು ನಾವು ಬೆಳೆದರೂ ಕೂಡ ಅದರ ಬೇರು ಎಷ್ಟು ಆಳ ಹೋಗ್ತದೆ ಅನ್ನೋದರ ಮೇಲೆ ನಾವು ಸ್ಯಾಂಪ್ಲಿಂಗ್ ಮಾಡಬೇಕಾಗ್ತದೆ.
0: ಈಗ ನೀವು ಮಣ್ಣಿನ ಮಾದರಿಯನ್ನು ಸಂಗ್ರಹ ಮಾಡುವುದು ಹೇಗೆ ಎನ್ನುವುದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಈಗ ಈ ಮಣ್ಣಿನ ಮಾದರಿಯ ಜೊತೆಗೆ ಈಗ ಮಣ್ಣು ಪರೀಕ್ಷಾ ಕೇಂದ್ರಕ್ಕೆ ಬರುವವರು ಏನಾದರೂ ದಾಖಲೆಗಳನ್ನು ತರಬೇಕಾಗುತ್ತಾ?
1: ದಾಖಲೆ ಪತ್ರಗಳು ಅಂತೇನು ಅಂತ ಬೇಕಾಗಿಲ್ಲ ಸರ್. ಅಂದರೆ ಈಗ ಅವರು ಈಗ ಯಾವ ಕೃಷಿಯನ್ನು ಬೆಳೀತಾರೆ ಅನ್ನುವಂಥದ್ದು ಗೊತ್ತಾಗಬೇಕಾಗ್ತದೆ. ಯಾವ ಕೃಷಿಯನ್ನು ಬೆಳೀತಾರೆ ಅನ್ನುವಂಥದ್ದನ್ನು ನಾವು ಅವರು ಬರೆದು ಕೊಡಬೇಕು. ಮತ್ತು ಸರ್ವೆ ನಂಬರ್ ಯಾಕೆ ಬರಿಬೇಕು ಅಂತ ಹೇಳಿದರೆ, ಅವರು ಯಾವ ಜಾಗದ ಮಣ್ಣನ್ನು ತೆಗೆದುಕೊಂಡು ಬಂದು ಕೊಟ್ಟಿದ್ದಾರೆ ಅನ್ನುವಂಥದ್ದು ಅವರಿಗೆ ಆ ರಿಸಲ್ಟ್ ನಾವು ಕೊಡುವಾಗ ಅದರಲ್ಲಿ ಮೆನ್ಷನ್ ಮಾಡಿದರೆ ಅದರಲ್ಲಿ ಅವರಿಗೆ ಸರಿಯಾಗಿ ಗೊತ್ತಾಗ್ತದೆ. ಅಂದರೆ ಕೆಲವೊಬ್ಬರು ಏನು ಮಾಡ್ತಾರೆ, ಒಂದು 4-5 ಮಣ್ಣಿನ ಮಾದರಿಯನ್ನು ತಗೊಂಡು ಬಂದು ಕೊಡ್ತಾರೆ. ಆಗ ಅವರಿಗೆ ಯಾವ ಜಾಗದ ಮಣ್ಣು, ಅದು ಯಾವ ಕೃಷಿಯ ಮಣ್ಣು ಅಂತೇಳಿ ಅವರಿಗೆ ಗೊತ್ತಾಗಬೇಕು ಅಂತ ಹೇಳಿದರೆ ಆ ಒಂದು ಈ ವಿಷಯ ಮಾಹಿತಿಯನ್ನು ಅವರದ್ರಲ್ಲಿ ಬರೆದು ಕೊಟ್ಟರೆ ಒಳ್ಳೇದಾಗ್ತದೆ.
0: ಈಗ ಈ ಮಣ್ಣು ಪರೀಕ್ಷೆ ಮಾಡುವುದರಿಂದ ಅಥವಾ ಮಣ್ಣು ಪರೀಕ್ಷೆ ಮಾಡಿದರೆ ಸರ್ಕಾರದ ಸವಲತ್ತುಗಳನ್ನು ಪಡೆಯೋದಕ್ಕೆ ಏನಾದರೂ ಅನುಕೂಲ ಆಗ್ತದ?
1: ಅನುಕೂಲ ಇದೆ ಸರ್. ಅಂದರೆ ಈಗ ತೋಟಗಾರಿಕೆ ಮತ್ತು ಕೃಷಿ ಕೇಂದ್ರದಲ್ಲಿ ಅಲ್ಲಿ ಮಣ್ಣು ಪರೀಕ್ಷೆಯನ್ನು ಮಾಡಿ ಅದರ ಒಂದು ವರದಿಯನ್ನು ಕೆಲವೊಂದು ದಾಖಲೆಗಳ ಜೊತೆಗೆ ಕೊಟ್ಟರೆ ಅಲ್ಲಿ ಹೊಸದಾಗಿ ಜಾಗ ಮಾಡಿದವರಿಗೆ ಅಥವಾ ಮೊದಲೇ ಕೃಷಿ ಮಾಡ್ತಾ ಇರುವವರಿಗೂ ಕೂಡ ಪೈಪ್ ಲೈನ್ ಏನಾದರೂ ಮಾಡಬೇಕು ಅಂತ ಹೇಳಿದರೆ ಅಲ್ಲಿ ಅದಕ್ಕೆ ಸಬ್ಸಿಡಿ ಕೊಡ್ತಾರೆ. ಸುಮಾರು 70% ಅಷ್ಟು ಕೂಡ ಸಬ್ಸಿಡಿಯನ್ನು ಕೊಡ್ತಾರೆ.
0: ಉಜ್ರೆ SDM ಕಾಲೇಜಿನಲ್ಲಿರುವಂಥ ಮಣ್ಣು ಪರೀಕ್ಷಾ ಕೇಂದ್ರದಲ್ಲಿ ಈ ಮಣ್ಣಿನ ಮಾದರಿಗಳನ್ನು ಪರೀಕ್ಷೆ ಮಾಡಿದರೆ ಅದಕ್ಕೆ ತಗಲುವಂಥ ಶುಲ್ಕದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋದಾದರೆ?
1: ಮಣ್ಣಿನ ಪರೀಕ್ಷೆಗೆ ಅಂತೇಳಿ ಅಂದರೆ ಒಂದು 118 ರೂಪಾಯಿಯಷ್ಟು ನಾವು ಚಾರ್ಜ್ ಮಾಡ್ತೇವೆ. ಅದು ಕಡಿಮೆ ದರ. ಪ್ರತಿ ಮಾದರಿ ಒಂದು ಮಾದರಿಗೆ ಒಂದು 59 ರೂಪಾಯಿ ಅಷ್ಟೇ ವೆಚ್ಚ ತಗೊಳ್ತದೆ. ಮತ್ತೆ ನೀರಿನ ಮಾದರಿಗೆ ನಾವು 59 ರೂಪಾಯಿಯನ್ನು ಮಾತ್ರ ತಗೊಳ್ತೇವೆ ಅಷ್ಟೇ.
0: ಈಗ ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ದೇವೆ, ನಮ್ಮ ದಿನನಿತ್ಯ ಸಾಕಷ್ಟು ಈ ಬೆಳೆಗಳಿಗೆ ರಾಸಾಯನಿಕಗಳನ್ನು ಸಿಂಪಡಣೆ ಮಾಡ್ತಾರೆ, ಅಥವಾ ಬೇರೆ ಬೇರೆ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಗಳಿಗೆ ಮರಗಳನ್ನು ತೆರವು ಮಾಡುವಂತಹ ಕಾರ್ಯಗಳೆಲ್ಲ ಆಗ್ತದೆ. ಮಣ್ಣಿನ ಒಂದು ಸಂರಕ್ಷಣೆಯನ್ನು ಮಾಡುವಲ್ಲಿ ಜನಸಾಮಾನ್ಯರಾದ ನಮ್ಮ ಒಂದು ಪಾತ್ರ ಕೂಡ ಮಹತ್ವ ಇರ್ತದೆ. ಈ ಹಿನ್ನೆಲೆಯಲ್ಲಿ ನಾವು ಮಣ್ಣಿನ ಆರೋಗ್ಯವನ್ನು ಹಾಳಾಗದ ಹಾಗೆ ನಾವು ಹೇಗೆ ಕಾಪಾಡಬೇಕು, ಮತ್ತು ಯಾವ ಯಾವ ವಿಚಾರಗಳಿಗೆ ಈ ಮಣ್ಣು ಹಾಳಾಗುತ್ತೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ.
1: ಹೌದು ಸರ್. ಈಗ ಅದೇ ಮಣ್ಣು ಹಾಳಾಗೋದಕ್ಕೆ ಮುಖ್ಯ ಒಂದು ಕಾರಣವೇ ಮಣ್ಣಿನ ಸವಕಳಿ. ಅಂದರೆ ನಾವು ತುಂಬ ಜನರು ಮರಗಳನ್ನ ಕಡಿತಾರೆ, ಮತ್ತೆ ಮರ ಬೆಳೆಸೋದ್ರ ಬಗ್ಗೆ ಒಂದು ಆಲೋಚನೆ ಮಾಡೋದಿಲ್ಲ. ಆಗ ಮರದ ಬೇರುಗಳೆಲ್ಲ ಕೂಡ ಕಿತ್ತು ಹೋಗ್ತದೆ. ಆಗ ಏನಾಗ್ತದೆ ಅಂತ ಹೇಳಿದ್ರೆ ಮಣ್ಣಿನ ಸವಕಳಿ ಉಂಟಾಗ್ತದೆ. ಅತಿಯಾದ ಮಳೆ ಬಂದು ಪ್ರವಾಹ ಬರೋದ್ರಿಂದ ಕೂಡ ಒಂದು ಮಣ್ಣಿನ ಸವಕಳಿ ಆಗ್ತದೆ. ಹಾಗೆ ನಾವು ಮಣ್ಣು ಉಳಿಬೇಕಂತ ಹೇಳಿದ್ರೆ ನಾವು ಒಂದೇ ಏಕದಳ ಧಾನ್ಯಗಳ ಒಂದು ಕೃಷಿಯನ್ನ ಮಾಡಿದಾಗ ನಿರಂತರ ಬೆಳೆಯೋದ್ರಿಂದ ಕೂಡ ಮಣ್ಣಿನ ಆರೋಗ್ಯ ಒಂದು ಕಡಿಮೆ ಆಗ್ತದೆ. ನಾವು ಒಂದು ಬಾರಿ ಏಕದಳದ ಒಂದು ಕೃಷಿಯನ್ನ ಮಾಡಿದ್ರೆ ಇನ್ನೊಂದು ಬಾರಿ ದ್ವಿದಳದ ಧಾನ್ಯದ ಒಂದು ಕೃಷಿಯನ್ನ ಮಾಡಿದಾಗ ಅಲ್ಲಿ ಮಣ್ಣಿನ ಫಲವತ್ತತೆ ಕೂಡ ಹೆಚ್ಚಾಗ್ತದೆ. ಹಾಗೆ ಮತ್ತೆ ಜೈವಿಕ ಗೊಬ್ಬರಗಳನ್ನು ನಾವು ಬಳಸಿದರೆ ಕೂಡ ಅದರಲ್ಲಿ ಮಣ್ಣಿನ ಒಂದು ಆರೋಗ್ಯವನ್ನು ನಾವು ಕಾಪಾಡ್ಕೋಬಹುದು. ನಾವು ಅವಶ್ಯಕತೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡೋದ್ರಿಂದ, ಹಾಗೆ ಕೀಟನಾಶಕಗಳನ್ನು ಕೂಡ ಬಳಸೋದ್ರಿಂದ ಮಣ್ಣಿನ ಒಂದು ಆರೋಗ್ಯ ಹಾಳಾಗ್ತದೆ. ಮತ್ತೆ ಬೆಳೆಗಳಿಗೆ ಅವಶ್ಯಕತೆಗಿಂತ ಹೆಚ್ಚಿನ ರೀತಿಯಲ್ಲಿ ನೀರನ್ನು ಒದಗಿಸೋದು ಕೂಡ ಒಂದು ಮಣ್ಣಿನ ಆರೋಗ್ಯ ಹಾಳಾಗೋದಕ್ಕೆ ಕಾರಣ ಆಗ್ತದೆ. ನಾವು ಎಷ್ಟು ನೀರಿನ ಅಂಶ ಬೇಕಾಗ್ತದೆ ಆ ಮಣ್ಣಿಗೆ ಅಥವಾ ನಾವು ಬೆಳೆಯುವಂತಹ ಕೃಷಿಗೆ, ಅಷ್ಟು ನೀರನ್ನು ಮಾತ್ರ ನಾವು ಪೂರೈಸಬೇಕು. ಸಾವಯವ ಪದಾರ್ಥಗಳಾಗಿರುವಂತಹ ಒಂದು ಕೃಷಿ ತ್ಯಾಜ್ಯ ವಸ್ತುಗಳಿಂದ ಹಾಗೂ ಪ್ರಾಣಿಜನ್ಯ ವಸ್ತುಗಳಿಂದ ದೊರಕುವಂತಹ ತಿಪ್ಪೆ ಗೊಬ್ಬರ ಇರಬಹುದು, ಎರೆಹುಳ ಗೊಬ್ಬರ, ಕುರಿ ಗೊಬ್ಬರ, ಹೀಗೆ ಮುಂತಾದ ಸಾವಯವ ವಸ್ತುಗಳ ನಿರ್ಲಕ್ಷ್ಯತೆಯಿಂದ ಮಣ್ಣಿನ ಆರೋಗ್ಯದ ಗುಣಮಟ್ಟ ಕಡಿಮೆ ಆಗೋದಕ್ಕೆ ಬೆಳೆಗಳ ಇಳುವರಿಯಲ್ಲಿ ಕೂಡ ಕುಂಠಿತವಾಗ್ತಾ ಇದೆ. ಹಾಗೆ ನಾವು ಎಷ್ಟು ಆಗ್ತದೆ ಅಷ್ಟು ಜೈವಿಕ ಒಂದು ಗೊಬ್ಬರವನ್ನು ನಾವು ಬಳಸುವಂತಹದ್ದು ಒಳ್ಳೆಯದು.
0: ಈಗ ಈ ಕಾರ್ಯಕ್ರಮವನ್ನು ಕೇಳಿ ಅಥವಾ ಈ ಮಾಹಿತಿಯನ್ನು ಕೇಳಿ ಮಣ್ಣು ಪರೀಕ್ಷಾ ಕೇಂದ್ರಕ್ಕೆ ಬಂದು ಮಣ್ಣಿನ ಮಾದರಿಗಳನ್ನ ಪರೀಕ್ಷೆ ಮಾಡಬೇಕು ಅಂತ ಅನಿಸಿದವರಿಗೆ ಅಥವಾ ಈ ಮಣ್ಣು ಪರೀಕ್ಷೆ ಮಾಡಬೇಕು ಅಂತ ಒಂದು ಆಸಕ್ತಿ ಇರುವವರಿಗೆ ನಿಮ್ಮನ್ನು ಯಾವ ರೀತಿ ಸಂಪರ್ಕ ಮಾಡಬೇಕು?
1: ನಮ್ಮನ್ನು ದೂರವಾಣಿ ಮುಖಾಂತರ ಸಂಪರ್ಕ ಮಾಡಬಹುದು ಸರ್. ನನ್ನ ಮೊಬೈಲ್ ನಂಬರ್ ನಾನು ಕೊಡ್ತೇನೆ, 9731940886.
0: ಮತ್ತೊಮ್ಮೆ ಹೇಳಬಹುದು,
1: 9731940886. ಈ ನಂಬರ್ಗೆ ಕರೆ ಮಾಡಿದರೆ ನಾವು ಅವರಿಗೆ ಅದರ ಮಣ್ಣಿನ ಪರೀಕ್ಷೆ ಮಾಡಬೇಕಾದ ಅಂದರೆ ಅದರ ಮಾದರಿ ತೆಗಿಬೇಕಂತ ಹೇಳಿದರೂ ಕೂಡ ಅದಕ್ಕೆ ಮಾಹಿತಿಯನ್ನು ಕೊಡ್ತೇವೆ. ಒಂದು ವೇಳೆ ಕರೆ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಬಂದು ಕೇಳ್ತೇವೆ, ನೋಡ್ತೇವೆ ಲ್ಯಾಬೊರೇಟರಿಯನ್ನು ಅಂತ ಹೇಳಿದರೆ ಅವರಿಗೆ ಬಂದು ಕೂಡ ಮಾತಾಡಬಹುದು, ಮಾಹಿತಿಯನ್ನು ಪಡ್ಕೋಬಹುದು. ನಮ್ಮ ಮಣ್ಣು ಪರೀಕ್ಷಾ ಕೇಂದ್ರ ಎಲ್ಲಿದೆ ಅಂತ ಹೇಳಿದರೆ ಉಜ್ಜರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಒಳಗಡೆ, ಕ್ಯಾಂಪಸ್ ಒಳಗಡೆ ಒಂದು ಪೋಸ್ಟ್ ಆಫೀಸ್ ಇದೆ, ಸಣ್ಣ ಪೋಸ್ಟ್ ಆಫೀಸ್, ಅದರ ಪಕ್ಕದಲ್ಲೇ ಇರುವಂತಹದ್ದು ಮಣ್ಣು ಪರೀಕ್ಷಾ ಕೇಂದ್ರ.
0: ಅತ್ಯುತ್ತಮವಾದಂತಹ ಮಾಹಿತಿಗಳನ್ನ ನೀಡಿದಿರಿ. ಮಣ್ಣಿನ ಪರೀಕ್ಷೆಯನ್ನ ಯಾಕೆ ಮಾಡಬೇಕು, ಇದರಿಂದ ಯಾವ ರೀತಿಯಾದಂತಹ ಒಂದು ಪ್ರಯೋಜನಗಳಿದೆ, ಮತ್ತೆ ಮಣ್ಣಿನ ಮಾದರಿಯನ್ನು ಸಂಗ್ರಹ ಮಾಡೋದು ಹೇಗೆ, ಹೀಗೆ ಅನೇಕ ಉಪಯುಕ್ತ ಮಾಹಿತಿಗಳನ್ನು ನಮ್ಮ ಕೆಲವರಿಗೆ ನೀಡಿದಿರಿ. ನಮ್ಮ ರೇಡಿಯೋ ನಿನಾದ ಬಳಗದಿಂದ ನಿಮಗೆ ಧನ್ಯವಾದಗಳು ಸರ್.
1: ಧನ್ಯವಾದಗಳು ಸರ್.
2: ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.
0: ಇದು ರೇಡಿಯೋ ನಿನಾದ 90.4 FM. ಈಗ ನಿತ್ಯ ಜೀವನದಲ್ಲಿ ಫಿಟ್ನೆಸ್, ಈ ವಿಚಾರದ ಬಗ್ಗೆ ಮಾತುಕತೆ. ಸಂಪನ್ಮೂಲ ವ್ಯಕ್ತಿಯಾಗಿ ಪಾಲ್ಗೊಳ್ಳಲಿದ್ದಾರೆ ಫಿಟ್ನೆಸ್ ಕ್ಷೇತ್ರದಲ್ಲಿ ಸಾಧನೆಗೈದ ಮಹೇಶ್ ಕುಮಾರ್ ಲೋಂಡೆ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಶರತ್ ಚಂದ್ರ ಮತ್ತು ಸಚಿನ್ ಹೆಬ್ಬಾರ್.
3: ಪ್ರಿಯ ಕೇಳುಗರೆ ನಮಸ್ಕಾರ, ನಾನು ನಿಮ್ಮ ಶರತ್ ಚಂದ್ರ. ಆರೋಗ್ಯವೇ ಸಂಪತ್ತು ಅನ್ನುವಂಥದ್ದು ಪ್ರಪಂಚದಾದ್ಯಂತ ಇರುವ ಒಂದು ಅತ್ಯುತ್ತಮವಾದ ನುಡಿ. ಇವತ್ತು ನಮ್ಮೊಂದಿಗಿದ್ದಾರೆ ಶ್ರೀಯುತ ಮಹೇಶ್ ಕುಮಾರ್ ಲೋಂಡೆ, ಡೆಪ್ಯೂಟಿ ಮ್ಯಾನೇಜರ್ ಟೊಯೋಟಾ ಕಿರ್ಲೋಸ್ಕರ್ ಬೆಂಗಳೂರು. ಇವರು ಫಿಟ್ನೆಸ್ ಕ್ಷೇತ್ರದಲ್ಲಿ ಅವರದೇ ಆದಂತಹ ಹಲವಾರು ಅಚೀವ್ಮೆಂಟ್ಸ್ ಗಳನ್ನ ಮಾಡಿದ್ದಾರೆ. ಐರನ್ ಮ್ಯಾನ್ ಸರ್ಟಿಫೈಡ್ ಕೋಚ್ ಬೈ ಐರನ್ ಮ್ಯಾನ್ ಯೂನಿವರ್ಸಿಟಿ USA, ಹಾಗೆ ಟ್ರಯಥ್ಲಾನ್ ಅಂಡ್ ಮ್ಯಾರಥಾನ್ ಕೋಚ್ ಹಾಗೆ ಕೂಡ ಕಾರ್ಯಗಳನ್ನು ನಿರ್ವಹಿಸಿದ್ದಾರೆ. ಹಲವಾರು ಅಚೀವ್ಮೆಂಟ್ಸ್ ಗಳನ್ನ ಫಿಟ್ನೆಸ್ ಕ್ಷೇತ್ರದಲ್ಲಿ ಮಾಡಿರುವ ಇವರು ಇವತ್ತು ನಮ್ಮೊಂದಿಗೆ ಫಿಟ್ನೆಸ್ ಸಂಬಂಧಪಟ್ಟ ಹಲವಾರು ವಿಚಾರಗಳನ್ನ ಚರ್ಚಿಸಲಿದ್ದಾರೆ. ಇವರೊಂದಿಗೆ ಕಾರ್ಯಕ್ರಮವನ್ನು ನಿರ್ವಹಿಸಲು ನಮ್ಮ ಆತ್ಮೀಯರಾದಂತಹ ಶ್ರೀಯುತ ಸಚಿನ್ ಹೆಬ್ಬಾರ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ನಾವು ಈ ದಿನ ಫಿಟ್ನೆಸ್ ಅನ್ನು ಕಾಯ್ದುಕೊಳ್ಳುವಂಥದ್ದು ಎಷ್ಟು ಇಂಪಾರ್ಟೆಂಟ್, ಕೆಲಸದ ಒತ್ತಡದಲ್ಲಿಯೂ ಫಿಟ್ನೆಸ್ ಅನ್ನು ಕಾಪಾಡಿಕೊಳ್ಳುವುದು ಹೇಗೆ, ಈ ವಿಚಾರದ ಬಗ್ಗೆ ಚರ್ಚಿಸಲಿದ್ದೇವೆ. ಶ್ರೀಯುತರನ್ನ ನಮ್ಮ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸುತ್ತಿದ್ದೇವೆ. ವೆಲ್ಕಮ್ ಯು ಸರ್. ಈಗಿನ ಜೀವನ ಶೈಲಿಯಲ್ಲಿ ಫಿಟ್ನೆಸ್ ಕಾಪಾಡಿಕೊಳ್ಳುವುದು ಎಷ್ಟು ಮುಖ್ಯ, ಆ್ಯಂಡ್ ಯಾವುದೆಲ್ಲ ಅಂಶಗಳನ್ನು ಅಳವಡಿಸಿಕೊಳ್ಳಬೇಕು?
4: ಟೂ ಕ್ಯಾಟಗರೀಸ್ ಇರುತ್ತೆ, ಒಂದು ಪ್ರೊಫೆಷ್ನಲ್ ಲೈಫ್, ಇನ್ನೊಂದು ಸ್ಟೂಡೆಂಟ್ ಲೈಫ್ ಅಂತ. ಈಗ ಒಂದು ಸ್ಟೂಡೆಂಟ್ ಲೈಫ್ ಮತ್ತು ಒಂದು ಪ್ರೊಫೆಷ್ನಲ್ ಲೈಫ್ಗೆ ಡಿಫ್ರೆನ್ಸ್ ಇರುತ್ತೆ. ಸ್ಟೂಡೆಂಟ್ ಲೈಫಲ್ಲಿ ನಿಮಗೆ ಟೈಮ್ ಫಾರ್ ಎಕ್ಸ್ಟ್ರಾ ಕ್ಯಾಲಿಕ್ಯುಲರ್ ಆ್ಯಕ್ಟಿವಿಟೀಸ್ ಆರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್, ಇದಕ್ಕೆ ಟೈಮ್ ಇರುತ್ತೆ. ಸೊ ಆ ಟೈಮ್ನ ನೀವು ಸಂಜೆ ಇರ್ಬೋದು, ಬೆಳಿಗ್ಗೆ ಮಾಡ್ಕೋತೀರ. ಬಟ್ ವೆನ್ ಯು ಪ್ರೊಫೆಷ್ನಲ್ ಲೈಫ್ಗೆ ಬಂದಾಗ, ನೀವು ಕೆಲಸ ಮಾಡ್ತಾ ಇರಬೇಕಾದ್ರೆ ಏನು ಚೇಂಜಸ್ ಆಗುತ್ತೆ ಅಂದರೆ ಟೈಮ್ ಸಿಗೋದಿಲ್ಲ, ಬಿಸಿ ಆಗಿಬಿಡ್ತೀರ. ಸೊ ಇದನ್ನು ಹೇಗೆ ಅಳವಡಿಸ್ಕೊಳ್ಬೋದು ಅಂದರೆ ಅದು ನಿಮ್ಮ ಒಂದು ದೈನಂದಿನದ ಒಂದು ನಾರ್ಮಲ್ ಕಾರ್ಯಕ್ರಮ ಥರ ಆಗಬೇಕು. ಫಾರ್ ಎಕ್ಸಾಂಪಲ್, ಬೆಳಿಗ್ಗೆ ಎದ್ದು ಬ್ರಷ್ ಮಾಡಿ ನಾವು ನಮ್ಮ ದೈನಂದಿನ ಏನು ಸ್ವಚ್ಛತೆ ಆಗಿ ಮತ್ತು ಊಟಕ್ಕೆ ಹೋಗಿ ಮತ್ತು ನಾವು ಹೊರಟು ಆಫೀಸಿಗೆ ಹೋಗ್ತೇವೆ. ಅದೇ ಥರ ನಮ್ಮ ಈ ಫಿಟ್ನೆಸ್ ಅಂತ ಹೇಳುವಂಥದ್ದು ಏನಿದೆ ಇಲ್ಲ, ಹಾಗೂ ಆರೋಗ್ಯ ಕಾಪಾಡ್ಕೊಳ್ಳಿಕ್ಕೆ ನಾವು ಏನು ಮಾಡಬೇಕು ಅದನ್ನು ಕೂಡ ಆ ಟೈಮ್ ಟೇಬಲ್ನಲ್ಲಿ ಅದನ್ನು ಅಳವಡಿಸ್ಕೊಳ್ಬೇಕು. ಸೊ ಆವಾಗ ಏನಾಗುತ್ತೆ ಅಂದರೆ ಇಟ್ ಬಿಕಮ್ಸ್ ಪಾರ್ಟ್ ಆಫ್ ಅವರ್ ಲೈಫ್, ನಮ್ಮ ಲೈಫಿನ ಒಂದು ನಾರ್ಮಲ್ ಸೈಕಲ್ನ ಒನ್ ಆಫ್ ದ ಆಕ್ಟಿವಿಟಿ ಆಫ್ ದ ಟೈಮ್ ಟೇಬಲ್ ಆಗುತ್ತೆ.
3: ಈ ಫಿಟ್ನೆಸ್ ಅನ್ನುವಂಥ ವಿಚಾರಕ್ಕೆ ಬಂದರೆ ಈಗ ತುಂಬ ಜನ ವಿದ್ಯಾರ್ಥಿಗಳಿಗಾಗಿರ್ಬೋದು ಅಥವಾ ಯಾರಿಗೇ ಆಗಿರ್ಬೋದು ಬೆಳಿಗ್ಗೆ ಮುಂಚೆ ಬೇಗ ಏಳೋದು ಅಂತ ಹೇಳಿದರೆ ಅದು ಆಗದೇ ಇರುವಂಥ ವಿಚಾರ. ಆದರೆ ಒಂದು ವಿಚಾರವನ್ನು ಸತತವಾಗಿ ಪ್ರಾಕ್ಟೀಸ್ ಮಾಡಿದರೆ ಅದು ನಮ್ಮ ಜೀವನದಲ್ಲಿ ಒಂದು ಅಂಶವಾಗಿಯೇ ಇರುತ್ತದೆ ಅನ್ನೋದನ್ನು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಹಾಗೆಯೇ ಫಿಟ್ನೆಸ್ ನಮ್ಮ ಜೀವನದಲ್ಲಿ ಒಂದು ಅಂಶವಾಗಿ ನಮ್ಮ ಹತ್ರ ಪರ್ಮನೆಂಟಾಗಿ ನಿಲ್ಲಬೇಕು ಅಂತ ಹೇಳಿದರೆ ನಾವು ಏನು ಮಾಡಬೇಕು ಅದಕ್ಕೆ?
4: ನಾನು ನಿಮಗೆ ಒಂದು ಉದಾಹರಣೆ ಕೊಡ್ತೇನೆ. ಈಗ ಜಪಾನ್ ದೇಶ, ಅವರು ಹೇಗೆ ಇರ್ತಾರೆ ಅಂತ ನಿಮಗೆ ಹೇಗೆ ಅಳವಡಿಸ್ಕೊಡ್ತಾರೆ, ಈವನ್ ಸ್ಟೂಡೆಂಟ್ಸ್ ಆಗಿರ್ಬೋದು ಅವರಲ್ಲಿ ದೊಡ್ಡವರಾಗಿರ್ಬೋದು, ಅವರು ಯಾವುದೇ ಒಂದು ದಿನದಲ್ಲಿ ಒಮ್ಮೆ ಒಂದು ಟೈಮ್ ಟೇಬಲ್ ಅಂತ ಮಾಡಿಕೊಂಡ್ರೆ, ಫಾರ್ ಎಕ್ಸಾಂಪಲ್ ಫಿಟ್ನೆಸ್, ನಾನು ಅವ್ರ ಜೊತೆ ಕೆಲಸ ಮಾಡ್ತೀನಿ ಅದೇ ಕಂಪನಿಯಲ್ಲಿ, ಬೆಳಿಗ್ಗೆ ಯಾವುದೇ ಒಂದು ಬಿಸ್ನೆಸ್ ಟ್ರಿಪ್ ಎಲ್ಲಿಗೂ ಟ್ರಾವೆಲ್ ಮಾಡೋದಿದ್ರು ಅವ್ರದ್ದೊಂದು ಬೆಳಿಗ್ಗೆ ಕಾರ್ಯಕ್ರಮ ಇದೆ. ಈಗ ನೀವು ಕೇಳಿದ್ರಿ ನನ್ನ ಹತ್ರ ಬೆಳಿಗ್ಗೆ ಹೇಳೋದಾಗ್ಲಿ ಇಲ್ಲಾದ್ರೆ ಕಷ್ಟ ಆಗಿರ್ಬೋದು ಸಂಜೆ ಮಾಡ್ಬೋದಂತ. ಆ್ಯಕ್ಚುಲಿ ಕೇಳಿದರೆ ಬೆಳಿಗ್ಗೆ ಎದ್ದ ಕೂಡಲೇ ನಮ್ಮ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ಗೆ ಟೈಮ್ನ ತೆಗೆದಿಡೋದು ಒಳ್ಳೆಯದು. ಯಾಕಂದರೆ ಸಂಜೆಯ ಸಮಯ ನಮ್ಮದು ಪ್ಲ್ಯಾಂಡ್ ಆಗಿರೋದಿಲ್ಲ. ಯಾಕಂದರೆ ನಿಮಗೆ ಒಂದು ಕಾಲೇಜಿಗೆ ಹೋದಾಗ ಏನೋ ಒಂದು ಆಕ್ಟಿವಿಟಿ ಬರ್ಬೋದು, ಇಲ್ಲ ಕ್ಲಾಸಸ್ ಎಕ್ಸ್ಟೆಂಡ್ ಆಗ್ಬೋದು. ಅದೇ ನೀವು ಕೆಲಸಕ್ಕೆ ಹೋದರೆ ಕೆಲಸದಿಂದ ನೀವು ಈ ಪರ್ಟಿಕ್ಯುಲರ್ ಟೈಮಿಂದ ಹಿಂದೆ ಬರ್ತೀರಿ ಅಂತ ಗ್ಯಾರಂಟಿ ಇಲ್ಲ. ಟೈಮ್ ಸಿಕ್ಕಿದ್ರೆ ಮಾಡ್ಬೋದು. ಸೊ ಯಾವಾಗಲೂ ನನ್ನ ಸಜೆಷನ್ ಇಲ್ಲ ನನ್ನ ಎಕ್ಸ್ಪೀರಿಯನ್ಸ್ ಏನು ಅಂದರೆ, ಬೆಳಿಗ್ಗಿನ ಸಮಯದಲ್ಲಿ ಒಂದು ಅರ್ಧ ಗಂಟೆನೋ ಇಲ್ಲ ಒಂದು ಗಂಟೆನೋ ಅದಕ್ಕೋಸ್ಕರ ಅಳವಡಿಸೋದು ಒಳ್ಳೆಯದು. ನಾನು ಯಾಕೆ ಜಪಾನ್ದ ಎಕ್ಸಾಂಪಲ್ ಕೊಟ್ಟರೆ ಅಂದರೆ, ಎಂಥದೇ ಸ್ಕೆಡ್ಯೂಲ್ ಇರಲಿ, ಎಷ್ಟೇ ಕೆಲಸ ಇರಲಿ, ಇಲ್ಲ ನಾವು ಟ್ರಾವೆಲ್ ಮಾಡೋದೇ ಆಗಿರಲಿ, ಅವರ ಒಂದು ದಿನದಲ್ಲಿ 30 ನಿಮಿಷ ನಾನು ನನ್ನ ಫಿಟ್ನೆಸ್ಗೆ ಇಡ್ತೇನೆ ಅಂತ ಹೇಳಿದರೆ, ಬೆಳಿಗ್ಗೆ ವಿಮಾನ 5 ಗಂಟೆಗೆ ಇದ್ರೆ ಅವರಿಗೆ, ಇಲ್ಲ 7 ಗಂಟೆಗೆ ಇದ್ರೆ, ಅವರು 4 ಗಂಟೆಗೆ ಎದ್ದು ಆ 30 ನಿಮಿಷವನ್ನು ಫಿನಿಶ್ ಮಾಡ್ತಾರೆ. ನಾನು ಅವ್ರ ಹತ್ರ ಕೇಳಿದೆ ಯಾಕೆ ಇದನ್ನು ಮಾಡಬೇಕು, ಇವತ್ತು ಮೀಟಿಂಗ್ ಇದೆ ಸಂಜೆ. ಅವ್ರು ಹೇಳಿದರು ಇದು ಈಗ ಬೆಳಿಗ್ಗೆ ಮಿಸ್ ಆಗಿಬಿಟ್ರೆ ಸಂಜೆ ಮಾಡ್ತೀನಿ ಅಂತ ಹೇಳೋ ಗ್ಯಾರಂಟಿ ಇಲ್ಲ, ನಾನು ನಾಳೆ ತನಕ ಕಾಯಬೇಕು. ಸೊ ಇದೊಂದು ಗುಡ್ ಎಕ್ಸಾಂಪಲ್ ಅವರಿಂದ ನಾನು ಕಲ್ತಿರೋದು. ಸೊ ನಾನು ಏನು ಹೇಳೋದು ಅಂದರೆ, ಫಿಟ್ನೆಸ್ಗೆ ನೀವೊಂದು ಟೈಮ್ ಅಂತ ಇಟ್ಕೊಂಡ್ರೆ, ಅದರಲ್ಲೂ ಬೆಳಿಗ್ಗೆ ಅಂತ ಇಟ್ಕೊಂಡ್ರೆ, ಅದನ್ನು ಪೂರ್ತಿ ಮಾಡಲಿಕ್ಕೆ ಇಲ್ಲ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಈಸಿ ಆಗುತ್ತೆ.
3: ಫಿಟ್ನೆಸ್ ರಿಲೇಟೆಡ್ ಅವೇರ್ನೆಸ್ಗಳು ನಮ್ಮಲ್ಲಿ ಇತ್ತೀಚೆಗೆ ಕಮ್ಮಿ ಆಗ್ತಿದೆಯೋ, ಅಥವಾ ಫಿಟ್ನೆಸ್ ರಿಲೇಟೆಡ್ ಒಂದು ಎಜುಕೇಷನ್ ಅನ್ನುವಂಥದ್ದು ನಾವು ಸಮರ್ಪಕವಾಗಿ ಕೊಡ್ತಾ ಇದ್ದೀವೋ ಕೊಡ್ತಾ ಇಲ್ಲವೋ ಅಂತೇಳಿ ಒಂದು ಪ್ರಶ್ನೆ ಕ್ರಿಯೇಟ್ ಆಗ್ತದೆ.
4: ಆಕ್ಚುಲಿ ಕಂಪೇರ್ ಟು 5 or 6 years ಬಿಫೋರ್, 5 ವರ್ಷದ ಮುಂಚೆ ಫಿಟ್ನೆಸ್ ಬಗ್ಗೆ ಅಷ್ಟು ಅವೇರ್ನೆಸ್ ಇರಲಿಲ್ಲ ಜನರಿಗೆ, ಸ್ಪೆಷಲಿ ಇಂಡಿಯನ್ಸ್ಗೆ. ನಮಗೆ ನಮಗೇನು ಅಂದರೆ 3 ಹೊತ್ತು ತಿನ್ನೋದು, ಕೆಲಸ ಮಾಡೋದು, ಸಂಸಾರವನ್ನು ನೋಡ್ಕೊಳ್ಳೋದು. ಸ್ಟೂಡೆಂಟ್ಸ್ಗೆ ಏನಂದರೆ ಕ್ಲಾಸಿಗೆ ಹೋಗೋದು, ಹೊರಗಡೆ ಚಾಟ್ಸು ಗೀಟ್ಸೋದು, ತಿನ್ನೋದು, ನೆಕ್ಸ್ಟ್ ಇಲ್ಲ ಆದರೆ ಬೇಕೆ ಕೆಲವರು ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇದ್ದರೆ ದೇ ಪಾರ್ಟಿಸಿಪೇಟ್. ಈಗ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ಫಾರ್ ಎಕ್ಸಾಂಪಲ್ ಮ್ಯಾರಥಾನ್ ರನ್ನಿಂಗ್ಸ್ ಬ್ಯಾಂಗ್ಳೂರಲ್ಲಿ ಇರೋದು ನಾನು ನೋಡ್ತಾ ಇರೋದು, ಈವನ್ ಮ್ಯಾಂಗ್ಳೂರಲ್ಲೂ ಇದೆ. ಅವೇರ್ನೆಸ್ ಖಂಡಿತ ಜಾಸ್ತಿ ಆಗಿದೆ, ಬಟ್ ಈ ಅವೇರ್ನೆಸ್ನ ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು, ಇದನ್ನು ಯಾವ ರೀತಿ ಇದನ್ನು ಅಪ್ರೋಚ್ ಮಾಡಬೇಕು, ಇದು ನಮ್ಮ ದೈನಂದಿನದಲ್ಲಿ ಹೇಗೆ ಇದನ್ನು ಸ್ಕೆಡ್ಯೂಲ್ ಮಾಡಬೇಕು, ನಾವು ಫುಡ್ ಬಗ್ಗೆ ಹೇಗೆ ಕಂಟ್ರೋಲ್ ಮಾಡಬೇಕು, ಈ ಅವೇರ್ನೆಸ್ ಸ್ವಲ್ಪ ಕಮ್ಮಿ ಇದೆ. ಬಟ್ ಫಿಟ್ನೆಸ್ ಬಗ್ಗೆ ಡೆಫಿನೆಟ್ಲಿ ಅವೇರ್ನೆಸ್ ಇದೆ, ಇದನ್ನು ಇನ್ನೂ ಜಾಸ್ತಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾಟ್ ಓನ್ಲಿ ರನ್ನಿಂಗ್, ಯೋಗ ಆಗಿರ್ಬೋದು ಬೆಳಿಗ್ಗೆ, ಇಲ್ಲ ನೀವು ಜಿಮ್ಮಿಗೆ ಹೋಗೋದಾಗಿರ್ಬೋದು, ಇಲ್ಲ ರನ್ನಿಂಗ್ ಆಗಿರ್ಬೋದು, ಇಲ್ಲ ಸೈಕ್ಲಿಂಗ್ ಆಗಿರ್ಬೋದು. ಐ ಥಿಂಕ್ ದೇರ್ ಈಸ್ ಅ ಲಿಟ್ಲ್ ಬಿಟ್ ಆಫ್ ಚೇಂಜ್ ಇದೆ, ಇಂಪ್ರೂವ್ಮೆಂಟ್ ಆಗಿದೆ, ಬಹಳ ಆಗಿದೆ, ಆಗೋದು ತುಂಬ ಇದೆ, ತುಂಬ ಇದೆ. ಇದು ನನ್ನ ಒಪಿನಿಯನ್.
3: ಹಲವಾರು ಮಂದಿ ಯಾವುದೋ ಒಂದು ವಿಚಾರವನ್ನು ಶುರು ಮಾಡಿ ಕೇವಲ ಒಂದು ಪಬ್ಲಿಸಿಟಿಗೋಸ್ಕರ ಅಥವಾ ಅವರ ಫೋಟೋಸನ್ನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಕ್ಕೋಸ್ಕರ ಪ್ರೊಜೆಕ್ಟ್ ಮಾಡುವಂಥದ್ದು ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಕನ್ಸಿಸ್ಟೆನ್ಸಿ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಕೆಲವರು ಯಾಕೆ ಫಿಟ್ನೆಸ್ ವಿಚಾರಕ್ಕೆ ಹೋಗೋದಿಲ್ಲ ಅಂತ ಹೇಳಿದರೆ, ನಾನು 1 ವಾರ ಫಿಟ್ನೆಸ್ ರಿಲೇಟೆಡ್ ಟ್ರೈ ಮಾಡಿ ಅದನ್ನು ಬಿಟ್ಟು ಬಿಟ್ಟರೆ ಮುಂದೆ ನನ್ನ ದೇಹಕ್ಕೆ ಅಡ್ಡ ಪರಿಣಾಮಗಳಾಗ್ಬೋದು ಅಂತ ಒಂದು ಅವರ ನಂಬಿಕೆ. ಇದಕ್ಕೆ ನೀವೇನು ಹೇಳ್ತೀರಾ?
4: ಸೊ ಇದರಲ್ಲಿ 2 ಪ್ರಶ್ನೆಗಳು ನೋಡ್ತೀನಿ ನಾನು. ಒಂದೇನು ಅಂದರೆ, ಕೆಲವರು ಎಂಟ್ರ್ ಆಗ್ತಾರೆ ಸೋಷಿಯಲ್ ಮೀಡಿಯಾಗೋಸ್ಕರ ಅಂತ ನೀವು ಹೇಳ್ತಾ ಇದ್ದೀರಾ. ಸಿ, ಅವರು ಸೋಷಿಯಲ್ ಮೀಡಿಯಾಗೋಸ್ಕರ ಎಂಟ್ರ್ ಆದರೆ ಅವರಿಗೆ ಪಬ್ಲಿಸಿಟಿ ಸಿಗತ್ತೆ ಅಂತ ಹೇಳೋದಕ್ಕೋಸ್ಕರ ಫಿಟ್ನೆಸ್ಗೆ ಬಂದರೆ ಏನು ತಪ್ಪೇನಿಲ್ಲ, ಅವರನ್ನು ಅದನ್ನು ಕಂಟಿನ್ಯೂ ಮಾಡಬೇಕು. ಅವರ ಹೆಲ್ತಿಗೆ ಹೆಲ್ಪ್ ಆಗಬೇಕು, ನೋಡುವವನಿಗೂ ಹೆಲ್ಪ್ ಆಗಬೇಕು. ಅಂದರೆ ಅವನು ಶುರು ಮಾಡಿದರೆ ಒಳ್ಳೆಯದೇ, ಅದರಲ್ಲೇನು ತೊಂದರೆ ಇಲ್ಲ. ಬಟ್ ಅದನ್ನು ನೆಗೆಟಿವ್ ಆಗಿ ಯೂಸ್ ಮಾಡಿ 1-6 ತಿಂಗಳು ಮಾಡೋದು, ಇಲ್ಲ 1 ವರ್ಷ. ನಾನು ಕೆಲವರು ನೋಡಿದ್ದೀನಿ ಸೋಷಿಯಲ್ ಮೀಡಿಯಾ ಎಂಟ್ರ್ ಆಗೋಸ್ಕರ ಆ್ಯಮ್ ರನ್ನಿಂಗ್ ಅಲ್ಲ ಬೇರೆ ಬೇರೆ ಅದನ್ನು ಹೈಲೈಟ್ ಮಾಡೋದು, 1 ವರ್ಷ ನಂತರ ಅವ್ರು ಯಾರು ಅಂತ ನಿಮ್ಗೆ ಗೊತ್ತೇ ಇರೋದಿಲ್ಲ. ಸೊ ಅದು ಮಾಡಿದರೆ ಡೇಂಜರ್, ಯಾಕಂದರೆ ನಿಮ್ಮ ಫಾಲೋವರ್ಸ್ಗೆ ತೊಂದರೆ ಆಗುತ್ತೆ, ಅವ್ರನ್ನ ನೀವು ಮಿಸ್ಗೈಡ್ ಮಾಡಿದಾಗತ್ತೆ. ಸೊ ಕಂಟಿನ್ಯೂಟಿ ಇರಬೇಕು. ಫಾರ್ ಎಕ್ಸಾಂಪಲ್, ನಾನೀಗ 2013 ಶುರು ಮಾಡಿದೆ, ಸ್ಟಿಲ್ ಐ ಆಮ್ ಕಂಟಿನ್ಯೂ. ಅಫ್ಕೋರ್ಸ್ ನಂದು ಏಜ್ ಡಿಫ್ರೆಂಟ್, ಐ ಸ್ಟಾರ್ಟೆಡ್ ವಿತ್ 33, ನೌ ಐ ಆಮ್ 42. ಸೊ 10 ವರ್ಷದ ಜರ್ನಿಯಲ್ಲಿ ಚೇಂಜಸ್ ಆಗ್ತಾ ಇರೋ, ಬಟ್ ಕನ್ಸಿಸ್ಟೆನ್ಸಿ ಇರಬೇಕು. ಸೊ ಇದು ಫಸ್ಟ್ ಪ್ರಶ್ನೆಗೆ.
3: ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವಂಥದ್ದು, ಹಾಗೆ ಒಂದು ಏನಾದರೂ ನಾನು ಒಂದು ನನ್ನ ವ್ಯಾಯಾಮ ರಿಲೇಟೆಡ್ ಸ್ಪೋರ್ಟ್ಸನ್ನು ಸ್ಟಾರ್ಟ್ ಮಾಡಿ 1 ವಾರದಲ್ಲಿ ಸ್ಟಾಪ್ ಮಾಡಿದರೆ ನನ್ನ ದೇಹಕ್ಕೆ ಏನಾದರೂ ಅಡ್ಡ ಪರಿಣಾಮಗಳಾಗ್ಬೋದು, ಹಾಗಂತೇಳಿ ಬಹಳ ಜನ ಹೆದರಿಕೆಯಿಂದ ಆ ವಿಚಾರವನ್ನು ಶುರು ಮಾಡುವಂಥ ಒಂದು ಪ್ರಯತ್ನವನ್ನೇ ಮಾಡೋದಿಲ್ಲ. ಶುರು ಮಾಡೋ ಮೊದಲೇ ಒಂದು ಸೋಲನ್ನು ಒಪ್ಕೊಂಡಿದ್ದೇನೆ ಅಂತ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ತಾರೆ. ಇದು ಜನಗಳಲ್ಲಿ ಓಡ್ತಾ ಇರುವಂಥ ಒಂದು ಪ್ರಶ್ನೆ.
4: ಖಂಡಿತ, ಈ ಥರ ಬಹಳ ಜನ ನನ್ನ ಹತ್ರನೂ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಕೆಲವರು ಓಡಿದಾಗ ನಿಮಗೆ ಇದನ್ನು ಕಂಟಿನ್ಯೂ ಮಾಡಿದರೆ ಮೊಣಕಾಲು ನೋವು ಬರುತ್ತಾ, ಇಲ್ಲ ನಾನು ಇದನ್ನು ನಿಲ್ಲಿಸ್ಬಿಟ್ರೆ ನಾನು ದಪ್ಪ ಆಗ್ತೀನ. ಸೊ 2ನೇ ಆನ್ಸರ್ ನಾನು ಏನು, ಯಾರು ಯಾವುದೇ ಕೆಲಸವನ್ನು ನಿಲ್ಲಿಸ್ಬಿಟ್ರೆ ಮಧ್ಯದಲ್ಲಿ ನೀವು ದಪ್ಪ ಆಗೋದು ಸಹಜ. ಅದು ಎಕ್ಸಸೈಸ್ ಇಂದ ಅಂತಲ್ಲ. ಫಾರ್ ಎಕ್ಸಾಂಪಲ್, ನಮ್ಮ ಮನೆಗೆ ಬರುವ ಕೆಲಸದವ್ರು ಇಲ್ಲ ನಾವು ಎಲ್ಲಿಯಾದರೂ ಕೆಲಸಕ್ಕೆ ಹೋದ್ರೆ ಒಂದು ವರ್ಷ ನಂತರ ನಾನು ಆ ಕೆಲಸವನ್ನು ಬಿಟ್ಟು ಮನೆಯಲ್ಲಿ ಕೂತ್ರೆ ಏನಾಗ್ತದೆ, ಆಟೋಮ್ಯಾಟಿಕಲಿ ಐ ವಿಲ್ ಗ್ರೋ ಫ್ಯಾಟ್, ನಾನು ದಪ್ಪ ಆಗ್ಬಿಡ್ತೇನೆ. ಸ್ಪೋರ್ಟ್ಸ್ ಕೂಡ ಅಂಥದ್ದು. ಈಗ ನೀವು ಕ್ರಿಕೆಟರ್ಗಳು ನೋಡಿರ್ಬೋದು, 10-15 ವರ್ಷ ಆಟ ಆಡ್ತಾರೆ, ಆಟ ಆಡ್ತಾ ಇರೋ ಫಿಗರ್ಗೂ ಇವತ್ತು ನೀವು ಅನಿಲ್ ಕುಂಬ್ಳೆ, ದ್ರಾವಿಡ್ ಅವ್ರನ್ನ ನೋಡಿದರೆ ನಿಂತ ಕೂಡಲೇ ಅದು ಕೆಲವರು ಕಂಟಿನ್ಯೂ ಮಾಡ್ತಾರೆ ಫಿಟ್ನೆಸ್. ಫಾರಿನಲ್ಲೆಲ್ಲ ಯಾವ ಥರ ಇದೆ ಅಂದರೆ ಅವರು ಅದನ್ನು ಕಂಟಿನ್ಯೂ, ಅವರು ಅವರ ಜೀವನ ಶೈಲಿ, ಏನು ಸ್ಪೋರ್ಟ್ಸ್ ಅಂತ ಹೇಳಿದೆ ಅದು ಅವರ ಜೀವನ ಶೈಲಿ. ನಮಗೆ ಅದು ಜೀವನ ಶೈಲಿ ಅಲ್ಲ, ಇನ್ನೂ ನಾವು ಅಷ್ಟು ಮುಂದೆ ಹೋಗಿಲ್ಲ. ಇನ್ನು ಮುಂದೆ ಏನಾಗುತ್ತೆ ಅಂದರೆ ಜನರು ಚೇಂಜ್ ಆಗ್ತಾರೆ. ಬಟ್ ಯಾರಾದರೂ ಎನಿಸ್ಕೊಂಡ್ರೆ ನಾನು 6 ತಿಂಗಳಲ್ಲಿ ನಾನು ವರ್ಕೌಟ್ ಮಾಡಿ ನಿಲ್ಸೋದ್ರಿಂದ ದಪ್ಪ ಆಗ್ತಾನೆ ಅಂದರೆ ಅವನ ಇಂಟೆನ್ಷನ್ ಏನು ಅಂತ ನನಗೆ ಡೌಟ್ ಇದೆ. ಸೊ ದಪ್ಪ ಆಗುವಂಥದ್ರ ಬಗ್ಗೆ ತಲೆ ಕೆಡಿಸ್ಕೋಬೋದು. ಮತ್ತು 6 ತಿಂಗಳು ಯಾರಾದರೂ ಮಾಡಿದರೆ ಡೆಫಿನೆಟ್ಲಿ ದೇರ್ ಇಸ್ ಎ ರಿಸಲ್ಟ್, ಒಂದು ಸ್ವಲ್ಪ ಆದರೂ ರಿಸಲ್ಟ್ ಸಿಗತ್ತೆ. ಸೊ ಅದಕ್ಕೆ ದ್ಯಾಟ್ ಕ್ಯಾನ್ ಬಿ ಅ ಮೋಟಿವೇಶನ್, ಅದನ್ನು ಪಾಸಿಟಿವ್ ಆಗಿ ತಗೊಂಡು ಅದನ್ನು ಕಂಟಿನ್ಯೂ ಮಾಡೋಕ್ಕೆ ಐ ಥಿಂಕ್ ಪೀಪಲ್ ಶುಡ್ ಥಿಂಕ್.
3: ಈಗ ಮೋಟಿವೇಶನ್ ಅಂತ ವಿಚಾರಕ್ಕೆ ಬಂದರೆ ಸಿನಿಮಾಗಳನ್ನು ನೋಡಿ ಹಲವಾರು ಯಂಗ್ಸ್ಟರ್ಸ್, ನಾವು ಹಲವಾರು ಸೆಲೆಬ್ರಿಟಿಗಳ ಹೆಸರನ್ನು ತಗೊಳ್ತಾರೆ. ಈ ಸೆಲೆಬ್ರಿಟೀಸ್ ಅನ್ನುವಂಥವ್ರು ಅವರದೇ ಫಿಟ್ನೆಸ್ಸಿಗೆ ಮತ್ತು ಅದಕ್ಕೆ ಬೇರೆ ಬೇರೆ ವಿಚಾರಗಳನ್ನು ಕೂಡ ಅವರು ಅಳವಡಿಸ್ಕೊಳ್ತಾರೆ, ಹೆಸರಿಸುವಂಥದ್ದು ಹೆಸರಿಸಲಾಗದಂಥದ್ದು ಕೂಡ ಅಂತ.
4: ಸ್ಟಾರ್ಗಳು ಅಂತ ಒಂದು ಎಕ್ಸಾಂಪಲ್ ಕೊಟ್ರಿ, ಇಲ್ಲ ಫಿಟ್ನೆಸ್ ಇರೋರು ಅಂತ, ಅವರೆಲ್ಲ ಅಲ್ಲಿಗೆ ರೀಚ್ ಆಗಬೇಕಾದ್ರೆ ಅದಕ್ಕೆ ತುಂಬ ಹಾರ್ಡ್ ವರ್ಕ್ ಮಾಡಿರ್ತಾರೆ. ನಾವು ರಿತಿಕ್ ರೋಷನ್ನು ಇಲ್ಲ ಟೈಗರ್ ಶರಾಫ್ನ ವಿಡಿಯೋದಲ್ಲಿ ನೋಡಿದ ಕೂಡಲೇ 6 ತಿಂಗಳಲ್ಲಿ ನಾನು ಇದನ್ನು ಬಿಲ್ಡ್ ಮಾಡ್ತೀನಿ, ಜಿಮ್ಮಲ್ಲಿ ಬಂದು ಕೇಳ್ತಾರೆ ಸರ್ ಇದು ಮಸಲ್ಸ್ ಬೈಸಿಪ್ಸ್ ಮತ್ತು ಆ್ಯಪ್ಸ್ 6 ತಿಂಗಳಲ್ಲಿ ಮಾಡ್ಬೋದಾ ಅಂತ. ಇಂಟೆನ್ಷನ್ ಏನು, ಫಿಟ್ನೆಸ್ನ ಕಂಟಿನ್ಯೂ ಮಾಡೋದಕ್ಕೆ ಅಲ್ಲ, ಪೋಸ್ಟರ್ಗೋಸ್ಕರ ಮಾಡ್ತಾ ಇದ್ದೀರ. ಅದು ಆ ಪೋಸ್ಟರ್ಗೋಸ್ಕರ ಮಾಡಿ ಇದನ್ನೇ ಮೇಂಟೈನ್ ಮಾಡೋಣ ಅಂತ ಅವ್ರಿಗೆ ಅನಿಸಿದರೆ ಇಟ್ ಈಸ್ ಗುಡ್ ಫಾರ್ ಅ ಲಾಂಗ್ ಟರ್ಮ್ ಬೆನಿಫಿಟ್ ಪಾಯಿಂಟ್ ಆಫ್ ವ್ಯೂ. ಶಾರ್ಟ್ ಟರ್ಮ್ ಗೋಲ್ ಇಟ್ಕೊಂಡು ಅದನ್ನು ಮಾಡೋದ್ರಿಂದ ಅರ್ಥ ಇಲ್ಲ. ಮತ್ತು ಯಾರಾದರೂ ಎನಿಸಿದರೆ ಬಾಡಿಯನ್ನು, ಸಿ ಇಂಟೆಲಿಜೆನ್ಸ್ ಕ್ಯಾನ್ ಬಿ ಯೂಸ್ಡ್ ಬೈ ಯುವರ್ ಐ ಕ್ಯೂ, ಬಟ್ ಫಿಸಿಕಲ್ ಇದೆಯಲ್ಲ ಅದರಲ್ಲಿ ನೀವು ಶಾರ್ಟ್ ಕಟ್ ನೋಡ್ಲಿಕ್ಕಾಗಲ್ಲ, ಖಂಡಿತವಾಗಿಯೂ ಆಗಲ್ಲ. ನಾನು SDM ಗ್ರೌಂಡಲ್ಲೇ ನೋಡಿದ್ದೇನೆ, ಸ್ಟೂಡೆಂಟ್ಸ್ ಒಳ್ಳೆ ಸ್ಪೋರ್ಟ್ಸಲ್ಲಿ ರಿಸಲ್ಟ್ ತರಬೇಕು ಅಂದರೆ ಬೆಳಿಗ್ಗೆ ಸಂಜೆ ಅವರು ಬೆವರು ಇಳಿಸಬೇಕು, ಇಲ್ಲ ಅಂದರೆ ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ಹೋದಾಗ ವಿನ್ನರ್. ಬಟ್ ಜನ ಏನು ನೋಡ್ತಾರೆ ಅಂದರೆ ಅವನ ನ್ಯಾಷನಲ್ ಲೆವೆಲ್ ಮತ್ತು ಸ್ಟೇಟ್ ಲೆವೆಲ್ನ ಮೆಡಲ್ಗಳನ್ನು ಮಾತ್ರ ನೋಡ್ತಾರೆ, ರಿತಿಕ್ ರೋಷನ್ ಪೋಸ್ಟರಲ್ಲಿ ಮಾತ್ರ ನೋಡ್ತಾರೆ, ಇಲ್ಲ ಅಂದರೆ ಯಾರೋ ಒಬ್ಬ ಹಾಕಿ ಪ್ಲೇಯರು ಇಲ್ಲ ಕ್ರಿಕೆಟ್ ಪ್ಲೇಯರು ಅವನ ಫೈನಲ್ ರಿಸಲ್ಟ್ನ ಮಾಡ್ತಾ ನೋಡ್ತಾರೆ. ಅವನ ಹಾರ್ಡ್ ವರ್ಕ್ ಏನಿದೆ, ಅವನು ಎಷ್ಟು ಡೆಡಿಕೇಶನ್ ಆಗಿದ್ದ, ಅವನು ಅದಕ್ಕೆ ಎಷ್ಟು ಟೈಮ್ನ ಸ್ಪೆಂಡ್ ಮಾಡಿದ್ದಾನೆ ಅದನ್ನು ತಿಳ್ಕೊಳ್ಬೇಕೇ ವಿನಃ ಫೈನಲ್ ರಿಸಲ್ಟ್ ನೋಡುವಂಥದ್ದು ಬರೀ ಮಜಾಕ್ಕೋಸ್ಕರ. ಬಟ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ದ ಹಾರ್ಡ್ ವರ್ಕ್ ಬಿಹೈಂಡ್ ದಟ್, ಆವಾಗ ಅದನ್ನು ಅಚೀವ್ ಮಾಡಬಹುದು.
3: ಇತ್ತೀಚಿನ ಹಲವಾರು ಬೆಳವಣಿಗೆಗಳು ಎಲ್ಲರಿಗೂ ಗೊತ್ತೇ ಇದೆ. ಒಂದು ಮೈಂಡಿಗೆ ಒಂದು ಪರ್ಸೆಪ್ಷನ್ ಏನಿದೆ ಅಂತ ಹೇಳಿದರೆ, ನಾನು ಅತಿಯಾದ ಜಿಮ್ ಮಾಡೋದ್ರಿಂದ ಅಥವಾ ನಾನು ಜಿಮ್ಮಿಗೆ ಸೇರಿರೋದ್ರಿಂದ ನನಗೆ ಏನಾದರೂ ಹೆಚ್ಚು ಕಮ್ಮಿಗಳಾಗ್ಬೋದು. ಇತ್ತೀಚಿನ ಹಲವಾರು ಸೆಲೆಬ್ರಿಟೀಸ್ಗಳಿಗೆ ಆದಂಥ ಒಂದು ವಿಚಾರವನ್ನು ಕೂಡ ನೋಡಿದರೆ, ಯಂಗ್ಸ್ಟರ್ಸ್ ಜಿಮ್ಮಿಗೆ ಹೋಗಲಿಕ್ಕೆ ಹೆದರ್ತಾ ಇದ್ದಾರೆ ಅಥವಾ ಒಂದು ಪರ್ಟಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ, ನಮ್ಮ ದೇಹಕ್ಕೆ ಬೇಕಾದಂಥ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಲಿಕ್ಕೆ ಹೆದರ್ತಾ ಇದ್ದಾರೆ.
4: ಇದರ ಬಗ್ಗೆ ಖಂಡಿತವಾಗಿಯೂ ತುಂಬ ಒಂದು ಕುತೂಹಲ ಮತ್ತು ಭಯನೂ ಇದೆ, ಮತ್ತು ಕೆಲವುಗಳಿಗೆ ಪ್ರಶ್ನೆಗಳು ಇದೆ. ನಾನು ಇದರ ಬಗ್ಗೆ ತುಂಬ ಸ್ಟಡಿ ಮಾಡಿದ್ದೀನಿ, ಯಾಕಂದರೆ ನಾನು ನನ್ನ ಏಜ್ ನಾನು ಲೇಟ್ ಆಗಿಷ್ಟು ಶುರು ಮಾಡಿದ್ದು ನನ್ನ ಫಿಟ್ನೆಸ್ಸನ್ನು. ಅಫ್ಕೋರ್ಸ್ ಸ್ಕೂಲಲ್ಲಿತ್ತು, ಅದರ ನಂತರ ನನ್ನ ಮೊಣಕಾಲು ಆಪರೇಷನ್ ಆದಮೇಲೆ ನಾನು ಅದನ್ನು 32-33 ವರ್ಷದಲ್ಲಿ ಶುರು ಮಾಡಿರೋದು. ನನಗೂ ನನ್ನ ಮನೆಯಲ್ಲಿ ಹೇಳ್ತಾರೆ, ಜಾಸ್ತಿ ಓಡಬೇಡ, ಹಾರ್ಟ್ ಅಟ್ಯಾಕ್ ಆಗ್ಬೋದು, ಇಲ್ಲ ಏನೋ ಫಿಸಿಕಲ್ ಡ್ಯಾಮೇಜ್ ಆಗ್ಬೋದು. ಯಾವುದೇ ಫಿಸಿಕಲ್ ಆ್ಯಕ್ಟಿವಿಟಿನ ನಿಮ್ಮ ಲಿಮಿಟಲ್ಲಿರಬೇಕು, ಮತ್ತು ನಿಮಗೆ ನಿಮ್ಮ ಬಾಡಿ ಬಗ್ಗೆ ಗೊತ್ತಿರಬೇಕು. ನನಗೆ ಈಗ ಆಯಾಸ ಆಯಿತು, ಸುಸ್ತಾಯಿತು ಅಂದರೆ ಹೋಗಿ ಪುಶ್ ಮಾಡಬಾರ್ದು. ಏನಕ್ಕೆ ಅಂದರೆ ಇದರಲ್ಲಿ 3-4 ಕ್ರೈಟೀರಿಯಾ ಕೇಳಲಿದೆ. ಒಂದು, ನಿಮ್ಮ ಪ್ರಾಯ ಮತ್ತು ನಿಮ್ಮ ಬಾಡಿ, ಅದೆರಡು ಕೇಳತ್ತಾ. ಈಗ ನಾನು 40 ಹೋಗಿ ಒಂದು ಮ್ಯಾರಥಾನ್ ಓಡಿ ನೆಕ್ಸ್ಟ್ ಡೇ ಇನ್ನೊಂದು ಮ್ಯಾರಥಾನ್ ಓಡೋದು, ಅದು ಓಡ್ಬೋದು ಬಟ್ ಪರ್ಫಾರ್ಮೆನ್ಸ್ ಮೇ ಬಿ ವೆರಿ ಲೋ, ಲೋ ರಿಕವರಿ, ನನಗೆ ಏನು ನನ್ನ ಮಸಲ್ಗಳಿಗೆ ಸುಸ್ತಾಗಿರುತ್ತೆ, ಅವಳು ನೆಕ್ಸ್ಟ್ ಡೇಗೆ ರೆಡಿ ಇರೋದಿಲ್ಲ. ಅದೇ ಥರ ಜಿಮ್ಮು ಆಗಲಿ ಬೇರೆ ಯಾವುದೇ ನಿಮಗೆ ಅದನ್ನು ತಗೊಳ್ಳಿಕ್ಕೆ ಶಕ್ತಿ ಇದೆಯಾ ಅಂತ ಹೇಳುವಂಥದ್ದು 1. ಸೆಕೆಂಡ್ ಏನು ಅಂದರೆ, ಮೆಡಿಕಲ್ ಟೆಸ್ಟ್ ಅಂತ ಹೇಳುವಂಥದ್ದು ಬಹಳ ಇಂಪಾರ್ಟೆಂಟ್. ನೀವು ಎಕ್ಸ್ಟ್ರೀಮ್ ಸ್ಪೋರ್ಟ್ಸ್ ಮಾಡ್ತೀರಿ ಅಂತಾದರೆ, ನೀವು ರೆಗ್ಯುಲರ್ ರನ್ನರ್ ಅಂತಾದರೆ, ವರ್ಷದಲ್ಲಿ 1 ಫುಲ್ ಬಾಡಿ ಚೆಕಪ್ ನಾನು ಮಾಡಿಸ್ತೀನಿ. ಆ್ಯಕ್ಚುಲಿ ನನಗೆ ಕೂಡ ನನ್ನ ಹಾರ್ಟ್ ಬೀಟ್ ವೇರಿಯೇಷನ್ ಇದೆ, ಬಟ್ ಡಾಕ್ಟರ್ಸ್ ಯಾವಾಗ ನಾನು ಎಥ್ಲೆಟ್ ಅಂತ ಹೇಳ್ತೀನಿ, ಅವ್ರು ಹೇಳ್ತಾರೆ ಎಥ್ಲೆಟ್ಗೆ ದಿಸ್ ಹಾರ್ಟ್ ಈಸ್ ನಾರ್ಮಲ್, ಆರ್ ಯುವರ್ ಲಿವರ್ ಆಗಿರ್ಬೋದು, ಬೇರೆ ಪಾರ್ಟ್ಸ್ ಆರ್ ಯುವರ್ ನೀ ಆಗಿರ್ಬೋದು, ಫುಟ್ ಆಗಿರ್ಬೋದು, ಎನಿ ಗೋಯಿಂಗ್ ಟು ಅ ಡಾಕ್ಟರ್ ಈಸ್ ಆಲ್ವೇಸ್ ಬೆಟರ್. ಹಾಗೆ ಅಂತ ಹೆದ್ರಿ ಮನೆಯಲ್ಲೂ ಸಿ ನಡ್ಕೊಂಡು ಹೋಗುವವನಿಗೂ ಹಾರ್ಟ್ ಅಟ್ಯಾಕ್ ಹಾಕ್ಬೋದು, ಬೈಕ್ ಬಿಡುವವನಿಗೂ ಹಾರ್ಟ್ ಅಟ್ಯಾಕ್ ಇರ್ಬೋದು, ಅವನು ಜಿಮ್ಮಿಗೆ ಹೋಗಿರ್ಬೋದು, ಬಟ್ ಜಿಮ್ ಮಾಡ್ತಾ ಆಗಲಿಕ್ಕಿಲ್ಲ ಅದು. ನಡ್ಕೊಂಡು ಹೋದಾಗ ಅವನಿಗೆ ಏನು ಹೇಳ್ತಾರೆ ಅಂದರೆ, ಸಿಕ್ಕಾಪಟ್ಟೆ ಹೆವಿ ಜಿಮ್ ಮಾಡ್ತಿದ್ದ, ಇಲ್ಲ ನಾಳೆ ನನಗೆ ಏನಾದರೂ ಹೆಚ್ಚು ಕಮ್ಮಿ, ಮಹೇಶ್ ಸಿಕ್ಕಾಪಟ್ಟೆ ಓಡ್ತಿದ್ದ, ಬಟ್ ಅದಕ್ಕೂ ನನಗೆ ಆಗಿರೋ ಫಿಸಿಕಲ್ಗೂ ಖಂಡಿತ ಸಂಬಂಧವೇ ಇರೋದಿಲ್ಲ. ಆಕ್ಟಿವಿಟಿ ಆಗ್ತಾ ಇದ್ದಾಗ ಏನಾದರೂ ಆದರೆ ಅದರ ಬಗ್ಗೆ ನಮಗೆ ಅವೇರ್ನೆಸ್ ಇರಬೇಕು. ಯಾಕೆ ಅಂದರೆ ಒಂದು ಓಡ್ತಾ ಇದ್ದಾಗ ಅನ್ಈಸಿನೆಸ್ ಫೀಲ್ ಆಯಿತು, ಇಲ್ಲ ಏನೋ ಒಂದು ಹೆಡ್ ಏಕ್ ಆಯಿತು, ವಾಮಿಟ್ ಆಯಿತು ಅಂದರೆ ವಿ ಶುಡ್ ನಾಟ್ ಫೋರ್ಸ್ ಅವರ್ ಬಾಡಿ, ಅದನ್ನು ಮತ್ತೇನು ನಾವು ಸ್ಟ್ರೆಸ್ ಮಾಡಿ ಹೋಗುವಂಥದ್ದು ಸರಿಯಲ್ಲ. ಇದು ನನ್ನ ಅನಿಸಿಕೆ. ಮೆಡಿಕಲ್ ಮತ್ತು ನಮ್ಮ ಲಿಮಿಟ್ಸ್ ಇದು ಎರಡೂ ಗೊತ್ತಿರಬೇಕು. ಅದರಿಂದಾಗಿ ನಾನು ಫಿಸಿಕಲ್ ಆ್ಯಕ್ಟಿವಿಟಿಯೇ ಮಾಡೋದಿಲ್ಲ, ಇಲ್ಲ ಇದು ನನಗೆ ಹೆಲ್ಪೇ ಆಗೋದಿಲ್ಲ, ಅದು ಖಂಡಿತ ತಪ್ಪು ಅಂತ ನನ್ನೊಂದು ಅನಿಸಿಕೆ.
5: ಮುಂದಿನದಾಗಿ ಈಗ ನಮ್ಮ ದಿನಚರಿ ನೋಡಿದಾಗ ಬೆಳಿಗ್ಗೆಯಿಂದ ಫುಲ್ಲಿ ಆಕ್ಯುಪೈ ಆಗಿರ್ತವೆ ಮನೆಯಲ್ಲಿ ಅಂತೇಳಿ, ಆದರೂ ಏನೆಲ್ಲ ಒಂದು ವ್ಯಾಯಾಮಗಳನ್ನು ಅಂತೇಳಿ ಅವನು ರೂಢಿಸಿಕೊಳ್ಬೋದು?
4: ಇದರಲ್ಲಿ ಎರಡಿದೆ. ಒಂದು, ನನಗೆ ಟೈಮ್ ಇಲ್ಲ ಅಂತ ಹೇಳುವಂಥದ್ದು ಅದೊಂದು ಎಕ್ಸ್ಕ್ಯೂಸ್ ಅಂತ, ಕನ್ನಡದಲ್ಲಿ ಅದಕ್ಕೆ ಏನು ಶಬ್ದ ಅಂತ ಗೊತ್ತಿಲ್ಲ ನನಗೆ, ಅದೊಂದು ಏನು ಅಂದರೆ ತಪ್ಪಿಸ್ಕೊಳ್ಳುವಂಥದ್ದು ಅಷ್ಟೇ. ಖಂಡಿತ ನಿಮ್ಮ ದಿನಚರಿಯಲ್ಲಿ 30 ನಿಮಿಷಕ್ಕೆ ಖಂಡಿತ ಟೈಮ್ ಇದೆ. ನೀವು ಎಷ್ಟೇ ಬ್ಯುಸಿ ಆಗಿರ್ಬೋದು, ನೀವು ಏನೇ ಆಗಿರ್ಬೋದು, ಬೆಳಿಗ್ಗೆ ಸಂಜೆಯಲ್ಲಿ ಮಾಡ್ಕೊಳ್ಬೋದು. ಅದು ನಿಮ್ಮ, ಈಗ ನಿಮಗೆ ಏನೋ ಬೇರೆ ಆ್ಯಕ್ಟಿವಿಟಿಯಲ್ಲಿ ಇಂಟ್ರೆಸ್ಟ್ ಇದೆ ಅಂದರೆ ನಾವು ಟೈಮ್ ಮಾಡ್ಕೊಳ್ಳಲ್ವ, ಅದೇ ಥರ ಫಿಸಿಕಲ್ ಫಿಟ್ನೆಸ್ ಕೂಡ. ಬಟ್ ನೀವು ಮನೆಯಲ್ಲೇ ಮಾಡ್ಕೋಬೇಕು ನನಗೆ ಹೊರಗೆ. ಫಾರ್ ಎಕ್ಸಾಂಪಲ್, ಸಿಂಪಲ್ ಸೂರ್ಯ ನಮಸ್ಕಾರಗಳನ್ನು ತೆಗೆದ್ರೆ, ನೀವು 100 ಸೂರ್ಯ ನಮಸ್ಕಾರ ಮಾಡಿದರೆ ನಿಮಗೆ ಆ ದಿನದಲ್ಲಿ ಏನು ಮಾಡಬೇಕಾಗಿಲ್ಲ, ಬಿಕಾಸ್ ಅದು ನಿಮ್ಮ ಎಲ್ಲ ಬಾಡಿಯ ಪಾರ್ಟ್ಸ್ಗಳಿಗೂ ಇಟ್ ಬ್ಲಡ್ ಸರ್ಕ್ಯುಲೇಷನ್ನ ಕೊಟ್ಟು ಅದು ನಿಮಗೆ ಇಟ್ ವಿಲ್ ಗಿವ್ ಅ ಗುಡ್ ರಿಸಲ್ಟ್ ನಿಮ್ಮ ಮಸಲ್ಸ್ಗೆ. ಸೆಕೆಂಡ್ ಏನು ಅಂದರೆ, ನಿಮಗೆ ಮನೆಯಲ್ಲೇ ಸಿಟ್ಅಪ್ಸ್ ಮಾಡುವಂಥದ್ದು, ನಾವು ಬಸ್ಕಿಗಳು ಅಂತ ಹೇಳ್ತಿದ್ದೇವೆ ಊರಲ್ಲಿ, ಇದು ದಿಸ್ ಈಸ್ ಆಲ್ಸೋ ವಿಲ್ ಹೆಲ್ಪ್. ಮತ್ತು ನೀವು ಆ ಯೋಗ ಆಗಿ ಬಸ್ಕಿಗಳಾಗಿರ್ಬೋದು, ಇಲ್ಲ ಅಂದರೆ ನೀವು ಪುಷಪ್ಸ್ ಅಂತ ಮಾಡುವಂಥದ್ದು. ಏನೂ ಇಲ್ಲ ಅಂದರೆ ಮನೆಯಲ್ಲಿ ಒಂದು 1/2 ಗಂಟೆ ಕೆಲಸ ಮಾಡಿ, ಅಂದರೆ ಬಾವಿಯಿಂದ ನೀರು ಎಳ್ದಾಕೋ, ಪಂಪ್ ಇದ್ದರೂ ಪಂಪ್ ಆನ್ ಮಾಡಬೇಡಿ, ನೀರು ಹೇಳಿ ಸೇದಬೇಕು, ಡೈಲಿ ಸೇದಬೇಕು. 100 ಕೊಡಪನ ಸೇದಿ ಬಾವಿಗೆ ಹಾಕಿ, ಏನಾಗೋದಿಲ್ಲ, ಬಾವಿಯೇ ಇಲ್ಲ ಗಿಡಗಳಿಗೆ ಹಾಕಿ. ಸೊ ಮನೆಯಲ್ಲಿ ಕೆಲಸ ಮಾಡೋದು, ಈಗ ನನಗೆ ಕೋವಿಡ್ ಟೈಮಲ್ಲಿ ಎಲ್ಲೂ ಹೊರಗೆ ಹೋಗ್ಲಿಕ್ಕೆ ಆಗಲಿಲ್ಲ, ನಾನು ಮನೆಯಲ್ಲೇ ಮಾಡ್ಕೋತಿದ್ದೆ. ಅದಕ್ಕೆ ಇವತ್ತೇನು ಅಂದರೆ ಇಕ್ವಿಪ್ಮೆಂಟ್ಗಳು ತುಂಬ ಇದೆ ಮನೆಯಲ್ಲಿ ಮಾಡೋದಕ್ಕೆ, ಕೆಲಸ ಕೂಡ ಒಂದು ಥರದ ಎಕ್ಸಸೈಸೇ. ಸೊ ಒಂದು 30 ನಿಮಿಷ ಮನೆಯಲ್ಲಿ ಮಾಡಿದರೆ ಐ ಥಿಂಕ್ ಯಾರು ಬೇಕಾದರೂ ಎಕ್ಸಸೈಸ್ ಮಾಡ್ಬೋದು, ಮಕ್ಕಳಿಂದ ಹಿಡಿದು ದೊಡ್ಡವ್ರ.
5: ಈಗ ಇನ್ನೊಂದು ಮಾತಿದೆ ಏನಂತೇಳಿ, ನಾನು ಅನ್ನ ತೊಗೊಂಡ್ರೆ ದಪ್ಪ ಆಗ್ತಾನೆ, ಚಾಟ್ ಐಟಮ್ಸ್ಗಳು ತಿಂದರೆ ದಪ್ಪ ಆಗ್ತಾನೆ, ಇಲ್ಲ ಕೆಲವೊಂದು ಸ್ವೀಟ್ಸ್ಗಳನ್ನು ತಿಂದರೆ ನನಗೆ ಹೆವಿ ಬಾಡಿ ಬಂದಾಗೆ ಆಗ್ತದೆ. ಸೊ ಈಗ ಒಂದು ವ್ಯಾಯಾಮ ಮಾಡುವವನಿಗೆ ಒಂದು ನಾರ್ಮಲ್ ಫುಡ್ ಅಂತ ಹೇಳಿದರೆ ಹೇಗೆ ಇರಬೇಕು?
4: ಈಗ ಇದು ಈ ಆಹಾರದ ವಿಷಯ ಏನು ಅಂದರೆ ಬಹಳ ಇಂಪಾರ್ಟೆಂಟ್. ವರ್ಕೌಟ್ ಎಕ್ಸಸೈಸ್ಗಿಂತಲೂ ಆಹಾರ ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಎಷ್ಟೋ ಜನ ತುಂಬ ಎಕ್ಸಸೈಸ್ ಮಾಡದೆ ಆಹಾರ ಕಂಟ್ರೋಲ್ ಮಾಡಿಕೊಂಡು ಅವರ ಹೆಲ್ತನ್ನು ಮೇಂಟೈನ್ ಮಾಡಿದ್ದಾರೆ. ಬಟ್ ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ ನಾವು ಏನು ಅಂದರೆ, ನಮಗೆ ಒಂದು ನಮಗೆ ರೈಸ್ ತುಂಬ ಇಷ್ಟ, ನಾವು ನಮ್ಮ ಬೇಸಿಕ್ ಫುಡ್ ಅದು. ಸೆಕೆಂಡ್ ಏನು ಅಂದರೆ, ನಮಗೆ ಕಂಟ್ರೋಲ್ ಕಮ್ಮಿ. ಎಲ್ರಿಗೆ ಅಂತ ಹೇಳಲ್ಲ, ಐ ಕ್ಯಾನ್ ಸೇಫ್ ಮೋರ್ ದೆನ್ 60% ಆಫ್ ಪೀಪಲ್, ನಮಗೆ ಹೊಟ್ಟೆಗೆ ಎಷ್ಟು ಬೇಕು ಅಲ್ಲ, ನಮಗೆ ನಾಲಿಗೆಗೆ ರುಚಿ ಎಷ್ಟಿದೆ ಅಷ್ಟು ತಿನ್ನುವಂಥದ್ದು. ಸೊ ಅದು ನನ್ನ ಲೆಕ್ಕದಲ್ಲಿ, ನಾನು ಬೇರೆ ಒಂದು 30 ಕಂಟ್ರಿಗಳನ್ನು ತಿರುಗಿದ್ದೇನೆ. ಆ ಕಂಟ್ರಿಗಳಲ್ಲಿ ಯಾರೆಲ್ಲ ಫಿಟ್ನೆಸ್ ಬಗ್ಗೆ ಅವೇರ್ನೆಸ್ ಇದೆಯೋ, ಇಲ್ಲ ನಾರ್ಮಲ್, ಫಾರ್ ಎಕ್ಸಾಂಪಲ್ ಜಪಾನ್ ಆಗಿರ್ಬೋದು, ತೈವಾನ್ ಆಗಿರ್ಬೋದು, ಇವರೆಲ್ಲ ಏನು ಅಂದರೆ ಎಷ್ಟು ಬೇಕು ಅಷ್ಟೇ ತಿನ್ನುವಂಥದ್ದು. ಫುಡ್ ತುಂಬ ಇಂಪಾರ್ಟೆಂಟ್ ರೋಲ್, ತುಂಬ ತುಂಬ ತುಂಬ ಇಂಪಾರ್ಟೆಂಟ್. ಈಗ ಈ ಫುಡ್ ತುಂಬ ಎಕ್ಸ್ಟ್ರೀಮ್ ಎಕ್ಸಸೈಸ್ ಮಾಡೋವ್ರಿಗೂ, ನಾರ್ಮಲ್ ಎಕ್ಸಸೈಸ್ ಮಾಡೋದ್ರಿಗೆ, ಎಕ್ಸಸೈಸ್ ಮಾಡೋದವ್ರಿಗೂ ಬೇರೆ ಬೇರೆ ರೀತಿಯಲ್ಲಿ ಇದೆ. ಈಗ ನಾವೆಲ್ಲ ಎಕ್ಸ್ಟ್ರೀಮ್ ಎಕ್ಸಸೈಸ್ ಮಾಡಿದಾಗ ನಾವು ಯಾವುದರ ಬಗ್ಗೆಯ ಒಂದು ಫುಡ್ಡಿಗೆ ರಿಸ್ಟ್ರಿಕ್ಷನ್ ಇಲ್ಲ, ಎಲ್ಲ ತಿನ್ನುವಂಥವೆ, ಸ್ವೀಟ್ಸ್ ತಿಂತೇವೆ, ಎಲ್ಲ ತಿಂತೇವೆ. ಬಟ್ ನಮಗೆ ಇವೆಂಟ್ಗಳಿಗೆ ಹತ್ತಿರ ಇದ್ದಾಗ ನಾವು ಕೆಲವು ಫುಡ್ಗಳನ್ನು ಕಟ್ ಡೌನ್ ಮಾಡ್ತೇವೆ. ನಾವೇನು ಹೇಳ್ತೇವೆ ಅಂದರೆ, ಇದರಲ್ಲಿ ದಪ್ಪ ಪದಾರ್ಥಗಳು ಅಂದರೆ ಫ್ಯಾಟ್, ಕ್ಯಾಲರೀಸ್, ಇದನ್ನೆಲ್ಲ ಕಂಟ್ರೋಲ್ ಮಾಡ್ತೇವೆ. ಬಟ್ ನಾರ್ಮಲ್ ಲೈಫಲ್ಲಿ, ಫಾರ್ ಎಕ್ಸಾಂಪಲ್, ನನ್ನ ಥಿಂಕಿಂಗ್, ನಾನು ನನ್ನ ಫ್ಯಾಮಿಲಿ ಇಲ್ಲ ನನ್ನ ತಂದೆ ತಾಯಿ ಅಣ್ಣ ತಮ್ಮಂದಿರಿಗೆ ಏನು ಹೇಳೋದಂದರೆ, ಹಸಿವನ್ನು ನೀಗಿಸೋದಕ್ಕೆ ಮಾತ್ರ ತಿನ್ನಿ, ರುಚಿ ಇದೆ ಅಂತ ತಿನ್ನಬೇಡಿ. ಯಾಕಂದರೆ ನಾನು ಒಂದು ದೋಸೆ ತಿನ್ನುವಲ್ಲಿ 5 ದೋಸೆ ತಿನ್ನಲಿಕ್ಕೆ ಕೆಪಾಸಿಟಿ ಇದೆ. ಅದರಿಂದ ಏನಾಗುತ್ತೆ, ಒಂದು ದೋಸೆಯಲ್ಲಿ ಹೊಟ್ಟೆ ತುಂಬುತ್ತದೆ, ಇನ್ನೊಂದು 1/2 ಗಂಟೆ ಇಲ್ಲ 2 ಗಂಟೆ ಆದಮೇಲೆ ಇನ್ನೊಂದು ಸ್ವಲ್ಪ ಏನಾದರೂ ತಿನ್ನಿ, ಏನು ತೊಂದರೆ ಇಲ್ಲ. ಸೊ ಈ ಫುಡ್ ಹ್ಯಾಬಿಟ್ಸ್ ಅಂತ ಹೇಳುವಂಥದ್ದು ನನ್ನ ಲೆಕ್ಕದಲ್ಲಿ ಫಿಟ್ನೆಸ್ಗಿಂತಲೂ ತುಂಬ ತುಂಬ ತುಂಬ ಇಂಪಾರ್ಟೆಂಟ್. ದಿಸ್ ಇಸ್ ಮೈ ಒಪಿನಿಯನ್.
5: ಸರಿ, ಈಗ ಅದೇ ಇನ್ನೊಂದು ಆಹಾರ ವಿಷಯಕ್ಕೆ ಅಂತೇಳಿ ಬಂದಾಗ, ಈಗ ನಾರ್ಮಲ್ ಸ್ಪೋರ್ಟ್ಸ್ ಪರ್ಸನ್ಸ್ ಇರ್ಬೋದು, ಇಲ್ಲ ಕಾಮನ್ ಪರ್ಸನ್ಸ್ ಇರ್ಬೋದು, ಈಗ ಕಾಮನ್ ಪರ್ಸನ್ಸ್ ಹೇಳಿದರೆ ಒಂದು ಡೈಲಿ ವರ್ಕೌಟ್ ಮಾಡುವವರು, ಇವರಿಗೆ ಹಸಿ ಪದಾರ್ಥಗಳು ಎಷ್ಟು ತಿನ್ಬೋದು, ಅಂದರೆ ಎಷ್ಟು ದಿವಸದ ತಿನ್ಬೋದು, ಅದೇ ರೀತಿ ಈ ಅನ್ನ ಅಂತೇಳಿ ಬಂದ್ರೆ ಎಷ್ಟು ದಿವಸ ತಿನ್ಬೇಕು?
4: ಇದರಲ್ಲಿ ಏನು ಅಂದ್ರೆ ಈ ಎಲ್ಲಾ ಫುಡ್ಗಳಲ್ಲಿ ಏನಿದೆ ಅಂತ ಅಂಶಗಳು, ಫಾರ್ ಎಕ್ಸಾಂಪಲ್ ಕ್ಯಾಲರಿ ಎಷ್ಟಿದೆ, ಫ್ಯಾಟ್ ಕಂಟೆಂಟ್ ಎಷ್ಟಿದೆ, ಕಾರ್ಬೋಹೈಡ್ರೇಟ್ಸ್ ಎಷ್ಟಿದೆ, ಕ್ಯಾಲ್ಸಿಯಂ ಎಷ್ಟಿದೆ, ಇದು ಇಂಪಾರ್ಟೆಂಟು. ನೀವು ಏನು ತಿಂತೀರಾ ಅಂತ ಹೇಳುವಂಥದ್ದು, ಈಗ ರೈಸ್ ತಿಂದರೆ ಇಟ್ ಇಸ್ ಅ ವೆರಿ ಹೈ ಕಾರ್ಬೋಹೈಡ್ರೇಟ್ಸ್ ಇದೆ. ಅದು ಏನು, ನೀವು ಅದನ್ನು ಕರೆಕ್ಟ್ ವರ್ಕೌಟ್ ಮಾಡಿಲ್ಲ ಅಂದರೆ ಇಟ್ ವಿಲ್ ಟರ್ನ್ ಟು ಫ್ಯಾಟ್. ಓಕೆ, ಸೊ ಇದು ಇಂಪಾರ್ಟೆಂಟ್, ಇದನ್ನು ಗೊತ್ತಿರಬೇಕು. ನಾನು ತಿಂತ ಇದ್ದಾಗ ಏನು ತಿಂತ ಇದ್ದೀನಿ, ಎಷ್ಟು ತಿಂತ ಇದ್ದೀನಿ. ಫಾರ್ ಎಕ್ಸಾಂಪಲ್ ಮಧ್ಯಾಹ್ನದ ಹೊತ್ತು ರೈಸ್ ಸ್ವಲ್ಪ ಆದರೂ ತಗೊಂಡ್ರೆ ಇಡೀ ದಿನದಲ್ಲಿ ತುಂಬ ಒಳ್ಳೆಯದು. ಸೊ ಏನಕ್ಕೆ ಅಂದರೆ, ನೀವು ಮಧ್ಯಾಹ್ನ ನಂತರ ಕೆಲಸ ಮಾಡ್ತೀರಾ, ಬೆಳಿಗ್ಗೆ ಬ್ರೇಕ್ಫಾಸ್ಟ್

0: ಇವತ್ತು ಮಾಡೋ ಚಾನ್ಸಸ್ ಇದೆ, ಮಾಡದೇ ಇರೋ ಚಾನ್ಸಸ್ ಇದೆ. ಅದಕ್ಕೋಸ್ಕರ ರೈಸ್ ಏನು ಅಂದರೆ ಇಟ್ ವಿಲ್ ಕೀಪ್ ಯು ಆನ್ ಫಾರ್ ಅ ಲಾಂಗರ್ ಟೈಮ್. ಈಗ ನನ್ನ ದಿನಚರಿ ಆ ಥರ, ಬೆಳಿಗ್ಗೆ ನಾನು ತಿಂಡಿ ಎಷ್ಟು ಬೇಕಷ್ಟೇ ಮಾಡೋದು, 11 ಗಂಟೆಗೆ ಏನಾದರೂ ಒಂದು ತಿಂತೇನೆ. ರಾತ್ರಿ ಫ್ರೂಟ್ಸ್ ತಿಂದು ಮಲಗಿ ನೀವು ಡಿನ್ನರ್ ಮಾಡದಿದ್ರೂ ಓಕೆ, ರೈಸ್ನ ಅವಾಯ್ಡ್ ಮಾಡೋವಂಥದ್ದು ಓಕೆ. ರೈಸ್ ತಿಂದ್ರೂ ಸ್ಮಾಲ್ ಪೋರ್ಷನ್ ಆಫ್ ರೈಸ್ ನೋಡಿ, ನಾವು ಆ್ಯಸ್ ಎ ಇಂಡಿಯನ್ಸ್ ನಾನು ನೋಡಿರೋದನ್ನು ನಮಗೆ ಸ್ಮಾಲ್ ಪೋರ್ಷನ್ ಅಂತ ಗೊತ್ತೇ ಇಲ್ಲ. ಒಮ್ಮೆ ಸಾಂಬಾರಿಗೆ ತಗೊಳ್ಳೋದು, ರಸಮಿಗೆ ತಗೊಳ್ಳೋದು, ಮತ್ತು ಮೊಸರಿಗೆ ತಗೊಳ್ಳೋದು, ಉಪ್ಪಿನಕಾಯಿಗೆ ಒಮ್ಮೆ ತಗೊಳ್ಳೋದು, ಅಂದರೆ ಆಲ್ಮೋಸ್ಟ್ ಒಂದು 2 ಪಾವಿನಷ್ಟು ಅಕ್ಕಿ ಆಯಿತು. 3 ಜನ ಮಾಡುವಷ್ಟು ಊಟ ಒಬ್ಬರು ಮಾಡ್ತೀವಿ. ಸೊ ಅದನ್ನು ಕಂಟ್ರೋಲ್ ಮಾಡಬೇಕು. ರೈಸ್ ತಿನ್ನೋದ್ರಿಂದ ದಪ್ಪ ಆಗ್ತೀವಿ ಅಂತ ಕಾನ್ಸೆಪ್ಟ್ ಏನಿದೆಯಲ್ಲ, ಬಟ್ ಆಫ್ಕೋರ್ಸ್ ಒಬ್ಬೊಬ್ರದ್ದು ಬಾಡಿ ಒಂದೊಂದು ಥರ ಇದೆ. ಕೆಲವರಿಗೆ ಚಪಾತಿ ತಿಂದ್ರೇ ಆಗೋದಿಲ್ಲ ಆ ಥರ. ಬಟ್ ನಾನು ಹೇಳುವಂಥದ್ದು ಏನು ಅಂದರೆ, ಕಮ್ಮಿ ತಿನ್ನಿ ರೈಸ್ನ, ಮಧ್ಯಾಹ್ನದೊಟ್ಟಿಗೆ ಹಸಿವಾದಾಗ ತಿನ್ನಿ, ಬೆಳಿಗ್ಗೆ ಸಂಜೆ ನಾರ್ಮಲ್ ತಿಂಡಿ, ಮತ್ತು ಡಿನ್ನರ್ ಫ್ರೂಟ್ಸ್ ಚಪಾತಿ ತಿಂದರೆ ಗುಡ್. ಬಟ್ ಯಾರು ಎಕ್ಸಸೈಸ್ ಮಾಡದವರು ಲಿಮಿಟಲ್ಲಿ ತಿಂದರೆ ಸಾಕು, ದಟ್ ಈಸ್ ಮೋರ್ ಇಂಪಾರ್ಟೆಂಟ್.
1: ಈಗ ಅದೆಲ್ಲ ಆಗಿ ಇನ್ನೊಂದು ಜನಗಳ ಥಿಂಕಿಂಗ್ ಹೇಗಿದೆ ಹೇಳಿದರೆ, ಈಗ ಎಷ್ಟೋ ವರ್ಷದಿಂದ ವ್ಯಾಯಾಮ ಮಾಡ್ತಾ ಇರ್ತಾರೆ, ಕೆಲವರು ನಂದು ಜೀನ್ ಮಾರೆ ನಾನು ಸಪೂರವೇ ಆಗೋದಿಲ್ಲ, ಎಷ್ಟು ವರ್ಕೌಟ್ ಇದ್ದದೆಲ್ಲ ಮಾಡಿ ಆಯಿತು, ಬಟ್ ಅವರ ವೆಯ್ಟ್ ಚೆಕ್ ಮಾಡಿದಾಗ ಒಂದು ವೆಯ್ಟಲ್ಲಿ ವ್ಯತ್ಯಾಸ ಬರ್ತಾ ಇದ್ರು, ಕೆಲವೊಮ್ಮೆ ಅವರ ಫಿಸಿಕಲ್ಲಿ ಅಷ್ಟು ಬದಲಾವಣೆಗಳು ಕಾಣುವುದಿಲ್ಲ. ಆಗ ಅವರಿಗೆ ಕನ್ನಡಿಯನ್ನು ನೋಡಿದಾಗ ಕೆಲವೊಮ್ಮೆ ಹಾಗೆ ಅನ್ನಿಸ್ತದೆ, ಇಲ್ಲ ಉಳಿದವರನ್ನು ಸಪೂರ ಆದವರನ್ನು ನೋಡಿದ ಕೂಡಲೇ ಕೆಲವರಿಗೆ, ಇಂಥವರಿಗೆಲ್ಲ ಅದು ಕೆಲವೊಮ್ಮೆ ಡಿಮೋಟಿವೇಟ್ ಆಗ್ತದ, ಇಲ್ಲ ಅದಕ್ಕೆ ಅದನ್ನು ಓವರ್ಕಮ್ ಮಾಡಲಿಕ್ಕೆ ಒಂದು ಸಜೆಷನ್?
0: ಸೊ ಇದರಲ್ಲಿ ಏನು ಅಂದರೆ, ಆ್ಯಸ್ ಎ ಇಂಡಿಯನ್ಸ್ ಇದೆಯಲ್ಲ, ಅವರ್ ಮೆಟಬಾಲಿಸಮ್ ಇಸ್ ನಾಟ್ ಗ್ರೇಟ್ ಆ್ಯಸ್ ಈಸ್ಟ್ ಏಷ್ಯಾದವ್ರದ್ದು. ಫಾರ್ ಎಕ್ಸಾಂಪಲ್ ನಿಮಗೆ ಇಂಡೋನೇಷ್ಯಾ, ಮಲೇಷ್ಯಾ, ನಾವು ಸ್ವಲ್ಪ ಅಮೇರಿಕನ್ಸ್ ಮತ್ತು ಯುರೋಪಿಯನ್ಸ್ ಥರ, ನಾವು ತಿಂದರೆ ಚೆನ್ನಾಗಿ ಬೆಳೆದು ಅಗಲವಾಗಿ ದೊಡ್ಡ ದೇಹ. ಬಟ್ ನನ್ನ ಲೆಕ್ಕದಲ್ಲಿ ಜೆನೆಟಿಕಲ್ ಫ್ಯಾಕ್ಟರ್ ಇದೆ, 10-20% ಜೆನೆಟಿಕಲ್ ಫ್ಯಾಕ್ಟರ್ ಇದೆ, 30% ಮೆಟಬಾಲಿಸಮ್ ಇದೆ. ಸೊ 100 ಶೇಕಡ ನಮ್ಮ ಕಂಟ್ರೋಲಲ್ಲಿದೆ. ಫಾರ್ ಎಕ್ಸಾಂಪಲ್ ನನ್ನನ್ನೇ ನೋಡಿದರೆ, ನನ್ನ ಫ್ಯಾಮಿಲಿಯಲ್ಲಿ ಆಲ್ ಆರ್ ಹೆವಿ ವೆಯ್ಟ್ಸ್, ನನ್ನ ಮಾವಂದರು, ನನಗೆ ಆ ಫಿಸಿಕಲ್ ಬಾಡಿ ಇದೆ. ನಾನು 2012 98 ಕೆಜಿ ಆಗಿದೆ, 100ಕ್ಕೆ 2 ಕಮ್ಮಿ, ಆವಾಗ ನಾನು ಡಿಸೈಡ್ ಮಾಡಿರೋದು. ಈಗ ನಾನು 62 ಕೆಜಿ, ಅದನ್ನು ಲಾಸ್ಟು 11 ವರ್ಷದಿಂದ ಮೇಂಟೈನ್ ಮಾಡಿದ್ದೀನಿ. ಸೊ ನೀವು ಎನಿಸ್ಬೋದು, ನಾನು ಮಿರರಲ್ಲಿ ನಿಂತಾಗ ನನಗೂ ಇದೇ ಫೀಲಿಂಗ್ ಬಂದಿತ್ತು, ಬಟ್ ನಾನು ಇವತ್ತು ಚೇಂಜ್ ಆಗಿದ್ದೀನಿ. ಅಫ್ಕೋರ್ಸ್ ವೇರಿಯೇಷನ್ ಆಗ್ತಾ ಇರುತ್ತೆ, ನನಗೆ ರೇಸ್ಗಳಿದ್ದಾಗ, ಇಲ್ಲ ನನಗೆ ಇವೆಂಟ್ಗಳಿದ್ದಾಗ, ಇಲ್ಲ ನನಗೆ ತುಂಬ ಟ್ರಾವೆಲ್ಗಳಿದ್ದಾಗ. ಬಟ್ ನನ್ನ ಮೈಂಡ್ ಏನು ಹೇಳುತ್ತೆ ಅಂದರೆ, ನಾನು ಅದನ್ನು ಹಿಂದೆ ಅಲ್ಲಿಗೆ ತರಬೇಕು. ನನ್ನ ಫ್ಯಾಮಿಲಿ ಬರಲಿ, ನೀವು ನೋಡಿದರೆ ಎಲ್ಲರೂ ಹೆವಿ ವೆಯ್ಟ್ಸೇ. ಬಟ್ ಅದು ತಪ್ಪು, ಯಾರಿಗೂ ವೆಯ್ಟ್ ಕಮ್ಮಿ ಮಾಡಲಿಕ್ಕೆ ಆಗೋದಿಲ್ಲ, ಇದು ಬರೀ ಜೆನೆಟಿಕಲ್ ಇದೆ. ಇಲ್ಲ ಅಂತ, ಆ್ಯಸ್ ಎ ಇಂಡಿಯನ್ಸ್ ವಿ ಹ್ಯಾವ್ ಎ ಜೆನೆಟಿಕ್ ಮೆಟಬಾಲಿಸಮ್ ಇಶ್ಯೂ, ಜೆನೆಟಿಕಲ್ ಇಶ್ಯೂ ಕೆಲವು ಫ್ಯಾಮಿಲೀಸಲ್ಲಿ ಇಶ್ಯೂ ಇದೆ, ಅದು ಏನು ಮಾಡಲಿಕ್ಕಾಗಲ್ಲ. ಬಟ್ ವೆಯ್ಟನ್ನು ಮೇ ಬಿ ದಟ್ ಈಸ್ ಓನ್ಲಿ 5-10% ಆಫ್ ಅವರ್, ಅದು 10% ಇಸ್ ಅ ಬಿಗ್ ಪಾಪ್ಯುಲೇಷನ್, ಖಂಡಿತ ಇಲ್ಲ, 2-3% ಇರ್ಬೋದು. ಮತ್ತೆ ಉಳಿದಿರೋದು ಐ ಥಿಂಕ್ ಇಟ್ ಈಸ್ ಜಸ್ಟ್ ಬಿಕಾಸ್ ವಿ ಡೋಂಟ್ ಮೇಂಟೈನ್.
2: ನಮ್ಮ ಗ್ರಾಮೀಣ ಭಾಗದ ಜನಗಳಿಗೆ ಒಂದು ಕಲ್ಪನೆ ಇದೆ, ಬೇರೆಲ್ಲ ಆಹಾರಗಳನ್ನು ತಗೊಂಡ್ರೆ ನಮ್ಮ ದೇಹದ ಮೇಲೆ ಪರಿಣಾಮ ಬೀಳಬಹುದು, ಆದರೆ ನಾನು ಗಂಜಿಯನ್ನು ಮಾತ್ರ ಊಟ ಮಾಡ್ತೇನೆ, ನನಗೆ ಗಂಜಿ ಊಟದಲ್ಲೇ ಎಲ್ಲ ಒಂದು ಬೇಕಾದಂಥ ವಿಟಮಿನ್ಗಳು ಕೂಡ ಸಿಗ್ತದೆ, ನನಗೆ ಬೇರೆ ಯಾವುದೇ ಆಹಾರ ಪದಾರ್ಥಗಳು ಬೇಡ, ನಾನು ಇದನ್ನೇ ಸೇವನೆ ಮಾಡ್ತಾ ಹೋಗ್ತೇನೆ ಅಂತ ಒಂದು ಪರಿಕಲ್ಪನೆ ಇದೆ, ಇದರ ಬಗ್ಗೆ ಏನು ಹೇಳ್ತೀರಾ?
0: ಸಿ ಗಂಜಿ ಊಟ ನಿಮ್ಮ ಹಸಿವನ್ನು ಕಮ್ಮಿ ಮಾಡ್ತದೆ ಖಂಡಿತ, ಯಾಕಂದರೆ ನಾನು ಗಂಜಿ ಊಟದ ಮಾಡೇ ಬೆಳೆದವನು ಚಿಕ್ಕದ್ರಿಂದ. ಬಟ್ ಅದು ನಿಮಗೆ ನೀವು ಮಾಡೋ ಫಿಸಿಕಲ್ ಆ್ಯಕ್ಟಿವಿಟಿಗೆ ಎಲ್ಲ ಥರದ ಪ್ರೋಟೀನ್ಸ್ಗಳನ್ನು ಕೊಡ್ತದೆ ಅಂತ ಹೇಳದೆ, ಇಲ್ಲ ವೈಟಮಿನ್ಸ್ಗಳನ್ನು ಕೊಡ್ತದೆ ಅಂತ ಹೇಳಿದರೆ ಅದು ಖಂಡಿತವಾಗಿಯೂ ತಪ್ಪಾಗುತ್ತೆ. ನಿಮಗೆ 100 ವರ್ಷ ಬದುಕ್ತಾರೆ ಗಂಜಿ ತಿಂದು, ಇಲ್ಲ ಅಂತ ಹೇಳಲ್ಲ, ಬಟ್ ವಾಟ್ ಕೈಂಡ್ ಆಫ್ ಲೈಫ್ ಸ್ಟೈಲ್ ಏನಿದೆ ಅವ್ರದ್ದು, ಜಸ್ಟ್ 3 ಹೊತ್ತು ಊಟ ಮಾಡೋದು, ಇಲ್ಲ ಜಸ್ಟ್ ಮನೆಯಲ್ಲೇ ಇರ್ತೀನಿ ನಾರ್ಮಲಾಗಿ ನಡೀತೀನಿ ಅಂತಿದ್ರೆ ದಿಸ್ ಇಸ್ ನೋ ಎಫೆಕ್ಟ್. ಗಂಜಿ ಊಟ ಮಾಡಿ ಬದುಕಲಿಕ್ಕೆ ಆಗಲ್ಲ ಅಂತೇನಿಲ್ಲ, ಬಟ್ ನಿಮಗೆ ಪ್ರೋಟೀನ್ಸ್ ವೈಟಮಿನ್ಸ್ ಎಲ್ಲ ಸಿಗ್ತದೆ 60 ವರ್ಷದ ನಂತರ, ಯಾವ ಥರದ ರೋಗಗಳು ಬರ್ತವೆ, ಎಲ್ಲಿ ಯಾವ ಥರದ ಮೂಳೆ ವೀಕಾಗ್ತದೆ ಅದು ನಿಮಗೆ ಗೊತ್ತಿರೋದಿಲ್ಲ. ಬಟ್ ಗಂಜಿ ಊಟ ತಪ್ಪು ಅಂತ ನಾನು ಹೇಳೋದಿಲ್ಲ, ಅದರಿಂದ ಏನು ಬೆನಿಫಿಟ್ ಇಲ್ಲ ಅಂತಲೂ ನಾನು ಹೇಳೋದಿಲ್ಲ, ಬಟ್ ಅದು ಸಾಲೋದಿಲ್ಲ ಅಂತ ನಾನು ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಈಗ ಒಬ್ಬ ಅಥ್ಲೆಟ್ ಇದ್ದಾನೆ, ಅವನಿಗೆ ಬರೀ ಗಂಜಿ ಊಟ ಕೊಟ್ಟು ನಾವು ಅವನು ಅಥ್ಲೆಟಲ್ಲಿ ರೇಸ್ ಮಾಡಬೇಕು ಅಂದರೆ, ನನ್ನ ಲೆಕ್ಕದಲ್ಲಿ ಅವನಿಗೆ ಒಳ್ಳೆ ಪ್ರೋಟೀನ್ ಕೊಡೋಂತಹ ತರಕಾರಿಗಳನ್ನು ಕೊಡಬೇಕು, ಅವನು ತಿನ್ನಬೇಕಾಗತ್ತೆ, ಯಾಕೆಂದರೆ ಅವನ ಮಸಲ್ಸ್ ಬಿಲ್ಡ್ ಆಗಬೇಕು, ಅವನಿಗೆ ಸಪೋರ್ಟ್ ಮಾಡಬೇಕು. ಸೊ ಇದು ನನ್ನ ಒಪಿನಿಯನ್.
2: ಮತ್ತು ಇನ್ನೊಂದು ವಿಚಾರ, ಗ್ರಾಮೀಣ ಭಾಗದಲ್ಲಿ ಜನಗಳಿಗೆ ಸೌಲಭ್ಯಗಳ ಒಂದು ಕೊರತೆ ಇದೆ, ಈ

0: ಫಿಟ್ನೆಸ್ ವಿಚಾರಕ್ಕೆ ಬಂದಾಗ ಜನಗಳಲ್ಲಿ ಏನು ಅನಿಸ್ತದೆ ಅಂತ ಹೇಳಿದರೆ, ಪೇಟೆಯ ಭಾಗದಲ್ಲಿರೋರಿಗೆ ಬೇಕಾದಷ್ಟು ಸೌಲಭ್ಯಗಳಿದೆ, ಜಿಮ್ ಇದೆ, ಬೇಕಾದಷ್ಟು ಒಂದು ಬೇರೆ ಬೇರೆ ಥರವಾದ ಇನ್ಫ್ರಾಸ್ಟ್ರಕ್ಚರಲ್ ಫೆಸಿಲಿಟೀಸ್ಗಳಿದೆ. ಹಾಗಿದ್ದಾಗ ಅವರು ಫಿಟ್ನೆಸ್ ಮೇಂಟೈನ್ ಮಾಡೋದು ಈಸಿ ಆಗ್ತದೆ. ನಾವು ಹಳ್ಳಿಯಲ್ಲಿದ್ದೇವೆ, ಹಳ್ಳಿಗಳಲ್ಲಿ ನಮ್ಮ ಹತ್ರ ಫಿಟ್ನೆಸ್ ಮೇಂಟೈನ್ ಮಾಡಲಿಕ್ಕೆ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಹಾಗಿದ್ದಾಗ ನಮಗೆ ಫಿಟ್ನೆಸ್ಗಳನ್ನು ಮೇಂಟೈನ್ ಮಾಡಲಿಕ್ಕೆ ಆಗ್ತಿಲ್ಲ ಅನ್ನುವಂಥ ಹಲವು ಪ್ರಶ್ನೆಗಳಿದೆ.
1: ಬಟ್ ನನ್ನ ಲೆಕ್ಕದಲ್ಲಿ ಗ್ರಾಮೀಣ ಭಾಗದಲ್ಲಿ ಇರುವಂತಹ ಫೆಸಿಲಿಟಿ ಮತ್ತು ಎನ್ವೈರನ್ಮೆಂಟ್ ಇದೆಯಲ್ಲ, ಅದು ಅತಿ ಉತ್ತಮವಾದದ್ದು. ಫಾರ್ ಎಕ್ಸಾಂಪಲ್, ಈಗ ನಾನು ಉಜಿರೆಯನ್ನು ನೀವು ಗ್ರಾಮೀಣ ಭಾಗ ಅಂತ ಕನ್ಸಿಡರ್ ಮಾಡ್ತಿರೋ ಗೊತ್ತಿಲ್ವ, ಉಜಿರೆಯಲ್ಲಿರೋ ಫೆಸಿಲಿಟಿ ಈಸ್ ಈಕ್ವಲ್ ಟು ನ್ಯಾಷನಲ್ ಲೆವೆಲ್ ಸ್ಪೋರ್ಟ್ಸ್ಗೆ ನೀವು ತಯಾರಾಗ್ಬೋದು. ಫಾರ್ ಎಕ್ಸಾಂಪಲ್, ನಿಮಗೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, SDM ಬ್ಯೂಟಿಫುಲ್ ಆಗಿರೋ ಗ್ರೌಂಡ್ಸ್ ಇದೆ, ನಿಮಗೆ ಟ್ರಯಲ್ ರನ್ ಅಂತ ನ್ಯಾಚುರಲ್ ಎನ್ವೈರನ್ಮೆಂಟಲ್ಲಿ. ಇಂಥ ಫೆಸಿಲಿಟಿ ಮತ್ತು ಇಂಥ ಎನ್ವೈರನ್ಮೆಂಟ್ ಇವನ್ ಒಬ್ಬ ಸಿಟಿಯಲ್ಲಿ ಆ್ಯಕ್ಚುಲಿ ಹೇಳಿದರೆ, ಜಿಮ್ಗಳು ಬಿಟ್ಟರೆ ನಿಮಗೆ ಯಾವುದೇ ಔಟ್ಡೋರ್ ಆ್ಯಕ್ಟಿವಿಟೀಸ್ನ ಮಾಡೋಕ್ಕಾಗೋದಿಲ್ಲ. ಆಫ್ಟರ್ 7 o'clock ನೀವು ಬೆಂಗಳೂರಲ್ಲಾಗಲಿ, ಮುಂಬೈ ಆಗಲಿ, ಡೆಲ್ಲಿ ಆಗಲಿ ಆಗಲಿ, ಓಡೋದು ಇಂಪಾಸಿಬಲ್. ಯು ಕೆನಾಟ್ ಡೂ ಔಟ್ಡೋರ್ಸ್. ಉಜಿರೆ ಅಂತಹ ಗ್ರಾಮೀಣ ಪ್ರದೇಶದಲ್ಲಿ, ಇಲ್ಲ ಮೂಡಿಬಿದ್ರೆ ಅಂತಹ ಗ್ರಾಮೀಣ ಪ್ರದೇಶದಲ್ಲಿ ಇರುವ ಫೆಸಿಲಿಟಿ ಖಂಡಿತವಾಗಿಯೂ ತುಂಬ ಅತ್ಯುತ್ತಮ. ಇದು ನಿಮಗೆ ಗ್ರೌಂಡ್ ಇಲ್ಲದಿದ್ದರೂ ನ್ಯಾಚುರಲ್ ಟ್ರೇಲ್ಸ್ ಏನಿದೆ ಅದರಲ್ಲಿ ಓಡಿದರೆ, ಇಲ್ಲ ವರ್ಕೌಟ್ ಮಾಡಿದರೆ, ಐ ಥಿಂಕ್ ದೇರ್ ಆರ್ ಲಾಟ್ ಆಫ್ ಫೆಸಿಲಿಟೀಸ್. ಅದರ ಬಗ್ಗೆ ನನ್ನ ಲೆಕ್ಕದಲ್ಲಿ ಅದು ತಪ್ಪು ಕಲ್ಪನೆ. ಇದು ಮನಸ್ಸಿಗೆ, ಇಟ್ ಈಸ್ ಅ ಮೈಂಡ್ ಬ್ಲಾಕ್ ಅಂತ ಕರಿತೀನಿ ನಾನು. ಇಟ್ ಈಸ್ ನಾಟ್ ಅಬೌಟ್ ಫೆಸಿಲಿಟಿ, ಇಲ್ಲ ವಾತಾವರಣದ ಬಗ್ಗೆ, ಇಲ್ಲ ಇರೋ ಫೆಸಿಲಿಟಿ ಬಗ್ಗೆ ಅಲ್ಲ.
2: ಈಗ ಇನ್ನೊಂದು ಏನಂತ ಹೇಳಿದರೆ, ಈಗ ಕಾಮನ್ ಪರ್ಸೆಪ್ಷನ್ಸ್ ಅಂತೇಳಿ ಒಂದಿದೆ. ಈಗ ನಾನು ಫಿಟ್ನೆಸ್ ಅಂತೇಳಿ ಹೇಳಿದ ಕೂಡಲೇ ಕೆಲವರಿಗೆ ಮೈಂಡ್ ಸೆಟ್ಟಲ್ಲಿ ಬಂದು ಕೂರುವಂಥದ್ದು, ನಂದು ಸಿಕ್ಸ್ ಪ್ಯಾಕೇ ಬರಬೇಕು. ಸೊ ಈ ಥರದ ಜೀವನ ಶೈಲಿ ಕೆಲವರು ಒಗ್ಗಿಕೂಡಿಸ್ಕೊಳ್ತಾರೆ. ಸೊ ಇಂಥವರಿಗೆ ನೀವು ಒಂದು ಏನು ಸಜೆಷನ್ ಕೊಡ್ತೀರಿ ಅಂದರೆ, ಅದೇ ಮೇಯ್ನ್ ಅಂತೇಳಿಯಾ, ಇಲ್ಲ ಫಿಟ್ನೆಸ್ ಅಂತೇಳಿದರೆ ಜಸ್ಟ್ ಒಂದು ನಮ್ಮ ಬಾಡಿಗೆ ಒಂದು ರಿಲೀಫನ್ನು ಕೊಡುವಂಥದ್ದ?
1: ಈಗ ಸಿಕ್ಸ್ ಪ್ಯಾಕ್ಸ್ ಅಂತ ಹೇಳುವಂಥದ್ದು ಏನು ಅಂದರೆ, ಅದು ಒಬ್ಬೊಬ್ಬರ ಇಂಟ್ರೆಸ್ಟ್. ಸಿ, ಇಟ್ ಈಸ್ ಅ ಫಿಸಿಕಲ್ ಅಪಿಯರೆನ್ಸ್ ಅಂತ ಕರಿತೀವಿ. ಬಟ್ ನಿಮಗೆ ಫಿಟ್ನೆಸ್ ಅಂದರೆ, ಫಿಟ್ನೆಸ್ ಅಂತ ಹೇಳುವಂಥದ್ದು ಏನು, ನಿಮ್ಮ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವಂಥ ಒಂದು ರೀತಿ, ಅದು ಫಿಟ್ನೆಸ್ ಅಂತ ಹೇಳುವಂಥ. ಅಂದರೆ ನಾನು ದಷ್ಟಪುಷ್ಟವಾಗಿರಬೇಕು, ನೀಟಾಗಿರಬೇಕು, ಕ್ಲೀನಾಗಿರಬೇಕು, ಫ್ಯಾಟ್ ಇರಬಾರ್ದು, ಇದು ಫಿಟ್ನೆಸ್. ನಿಮಗೆ ಸಿಕ್ಸ್ ಪ್ಯಾಕ್ಸ್ ಅಂತ ಹೇಳುವಂಥದ್ದು, ಅದು ನಾನು ಹೇಗೆ ಕಾಣಬೇಕು ಅಂತ ಹೇಳುವಂಥದ್ದು. ಸಿಕ್ಸ್ ಪ್ಯಾಕ್ಸ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ, ಅದನ್ನು ಮೇಂಟೈನ್ ಮಾಡಲಿಕ್ಕಾಗತ್ತಾ ಅಂತ ಹೇಳುವಂಥದ್ದು ಅದೊಂದು ಪ್ರಶ್ನೆ. ಅದನ್ನು ನೀವು ಮೇಂಟೈನ್ ಮಾಡಿದವರು ಇದ್ದಾರೆ, ಮಾಡಲಿಕ್ಕೆ ಆಗದವರು ಇದ್ದಾರೆ. ಬಟ್ ಫಿಟ್ನೆಸ್ನ ನೀವು ಯಾವತ್ತಿಗೂ ಮೇಂಟೈನ್ ಮಾಡ್ಬೋದು. ಅದಕ್ಕೇನು ನೀವು ಇದೇ ಥರ ಇರಬೇಕು, ಇಲ್ಲ ಅದು ಹಿಂಗೆ ಕಾಣಬೇಕು ಅಂತಂದ್ರೆ, ನೀವು ಸ್ಲಿಮ್, ಫಿಟ್ ಆ್ಯಂಡ್ ಹೆಲ್ದಿ ಕಾಣುವಂಥದ್ದು ತುಂಬ ಇಂಪಾರ್ಟೆಂಟ್. ಸೊ ಫಿಟ್ನೆಸ್ ಐ ಥಿಂಕ್ ಈಸ್ ಮೋರ್ ಇಂಪಾರ್ಟೆಂಟ್. ಇಟ್ ಈಸ್ ನಾಟ್ ಅಬೌಟ್ ಸಿಕ್ಸ್. ಸಿಕ್ಸ್ ಪ್ಯಾಕ್ ಬಗ್ಗೆ ತುಂಬ ಗಮನ ಕೊಡುವಂಥದ್ದು ಅಗತ್ಯ ಇಲ್ಲ, ಹೆಂಗಿದ್ದಾಗ ಓಕೆ. ಇನ್ನೊಂದೇನು ಅಂದರೆ, ಕೊನೆಯದಾಗಿ ಈ ಫಿಟ್ನೆಸ್ ಬಗ್ಗೆ ನಾವು ಮಾತಾಡಿದಾಗ ನನಗೆ ಬಹಳ ಒಂದು ಏನು ಹೇಳ್ತೇನೆ ಅಂದರೆ ಅಸಮಾಧಾನಕರ ಅಂತ ಹೇಳ್ಬೋದು. ಏನು ಅಂದರೆ, ನನಗೆ ಟೈಮ್ ಇಲ್ಲ, ಇಲ್ಲ ನನಗೆ ಫೆಸಿಲಿಟಿ ಇಲ್ಲ, ಇಲ್ಲ ನನಗೆ ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳುವಂಥದ್ದು ಇದೆಯಲ್ಲ, ಇದು ಈ ಮೈಂಡ್ ಸೆಟ್ನ ಚೇಂಜ್ ಮಾಡಬೇಕು ನಾವು. ಐ ಥಿಂಕ್ ನಾನು ನನ್ನ ದಿನದಲ್ಲಿ ಅಟ್ಲೀಸ್ಟ್ 30 ನಿಮಿಷ, ಅದು ಕೆಲವರು ಬೇರೆ ಬೇರೆ ರೀತಿಯಲ್ಲಿ, ನಿನಗೇನು ಬೆನಿಫಿಟ್ ಇದೆ ಇದರಿಂದ, ನಿನಗೆ ದುಡ್ಡು ಸಿಗ್ತದ ಈ ಇವೆಂಟ್ಗಳಿಂದ ಮಾಡೋದ್ರಿಂದ, ಇಲ್ಲ ನಿನಗೆ ಏನಾದರೂ ನ್ಯಾಷನಲ್ಸ್ ಹೋಗ್ತೀಯ. 40 ವರ್ಷದ ನಂತರ ಯಾರೂ ಫಿಟ್ನೆಸ್ ಬಗ್ಗೆ ನ್ಯಾಷನಲ್ಸ್ ಹೋಗ್ಲಿಕ್ಕೆ ಆಗೋದಿಲ್ಲ. ನೀವು 12ನೇ ವರ್ಷಕ್ಕೆ ಶುರು ಮಾಡಬೇಕು ನ್ಯಾಷನಲ್ಸ್ ಹೋಗ್ಲಿಕ್ಕೆ. ದುಡ್ಡು ಸಿಗತ್ತೆ ಅಂತ ನೀವು ಹೆಲ್ತ್ನ ಮೇಂಟೈನ್ ಮಾಡುವಂಥದ್ದಲ್ಲ. ಸೊ ಇದು ನಾವು ಏನು ಅಳಗೊಡಿಸ್ಕೋಬೇಕು ಅಂದರೆ, ನಮ್ಮ ಜೀವನ ಶೈಲಿಯಲ್ಲಿ ನಾನು ಮುಂಚೆನೂ ಅದೇ ಹೇಳಿದ್ದಲ್ಲ, ಅದೊಂದು ಟೈಮ್ ಟೇಬಲ್ ಆಗಬೇಕು. ಬೆಳಿಗ್ಗೆ ಎದ್ದು 1:30, ಇಲ್ಲ ಸಂಜೆ ಅದಕ್ಕೋಸ್ಕರ 1:30 ಕರೆಕ್ಟಾಗಿ ಇಟ್ಕೊಳ್ಳುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಪೀಪಲ್ ಆರ್ ಕ್ವೈಟ್ ಅವೇರ್, ಬಿಕಾಸ್ ಏನಕ್ಕೆ ಅಂದರೆ ವರ್ಕ್ ಪ್ರೆಷರ್ ತುಂಬ ಇದೆ. ಯಾಕಂದರೆ ನಿಮ್ಗೆ ಗೊತ್ತಿರ್ಬೋದು, ನಮ್ಮ ದೇಶ ಯಾವ ಲೆವೆಲಲ್ಲಿ ಪ್ರೋಗ್ರೆಸ್ ಆಗ್ತಾ ಇದೆ, ಮತ್ತು ಎಂಪ್ಲಾಯ್ಮೆಂಟ್ ಯಾವ ಥರ ಜನ್ರೇಟ್ ಆಗ್ತಾ ಇದೆ, ಜನರು ತುಂಬ ಬ್ಯುಸಿ ಆಗಿದ್ದಾರೆ. ಆ ಟೈಮಲ್ಲಿ ನಿಮ್ಮ ಹೆಲ್ತ್ನ ಮೇಂಟೈನ್ ಕಾಪಾಡ್ಕೊಂಡಿದ್ರೆ ಯು ಕ್ಯಾನ್ ವರ್ಕ್ ಫಾರ್ ಲಾಂಗರ್, ಲಿವ್ ಫಾರ್ ಲಾಂಗರ್. ಸೊ ನೀವು ಜಾಸ್ತಿ ದಿನ ಬದುಕ್ಬೋದು, ಜಾಸ್ತಿ ದಿನ ಕೆಲಸನೂ ಮಾಡ್ಬೋದು, ನಿಮ್ಮ ಫ್ಯಾಮಿಲಿನ ಸಪೋರ್ಟ್ ಮಾಡ್ಬೋದು. ಸೊ ಇದನ್ನು ಒಂದು ಜೀವನ ಶೈಲಿಯಾಗಿ ತಗೋಬೇಕೇ ವಿನಃ ಅದನ್ನು ಯಾವುದೋ ಒಂದು ಯಾರೋ ಹೇಳಿದ್ರು, ಇಲ್ಲ ನನಗೇನೋ ಒಂದು ಶಾರ್ಟ್ ಟರ್ಮ್ ಗೋಲ್ಗೆ ಮಾಡಬೇಕು ಅಂತ ಮಾಡಬಾರ್ದು. ಇದಕ್ಕೆ ಒಳ್ಳೆ ಎಕ್ಸಾಂಪಲ್ ನನಗೆ, ನಾನು ನೋಡಿದವರ ಪ್ರಕಾರ, ಇವನ್ ನಾನು ಅಮೇರಿಕನ್ಸ್ ಆಗಿರ್ಬೋದು, ಯುರೋಪಿಯನ್ಸ್, ಆಫ್ರಿಕನ್ಸ್ ಏನು ಅಂದರೆ, 1 ವರ್ಷ ಫ್ಯೂ ಇಯರ್ಸ್ ಆದಮೇಲೆ ಬಿಡ್ತಾರೆ. ಅದರ ನಂತರ ನೀವು ನ್ಯಾಷನಲ್ ಅಥ್ಲೆಟ್ನ ನೋಡಿದರೆ ಅವ್ನು ತುಂಬ ದಪ್ಪವಾಗಿ ಇರ್ತಾನೆ. ಬಟ್ ಜಪಾನಿಗಳು ಅವರು 101 ವರ್ಷದಲ್ಲಿಯೂ ಅವನು ಲೀನ್ ಆ್ಯಂಡ್ ಫಿಟ್ ಆಗಿರ್ತಾನೆ. ಅವನು ಅದನ್ನು ಇವನು ಬೆಳಿಗ್ಗೆ ಎದ್ದು 99-100 ವರ್ಷದವನು ಕೂಡ ಅವನ ಜೀವನ ಶೈಲಿಯನ್ನು ಅದನ್ನು ಆ ದೇಶ ಅದಕ್ಕೆ ಆ ಲೆವೆಲ್ಗೆ ಪ್ರೋಗ್ರೆಸ್ ಆಗಿದೆ. ಅವರ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಕರಿತೇವೆ, ದೇರ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಈಸ್ ಮೋರ್ ದೆನ್ 90 ಇಯರ್ಸ್. ದೇರ್ ರಿಟೈರ್ಮೆಂಟ್ ಈಸ್ ಆಲ್ಮೋಸ್ಟ್ 60-65 ಇಯರ್ಸ್. ನಮಗೆಲ್ಲ 58 ವರ್ಷಕ್ಕೆ ನಾವು ಆಲ್ಮೋಸ್ಟ್ ನಮಗೇನು ಇರೋದಿಲ್ಲ, ಅದು ಲಾಸ್ಟ್ ಫ್ಯೂ ಇಯರ್ಸ್. ಸೊ ಅದನ್ನು ನಾನು ಫಿಟ್ನೆಸ್ನ ಜೀವನ ಶೈಲಿಯಾಗಿ ಅಳವಡಿಸ್ಕೋಬೇಕು ಅಂತ ನನ್ನೊಂದು ಅನಿಸಿ. ಈಗ ಕಾಂಪಿಟೇಟಿವ್ ರೇಸ್ಗಳಿಗೆ ನಾನು ಹೋಗೋದಿಲ್ಲ, ಬೇಸಿಕಲಿ ನನ್ನ ಫಿಟ್ನೆಸ್ಗೋಸ್ಕರ ಈಗಲೂ ನಾನು ಕಂಟಿನ್ಯೂ ಮಾಡಿ ಬೆಳಿಗ್ಗೆ 1 ಅವರು ಸಂಜೆ 1:30. ಯಾಕೆಂದರೆ ಈಗ ಫ್ಯಾಮಿಲಿಯಾಗಿ ಮಕ್ಕಳಾದಮೇಲೆ ಹೋಲ್ ಸ್ಟೋರಿ ಚೇಂಜ್ ಆಗ್ತದೆ. ಸೊ ನಾವು ಫ್ಯಾಮಿಲಿನ ಸಪೋರ್ಟ್ ಮಾಡಬೇಕು, ಕೆಲಸಕ್ಕೂ ಹೋಗಬೇಕು, ಫಿಟ್ನೆಸ್ಗೂ ಮಾಡಬೇಕು. ಅದು ನೀವು ಬೇರೆಯವ್ರಿಗೋಸ್ಕರ ಮಾಡ್ಬೋದು, ನಿಮಗೋಸ್ಕರ ಮಾಡಿದಾಗ ಯು ಕ್ಯಾನ್ ಸಿ ದ ಸ್ಯಾಟಿಸ್ಫ್ಯಾಕ್ಷನ್. ಸೊ ದಟ್ ಈಸ್ ದ ಬೇಸಿಕ್ ಫೌಂಡೇಶನ್ ಆಫ್ ಯುವರ್ ಫಿಟ್ನೆಸ್ ಅಂತ ಐ ಫೀಲ್.
0: ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.
2: ಇದುವರೆಗೆ ನಿತ್ಯ ಜೀವನದಲ್ಲಿ ಫಿಟ್ನೆಸ್ ಈ ವಿಚಾರದ ಬಗ್ಗೆ ಮಾತುಕತೆ ಕೇಳಿದಿರಿ. ಸಂದರ್ಶನದಲ್ಲಿ ಪಾಲ್ಗೊಂಡವರು ಮಹೇಶ್ ಕುಮಾರ್ ಲೊಂಡೆ, ಕಾರ್ಯಕ್ರಮ ನಡೆಸಿಕೊಟ್ಟವರು ಶರತ್ ಚಂದ್ರ ಮತ್ತು ಸಚಿನ್ ಹೆಬ್ಬಾರ್.
3: ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.

0: ತುಳುನಾಡಿನ ಅಧ್ಯಾಯ.
1: ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
3: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ 10 ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಮಾಡಿನ ಅಧ್ಯಾಯ
1: ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಬೀದಿ ಬೀದಿಯಲ್ಲಿ ಈ ಧ್ವನಿ ಮೊಳಗಲಿ, ಮನೆ ಮನೆಯಲ್ಲಿ ನಮ್ಮ ಗಣತಿಯಾಗಲಿ, ಜೊತೆಯಾಗಿ ಬರೆಯೋಣ ನಾಡಿನ ಅಧ್ಯಾಯ ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: ರೇಡಿಯೋ ನಿನಾದ 90.4 FM.
1: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಮ್ಮ ಕಾರ್ಯಕ್ರಮಗಳಿಗೆ ಕೈಜೋಡಿಸಿ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ STM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ಇದು STM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಭಾರತ ಸರ್ಕಾರದ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ISEA ಅಭಿಯಾನದ ಅಡಿಯಲ್ಲಿ ಈ ಕಾರ್ಯಕ್ರಮ ಪ್ರಸಾರ.
3: ನಮಸ್ಕಾರ ಎಲ್ರಿಗೂ, ನಾನಿಮ್ಮ ಸಂದೀಪ್. ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇವತ್ತು ನಾವು ಪ್ರತಿಯೊಬ್ಬರ ಜೀವನಕ್ಕೂ ಬೇಕಾದ ಒಂದು ಮುಖ್ಯ ವಿಷಯದ ಬಗ್ಗೆ ಮಾತಾಡ್ತಿದ್ದೇವೆ, ಅದೇ ಆರ್ಥಿಕ ಭದ್ರತೆ ಅಥವಾ ಫೈನಾನ್ಷಿಯಲ್ ಸೆಕ್ಯೂರಿಟಿ. ನಮ್ಮ ಜೊತೆ ಇವತ್ತು ಆರ್ಥಿಕ ತಜ್ಞರಾದ ಗುರುಪ್ರಸಾದ್ ಅವರಿದ್ದಾರೆ. ನಮಸ್ಕಾರ ಗುರು ಅವರೇ.
4: ನಮಸ್ಕಾರ ಸಂದೀಪ್. ನಿಮ್ಮೆಲ್ಲ ಕೇಳುಗರಿಗೂ ನನ್ನ ನಮಸ್ಕಾರಗಳು.

0: ಆರ್ಥಿಕ ಭದ್ರತೆ ಅಂದ ತಕ್ಷಣ ಜನರಿಗೆ ತುಂಬಾ ಹಣ ಮಾಡೋದು ಅಂತ ಅನಿಸ್ಬೋದು. ಅಸಲಿಗೆ ಏನಿದು, ಸ್ವಲ್ಪ ಸುಲಭವಾಗಿ ಹೇಳಿ.
1: ಖಂಡಿತ ನೋಡಿ ಸಂದೀಪ್, ಆರ್ಥಿಕ ಭದ್ರತೆ ಅಂದ್ರೆ ಕೇವಲ ಶ್ರೀಮಂತರಾಗೋದು ಅಂತಲ್ಲ, ಅದು ನಮ್ಮ ಇಂದಿನ ಮತ್ತು ನಾಳೆಯ ಖರ್ಚುಗಳನ್ನು ನಿಭಾಯಿಸುವ ಆತ್ಮವಿಶ್ವಾಸ. ಅನಿರೀಕ್ಷಿತವಾಗಿ ಕೆಲಸ ಹೋದ್ರೆ ಅಥವಾ ಆರೋಗ್ಯದಲ್ಲಿ ಏರುಪೇರಾದ್ರೆ ನಮ್ಮ ಹತ್ರ ಅದಕ್ಕೆ ಬೇಕಾದ ಹಣಕಾಸಿನ ತಯಾರಿ ಇರುವುದೇ ನಿಜವಾದ ಭದ್ರತೆ.
2: ಹೌದು, ಇದು ತುಂಬಾ ಮುಖ್ಯ. ಹಾಗಾದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಆರ್ಥಿಕ ಭದ್ರತೆ ಪಡೆಯೋಕೆ ಮೊದಲು ಏನ್ ಮಾಡಬೇಕು?
1: ಇದಕ್ಕೆ ನಾಲ್ಕು ಮುಖ್ಯ ಹಂತಗಳಿವೆ. ತುರ್ತು ನಿಧಿ ಅಂದ್ರೆ ಎಮರ್ಜೆನ್ಸಿ ಫಂಡ್, ನಿಮ್ಮ ಕನಿಷ್ಠ 6 ತಿಂಗಳ ಖರ್ಚಿಗೆ ಆಗುವಷ್ಟು ಹಣವನ್ನು ಒಂದು ಪ್ರತ್ಯೇಕ ಖಾತೆಯಲ್ಲಿ ಇಡಿ. ಇದು ಕಷ್ಟದ ಕಾಲದಲ್ಲಿ ನಿಮ್ಮ ಬೆನ್ನಿಗೆ ಇರುತ್ತೆ. ವಿಮೆ, ಜೀವನ ವಿಮೆ ಮತ್ತು ಆರೋಗ್ಯ ವಿಮೆ ಮಾಡಿಸಿಕೊಳ್ಳೋದು ಅನಿವಾರ್ಯ. ಆಸ್ಪತ್ರೆ ಖರ್ಚಿನಿಂದ ನಿಮ್ಮ ಉಳಿತಾಯ ಖಾಲಿಯಾಗದಂತೆ ಇದು ನೋಡಿಕೊಳ್ಳುತ್ತೆ. ಸಾಲದ ನಿರ್ವಹಣೆ, ಕ್ರೆಡಿಟ್ ಕಾರ್ಡ್ ಅಥವಾ ಅಧಿಕ ಬಡ್ಡಿಯ ಸಾಲಗಳಿಂದ ದೂರ ಇರಿ, ಇದ್ರೂ ಆದಷ್ಟು ಬೇಗ ತೀರಿಸಿ. ಹೂಡಿಕೆ, ಹಣವನ್ನು ಕೇವಲ ಬೀರುವಿನಲ್ಲಿ ಇಟ್ಟರೆ ಅದರ ಮೌಲ್ಯ ಬೆಳೆಯಲ್ಲ. ಎಸ್ಐಪಿ, ಪಿಪಿಎಫ್ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡಬೇಕು.
2: ತುಂಬಾ ಚೆನ್ನಾಗಿ ಹೇಳಿದ್ರಿ. ಆದ್ರೆ ಇವತ್ತಿನ ದಿನಗಳಲ್ಲಿ ಜನರಿಗೆ ಉಳಿತಾಯ ಮಾಡೋದೇ ಕಷ್ಟ ಆಗ್ತಿದೆ. ಇದಕ್ಕೇನಾದರೂ ಟಿಪ್ಸ್ ಇದೆಯಾ? ಒಂದು ಸುಲಭ ಸೂತ್ರ ಇದೆ, 50-30-20 ರೂಲ್. ನಿಮ್ಮ ಆದಾಯದ 50% ಅಗತ್ಯಗಳಿಗೆ ಅಂದ್ರೆ ಬಾಡಿಗೆ, ಅಡುಗೆ ಸಾಮಗ್ರಿಗೆ ಬಳಸಿ. 30% ನಿಮ್ಮ ಇಷ್ಟದ ಕೆಲಸಗಳಿಗೆ ಅಂದ್ರೆ ಸಿನಿಮಾ, ಹೊರಗಿನ ಊಟಕ್ಕೆ ಇಡಿ. ಕನಿಷ್ಠ 20% ಹಣವನ್ನು ಕಣ್ಣು ಮುಚ್ಚಿ ಉಳಿತಾಯಕ್ಕೆ ಮೀಸಲಿಡಿ. ನೆನಪಿಡಿ, ಖರ್ಚು ಮಾಡಿ ಉಳಿದದ್ದನ್ನು ಉಳಿಸಬೇಡಿ. ಮೊದಲು ಉಳಿಸಿ ನಂತರ ಖರ್ಚು ಮಾಡಿ.
3: ವಾವ್, ಮೊದಲು ಉಳಿಸಿ ನಂತರ ಖರ್ಚು ಮಾಡಿ, ಈ ಮಾತು ತುಂಬಾ ಪವರ್ಫುಲ್ ಆಗಿದೆ. ನಮ್ಮ ಕೇಳುಗರಿಗೆ ಇವತ್ತು ಆರ್ಥಿಕ ಭದ್ರತೆಯ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿದೆ ಅನ್ಕೊಳ್ತೀನಿ. ಗುರು ಅವರೇ, ಈಗಿನ ಕಾಲದಲ್ಲಿ ಹಣ ಉಳಿಸೋದೆಷ್ಟು ಮುಖ್ಯವೋ ಅದನ್ನ ಡಿಜಿಟಲ್ ಕಳ್ಳರಿಂದ ಕಾಪಾಡಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಈ ಓಟಿಪಿ ವಂಚನೆಗಳ ಬಗ್ಗೆ ಏನ್ ಹೇಳ್ತೀರಾ?
1: ಹೌದು ಸಂದೀಪ್, ನೀವು ಬಹಳ ಮುಖ್ಯವಾದ ವಿಷಯ ನೆನಪಿಸಿದ್ರಿ. ನೆನಪಿಡಿ, ಯಾವುದೇ ಬ್ಯಾಂಕ್ ಅಧಿಕಾರಿಗಳು ಅಥವಾ ಸರ್ಕಾರಿ ಸಂಸ್ಥೆಯವರು ಫೋನ್ ಮಾಡಿ ನಿಮ್ಮ ಓಟಿಪಿ, ಪಿನ್ ಅಥವಾ ಪಾಸ್ವರ್ಡ್ ಕೇಳೋದಿಲ್ಲ. ಗುಪ್ತವಾಗಿಡಿ. ಓಟಿಪಿ ಅಂದ್ರೆ ಅದು ನಿಮ್ಮ ವೈಯಕ್ತಿಕ ಕೀಲಿ ಇದ್ದಂತೆ. ಅದನ್ನು ಯಾರಿಗೂ, ಸ್ನೇಹಿತರಿಗಾಗಲಿ ಅಪರಿಚಿತರಿಗಾಗಲಿ ಹೇಳಬೇಡಿ. ಲಿಂಕ್ಗಳ ಬಗ್ಗೆ ಎಚ್ಚರ. ನಿಮ್ಮ ಕೆವೈಸಿ ಅಪ್ಡೇಟ್ ಆಗಿಲ್ಲ, ನಿಮಗೆ ಲಾಟರಿ ಬಂದಿದೆ ಅಂತ ಬರೋ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಸ್ಕ್ರೀನ್ ಶೇರಿಂಗ್ ಗ್ರಡ. ಯಾರೋ ಅಪರಿಚಿತರು ಹೇಳಿದ ತಕ್ಷಣ ಯಾವುದೇ ಆಪ್ಗಳನ್ನು ಇನ್ಸ್ಟಾಲ್ ಮಾಡಬೇಡಿ. ಅವರು ನಿಮ್ಮ ಫೋನ್ ಸ್ಕ್ರೀನ್ ನೋಡಿ ಓಟಿಪಿ ಕದಿಯಬಹುದು. ಅಕಸ್ಮಾತ್ ಯಾರಾದರೂ ಇಂತಹ ವಂಚನೆಗರು ಒಳಗಾದ್ರೆ ಅವ್ರು ಏನ್ ಮಾಡಬೇಕು? ತಕ್ಷಣವೇ 1930 ಸಂಖ್ಯೆಗೆ ಕರೆ ಮಾಡಿ ದೂರು ನೀಡಬೇಕು ಅಥವಾ www.cybercrime.gov.in ಪೋರ್ಟಲ್ನಲ್ಲಿ ರಿಪೋರ್ಟ್ ಮಾಡಬೇಕು. ಎಷ್ಟು ಬೇಗ ದೂರು ನೀಡ್ತೀರೋ ಅಷ್ಟು ಬೇಗ ನಿಮ್ಮ ಹಣವನ್ನು ವಾಪಸ್ ಪಡೆಯುವ ಸಾಧ್ಯತೆ ಇರುತ್ತೆ.
2: ಬಹಳ ಉಪಯುಕ್ತ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು ಗುರು ಅವರೇ.
1: ಧನ್ಯವಾದಗಳು.

ಈ ಕಾರ್ಯಕ್ರಮ ಭಾರತ ಸರ್ಕಾರದ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ISEA ಅಭಿಯಾನದ ಅಡಿಯಲ್ಲಿ ಪ್ರಸಾರವಾಯಿತು. ಕೆಳಗರೇ ನೀವು ಕೇಳ್ತಾ ಇರೋದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ಕನ್ನಡ ಚಿತ್ರಗೀತೆಗಳು. ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆಗಳು. ಮೊದಲ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು KS ಚಿತ್ರ ಅವರ ಧ್ವನಿಯಲ್ಲಿ, ಸಾಹಿತ್ಯ KKಲ್ಯಾಣ್.

ಕೇಳುಗರೆ, ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇನ್ನು ಮುಂದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಕೆ ಎಸ್ ಚಿತ್ರ ಹಾಡಿರುವ ಗೀತೆ.

ಕೇಳುಗರೆ, ಇದುವರೆಗೆ ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಈ ಗೀತೆಗಳಿಗೆ ಸಾಹಿತ್ಯ ಮತ್ತು ಸಂಗೀತ ಕೆ ಕಲ್ಯಾಣ್ ಅವರದು. ಇಲ್ಲಿಗೆ ಚಿತ್ರಗೀತೆಗಳ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: 90.4 FM ನಲ್ಮೆಯ ಪುಟಾಣಿ ಕೇಳುಗರಿಗೆ ಚಿನ್ನರ ಅಂಗಳ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಂಗ್ಲ ಮಾಧ್ಯಮ ಶಾಲೆ CBSE ಉಜಿರೆ ಇಲ್ಲಿನ ವಿದ್ಯಾರ್ಥಿಗಳು ನಡೆಸಿಕೊಡುವ ಕಾರ್ಯಕ್ರಮ ವೈವಿಧ್ಯ ಕೇಳೋಣ.
1: ರೇಡಿಯೋ ನಿನಾದ ಕೇಳುಗರೆಲ್ಲರಿಗೂ ನಮಸ್ಕಾರಗಳು. ಇದೀಗ 4ನೇ B ತರಗತಿಯ ವಿದ್ಯಾರ್ಥಿಗಳು ನಡೆಸಿಕೊಡಲಿರುವ ಕಾರ್ಯಕ್ರಮವನ್ನು ಆಲಿಸಲಿದ್ದೀರಿ. ಈ ದಿನ ನಾವು ಪ್ರಾಣಿಗಳ ಸಂರಕ್ಷಣೆ ಎಂಬ ವಿಷಯದ ಬಗ್ಗೆ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದೇವೆ. ಪ್ರಾಣಿಗಳು ನಮ್ಮ ಒಡನಾಡಿಗಳು. ಕೆಲವು ಪ್ರಾಣಿಗಳು ನಮ್ಮ ಜೊತೆಯಲ್ಲಿಯೇ ನಮ್ಮ ಕುಟುಂಬದ ಸದಸ್ಯರಂತೆ ಇರುತ್ತವೆ. ಪ್ರಾಣಿಗಳು ನೈಸರ್ಗಿಕ ಸಂಪನ್ಮೂಲಗಳು. ಇವುಗಳನ್ನು ನಾವು ಸಂರಕ್ಷಿಸಬೇಕು. ಪ್ರಾಣಿಗಳ ಒಡನಾಟವನ್ನು ಪದ್ಯ, ಕತೆ, ಭಾಷಣ ಮತ್ತು ಪ್ರಾಣಿಗಳ ಧ್ವನಿಯ ಅನುಕರಣೆ ಇವುಗಳ ಮೂಲಕ ಇಂದು ನಿಮ್ಮ ಮುಂದೆ ಇಡುತ್ತಿದ್ದೇವೆ. ಪ್ರಾಣಿಗಳ ಸಂರಕ್ಷಣೆಯ ಕುರಿತು ಎರಡು ಮಾತು ಕವಿನ್ ಸಾಗರ್ ಇವರಿಂದ.
2: ಜಗತ್ತಿನಲ್ಲಿ ಮನುಷ್ಯನಿಗೆ ಸಿಕ್ಕಿರುವ ದೊಡ್ಡ ಕೊಡುಗೆ ಪ್ರಕೃತಿ. ಏಕೆಂದರೆ ಪ್ರಕೃತಿ ನಮಗೆ ಕಾಡು, ನದಿ, ಪರ್ವತಗಳಂತಹ ಅನೇಕ ಕೊಡುಗೆಗಳನ್ನು ನೀಡಿದೆ. ಇವೆಲ್ಲವೂ ಇಲ್ಲದೆ ಮನುಷ್ಯ ಅಥವಾ ಇತರ ಜೀವಿಗಳನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಇದರಿಂದಾಗಿಯೇ ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು ಇತ್ಯಾದಿ ಭೂಮಿಯ ಮೇಲೆ ವಾಸಿಸುತ್ತದೆ. ಆದರೆ ಪ್ರಪಂಚದ ಅನೇಕ ದೇಶಗಳಲ್ಲಿ ನೈಸರ್ಗಿಕ ಸಂಪನ್ಮೂಲಗಳ ಕೊರತೆಯಿದೆ. ಭಾರತವು ನೈಸರ್ಗಿಕ ಸಂಪನ್ಮೂಲಗಳಿಂದ ಸಮೃದ್ಧವಾಗಿದೆ. ಆದ್ದರಿಂದ ನಾವು ವನ್ಯಜೀವಿ ಸಂರಕ್ಷಣೆಯನ್ನು ಮಾಡಬೇಕು. ವನ್ಯಜೀವಿ ಸಂರಕ್ಷಣೆ ಎಂದರೆ ಅಳಿವಿನಂಚಿನಲ್ಲಿರುವ ಸಸ್ಯ ಮತ್ತು ಪ್ರಾಣಿಗಳ ಜಾತಿಗಳನ್ನು ಉಳಿಸುವ ಪ್ರಯತ್ನವನ್ನು ವನ್ಯಜೀವಿ ಸಂರಕ್ಷಣೆ ಎಂದು ಕರೆಯುತ್ತಾರೆ. ಇದಕ್ಕಾಗಿ ಸರ್ಕಾರವು ವಿವಿಧ ಯೋಜನೆಗಳು ಮತ್ತು ನೀತಿಗಳನ್ನು ಜಾರಿಗೊಳಿಸುತ್ತದೆ. ಏಕೆಂದರೆ ನಾವು ವನ್ಯಜೀವಿಗಳನ್ನು ರಕ್ಷಿಸದಿದ್ದರೆ ಭೂಮಿಯ ಪರಿಸರ ವ್ಯವಸ್ಥೆಯಲ್ಲಿ ಅಸಮತೋಲನ ಉಂಟಾಗುತ್ತದೆ. ಇದರ ದುಷ್ಪರಿಣಾಮಗಳನ್ನು ಮನುಷ್ಯರಾದ ನಾವೇ ಅನುಭವಿಸಬೇಕಾಗುತ್ತದೆ. ಈ ಭೂಮಿಯಲ್ಲಿ ಮನುಷ್ಯ ಮತ್ತು ಇತರ ಜೀವಿಗಳಿಗೆ ಸಮಾನ ಹಕ್ಕುಗಳಿವೆ. ಪ್ರಾಣಿ ಸಂರಕ್ಷಣೆಯ ಪ್ರಾಮುಖ್ಯತೆ ಏನೆಂದರೆ ಕಾಡು ಪ್ರಾಣಿಗಳಿಂದ ಮನುಕುಲಕ್ಕೆ ಅನೇಕ ಅನುಕೂಲಗಳು ಆಗುತ್ತಿವೆ. ಇವು ಮನುಕುಲದ ಏಳಿಗೆಗೆ ಆಧಾರವಾಗಿದ್ದು ಈ ಜೀವಿಗಳು ನೇರವಾಗಿ ಆರ್ಥಿಕ ಲಾಭವನ್ನು ನೀಡುತ್ತಿದೆ. ಪ್ರಕೃತಿಯ ಸಮತೋಲನವನ್ನು ಕಾಪಾಡುತ್ತಿವೆ ಮತ್ತು ಪರೋಕ್ಷವಾಗಿ ಪ್ರಯೋಜನಗಳನ್ನು ನೀಡುತ್ತಿದೆ. ಆದ್ದರಿಂದ ಕಾಡು ಪ್ರಾಣಿಗಳನ್ನು ಸಂರಕ್ಷಿತವಾಗಿರಿಸುವುದು ಮಾನವ ಜನಾಂಗದ ಅತ್ಯಗತ್ಯ ಕರ್ತವ್ಯವಾಗಿದೆ ಮತ್ತು ಕರ್ತವ್ಯ ನಿರ್ವಹಣೆಗಾಗಿ ಮಾನವ ಜನಾಂಗವು ತನ್ನ ಕೆಲವು ವೈಯಕ್ತಿಕ ಹಿತಾಸಕ್ತಿಗಳನ್ನು ತ್ಯಾಗ ಮಾಡಬೇಕಾಗುತ್ತದೆ. ಮಾನವನು ಭಾರೀ ಪ್ರಮಾಣದಲ್ಲಿ ಮರಗಳನ್ನು ಕಡಿಯುತ್ತಿರುವುದರಿಂದ ಕಾಡುಗಳು ನಾಶವಾಗುತ್ತಿದ್ದು ಇದರಿಂದ ವನ್ಯಜೀವಿಗಳ ಆವಾಸವೇ ಇಲ್ಲವಾಗುತ್ತದೆ. ಇಂತಹ ಕಾಡುಗಳನ್ನು ನಾಶ ಮಾಡುತ್ತಾ ಹೋದರೆ ಪ್ರಕೃತಿ ವಿಕೋಪಗಳನ್ನು ಎದುರಿಸಬೇಕಾಗುತ್ತದೆ. ಇದರೊಂದಿಗೆ ಭೂಮಿಯ ಸೌಂದರ್ಯವು ಕೊನೆಗೊಳ್ಳುತ್ತದೆ. ಆದ್ದರಿಂದಲೇ ಇಂದಿನಿಂದಲೇ ವನ್ಯಜೀವಿಗಳನ್ನು ರಕ್ಷಿಸುವ ಪ್ರಯತ್ನ ಮಾಡಬೇಕು ಎಂದು ಎನ್ನುತ್ತಾ ನನ್ನ ಎರಡು ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. ವಂದನೆಗಳು.
1: ಧನ್ಯವಾದಗಳು. ಪ್ರಾಣಿಗಳ ಕುರಿತು ಒಂದು ಹಾಡು ನಿಮ್ಮ ಮುಂದೆ.

0: ನಾವು ಕನಸನ್ನು ಕಾಣುತ್ತೇವೆ ಅಲ್ಲವೇ? ಇಲ್ಲಿ ವಿದ್ಯಾರ್ಥಿಯೊಬ್ಬ ಕಂಡ ಕನಸಿದೆ, ಅದು ಏನಿರಬಹುದು ಎಂಬ ಕುತೂಹಲವೇ? ಹಾಗಿದ್ದರೆ ಈಗ ಕಥೆಯನ್ನು ಕೇಳೋಣ, ಬನ್ನಿ.
1: ಒಂದು ದಟ್ಟವಾದ ಕಾಡು, ವಿಶಾಲ ಪ್ರದೇಶದಲ್ಲಿ ಬೆಳೆದಿರುವ ಎತ್ತರವಾದ ಮರಗಿಡಗಳು, ಮರಗಳನ್ನು ಬಳಸಿ ಮುಗಿಲೆತ್ತರಕ್ಕೆ ಹಬ್ಬುತ್ತಿರುವ ಬಳ್ಳಿಗಳು, ಹಸಿರಿನ ನಡುವೆ ಬಣ್ಣದ ಚಿತ್ತಾರ ಮೂಡಿಸಿರುವ ಹೂವು ಹಣ್ಣುಗಳು, ದುಂಬೆಯ ಝೇಂಕಾರ, ಪಕ್ಷಿಗಳ ಕಲರವ ನಡುವೆ ತೇಲಿ ಬರುತ್ತಿರುವ ಕೋಗಿಲೆಯ ಧ್ವನಿ, ಜುಳು ಜುಳು ಹರಿಯುತ್ತಿರುವ ಝರಿಯ ನಿನಾದ, ಇಂತಹ ಸುಂದರ ಪರಿಸರವು ಪ್ರಾಣಿ ಪಕ್ಷಿಗಳಿಗೆ ನೆಮ್ಮದಿ ಆಶ್ರಯ ತಾಣವಾಗಿತ್ತು. ಒಂದು ಮುಂಜಾನೆ ಕಾಡಿನ ಕಲರವದ ನಡುವೆ ಹೆಜ್ಜೆಯ ಸಪ್ಪಳವು ಪ್ರಾಣಿಗಳ ಕಿವಿಯನ್ನು ನಿಮಿರುವಂತೆ ಮಾಡಿತು. ಏನೆಂದು ನೋಡುವಷ್ಟರಲ್ಲಿ ಮರದ ಬುಡಕ್ಕೆ ಬಿದ್ದ ಹೊಡೆತದಿಂದ ಪಕ್ಷಿಗಳು ಚೀರುತ್ತಾ ಹಾರಿದವು. ಸನಿಹದಲ್ಲಿದ್ದ ಪ್ರಾಣಿಗಳು ಭಯಮಿಶ್ರಿತ ಕುತೂಹಲದಿಂದ ಯಾರದು ಎಂದು ತಿರುಗಿ ನೋಡಿದವು. ಮಾನವನನ್ನು ಕಂಡು ಸಿಟ್ಟುಗೊಂಡು ವಾದಕ್ಕೆ ಮುಂದಾದವು. ಆಗ ಮೊಲ ಹೇಳಿತು,
2: ಏ ಮಾನವ, ನಿನಗಿನ್ನು ಬುದ್ಧಿ ಬದಲಿಲ್ಲವೇ? ಅತಿದೃಷ್ಟಿ ಹಾಗೂ ಅನಾವೃಷ್ಟಿಯಿಂದ ಸಾವು ನೋವುಗಳು ಸಂಭವಿಸಿವೆ, ಆದರೂ ಕಾಡಿನ ನಾಶಕ್ಕೆ ಮುಂದಾಗಿರುವೆಯಲ್ಲ, ಛೀ ಅವಿವೇಕಿ.
1: ಆಗ ಮಾನವ ಕೊಡಲಿಯನ್ನು ಹೆಗಲ ಮೇಲಿಟ್ಟು ಗತ್ತಿನಿಂದ ಹೇಳಿದನು,
3: ಅಂಜುಬುರುಕ ಪ್ರಾಣಿ, ನೀನು ಮಾನವನನ್ನು ಅವಿವೇಕಿ ಎನ್ನುವೆಯ, ನಮ್ಮ ಬುದ್ಧಿವಂತಿಕೆ ನಿನಗೇನು ಗೊತ್ತು?
1: ಇದನ್ನು ಕೇಳಿದ ಜಿಂಕೆ ಹೇಳಿತು,
4: ಹೇಳಪ್ಪ, ನಿಮ್ಮ ಜಾಣತನವನ್ನು ನಾವು ಸ್ವಲ್ಪ ತಿಳಿಯುತ್ತೇವೆ.
1: ಆಗ ಮಾನವ,
5: ಆಕಾಶದಲ್ಲಿ ಹಾರುವ ವಿಮಾನ, ನೀರಿನ ಮೇಲೆ ಚಲಿಸುವ ದೋಣಿ, ಹಡಗುಗಳನ್ನು ಸೃಷ್ಟಿಸಿದ್ದೇವೆ, ಇದಿಷ್ಟು ಸಾಕಲ್ಲವೇ ನಮ್ಮ ಬುದ್ಧಿವಂತಿಕೆಗೆ?
1: ಅದಕ್ಕೆ ನರಿ ಕತ್ತನ್ನು ಮೇಲೆತ್ತಿ ಮೂದಲಿಸುತ್ತಾ ಹೇಳಿತು,
6: ಪಕ್ಷಿಯನ್ನು ನೋಡಿ ವಿಮಾನವನ್ನು, ಜಲಚರಗಳನ್ನು ನೋಡಿ ದೋಣಿ, ಹಡಗುಗಳನ್ನು ನಿರ್ಮಿಸಿರುವೆ, ಇದರಲ್ಲಿ ನಿಮ್ಮ ಸ್ವಂತಿಕೆ ಏನು?
1: ನರಿಯ ಮಾತಿಗೆ ಮಂಕಾದ ಮಾನವ ತೋರ್ಪಡಿಸಿಕೊಳ್ಳದೆ ಹೀಗೆ ಹೇಳಿದ,
5: ಸುಂದರವಾಗಿ ಕಾಣಲು ಉಡುಗೆ ತೊಡುಗೆಗಳನ್ನು ಸೃಷ್ಟಿಸಿದ್ದೇವೆ, ನಿಮಗಿದು ತಿಳಿಯದೆ?
1: ಇದನ್ನು ಕೇಳಿದ ಜಿಂಕೆ ಹೇಳಿತು,
4: ಮೊದಲಿಗೆ ನಮ್ಮ ಚರ್ಮವನ್ನೇ ಧರಿಸುತ್ತಿದ್ದುದನ್ನು ನೆನಪಿಸಿಕೋ, ನಿಮ್ಮ ಬಟ್ಟೆಯಲ್ಲೇನು ವಿಶೇಷ? ಪ್ರಾಣಿ ಪಕ್ಷಿ ಕೀಟಗಳ ಮೈಬಣ್ಣಕ್ಕೆ ಮನಸೋತು ನಮ್ಮಂತೆ ಸುಂದರವಾಗಿ ಕಾಣಲು ಬಟ್ಟೆಗಳನ್ನು ಸಿದ್ಧಪಡಿಸಿರುವೆ, ಸಹಜ ಸೌಂದರ್ಯ ನಮ್ಮದು ತಿಳಿಯಿತೇ?
1: ಕೂತಿ ಕೊಂಬೆಯನ್ನು ಹಿಡಿದು ಜೋತಾಡುತ್ತ ಹೇಳಿತು,
6: ಜಿಂಕೆಯ ಕಣ್ಣಿನಂತಹ ಕಣ್ಣು, ನವಿಲಿನ ನಡಿಗೆಯಂತಹ ನಡಿಗೆ, ಕೋಗಿಲೆಯ ದನಿಯಂತಹ ದನಿ ಇರಬೇಕು ಎಂದೆಲ್ಲ ಹೇಳುವ ನೀವು ಸುಂದರವೋ ಅಥವಾ ನಾವು ಸುಂದರವೋ?
1: ಕಾಡು ಹಂದಿ ಗುಟುರು ಹಾಕುತ್ತ ಹೇಳಿತು,
7: ಅಗತ್ಯ ವಸ್ತುಗಳನ್ನು ತಯಾರಿಸುವ ನಮ್ಮ ಕಾರ್ಖಾನೆಗಳು ಹೊಗೆ ಮತ್ತು ಕಲ್ಮಶವನ್ನು ಹೊರಹಾಕುತ್ತವೆ, ಇದರಿಂದ ಗಾಳಿ ಮಣ್ಣು ನೀರು ಮಲಿನವಾಗುತ್ತವೆ, ಇದೇಕೆ ನಿನಗೆ ತಿಳಿಯುತ್ತಿಲ್ಲ?
1: ಪ್ರಾಣಿಗಳ ಒಗ್ಗಟ್ಟು ಮತ್ತು ಬುದ್ಧಿವಂತಿಕೆಯನ್ನು ಕಂಡ ಮಾನವನಿಗೆ ತಾನು ಸೋಲುತ್ತಿರುವುದು ಮನವರಿಕೆ ಆಯಿತು. ಆದರೂ ತೋರ್ಪಡಿಸಿಕೊಳ್ಳದೆ ಹೀಗೆ ಹೇಳಿದ,
5: ಬಯಲಿನಲ್ಲಿ ವಾಸ ಮಾಡುವ ನಿಮಗೇನು ಗೊತ್ತು ನಾವು ಕಟ್ಟಿರುವ ಸುಂದರವಾದ ಮನೆಗಳ ಬಗ್ಗೆ? ಬಂದು ನೋಡಿ, ನಮ್ಮ ಬುದ್ಧಿವಂತಿಕೆ ತಿಳಿಯುತ್ತದೆ.
1: ಇದನ್ನು ಕೇಳಿದ ಕಾಗೆ ಹೇಳಿತು,
8: ಗಿಜಗನ ಗೂಡು, ಜೇನುಗೂಡು, ಗೆದ್ದಲು ಕಟ್ಟುವ ಹುತ್ತಗಳು ಎಷ್ಟು ಸುಂದರ ಸುರಕ್ಷಿತ. ಕಸದಿಂದ ಮಾಡಿರುವ ನಮ್ಮ ಸಾಧನೆಯ ಮುಂದೆ ಪ್ರಕೃತಿಯ ನಾಶದ ನಿಮ್ಮ ಸಾಧನೆ ಶೂನ್ಯ.
1: ಪ್ರಾಣಿ ಪಕ್ಷಿಗಳ ಬುದ್ಧಿವಂತಿಕೆಗೆ ಮಾನವ ಬೆರಗಾದ, ಆಶ್ಚರ್ಯದಿಂದ ಹೇಳಿದ,
5: ನಿಮಗೆ ಇದೆಲ್ಲ ಹೇಗೆ ತಿಳಿಯಿತು?
1: ಕೊಕ್ಕರೆ ಬಳುಕುತ್ತಾ ಹೇಳಿತು,
9: ನಮ್ಮಲ್ಲಿ ಕೆಲವರು ವರ್ಷದಲ್ಲಿ ಕೆಲವು ತಿಂಗಳು ದೇಶ ವಿದೇಶಗಳಿಗೆ ವಲಸೆ ಹೋಗುತ್ತೇವೆ, ಅಲ್ಲಿ ಗೆಳೆಯರೊಂದಿಗೆ ಚರ್ಚಿಸುತ್ತೇವೆ, ನಿನಗಿದು ತಿಳಿಯದೆ?
1: ಸಹನೆಯಿಂದ ಆಲಿಸುತ್ತಿದ್ದ ಮರವು ಹೇಳಿತು,
10: ಏ ಮಾನವ, ನೀನು ಏನೇ ಮಾಡಿದ್ದರೂ ಅಥವಾ ಮುಂದೆ ಮಾಡಿದರೂ ಅದು ಈ ಪ್ರಕೃತಿಯ ಪ್ರಭಾವದಿಂದ, ಪ್ರಕೃತಿಯ ಅಂಗವಾದ ಕಾಡಿನ ನಾಶದಿಂದ ನಿನ್ನ ಸಂತತಿಯ ನಾಶವೆಂಬುದನ್ನು ಮೊದಲು ಅರಿತುಕೋ. ಕಾಡಿನ ಸಂರಕ್ಷಣೆಗೆ ಮುಂದಾಗು. ಸಾಲು ಮರದ ತಿಮ್ಮಕ್ಕನನ್ನು ನೋಡಿ ಕಲಿ. ನೀನು ಬದುಕುವ ಜೊತೆಗೆ ಪ್ರಕೃತಿಯ ಉಳಿವಿಗೆ ನಿನ್ನ ಬುದ್ಧಿವಂತಿಕೆಯನ್ನು ತೋರಿಸು. ಏಳು ಎಚ್ಚರಗೊಳ್ಳು, ಸಮಯ ಮೀರುವ ಮುನ್ನ ಎದ್ದೇಳು.
1: ಆಗ ಅಮ್ಮ ರಾಜುವಿನ ಪಕ್ಕ ಹೋಗಿ ಹೇಳಿದಳು,
11: ರಾಜು ಏಳು, ಶಾಲೆಗೆ ತಡವಾಗುತ್ತೆ.
1: ಏಳು ಎದ್ದೇಳು ಎಂಬ ಕೂಗಿಗೆ ರಾಜು ಎಚ್ಚರಿಕೆಗೊಂಡ. ಹಾಸಿಗೆಯ ಮೇಲೆ ಕುಳಿತ ರಾಜು ಹೇಳಿದ,
11: ಅಮ್ಮ ಅಮ್ಮ, ನನ್ನ ಕನಸು ಬಿದ್ದಿತ್ತು. ಎಂತಹ ಕನಸು ಗೊತ್ತಾ? ಕಾಡಿನಲ್ಲಿ ಪ್ರಾಣಿಗಳೆಲ್ಲ ಸೇರಿ ಮರ ಕಡಿಯಲು ಹೋದ ಮನುಷ್ಯನ ಮನ ಪರಿವರ್ತನೆ ಮಾಡಿದವು. ಅಲ್ಲಿ ಎಷ್ಟೆಲ್ಲ ಪ್ರಾಣಿಗಳಿದ್ದವು ಗೊತ್ತಾ?
1: ಆಗ ಅಮ್ಮ,
12: ಹೌದಾ, ನಿಜವಾಗಿಯೂ ಇದು ಒಳ್ಳೆಯ ಕನಸೆ. ರಾಜು, ನಿನ್ನೆ ರಾತ್ರಿ ಕಾಡಿನ ಕತೆ ಓದಿ ಮಲಗಿದ್ದೀಯಲ್ಲ, ಅದಕ್ಕೆ ಈ ರೀತಿ ಕನಸು ಬಿದ್ದಿದೆ. ನಾವು ಪ್ರಾಣಿಗಳಿಂದ ಕಲಿಯೋದು ಬಹಳಷ್ಟಿದೆ. ನೋಡು, ಆ ಕೋಳಿ ಕೂಗಿ ಎಲ್ಲರನ್ನು ಎಚ್ಚರಿಸುತ್ತಿದೆ. ಏಳು ಬೇಗ.
13: ಇದು ಕತೆ ಮಾತ್ರ ಅಲ್ಲ, ಇದನ್ನು ನಾವು ನಿಜದಲ್ಲಿಯೂ ಮಾಡಬೇಕು. ನಾವು ಮರ ಗಿಡಗಳನ್ನು ಕಡಿಯುವುದರ ಬದಲು ಅದನ್ನು ಉಳಿಸಬೇಕು. ಇದೀಗ ನಿಮ್ಮ ಮುಂದೆ ಪ್ರಾಣಿಗಳ ಧ್ವನಿಯ ಅನುಕರಣೆ, ಪೃಥ್ವಿ ಎನ್ ನಾಯಕ್ ಇವರಿಂದ.
1: ಒಂದಾನೊಂದು ಊರಿನಲ್ಲಿ ಒಬ್ಬ ರೈತನಿದ್ದನು. ಆತನು ತನ್ನ ಪತ್ನಿ ಹಾಗೂ ಮಗಳೊಂದಿಗೆ ವಾಸಿಸುತ್ತಿದ್ದನು. ಪ್ರತಿದಿನವೂ ಬೆಳಗ್ಗೆ ಕೋಳಿಯು ಕುಕುಕೂಕು ಎಂದಾಗ ಆತನು ಏಳುವನು. ತನ್ನ ದಿನಚರಿಯನ್ನು ಮುಗಿಸಿ ಹಟ್ಟಿಗೆ ಹೋದಾಗ ಅಲ್ಲಿದ್ದ ದನವು ಅಂಬಾ ಅಂಬಾ ಅಂಬಾ ಎನ್ನಿತು. ಹಾಲನ್ನು ಕರಿದು ಅಲ್ಲಿಯೇ ಪಕ್ಕದಲ್ಲಿದ್ದ ಮೇಕೆಯು ಮೇ ಮೇ ಮೇ ಎನ್ನುತ್ತಾ ಕೂಗಿತು. ಮನೆಯ ಹೊರಗಡೆ ಕಟ್ಟಿದ್ದ ಕುರಿಯು ಬೇ ಬೇ ಬೇ ಎನ್ನುವುದನ್ನು ಕೇಳಿದ ಅವನ ಮಗಳು ಅದಕ್ಕೆ ತಿನ್ನಲು ಕೊಟ್ಟಳು. ತಿಂಡಿಯ ಮುಗಿಸಿ ತೋಟಕ್ಕೆ ಹೊರಟಾಗ ಊರಿನ ಪಟೇಲರು ಅಲ್ಲಿಗೆ ಬಂದರು. ಪಟೇಲರನ್ನು ನೋಡಿದ ಅಲ್ಲಿದ್ದ ನಾಯಿಯು ಎಂದು ಬೊಗಳಿತು. ಅದರ ಮರಿಯು ಬೌ ಬೌ ಬೌ ಬೌ ಎಂದು ಅದರೊಟ್ಟಿಗೆ ಧ್ವನಿ ಸೇರಿತು. ರೈತನ ಹೆಂಡತಿಯು ಅವರಿಗೆ ಹಾಲನ್ನು ಕೊಟ್ಟಳು. ಅಲ್ಲಿದ್ದ ಬೆಕ್ಕು ಮ್ಯಾವ್ ಮ್ಯಾವ್ ಮ್ಯಾವ್ ಎಂದು ಕೂಗಿತು. ಅವನ ಮಗಳು ಶಾಲೆಗೆ ತಂದೆಯೊಡನೆ ಕುದುರೆಯ ಗಾಡಿಯಲ್ಲಿ ಹೊರಟಳು. ಅದು ಎಂದು ರಸ್ತೆಯಲ್ಲಿ ಹೋಗುತ್ತಿತ್ತು. ದಾರಿಯಲ್ಲಿ ಮಾವಿನ ಮರವೊಂದರಲ್ಲಿ ಕೋಗಿಲೆಯು ಕೂ ಕೂ ಕೂ ಎನ್ನಿತು. ರೈತನ ತೋಟಕ್ಕೆ ಹೋದಾಗ ಅಲ್ಲೊಂದು ನಾಗರಹಾವು ಎನ್ನುವುದನ್ನು ನೋಡಿ ಹೆದರಿ ಹೋದನು. ಮಧ್ಯಾಹ್ನ ಊಟಕ್ಕೆ ಕುಳಿತಾಗ ಅಲ್ಲೊಂದು ಕಾಗೆಯು ಬಂದು ಆತನ ರೊಟ್ಟಿಯನ್ನು ಕಚ್ಚಿ ತೆಗೆದುಕೊಂಡು ಹೋಯಿತು. ಮರದ ಮೇಲೆ ಕುಳಿತು ಉಳಿದ ಕಾಗೆಯನ್ನು ಕಾ ಕಾ ಕಾ ಕಾ ಎಂದು ಕರೆಯಲಾರಂಭಿಸಿತು. ತೋಟದ ಬಳಿಯಲ್ಲಿದ್ದ ಕೆರೆಯಲ್ಲಿ ತುಂಬಾ ಬಾತುಕೋಳಿಗಳಿದ್ದವು. ಅವುಗಳು ಕ್ವಾಕ್ ಕ್ವಾಕ್ ಕ್ವಾಕ್ ಕ್ವಾಕ್ ಎನ್ನುವುದನ್ನು ನೋಡಿದನು. ತೋಟದಲ್ಲಿ ಬೆಳೆದ ತರಕಾರಿಗಳನ್ನು ಮಾರಲು ಮಾರುಕಟ್ಟೆಗೆ ಹೊರಟನು. ಮಾರುಕಟ್ಟೆಯಲ್ಲಿ ತುಂಬಾ ಅಂಗಡಿಗಳಿದ್ದವು. ವ್ಯಾಪಾರವನ್ನು ಮುಗಿಸಿ ಸಂಜೆ ಮನೆಗೆ ಹಿಂತಿರುಗುವಾಗ ಕೆರೆಯ ಬಳಿ ಕಪ್ಪೆಗಳು ಟ್ರಕ್ ಟ್ರಕ್ ಟ್ರಕ್ ಟ್ರಕ್ ಎನ್ನುವುದನ್ನು ನೋಡಿದನು. ಮಳೆಯು ಬರುವ ಸೂಚನೆಯನ್ನು ತಿಳಿದು ರೈತನ ಮನೆಗೆ ಬೇಗನೆ ಹೋದನು.
13: ಧನ್ಯವಾದಗಳು. ಈಗ ಮಂಗಗಳ ಉಪವಾಸವೆಂಬ ಒಂದು ಹಾಡು ನಿಮ್ಮ ಮುಂದೆ.

ಸ್ಥಳ ಮಂಜುನಾಥೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ಸಿಬಿಎಸ್ಇ ಉಜಿರೆ. ಇಲ್ಲಿನ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ.

ನಲ್ಮೆಯ ಕೆಳಗು ಮಿತ್ರರಿಗೆ ಆತ್ಮೀಯ ನಮಸ್ಕಾರ. ನಾನು ವಿ ಕೆ ಕಡಬ ನಿಮ್ಮೊಂದಿಗೆ. ನವೆಂಬರ್ ತಿಂಗಳು ಅಂದ್ರೆ ಕನ್ನಡದ ಹಬ್ಬ. ಕನ್ನಡ ರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ನವೆಂಬರ್ ತಿಂಗಳ ಪೂರ್ತಿ ಕನ್ನಡ ನಾಡು ನುಡಿ ಸಂಸ್ಕೃತಿ ಪರಂಪರೆ ಕುರಿತ ಕಾರ್ಯಕ್ರಮಗಳು ನಡೀತಾ ಇದೆ. ಇಂದು ಕನ್ನಡದ ಪ್ರಸ್ತುತ ಸ್ಥಿತಿಗತಿಗಳ ಕುರಿತು ನಮ್ಮೊಂದಿಗೆ ಮಾತುಕತೆಯಲ್ಲಿ ಜೊತೆಯಾಗಲಿದ್ದಾರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಕನ್ನಡ ವಿಭಾಗದ ಪ್ರಾಧ್ಯಾಪಕ.

0: 2000 ವರ್ಷಗಳ ನಮ್ಮ ಕನ್ನಡ ಇತಿಹಾಸವನ್ನು ಗಮನಿಸಿದರೆ ಅದು ಅನೇಕ ಬಿಕ್ಕಟ್ಟುಗಳನ್ನು, ಸಮಸ್ಯೆಗಳನ್ನು, ಸವಾಲುಗಳನ್ನು ಎದುರಿಸ್ತಾ ಬಂದಿರುವಂಥದ್ದು.
1: ಹೌದು,
0: ಎದುರಿಸಿ ಅದು ಸದೃಢವಾಗಿದ್ದನ್ನು ಕೂಡ ನಾವು ಕಾಣ್ತೀವಿ. ಕವಿರಾಜ ಮಾರ್ಗ ಕೃತಿ ಬಂದ ಮೇಲೆ ಚಂಪು ಅನ್ನುವಂಥ ಒಂದು ಸಾಹಿತ್ಯ ಹುಟ್ಟುಕೊಳ್ತು, ಆಮೇಲೆ ವಚನ ಅನ್ನುವಂಥ ಸಾಹಿತ್ಯ ಹುಟ್ಟುಕೊಳ್ತು, ಕೀರ್ತನ ಸಾಹಿತ್ಯ ಹುಟ್ಟುಕೊಳ್ತು, ಷಟ್ಪದಿ ಸಾಹಿತ್ಯ ಹುಟ್ಟುಕೊಳ್ತು, ರಗಳೆ ಸಾಹಿತ್ಯ ಹುಟ್ಟುಕೊಳ್ತು, ಸ್ವರವಚನ ಹುಟ್ಟುಕೊಳ್ತು, ತತ್ವಪದಗಳು ಹುಟ್ಟುಕೊಳ್ತು, ನಾಟಕ ಸಾಹಿತ್ಯ ಹುಟ್ಟುಕೊಳ್ತು. ಆಮೇಲೆ ಹೊಸಗನ್ನಡದ ಸಂದರ್ಭದಲ್ಲಿ ಒಂದು ದೊಡ್ಡ ಚಳುವಳಿ ರೀತಿಯಲ್ಲಿ ಸಾಹಿತ್ಯ ಸೃಷ್ಟಿಯಾಯಿತು. ಇವತ್ತಿಗೂ ಕೂಡ ಸಾಹಿತ್ಯ ಸೃಷ್ಟಿಯಾಗ್ತಾ ಇದೆ, ಜನರು ಅದನ್ನು ಓದ್ತಾ ಇದ್ದಾರೆ. ಇದು ಒಂದು ಆಶಾದಾಯಕ ಬೆಳವಣಿಗೆ. ಇದು
1: ನಿಜ.
0: ಸಮಸ್ಯೆ ಏನು ಈ ಸಂದರ್ಭದಲ್ಲಿ ಅಂದರೆ, ಕನ್ನಡ ಭಾಷೆ ಅದು ಒಂದು ಶಿಕ್ಷಣದ ಭಾಷೆಯಾಗಿ ರೂಪುಗೊಳ್ಳದೇ ಇರುವಂಥದ್ದು.
1: ಹೌದು,
0: ಅದು ಶಿಕ್ಷಣದ ಭಾಷೆ ಆಗದೇ ಹೋದಾಗ ಅದು ತುಂಬ ಆತಂಕವನ್ನು ಎದುರಿಸಬೇಕಾಗುತ್ತೆ. ಈಗ ಕರ್ನಾಟಕವನ್ನು ಗಮನಿಸಿದರೆ ಇಲ್ಲಿ ಯಥೇಚ್ಛವಾಗಿ ಇಂಗ್ಲಿಷ್ ಶಾಲೆಗಳು ಬೆಳೀತಾ ಇದೆ. ಕನ್ನಡಿಗರು ಇಂಗ್ಲಿಷ್ ಕಲಿಬೇಕು, ಇಂಗ್ಲಿಷು ಕಲಿಬಾರದು ಅಂತ ಯಾರೂ ಹೇಳೋದಿಲ್ಲ. ಆದರೆ ಕಲಿಸುವ ವಿಧಾನ ತುಂಬ ಏಕಮುಖವಾಗಿರುವಂಥದ್ದು. ಅಂದರೆ ಇಂಗ್ಲಿಷ್ ಶಾಲೆಗಳಿಗೆ 1 ಲಕ್ಷ ಶುಲ್ಕ ತಗೊಳ್ಳೋದು, 2 ಲಕ್ಷ ಶುಲ್ಕ ತಗೊಳ್ಳೋದು, ಮಕ್ಕಳನ್ನು ತುಂಬ ಒತ್ತಡದಲ್ಲಿಡುವಂಥದ್ದು, ಅವರ ಸಹಜತೆಯನ್ನು ನಾಶ ಮಾಡುವಂಥದ್ದು, ಒಂದು ರೀತಿಯ ಒತ್ತಡದಲ್ಲಿ ಮಕ್ಕಳನ್ನು ಬೆಳೆಸ್ತಾ ಹೋಗುವಂಥದ್ದು. ಇದರಿಂದ ಮಕ್ಕಳು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕುಗ್ಗುತ್ತಾ ಹೋಗ್ತಾರೆ. ಮತ್ತು ಅವರು ಒಂದು ಸಮಾಜದ ನಡುವಿನ, ಪರಿಸರದ ನಡುವಿನ, ಕುಟುಂಬದ ನಡುವಿನ ಸಂಪರ್ಕವನ್ನು ಕಳ್ಕೊಳ್ತಾ ಹೋಗ್ತಾರೆ. ಇದು ನಮ್ಮ ಅಧ್ಯಯನದಲ್ಲಿ ಮತ್ತು ವಿಸ್ತಾರವಾಗಿ ಇಂಗ್ಲಿಷ್ ಶಾಲೆಗಳನ್ನು ಅಧ್ಯಯನ ಮಾಡಿದವರು ಕೊಡುವಂಥ ಒಂದು ವರದಿ ಇದು. ಇದು ನಮ್ಮ ಬಹಳ ದೊಡ್ಡ ಸಮಸ್ಯೆ. ಇದು ಅಂದರೆ ಇಂಗ್ಲಿಷ್ ಶಾಲೆಗಳು ಬಲಗೊಳ್ತಾ ಇರುವಂಥದ್ದು, ಇಂಗ್ಲಿಷ್ ಶಾಲೆಗಳು ಬಲಗೊಂಡು ಅವು ಸ್ವಾಯತ್ತತೆಯನ್ನು ಪಡ್ಕೊಳ್ತಾ ಇರುವಂಥದ್ದು, ಆ ಸ್ವಾಯತ್ತತೆಯನ್ನು ಪಡೆದುಕೊಂಡು ಕನ್ನಡದ ಮೇಲೆ ಸವಾರಿ ಮಾಡ್ತಾ ಇರುವಂಥದ್ದು, ಇದು ಈಗಿನ ಬಹಳ ದೊಡ್ಡ ಸಮಸ್ಯೆ. ಮತ್ತು ಇದನ್ನು ಸಾಮಾಜಿಕೀಕರಣಗೊಳಿಸಿರುವಂಥದ್ದು, ಈ ಸಾಮಾಜಿಕೀಕರಣಗೊಳಿಸೋದು ಅಂತಂದರೆ ಎಲ್ಲರೂ ಇದೇ ಶಾಲೆಗೆ ಬಂದರೆ ಮಾತ್ರ ನಿಮಗೆ ಭವಿಷ್ಯ ಇದೆ, ಈ ಶಾಲೆಯಲ್ಲಿ ಕಲಿತ್ರೆ ಮಾತ್ರ ನೀವು ಜಾಣರಾಗಲಿಕ್ಕೆ ಸಾಧ್ಯ ಇದೆ, ಬುದ್ಧಿವಂತರಾಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಒಂದು ಮಾನಸಿಕ ವಾತಾವರಣವನ್ನು ಸೃಷ್ಟಿ ಮಾಡುವಂಥದ್ದು, ಇದು ಈ ಸಂದರ್ಭದ ಬಹಳ ದೊಡ್ಡ ಸಮಸ್ಯೆ. ಇದು ಮತ್ತು ಜಾಗತೀಕರಣದ ನಂತರ ನಾವೇನ್ ಮಾಡಿದ್ದೇವೆ ಅಂತಂದ್ರೆ, ಅನೇಕ ವಿದೇಶಿ ಕಂಪನಿಗಳಿಗೆ ಇಲ್ಲಿ ಸ್ಥಾನ ಕೊಟ್ಟಿದ್ದೇವೆ.
1: ಹೌದು,
0: ಆ ಎಲ್ಲಾ ವಿದೇಶಿ ಕಂಪನಿಗಳಿಗೆ ಉದ್ಯೋಗಕ್ಕೆ ಬೇಕಾದ ಒಂದು ಶೈಕ್ಷಣಿಕ ವಾತಾವರಣವನ್ನ ನಾವು ಶಾಲೆ ಕಾಲೇಜುಗಳಲ್ಲಿ ರೂಪಿಸ್ತಾ ಇದ್ದೀವಿ. ಇದು ನಮ್ಮ ಸಮಸ್ಯೆ. ಬಟ್ ಪರಿಸರವನ್ನು ಸಂರಕ್ಷಣೆ ಮಾಡಿಕೊಳ್ಳೋದು ಹೇಗೆ, ಒಂದು ಸಮಾಜವನ್ನು ಸಂರಕ್ಷಣೆ ಮಾಡಿಕೊಳ್ಳೋದು ಹೇಗೆ, ಒಂದು ಕುಟುಂಬದಲ್ಲಿ ಮಾನವೀಯ ಮೌಲ್ಯಗಳ ಜೊತೆಗೆ ಬದುಕುವಂಥದ್ದು ಹೇಗೆ, ಉತ್ತಮ ನಾಗರಿಕರಾಗುವಂಥದ್ದು ಹೇಗೆ, ಒಂದು ಹೊಸ ಸಮಾಜವನ್ನು ನಿರ್ಮಾಣ ಮಾಡುವಂಥದ್ದು ಹೇಗೆ ಅನ್ನುವಂಥ ಒಂದು ಶೈಕ್ಷಣಿಕ ವಾತಾವರಣವನ್ನು ನಾವು ಸೃಷ್ಟಿ ಮಾಡದೇ ಇರುವಂಥದ್ದು ಬಹಳ ದೊಡ್ಡ ಸಮಸ್ಯೆ. ಹೀಗಾಗಿ ಕನ್ನಡ ಭಾಷೆ ಈ ಎಲ್ಲ ಕಾರಣಕ್ಕಾಗಿ ಏನಾಗ್ತಾ ಇದೆ ಅಂದರೆ ಅದು ಸಮಸ್ಯೆಯನ್ನು ಎದುರಿಸ್ತಾ ಇರುವಂಥದ್ದು. ಈ ಕುರಿತು ನಾವು ಗಂಭೀರವಾಗಿ ಯೋಚನೆ ಮಾಡುವುದರ ಮೂಲಕ ಕನ್ನಡ ಭಾಷೆಯನ್ನು ನಾವು ಬೇರೆ ರೀತಿಯಲ್ಲಿ ರೂಪಿಸಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ. ಮತ್ತು ನಮ್ಮದಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ಭಾಷೆ ಅಂದರೆ ಮಾಧ್ಯಮ ಅಂತ ತಿಳ್ಕೊಂಡಿದ್ದೇವೆ ನಾವು. ಮಾಧ್ಯಮ ಮಾತ್ರ ಅಲ್ಲ ಅದು, ಭಾಷೆ ಅಂದರೆ ಒಂದು ಜನಾಂಗ, ಭಾಷೆ ಅಂದರೆ ಒಂದು ಭೌಗೋಳಿಕ ಪರಿಸರ, ಒಂದು ಭಾಷೆ ಅಂದರೆ ಸಂಪನ್ಮೂಲ, ಒಂದು ಭಾಷೆ ಅಂದರೆ ಸಂಸ್ಕೃತಿ, ಒಂದು ಭಾಷೆ ಅಂದರೆ ಆ ಭಾಷೆ ಸೃಷ್ಟಿ ಮಾಡಿದ ವೈವಿಧ್ಯಮಯ ಚಿಂತನೆ. ಒಂದು ಭಾಷೆಯನ್ನು ಕುರಿತು ನೀವು ಯೋಚನೆ ಮಾಡ್ತೀರಿ ಅಂದರೆ ಈ ಎಲ್ಲ ಅಂಶಗಳನ್ನು ಕುರಿತು ನೀವು ಯೋಚನೆ ಮಾಡ್ತಾ ಇರ್ತೀರಿ. ನಮ್ಮ ಸಮಸ್ಯೆ ಏನಿದೆ ಅಂದರೆ ಭಾಷೆ ಕೇವಲ ಮಾಧ್ಯಮ ಅನ್ಕೊಂಡು ಅದನ್ನ ಮಾಧ್ಯಮ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ. ಆದ್ರೆ ಭಾಷೆಯ ಒಳಗಡೆ ಇರುವಂತ ಈ ಜನಾಂಗ, ಈ ಭೌಗೋಳಿಕ ಪರಿಸರ, ಈ ಸಂಪನ್ಮೂಲ, ಈ ಸಂಸ್ಕೃತಿಯನ್ನ ನಾವು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ.
1: ಹೌದು,
0: ಒಂದು ಮಾಧ್ಯಮ ಮಾಡುವುದರ ಜೊತೆಗೆ ಈ ಎಲ್ಲಾ ಅಂಶಗಳನ್ನು
2: ನಿಕ್ಲಕ್ಕೆ ನಂದುಲ್ಲರು ರೇಡಿಯೋ ನಿನಾದ 90.4 FM.

0: ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ನಲ್ಮೆಯ ಕೇಳುಗರಿಗೆ ಆತ್ಮೀಯ ನಮಸ್ಕಾರಗಳು. ನೀವು ಕೇಳ್ತಾ ಇದ್ದೀರಾ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಾನು ವಿ ಕೆ ಕಡಬ ನಿಮ್ಮೊಂದಿಗೆ. ಕೇಳುಗರೆ, ಸಕಲ ಜೀವರಾಶಿಯನ್ನು ಹೊತ್ತಿರುವ ಭೂಮಿಯು ಸಸ್ಯಗಳಿಗೆ ಆಧಾರ ಕೊಡುವುದರ ಜೊತೆಗೆ ಅವುಗಳ ಬೆಳವಣಿಗೆಗೆ ಅವಶ್ಯಕವಿರುವಂತಹ ನೀರು ಮತ್ತು ಎಲ್ಲ ರೀತಿಯಾದಂತಹ ಪೋಷಕಾಂಶಗಳನ್ನು ನೀಡುವಲ್ಲಿ ಮಣ್ಣಿನ ಪಾತ್ರ ಮಹತ್ವದ್ದು. ಮಣ್ಣಿನ ವೈಜ್ಞಾನಿಕ ಪರೀಕ್ಷೆಯಿಂದ ಅದರ ಗುಣಧರ್ಮಗಳನ್ನು ತಿಳಿದುಕೊಳ್ಳೋದಕ್ಕೆ ನಮಗೆ ಬಹಳ ಸಹಾಯಕ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮೊಂದಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಇಲ್ಲಿನ ರಸಾಯನಶಾಸ್ತ್ರ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಣ್ಣು ಪರೀಕ್ಷಾ ಕೇಂದ್ರದ ಮಣ್ಣು ಪರೀಕ್ಷಕರಾಗಿರುವ ರಂಜಿತ್ ಅವರ ಜೊತೆಗೆ ನಾವು ಮಾತನಾಡಲಿದ್ದೇವೆ. ಅವರು ಇವತ್ತು ನಮಗೆ ಮಣ್ಣು ಪರೀಕ್ಷೆಯ ಅಗತ್ಯ ಜೊತೆಗೆ ನೀರಿನ ಪರೀಕ್ಷೆಯ ಕುರಿತಾಗಿ ಅನೇಕ ಮಾಹಿತಿಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕಿದ್ದಾರೆ. ರಂಜಿತ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ಧನ್ಯವಾದಗಳು ಸರ್.
0: ನಮ್ಮ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಇಲ್ಲಿನ ರಸಾಯನಶಾಸ್ತ್ರ ವಿಭಾಗದಲ್ಲಿ ಮಣ್ಣು ಪರೀಕ್ಷಾ ಕೇಂದ್ರ ಕಾರ್ಯನಿರ್ವಹಿಸ್ತಾ ಇದೆ. ಈ ಮಣ್ಣು ಪರೀಕ್ಷಾ ಕೇಂದ್ರದ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿ ಕೊಡಬಹುದಾ?
1: ಸರ್, ಮಣ್ಣು ಪರೀಕ್ಷಾ ಕೇಂದ್ರ ಪೂಜ್ಯ ಕಾವಂದರವರ ಒಂದು ಆಶೀರ್ವಾದದೊಂದಿಗೆ 2017 ಉದ್ಘಾಟನೆಗೊಂಡು ಆರಂಭಗೊಂಡಿದೆ. ಶ್ರೀ ಹರ್ಷೇಂದ್ರ ಕುಮಾರ್ ಸರ್ ಅವರ ಒಂದು ನಿರ್ದೇಶನದಂತೆ ನಮ್ಮ ರಸಾಯನಶಾಸ್ತ್ರ ವಿಭಾಗದಿಂದ ಕಾರ್ಯನಿರ್ವಹಿಸ್ತಾ ಇದೆ ಮಣ್ಣು ಪರೀಕ್ಷಾ ಕೇಂದ್ರ.
0: ಈಗ ಕೃಷಿಕರು ಅಥವಾ ಯಾರೇ ಆಗಲಿ ಈ ಮಣ್ಣು ಪರೀಕ್ಷೆಯನ್ನು ಯಾಕೆ ಮಾಡಬೇಕು ಅಂತ ಹೇಳ್ತೀರಾ?
1: ಮಣ್ಣು ಪರೀಕ್ಷೆನ ಯಾಕೆ ಮಾಡಬೇಕು ಅಂತ ಹೇಳಿದರೆ ಸರ್, ಮಣ್ಣಿನಲ್ಲಿ ಜೀವ ಸತ್ವ ಇದೆ. ಮಣ್ಣು ಪರೀಕ್ಷೆ ಅಂತ ಹೇಳಿದರೆ ಮಣ್ಣಿನಲ್ಲಿ ಭೌತಿಕ ಅಥವಾ ರಾಸಾಯನಿಕ ಜೈವಿಕ ಗುಣಧರ್ಮಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ನಾವು ವಿಶ್ಲೇಷಣೆ ಮಾಡಿ ಅದರ ಆರೋಗ್ಯವನ್ನು ತಿಳ್ಕೊಳ್ಳುವಂಥದ್ದು. ಅದನ್ನು ನಾವು ಪರೀಕ್ಷೆ ಮಾಡಿದಾಗ ಅದರಲ್ಲಿ ಬೇರೆ ಬೇರೆ ಪೋಷಕಾಂಶಗಳಿರ್ತವೆ. ಅಂದರೆ ಮೇಜರ್ ನ್ಯೂಟ್ರಿಯೆಂಟ್ಗಳು ಅಂತ ಹೇಳಿದರೆ ಮುಖ್ಯ ಪೋಷಕಾಂಶಗಳು ಅಂತ ಹೇಳಿ ನೈಟ್ರೋಜನ್ ಇದ್ದೇವೆ, ಅಂದರೆ ಸಾರಜನಕ, ರಂಜಕ, ಪೊಟ್ಯಾಸಿಯಮ್, ಈ ಥರದ ಪೋಷಕಾಂಶಗಳು ನಮಗೆ ಯಾವ ಪ್ರಮಾಣದಲ್ಲಿ ಆ ಮಣ್ಣಿನಲ್ಲಿ ಇದೆ ಅನ್ನುವಂಥದ್ದನ್ನು ನಮಗೆ ತಿಳ್ಕೊಬಹುದು.
0: ಈಗ ಮಣ್ಣು ಪರೀಕ್ಷೆಯಿಂದ ಯಾವ ರೀತಿಯಾದಂಥ ಲಾಭಗಳಾಗುತ್ತೆ ನಮ್ಮ ಕೃಷಿಕರಿಗೆ?
1: ಲಾಭಗಳು ಅಂತ ಹೇಳಿದ್ರೆ ಸರ್, ಈಗ ಬೆಳೆಯಲ್ಲಿ ನಾವು ಒಂದು ಒಳ್ಳೆಯ ಇಳುವರಿಯನ್ನು ಪಡಿಬೇಕು ಅಂತ ಹೇಳಿದ್ರೆ ಆ ಮಣ್ಣನ್ನು ಪರೀಕ್ಷೆ ಮಾಡಿದಾಗ ಅದರಲ್ಲಿ ಪೋಷಕಾಂಶಗಳ ಪ್ರಮಾಣ ನಮಗೆ ಗೊತ್ತಾಗ್ತದೆ. ಹಾಗೆ ರಸಸಾರ ಅನ್ನುವಂಥದ್ದಿದೆ, ಅಂದರೆ ರಸಸಾರ ಅನ್ನುವಂಥದ್ದು ನೀವೀಗ ಒಂದು ರಕ್ತ ಪರೀಕ್ಷೆಯನ್ನು ಮಾಡಿದರೆ ಆ ರಕ್ತದಲ್ಲಿ ರಸಸಾರ ಇರ್ತದೆ, ನೀವು ಗಮನಿಸಿರ್ಬೋದು ರಿಪೋರ್ಟ್ ನೋಡಿದಾಗ. ಹಾಗೆ ನಮ್ಮ ದೇಹದಲ್ಲಿ ಮಾತ್ರ ಅಲ್ಲ, ಬೇರೆ ನೀರಿನಲ್ಲಿ ಕೂಡ ರಸಸಾರ ಅನ್ನುವಂಥದ್ದು ಇದೆ, ಮಣ್ಣಿನಲ್ಲಿ ಕೂಡ ಇದೆ. ರಸಸಾರ ಅಂತ ಹೇಳಿದರೆ ಅದು ಹುಳಿ ಇದೆಯಾ ಅಥವಾ ಕ್ಷಾರ ಗುಣವನ್ನು ಹೊಂದಿದೆಯಾ ಅಂತ ಹೇಳುವಂಥದ್ದನ್ನು ನಾವು ತಿಳ್ಕೊಳ್ಳುವಂಥದ್ದು.
0: ಹೌದು,
1: ಈಗ ಮಣ್ಣು ಒಂದು ವೇಳೆ ಹುಳಿ ಇದೆ ಅಂತ ಹೇಳಿ ಇಟ್ಕೊಳ್ಳಿ, ಆಗ ಕೃಷಿ ಒಂದು ಮಣ್ಣಿಗೆ ಸಂಬಂಧಪಟ್ಟ ಹಾಗೆ ನಾವು ಯಾವ ಕೃಷಿಯನ್ನು ನಾವು ಬೆಳಿಬಹುದು ಅನ್ನುವಂಥದ್ದನ್ನು ನಿರ್ಧರಿಸಬಹುದು. ಹಾಗೆ ಕ್ಷಾರವಾಗಿದ್ದರೆ ನಾವು ಆ ಮಣ್ಣಿಗೆ ಸಂಬಂಧಪಟ್ಟ ಹಾಗೆ ಯಾವ ಕೃಷಿಯನ್ನು ಬೆಳಿಬಹುದು ಅನ್ನುವಂಥ ಒಂದು ನಿರ್ಧಾರ ಮಾಡಬಹುದು.
0: ಈಗ ತುಂಬಾ ಕೃಷಿಕರು ಏನಂತ ಹೇಳಿದ್ರೆ ಯಾವುದೇ ಒಂದು ಕೃಷಿ ಮಾಡುವಾಗ ನಮಗೆ ಸರಿಯಾದ ಫಸಲು ಬರಲಿಲ್ಲ ಅಥವಾ ನಿರೀಕ್ಷಿತ ಮಟ್ಟದಲ್ಲಿ ನಮಗೆ ಆದಾಯ ಬರಲಿಲ್ಲ ಅನ್ನುವಂಥದ್ದನ್ನ ತುಂಬಾ ಕೃಷಿಕರು ಹೇಳ್ತಾ ಇದ್ದಾರೆ. ಬಹುಶಃ ಅಂಥವರಿಗೆ ಈ ಮಣ್ಣಿನ ಪರೀಕ್ಷೆ ಬಹಳ ಅಗತ್ಯ ಅಂತ ಅನಿಸುತ್ತೆ. ಸರಿ, ಈಗ ಮಣ್ಣು ಪರೀಕ್ಷಾ ಕೇಂದ್ರದಲ್ಲಿ ಮಣ್ಣಿನ ಪರೀಕ್ಷೆಯನ್ನು ಮಾಡಬೇಕು ಅಂತ ಜನ ಇಚ್ಛೆ ಪಡ್ತಾರೆ. ಈಗ ಈ ಮಣ್ಣಿನ ಮಾದರಿಯನ್ನು ಸಂಗ್ರಹ ಮಾಡೋದು ಹೇಗೆ, ಅದಕ್ಕೆ ಯಾವ ರೀತಿಯ ಏನಾದರೂ ವಿಧಾನಗಳಿದೆಯಾ?
1: ನಾವು ಮಣ್ಣು ಪರೀಕ್ಷೆ ಮಾಡಬೇಕು ಅಂತ ಹೇಳಿದರೆ ಅದರ ಮಾದರಿ ತೆಗೆಯುವಂಥದ್ರಲ್ಲೇ ಒಂದು ದೊಡ್ಡ ವಿಷಯ ಇರುವಂಥದ್ದು ಸರ್. ಅಂದರೆ ನಾವು ಸುಮ್ಮನೆ ಒಂದು 1/2 kg ಅಥವಾ 1/4 kg ಮಣ್ಣನ್ನು ತಂದು ಲ್ಯಾಬ್ಗೆ ಕೊಟ್ಟು ಟೆಸ್ಟ್ ಮಾಡಿ ಕೊಡಿ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ. ಒಂದೊಂದು ಕೃಷಿಗೆ ಅದರದ್ದೇ ಆದಂತಹ ಅದರ ಬೇರು ಎಷ್ಟು ಆಳ ಹೋಗ್ತದೆ ಅದರ ಮೇಲೆ ಡಿಪೆಂಡ್ ಆಗ್ತದೆ ನಾವು ಎಷ್ಟು ಯಾವ ರೀತಿ ಮಣ್ಣು ತೆಗಿಬೇಕು ಅನ್ನುವಂಥದ್ದು. ಈಗ ನಾವು ಉದಾಹರಣೆಗೆ ಹೇಳೋದಾದರೆ ಅಡಿಕೆ ಕೃಷಿಗೆ ಈಗ 1 ಎಕರೆ ಜಾಗ ಇದೆ ಅಂತ ಹೇಳಿದರೆ ಆ ಜಾಗದಲ್ಲಿ 3-4 ಕಡೆಗಳಲ್ಲಿ ಮಣ್ಣಿನ ಮಾದರಿಯನ್ನು ನಾವು ತೆಗಿಬೇಕಾಗ್ತದೆ. ಒಂದು ಕಡೆ ತೆಗೆಯುವಾಗ 2 ಮರದ ನಡುವೆ ಸಮತಟ್ಟು ಜಾಗ ಇರ್ತದಲ್ಲ, ಆ ಜಾಗದಲ್ಲಿ ಒಂದು ಮೇಲ್ಮೈಯಲ್ಲಿರುವಂತಹ ಹುಲ್ಲು ಅಥವಾ ಕಸ ಕಡ್ಡಿ ಇವೆಲ್ಲವನ್ನು ತೆಗಿಬೇಕು. ತೆಗೆದು ಆ ಜಾಗದಲ್ಲಿ ನಾವು ಒಂದು ವಿ ಶೇಪ್ ಮಾದರಿ ಅಥವಾ ನಾವು ಕಂಬ ನೆಡಲಿಕ್ಕೆ ಯಾವ ಥರ ಒಂದು ಆಳ ಮಾಡ್ತೇವೋ ಅದೇ ಥರ ಆಳ ಮಾಡಬೇಕು, ಒಂದು ಒಂದೂವರೆ ಫೀಟ್ ಅಷ್ಟು. ಅದು ಯಾಕೆ ಅಷ್ಟು ಮಾಡಬೇಕು ಅಂತ ಹೇಳಿದರೆ ಅದರ ಬೇರು ಅಷ್ಟು ಆಳ ಹೋಗ್ತದೆ.
0: ಹೌದು,
1: ಆ ಒಂದು ಅಡಿಕೆ ಮರದ್ದು ಅಷ್ಟು ಆಳ ಮಾಡಿ ಅಲ್ಲಿರುವಂತಹ ಎಲ್ಲ ಮಣ್ಣನ್ನು ತೆಗೆದು ಹೊರಗೆ ಹಾಕಬೇಕು. ನಂತರ ಅದರ ಒಂದು ಪಾರ್ಶ್ವದಿಂದ ಮೇಲಿನಿಂದ ತಳ್ಳದವರೆಗೆ ಎಲ್ಲ ಮಣ್ಣನ್ನು ಕೆರೆಸಿ ತೆಗಿಬೇಕು, ಅಥವಾ ಒಂದು ಸ್ಲೈಸ್ ಮಾದರಿಯ ಮಣ್ಣನ್ನು ತೆಗೆದ್ರು ಆಗ್ತದೆ. ಅಂದರೆ ಆ ಮೇಲ್ಪದರ ಇರುತ್ತೆ, ಅಲ್ಲಿ ಮಧ್ಯಪದರ ಇರುತ್ತದೆ, ತಳಪದರ ಇರುತ್ತದೆ, ಈ ಎಲ್ಲ ಪದರದ ಮಣ್ಣು ಕೂಡ ಬರಬೇಕು. ಇದೇ ರೀತಿ ಮೂರು ನಾಲ್ಕು ಕಡೆಗಳಲ್ಲಿ ಮಾಡಬೇಕು. ಮಾಡಿ ಎಲ್ಲ ಮಣ್ಣನ್ನು ಒಂದು ಮಿಶ್ರಣ ಮಾಡಿ ಒಂದು ಕ್ಲೀನ್ ಆಗಿರುವಂತಹ ಪ್ಲಾಸ್ಟಿಕ್ ಚಾದರದ ಮೇಲೆ ಹಾಕಬೇಕು, ಅಥವಾ ಒಂದು ಪೇಪರ್ಗಳ ಇದರ ಮೇಲೆ ಕೂಡ ಹಾಕಿದರೂ ಆಗ್ಬೋದು. ಹಾಕಿ ಅದನ್ನು ಮಿಕ್ಸ್ ಮಾಡಬೇಕು. ಸರಿಯಾದ ಮಿಕ್ಸ್ ಮಾಡಿದ ಮೇಲೆ ಅದರಲ್ಲಿ ಒಂದು ನಾಲ್ಕು ಭಾಗಗಳನ್ನು ಮಾಡಬೇಕು. ಆ ನಾಲ್ಕು ಭಾಗಗಳಲ್ಲಿ ಎರಡು ಭಾಗಗಳನ್ನು ತೆಗೆದು ಬಿಸಾಡಬೇಕಾಗ್ತದೆ. ನಂತರ ಉಳಿದ ಎರಡು ಭಾಗಗಳನ್ನು ನಾವು ತಗೋಬೇಕು. ಅದರಲ್ಲಿ ಒಂದು 200-250 ಗ್ರಾಮ್ ಬರುವವರೆಗೆ ನಾವು ಅದೇ ಸೇಮ್ ಪ್ರೊಸೀಜರನ್ನು ನಾವು ಕಂಟಿನ್ಯೂ ಮಾಡಬೇಕಾಗ್ತದೆ. ಅದರಲ್ಲಿ ಒಂದು 200-250 ಗ್ರಾಮ್ ಮಣ್ಣನ್ನು ತೆಗೆದುಕೊಂಡು ಅದನ್ನು ನಾವು ಟೆಸ್ಟ್ಗೆ ಕೊಡಬಹುದು. ಬೇರೆ ಬೇರೆ ಕೃಷಿ ಇರ್ತದೆ. ಈಗ ನಾನು ಅಡಿಕೆ ಕೃಷಿಗೆ ಹೇಳಿದೆ, ಅದೇ ಥರ ಭತ್ತ ಬೇಸಾಯ ಮಾಡುವವರಿಗೆ ಗದ್ದೆಗೆ ಅದರಲ್ಲಿ ಅದರದೇ ಆದಂತಹ ಒಂದು ಪ್ರೊಸೀಜರನ್ನು ನಾವು ಫಾಲೋ ಮಾಡಬೇಕಾಗ್ತದೆ. ಅಂದರೆ ಈಗ ಪೈರಿನ ಬೇರು ಒಂದು 10-15 ಸೆಂಟಿಮೀಟರ್ ಅಷ್ಟು ಆಳ ಹೋಗ್ತದೆ.
0: ಸರಿ,
1: ಹಾಗೆ ನಾವು ಆ ಆಳದಲ್ಲಿ ಆ ಮಣ್ಣಿನ ಮಾದರಿಯನ್ನು ನಾವು ಮಾಡಬೇಕಾಗ್ತದೆ. ಹಾಗೆ ಯಾವುದೇ ಕೃಷಿಯನ್ನು ನಾವು ಬೆಳೆದ್ರೂ ಕೂಡ ಅದರ ಬೇರು ಎಷ್ಟು ಆಳ ಹೋಗ್ತದೆ ಅನ್ನೋದರ ಮೇಲೆ ನಾವು ಸ್ಯಾಂಪ್ಲಿಂಗ್ ಮಾಡಬೇಕಾಗ್ತದೆ.
0: ಈಗ ನೀವು ಮಣ್ಣಿನ ಮಾದರಿಯನ್ನು ಸಂಗ್ರಹ ಮಾಡುವುದು ಹೇಗೆ ಎನ್ನುವುದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಈಗ ಈ ಮಣ್ಣಿನ ಮಾದರಿಯ ಜೊತೆಗೆ ಈಗ ಮಣ್ಣು ಪರೀಕ್ಷಾ ಕೇಂದ್ರಕ್ಕೆ ಬರುವವರು ಏನಾದರೂ ದಾಖಲೆಗಳನ್ನು ತರಬೇಕಾಗುತ್ತಾ?
1: ದಾಖಲೆ ಪತ್ರಗಳು ಅಂತೇನು ಅಂತ ಬೇಕಾಗಿಲ್ಲ ಸರ್. ಅಂದರೆ ಈಗ ಅವರು ಈಗ ಯಾವ ಕೃಷಿಯನ್ನು ಬೆಳೀತಾರೆ ಅನ್ನುವಂಥದ್ದು ಗೊತ್ತಾಗಬೇಕಾಗ್ತದೆ. ಯಾವ ಕೃಷಿಯನ್ನು ಬೆಳೀತಾರೆ ಅನ್ನುವಂಥದ್ದನ್ನು ನಾವು ಅವರು ಬರೆದು ಕೊಡಬೇಕು. ಮತ್ತು ಸರ್ವೆ ನಂಬರ್ ಯಾಕೆ ಬರಿಬೇಕು ಅಂತ ಹೇಳಿದರೆ, ಅವರು ಯಾವ ಜಾಗದ ಮಣ್ಣನ್ನು ತೆಗೆದುಕೊಂಡು ಬಂದು ಕೊಟ್ಟಿದ್ದಾರೆ ಅನ್ನುವಂಥದ್ದು ಅವರಿಗೆ ಆ ರಿಸಲ್ಟ್ ನಾವು ಕೊಡುವಾಗ ಅದರಲ್ಲಿ ಮೆನ್ಷನ್ ಮಾಡಿದರೆ ಅದರಲ್ಲಿ ಅವರಿಗೆ ಸರಿಯಾಗಿ ಗೊತ್ತಾಗ್ತದೆ. ಅಂದರೆ ಕೆಲವೊಬ್ಬರು ಏನು ಮಾಡ್ತಾರೆ, ಒಂದು 4-5 ಮಣ್ಣಿನ ಮಾದರಿಯನ್ನು ತಗೊಂಡು ಬಂದು ಕೊಡ್ತಾರೆ. ಆಗ ಅವರಿಗೆ ಯಾವ ಜಾಗದ ಮಣ್ಣು, ಅದು ಯಾವ ಕೃಷಿಯ ಮಣ್ಣು ಅಂತೇಳಿ ಅವರಿಗೆ ಗೊತ್ತಾಗಬೇಕು ಅಂತ ಹೇಳಿದರೆ ಒಂದು ವಿಷಯ ಮಾಹಿತಿಯನ್ನು ಅವರದ್ರಲ್ಲಿ ಬರೆದು ಕೊಟ್ಟರೆ ಒಳ್ಳೇದಾಗ್ತದೆ.
0: ಈಗ ಈ ಮಣ್ಣು ಪರೀಕ್ಷೆ ಮಾಡುವುದರಿಂದ ಅಥವಾ ಮಣ್ಣು ಪರೀಕ್ಷೆ ಮಾಡಿದರೆ ಸರ್ಕಾರದ ಸವಲತ್ತುಗಳನ್ನು ಪಡೆಯೋದಕ್ಕೆ ಏನಾದರೂ ಅನುಕೂಲ ಆಗ್ತದ?
1: ಅನುಕೂಲ ಇದೆ ಸರ್. ಈಗ ತೋಟಗಾರಿಕೆ ಮತ್ತು ಕೃಷಿ ಕೇಂದ್ರದಲ್ಲಿ ಅಲ್ಲಿ ಮಣ್ಣು ಪರೀಕ್ಷೆಯನ್ನು ಮಾಡಿ ಅದರ ಒಂದು ವರದಿಯನ್ನು ಕೆಲವೊಂದು ದಾಖಲೆಗಳ ಜೊತೆಗೆ ಕೊಟ್ಟರೆ ಅಲ್ಲಿ ಹೊಸದಾಗಿ ಜಾಗ ಮಾಡಿದವರಿಗೆ ಅಥವಾ ಮೊದಲೇ ಕೃಷಿ ಮಾಡ್ತಾ ಇರುವವರಿಗೂ ಕೂಡ ಪೈಪ್ ಲೈನ್ ಏನಾದರೂ ಮಾಡಬೇಕು ಅಂತ ಹೇಳಿದರೆ ಅಲ್ಲಿ ಅದಕ್ಕೆ ಸಬ್ಸಿಡಿ ಕೊಡ್ತಾರೆ. ಸುಮಾರು 70% ಅಷ್ಟು ಕೂಡ ಸಬ್ಸಿಡಿಯನ್ನು ಕೊಡ್ತಾರೆ.
0: ಉಜಿರೆ SDM ಕಾಲೇಜಿನಲ್ಲಿರುವಂತಹ ಮಣ್ಣು ಪರೀಕ್ಷಾ ಕೇಂದ್ರದಲ್ಲಿ ಈ ಮಣ್ಣಿನ ಮಾದರಿಗಳನ್ನು ಪರೀಕ್ಷೆ ಮಾಡಿದರೆ ಅದಕ್ಕೆ ತಗಲುವಂತಹ ಶುಲ್ಕದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡುವುದಾದ್ರೆ,
1: ಮಣ್ಣಿನ ಪರೀಕ್ಷೆಗೆ ಅಂತೇಳಿ ಅಂದ್ರೆ ಒಂದು 118 ರೂಪಾಯಿ ಅಷ್ಟು ನಾವು ಚಾರ್ಜ್ ಮಾಡ್ತೇವೆ. ಅದು ಕಡಿಮೆ ದರ. ಪ್ರತಿ ಮಾದರಿ ಒಂದು ಮಾದರಿಗೆ ಒಂದು 59 ರೂಪಾಯಿ ಅಷ್ಟೇ ವೆಚ್ಚ ತಗೊಳ್ತದೆ. ಮತ್ತೆ ನೀರಿನ ಮಾದರಿಗೆ ನಾವು 59 ರೂಪಾಯಿಯನ್ನು ಮಾತ್ರ ತಗೊಳ್ತೇವೆ ಅಷ್ಟೇ.
0: ಈಗ ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ದೇವೆ, ನಮ್ಮ ದಿನನಿತ್ಯ ಸಾಕಷ್ಟು ಈ ಬೆಳೆಗಳಿಗೆ ರಾಸಾಯನಿಕಗಳನ್ನು ಸಿಂಪಡಣೆ ಮಾಡ್ತಾರೆ, ಅಥವಾ ಬೇರೆ ಬೇರೆ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಗಳಿಗೆ ಮರಗಳನ್ನು ತೆರವು ಮಾಡುವಂತಹ ಕಾರ್ಯಗಳೆಲ್ಲ ಆಗ್ತದೆ. ಮಣ್ಣಿನ ಒಂದು ಸಂರಕ್ಷಣೆಯನ್ನು ಮಾಡುವಲ್ಲಿ ಜನಸಾಮಾನ್ಯರಾದ ನಮ್ಮ ಒಂದು ಪಾತ್ರ ಕೂಡ ಮಹತ್ವ ಇರ್ತದೆ. ಈ ಹಿನ್ನೆಲೆಯಲ್ಲಿ ನಾವು ಮಣ್ಣಿನ ಆರೋಗ್ಯವನ್ನು ಹಾಳಾಗದ ಹಾಗೆ ನಾವು ಹೇಗೆ ಕಾಪಾಡಬೇಕು, ಮತ್ತು ಯಾವ ಯಾವ ವಿಚಾರಗಳಿಗೆ ಈ ಮಣ್ಣು ಹಾಳಾಗುತ್ತೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ.
1: ಹೌದು ಸರ್. ಈಗ ಅದೇ ಮಣ್ಣು ಹಾಳಾಗೋದಕ್ಕೆ ಮುಖ್ಯ ಒಂದು ಕಾರಣವೇ ಮಣ್ಣಿನ ಸವಕಳಿ. ಅಂದರೆ ನಾವು ತುಂಬ ಜನರು ಮರಗಳನ್ನ ಕಡಿತಾರೆ, ಮತ್ತೆ ಮರ ಬೆಳೆಸೋದ್ರ ಬಗ್ಗೆ ಒಂದು ಆಲೋಚನೆ ಮಾಡೋದಿಲ್ಲ. ಆಗ ಮರದ ಬೇರುಗಳೆಲ್ಲ ಕೂಡ ಕಿತ್ತು ಹೋಗ್ತದೆ. ಆಗ ಏನಾಗ್ತದೆ ಅಂತ ಹೇಳಿದ್ರೆ ಮಣ್ಣಿನ ಸವಕಳಿ ಉಂಟಾಗ್ತದೆ. ಅತಿಯಾದ ಮಳೆ ಬಂದು ಪ್ರವಾಹ ಬರೋದ್ರಿಂದ ಕೂಡ ಒಂದು ಮಣ್ಣಿನ ಸವಕಳಿ ಆಗ್ತದೆ. ಹಾಗೆ ನಾವು ಮಣ್ಣು ಉಳಿಬೇಕಂತ ಹೇಳಿದ್ರೆ ನಾವು ಒಂದೇ ಏಕದಳ ಧಾನ್ಯಗಳ ಒಂದು ಕೃಷಿಯನ್ನ ಮಾಡಿದಾಗ ನಿರಂತರ ಬೆಳೆಯೋದ್ರಿಂದ ಕೂಡ ಮಣ್ಣಿನ ಆರೋಗ್ಯ ಒಂದು ಕಡಿಮೆ ಆಗ್ತದೆ. ನಾವು ಒಂದು ಬಾರಿ ಏಕದಳದ ಒಂದು ಕೃಷಿಯನ್ನ ಮಾಡಿದ್ರೆ ಇನ್ನೊಂದು ಬಾರಿ ದ್ವಿದಳದ ಧಾನ್ಯದ ಒಂದು ಕೃಷಿಯನ್ನ ಮಾಡಿದಾಗ ಅಲ್ಲಿ ಮಣ್ಣಿನ ಫಲವತ್ತತೆ ಕೂಡ ಹೆಚ್ಚಾಗ್ತದೆ. ಹಾಗೆ ಮತ್ತೆ ಜೈವಿಕ ಗೊಬ್ಬರಗಳನ್ನ ನಾವು ಬಳಸಿದರೆ ಕೂಡ ಅದರಲ್ಲಿ ಮಣ್ಣಿನ ಒಂದು ಆರೋಗ್ಯವನ್ನು ನಾವು ಕಾಪಾಡ್ಕೋಬಹುದು. ನಾವು ಅವಶ್ಯಕತೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡೋದ್ರಿಂದ, ಹಾಗೆ ಕೀಟನಾಶಕಗಳನ್ನು ಕೂಡ ಬಳಸೋದ್ರಿಂದ ಮಣ್ಣಿನ ಒಂದು ಆರೋಗ್ಯ ಹಾಳಾಗ್ತದೆ. ಮತ್ತು ಬೆಳೆಗಳಿಗೆ ಅವಶ್ಯಕತೆಗಿಂತ ಹೆಚ್ಚಿನ ರೀತಿಯಲ್ಲಿ ನೀರನ್ನು ಒದಗಿಸೋದು ಕೂಡ ಒಂದು ಮಣ್ಣಿನ ಆರೋಗ್ಯ ಹಾಳಾಗೋದಕ್ಕೆ ಕಾರಣ ಆಗ್ತದೆ. ನಾವು ಎಷ್ಟು ನೀರಿನ ಅಂಶ ಬೇಕಾಗ್ತದೆ ಆ ಮಣ್ಣಿಗೆ ಅಥವಾ ನಾವು ಬೆಳೆಯುವಂತಹ ಕೃಷಿಗೆ, ಅಷ್ಟು ನೀರನ್ನು ಮಾತ್ರ ನಾವು ಪೂರೈಸಬೇಕು. ಸಾವಯವ ಪದಾರ್ಥಗಳಾಗಿರುವಂತಹ ಒಂದು ಕೃಷಿ ತ್ಯಾಜ್ಯ ವಸ್ತುಗಳಿಂದ ಯಾವ ಹಾಗೂ ಪ್ರಾಣಿಜನ್ಯ ವಸ್ತುಗಳಿಂದ ದೊರಕುವಂತಹ ತಿಪ್ಪೆ ಗೊಬ್ಬರ ಇರಬಹುದು, ಎರೆಹುಳ ಗೊಬ್ಬರ, ಕುರಿ ಗೊಬ್ಬರ, ಹೀಗೆ ಮುಂತಾದ ಸಾವಯವ ವಸ್ತುಗಳ ನಿರ್ಲಕ್ಷ್ಯತೆಯಿಂದ ಮಣ್ಣಿನ ಆರೋಗ್ಯದ ಗುಣಮಟ್ಟ ಕಡಿಮೆ ಆಗೋದಕ್ಕೆ ಬೆಳೆಗಳ ಇಳುವರಿಯಲ್ಲಿ ಕೂಡ ಕುಂಠಿತವಾಗ್ತಾ ಇದೆ. ಹಾಗೆ ನಾವು ಎಷ್ಟು ಆಗ್ತದೆ ಅಷ್ಟು ಜೈವಿಕ ಒಂದು ಗೊಬ್ಬರವನ್ನು ನಾವು ಬಳಸುವಂತಹದ್ದು ಒಳ್ಳೆಯದು.
0: ಈಗ ಈ ಕಾರ್ಯಕ್ರಮವನ್ನು ಕೇಳಿ ಅಥವಾ ಈ ಮಾಹಿತಿಯನ್ನು ಕೇಳಿ ಮಣ್ಣು ಪರೀಕ್ಷಾ ಕೇಂದ್ರಕ್ಕೆ ಬಂದು ಮಣ್ಣಿನ ಮಾದರಿಗಳನ್ನು ಪರೀಕ್ಷೆ ಮಾಡಬೇಕು ಅಂತ ಅನಿಸಿದವರಿಗೆ ಅಥವಾ ಈ ಮಣ್ಣು ಪರೀಕ್ಷೆ ಮಾಡಬೇಕು ಅಂತ ಒಂದು ಆಸಕ್ತಿ ಇರುವವರಿಗೆ ನಿಮ್ಮನ್ನು ಯಾವ ರೀತಿ ಸಂಪರ್ಕ ಮಾಡಬೇಕು?
1: ನಮ್ಮನ್ನು ದೂರವಾಣಿ ಮುಖಾಂತರ ಸಂಪರ್ಕ ಮಾಡಬಹುದು ಸರ್. ನನ್ನ ಮೊಬೈಲ್ ನಂಬರ್ ನಾನು ಕೊಡ್ತೇನೆ, 9731940886. ಈ ನಂಬರ್ಗೆ ಕರೆ ಮಾಡಿದರೆ ನಾವು ಅವರಿಗೆ ಅದರ ಮಣ್ಣಿನ ಪರೀಕ್ಷೆ ಮಾಡಬೇಕಾದ ಅಂದರೆ ಅದರ ಮಾದರಿ ತೆಗಿಬೇಕಂತ ಹೇಳಿದರು ಕೂಡ ಅದಕ್ಕೆ ಮಾಹಿತಿಯನ್ನು ಕೊಡ್ತೇವೆ. ಒಂದು ವೇಳೆ ಕರೆ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಬಂದು ಕೇಳ್ತೇವೆ, ನೋಡ್ತೇವೆ ಲ್ಯಾಬೊರೇಟರಿಯನ್ನು ಅಂತ ಹೇಳಿದರೆ ಅವರಿಗೆ ಬಂದು ಕೂಡ ಮಾತಾಡಬಹುದು, ಮಾಹಿತಿಯನ್ನು ಪಡ್ಕೋಬಹುದು. ನಮ್ಮ ಮಣ್ಣು ಪರೀಕ್ಷಾ ಕೇಂದ್ರ ಎಲ್ಲಿದೆ ಅಂತ ಹೇಳಿದರೆ ಉಜ್ಜರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಒಳಗಡೆ ಕ್ಯಾಂಪಸ್ ಒಳಗಡೆ ಒಂದು ಪೋಸ್ಟ್ ಆಫೀಸ್ ಇದೆ, ಸಣ್ಣ ಪೋಸ್ಟ್ ಆಫೀಸ್, ಅದರ ಪಕ್ಕದಲ್ಲಿ ಇರುವಂತಹದ್ದು ಮಣ್ಣು ಪರೀಕ್ಷಾ ಕೇಂದ್ರ.
0: ಅತ್ಯುತ್ತಮವಾದಂತಹ ಮಾಹಿತಿಗಳನ್ನು ನೀಡಿದಿರಿ. ಮಣ್ಣಿನ ಪರೀಕ್ಷೆಯನ್ನು ಯಾಕೆ ಮಾಡಬೇಕು, ಇದರಿಂದ ಯಾವ ರೀತಿಯಾದಂತಹ ಒಂದು ಪ್ರಯೋಜನಗಳಿದೆ, ಮತ್ತೆ ಮಣ್ಣಿನ ಮಾದರಿಯನ್ನು ಸಂಗ್ರಹ ಮಾಡೋದು ಹೇಗೆ, ಹೀಗೆ ಅನೇಕ ಉಪಯುಕ್ತ ಮಾಹಿತಿಗಳನ್ನು ನಮ್ಮ ಕೆಲವರಿಗೆ ನೀಡಿದಿರಿ. ನಮ್ಮ ರೇಡಿಯೋ ನಿನಾದ ಬಳಗದಿಂದ ನಿಮಗೆ ಧನ್ಯವಾದಗಳು ಸರ್.
1: ಧನ್ಯವಾದಗಳು ಸರ್.

ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಇದು ರೇಡಿಯೋ ನಿನಾದ 90.4 FM. ಈಗ ಸಂಹಿತ ಎಸ್ ಮೈಸೂರೆ ಇವರು ಹಾಡಿರುವ ಸುಗಮ ಸಂಗೀತ ಗೀತೆಗಳನ್ನ ಕೇಳೋಣ.
1: ರಚನೆ ಲಕ್ಷ್ಮೀನಾರಾಯಣ ಭಟ್ ಎನ್ ಎಸ್, ಸಂಗೀತ ರಾಜು ಅನಂತ ಸ್ವಾಮಿ, ರಾಗ ಚಾರುಕೇಶಿ.

ಆಗಲು ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು.

ಶತ್ರುಗಳಿಗೂ ಸನ್ಮಿತ್ರನಾಗಿರಲು ಕಲಿಸು, ಹಸಿರು ಮಲೆ ಹೂವಲಿನ ಧ್ಯಾನಿಸುವುದ ಕಲಿಸು, ಜಾಣನಾಗಲು ಕಲಿಸು ಕಲಿಸು.

ಕಲಿಯಲು ಕಲಿಸು, ಅಂಜಿ ನಡೆವರ ನಡುವೆ ಧೀರನಾಗಲು ಕಲಿಸು, ಧರೆಯ ದುಷ್ಟರ ನಡುವೆ ಜಾಣನಾಗಲು ಕಲಿಸು ಕಲಿಸು.

0: ರೇಡಿಯೋ ನಿನಾದ 90.4 ಎಫ್ಎಂ, ಇದು ಜನಮನದ ನಾದ ತರಂಗ. ಇದು ರೇಡಿಯೋ ನಿನಾದ 90.4 ಎಫ್ಎಂ. ಈಗ ನಿತ್ಯ ಜೀವನದಲ್ಲಿ ಫಿಟ್ನೆಸ್ ಈ ವಿಚಾರದ ಬಗ್ಗೆ ಮಾತುಕತೆ. ಸಂಪನ್ಮೂಲ ವ್ಯಕ್ತಿಯಾಗಿ ಪಾಲ್ಗೊಳ್ಳಲಿದ್ದಾರೆ ಫಿಟ್ನೆಸ್ ಕ್ಷೇತ್ರದಲ್ಲಿ ಸಾಧನೆಗೈದ ಮಹೇಶ್ ಕುಮಾರ್ ಲೋಂಡೆ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಶರತ್ ಚಂದ್ರ ಮತ್ತು ಸಚಿನ್ ಹೆಬ್ಬಾರ್.
1: ಪ್ರಿಯ ಕೇಳುಗರೆ ನಮಸ್ಕಾರ, ನಾನು ನಿಮ್ಮ ಶರತ್ ಚಂದ್ರ. ಆರೋಗ್ಯವೇ ಸಂಪತ್ತು ಅನ್ನುವಂಥದ್ದು ಪ್ರಪಂಚದಾದ್ಯಂತ ಇರುವ ಒಂದು ಅತ್ಯುತ್ತಮವಾದ ನುಡಿ. ಇವತ್ತು ನಮ್ಮೊಂದಿಗಿದ್ದಾರೆ ಶ್ರೀಯುತ ಮಹೇಶ್ ಕುಮಾರ್ ಲೋಂಡೆ, ಡೆಪ್ಯೂಟಿ ಮ್ಯಾನೇಜರ್ ಟೊಯೋಟಾ ಕಿರ್ಲೋಸ್ಕರ್ ಬೆಂಗಳೂರು. ಇವರು ಫಿಟ್ನೆಸ್ ಕ್ಷೇತ್ರದಲ್ಲಿ ಅವರದೇ ಆದಂತಹ ಹಲವಾರು ಅಚೀವ್ಮೆಂಟ್ಸ್ ಗಳನ್ನ ಮಾಡಿದ್ದಾರೆ. ಐರನ್ ಮ್ಯಾನ್ ಸರ್ಟಿಫೈಡ್ ಕೋಚ್ ಬೈ ಐರನ್ ಮ್ಯಾನ್ ಯೂನಿವರ್ಸಿಟಿ USA, ಹಾಗೆ ಟ್ರಯಥ್ಲಾನ್ ಅಂಡ್ ಮ್ಯಾರಥಾನ್ ಕೋಚ್ ಹಾಗೆ ಕೂಡ ಕಾರ್ಯಗಳನ್ನು ನಿರ್ವಹಿಸಿದ್ದಾರೆ. ಹಲವಾರು ಅಚೀವ್ಮೆಂಟ್ಸ್ ಗಳನ್ನ ಫಿಟ್ನೆಸ್ ಕ್ಷೇತ್ರದಲ್ಲಿ ಮಾಡಿರುವ ಇವರು ಇವತ್ತು ನಮ್ಮೊಂದಿಗೆ ಫಿಟ್ನೆಸ್ ಸಂಬಂಧಪಟ್ಟ ಹಲವಾರು ವಿಚಾರಗಳನ್ನ ಚರ್ಚಿಸಲಿದ್ದಾರೆ. ಇವರೊಂದಿಗೆ ಕಾರ್ಯಕ್ರಮವನ್ನು ನಿರ್ವಹಿಸಲು ನಮ್ಮ ಆತ್ಮೀಯರಾದಂತಹ ಶ್ರೀಯುತ ಸಚಿನ್ ಹೆಬ್ಬಾರ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ನಾವು ಈ ದಿನ ಫಿಟ್ನೆಸ್ ಅನ್ನು ಕಾಯ್ದುಕೊಳ್ಳುವಂಥದ್ದು ಎಷ್ಟು ಇಂಪಾರ್ಟೆಂಟ್, ಕೆಲಸದ ಒತ್ತಡದಲ್ಲಿಯೂ ಫಿಟ್ನೆಸ್ ಅನ್ನು ಕಾಪಾಡಿಕೊಳ್ಳುವುದು ಹೇಗೆ, ಈ ವಿಚಾರದ ಬಗ್ಗೆ ಚರ್ಚಿಸಲಿದ್ದೇವೆ. ಶ್ರೀಯುತರನ್ನ ನಮ್ಮ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸುತ್ತಿದ್ದೇವೆ. ವೆಲ್ಕಮ್ ಯು ಸರ್. ಈಗಿನ ಜೀವನ ಶೈಲಿಯಲ್ಲಿ ಫಿಟ್ನೆಸ್ ಕಾಪಾಡಿಕೊಳ್ಳುವುದು ಎಷ್ಟು ಮುಖ್ಯ ಅಂಡ್ ಯಾವುದೆಲ್ಲ ಅಂಶಗಳನ್ನ ಅಳವಡಿಸಿಕೊಳ್ಳಬೇಕು?
2: ಟೂ ಕ್ಯಾಟಗರೀಸ್ ಇರುತ್ತೆ, ಒಂದು ಪ್ರೊಫೆಷನಲ್ ಲೈಫ್, ಇನ್ನೊಂದು ಸ್ಟೂಡೆಂಟ್ ಲೈಫ್ ಅಂತ. ಈಗ ಒಂದು ಸ್ಟೂಡೆಂಟ್ ಲೈಫ್ ಮತ್ತೆ ಒಂದು ಪ್ರೊಫೆಷನಲ್ ಲೈಫ್ಗೆ ಡಿಫ್ರೆನ್ಸ್ ಇರುತ್ತೆ. ಸ್ಟೂಡೆಂಟ್ ಲೈಫಲ್ಲಿ ನಿಮಗೆ ಟೈಮ್ ಫಾರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಆರ್ ಸ್ಪೋರ್ಟ್ಸ್ ಆಕ್ಟಿವಿಟೀಸ್, ಇದಕ್ಕೆ ಟೈಮ್ ಇರುತ್ತೆ. ಸೊ ಆ ಟೈಮ್ನ ನೀವು ಸಂಜೆ ಇರ್ಬೋದು, ಬೆಳಿಗ್ಗೆ ಮಾಡ್ಕೋತೀರ. ಬಟ್ ವೆನ್ ಯು ಪ್ರೊಫೆಷ್ನಲ್ ಲೈಫ್ಗೆ ಬಂದಾಗ, ನೀವು ಕೆಲಸ ಮಾಡ್ತಾ ಇರಬೇಕಾದ್ರೆ ಏನು ಚೇಂಜಸ್ ಆಗುತ್ತೆ ಅಂದರೆ ಟೈಮ್ ಸಿಗೋದಿಲ್ಲ, ಬ್ಯುಸಿ ಬ್ಯುಸಿ ಆಗಿಬಿಡ್ತೀರ. ಸೊ ಇದನ್ನು ಹೇಗೆ ಅಳವಡಿಸ್ಕೊಳ್ಬೋದು ಅಂದರೆ ಅದು ನಿಮ್ಮ ಒಂದು ದೈನಂದಿನದ ಒಂದು ನಾರ್ಮಲ್ ಕಾರ್ಯಕ್ರಮ ಥರ ಆಗಬೇಕು. ಫಾರ್ ಎಕ್ಸಾಂಪಲ್, ಬೆಳಿಗ್ಗೆ ಎದ್ದು ಬ್ರಷ್ ಮಾಡಿ ನಾವು ನಮ್ಮ ದೈನಂದಿನ ಏನು ಸ್ವಚ್ಛತೆ ಆಗಿ ಮತ್ತೆ ಊಟಕ್ಕೆ ಹೋಗಿ ಮತ್ತೆ ನಾವು ಹೊರಟು ಆಫೀಸಿಗೆ ಹೋಗ್ತೇವೆ. ಅದೇ ಥರ ನಮ್ಮ ಈ ಫಿಟ್ನೆಸ್ ಅಂತ ಹೇಳುವಂಥದ್ದು ಏನಿದೆ ಇಲ್ಲ, ಹಾಗೂ ಆರೋಗ್ಯ ಕಾಪಾಡ್ಕೊಳ್ಳಿಕ್ಕೆ ನಾವು ಏನು ಮಾಡಬೇಕು ಅದನ್ನು ಕೂಡ ಆ ಟೈಮ್ ಟೇಬಲ್ನಲ್ಲಿ ಅದನ್ನು ಅಳವಡಿಸ್ಕೊಳ್ಬೇಕು. ಸೊ ಆವಾಗ ಏನಾಗುತ್ತೆ ಅಂದರೆ ಇಟ್ ಬಿಕಮ್ಸ್ ಪಾರ್ಟ್ ಆಫ್ ಅವರ್ ಲೈಫ್, ನಮ್ಮ ಲೈಫಿನ ಒಂದು ನಾರ್ಮಲ್ ಸೈಕಲ್ನ ಒನ್ ಆಫ್ ದ ಆಕ್ಟಿವಿಟಿ ಆಫ್ ದ ಟೈಮ್ ಟೇಬಲ್ ಆಗುತ್ತೆ.
1: ಈ ಫಿಟ್ನೆಸ್ ಅನ್ನುವಂಥ ವಿಚಾರಕ್ಕೆ ಬಂದರೆ ಈಗ ತುಂಬ ಜನ ವಿದ್ಯಾರ್ಥಿಗಳಿಗಾಗಿರ್ಬೋದು ಅಥವಾ ಯಾರಿಗೇ ಆಗಿರ್ಬೋದು ಬೆಳಿಗ್ಗೆ ಮುಂಚೆ ಬೇಗ ಏಳೋದು ಅಂತ ಹೇಳಿದರೆ ಒಂದು ಆಗದೇ ಇರುವಂಥ ವಿಚಾರ. ಆದರೆ

0: ಕೂಡಲೇ ನಮ್ಮ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ಗೆ ಟೈಮ್ನ ತೆಗೆದಿರೋದು ಒಳ್ಳೇದು. ಯಾಕಂದರೆ ಸಂಜೆಯ ಸಮಯ ನಮ್ಮದು ಪ್ಲ್ಯಾನ್ಡ್ ಆಗಿರೋದಿಲ್ಲ. ಯಾಕಂದರೆ ನಿಮಗೆ ಒಂದು ಕಾಲೇಜಿಗೆ ಹೋದಾಗ ಏನೋ ಒಂದು ಆಕ್ಟಿವಿಟಿ ಬರ್ಬೋದು, ಇಲ್ಲ ಕ್ಲಾಸಸ್ ಎಕ್ಸ್ಟೆಂಡ್ ಆಗ್ಬೋದು. ಅದೇ ನೀವು ಕೆಲಸಕ್ಕೆ ಹೋದರೆ ಕೆಲಸದಿಂದ ನೀವು ಈ ಪರ್ಟಿಕ್ಯುಲರ್ ಟೈಮಿಂದ ಹಿಂದೆ ಬರ್ತೀರಿ ಅಂತ ಗ್ಯಾರಂಟಿ ಇಲ್ಲ. ಟೈಮ್ ಸಿಕ್ಕಿದ್ರೆ ಮಾಡ್ಬೋದು. ಸೊ ಯಾವಾಗಲೂ ನನ್ನ ಸಜೆಷನ್ ಇಲ್ಲ ನನ್ನ ಎಕ್ಸ್ಪೀರಿಯನ್ಸ್ ಏನು ಅಂದರೆ, ಬೆಳಗ್ಗಿನ ಸಮಯದಲ್ಲಿ ಒಂದು ಅರ್ಧ ಗಂಟೆನೋ ಇಲ್ಲ ಒಂದು ಗಂಟೆನೋ ಅದಕ್ಕೋಸ್ಕರ ಅಳವಡಿಸೋದು ಒಳ್ಳೆಯದು. ನಾನು ಯಾಕೆ ಜಪಾನ್ದ ಎಕ್ಸಾಂಪಲ್ ಕೊಟ್ಟರೆ ಅಂದರೆ, ಎಂಥದೇ ಸ್ಕೆಡ್ಯೂಲ್ ಇರಲಿ, ಎಷ್ಟೇ ಕೆಲಸ ಇರಲಿ, ಇಲ್ಲ ನಾವು ಟ್ರಾವೆಲ್ ಮಾಡೋದೇ ಆಗಿರಲಿ, ಅವರ ಒಂದು ದಿನದಲ್ಲಿ 30 ನಿಮಿಷ ನಾನು ನನ್ನ ಫಿಟ್ನೆಸ್ಸಿಗೆ ಇಡ್ತೇನೆ ಅಂತ ಹೇಳಿದರೆ, ಬೆಳಿಗ್ಗೆ ವಿಮಾನ 5 ಗಂಟೆಗೆ ಇದ್ರೆ ಅವರಿಗೆ, ಇಲ್ಲ 7 ಗಂಟೆಗೆ ಇದ್ರೆ, ಅವ್ರು 4 ಗಂಟೆಗೆ ಎದ್ದು ಆ 30 ನಿಮಿಷವನ್ನು ಫಿನಿಶ್ ಮಾಡ್ತಾರೆ. ನಾನು ಅವ್ರ ಹತ್ರ ಕೇಳಿದೆ, ಯಾಕೆ ಇದನ್ನು ಮಾಡಬೇಕು, ಇವತ್ತು ಮೀಟಿಂಗ್ ಇದೆ ಸಂಜೆ. ಅವ್ರು ಹೇಳಿದ್ರು, ಇದು ಈಗ ಬೆಳಿಗ್ಗೆ ಮಿಸ್ ಆಗಿಬಿಟ್ರೆ ಸಂಜೆ ಮಾಡ್ತೀನಿ ಅಂತ ಹೇಳೋ ಗ್ಯಾರಂಟಿ ಇಲ್ಲ, ನಾನು ನಾಳೆ ತನಕ ಕಾಯಬೇಕು. ಸೊ ಇದೊಂದು ಗುಡ್ ಎಕ್ಸಾಂಪಲ್ ಅವರಿಂದ ನಾನು ಕಲ್ತಿರೋದು. ಸೊ ನಾನೇನು ಹೇಳೋದು ಅಂದರೆ, ಫಿಟ್ನೆಸ್ಗೆ ನೀವು ಒಂದು ಟೈಮ್ ಅಂತ ಇಟ್ಕೊಂಡ್ರೆ, ಅದರಲ್ಲೂ ಬೆಳಿಗ್ಗೆ ಅಂತ ಇಟ್ಕೊಂಡ್ರೆ, ಅದನ್ನು ಪೂರ್ತಿ ಮಾಡಲಿಕ್ಕೆ ಇಲ್ಲ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಈಸಿ ಆಗುತ್ತೆ.
1: ಫಿಟ್ನೆಸ್ ರಿಲೇಟೆಡ್ ಅವೇರ್ನೆಸ್ಗಳು ನಮ್ಮಲ್ಲಿ ಇತ್ತೀಚೆಗೆ ಕಮ್ಮಿ ಆಗ್ತಿದೆಯೋ, ಅಥವಾ ಫಿಟ್ನೆಸ್ ರಿಲೇಟೆಡ್ ಒಂದು ಎಜುಕೇಷನ್ ಅನ್ನುವಂಥದ್ದು ನಾವು ಸಮರ್ಪಕವಾಗಿ ಕೊಡ್ತಾ ಇದ್ದೀವೋ ಕೊಡ್ತಾ ಇಲ್ಲವೋ ಅಂತೇಳಿ ಒಂದು ಪ್ರಶ್ನೆ ಕ್ರಿಯೇಟ್ ಆಗ್ತದೆ.
0: ಆಕ್ಚುಲಿ ಕಂಪೇರ್ ಟು 5 or 6 years ಬಿಫೋರ್, 5 ವರ್ಷದ ಮುಂಚೆ ಫಿಟ್ನೆಸ್ ಬಗ್ಗೆ ಅಷ್ಟು ಅವೇರ್ನೆಸ್ ಇರಲಿಲ್ಲ ಜನರಿಗೆ, ಸ್ಪೆಷಲಿ ಇಂಡಿಯನ್ಸ್ಗೆ. ನಮಗೇನು ಅಂದರೆ 3 ಹೊತ್ತು ತಿನ್ನೋದು, ಕೆಲಸ ಮಾಡೋದು, ಸಂಸಾರವನ್ನು ನೋಡ್ಕೊಳ್ಳೋದು. ಸ್ಟೂಡೆಂಟ್ಸ್ಗೆ ಏನಂದರೆ ಕ್ಲಾಸಿಗೆ ಹೋಗೋದು, ಹೊರಗಡೆ ಚಾಟ್ಸು ಗೀಟ್ಸೋದು, ತಿನ್ನೋದು, ನೆಕ್ಸ್ಟ್ ಇಲ್ಲ ಅದ್ರ ಬೇಕೆ ಕೆಲವರು ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇದ್ದರೆ ದೇ ಪಾರ್ಟಿಸಿಪೇಟ್. ಈಗ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ಫಾರ್ ಎಕ್ಸಾಂಪಲ್ ಮ್ಯಾರಥಾನ್ ರನ್ನಿಂಗ್ಸ್ ಬ್ಯಾಂಗ್ಳೂರಲ್ಲಿ ಇರೋದು ನಾನು ನೋಡ್ತಾ ಇರೋದು, ಈವನ್ ಮ್ಯಾಂಗ್ಳೂರಲ್ಲೂ ಇದೆ. ಅವೇರ್ನೆಸ್ ಖಂಡಿತ ಜಾಸ್ತಿ ಆಗಿದೆ, ಬಟ್ ಈ ಅವೇರ್ನೆಸ್ನ ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು, ಇದನ್ನು ಯಾವ ರೀತಿ ಇದನ್ನು ಅಪ್ರೋಚ್ ಮಾಡಬೇಕು, ಇದು ನಮ್ಮ ದೈನಂದಿನದಲ್ಲಿ ಹೇಗೆ ಇದನ್ನು ಸ್ಕೆಡ್ಯೂಲ್ ಮಾಡಬೇಕು, ನಾವು ಫುಡ್ ಬಗ್ಗೆ ಹೇಗೆ ಕಂಟ್ರೋಲ್ ಮಾಡಬೇಕು, ಈ ಅವೇರ್ನೆಸ್ ಸ್ವಲ್ಪ ಕಮ್ಮಿ ಇದೆ. ಬಟ್ ಫಿಟ್ನೆಸ್ ಬಗ್ಗೆ ಡೆಫಿನೆಟ್ಲಿ ಅವೇರ್ನೆಸ್ ಇದೆ, ಇದನ್ನು ಇನ್ನೂ ಜಾಸ್ತಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾಟ್ ಓನ್ಲಿ ರನ್ನಿಂಗ್, ಯೋಗ ಆಗಿರ್ಬೋದು ಬೆಳಿಗ್ಗೆ, ಇಲ್ಲ ನೀವು ಜಿಮ್ಮಿಗೆ ಹೋಗೋದಾಗಿರ್ಬೋದು, ಇಲ್ಲ ರನ್ನಿಂಗ್ ಆಗಿರ್ಬೋದು, ಇಲ್ಲ ಸೈಕ್ಲಿಂಗ್ ಆಗಿರ್ಬೋದು. ಐ ಥಿಂಕ್ ದೇರ್ ಈಸ್ ಅ ಲಿಟ್ಲ್ ಬಿಟ್ ಆಫ್ ಚೇಂಜ್ ಇದೆ, ಇಂಪ್ರೂವ್ಮೆಂಟ್ ಆಗಿದೆ, ಬಹಳ ಆಗಿದೆ, ಆಗೋದು ತುಂಬ ಇದೆ, ತುಂಬ ಇದೆ. ಇದು ನನ್ನ ಒಪಿನಿಯನ್.
1: ಹಲವಾರು ಮಂದಿ ಯಾವುದೋ ಒಂದು ವಿಚಾರವನ್ನು ಶುರು ಮಾಡಿ ಕೇವಲ ಒಂದು ಪಬ್ಲಿಸಿಟಿಗೋಸ್ಕರ ಅಥವಾ ಅವರ ಫೋಟೋಸನ್ನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಕ್ಕೋಸ್ಕರ ಪ್ರೊಜೆಕ್ಟ್ ಮಾಡುವಂಥದ್ದು ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಕನ್ಸಿಸ್ಟೆನ್ಸಿ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಕೆಲವರು ಯಾಕೆ ಫಿಟ್ನೆಸ್ ವಿಚಾರಕ್ಕೆ ಹೋಗೋದಿಲ್ಲ ಅಂತ ಹೇಳಿದರೆ, ನಾನು 1 ವಾರ ಫಿಟ್ನೆಸ್ ರಿಲೇಟೆಡ್ ಟ್ರೈ ಮಾಡಿ ಅದನ್ನು ಬಿಟ್ಟು ಬಿಟ್ಟರೆ ಮುಂದೆ ನನ್ನ ದೇಹಕ್ಕೆ ಅಡ್ಡ ಪರಿಣಾಮಗಳಾಗ್ಬೋದು ಅಂತ ಒಂದು ಅವರ ನಂಬಿಕೆ. ಇದಕ್ಕೆ ನೀವೇನು ಹೇಳ್ತೀರಾ?
0: ಸೊ ಇದರಲ್ಲಿ 2 ಪ್ರಶ್ನೆಗಳು ನೋಡ್ತೀನಿ ನಾನು. ಒಂದೇನು ಅಂದರೆ, ಕೆಲವರು ಎಂಟ್ರ್ ಆಗ್ತಾರೆ ಸೋಷಿಯಲ್ ಮೀಡಿಯಾಗೋಸ್ಕರ ಅಂತ ನೀವು ಹೇಳ್ತಾ ಇದ್ದೀರಾ. ಸಿ, ಅವರು ಸೋಷಿಯಲ್ ಮೀಡಿಯಾಗೋಸ್ಕರ ಎಂಟ್ರ್ ಆದರೆ ಅವರಿಗೆ ಪಬ್ಲಿಸಿಟಿ ಸಿಗತ್ತೆ ಅಂತ ಹೇಳೋದಕ್ಕೋಸ್ಕರ ಫಿಟ್ನೆಸ್ಸಿಗೆ ಬಂದರೆ ಏನು ತಪ್ಪೇನಿಲ್ಲ, ಅವರನ್ನು ಅದನ್ನು ಕಂಟಿನ್ಯೂ ಮಾಡಬೇಕು. ಅವರ ಹೆಲ್ತಿಗೆ ಹೆಲ್ಪ್ ಆಗಬೇಕು, ನೋಡುವವನಿಗೂ ಹೆಲ್ಪ್ ಆಗಬೇಕು. ಅಂದರೆ ಅವನು ಶುರು ಮಾಡಿದರೆ ಒಳ್ಳೆಯದೇ, ಅದರಲ್ಲೇನು ತೊಂದರೆ ಇಲ್ಲ. ಬಟ್ ಅದನ್ನು ನೆಗೆಟಿವ್ ಆಗಿ ಯೂಸ್ ಮಾಡಿ ಒಂದು 6 ತಿಂಗಳು ಮಾಡೋದು, ಇಲ್ಲ 1 ವರ್ಷ. ನಾನು ಕೆಲವರು ನೋಡಿದ್ದೀನಿ ಸೋಷಿಯಲ್ ಮೀಡಿಯಾ ಎಂಟ್ರ್ ಆಗೋ ಸ್ಕ್ಯಾಮ್ ರನ್ನಿಂಗ್ ಎಲ್ಲ ಬೇರೆ ಬೇರೆ ಅದನ್ನು ಹೈಲೈಟ್ ಮಾಡೋದು, 1 ವರ್ಷ ನಂತರ ಅವ್ರು ಯಾರು ಅಂತ ನಿಮ್ಗೆ ಗೊತ್ತೇ ಇರೋದಿಲ್ಲ. ಸೊ ಅದು ಮಾಡಿದರೆ ಡೇಂಜರ್, ಯಾಕಂದರೆ ನಿಮ್ಮ ಫಾಲೋವರ್ಸ್ಗೆ ತೊಂದರೆ ಆಗುತ್ತೆ, ಅವ್ರನ್ನ ನೀವು ಮಿಸ್ಗೈಡ್ ಮಾಡಿದಾಗತ್ತೆ. ಸೊ ಕಂಟಿನ್ಯೂಟಿ ಇರಬೇಕು. ಫಾರ್ ಎಕ್ಸಾಂಪಲ್ ನಾನೀಗ 2013 ಶುರು ಮಾಡಿದೆ, ಸ್ಟಿಲ್ ಐ ಆಮ್ ಕಂಟಿನ್ಯೂಯಿಂಗ್. ಅಫ್ಕೋರ್ಸ್ ನಂದು ಏಜ್ ಡಿಫ್ರೆಂಟ್, ಐ ಸ್ಟಾರ್ಟೆಡ್ ವಿತ್ 33, ನೌ ಐ ಆಮ್ 42. ಸೊ 10 ವರ್ಷದ ಜರ್ನಿಯಲ್ಲಿ ಚೇಂಜಸ್ ಆಗ್ತಾ ಇರ, ಬಟ್ ಕನ್ಸಿಸ್ಟೆನ್ಸಿ ಇರಬೇಕು. ಸೊ ಇದು ಫಸ್ಟ್ ಪ್ರಶ್ನೆಗೆ.
1: ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವಂಥದ್ದು, ಹಾಗೆ ಒಂದು ಏನಾದರೂ ನಾನು ಒಂದು ನನ್ನ ವ್ಯಾಯಾಮ ರಿಲೇಟೆಡ್ ಸ್ಪೋರ್ಟ್ಸನ್ನು ಸ್ಟಾರ್ಟ್ ಮಾಡಿ 1 ವಾರದಲ್ಲಿ ಸ್ಟಾಪ್ ಮಾಡಿದರೆ ನನ್ನ ದೇಹಕ್ಕೆ ಏನಾದರೂ ಅಡ್ಡ ಪರಿಣಾಮಗಳಾಗ್ಬೋದು, ಹಾಗಂತೇಳಿ ಬಹಳ ಜನ ಹೆದರಿಕೆಯಿಂದ ಆ ವಿಚಾರವನ್ನು ಶುರು ಮಾಡುವಂಥ ಒಂದು ಪ್ರಯತ್ನವನ್ನೇ ಮಾಡೋದಿಲ್ಲ. ಶುರು ಮಾಡೋ ಮೊದಲೇ ಒಂದು ಸೋಲನ್ನು ಒಪ್ಕೊಂಡಿದ್ದೇನೆ ಅಂತ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ತಾರೆ. ಇದು ಜನಗಳಲ್ಲಿ ಓಡ್ತಾ ಇರುವಂತ ಒಂದು ಪ್ರಶ್ನೆ.
0: ಖಂಡಿತ ಈ ತರ ಬಹಳ ಜನ ನನ್ನ ಹತ್ರನೂ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಕೆಲವರು ಓಡಿದಾಗ ನಿಮಗೆ ಇದನ್ನು ಕಂಟಿನ್ಯೂ ಮಾಡಿದರೆ ಮೊಣಕಾಲು ನೋವು ಬರುತ್ತಾ, ಇಲ್ಲ ನಾನು ಇದನ್ನು ನಿಲ್ಲಿಸ್ಬಿಟ್ರೆ ನಾನು ದಪ್ಪ ಆಗ್ತೀನ. ಸೊ ಎರಡನೇ ಆನ್ಸರ್ ನಾನು ಏನು, ಯಾರು ಯಾವುದೇ ಕೆಲಸವನ್ನು ನಿಲ್ಲಿಸ್ಬಿಟ್ರೆ ಮಧ್ಯದಲ್ಲಿ ನೀವು ದಪ್ಪ ಆಗೋದು ಸಹಜ. ಅದು ಎಕ್ಸಸೈಸಿಂದ ಅಂತಲ್ಲ. ಫಾರ್ ಎಕ್ಸಾಂಪಲ್ ನಮ್ಮ ಮನೆಗೆ ಬರೋ ಕೆಲಸದವರು, ಇಲ್ಲ ನಾವು ಎಲ್ಲಿಯಾದರೂ ಕೆಲಸಕ್ಕೆ ಹೋದರೆ 1 ವರ್ಷ ನಂತರ ನಾನು ಆ ಕೆಲಸವನ್ನು ಬಿಟ್ಟು ಮನೆಯಲ್ಲಿ ಕೂತ್ರೆ ಏನಾಗ್ತದೆ, ಆಟೋಮ್ಯಾಟಿಕಲಿ ಐ ವಿಲ್ ಗ್ರೋ ಫ್ಯಾಟ್, ನಾನು ದಪ್ಪ ಆಗಿಬಿಡ್ತೇನೆ. ಸ್ಪೋರ್ಟ್ಸ್ ಕೂಡ ಅಂಥದ್ದು. ಈಗ ನೀವು ಕ್ರಿಕೆಟರ್ಗಳು ನೋಡಿರ್ಬೋದು, 10-15 ವರ್ಷ ಆಟ ಆಡ್ತಾರೆ, ಆಟ ಆಡ್ತಾ ಇರೋ ಫಿಗರ್ಗೂ ಇವತ್ತು ನೀವು ಅನಿಲ್ ಕುಂಬ್ಳೆ ದ್ರಾವಿಡ್ ಅವ್ರನ್ನ ನೋಡಿದರೆ ನಿಂತ ಕೂಡಲೇ ಅದು ಕೆಲವರು ಕಂಟಿನ್ಯೂ ಮಾಡ್ತಾರೆ ಫಿಟ್ನೆಸ್. ಫಾರಿನಲ್ಲೆಲ್ಲ ಯಾವ ಥರ ಇದೆ ಅಂದರೆ, ಅವರು ಅದನ್ನು ಕಂಟಿನ್ಯೂ, ಅವರ ಜೀವನ ಶೈಲಿ ಏನು ಸ್ಪೋರ್ಟ್ಸ್ ಅಂತ ಹೇಳಿದೆ.

0: ಅದು ಅವರ ಜೀವನ ಶೈಲಿ. ನಮಗೆ ಅದು ಜೀವನ ಶೈಲಿ ಅಲ್ಲ, ಇನ್ನೂ ನಾವು ಅಷ್ಟು ಮುಂದೆ ಹೋಗಿಲ್ಲ. ಇನ್ನು ಮುಂದೆ ಏನಾಗುತ್ತೆ ಅಂದರೆ ಜನರು ಚೇಂಜ್ ಆಗ್ತಾರೆ. ಬಟ್ ಯಾರಾದರೂ ಎನಿಸ್ಕೊಂಡ್ರೆ ನಾನು 6 ತಿಂಗಳಲ್ಲಿ ನಾನು ವರ್ಕೌಟ್ ಮಾಡಿ ನಿಲ್ಲಿಸೋದ್ರಿಂದ ದಪ್ಪ ಆಗ್ತಾನೆ ಅಂದರೆ ಅವನ ಇಂಟೆನ್ಷನ್ ಏನು ಅಂತ ನನಗೆ ಡೌಟ್ ಇದೆ. ಸೊ ದಪ್ಪ ಆಗುವಂಥದ್ರ ಬಗ್ಗೆ ತಲೆ ಕೆಡಿಸ್ಕೋಬೋದು. ಮತ್ತು 6 ತಿಂಗಳು ಯಾರಾದರೂ ಮಾಡಿದರೆ ಡೆಫಿನೆಟ್ಲಿ ದೇರ್ ಇಸ್ ಎ ರಿಸಲ್ಟ್, ಒಂದು ಸ್ವಲ್ಪ ಆದರೂ ರಿಸಲ್ಟ್ ಸಿಗತ್ತೆ. ಸೊ ಅದಕ್ಕೆ ದ್ಯಾಟ್ ಕ್ಯಾನ್ ಬಿ ಅ ಮೋಟಿವೇಶನ್, ಅದನ್ನು ಪಾಸಿಟಿವ್ ಆಗಿ ತಗೊಂಡು ಅದನ್ನು ಕಂಟಿನ್ಯೂ ಮಾಡೋಕ್ಕೆ ಐ ಥಿಂಕ್ ಪೀಪಲ್ ಶುಡ್ ಥಿಂಕ್.
1: ಈಗ ಮೋಟಿವೇಶನ್ ಅಂತ ವಿಚಾರಕ್ಕೆ ಬಂದರೆ ಸಿನಿಮಾಗಳನ್ನು ನೋಡಿ ಹಲವಾರು ಯಂಗ್ಸ್ಟರ್ಸ್, ನಾವು ಹಲವಾರು ಸೆಲೆಬ್ರಿಟಿಗಳ ಹೆಸರನ್ನು ತಗೊಳ್ತಾರೆ. ಈ ಸೆಲೆಬ್ರಿಟೀಸ್ ಅನ್ನುವಂಥವ್ರು ಅವರದೇ ಫಿಟ್ನೆಸ್ಸಿಗೆ ಮತ್ತು ಅದಕ್ಕೆ ಬೇರೆ ಬೇರೆ ವಿಚಾರಗಳನ್ನು ಕೂಡ ಅವರು ಅಳವಡಿಸ್ಕೊಳ್ತಾರೆ, ಹೆಸರಿಸುವಂಥದ್ದು ಹೆಸರಿಸಲಾಗದಂಥದ್ದು ಕೂಡ ಅಂತ.
0: ಸ್ಟಾರ್ಗಳು ಅಂತ ಒಂದು ಎಕ್ಸಾಂಪಲ್ ಕೊಟ್ರಿ, ಇಲ್ಲ ಫಿಟ್ನೆಸ್ ಇರೋರು ಅಂತ, ಅವರೆಲ್ಲ ಅಲ್ಲಿಗೆ ರೀಚ್ ಆಗಬೇಕಾದ್ರೆ ಅದಕ್ಕೆ ತುಂಬ ಹಾರ್ಡ್ ವರ್ಕ್ ಮಾಡಿರ್ತಾರೆ. ನಾವು ರಿತಿಕ್ ರೋಷನ್ನು ಇಲ್ಲ ಟೈಗರ್ ಶರಾಫ್ನ ವಿಡಿಯೋದಲ್ಲಿ ನೋಡಿದ ಕೂಡಲೇ 6 ತಿಂಗಳಲ್ಲಿ ನಾನು ಇದನ್ನು ಬಿಲ್ಡ್ ಮಾಡ್ತೀನಿ, ಜಿಮ್ಮಲ್ಲಿ ಬಂದು ಕೇಳ್ತಾರೆ ಸರ್ ಇದು ಮಸಲ್ಸ್ ಬೈಸಿಪ್ಸ್ ಮತ್ತು ಆ್ಯಬ್ಸ್ 6 ತಿಂಗಳಲ್ಲಿ ಮಾಡ್ಬೋದಾ ಅಂತ. ಇಂಟೆನ್ಷನ್ ಏನು? ಫಿಟ್ನೆಸ್ನ ಕಂಟಿನ್ಯೂ ಮಾಡೋದಕ್ಕ ಅಲ್ಲ, ಪೋಸ್ಟರ್ಗೋಸ್ಕರ ಮಾಡ್ತಾ ಇದ್ದೀರಾ. ಅದು ಆ ಪೋಸ್ಟರ್ಗೋಸ್ಕರ ಮಾಡಿ ಇದನ್ನೇ ಮೇಂಟೈನ್ ಮಾಡೋಣ ಅಂತ ಅವ್ರಿಗೆ ಅನಿಸಿದರೆ ಇಟ್ ಈಸ್ ಗುಡ್ ಫಾರ್ ಅ ಲಾಂಗ್ ಟರ್ಮ್ ಬೆನಿಫಿಟ್ ಪಾಯಿಂಟ್ ಆಫ್ ವ್ಯೂ. ಶಾರ್ಟ್ ಟರ್ಮ್ ಗೋಲ್ ಇಟ್ಕೊಂಡು ಅದನ್ನು ಮಾಡೋದ್ರಿಂದ ಅರ್ಥ ಇಲ್ಲ. ಮತ್ತು ಯಾರಾದರೂ ಎನಿಸಿದರೆ ಬಾಡಿಯನ್ನು, ಸಿ ಇಂಟೆಲಿಜೆನ್ಸ್ ಕ್ಯಾನ್ ಬಿ ಯೂಸ್ಡ್ ಬೈ ಯುವರ್ ಐ ಕ್ಯೂ, ಬಟ್ ಫಿಸಿಕಲ್ ಇದೆಯಲ್ಲ ಅದರಲ್ಲಿ ನೀವು ಶಾರ್ಟ್ ಕಟ್ ನೋಡ್ಲಿಕ್ಕೆ ಆಗಲ್ಲ, ಖಂಡಿತವಾಗಿಯೂ ಆಗಲ್ಲ. ನಾನು SDM ಗ್ರೌಂಡಲ್ಲೇ ನೋಡಿದ್ದೀನಿ, ಸ್ಟೂಡೆಂಟ್ಸ್ ಒಳ್ಳೆ ಸ್ಪೋರ್ಟ್ಸಲ್ಲಿ ರಿಸಲ್ಟ್ ತರಬೇಕು ಅಂದರೆ ಬೆಳಿಗ್ಗೆ ಸಂಜೆ ಅವರು ಬೆವರು ಇಳಿಸಬೇಕು, ಇಲ್ಲ ಅಂದರೆ ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ಹೋದಾಗ ವಿನ್ನರ್. ಬಟ್ ಜನ ಏನು ನೋಡ್ತಾರೆ ಅಂದರೆ ಅವನ ನ್ಯಾಷನಲ್ ಲೆವೆಲ್ ಮತ್ತು ಸ್ಟೇಟ್ ಲೆವೆಲ್ನ ಮೆಡಲ್ಗಳನ್ನು ಮಾತ್ರ ನೋಡ್ತಾರೆ, ರಿತಿಕ್ ರೋಷನ್ ಪೋಸ್ಟರಲ್ಲಿ ಮಾತ್ರ ನೋಡ್ತಾರೆ, ಇಲ್ಲ ಅಂದರೆ ಯಾರೋ ಒಬ್ಬ ಹಾಕಿ ಪ್ಲೇಯರ್ ಇಲ್ಲ ಕ್ರಿಕೆಟ್ ಪ್ಲೇಯರ್ ಅವನ ಫೈನಲ್ ರಿಸಲ್ಟ್ನ ಮಾಡ್ತಾ ನೋಡ್ತಾರೆ. ಅವನ ಹಾರ್ಡ್ ವರ್ಕ್ ಏನಿದೆ, ಅವನು ಎಷ್ಟು ಡೆಡಿಕೇಶನ್ ಆಗಿದ್ದ, ಅವನು ಅದಕ್ಕೆ ಎಷ್ಟು ಟೈಮ್ನ ಸ್ಪೆಂಡ್ ಮಾಡಿದ್ದಾನೆ ಅದನ್ನು ತಿಳ್ಕೊಳ್ಬೇಕೆ ವಿನಃ ಫೈನಲ್ ರಿಸಲ್ಟ್ ನೋಡುವಂಥದ್ದು ಬರೀ ಮಜಾಕ್ಕೋಸ್ಕರ. ಬಟ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ದ ಹಾರ್ಡ್ ವರ್ಕ್ ಬಿಹೈಂಡ್ ದಟ್, ಆವಾಗ ಅದನ್ನು ಅಚೀವ್ ಮಾಡಬಹುದು.
1: ಇತ್ತೀಚಿನ ಹಲವಾರು ಬೆಳವಣಿಗೆಗಳು ಎಲ್ಲರಿಗೂ ಗೊತ್ತೇ ಇದೆ. ಒಂದು ಮೈಂಡಿಗೆ ಒಂದು ಪರ್ಸೆಪ್ಷನ್ ಏನಿದೆ ಅಂತ ಹೇಳಿದರೆ, ನಾನು ಅತಿಯಾದ ಜಿಮ್ ಮಾಡೋದ್ರಿಂದ ಅಥವಾ ನಾನು ಜಿಮ್ಮಿಗೆ ಸೇರಿರೋದ್ರಿಂದ ನನಗೆ ಏನಾದರೂ ಹೆಚ್ಚು ಕಮ್ಮಿಗಳಾಗ್ಬೋದು. ಇತ್ತೀಚಿನ ಹಲವಾರು ಸೆಲೆಬ್ರಿಟೀಸ್ಗಳಿಗೆ ಆದಂಥ ಒಂದು ವಿಚಾರವನ್ನು ಕೂಡ ನೋಡಿದರೆ, ಯಂಗ್ಸ್ಟರ್ಸ್ ಜಿಮ್ಮಿಗೆ ಹೋಗಲಿಕ್ಕೆ ಹೆದರ್ತಾ ಇದ್ದಾರೆ ಅಥವಾ ಒಂದು ಪರ್ಟಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ, ನಮ್ಮ ದೇಹಕ್ಕೆ ಬೇಕಾದಂಥ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಲಿಕ್ಕೆ ಹೆದರ್ತಾ ಇದ್ದಾರೆ.
0: ಇದರ ಬಗ್ಗೆ ಖಂಡಿತವಾಗಿಯೂ ತುಂಬ ಒಂದು ಕುತೂಹಲ ಮತ್ತು ಭಯನೂ ಇದೆ, ಮತ್ತು ಕೆಲವುಗಳಿಗೆ ಪ್ರಶ್ನೆಗಳು ಇದೆ. ನಾನು ಇದರ ಬಗ್ಗೆ ತುಂಬ ಸ್ಟಡಿ ಮಾಡಿದ್ದೀನಿ, ಯಾಕಂದರೆ ನಾನು ನನ್ನ ಏಜ್ ನಾನು ಲೇಟ್ ಆಗಿಷ್ಟು ಶುರು ಮಾಡಿದ್ದು ನನ್ನ ಫಿಟ್ನೆಸ್ಸನ್ನು. ಆಫ್ಕೋರ್ಸ್ ಸ್ಕೂಲಲ್ಲಿತ್ತು, ಅದರ ನಂತರ ನನ್ನ ಮೊಣಕಾಲು ಆಪರೇಷನ್ ಆದಮೇಲೆ ನಾನು ಅದನ್ನು 32-33 ವರ್ಷದಲ್ಲಿ ಶುರು ಮಾಡಿರೋದು. ನನಗೂ ನನ್ನ ಮನೆಯಲ್ಲಿ ಹೇಳ್ತಾರೆ, ಜಾಸ್ತಿ ಓಡಬೇಡ, ಹಾರ್ಟ್ ಅಟ್ಯಾಕ್ ಆಗ್ಬೋದು, ಇಲ್ಲ ಏನೋ ಫಿಸಿಕಲ್ ಡ್ಯಾಮೇಜ್ ಆಗ್ಬೋದು. ಯಾವುದೇ ಫಿಸಿಕಲ್ ಆ್ಯಕ್ಟಿವಿಟಿನ ನಿಮ್ಮ ಲಿಮಿಟಲ್ಲಿರಬೇಕು, ಮತ್ತು ನಿಮಗೆ ನಿಮ್ಮ ಬಾಡಿ ಬಗ್ಗೆ ಗೊತ್ತಿರಬೇಕು. ನನಗೆ ಈಗ ಆಯಾಸ ಆಯಿತು, ಸುಸ್ತಾಯಿತು ಅಂದರೆ ಹೋಗಿ ಪುಷ್ ಮಾಡಬಾರ್ದು. ಏನಕ್ಕೆ ಅಂದರೆ ಇದರಲ್ಲಿ 3-4 ಕ್ರೈಟೀರಿಯಾ ಹೇಳಲಿದೆ. ಒಂದು, ನಿಮ್ಮ ಪ್ರಾಯ ಮತ್ತು ನಿಮ್ಮ ಬಾಡಿ, ಅದೆರಡು ಕೇಳತ್ತ. ಈಗ ನಾನು 40ರಲ್ಲಿ ಹೋಗಿ ಒಂದು ಮ್ಯಾರಥಾನ್ ಓಡಿ ನೆಕ್ಸ್ಟ್ ಡೇ ಇನ್ನೊಂದು ಮ್ಯಾರಥಾನ್ ಓಡೋದು, ಅದು ಓಡ್ಬೋದು ಬಟ್ ಪರ್ಫಾರ್ಮೆನ್ಸ್ ಮೇ ಬಿ ವೆರಿ ಲೋ ರಿಕವರಿ, ನನಗೆ ಏನು ನನ್ನ ಮಸಲ್ಗಳಿಗೆ ಸುಸ್ತಾಗಿರುತ್ತೆ, ಅವಳು ನೆಕ್ಸ್ಟ್ ಡೇಗೆ ರೆಡಿ ಇರೋದಿಲ್ಲ. ಅದೇ ಥರ ಜಿಮ್ಮು ಆಗಲಿ ಬೇರೆ ಯಾವುದೇ, ನಿಮಗೆ ಅದನ್ನು ತಗೊಳ್ಳಿಕ್ಕೆ ಶಕ್ತಿ ಇದೆಯಾ ಅಂತ ಹೇಳುವಂಥದ್ದು 1. ಸೆಕೆಂಡ್ ಏನು ಅಂದರೆ, ಮೆಡಿಕಲ್ ಟೆಸ್ಟ್ ಅಂತ ಹೇಳುವಂಥದ್ದು ಬಹಳ ಇಂಪಾರ್ಟೆಂಟ್. ನೀವು ಎಕ್ಸ್ಟ್ರೀಮ್ ಸ್ಪೋರ್ಟ್ಸ್ ಮಾಡ್ತೀರಿ ಅಂತಾದರೆ, ನೀವು ರೆಗ್ಯುಲರ್ ರನ್ನರ್ ಅಂತಾದರೆ, ವರ್ಷದಲ್ಲಿ ಒಂದು ಸರ್ತಿ ಫುಲ್ ಬಾಡಿ ಚೆಕಪ್ ನಾನು ಮಾಡಿಸ್ತೀನಿ. ಆ್ಯಕ್ಚುಲಿ ನನಗೆ ಕೂಡ ನನ್ನ ಹಾರ್ಟ್ ಬೀಟ್ ವೇರಿಯೇಷನ್ ಇದೆ, ಬಟ್ ಡಾಕ್ಟರ್ಸ್ ಯಾವಾಗ ನಾನು ಎಥ್ಲೆಟ್ ಅಂತ ಹೇಳ್ತೀನಿ, ಅವ್ರು ಹೇಳ್ತಾರೆ ಎಥ್ಲೆಟ್ಗೆ ದಿಸ್ ಹಾರ್ಟ್ ಈಸ್ ನಾರ್ಮಲ್, ಆರ್ ಯುವರ್ ಲಿವರ್ ಆಗಿರ್ಬೋದು, ಬೇರೆ ಪಾರ್ಟ್ಸ್ ಆರ್ ಯುವರ್ ನೀ ಆಗಿರ್ಬೋದು, ಫುಟ್ ಆಗಿರ್ಬೋದು, ಎನಿ ಗೋಯಿಂಗ್ ಟು ಅ ಡಾಕ್ಟರ್ ಈಸ್ ಆಲ್ವೇಸ್ ಬೆಟರ್. ಹಾಗೆಂತ ಹೆದ್ರಿ ಮನೆಯಲ್ಲೂ ಸಿ ನಡ್ಕೊಂಡು ಹೋಗುವವನಿಗೂ ಹಾರ್ಟ್ ಅಟ್ಯಾಕ್ ಹಾಕ್ಬೋದು, ಬೈಕ್ ಬಿಡುವವನಿಗೂ ಹಾರ್ಟ್ ಅಟ್ಯಾಕ್ ಇರ್ಬೋದು, ಅವನು ಜಿಮ್ಮಿಗೆ ಹೋಗಿಬಿಡ್ಬೋದು. ಬಟ್ ಜಿಮ್ ಮಾಡ್ತಾ ಆಗಲಿಕ್ಕಿಲ್ಲ, ಅದು ನಡ್ಕೊಂಡು ಹೋದಾಗ ಅವನಿಗೆ ಏನು ಹೇಳ್ತಾರೆ ಅಂದರೆ ಸಿಕ್ಕಾಪಟ್ಟೆ ಹೆವಿ ಜಿಮ್ ಮಾಡ್ತಿದ್ದ, ಇಲ್ಲ ನಾಳೆ ನನಗೆ ಏನಾದರೂ ಹೆಚ್ಚು ಕಮ್ಮಿ, ಮಹೇಶ್ ಸಿಕ್ಕಾಪಟ್ಟೆ ಓಡ್ತಿದ್ದ. ಬಟ್ ಅದಕ್ಕೂ ನನಗೆ ಆಗಿರೋ ಫಿಸಿಕಲ್ಗೂ ಖಂಡಿತ ಸಂಬಂಧವೇ ಇರೋದಿಲ್ಲ. ಆ್ಯಕ್ಟಿವಿಟಿ ಆಗ್ತಾ ಇದ್ದಾಗ ಏನಾದರೂ ಆದರೆ ಅದರ ಬಗ್ಗೆ ನಮಗೆ ಅವೇರ್ನೆಸ್ ಇರಬೇಕು. ಯಾಕೆ ಅಂದರೆ ಒಂದು ಓಡ್ತಾ ಇದ್ದಾಗ ಅನ್ಈಸಿನೆಸ್ ಫೀಲ್ ಆಯಿತು, ಇಲ್ಲ ಏನೋ ಒಂದು ಹೆಡ್ಡೇಕ್ ಆಯಿತು, ವಾಮಿಟ್ ಆಯಿತು ಅಂದರೆ ವಿ ಶುಡ್ ನಾಟ್ ಫೋರ್ಸ್ ಅವರ್ ಬಾಡಿ, ಅದನ್ನು ಮತ್ತೇನು ನಾವು ಸ್ಟ್ರೆಸ್ ಮಾಡಿ ಹೋಗುವಂಥದ್ದು ಸರಿಯಲ್ಲ. ಇದು ನನ್ನ ಅನಿಸಿಕೆ. ಮೆಡಿಕಲ್ ಮತ್ತು ನಮ್ಮ ಲಿಮಿಟ್ಸ್ ಇದು ಎರಡೂ ಗೊತ್ತಿರಬೇಕು. ಅದರಿಂದಾಗಿ ನಾನು ಫಿಸಿಕಲ್ ಆಕ್ಟಿವಿಟಿಯೇ ಮಾಡೋದಿಲ್ಲ, ಇಲ್ಲ ಇದು ನನಗೆ ಹೆಲ್ಪೇ ಆಗೋದಿಲ್ಲ, ಅದು ಖಂಡಿತ ತಪ್ಪು ಅಂತ ನನ್ನೊಂದು ಅನಿಸಿಕೆ.
2: ಮುಂದಿನದಾಗಿ, ಈಗ ನಮ್ಮ ದಿನಚರಿ ನೋಡಿದಾಗ ಬೆಳಿಗ್ಗೆಯಿಂದ ಫುಲ್ಲಿ ಆಕ್ಯುಪೈ ಆಗಿರ್ತವೆ ಮನೆಯಲ್ಲಿ ಅಂತೇಳಿ, ಆದರೂ ಏನೆಲ್ಲ ಒಂದು ವ್ಯಾಯಾಮಗಳನ್ನು ಅಂತೇಳಿ ಅವನು ರೂಢಿಸಿಕೊಳ್ಬೋದು?
0: ಇದರಲ್ಲಿ ಎರಡಿದೆ. ಒಂದು, ನನಗೆ ಟೈಮ್ ಇಲ್ಲ ಅಂತ ಹೇಳುವಂಥದ್ದು ಅದೊಂದು ಎಕ್ಸ್ಕ್ಯೂಸ್ ಅಂತ, ಕನ್ನಡದಲ್ಲಿ ಅದಕ್ಕೆ ಏನು ಶಬ್ದ ಅಂತ ಗೊತ್ತಿಲ್ಲ ನನಗೆ, ಅದೊಂದು ಏನು ಅಂದರೆ ತಪ್ಪಿಸ್ಕೊಳ್ಳುವಂಥದ್ದು ಅಷ್ಟೇ. ಖಂಡಿತ ನಿಮ್ಮ ದಿನಚರಿಯಲ್ಲಿ 30 ನಿಮಿಷಕ್ಕೆ ಖಂಡಿತ ಟೈಮ್ ಇದೆ. ನೀವು ಎಷ್ಟೇ ಬ್ಯುಸಿ ಆಗಿರ್ಬೋದು, ನೀವು ಏನೇ ಆಗಿರ್ಬೋದು, ಬೆಳಿಗ್ಗೆ ಸಂಜೆಯಲ್ಲಿ ಮಾಡ್ಕೊಳ್ಬೋದು. ಅದು ನಿಮ್ಮ, ಈಗ ನಿಮಗೆ ಏನು ಬೇರೆ ಆ್ಯಕ್ಟಿವಿಟಿಯಲ್ಲಿ ಇಂಟ್ರೆಸ್ಟ್ ಇದೆ ಅಂದರೆ ನಾವು ಟೈಮ್ ಮಾಡ್ಕೊಳ್ಳಲ್ವ, ಅದೇ ಥರ ಫಿಸಿಕಲ್ ಫಿಟ್ನೆಸ್ ಕೂಡ. ಬಟ್ ನೀವು ಮನೆಯಲ್ಲೇ ಮಾಡ್ಕೋಬೇಕು, ನನಗೆ ಹೊರಗೆ ಫಾರ್ ಎಕ್ಸಾಂಪಲ್ ಸಿಂಪಲ್ ಸೂರ್ಯ ನಮಸ್ಕಾರಗಳನ್ನು ತೆಗೆದ್ರೆ, ನೀವು 100 ಸೂರ್ಯ ನಮಸ್ಕಾರ ಮಾಡಿದರೆ ನಿಮಗೆ ಆ ದಿನದಲ್ಲಿ ಏನು ಮಾಡಬೇಕಾಗಿಲ್ಲ, ಬಿಕಾಸ್ ಅದು ನಿಮ್ಮ ಎಲ್ಲ ಬಾಡಿಯ ಪಾರ್ಟ್ಸ್ಗಳಿಗೂ ಇಟ್ ಬ್ಲಡ್ ಸರ್ಕ್ಯುಲೇಷನ್ನ ಕೊಟ್ಟು ಅದು ನಿಮಗೆ ಇಟ್ ವಿಲ್ ಗಿವ್ ಅ ಗುಡ್ ರಿಸಲ್ಟ್ ನಿಮ್ಮ ಮಸಲ್ಸ್ಗೆ. ಸೆಕೆಂಡ್ ಏನು ಅಂದರೆ, ನಿಮಗೆ ಮನೆಯಲ್ಲೇ ಸಿಟ್ಅಪ್ಸ್ ಮಾಡುವಂಥದ್ದು, ನಾವು ಬಸ್ಕಿಗಳು ಅಂತ ಹೇಳ್ತಿದ್ದೇವೆ ಊರಲ್ಲಿ, ಇದು ದಿಸ್ ಈಸ್ ಆಲ್ಸೋ ವಿಲ್ ಹೆಲ್ಪ್. ಮತ್ತು ನೀವು ಆ ಯೋಗ ಆಗಿ ಬಸ್ಕಿಗಳಾಗಿರ್ಬೋದು, ಇಲ್ಲ ಅಂದರೆ ನೀವು ಪುಷಪ್ಸ್ ಅಂತ ಮಾಡುವಂಥದ್ದು. ಏನೂ ಇಲ್ಲ ಅಂದರೆ ಮನೆಯಲ್ಲಿ ಒಂದು 1/2 ಗಂಟೆ ಕೆಲಸ ಮಾಡಿ, ಅಂದರೆ ಬಾವಿಯಿಂದ ನೀರು ಎಳ್ದಾಕು, ಪಂಪ್ ಇದ್ದರೂ ಪಂಪ್ ಆನ್ ಮಾಡಬೇಡಿ, ನೀರು ಎಳಿ ಸೇದಬೇಕು, ಡೈಲಿ ಸೇದಬೇಕು. 100 ಕೊಡಪನ ಸೇದಿ ಬಾವಿಗೆ ಹಾಕಿ, ಏನಾಗೋದಿಲ್ಲ, ಬಾವಿಯೇ ಇಲ್ಲ ಗಿಡಗಳಿಗೆ ಹಾಕಿ. ಸೊ ಮನೆಯಲ್ಲಿ ಕೆಲಸ ಮಾಡೋದು, ಈಗ ನನಗೆ ಕೋವಿಡ್ ಟೈಮಲ್ಲಿ ಎಲ್ಲೂ ಹೊರಗೆ ಹೋಗ್ಲಿಕ್ಕೆ ಆಗಲಿಲ್ಲ, ನಾನು ಮನೆಯಲ್ಲೇ ಮಾಡ್ಕೋತಿದ್ದೆ. ಅದಕ್ಕೆ ಇವತ್ತೇನು ಅಂದರೆ ಇಕ್ವಿಪ್ಮೆಂಟ್ಗಳು ತುಂಬ ಇದೆ ಮನೆಯಲ್ಲಿ ಮಾಡೋದಕ್ಕೆ, ಕೆಲಸ ಕೂಡ ಒಂದು ಥರದ ಎಕ್ಸಸೈಸೆ. ಸೊ ಒಂದು 30 ನಿಮಿಷ ಮನೆಯಲ್ಲಿ ಮಾಡಿದರೆ ಐ ಥಿಂಕ್ ಯಾರು ಬೇಕಾದರೂ ಎಕ್ಸಸೈಸ್ ಮಾಡ್ಬೋದು, ಮಕ್ಕಳಿಂದ ಹಿಡಿದು ದೊಡ್ಡವ್ರದ್ದು.
2: ಈಗ ಇನ್ನೊಂದು ಮಾತಿದೆ ಏನು ಅಂತೇಳಿದ್ರೆ, ನಾನು ಅನ್ನ ತೊಗೊಂಡ್ರೆ ದಪ್ಪ ಆಗ್ತಾನೆ, ಚಾಟ್ ಐಟಮ್ಸ್ಗಳು ತಿಂದರೆ ದಪ್ಪ ಆಗ್ತಾನೆ, ಇಲ್ಲ ಕೆಲವೊಂದು ಸ್ವೀಟ್ಸ್ಗಳನ್ನು ತಿಂದರೆ ನನಗೆ ಹೆವಿ ಬಾಡಿ ಬಂದಾಗೆ ಆಗ್ತದೆ. ಸೊ ಈಗ ಒಂದು ವ್ಯಾಯಾಮ ಮಾಡುವವನಿಗೆ ಒಂದು ನಾರ್ಮಲ್ ಫುಡ್ ಅಂತೇಳಿದರೆ ಹೇಗೆ ಇರಬೇಕು?
0: ಈಗ ಇದು ಈ ಆಹಾರದ ವಿಷಯ ಏನು ಅಂದರೆ ಬಹಳ ಇಂಪಾರ್ಟೆಂಟ್. ವರ್ಕೌಟ್ ಎಕ್ಸಸೈಸ್ಗಿಂತಲೂ ಆಹಾರ ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಎಷ್ಟೋ ಜನ ತುಂಬ ಎಕ್ಸಸೈಸ್ ಮಾಡದೆ ಆಹಾರ ಕಂಟ್ರೋಲ್ ಮಾಡಿಕೊಂಡು ಅವರ ಹೆಲ್ತನ್ನು ಮೇಂಟೈನ್ ಮಾಡಿದ್ದಾರೆ. ಬಟ್ ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ ನಾವು ಏನು ಅಂದರೆ, ನಮಗೆ ಒಂದು ನಮಗೆ ರೈಸ್ ತುಂಬ ಇಷ್ಟ, ನಾವು ನಮ್ಮ ಬೇಸಿಕ್ ಫುಡ್ ಅದು. ಸೆಕೆಂಡ್ ಏನು ಅಂದರೆ, ನಮಗೆ ಕಂಟ್ರೋಲ್ ಕಮ್ಮಿ, ಎಲ್ರಿಗೆ ಅಂತ ಹೇಳಲ್ಲ, ಐ ಕ್ಯಾನ್ ಸೇ 60% ಆಫ್ ಪೀಪಲ್, ನಮಗೆ ಹೊಟ್ಟೆಗೆ ಎಷ್ಟು ಬೇಕು ಅಲ್ಲ, ನಮಗೆ ನಾಲಿಗೆಗೆ ರುಚಿ ಎಷ್ಟಿದೆ ಅಷ್ಟು ತಿನ್ನುವಂಥದ್ದು. ಸೊ ಅದು ನನ್ನ ಲೆಕ್ಕದಲ್ಲಿ, ನಾನು ಬೇರೆ ಒಂದು 30 ಕಂಟ್ರಿಗಳನ್ನು ತಿರುಗಿದ್ದೇನೆ. ಆ ಕಂಟ್ರಿಗಳಲ್ಲಿ ಯಾರೆಲ್ಲ ಫಿಟ್ನೆಸ್ ಬಗ್ಗೆ ಅವೇರ್ನೆಸ್ ಇದೆಯೋ, ಇಲ್ಲ ನಾರ್ಮಲ್ ಫಾರ್ ಎಕ್ಸಾಂಪಲ್ ಜಪಾನ್ ಆಗಿರ್ಬೋದು, ತೈವಾನ್ ಆಗಿರ್ಬೋದು, ಇವರೆಲ್ಲ ಏನು ಅಂದರೆ ಎಷ್ಟು ಬೇಕು ಅಷ್ಟೇ ತಿನ್ನುವಂಥದ್ದು. ಫುಡ್ ತುಂಬ ಇಂಪಾರ್ಟೆಂಟ್ ರೋಲ್, ತುಂಬ ಇಂಪಾರ್ಟೆಂಟ್ ರೋಲ್. ಈಗ ಈ ಫುಡ್ ತುಂಬ ಎಕ್ಸ್ಟ್ರೀಮ್ ಎಕ್ಸಸೈಸ್ ಮಾಡೋವ್ರಿಗೂ, ನಾರ್ಮಲ್ ಎಕ್ಸಸೈಸ್ ಮಾಡೋದ್ರಿಗೆ ಎಕ್ಸಸೈಸ್ ಮಾಡೋದವ್ರಿಗೂ ಬೇರೆ ಬೇರೆ ರೀತಿಯಲ್ಲಿ ಇದೆ. ಈಗ ನಾವೆಲ್ಲ ಎಕ್ಸ್ಟ್ರೀಮ್ ಎಕ್ಸಸೈಸ್ ಮಾಡಿದಾಗ ನಾವು ಯಾವುದರ ಬಗ್ಗೆ ಒಂದು ಫುಡ್ಡಿಗೆ ರಿಸ್ಟ್ರಿಕ್ಷನ್ ಇಲ್ಲ, ಎಲ್ಲ ತಿನ್ನುವಂಥವೆ, ಸ್ವೀಟ್ಸ್ ತಿಂತೇವೆ, ಎಲ್ಲ ತಿಂತೇವೆ. ಬಟ್ ನಮಗೆ ಇವೆಂಟ್ಗಳಿಗೆ ಹತ್ತಿರ ಇದ್ದಾಗ ನಾವು ಕೆಲವು ಫುಡ್ಗಳನ್ನು ಕಟ್ ಡೌನ್ ಮಾಡ್ತೇವೆ. ನಾವು ಏನು ಹೇಳ್ತೇವೆ ಅಂದರೆ, ಇದರಲ್ಲಿ ದಪ್ಪ ಪದಾರ್ಥಗಳು ಅಂದರೆ ಫ್ಯಾಟ್, ಕ್ಯಾಲರೀಸ್, ಇದನ್ನೆಲ್ಲ ಕಂಟ್ರೋಲ್ ಮಾಡ್ತೇವೆ. ಬಟ್ ನಾರ್ಮಲ್ ಲೈಫಲ್ಲಿ ಫಾರ್ ಎಕ್ಸಾಂಪಲ್ ನನ್ನ ಥಿಂಕಿಂಗ್, ನಾನು ನನ್ನ ಫ್ಯಾಮಿಲಿ ಇಲ್ಲ ನನ್ನ ತಂದೆ ತಾಯಿ ಅಣ್ಣ ತಮ್ಮಂದಿರಿಗೆ ಏನು ಹೇಳೋದಂದ್ರೆ, ಹಸಿವನ್ನು ನೀಗಿಸೋದಕ್ಕೆ ಮಾತ್ರ ತಿನ್ನಿ, ರುಚಿ ಇದೆ ಅಂತ ತಿನ್ನಬೇಡಿ. ಯಾಕಂದರೆ ನಾನು ಒಂದು ದೋಸೆ ತಿನ್ನುವಲ್ಲಿ 5 ದೋಸೆ ತಿನ್ನಲಿಕ್ಕೆ ಕೆಪಾಸಿಟಿ ಇದೆ. ಅದರಿಂದ ಏನಾಗುತ್ತೆ, ಒಂದು ದೋಸೆಯಲ್ಲಿ ಹೊಟ್ಟೆ ತುಂಬುತ್ತದೆ, ಇನ್ನೊಂದು 1/2 ಗಂಟೆ ಇಲ್ಲ 2 ಗಂಟೆ ಆದಮೇಲೆ ಇನ್ನೊಂದು ಸ್ವಲ್ಪ ಏನಾದರೂ ತಿನ್ನಿ, ಏನು ತೊಂದರೆ ಇಲ್ಲ. ಸೊ ಈ ಫುಡ್ ಹ್ಯಾಬಿಟ್ಸ್ ಅಂತ ಹೇಳುವಂಥದ್ದು ನನ್ನ ಲೆಕ್ಕದಲ್ಲಿ ಫಿಟ್ನೆಸ್ಗಿಂತಲೂ ತುಂಬ ಇಂಪಾರ್ಟೆಂಟ್. ದಿಸ್ ಇಸ್ ಮೈ ಒಪಿನಿಯನ್.
2: ಸರಿ, ಈಗ ಅದೇ ಇನ್ನೊಂದು ಆಹಾರ ವಿಷಯಕ್ಕೆ ಅಂತೇಳಿ ಬಂದಾಗ, ಈಗ ನಾರ್ಮಲ್ ಸ್ಪೋರ್ಟ್ಸ್ ಪರ್ಸನ್ಸ್ ಇರ್ಬೋದು, ಇಲ್ಲ ಕಾಮನ್ ಪರ್ಸನ್ಸ್ ಇರ್ಬೋದು, ಈಗ ಕಾಮನ್ ಪರ್ಸನ್ಸ್ ಹೇಳಿದರೆ ಒಂದು ಡೈಲಿ ವರ್ಕೌಟ್ ಮಾಡುವವರು, ಇವರಿಗೆ ಹಸಿ ಪದಾರ್ಥಗಳು ಎಷ್ಟು ತಿನ್ಬೋದು ಅಂದರೆ ಎಷ್ಟು ದಿವಸದ ತಿನ್ಬೋದು, ಅದೇ ರೀತಿ ಈ ಅನ್ನ ಅಂತೇಳಿ ಬಂದರೆ ಎಷ್ಟು ದಿವಸ ತಿನ್ನಬೇಕು?
0: ಇದರಲ್ಲಿ ಏನು ಅಂದರೆ, ಈ ಎಲ್ಲ ಫುಡ್ಗಳಲ್ಲಿ ಏನಿದೆ ಅಂತ ಅಂಶಗಳು, ಫಾರ್ ಎಕ್ಸಾಂಪಲ್ ಕ್ಯಾಲರಿ ಎಷ್ಟಿದೆ, ಫ್ಯಾಟ್ ಕಂಟೆಂಟ್ ಎಷ್ಟಿದೆ, ಕಾರ್ಬೋಹೈಡ್ರೇಟ್ಸ್ ಎಷ್ಟಿದೆ, ಕ್ಯಾಲ್ಸಿಯಂ ಎಷ್ಟಿದೆ, ಇದು ಇಂಪಾರ್ಟೆಂಟು. ನೀವು ಏನು ತಿಂತೀರಾ ಅಂತ ಹೇಳುವಂಥದ್ದು, ಈಗ ರೈಸ್ ತಿಂದರೆ ಇಟ್ ಇಸ್ ಅ ವೆರಿ ಹೈ ಕಾರ್ಬೋಹೈಡ್ರೇಟ್ಸ್ ಇದೆ. ಅದು ಏನು, ನೀವು ಅದನ್ನು ಕರೆಕ್ಟ್ ವರ್ಕೌಟ್ ಮಾಡಿಲ್ಲ ಅಂದರೆ ಇಟ್ ವಿಲ್ ಟರ್ನ್ ಟು ಫ್ಯಾಟ್. ಓಕೆ. ಸೊ ಇದು ಇಂಪಾರ್ಟೆಂಟ್, ಇದನ್ನು ಗೊತ್ತಿರಬೇಕು. ನಾನು ತಿಂತಾ ಇದ್ದಾಗ ಏನು ತಿಂತಾ ಇದ್ದೀನಿ, ಎಷ್ಟು ತಿಂತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ಮಧ್ಯಾಹ್ನದ ಹೊತ್ತು ರೈಸ್ ಸ್ವಲ್ಪ ಆದರೂ ತಗೊಂಡ್ರೆ ಇಡೀ ದಿನದಲ್ಲಿ ತುಂಬ ಒಳ್ಳೆಯದು. ಸೊ ಏನಕ್ಕೆ ಅಂದರೆ, ನೀವು ಮಧ್ಯಾಹ್ನ ನಂತರ ಕೆಲಸ ಮಾಡ್ತೀರಾ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡೋ ಚಾನ್ಸಸ್ ಇದೆ, ಮಾಡದೇ ಇರೋ ಚಾನ್ಸಸ್ ಇದೆ. ಅದಕ್ಕೋಸ್ಕರ ರೈಸ್ ಏನು ಅಂದರೆ ಇಟ್ ವಿಲ್ ಕೀಪ್ ಯು ಆನ್ ಫಾರ್ ಅ ಲಾಂಗರ್ ಟೈಮ್. ಈಗ ನನ್ನ ದಿನಚರಿ ಆ ಥರ, ಬೆಳಿಗ್ಗೆ ನಾನು ತಿಂಡಿ ಎಷ್ಟು ಬೇಕಷ್ಟೇ ಮಾಡೋದು, 11 ಗಂಟೆಗೆ ಏನಾದರೂ ಒಂದು ತಿಂತೇನೆ. ರಾತ್ರಿ ಫ್ರೂಟ್ಸ್ ತಿಂದು ಮಲಗಿ ನೀವು ಡಿನ್ನರ್ ಮಾಡದಿದ್ರು ಓಕೆ, ರೈಸ್ನ ಅವಾಯ್ಡ್ ಮಾಡೋವಂಥದ್ದು ಓಕೆ. ರೈಸ್ ತಿಂದ್ರೂ ಸ್ಮಾಲ್ ಪೋರ್ಷನ್ ಆಫ್ ರೈಸ್ ನೋಡಿ, ನಾವು ಆ್ಯಸ್ ಎ ಇಂಡಿಯನ್ಸ್ ನಾನು ನೋಡಿರೋದನ್ನು ನಮಗೆ ಸ್ಮಾಲ್ ಪೋರ್ಷನ್ ಅಂತ ಗೊತ್ತೇ ಇಲ್ಲ. ಒಮ್ಮೆ ಸಾಂಬಾರಿಗೆ ತಗೊಳ್ಳೋದು, ರಸಮಿಗೆ ತಗೊಳ್ಳೋದು, ಮತ್ತು ಮೊಸರಿಗೆ ತಗೊಳ್ಳೋದು, ಉಪ್ಪಿನಕಾಯಿಗೊಮ್ಮೆ ತಗೊಳ್ಳೋದು, ಅಂದರೆ ಆಲ್ಮೋಸ್ಟ್ ಒಂದು 2 ಪಾವಿನಷ್ಟು ಅಕ್ಕಿ ಆಯಿತು. 3 ಜನ ಮಾಡುವಷ್ಟು ಊಟ ಒಬ್ಬರು ಮಾಡ್ತೀವಿ. ಸೊ ಅದನ್ನು ಕಂಟ್ರೋಲ್ ಮಾಡಬೇಕು. ರೈಸ್ ತಿನ್ನೋದ್ರಿಂದ ದಪ್ಪ ಆಗ್ತೀವಿ ಅಂತ ಕಾನ್ಸೆಪ್ಟ್ ಏನಿದೆಯಲ್ಲ, ಬಟ್ ಅಫ್ಕೋರ್ಸ್ ಒಬ್ಬೊಬ್ರದ್ದು ಬಾಡಿ ಒಂದೊಂದು ಥರ ಇದೆ. ಕೆಲವರಿಗೆ ಚಪಾತಿ ತಿಂದ್ರೇ ಆಗೋದಿಲ್ಲ ಆ ಥರ. ಬಟ್ ನಾನು ಹೇಳುವಂಥದ್ದು ಏನು ಅಂದರೆ, ಕಮ್ಮಿ ತಿನ್ನಿ ರೈಸ್ನ, ಮಧ್ಯಾಹ್ನದೊಟ್ಟಿಗೆ ಹಸಿವಾದಾಗ ತಿನ್ನಿ, ಬೆಳಿಗ್ಗೆ ಸಂಜೆ ನಾರ್ಮಲ್ ತಿಂಡಿ, ಮತ್ತು ಡಿನ್ನರ್ ಫ್ರೂಟ್ಸ್ ಚಪಾತಿ ತಿಂದರೆ ಗುಡ್. ಬಟ್ ಯಾರು ಎಕ್ಸಸೈಸ್ ಮಾಡದವರು ಲಿಮಿಟಲ್ಲಿ ತಿಂದರೆ ಸಾಕು, ದಟ್ ಈಸ್ ಮೋರ್ ಇಂಪಾರ್ಟೆಂಟ್.
2: ಈಗ ಅದೆಲ್ಲ ಆಗಿ ಇನ್ನೊಂದು ಜನಗಳ ಥಿಂಕಿಂಗ್ ಹೇಗಿದೆ ಹೇಳಿದರೆ, ಈಗ ಎಷ್ಟೋ ವರ್ಷದಿಂದ ವ್ಯಾಯಾಮ ಮಾಡ್ತಾ ಇರ್ತಾರೆ, ಕೆಲವರು ನಂದು ಜೀನ್ ಮಾರೆ ನಾನು ಸಪೂರವೇ ಆಗೋದಿಲ್ಲ, ಎಷ್ಟು ವರ್ಕೌಟ್ ಇದ್ದದೆಲ್ಲ ಮಾಡಿ ಆಯಿತು, ಬಟ್ ಅವರ ವೆಯ್ಟ್ ಚೆಕ್ ಮಾಡಿದಾಗ ಒಂದು ವೆಯ್ಟಲ್ಲಿ ವ್ಯತ್ಯಾಸ ಬರ್ತಾ ಇದ್ರು, ಕೆಲವೊಮ್ಮೆ ಅವರ ಫಿಸಿಕಲ್ಲಿ ಅಷ್ಟು ಬದಲಾವಣೆಗಳು ಕಾಣುವುದಿಲ್ಲ. ಆಗ ಅವರಿಗೆ ಕನ್ನಡಿಯನ್ನು ನೋಡಿದಾಗ ಕೆಲವೊಮ್ಮೆ ಹಾಗೆ ಅನ್ನಿಸ್ತದೆ, ಇಲ್ಲ ಉಳಿದವರನ್ನು ಸಪುರ ಆದವರನ್ನು ನೋಡಿದ ಕೂಡಲೇ ಕೆಲವರಿಗೆ, ಇಂಥವರಿಗೆಲ್ಲ ಅದು ಕೆಲವೊಮ್ಮೆ ಡಿಮೋಟಿವೇಟ್ ಆಗ್ತದ, ಇಲ್ಲ ಅದಕ್ಕೆ ಅದನ್ನು ಓವರ್ಕಮ್ ಮಾಡಲಿಕ್ಕೆ ಒಂದು ಸಜೆಷನ್?
0: ಸೊ ಇದರಲ್ಲಿ ಏನು ಅಂದರೆ, ಆ್ಯಸ್ ಎ ಇಂಡಿಯನ್ಸ್ ಇದೆಯಲ್ಲ, ಅವರ್ ಮೆಟಬಾಲಿಸಮ್ ಇಸ್ ನಾಟ್ ಗ್ರೇಟ್ ಆ್ಯಸ್ ಈಸ್ಟ್ ಏಷ್ಯಾದವ್ರದ್ದು. ಫಾರ್ ಎಕ್ಸಾಂಪಲ್, ನಿಮಗೆ ಇಂಡೋನೇಷ್ಯಾ, ಮಲೇಷ್ಯಾ, ನಾವು ಸ್ವಲ್ಪ ಅಮೇರಿಕನ್ಸ್ ಮತ್ತು ಯುರೋಪಿಯನ್ಸ್ ಥರ, ನಾವು ತಿಂದರೆ ಚೆನ್ನಾಗಿ ಬೆಳೆದು ಅಗಲವಾಗಿ ದೊಡ್ಡ ದೇಹ. ಬಟ್ ನನ್ನ ಲೆಕ್ಕದಲ್ಲಿ ಜೆನೆಟಿಕಲ್ ಫ್ಯಾಕ್ಟರ್ ಇದೆ, 10-20% ಜೆನೆಟಿಕಲ್ ಫ್ಯಾಕ್ಟರ್ ಇದೆ, 30% ಮೆಟಬಾಲಿಸಮ್ ಇದೆ. ಸೊ 100 ಶೇಕಡ ನಮ್ಮ ಕಂಟ್ರೋಲಲ್ಲಿದೆ. ಫಾರ್ ಎಕ್ಸಾಂಪಲ್, ನನ್ನನ್ನೇ ನೋಡಿದರೆ ನನ್ನ ಫ್ಯಾಮಿಲಿಯಲ್ಲಿ ಆಲ್ ಆರ್ ಹೆವಿ ವೆಯ್ಟ್ಸ್, ನನ್ನ ಮಾವಂದರು, ನನಗೆ ಆ ಫಿಸಿಕಲ್ ಬಾಡಿ ಇದೆ. ನಾನು 2012 98 ಕೆಜಿ ಆಗಿದೆ, 100ಕ್ಕೆ 2 ಕಮ್ಮಿ, ಆವಾಗ ನಾನು ಡಿಸೈಡ್ ಮಾಡಿರೋದು. ಈಗ ನಾನು 62 ಕೆಜಿ, ಅದನ್ನು ಲಾಸ್ಟು 11 ವರ್ಷದಿಂದ ಮೇಂಟೈನ್ ಮಾಡಿದ್ದೀನಿ. ಸೊ ನೀವು ಎನಿಸ್ಬೋದು, ನಾನು ಮಿರರಲ್ಲಿ ನಿಂತಾಗ ನನಗೂ ಇದೇ ಫೀಲಿಂಗ್ ಬಂದಿತ್ತು, ಬಟ್ ನಾನು ಇವತ್ತು ಚೇಂಜ್ ಆಗಿದ್ದೀನಿ. ಅಫ್ಕೋರ್ಸ್ ವೇರಿಯೇಷನ್ ಆಗ್ತಾ ಇರುತ್ತೆ, ನನಗೆ ರೇಸ್ಗಳಿದ್ದಾಗ, ಇಲ್ಲ ನನಗೆ ಇವೆಂಟ್ಗಳಿದ್ದಾಗ, ಇಲ್ಲ ನನಗೆ ತುಂಬ ಟ್ರಾವೆಲ್ಗಳಿದ್ದಾಗ. ಬಟ್ ನನ್ನ ಮೈಂಡ್ ಏನು ಹೇಳುತ್ತೆ ಅಂದರೆ, ನಾನು ಅದನ್ನು ಹಿಂದೆ ಅಲ್ಲಿಗೆ ತರಬೇಕು. ನನ್ನ ಫ್ಯಾಮಿಲಿ ಬರಲಿ, ನೀವು ನೋಡಿದರೆ ಎಲ್ಲರೂ ಹೆವಿ ವೆಯ್ಟ್ಸೇ, ಬಟ್ ಅದು ತಪ್ಪು. ಯಾರಿಗೂ ವೆಯ್ಟ್ ಕಮ್ಮಿ ಮಾಡಲಿಕ್ಕೆ ಆಗೋದಿಲ್ಲ, ಇದು ಬರೀ ಜೆನೆಟಿಕಲ್ ಇದೆ. ಇಲ್ಲ ಅಂತ, ಆ್ಯಸ್ ಎ ಇಂಡಿಯನ್ಸ್ ವಿ ಹ್ಯಾವ್ ಎ ಜೆನೆಟಿಕ್ ಮೆಟಬಾಲಿಸಮ್ ಇಶ್ಯೂ, ಜೆನೆಟಿಕಲ್ ಇಶ್ಯೂ ಕೆಲವು ಫ್ಯಾಮಿಲೀಸಲ್ಲಿ ಇಶ್ಯೂ ಇದೆ, ಅದು ಏನು ಮಾಡಲಿಕ್ಕಾಗಲ್ಲ. ಬಟ್ ವೆಯ್ಟನ್ನು ಮೇಬಿ ದಟ್ ಈಸ್ ಓನ್ಲಿ 5-10% ಆಫ್ ಅವರ್, ಅದು 10% ಇಸ್ ಅ ಬಿಗ್ ಪಾಪ್ಯುಲೇಷನ್, ಖಂಡಿತ ಇಲ್ಲ, 2-3% ಇರ್ಬೋದು. ಮತ್ತೆ ಉಳಿದಿರೋದು ಐ ಥಿಂಕ್ ಇಟ್ ಈಸ್ ಜಸ್ಟ್ ಬಿಕಾಸ್ ವಿ ಡೋಂಟ್ ಮೇಂಟೈನ್.
1: ನಮ್ಮ ಗ್ರಾಮೀಣ ಭಾಗದ ಜನಗಳಿಗೆ ಒಂದು ಕಲ್ಪನೆ ಇದೆ, ಬೇರೆಲ್ಲ ಆಹಾರಗಳನ್ನು ತಗೊಂಡ್ರೆ ನಮ್ಮ ದೇಹದ ಮೇಲೆ ಪರಿಣಾಮ ಬೀಳಬಹುದು, ಆದರೆ ನಾನು ಗಂಜಿಯನ್ನು ಮಾತ್ರ ಊಟ ಮಾಡ್ತೇನೆ, ನನಗೆ ಗಂಜಿ ಊಟದಲ್ಲೇ ಎಲ್ಲ ಒಂದು ಬೇಕಾದಂಥ ವಿಟಮಿನ್ಗಳು ಕೂಡ ಸಿಗ್ತದೆ, ನನಗೆ ಬೇರೆ ಯಾವುದೇ ಆಹಾರ ಪದಾರ್ಥಗಳು ಬೇಡ, ನಾನು ಇದನ್ನೇ ಸೇವನೆ ಮಾಡ್ತಾ ಹೋಗ್ತೇನೆ ಅಂತ ಒಂದು ಪರಿಕಲ್ಪನೆ ಇದೆ, ಇದರ ಬಗ್ಗೆ ಏನು ಹೇಳ್ತೀರಾ?
0: ಗಂಜಿ ಊಟ ನಿಮ್ಮ ಹಸಿವನ್ನು ಕಮ್ಮಿ ಮಾಡ್ತದೆ ಖಂಡಿತ, ಯಾಕಂದರೆ ನಾನು ಗಂಜಿ ಊಟದ ಮಾಡೇ ಬೆಳೆದವನು ಚಿಕ್ಕದ್ರಿಂದ. ಬಟ್ ಅದು ನಿಮಗೆ ನೀವು ಮಾಡೋ ಫಿಸಿಕಲ್ ಆ್ಯಕ್ಟಿವಿಟಿಗೆ ಎಲ್ಲ ಥರದ ಪ್ರೋಟೀನ್ಸ್ಗಳನ್ನು ಕೊಡ್ತದೆ ಅಂತ ಹೇಳಿದೆ, ಇಲ್ಲ ವೈಟಮಿನ್ಸ್ಗಳನ್ನು ಕೊಡ್ತದೆ ಅಂತ ಹೇಳಿದರೆ ಅದು ಖಂಡಿತವಾಗಿಯೂ ತಪ್ಪಾಗುತ್ತೆ. ನಿಮಗೆ 100 ವರ್ಷ ಬದುಕ್ತಾರೆ ಗಂಜಿ ತಿಂದು, ಇಲ್ಲ ಅಂತ ಹೇಳಲ್ಲ, ಬಟ್ ವಾಟ್ ಕೈಂಡ್ ಆಫ್ ಲೈಫ್ ಸ್ಟೈಲ್ ಏನಿದೆ ಅವ್ರದ್ದು, ಜಸ್ಟ್ 3 ಹೊತ್ತು ಊಟ ಮಾಡೋದು, ಇಲ್ಲ ಜಸ್ಟ್ ಮನೆಯಲ್ಲೇ ಇರ್ತೀನಿ ನಾರ್ಮಲಾಗಿ ನಡೀತೀನಿ ಅಂತಿದ್ರೆ ದಿಸ್ ಈಸ್ ನೋ ಎಫೆಕ್ಟ್. ಗಂಜಿ ಊಟ ಮಾಡಿ ಬದುಕಲಿಕ್ಕೆ ಆಗಲ್ಲ ಅಂತೇನಿಲ್ಲ, ಬಟ್ ನಿಮಗೆ ಪ್ರೋಟೀನ್ಸು ವೈಟಮಿನ್ಸ್ ಎಲ್ಲ ಸಿಗ್ತದೆ 60 ವರ್ಷದ ನಂತರ, ಯಾವ ಥರದ ರೋಗಗಳು ಬರ್ತವೆ, ಎಲ್ಲಿ ಯಾವ ಥರದ ಮೂಳೆ ವೀಕಾಗ್ತದೆ ಅದು ನಿಮಗೆ ಗೊತ್ತಿರೋದಿಲ್ಲ. ಬಟ್ ಗಂಜಿ ಊಟ ತಪ್ಪು ಅಂತ ನಾನು ಹೇಳೋದಿಲ್ಲ, ಅದರಿಂದ ಏನು ಬೆನಿಫಿಟ್ ಇಲ್ಲ ಅಂತಲೂ ನಾನು ಹೇಳೋದಿಲ್ಲ, ಬಟ್ ಅದು ಸಾಲೋದಿಲ್ಲ ಅಂತ ನಾನು ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಈಗ ಒಬ್ಬ ಎಥ್ಲೆಟ್ ಇದ್ದಾನೆ, ಅವನಿಗೆ ಬರೀ ಗಂಜಿ ಊಟ ಕೊಟ್ಟು ನಾವು ಅವನ ಎಥ್ಲೆಟಲ್ಲಿ ರೇಸ್ ಮಾಡಬೇಕು ಅಂದರೆ ನನ್ನ ಲೆಕ್ಕದಲ್ಲಿ ಅವನಿಗೆ ಒಳ್ಳೆ ಪ್ರೋಟೀನ್ ಕೊಡುವಂತಹ ತರಕಾರಿಗಳನ್ನು ಕೊಡಬೇಕು, ಅವನು ತಿನ್ನಬೇಕಾಗತ್ತೆ, ಯಾಕೆಂದರೆ ಅವನ ಮಸಲ್ಸ್ ಬಿಲ್ಡ್ ಆಗಬೇಕು, ಅವನಿಗೆ ಸಪೋರ್ಟ್ ಮಾಡಬೇಕು. ಸೊ ಇದು ನನ್ನ ಒಪಿನಿಯನ್.
1: ಮತ್ತು ಇನ್ನೊಂದು ವಿಚಾರ, ಗ್ರಾಮೀಣ ಭಾಗದಲ್ಲಿ ಜನಗಳಿಗೆ ಸೌಲಭ್ಯಗಳ ಒಂದು ಕೊರತೆ ಇದೆ. ಈ ಫಿಟ್ನೆಸ್ ವಿಚಾರಕ್ಕೆ ಬಂದಾಗ ಜನಗಳಲ್ಲಿ ಏನು ಅನಿಸ್ತದೆ ಅಂತ ಹೇಳಿದರೆ, ಪೇಟೆಯ ಭಾಗದಲ್ಲಿರೋರಿಗೆ ಬೇಕಾದಷ್ಟು ಸೌಲಭ್ಯಗಳಿದೆ, ಜಿಮ್ ಇದೆ, ಬೇಕಾದಷ್ಟು ಒಂದು ಬೇರೆ ಬೇರೆ ಥರವಾದ ಇನ್ಫ್ರಾಸ್ಟ್ರಕ್ಚರಲ್ ಫೆಸಿಲಿಟೀಸ್ಗಳಿದೆ, ಹಾಗಿದ್ದಾಗ ಅವರು ಫಿಟ್ನೆಸ್ ಮೇಂಟೈನ್ ಮಾಡೋದು ಈಸಿ ಆಗ್ತದೆ. ನಾವು ಹಳ್ಳಿಯಲ್ಲಿದ್ದೇವೆ, ಹಳ್ಳಿಗಳಲ್ಲಿ ನಮ್ಮ ಹತ್ರ ಫಿಟ್ನೆಸ್ ಮೇಂಟೈನ್ ಮಾಡಲಿಕ್ಕೆ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಹಾಗಿದ್ದಾಗ ನಮಗೆ ಫಿಟ್ನೆಸ್ಗಳನ್ನು ಮೇಂಟೈನ್ ಮಾಡಲಿಕ್ಕೆ ಆಗ್ತಿಲ್ಲ ಅನ್ನುವಂಥ ಹಲವು ಪ್ರಶ್ನೆಗಳಿದೆ.
0: ಬಟ್ ನನ್ನ ಲೆಕ್ಕದಲ್ಲಿ ಗ್ರಾಮೀಣ ಭಾಗದಲ್ಲಿ ಇರುವಂತಹ ಫೆಸಿಲಿಟಿ ಮತ್ತು ಎನ್ವೈರ್ಮೆಂಟ್ ಇದೆಯಲ್ಲ, ಅದು ಅತಿ ಉತ್ತಮವಾದದ್ದು. ಫಾರ್ ಎಕ್ಸಾಂಪಲ್, ಈಗ ನಾನು ಉಜಿರೆಯನ್ನು ನೀವು ಗ್ರಾಮೀಣ ಭಾಗ ಅಂತ ಕನ್ಸಿಡರ್ ಮಾಡ್ತಿರೋ ಗೊತ್ತಿಲ್ವ, ಉಜಿರೆಯಲ್ಲಿರೋ ಫೆಸಿಲಿಟಿ ಈಸ್ ಈಕ್ವಲ್ ಟು ನ್ಯಾಷನಲ್ ಲೆವೆಲ್ ಸ್ಪೋರ್ಟ್ಸ್ಗೆ ನೀವು ತಯಾರಾಗ್ಬೋದು. ಫಾರ್ ಎಕ್ಸಾಂಪಲ್, ನಿಮಗೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, SDM ಬ್ಯೂಟಿಫುಲ್ ಆಗಿರೋ ಗ್ರೌಂಡ್ಸ್ ಇದೆ, ನಿಮಗೆ ಟ್ರಯಲ್ ರನ್ ಅಂತ ನ್ಯಾಚುರಲ್ ಎನ್ವೈರ್ಮೆಂಟಲ್ಲಿ. ಇಂಥ ಫೆಸಿಲಿಟಿ ಮತ್ತು ಇಂಥ ಎನ್ವೈರ್ಮೆಂಟ್, ಈವನ್ ಒಬ್ಬ ಸಿಟಿಯಲ್ಲಿ ಆ್ಯಕ್ಚುಲಿ ಹೇಳಿದರೆ ಜಿಮ್ಗಳು ಬಿಟ್ಟರೆ ನಿಮಗೆ ಯಾವುದೇ ಔಟ್ಡೋರ್ ಆ್ಯಕ್ಟಿವಿಟೀಸ್ನ ಮಾಡೋಕ್ಕಾಗೋದಿಲ್ಲ. ಆಫ್ಟರ್ 7:00 ನೀವು ಬೆಂಗಳೂರಲ್ಲಾಗಲಿ, ಮುಂಬೈ ಆಗಲಿ, ಡೆಲ್ಲಿ ಆಗಲಿ ಆಗಲಿ, ಓಡೋದು ಇಂಪಾಸಿಬಲ್. ಯು ಕೆನಾಟ್ ಡೂ ಔಟ್ಡೋರ್ಸ್. ಉಜಿರೆ ಅಂತಹ ಗ್ರಾಮೀಣ ಪ್ರದೇಶದಲ್ಲಿ, ಇಲ್ಲ ಮೂಡಿಬಿದ್ರೆ ಅಂತಹ ಗ್ರಾಮೀಣ ಪ್ರದೇಶದಲ್ಲಿ ಇರುವ ಫೆಸಿಲಿಟಿ ಖಂಡಿತವಾಗಿಯೂ ತುಂಬ ಅತ್ಯುತ್ತಮ. ಇದು ನಿಮಗೆ ಗ್ರೌಂಡ್ ಇಲ್ಲದಿದ್ದರೂ ನ್ಯಾಚುರಲ್ ಟ್ರೈಲ್ಸ್ ಏನಿದೆ ಅದರಲ್ಲಿ ಓಡಿದರೆ, ಇಲ್ಲ ವರ್ಕೌಟ್ ಮಾಡಿದರೆ, ಐ ಥಿಂಕ್ ದೇರ್ ಆರ್ ಲಾಟ್ ಆಫ್ ಫೆಸಿಲಿಟೀಸ್. ಅದರ ಬಗ್ಗೆ ನನ್ನ ಲೆಕ್ಕದಲ್ಲಿ ಅದು ತಪ್ಪು ಕಲ್ಪನೆ. ಇದು ಮನಸ್ಸಿಗೆ, ಇಟ್ ಈಸ್ ಅ ಮೈಂಡ್ ಬ್ಲಾಕ್ ಅಂತ ಕರಿತೀನಿ ನಾನು. ಇಟ್ ಈಸ್ ನಾಟ್ ಅಬೌಟ್ ಫೆಸಿಲಿಟಿ, ಇಲ್ಲ ವಾತಾವರಣದ ಬಗ್ಗೆ, ಇಲ್ಲ ಇರೋ ಫೆಸಿಲಿಟಿ ಬಗ್ಗೆ ಅಲ್ಲ.
2: ಈಗ ಇನ್ನೊಂದು ಏನಂತ ಹೇಳಿದರೆ, ಈಗ ಕಾಮನ್ ಪರ್ಸೆಪ್ಷನ್ಸ್ ಅಂತೇಳಿ ಒಂದಿದೆ. ಈಗ ನಾನು ಫಿಟ್ನೆಸ್ ಅಂತೇಳಿ ಹೇಳಿದ ಕೂಡಲೇ ಕೆಲವರಿಗೆ ಮೈಂಡ್ ಸೆಟ್ಟಲ್ಲಿ ಬಂದು ಕೂರುವಂಥದ್ದು, ನಂದು ಸಿಕ್ಸ್ ಪ್ಯಾಕೇ ಬರಬೇಕು. ಸೊ ಈ ಥರದ ಜೀವನ ಶೈಲಿ ಕೆಲವರು ಒಗ್ಗಿಕೊಡಿಸ್ಕೊಳ್ತಾರೆ. ಸೊ ಇಂಥವರಿಗೆ ನೀವು ಒಂದು ಏನು ಸಜೆಷನ್ ಕೊಡ್ತೀರಿ ಅಂದರೆ, ಅದೇ ಮೇಯ್ನ್ ಅಂತೇಳಿಯಾ, ಇಲ್ಲ ಫಿಟ್ನೆಸ್ ಅಂತೇಳಿದರೆ ಜಸ್ಟ್ ಒಂದು ನಮ್ಮ ಬಾಡಿಗೆ ಒಂದು ರಿಲೀಫನ್ನು ಕೊಡುವಂಥದ್ದ?
0: ಈಗ ಸಿಕ್ಸ್ ಪ್ಯಾಕ್ಸ್ ಅಂತ ಹೇಳುವಂಥದ್ದು ಏನು ಅಂದರೆ, ಅದು ಒಬ್ಬೊಬ್ಬರ ಇಂಟ್ರೆಸ್ಟ್. ಸಿ, ಇಟ್ ಈಸ್ ಅ ಫಿಸಿಕಲ್ ಅಪಿಯರೆನ್ಸ್ ಅಂತ ಕರಿತೀವಿ. ಬಟ್ ನಿಮಗೆ ಫಿಟ್ನೆಸ್ ಅಂದರೆ, ಫಿಟ್ನೆಸ್ ಅಂತ ಹೇಳುವಂಥದ್ದು ಏನು, ನಿಮ್ಮ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವಂಥ ಒಂದು ರೀತಿ, ಅದು ಫಿಟ್ನೆಸ್ ಅಂತ ಹೇಳುವಂಥ. ಅಂದರೆ ನಾನು ದಷ್ಟಪುಷ್ಟವಾಗಿರಬೇಕು, ನೀಟಾಗಿರಬೇಕು, ಕ್ಲೀನಾಗಿರಬೇಕು, ಫ್ಯಾಟ್ ಇರಬಾರ್ದು, ಇದು ಫಿಟ್ನೆಸ್. ನಿಮಗೆ ಸಿಕ್ಸ್ ಪ್ಯಾಕ್ಸ್ ಅಂತ ಹೇಳುವಂಥದ್ದು, ಅದು ನಾನು ಹೇಗೆ ಕಾಣಬೇಕು ಅಂತ ಹೇಳುವಂಥದ್ದು. ಸಿಕ್ಸ್ ಪ್ಯಾಕ್ಸ್ ಮಾಡೋದರಲ್ಲಿ ತಪ್ಪೇನಿಲ್ಲ, ಅದನ್ನು ಮೇಂಟೈನ್ ಮಾಡಲಿಕ್ಕೆ ಆಗತ್ತಾ ಅಂತ ಹೇಳುವಂಥದ್ದು ಅದೊಂದು ಪ್ರಶ್ನೆ. ಅದನ್ನು ನೀವು ಮೇಂಟೈನ್ ಮಾಡಿದವರು ಇದ್ದಾರೆ, ಮಾಡಲಿಕ್ಕೆ ಆಗದವರು ಇದ್ದಾರೆ. ಬಟ್ ಫಿಟ್ನೆಸ್ನ ನೀವು ಯಾವತ್ತಿಗೂ ಮೇಂಟೈನ್ ಮಾಡ್ಬೋದು. ಅದಕ್ಕೆ ನೀವು ಇದೇ ಥರ ಇರಬೇಕು, ಇಲ್ಲ ಅದು ಹಿಂಗೆ ಕಾಣಬೇಕು ಅಂತಂದ್ರೆ, ನೀವು ಸ್ಲಿಮ್, ಫಿಟ್ ಆ್ಯಂಡ್ ಹೆಲ್ದಿ ಕಾಣುವಂಥದ್ದು ತುಂಬ ಇಂಪಾರ್ಟೆಂಟ್. ಸೊ ಫಿಟ್ನೆಸ್ ಐ ಥಿಂಕ್ ಈಸ್ ಮೋರ್ ಇಂಪಾರ್ಟೆಂಟ್. ಇಟ್ ಈಸ್ ನಾಟ್ ಅಬೌಟ್ ಸಿಕ್ಸ್ ಪ್ಯಾಕ್ ಬಗ್ಗೆ ತುಂಬ ಗಮನ ಕೊಡುವಂಥದ್ದು ಅಗತ್ಯ ಇಲ್ಲ, ಹೆಂಗಿದ್ದಾಗ ಓಕೆ. ಇನ್ನೊಂದೇನು ಅಂದರೆ, ಕೊನೆಯದಾಗಿ ಈ ಫಿಟ್ನೆಸ್ ಬಗ್ಗೆ ನಾವು ಮಾತಾಡಿದಾಗ ನನಗೆ ಬಹಳ ಒಂದು ಏನು ಹೇಳ್ತೇನೆ ಅಂದರೆ, ಅಸಮಾಧಾನಕರ ಅಂತ ಹೇಳ್ಬೋದು. ಏನು ಅಂದರೆ, ನನಗೆ ಟೈಮ್ ಇಲ್ಲ, ಇಲ್ಲ ನನಗೆ ಫೆಸಿಲಿಟಿ ಇಲ್ಲ, ಇಲ್ಲ ನನಗೆ ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳುವಂಥದ್ದು ಇದೆಯಲ್ಲ, ಇದು ಈ ಮೈಂಡ್ ಸೆಟ್ನ ಚೇಂಜ್ ಮಾಡಬೇಕು ನಾವು. ಐ ಥಿಂಕ್ ನಾನು ನನ್ನ ದಿನದಲ್ಲಿ ಅಟ್ಲೀಸ್ಟ್ 30 ನಿಮಿಷ, ಅದು ಕೆಲವರು ಬೇರೆ ಬೇರೆ ರೀತಿಯಲ್ಲಿ, ನಿನಗೇನು ಬೆನಿಫಿಟ್ ಇದೆ ಇದರಿಂದ, ನಿನಗೆ ದುಡ್ಡು ಸಿಗ್ತದಾ ಈ ಇವೆಂಟ್ಗಳಿಂದ ಮಾಡೋದ್ರಿಂದ, ಇಲ್ಲ ನಿನಗೆ ಏನಾದರೂ ನ್ಯಾಷನಲ್ಸ್ ಹೋಗ್ತೀಯಾ. 40 ವರ್ಷದ ನಂತರ ಯಾರೂ ಫಿಟ್ನೆಸ್ ಬಗ್ಗೆ ನ್ಯಾಷನಲ್ಸ್ ಹೋಗ್ಲಿಕ್ಕೆ ಆಗೋದಿಲ್ಲ. ನೀವು 12ನೇ ವರ್ಷಕ್ಕೆ ಶುರು ಮಾಡಬೇಕು ನ್ಯಾಷನಲ್ಸ್ ಹೋಗ್ಲಿಕ್ಕೆ. ದುಡ್ಡು ಸಿಗತ್ತೆ ಅಂತ ನೀವು ಹೆಲ್ತ್ನ ಮೇಂಟೈನ್ ಮಾಡುವಂಥದ್ದಲ್ಲ. ಸೊ ಇದು ನಾವು ಏನು ಅಳಗೊಡಿಸ್ಕೋಬೇಕು ಅಂದರೆ, ನಮ್ಮ ಜೀವನ ಶೈಲಿಯಲ್ಲಿ ನಾನು ಮುಂಚೆನೂ ಅದೇ ಹೇಳಿದ್ದಲ್ಲ, ಅದೊಂದು ಟೈಮ್ ಟೇಬಲ್ ಆಗಬೇಕು. ಬೆಳಿಗ್ಗೆ ಎದ್ದು 1:30, ಇಲ್ಲ ಸಂಜೆ ಅದಕ್ಕೋಸ್ಕರ 1:30 ಕರೆಕ್ಟಾಗಿ ಇಟ್ಕೊಳ್ಳುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಪೀಪಲ್ ಆರ್ ಕ್ವೈಟ್ ಅವೇರ್, ಬಿಕಾಸ್ ಏನಕ್ಕೆ ಅಂದರೆ ವರ್ಕ್ ಪ್ರೆಷರ್ ತುಂಬ ಇದೆ. ಯಾಕಂದರೆ ನಿಮ್ಗೆ ಗೊತ್ತಿರ್ಬೋದು ನಮ್ಮ ದೇಶ ಯಾವ ಲೆವೆಲಲ್ಲಿ ಪ್ರೋಗ್ರೆಸ್ ಆಗ್ತಾ ಇದೆ, ಮತ್ತು ಎಂಪ್ಲಾಯ್ಮೆಂಟ್ ಯಾವ ಥರ ಜನ್ರೇಟ್ ಆಗ್ತಾ ಇದೆ, ಜನರು ತುಂಬ ಬ್ಯುಸಿ ಆಗಿದ್ದಾರೆ. ಆ ಟೈಮಲ್ಲಿ ನಿಮ್ಮ ಹೆಲ್ತ್ನ ಮೇಂಟೈನ್ ಕಾಪಾಡಿಕೊಂಡಿದ್ರೆ ಯು ಕ್ಯಾನ್ ವರ್ಕ್ ಫಾರ್ ಲಾಂಗರ್, ಲಿವ್ ಫಾರ್ ಲಾಂಗರ್. ಸೊ ನೀವು ಜಾಸ್ತಿ ದಿನ ಬದುಕ್ಬೋದು, ಜಾಸ್ತಿ ದಿನ ಕೆಲಸನೂ ಮಾಡ್ಬೋದು, ನಿಮ್ಮ ಫ್ಯಾಮಿಲಿನ ಸಪೋರ್ಟ್ ಮಾಡ್ಬೋದು. ಸೊ ಇದನ್ನು ಒಂದು ಜೀವನ ಶೈಲಿಯಾಗಿ ತಗೋಬೇಕೆ ವಿನಃ ಅದನ್ನು ಯಾವುದೋ ಒಂದು ಯಾರೋ ಹೇಳಿದ್ರು, ಇಲ್ಲ ನನಗೇನೋ ಒಂದು ಶಾರ್ಟ್ ಟರ್ಮ್ ಗೋಲ್ಗೆ ಮಾಡಬೇಕು ಅಂತ ಮಾಡಬಾರ್ದು. ಇದಕ್ಕೆ ಒಳ್ಳೆ ಎಕ್ಸಾಂಪಲ್ ನನಗೆ, ನಾನು ನೋಡಿದವರ ಪ್ರಕಾರ, ಇವನ್ ನಾನು ಅಮೇರಿಕನ್ಸ್ ಆಗಿರ್ಬೋದು, ಯುರೋಪಿಯನ್ಸ್, ಆಫ್ರಿಕನ್ಸ್ ಏನು ಅಂದರೆ ಒಂದು ವರ್ಷ ಫ್ಯೂ ಇಯರ್ಸ್ ಆದಮೇಲೆ ಬಿಡ್ತಾರೆ. ಅದರ ನಂತರ ನೀವು ನ್ಯಾಷನಲ್ ಅಥ್ಲೆಟ್ನ ನೋಡಿದರೆ ಅವನು ತುಂಬ ದಪ್ಪವಾಗಿ ಇರ್ತಾನೆ. ಬಟ್ ಜಪಾನಿಗಳು ಅವರು 101 ವರ್ಷದಲ್ಲಿಯೂ ಅವನು ಲೀನ್ ಆ್ಯಂಡ್ ಫಿಟ್ ಆಗಿರ್ತಾನೆ. ಅವನು ಅದನ್ನು ಇವನು ಬೆಳಿಗ್ಗೆ ಎದ್ದು 99, 100 ವರ್ಷದವನು ಕೂಡ ಅವನ ಜೀವನ ಶೈಲಿಯನ್ನು ಅದನ್ನು ಆ ದೇಶ ಅದಕ್ಕೆ ಆ ಲೆವೆಲ್ಗೆ ಪ್ರೋಗ್ರೆಸ್ ಆಗಿದೆ. ಅವರ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಕರಿತೇವೆ, ದೇ ಆರ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಈಸ್ ಮೋರ್ ದೆನ್ 90 ಇಯರ್ಸ್. ದೇ ಆರ್ ರಿಟೈರ್ಮೆಂಟ್ ಈಜ್ ಈಸ್ ಆಲ್ಮೋಸ್ಟ್ 60 to 65 ಇಯರ್ಸ್. ನಮಗೆಲ್ಲ 58 ವರ್ಷಕ್ಕೆ ನಾವು ಆಲ್ಮೋಸ್ಟ್ ನಮಗೇನು ಇರೋದಿಲ್ಲ, ಅದು ಲಾಸ್ಟ್ ಫ್ಯೂ ಇಯರ್ಸ್. ಸೊ ಅದನ್ನು ನಾನು ಫಿಟ್ನೆಸ್ನ ಜೀವನ ಶೈಲಿಯಾಗಿ ಅಳವಡಿಸ್ಕೋಬೇಕು ಅಂತ ನನ್ನೊಂದು ಅನಿಸಿ. ಈಗ ಕಾಂಪಿಟೇಟಿವ್ ರೇಸ್ಗಳಿಗೆ ನಾನು ಹೋಗೋದಿಲ್ಲ, ಬೇಸಿಕಲಿ ನನ್ನ ಫಿಟ್ನೆಸ್ಗೋಸ್ಕರ ಈಗಲೂ ನಾನು ಕಂಟಿನ್ಯೂ ಮಾಡಿ ಬೆಳಿಗ್ಗೆ 1 ಅವರು, ಸಂಜೆ 1:30. ಯಾಕೆಂದರೆ ಈಗ ಫ್ಯಾಮಿಲಿಯಾಗಿ ಮಕ್ಕಳಾದಮೇಲೆ ಹೋಲ್ ಸ್ಟೋರಿ ಚೇಂಜ್ ಆಗ್ತದೆ. ಸೊ ನಾವು ಫ್ಯಾಮಿಲಿನ ಸಪೋರ್ಟ್ ಮಾಡಬೇಕು, ಕೆಲಸಕ್ಕೂ ಹೋಗಬೇಕು, ಫಿಟ್ನೆಸ್ಗೂ ಮಾಡಬೇಕು. ಅದು ನೀವು ಬೇರೆಯವ್ರಿಗೋಸ್ಕರ ಮಾಡ್ಬೋದು, ನಿಮಗೋಸ್ಕರ ಮಾಡಿದಾಗ ಯು ಕ್ಯಾನ್ ಸಿ ದ ಸ್ಯಾಟಿಸ್ಫ್ಯಾಕ್ಷನ್. ಸೊ ದಟ್ ಈಸ್ ದ ಬೇಸಿಕ್ ಫೌಂಡೇಶನ್ ಆಫ್ ಯುವರ್ ಫಿಟ್ನೆಸ್ ಅಂತ ಐ ಫೀಲ್.
1: ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.
2: ಇದುವರೆಗೆ ನಿತ್ಯ ಜೀವನದಲ್ಲಿ ಫಿಟ್ನೆಸ್ ಈ ವಿಚಾರದ ಬಗ್ಗೆ ಮಾತುಕತೆ ಕೇಳಿದಿರಿ. ಸಂದರ್ಶನದಲ್ಲಿ ಪಾಲ್ಗೊಂಡವರು ಮಹೇಶ್ ಕುಮಾರ್ ಲೊಂಡೆ, ಕಾರ್ಯಕ್ರಮ ನಡೆಸಿಕೊಟ್ಟವರು ಶರತ್ ಚಂದ್ರ ಮತ್ತು ಸಚಿನ್ ಹೆಬ್ಬಾರ್.
3: ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.

0: ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಕನ್ನಡ ಪ್ರಸಾರದಲ್ಲಿ ಈಗ ಯುವ ಕಲಾವಿದ ಸುರೇಂದ್ರ ಜೈನಾರಾವಿ ಅವರ ಜೊತೆಗೆ ಮಾತುಕತೆ ನಡೆಸಿಕೊಡುತ್ತಾರೆ ಮಾನಸ ಅಗ್ನಿಹೋತ್ರಿ.
1: ಕಲೆಗೆ ಕೇವಲ ಆಸಕ್ತಿ ಇದ್ದರೆ ಸಾಲದು, ಅದಕ್ಕೆ ತಕ್ಕ ಪರಿಶ್ರಮ ಮತ್ತು ಸಾಧಿಸುವ ಛಲ ಬೇಕು ಎಂಬುದಕ್ಕೆ ಸೂಕ್ತ ಉದಾಹರಣೆ ಸರಳ ಸಜ್ಜನಿಕೆಯ ಸ್ವಭಾವದ ಬೆಳತಂಗಡಿ ತಾಲೂಕಿನ ನಾರಾವಿ ಗ್ರಾಮದ ಕಲಾಕ್ಷೇತ್ರದ ಸಾಧಕ, ಬಹುಮುಖ ಪ್ರತಿಭೆ, ಹಾಸ್ಯ ಸಿರಿ ಎಂದೇ ಹೆಸರುವಾಸಿಯಾಗಿರುವ ಟಿಎನ್ ಪ್ರೊಡಕ್ಷನ್ ಇದರ ನಿರ್ದೇಶಕ ಸುರೇಂದ್ರ ಜೈನ್ ನಾರಾವಿ. ಇವರು ನಟನೆ, ನಿರ್ದೇಶನ, ಛಾಯಾಗ್ರಹಣ, ಸಂಕಲನ, ಬರವಣಿಗೆ ಈ ರೀತಿಯ ಹಲವು ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸಿ ಸೈ ಎನಿಸಿಕೊಂಡಿದ್ದಾರೆ. ಪ್ರಸ್ತುತ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ತಾಂತ್ರಿಕ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಇವರು ಇಂದು ನಮ್ಮ ಜೊತೆ ಸಂದರ್ಶನದಲ್ಲಿದ್ದಾರೆ. ನಮಸ್ತೆ ಸರ್.
2: ಎಲ್ಲ ಕೇಳುಗರಿಗೂ ನಮಸ್ಕಾರ.
1: ಮೊದಲನೇದಾಗಿ ನಿಮ್ಗೆ ಈ ಕಲೆ ಸಾಹಿತ್ಯ ಇದರ ಕುರಿತಾದಂತಹ ಆಸಕ್ತಿ ಯಾವ ರೀತಿ ಶುರುವಾಯಿತು?
2: ನನಗೆ ಸಾಹಿತ್ಯ ಕಲಾಕ್ಷೇತ್ರದಲ್ಲಿ ಮೊದಲಿಗೆ ರಂಗಭೂಮಿಯ ಕಡೆ ಹೆಚ್ಚು ಆಸಕ್ತಿ ಬಂದಿರೋದು. ನಾನು ಪ್ರೈಮರಿಯಲ್ಲಿ ಕಲಿತಿರುವಾಗ 5ನೇ ತರಗತಿಯಲ್ಲಿ ಈ ನಾಟಕ ಪ್ರಹಸನದಲ್ಲಿ ಅಭಿನಯಿಸಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ. ಅಲ್ಲಿಂದ ಪ್ರಾರಂಭವಾದ ನನ್ನ ಒಂದು ಜರ್ನಿ. ಮತ್ತೆ ನಾನು ಹೈಸ್ಕೂಲ್ನಲ್ಲಿ ಇರುವಾಗ 8ನೇ ತರಗತಿಯಲ್ಲಿ ಫಸ್ಟ್ ಡ್ರಾಮಾ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ತಾಲೂಕು ಮಟ್ಟದ ಪ್ರಹಸನ ಸ್ಪರ್ಧೆ ಅಂತ ಇತ್ತು. ಅದಕ್ಕೆ ಒಂದು ನಾನೇ ರಚಿಸಿ ನಿರ್ದೇಶನ ಮಾಡಿದ ಒಂದು ಸ್ಕಿಟ್ ಅಲ್ಲಿ ಪ್ರಥಮ ಸ್ಥಾನ ಬಂತು. ಆ ನಂತರ ಅದು ನನಗೆ ಈ ರಂಗಭೂಮಿಯ ಮೇಲೆ ಹೆಚ್ಚು ಆಸಕ್ತಿ ಬಂತು. ಹೀಗೆ ಮುಂದುವರಿಸುತ್ತಾ ಒಂದು 60 ಪ್ರಹಸನ, 7 ನಾಟಕ, 5 ರೂಪಕ ರಚಿಸಿ ನಿರ್ದೇಶಿಸಿ ಅಭಿನಯಿಸಿದ್ದೇನೆ. ಮತ್ತೆ ಊರಿನಲ್ಲಿ ನಮ್ಮ ಜಾತ್ರಾ ಸಂದರ್ಭದಲ್ಲಿ ಅಲ್ಲೆಲ್ಲ ನಾವು ಪ್ರತಿ ವರ್ಷ ಒಂದು 2.5-3 ಗಂಟೆಯ ಅಂದಾಜಿನ ನಾಟಕ, ಊರಿನಲ್ಲಿರುವ ತೆರೆಮರೆಯಲ್ಲಿರುವ ಪ್ರತಿಭೆ ಇರುವ ಎಲ್ಲ ಕಲಾವಿದರನ್ನು ಒಟ್ಟುಗೂಡಿಸಿ ನಾಟಕ ಪ್ರದರ್ಶನ ಮಾಡ್ತಿದ್ದೆವು. ಅದರಲ್ಲಿ ಮದಿಮೆದ ಮರಳು, ಅಜ್ಜರೆ ಗುಂಜುಪಲ್ಲಿ, ಬಗೆ ಸಂದಾಯಿ ಮಗಿ ಅಂತ ಎಲ್ಲ ತುಳು ನಾಟಕಗಳು ಹೆಚ್ಚು ಜನಪ್ರಿಯತೆಯನ್ನು ಪಡೆದಿತ್ತು. ಆ ನಂತರ ನಾನು ಹೆಚ್ಚು ಏಕಪಾತ್ರ ಅಭಿನಯ ಕೂಡ ಮಾಡುತ್ತಿದ್ದೆ. ಅದರಲ್ಲೂ ತುಂಬಾ ಕಡೆ ಏಕಪಾತ್ರ ಅಭಿನಯ ಮಾಡಿದ್ದೇನೆ, ಮಿಮಿಕ್ರಿ. ಹೀಗೆ ಮುಂದುವರಿಸುತ್ತಾ, ಆದರೆ ಅಷ್ಟೊಂದು ನನಗೆ ಪ್ರೋತ್ಸಾಹ ಇರಲಿಲ್ಲ, ಮತ್ತೆ ಪ್ರಚಾರ ಕೂಡ ಇರಲಿಲ್ಲ. 2008ರಲ್ಲಿ ಉಜಿರೆ SDM ಕಾಲೇಜಿಗೆ ಉದ್ಯೋಗಕ್ಕೆ ಸೇರಿದೆ. ಇಲ್ಲಿ ಸೇರಿದ ಮೇಲೆ ನನಗೆ ಹೆಚ್ಚು ಸಪೋರ್ಟ್ ಬಂತು. ಇಲ್ಲಿ ಕಾಲೇಜು ಆಗ ಪ್ರಾನ್ಸುಪಾಲರ್ ಆಗಿದ್ದ ಡಾಕ್ಟರ್ BS ವರ್ಮ ಸರ್, ಮತ್ತೆ ಪತ್ರಿಕೋದ್ಯಮ ವಿಭಾಗದ ಭಾಸ್ಕರ್ ರೆಡ್ಡಿ ಮತ್ತು
0: ಎಲ್ಲ ವಿಭಾಗದ ಜನ ಸಮುದಾಯ
2: ಇಲ್ಲಿ ಬಂದ ಮೇಲೆ ಆಗ
0: ಸಮುದಾಯ ರೇಡಿಯೋ
2: ಶಾರ್ಟ್ ಮೂವಿ ಎಲ್ಲ ಮಾಡ್ತಿದ್ದು. ಅದನ್ನೆಲ್ಲ ನೋಡುವಾಗ ನನಗೊಂದು ಏನಾದರೂ ಮಾಡಬೇಕು ಅಂತ
0: ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ ಇಲ್ಲಿದೆ. ಜನ ಸಮುದಾಯದ ಧ್ವನಿ
2: ನಿರ್ಮಾಣ ಮಾಡಿದೆ. ಅದು
0: ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ ನಲ್ಲಿ
2: ಸಂಪೂರ್ಣ ಚಿತ್ರಣವನ್ನು ಚಿತ್ರೀಕರಿಸಿ ಅದನ್ನು ಅನ್ನದಾತ ಎಂದು ಸಾಕ್ಷ್ಯಚಿತ್ರವನ್ನು ಡಾಕ್ಟರ್ BS ವರ್ಮ ಸರ್ ಅವರು ಪತ್ರಿಕೋದ್ಯಮ ವಿಭಾಗದ ಆಶ್ರಯದಲ್ಲಿ ಬಿಡುಗಡೆಗೊಳಿಸಿದರು. ಆ ನಂತರ ವಿಡಿಯೋದ ಬಗ್ಗೆ ಆಸಕ್ತಿ ಜಾಸ್ತಿ ಆಯಿತು. ನನಗೆ ಗೋವಿನ ಬಗ್ಗೆ ಕೂಡ ಅಪಾರ ಪ್ರೀತಿ. ಮತ್ತೆ ತಾಯಿ ಹಾಲನ್ನು 1-2 ವರ್ಷ ಮನುಷ್ಯ ಕುಡಿದಿರಬಹುದು, ಆದರೆ ಗೋವು ಜೀವನ ಪರ್ಯಂತ ಹಾಲು ಕೊಡುವುದು. ನಮ್ಮ 2ನೇ ತಾಯಿ ಅಂದ್ರೆ ಅದು ಗೋವು. ಹಾಗೆ ಗೋವಿನ ಬಗ್ಗೆ ಏನಾದರೂ ಮಾಡಬೇಕು ಎನ್ನುವ ದೃಷ್ಟಿಯಿಂದ ಲೋಕಮಾತೆ ಅಂತ ಒಂದು ಸಾಕ್ಷ್ಯಚಿತ್ರವನ್ನು ಮಾಡಿದೆವು. ಅದು ಕೂಡ ತುಂಬಾ ಜನಪ್ರಿಯತೆಯನ್ನು ಪಡೆದಿತ್ತು. ಮುಂದೆ ಒಂದು ಏನಾದರೂ ಕಿರುಚಿತ್ರ ಮಾಡಬೇಕು ಅಂತ ಒಂದು ಪುನಃ ಆಸೆ ಆಯಿತು. ಆಗ ಎಲ್ಲ ಹೆಚ್ಚಿನ ಏನಾದರೂ ವಿದ್ಯಾರ್ಥಿಗಳಿಗೆ ಅದರಿಂದ ಜಾಗೃತಿ ಕೊಡಬೇಕು ಎನ್ನುವ ದೃಷ್ಟಿಯಿಂದ ಈ ಡ್ರಗ್ಸ್ ಮತ್ತೆ ಹೆಲ್ಮೆಟ್ ಬಗ್ಗೆ ಮತ್ತೆ ವಿದ್ಯಾರ್ಥಿಗಳು ಯಾವ ರೀತಿ ಕಾಲೇಜಲ್ಲಿ ಇರಬೇಕು ಎನ್ನುವ ಒಂದು ಸ್ಟೋರಿಯನ್ನು ಇಟ್ಟುಕೊಂಡು ಒಂದು ಸಾವಿನ ಸವಾರಿ ಅಂತ ಕಿರುಚಿತ್ರವನ್ನು ಮಾಡಿದೆವು. ಇದರಲ್ಲಿ ಕಾಲೇಜಿನ ಒಂದು 50ಕ್ಕೆ ಹೆಚ್ಚು ವಿದ್ಯಾರ್ಥಿಗಳು ಮತ್ತೆ ಆಗ ಪ್ರಾನ್ಸುಪಾಲರ್ ಆಗಿದ್ದ ಡಾಕ್ಟರ್ ಮೋಹನ್ ನಾರಾಯಣ್ ಕೂಡ ಅದರಲ್ಲಿ ಅಭಿನಯಿಸಿದ್ದಾರೆ. ಮತ್ತೆ ಒಂದು 7-8 ಇಲ್ಲಿನ ಸ್ಟಾಫ್ ಕೂಡ ಅಭಿನಯಿಸಿದ್ದಾರೆ. ಅದು ರಾಜ್ಯ ಮಟ್ಟದ ಕಿರುಚಿತ್ರ ಸ್ಪರ್ಧೆಯಲ್ಲಿ ಕೂಡ ಅದಕ್ಕೆ ಪ್ರಶಸ್ತಿ ಬಂದಿದೆ.

0: ಸಿಕ್ಕುಗೊಳಿಸಿಲ್ಲ ಅಂತ ಸಾಯುವ ಮಟ್ಟಕ್ಕೆ ಬಂದಿಯಲ್ಲ.
1: ಬಾಲ್ಯದಿಂದ ಇಲ್ಲಿವರೆಗೂ ನಿಮ್ಮ ಕಲೆಯ ಹಾದಿ ಮತ್ತೆ ನಿಮ್ಮ ವಿಚಾರಧಾರೆಗಳನ್ನೆಲ್ಲ ಕೇಳ್ತಾ ಇದ್ರೆ ನಿಮ್ಮ ಸಂದರ್ಶನ ಮಾಡೋದಕ್ಕೆ ನಿಜಕ್ಕೂ ನನಗೆ ಹೆಮ್ಮೆ ಆಗ್ತಾ ಇದೆ. ತಲಿಕೆ ನಲಿಕೆ ಟ್ರೋಲ್ಸ್ ಇದರ 100 ಸಂಚಿಕೆ ಈಗಾಗಲೇ ಹೊರಗಡೆ ಬಂದಿದೆ. ಸೊ ಇದರ ಪ್ರಾರಂಭ ಹೇಗಿತ್ತು, ಇದರ ಹೆಸರು ಹೇಗೆ ಬಂತು ಅಂತ?
2: ಈ ತಲಿಕೆ ನಲಿಕೆ ಹೆಸರು ಬರಲು ಕಾರಣ, ನಾವು ಒಂದು ಸಲ ಒಂದು ರೂಪಕ ಮಾಡಿದ್ದೆವು ತಲಿಕೆದ ನಲಿಕೆ ಅಂತ, ಫುಲ್ ಕಾಮಿಡಿ. ಅದನ್ನು ಕೂಡ ನಮ್ಮ ಕಾಲೇಜಿನಲ್ಲಿ ಪ್ರದರ್ಶನ ಮಾಡಿದ್ದೆವು. ಅದರಲ್ಲಿ ವಿದ್ಯಾರ್ಥಿ ಸ್ಟಾಫ್ ಎಲ್ಲ ಸೇರಿ ಮಾಡಿರುವಂತದ್ದು, ಅದು ತುಂಬಾ ಪಾಪ್ಯುಲರ್ ಆಯಿತು. ಆ ನಂತರ ನಾವು ಏನಾದ್ರೂ ನಮ್ಮ ತಂಡಕ್ಕೆ ಇನ್ನು ಹೆಸರು ಹಿಡಿದಾದ್ರೆ ತೆಲಿಕೆ ನಲಿಕೆ ಅಂತ ಹೇಳುವ, ಯಾಕಂದ್ರೆ ಅಲ್ಲಿ ಹಾಸ್ಯವು ಬರುತ್ತದೆ. ಅದು ತುಳುವಿನಲ್ಲಿ ತೆಲಿಕೆ ನಲಿಕೆ ಅಂದ್ರೆ ಕುಣಿಯುವುದು, ನಗುವುದು, ಕಾಮಿಡಿ ಮೈನ್. ಹಾಗೆ ಆ ನಂತರ ನಾವು ತುಂಬಾ ರೂಪಕಗಳನ್ನೆಲ್ಲ, ಕಾಮಿಡಿ ರೂಪಗಳನ್ನೆಲ್ಲ ಮಾಡಿದೆವು. ಅಲ್ಲಿ ಎಲ್ಲ ಹೆಸರು ನಾವು ತೆಲಿಕೆ ನಲಿಕೆ ಅಂತೇಳಿ ಕೊಟ್ಟೆವು. ಆ ನಂತರ ನಾವೊಂದು ಯೂಟ್ಯೂಬ್ ಅಲ್ಲಿ ಚಾನೆಲ್ ಮಾಡುವ, ಆ ಚಾನೆಲ್ ಮೂಲಕ ನಮ್ಮ ಎಲ್ಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ಜನರಿಗೆ ತಲುಪಿಸಬಹುದು, ಸಾಮಾಜಿಕ ಜಾಲತಾಣ ಇಷ್ಟು ಮುಂದುವರಿತಿದೆ ಅಲ್ಲ ಅಂತ ನಾವು ಎಲ್ಲರ ಮಾರ್ಗದರ್ಶನದ ಮೇರೆಗೆ ಅದನ್ನ ತೆಲಿಕೆ ನಲಿಕೆ

ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ಎಸ್ಟಿಎಂ ಆರೋಗ್ಯವಾಣಿ.

0: ರೇಡಿಯೋ ನೀನಾದ 90.4 FM ಕೇಳುಗರಿಗೆ SDM ಆರೋಗ್ಯವಾಣಿ ಸರಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮೊಂದಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇಲ್ಲಿನ ಮಕ್ಕಳ ಚಿಕಿತ್ಸಾ ವಿಭಾಗದ ಮಕ್ಕಳ ತಜ್ಞರಾಗಿರುವ ಡಾಕ್ಟರ್ ಪ್ರತೀತ್ ಪಿ ಅಜಿಲಾ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ತೆ.
0: ಮಳೆಗಾಲದಲ್ಲಿ ಈ ಮಕ್ಕಳನ್ನ ಕಾಡುವ ಸಾಮಾನ್ಯ ಕಾಯಿಲೆಗಳ ಬಗ್ಗೆ ಡಾಕ್ಟರ್ ಪ್ರತೀತ್ ಪಿ ಅಜಿಲಾ ಅವರು ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ. ಡಾಕ್ಟರ್, ಈಗ ಮೊದಲನೇದಾಗಿ ಮಳೆಗಾಲದಲ್ಲಿ ಯಾವ ಯಾವ ಕಾಯಿಲೆಗಳು ಸಾಮಾನ್ಯವಾಗಿ ಮಕ್ಕಳನ್ನು ಕಾಡ್ತಾ ಇರುತ್ತೆ?
2: ಎಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಈ ಮಳೆಗಾಲದಲ್ಲಿ ಅತಿ ಹೆಚ್ಚು ಈಗ ಕಾಯಿಲೆಗಳು ಬರುವುದು ಅಂತ ಹೇಳಿದರೆ ಅದು ದೊಡ್ಡವರಿಗೆ ಇರ್ಬೋದು ಇಲ್ಲ ಮಕ್ಕಳಿಗೆ ಇರ್ಬೋದು. ಸರ್ವೇ ಸಾಮಾನ್ಯವಾಗಿ ಬರುವಂತಹ ಕಾಯಿಲೆ ಅಂದರೆ ಒಂದು ಶೀತ, ಜ್ವರ, ಕೆಮ್ಮು. ಅದರ ಜೊತೆಗೇ ಇತ್ತೀಚೆಗೆ ತುಂಬ ನಾವು ನೋಡ್ತಾ ಇದ್ದೇವೆ, ತುಂಬ ಕೇಸಸ್ ಬರ್ತಾ ಇದೆ ಡೆಂಗ್ಯೂ ಅಂತ. ಅದರ ಜೊತೆಗೆ ಈ ಕಫದ ಸಮಸ್ಯೆ, ಹಾಗೆ ಅದರ ಜೊತೆಗೆ ಇನ್ನೊಂದು ಸಮಸ್ಯೆ ಏನಂತ ಹೇಳಿದರೆ ನಮ್ಮ ಈ ಮಕ್ಕಳಲ್ಲಿ ಕಂಡು ಬರುವಂತಹ ವಾಂತಿ ಭೇದಿ, ಇದು ಅತ್ಯಂತ ಈ ಮಳೆಗಾಲದಲ್ಲಿ ಕಂಡು ಬರುವಂತಹ ಸಾಮಾನ್ಯವಾದಂಥ ಕೆಲವೊಂದು ಕಾಯಿಲೆಗಳು. ಸೊ ಇದರ ಬಗ್ಗೆ ಇವತ್ತು ನಾನು ಇಲ್ಲಿ ನಿಮ್ಮ ಜೊತೆಗೆ ಕೆಲವೊಂದು ವಿಷಯಗಳನ್ನು ಹಂಚಿಕೊಳ್ಳಲಿಕ್ಕೆ ತುಂಬ ಸಂತೋಷ ಪಡ್ತಿದ್ದೇನೆ. ಮೊದಲನೇದಾಗಿ ಎಲ್ಲರಿಗೂ ಗೊತ್ತಿರುವಂತೆ ನಮ್ಮ ಆಸ್ಪತ್ರೆಯಲ್ಲಿ ಈಗಾಗಲೇ ಸುಮಾರು 3 ಜನ ಮಕ್ಕಳ ತಜ್ಞ ವೈದ್ಯರಿದ್ದೇವೆ. ಹಾಗೆ ಬೇರೆ ಬೇರೆ ವಿಭಾಗದಲ್ಲಿ, ಎಲ್ಲ ವಿಭಾಗದಲ್ಲಿಯೂ, ಸರ್ಜರಿ ಇರ್ಬೋದು, ಮೆಡಿಸಿನ್ ಇರ್ಬೋದು, ಹಾಗೆ ಆರ್ಥೋಪೆಡಿಕ್ಸ್ ಇರ್ಬೋದು, ಎಲ್ಲ ವಿಭಾಗದಲ್ಲಿಯೂ ತಜ್ಞ ವೈದ್ಯರನ್ನು ಒಳಗೊಂಡಂತಹ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಮ್ಮದು, SGM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಮಕ್ಕಳ ವಿಭಾಗದಲ್ಲಿ ಅಂತ ಹೇಳಿದರೆ ಈಗಾಗಲೇ ನಮ್ಮಲ್ಲಿ NICU ವ್ಯವಸ್ಥೆ ಇದೆ, ಅಂದರೆ ಸಣ್ಣ ಶಿಶುಗೆ ಸಂಬಂಧಪಟ್ಟಂತಹ ನ್ಯೂನೆಟಲ್ ICU, ಅದರ ಜೊತೆಗೆ ಮಕ್ಕಳ ICU ಕೇಂದ್ರ ಇದೆ. ಅಂತೆಯೇ ಜನರಲ್ ವಾರ್ಡ್ ಮತ್ತು ಸ್ಪೆಷಲ್ ವಾರ್ಡ್ ಒಳಗೊಂಡಂತಹ ಮಕ್ಕಳ ವಿಭಾಗ ಇದು. ಸೊ ಈಗ ನೆಕ್ಸ್ಟ್ ನಮ್ಮ ಈ ಕಾಯಿಲೆಗೆ ಸಂಬಂಧಪಟ್ಟಂತೆಯೇ ಮೊದಲನೇದಾಗಿ ಸರ್ವೇ ಸಾಮಾನ್ಯವಾಗಿ ನಾವು ಕಂಡುಬರುವಂತಹ ಒಂದು ಕಾಯಿಲೆ ಅಂತ ಹೇಳಿದರೆ ಡೆಂಗ್ಯೂ. ಇದರಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಎಲ್ರಿಗೂ ಗೊತ್ತಿರುವಂತೆ ಜ್ವರ, ಅದರ ಜೊತೆಗೆ ತಲೆನೋವು, ಹಾಗೆ ಮೈಕೈ ನೋವು, ಹಾಗೆ ಸುಸ್ತು, ಇದು ಅದರ ಸಾಮಾನ್ಯವಾದ ಲಕ್ಷಣಗಳು. ಇದರಲ್ಲಿ ಏನಂತ ಹೇಳಿದರೆ ಯೂಶ್ವಲಿ ಮೊದಲನೇ 1 ಅಥವಾ 2 ದಿವಸದಲ್ಲಿ ನಮಗೆ ಡೆಂಗ್ಯೂವಿನ ಪಾಸಿಟಿವಿಟಿ ರೇಟ್ ಅಂತ ಏನು ಹೇಳ್ತೇವೆ ಅದು ಕೆಲವೊಂದ್ಸಲ ಬಂದರೂ ಬರಬಹುದು, ಇಲ್ಲ ಬರದೇನೂ ಇರಬಹುದು. ಬಟ್ ಸರ್ವೇ ಸಾಮಾನ್ಯವಾಗಿ ನಾವು ಯೂಶ್ವಲಿ ಏನು ಹೇಳ್ತೇವೆ ಅಂದರೆ 2-3 ದಿವಸದಲ್ಲಿ ಇಂತಹ ಲಕ್ಷಣಗಳು ಕಂಡು ಬಂದಲ್ಲಿ ಅಥವಾ ಇದೇ ಥರ ಲಕ್ಷಣಗಳು ಕಂಟಿನ್ಯೂ ಆದಲ್ಲಿ ರಕ್ತ ಪರೀಕ್ಷೆಯನ್ನು ಮಾಡಿಸ್ಕೊಳ್ಬೇಕಾಗ್ತದೆ. ಸೊ ಈ ಥರ ರಕ್ತ ಪರೀಕ್ಷೆ ಮಾಡಿಸ್ಕೊಂಡಾಗ ಮೇಯ್ನಾಗಿ ಅಂತ ಹೇಳಿದರೆ ಅದರಲ್ಲಿ ಬಿಳಿ ರಕ್ತ ಕಣಗಳು ಮತ್ತು ಪ್ಲೇಟ್ಲೆಟ್ಸ್ ಅಂತ ಹೇಳ್ತೇವೆ, 2 ವಿಭಾಗ ಇದೆ. ಸೊ ಇದೆರಡು ಇಫೆಕ್ಟ್ ಆಗ್ತದೆ ಡೆಂಗ್ಯೂ ಈ ಕಾಯಿಲೆಯಿಂದಾಗಿ. ಸೊ ಹೇಗೆ ಈ ಡೆಂಗ್ಯೂ ಹೇಗೆ ಹರಡ್ತದೆ ಅಂತ ಹೇಳಿದರೆ ನಾವು ಈಗ ಯೂಶ್ವಲಿ ಬೇಸಿಗೆಗಾಲದಿಂದ ಮಳೆಗಾಲ ಸ್ಟಾರ್ಟ್ ಆಗುವ ಟೈಮಲ್ಲಿ ಸೊ ಏನಾಗ್ತದೆ ಹೇಳಿದರೆ ಈ ನಮ್ಮಲ್ಲಿ ಅಲ್ಲಲ್ಲಿ ಇರುವಂತಹ ಟೈರ್ಗಳಿರ್ಬೋದು, ಇಲ್ಲ ಈ ಪಾತ್ರೆಗಳಿರ್ಬೋದು, ಇಲ್ಲ ಓಪನ್ ಆಗಿ ಬಿಟ್ಟಂತಹ ಈ ಹೂವಿನ ಚಟ್ಟಿಗಳಿರ್ಬೋದು, ಸೊ ಇದರಲ್ಲೆಲ್ಲ ನೀರು ತುಂಬಿಕೊಂಡಾಗ ಅಥವಾ ಅಲ್ಲಿ ನೀರು ಶೇಖರಣೆಯಾಗಿ ಅದರಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗ್ತವೆ. ಸೊ ಈ ಥರ ಸೊಳ್ಳೆಗಳು ಉತ್ಪತ್ತಿ ಆದ ನಂತರದಿಂದ ಈ ಸೊಳ್ಳೆಗಳು ಬಂದು ನಮಗೆ ಕಚ್ಚೋದರಿಂದ ಡೆಂಗ್ಯೂವಿನ ಒಂದು ಏನು ಲಕ್ಷಣಗಳು ಕಂಡು ಬರಲಿಕ್ಕೆ ಶುರುವಾಗ್ತದೆ. ಯೂಶ್ವಲಿ ಈ ಸೊಳ್ಳೆ ಕಚ್ಚಿದ ಒಂದು 2-3 ದಿವಸ, ಅಂದರೆ ಅದರ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಏನು ಹೇಳ್ತೇವೆ ಸುಮಾರು 2-3 ದಿವಸ ಇರ್ತದೆ. ಅದಕ್ಕೋಸ್ಕರ ನಾವು ಫಸ್ಟ್ ಒಂದಿಗೆ ಜ್ವರ ಬಂದ ತಕ್ಷಣ ಎಲ್ಲ ಜ್ವರವು ಡೆಂಗ್ಯೂ ಆಗಬೇಕು ಅಂತ ಏನೂ ಇಲ್ಲ. ಡೆಂಗ್ಯೂನ ಬಗ್ಗೆ ಇರುವಂತಹ ಅರಿವಿದೆ, ಅದನ್ನು ಇನ್ನಷ್ಟು ಹೆಚ್ಚುಗೊಳಿಸಿ, ಯಾಕೆಂತ ಹೇಳಿದರೆ ಇದರಿಂದ ಇದು ಡೆಂಗ್ಯೂ ಅಂತ ಏನು ಇದೆಯಲ್ಲ, ಸೊ ಇದು ನಮಗೆ ಟ್ರೀಟ್ ಮಾಡಬಲ್ಲದಂತಹ ಇದು ಕಾಯಿಲೆ ಆಗಿರೋದ್ರಿಂದ ಇದನ್ನು ಕ್ಲಪ್ತ ಸಮಯದಲ್ಲಿ, ಅದಕ್ಕೆ ಸೂಕ್ತ ಸಮಯದಲ್ಲಿ ನಾವು ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟರೆ ಯಾವುದೇ ತೊಂದರೆಗಳು ಆಗದಂತೆ ನೋಡಿಕೊಳ್ಬೋದು. ಸುಮಾರು ನಾವು ಈಗ ಯೂಶ್ವಲಿ ಹೇಳೋದು ಹೇಳಿದರೆ ಒಂದು 100 ಮಕ್ಕಳಲ್ಲಿ ಡೆಂಗ್ಯೂ ಬಂದರೆ ಒಂದು 80% ಮಕ್ಕಳಿಗೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗುವ ಅವಶ್ಯಕತೆ ಇರೋದಿಲ್ಲ. ಅದೇ ಉಳಿದ 20% ಮಕ್ಕಳಲ್ಲಿ ಕೆಲವರಿಗೆ ಹಾಸ್ಪಿಟಲ್ ಅಡ್ಮಿಷನ್ ಆಗಬೇಕಾಗ್ತದೆ. ಆ 20% ಮಕ್ಕಳಲ್ಲಿ ಸುಮಾರು ಒಂದು 4-5% ಮಕ್ಕಳಿಗೆ ಕೆಲವೊಂದ್ಸಲ ತುಂಬ ಸೀರಿಯಸ್ ಆದಂತಹ ಸಮಸ್ಯೆಗಳಾಗುವ ಸಾಧ್ಯತೆಗಳಿರ್ತವೆ. ರಕ್ತಸ್ರಾವ ಆಗೋದು, ಮಿದುಳಲ್ಲಿ ರಕ್ತಸ್ರಾವ ಆಗೋದು, ಅಥವಾ ನಮ್ಮ ಶ್ವಾಸಕೋಶದಲ್ಲಿ ಅಥವಾ ಕರುಳಲ್ಲೆಲ್ಲ ನೀರು ತುಂಬಿಕೊಳ್ಳುವಂಥದ್ದು, ಇಂಥದ್ದೆಲ್ಲ ಲಕ್ಷಣಗಳು ಸುಮಾರು ಒಂದು 4-5% ಮಕ್ಕಳಲ್ಲಿ ಕಾಣಲಿಕ್ಕೆ ಸಾಧ್ಯತೆಗಳಿರ್ತವೆ. ಸೊ ಮೇಯ್ನಾಗಿ ಏನಂತ ಹೇಳಿದರೆ, ನಮಗೆ ಡೆಂಗ್ಯೂ ಅಂದಂಥ ತಕ್ಷಣ ನಾವು ಹೆದರ್ಕೊಳ್ಳದೆ ನಾವು ಅದಕ್ಕೆ ಬೇಕಾದಂತಹ ಸೂಕ್ತವಾದಂತಹ ಟ್ರೀಟ್ಮೆಂಟನ್ನು ತಗೊಂಡಲ್ಲಿ ಈ ಕಾಯಿಲೆಯಿಂದ ನಮಗೆ ಪಾರಾಗ್ಬೋದು ಅಂತ ಹೇಳ್ತಿದೆ
0: ಡಾಕ್ಟ್ರೇ. ಹಾಗೆ ಮಕ್ಕಳನ್ನು ಹೆಚ್ಚು ಕಾಡುವಂಥದ್ದು ನ್ಯೂಮೋನಿಯಾ ಸಮಸ್ಯೆ ಅಂದರೆ ಕಫದ ಸಮಸ್ಯೆ, ಇದರ ಬಗ್ಗೆ ನಮ್ಮ ಕೆಳಗರಿಗೆ ಸ್ವಲ್ಪ ಮಾಹಿತಿ ಕೊಡಿ.
2: ಇದು ಒಂದು ಒಳ್ಳೆಯ ಪ್ರಶ್ನೆ. ಈಗ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನ್ಯೂಮೋನಿಯಾ ಅನ್ನೋದು ಒಂದು ಮಾರಕ ಕಾಯಿಲೆ. ಯಾಕಂತ ಹೇಳಿದರೆ ಇದು ದೊಡ್ಡವರಲ್ಲೇ ಆಗಿರಲಿ ಅಥವಾ ಮಕ್ಕಳಲ್ಲೇ ಆಗಿರಲಿ, ಅದಕ್ಕೆ ಸೂಕ್ತ ಸಮಯದಲ್ಲಿ ಅದಕ್ಕೆ ಬೇಕಾದಂತಹ ಟ್ರೀಟ್ಮೆಂಟ್ ಆಗಿಲ್ಲ ಹೇಳಿದರೆ ತುಂಬ ಜೀವಕ್ಕೆ ಹಾನಿ ಮಾಡುವಂತಹ ಅಪಾಯ ಕೂಡ ತಂದುಕೊಡ್ತದೆ. ಸೊ ಮೊದಲನೇದಾಗಿ ಏನಂತ ಹೇಳಿದರೆ, ನ್ಯೂಮೋನಿಯಾದಲ್ಲಿ ಎರಡು ವಿಧ ಇರ್ತದೆ. ಒಂದು ವೈರಲ್ ನ್ಯೂಮೋನಿಯಾ ಅಂತ ಹೇಳ್ತೇವೆ, ಇನ್ನೊಂದು ಬ್ಯಾಕ್ಟೀರಿಯಲ್ ನ್ಯೂಮೋನಿಯಾ ಅಂತ ಹೇಳ್ತೇವೆ. ಸೊ ಅದರಲ್ಲಿ ಲಕ್ಷಣಗಳು ಏನಂತ ಹೇಳಿದರೆ, ಒಂದು ಜ್ವರ, ಶೀತ, ಕೆಮ್ಮು, ಹಾಗೆ ಕಫದ ಸಮಸ್ಯೆ ಆಗುವಂತಹದ್ದು. ಕೆಲವೊಂದ್ಸಲ ಏನಾಗ್ತದೆ ಅಂತ ಹೇಳಿದ್ರೆ, ಈ ಮಕ್ಕಳಲ್ಲಿ ಸುಮಾರು ಈ ಥರ ಜ್ವರ, ಶೀತ, ಕೆಮ್ಮು, ಕಫ ಆದಾಗ ಉಸಿರಾಟದ ತೊಂದರೆ ಬರುವಂಥದ್ದು, ಅಥವಾ ತುಂಬ ಫಾಸ್ಟ್ ಬ್ರೀದಿಂಗ್ ಅಂತ ಹೇಳ್ತೇವೆ, ಅಂದರೆ ತುಂಬ ತೀವ್ರವಾಗಿ ಉಸಿರಾಡುವಂತಹದ್ದು, ಅಥವಾ ಇಲ್ಲಿ ನಮ್ಮ ಹೊಟ್ಟೆ ಅಲ್ಲಿ ಪಕ್ಕಿ ಒಳಗೆ ಹೋಗೋದು ಅಂತ ಹೇಳ್ತೇವೆ. ಸೊ ಆ ಥರ ಲಕ್ಷಣಗಳೆಲ್ಲ ಕಂಡು ಬರ್ತವೆ. ಸೊ ಮೇಯ್ನಾಗಿ ಏನಂತ ಹೇಳಿದರೆ, ಈ ಥರ ಶೀತ, ಕೆಮ್ಮು, ಜ್ವರ ಇದ್ದಾಗ ಅದಕ್ಕೆ ಬೇಕಾದಂತಹ ಟ್ರೀಟ್ಮೆಂಟ್ ಕ್ಲಪ್ತ ಸಮಯದಲ್ಲಿ ಆದರೆ, ಈ ಫಾಸ್ಟ್ ಬ್ರೀದಿಂಗ್ ಅಂತ ಏನು ಹೇಳ್ತೇವೆ ಅಥವಾ ಉಸಿರಾಟದ ತೊಂದರೆ ಆಗುವುದಕ್ಕೆ, ಆ ಸ್ಟೇಜಿಗೆ ಹೋಗಿದ್ದನ್ನು ತಪ್ಪಿಸ್ಬೋದು. ಬಟ್ ಕೆಲವೊಂದ್ಸಲ ಏನಾಗ್ತದೆ ಅಂತಂದರೆ, ಓವರ್ ದ ನೈಟ್ ಅಂದರೆ ರಾತ್ರಿ ಬೆಳಗಾಗುವಾಗ ಈ ಥರ ಅದು ತುಂಬ ಸಿವಿಯರಿಟಿ ಜಾಸ್ತಿ ಆಗಿ ಈ ಥರ ಸಮಸ್ಯೆಗಳಾಗೋದು ಇರ್ತವೆ. ಸೊ ಏನು ಮಾಡಬೇಕು ಹೇಳಿದರೆ, ಈ ಥರ ಆದಾಗ ಫಸ್ಟ್ ಏನೇ ಯಾವುದೇ ಜ್ವರ, ಶೀತ, ಕೆಮ್ಮು ಇದ್ದಾಗ ಫಸ್ಟಿಗೆ ನೀವು ಮನೆಯಲ್ಲಿ ಮೆಡಿಸಿನ್ ಮಾಡಿದರೆ, ಡಾಕ್ಟರ್ನ ಕನ್ಸಲ್ಟ್ ಮಾಡಿದರೆ, ಪಿಡಿಯಾಟ್ರಿಷಿಯನ್ಸ್ಗೆ ಕನ್ಸಲ್ಟ್ ಮಾಡಿದರೆ ಉತ್ತಮ. ಅದಲ್ಲದೆ ನಿಮ್ಮ ಹತ್ತಿರದಲ್ಲಿ ಯಾರು ಕನ್ಸಲ್ಟ್ ಮಾಡುವಂತಹ ನಿಮ್ಮ ಫ್ಯಾಮಿಲಿ ಡಾಕ್ಟರ್ಸ್ ಇರ್ಬೋದು, ಯಾರಿಗಾದ್ರೂ ಕನ್ಸಲ್ಟ್ ಮಾಡಿ ಇನಿಷಿಯಲಿ ಬೇಕಾದಂತಹ ಅದಕ್ಕೆ ಟ್ರೀಟ್ಮೆಂಟನ್ನು ನೀವು ಸ್ಟಾರ್ಟ್ ಮಾಡಿದರೆ ಮುಂದೆ ಆಗುವಂತಹ ದೊಡ್ಡ ದೊಡ್ಡ ಸಮಸ್ಯೆಯನ್ನು ನಾವು ತಪ್ಪಿಸ್ಬೋದು. ಸೊ ಇದರಲ್ಲಿ ಇನ್ನೊಂದು ಏನು ಹೇಳಿದರೆ, ಈ ನ್ಯೂಮೋನಿಯಾದಲ್ಲಿ ತುಂಬ ಸಿವಿಯರಿಟಿ ಆಗಿ ಕೆಲವೊಂದು ಸಮಸ್ಯೆಗಳು ಬರ್ತವೆ, ಅಂದರೆ ಮಗುವಿಗೆ ಹಾಲು ಕುಡಿಲಿಕ್ಕೆ ಕಷ್ಟ ಆಗುವಂಥದ್ದು, ಎದೆ ಹಾಲು ಕುಡಿಲಿಕ್ಕೆ ಕಷ್ಟ ಆಗುವಂಥದ್ದು, ಇಲ್ಲ ಕೆಲವೊಂದ್ಸಲ ಈ ಕೈಕಾಲೆಲ್ಲ ನೀಲಿ ಆಗುವಂಥದ್ದು, ಇದೆಲ್ಲ ತುಂಬ ಸಿವಿಯರ್ ನ್ಯೂಮೋನಿಯಾದಲ್ಲಿ ತುಂಬ ಸಿವಿಯರಿಟಿ ಆದಾಗ ಈ ಥರ ಲಕ್ಷಣಗಳು ಕಂಡು ಬರ್ತವೆ. ಸೊ ಮಳೆಗಾಲದಲ್ಲಿ ಮೇಯ್ನಾಗಿ ಏನು ಹೇಳಿದರೆ, ಈ ಥರ ತುಂಬ ಮಳೆ ಸುರಿಯುತ್ತಿರಬೇಕಾದ್ರೆ, ಇಲ್ಲ ಸ್ವಲ್ಪ ಹವಾಮಾನದಲ್ಲಿ ವೈಪರೀತ್ಯ ಆದಾಗ ನಾವು ಇದಕ್ಕೆ ಬೇಕಾದಂತಹ ಟ್ರೀಟ್ಮೆಂಟನ್ನು ಮಾಡ್ತೇವೆ. ಉತ್ತಮ ಸಜೆಷನ್ ಅಂತ ಹೇಳಿದರೆ, ನಾವು ಆದಷ್ಟು ಈ ರೋಗ ಬರದಂತೆ ತಡೆದರೆ ಒಳ್ಳೆಯದು. ಅದನ್ನು ಹೇಗೆ ತಡೆಯಬೋದು ಅಂತ ಹೇಳಿದರೆ, ಆದಷ್ಟು ನಾವು ಬೆಚ್ಚಗಿಟ್ಕೊಳ್ಳೋದು, ಇಲ್ಲ ಆದಷ್ಟು ಬಿಸಿನೀರನ್ನು ನಾವು ಕುಡಿಯುವಂಥದ್ದು, ಅಥವಾ ನಮ್ಮ ಸುತ್ತಮುತ್ತಲು ಅಂದರೆ ಮನೆಯ ಸುತ್ತಮುತ್ತಲು ನಾವು ಕ್ಲೀನ್ ಇಟ್ಕೊಳ್ಳುವಂಥದ್ದು, ಅದರ ಜೊತೆಗೇ ರಾತ್ರಿ ಹೊತ್ತಲ್ಲಿ ತುಂಬ ಚಳಿ ಇರುವುದ ಕಾರಣ ಆದಷ್ಟು ನಾವು ಬೆಚ್ಚಗೆ ಇಟ್ಕೊಂಡ್ರೆ, ಅಥವಾ ಮಳೆಯಲ್ಲಿ ಆದಷ್ಟು ನೆನೆಯೋದನ್ನು ನಾವು ತಪ್ಪಿಸಿದರೆ ಈ ಥರ ಸಮಸ್ಯೆಗಳಿಗೆ ಹೋಗಲಾದಂತೆ ತಡೆಗಟ್ಟಬಹುದು.
0: ಡಾಕ್ಟ್ರೇ, ಹಾಗೆ ನಾವು ಗಮನಿಸುವುದಾದರೆ, ಈಗ ಮಳೆಗಾಲ ಹೊರತುಪಡಿಸಿ ಇರ್ತದೆ, ಮತ್ತು ಮಳೆಗಾಲದಲ್ಲಿ ಹೆಚ್ಚಾಗಿ ನಾವು ನೋಡ್ತಾ ಇರುವಂಥದ್ದು ಈ ನೆಗಡಿ ಮತ್ತು ಶೀತ, ಇದನ್ನು ನಾವು ಹೇಗೆ ನಿಯಂತ್ರಿಸ್ಬೋದು, ಮನೆಯಲ್ಲಿ ಮಾಡ್ಬೋದು, ಅಥವಾ ಅದಕ್ಕೂ ನಾವು ದಿಢೀರಂತ ಡಾಕ್ಟ್ರನ್ನ ಕನ್ಸಿಡರ್ ಆಗಬೇಕಾ?
2: ನೋಡಿ, ಇದರಲ್ಲಿ ಈಗ ಶೀತ ನೆಗಡಿ ಅಂತ ಹೇಳಿದ ತಕ್ಷಣ ಏನು ದಿಢೀರಾಗಿ ಡಾಕ್ಟರ್ನೇ ಕನ್ಸಲ್ಟ್ ಮಾಡಬೇಕು ಅಂತಲ್ಲ, ಬಟ್ ಆದರೆ ಎಲ್ಲಿಯಾದರೂ ಅವರಿಗೆ ಕೆಮ್ಮು ಅಥವಾ ಈ ಥರ ತುಂಬ ಮೂಗು ಕಟ್ಟೋದು ಅಥವಾ ಅದರಿಂದಾಗಿ ಏನಾರ ಸಮಸ್ಯೆ ಆದಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಿದರೆ ಉತ್ತಮ. ಇಲ್ಲದಿದ್ರೆ ನಮಗೆ ಆದಷ್ಟು ಶೀತ ಈಗ ಎಲ್ಲ ಈ ಥರ ನೆಗಡಿ ಶೀತ ಎಲ್ಲ ಆದಾಗ ಮನೆಯಲ್ಲೇ ನನ್ನ ಆಗಲೇ ಹೇಳಿದಾಗೆ ಆದಷ್ಟು ನಾವು ಬೆಚ್ಚಗಿಟ್ಕೊಂಡು ಅಥವಾ ಬಿಸಿನೀರನ್ನು ಸೇವನೆ ಮಾಡೋದರ ಮೂಲಕ ರೋಗವನ್ನು ಬರದಂತೆ ತಡಿಬಹುದು.
0: ಹೆಚ್ಚಿನ ಮಕ್ಕಳಲ್ಲಿ ನೋಡಿದ ಹಾಗೆ ಡಾಕ್ಟ್ರೇ, ವಾಂತಿ ಭೇದಿ ಕೂಡ ಶುರುವಾಗುವಂಥದ್ದು, ಅದು ಯಾವ ಕಾರಣಕ್ಕೆ ಶುರುವಾಗುತ್ತೆ, ಮತ್ತು ಅದನ್ನು ಯಾವ ರೀತಿ ನಿಯಂತ್ರಿಸಬಹುದು?
2: ಇದು ಬಹಳ ಉತ್ತಮವಾದ ಪ್ರಶ್ನೆ. ಯಾಕಂತ ಹೇಳಿದರೆ, ಇತ್ತೀಚೆಗೆ ತುಂಬ ಇದರಲ್ಲಿ ನ್ಯೂಸಲ್ಲಿ ಇರ್ಬೋದು ಅಥವಾ ಪೇಪರಲ್ಲಿ ಇರ್ಬೋದು ತುಂಬ ನೋಡ್ತೇವೆ, ವಾಂತಿ ಭೇದಿ ಅತಿಸಾರ ಅಂತ ಹೇಳುವಂಥದ್ದು. ಮೇಯ್ನಾಗಿ ಏನಂತ ಹೇಳಿದರೆ, ನಮಗೆ ಈ ಬರುವಂಥ ಕಾರಣ ಯಾಕೆ ಹೇಳಿದರೆ ನೀರಿನಿಂದಾಗಿ. ಸೊ ಈ ಟೈಮಲ್ಲಿ ಏನಾಗ್ತದೆ ಹೇಳಿದರೆ, ಕೆಲವೊಂದ್ಸಲ ಈ ಬೇಸಿಗೆಗಾಲದಲ್ಲಿ ಕೆಲವೊಂದು ಕಡೆ ನೀರು ಇರೋದಿಲ್ಲ, ಬತ್ತಿ ಹೋಗಿರ್ತದೆ. ಕೆಲವೊಂದ್ಸಲ ಈ ಥರ ನೀರು ಕಲುಷಿತವಾದಂತಹ ನೀರು ಬರೋದರಿಂದ ಅಥವಾ ಈಗ ಫಸ್ಟ್ ಮಳೆ ಬಂದದ್ರಿಂದಾಗಿ ಕಲುಷಿತವಾದಂತಹ ನೀರು ಬರುವುದರಿಂದ ಆಗಿರ್ಬೋದು, ಅಥವಾ ಅದರ ಸ್ಟೋರೇಜ್ ಸರಿಯಾಗಿ ಇಲ್ಲದೆ ಇರುವಂತಹದ್ರಿಂದ ಇರ್ಬೋದು, ಅಥವಾ ಕೆಲವೊಂದ್ಸಲ ನಮ್ಮ ಮನೆಯಲ್ಲೇ ಇರ್ಬೋದು. ಈಗ ಏನು ಇದನ್ನ ಯೂಸ್ ಮಾಡ್ತೇವಲ್ಲ, ಪ್ಯೂರಿಫೈಯರ್ನ ಯೂಸ್ ಮಾಡ್ತೇವೆ, ಸೊ ಅದರಲ್ಲಿ ಕೂಡ ಹಾಗೆ ತುಂಬಾ ಟೈಮಿಂದ ಯೂಸ್ ಮಾಡಲಾರ್ದಂತೆ ಇದ್ದ ಪ್ಯೂರಿಫೈಯರ್ನ ಯೂಸ್ ಮಾಡಿದಾಗ, ಸೊ ಈ ಥರ ಎಲ್ಲ ಇದ್ದಾಗ ಅದನ್ನು ಕರೆಕ್ಟಾಗಿ ವಾಶ್ ಮಾಡದೆ ಯೂಸ್ ಮಾಡಿದಾಗ ಈ ಥರ ವಾಂತಿ ಭೇದಿ ಆಗುವಂತಹ ಸಾಧ್ಯತೆಗಳು ಇರ್ತವೆ. ಬರೀ ನೀರಿನಿಂದ ಅಂತಲ್ಲ, ಕೆಲವೊಂದ್ಸಲ ಫುಡ್ ಐಟಮ್ಸಿಂದ ಕೂಡ ಬರ್ತವೆ. ಅದು ಯಾವಾಗ ಹೇಳಿದರೆ ತುಂಬ ಈ ಫುಡ್ ಐಟಮ್ಸ್ನ ಅದಷ್ಟು ಹೊರಗಡೆ ಇಟ್ಟು ತಿಂದಾಗ, ಅಥವಾ ಅರ್ಧ ಬೆಂದಿದ್ದನ್ನು ಫುಡ್ ಐಟಮ್ಸ್ನ ತಿಂದಾಗ, ಅಥವಾ ಫ್ರೂಟ್ಸ್ ಎಲ್ಲ ಸ್ವಲ್ಪ ಹೊರಗಡೆ ಇಟ್ಟು ಅದರಲ್ಲಿ ಈ ನೊಣಗಳು ಬಂದು ಕೂತದ್ರಿಂದಾಗಿ, ಸೊ ಇದರಿಂದಾಗಿ ಈ ಥರ ಸಮಸ್ಯೆಗಳು ಬರ್ತವೆ. ಇದು ಕೂಡ ಹಾಗೆ ನಮಗೆ ಈ ನಿಮೋನಿಯಾ ಡೆಂಗ್ಯೂ ಅಂತ ಹೇಗೆ ಹೇಳ್ತೇವೆ, ವಾಂತಿ ಭೇದಿ ಕೂಡ ಒಂಥರ ಲೈಫ್ ಥ್ರೆಟನಿಂಗೆ, ಯಾವಾಗ ಬೇಕಾದ್ರೂ ಜೀವಕ್ಕೆ ಹಾನಿ ಮಾಡುವಂತಹ ರೋಗ ಆಗುವ ಸಾಧ್ಯತೆಗಳಿರ್ತವೆ. ಸೊ ಅದಕ್ಕೋಸ್ಕರ ಏನು ಹೇಳ್ತೇವೆ ಅಂತ ಹೇಳಿದರೆ, ಯೂಶಲಿ ಒಂದು ಸಲ ಎರಡು ಸಲ ವಾಂತಿ ಭೇದಿ ಆದಾಗ ಆವಾಗ ನಮಗೆ ಮನೆಯಲ್ಲೇ ಅದಕ್ಕೆ ಬೇಕಾದಂತಹ ಟ್ರೀಟ್ಮೆಂಟ್ ಮಾಡ್ಬೋದು. ಬಟ್ ಏನಂತ ಹೇಳಿದರೆ, ನಾವು ಯಾವಾಗ ನಮ್ಮ ಈ ತೊಂದರೆ ಇರುವ ನೀರು ಅಥವಾ ಫುಡ್ ಕನ್ಸಂಪ್ಷನ್ ಮಾಡಿ ಆದ್ಮೇಲಿಂದ ತುಂಬ ಎರಡು ಮೂರು ಸಲ ವಾಂತಿ ಆಗೋದು, ಹೊಟ್ಟೆಯಲ್ಲಿ ಏನು ಕೊಟ್ಟರು ನಿಲ್ತಿಲ್ಲ, ಅಥವಾ ಒಂದು ನಾಲ್ಕೈದು ಸಲ ಲೂಸ್ ಮೋಷನ್ ಆಗ್ತಿರೋದು, ಈ ಥರ ಎಲ್ಲ ಆದಾಗ ಒಂದು ವೈದ್ಯರನ್ನು ಸಮಾಲೋಚನೆ ಮಾಡಿದರೆ ಉತ್ತಮ. ಯಾಕಂತ ಹೇಳಿದರೆ ನಮ್ಮ ದೇಹದಲ್ಲಿ ಮೇನ್ ಆಗಿರೋದು ನೀರಿನಂಶ. ಸೊ ಈ ವಾಂತಿ ಭೇದಿಯಲ್ಲಿ ಏನಾಗ್ತದೆ ಅಂತ ಹೇಳಿದರೆ ನೀರಿನಂಶವೇ ಕಡಿಮೆ ಆಗುವಂತಹದ್ದು. ಸೊ ಈ ಥರ ನೀರಿನಂಶ ನಮ್ಮ ದೇಹದಲ್ಲಿ ಕಡಿಮೆ ಆದಾಗ ಅದರಿಂದಾಗಿ ಎಷ್ಟೋ ಮಕ್ಕಳಲ್ಲಿ ಉಸಿರಾಟದ ತೊಂದರೆ ಆಗಿರ್ಬೋದು, ಅಥವಾ ಕಿಡ್ನಿ ವೈಫಲ್ಯ ಆಗುವಂಥದ್ದು, ಇಂಥದ್ದೆಲ್ಲ ಸಮಸ್ಯೆಗಳು ಕಂಡುಬರುವ ಸಾಧ್ಯತೆಗಳಿರ್ತವೆ. ಸೊ ನಾವು ಒಂದೇನು ಹೇಳ್ತೇವೆ ಅಂತ ಹೇಳಿದರೆ, ಆದಷ್ಟು ಅದೇ ಆಗಲೇ ಹೇಳಿದಾಗೆ ಅದನ್ನು ತಡೆಗಟ್ಟಿದಷ್ಟು ಉತ್ತಮ. ಒಂದು ವೇಳೆ ಇಂಥದ್ದೇನಾದರೂ ಆಗಬಾರ್ದು ಆಗಿ ಹೋದಾಗ, ಸೊ ಏನು ಮಾಡ್ಬೋದು ಹೇಳಿದರೆ, ಒಂದು ಸ್ವಲ್ಪ ನಿಮಗೆ ಕೆಲವೊಂದು ಸಮಸ್ಯೆಗಳು ಕಂಡು ಬಂದಾಗ, ಈ ಥರ ವಾಂತಿ ಆಗ್ತಾ ಇದೆ ಅಥವಾ ಮೂರು ನಾಲ್ಕು ಸಲ ಭೇದಿ ಆಗ್ತಾ ಇದೆ ಅಂತ ಹೇಳಿದರೆ, ವೈದ್ಯರನ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ಬೇಕಾದಂತಹ ಟ್ರೀಟ್ಮೆಂಟ್ ಅಂದರೆ ಎಲ್ರಿಗೂ ಗೊತ್ತಿರುವಂತೆ ಜಿಂಕ್ ಮತ್ತು ORS, ಇದು ಎರಡು ಮುಖ್ಯವಾಗಿ ಇದರಲ್ಲಿ ಟ್ರೀಟ್ಮೆಂಟಲ್ಲಿ ಹೆಲ್ಪ್ ಮಾಡುವಂಥದ್ದು. ಜಿಂಕ್ ಹೇಗೆ ಹೇಳಿದರೆ, ಅದರ ಭೇದಿಯ ಪ್ರಮಾಣವನ್ನು ಕಡಿಮೆ ಮಾಡೋದ್ರ ಜೊತೆಗೆ ಈಗ ಸ್ವಲ್ಪ ಸುಸ್ತು ಅನಿಸೋದಿರ್ಬೋದು, ಅದಕ್ಕೋಸ್ಕರ ಸ್ವಲ್ಪ ಸಪ್ಲಿಮೆಂಟ್ಸ್ ಕೊಡ್ತದೆ. ORS ಕೂಡ ಹಾಗೆ, ನಮಗೆ ನೀರಿನ ಅಂಶ ಕಡಿಮೆ ಆಗಿರೋದ್ರಿಂದ ಆ ನೀರಿನಂಶ ಮತ್ತು ಲವಣಾಂಶವನ್ನು ಎರಡನ್ನೂ ಕೂಡ ಕಂಟ್ರೋಲ್ ಮಾಡುವಂಥದ್ದು ORS. ಸೊ ಇದನ್ನು ತಗೊಂಡಾಗ ನಮ್ಮ ವಾಂತಿ ಮತ್ತು ಭೇದಿಯಲ್ಲಿ ಏನು ಲಾಸ್ ಆಗಿರ್ತದೆ ಅದನ್ನು ಇದು ರಿಪ್ಲೇಸ್ ಮಾಡ್ತದೆ. ಸೊ ಆದ ಕಾರಣದಿಂದಾಗಿ ಜಿಂಕ್ ಮತ್ತು ORS ಕನ್ಸಂಪ್ಷನ್ ಮಾಡಬೇಕಾಗ್ತದೆ. ಇದು ಇಷ್ಟು ವಾಂತಿ ಭೇದಿ ಬಗ್ಗೆ ಇರುವಂತಹ ಕೆಲವು ವಿಚಾರಗಳು.
0: ಮತ್ತು ಈ ಮಳೆಗಾಲದ ಸಮಯದಲ್ಲಿ ಮಕ್ಕಳಿಗೆ ಈಗ ಯಾವ ರೀತಿಯಾದಂಥ ಆಹಾರಗಳನ್ನೆಲ್ಲ ಸಜೆಸ್ಟ್ ಮಾಡ್ತೀರಿ ತಾವು?
2: ನಾನಾಗಲೇ ಹೇಳಿದ ಹಾಗೆ ಆದಷ್ಟು ನಮ್ಮ ಮನೆಯ ಆಹಾರಗಳನ್ನೇ, ಮನೆಯ ಪದಾರ್ಥಗಳನ್ನೇ ಕೊಟ್ಟಷ್ಟು ಉತ್ತಮ. ಹೊರಗಡೆ ಹೋದಷ್ಟು ನಮಗೆ ಅಲ್ಲಿಯ ನೀರು ಬಳಕೆ ಇರ್ಬೋದು ಅಥವಾ ಅಲ್ಲಿಯ ಫುಡ್ ಕ್ವಾಲಿಟಿ ಬಗ್ಗೆ ನಮಗೆ ಏನು ಐಡಿಯಾ ಇರುವುದಿಲ್ಲ. ಸೊ ಆದ ಕಾರಣದಾಗಿ ಆದಷ್ಟು ಈ ಮನೆಯಲ್ಲಿ ನಾವು ಪದಾರ್ಥ ಮಾಡಿದ ಆಹಾರ ಪದಾರ್ಥವನ್ನು ಸೇವಿಸಿದರೆ ಉತ್ತಮ. ಅದರಲ್ಲಿಯೂ ಕೂಡ ನಾವು ಏನು ಕುಕ್ಡ್ ಫುಡ್ ಅಂತ ಏನು ಹೇಳ್ತೇವೆ ಅಂದರೆ ಸಂಪೂರ್ಣವಾಗಿ ಅದನ್ನು ಬೇಯಿಸಿ ತಿಂದಷ್ಟು ಉತ್ತಮ ಅಂತ ಹೇಳ್ತೇನೆ. ಅದರ ಜೊತೆಗೆ ನೀರು ಕೂಡ ಹಾಗೆ ಕುದಿಸಿ ಆರಿಸಿ ಕೂಡ ಆರಿಸಿದ ನೀರನ್ನು ಕೊಟ್ಟರೆ ಉತ್ತಮ. ಯಾಕಂದರೆ ಕೋಲ್ಡ್ ವಾಟರ್ ನಾವು ಕುದಿಸದೆ ಯೂಸ್ ಮಾಡಿದಂಥ ವಾಟರ್ ಅದು ಅದರ ಸೋರ್ಸ್ ನಮಗೆ ಗೊತ್ತಿರೋದಿಲ್ಲ. ಆಗಲೇ ಹೇಳಿದ ಹಾಗೆ ಕೆಲವೊಂದ್ಸಾರಿ ಕ್ಲೀನ್ಲಿನೆಸ್ ಸ್ವಲ್ಪ ಕಡಿಮೆ ಆದರೆ ಈ ಥರ ಸಮಸ್ಯೆಗಳು ಬರ್ತವೆ. ಅದಕ್ಕೋಸ್ಕರ ನಾವು ಅದನ್ನು ಕುದಿಸಿ ಆರಿಸಿ ಕುಡಿದ್ರೆ ಉತ್ತಮ. ಅದರ ಜೊತೆಗೇ ಇನ್ನೊಂದೇನು ಹೇಳಿದರೆ, ನಾವು ಆದಷ್ಟು ಬಿಸಿ ಪದಾರ್ಥಗಳನ್ನು ಸೇವನೆ ಮಾಡಿದರೆ ಅದು ಕೂಡ ದೇಹಕ್ಕೆ ಉತ್ತಮವಾಗಿರ್ತದೆ. ಇದರ ಜೊತೆಗೆ ನಾನೇನು ಇನ್ನೊಂದೇನು ಹೇಳಲಿಕ್ಕೆ ಬಯಸ್ತೇನೆ ಹೇಳಿದರೆ, ತರಕಾರಿಗಳಿರ್ಬೋದು ಅಥವಾ ಫ್ರೂಟ್ಸ್ ಇರ್ಬೋದು ಇಂಥದನ್ನು ನಾವು ಫ್ರೆಶ್ ಆಗಿ ಕೊಟ್ಟರೆ ಉತ್ತಮ. ಯಾಕಂತ ಹೇಳಿದರೆ ಈಗ ಇತ್ತೀಚಿನ ಮಕ್ಕಳಲ್ಲಿ ತುಂಬ ಮಕ್ಕಳನ್ನ ನಾವು ನೋಡ್ತೇವೆ ಮಲಬದ್ಧತೆ ಅಂತ ಹೇಳ್ತೇವೆ, ಕಾನ್ಸ್ಟಿಪೇಷನ್ ಅಂತ, ಇದು ಕೂಡ ಒಂದು ಸಮಸ್ಯೆ. ಸೊ ಅದರಿಂದಾಗಿ ಈ ಥರ ಕಾನ್ಸ್ಟಿಪೇಷನ್ಗೆ ಕೂಡ ನಾವು ಈ ಪ್ಯಾಕೆಟ್ ಫುಡ್ ಅಂತ ಏನು ಹೇಳ್ತೇವೆ ಅದನ್ನು ಕನ್ಸ್ಯೂಮ್ ಮಾಡದೆ ಮನೆಯಲ್ಲೇ ತಯಾರಿಸಿದ ಫುಡ್ ಇರ್ಬೋದು ಅಥವಾ ಫ್ರೂಟ್ಸ್ ಇರ್ಬೋದು, ವೆಜಿಟೇಬಲ್ಸ್ ಅಂತ ತರಕಾರಿಗಳಿರ್ಬೋದು, ಇದನ್ನು ಸೇವನೆ ಮಾಡೋದು ಅತ್ಯಂತ ಉತ್ತಮ. ಹಾಗೆ ಅಂತೆಯೇ ನಮಗೆ ಬೇಕಾದಂಥ ಪೌಷ್ಟಿಕ ಆಹಾರಗಳು ಅಂದರೆ ಈ ಮೊಟ್ಟೆ ಮೀನು ಇದೆಲ್ಲ ಪೌಷ್ಟಿಕಾಂಶ ಕೊಡುವಂತಹ ಆಹಾರಗಳು, ಇದನ್ನೆಲ್ಲ ಸೇವಿಸಿದ್ರೆ ಉತ್ತಮ.
0: ಈಗ ಹೆಚ್ಚಾಗಿ ಹೆತ್ತವರು ತುಂಬಾ ಆತಂಕಕ್ಕೆ ಒಳಗಾಗ್ತಾರೆ ಮಕ್ಕಳಿಗೆ ಹುಷಾರಿಲ್ಲ ಅಂತ ಸಂದರ್ಭದಲ್ಲಿ, ಹೆತ್ತವರಿಗೆ ನೀವು ಏನು ಒಂದು ಸಲಹೆ ಕೊಡ್ತೀರಿ ಈ ಮಕ್ಕಳ ಕೇರಿಂಗ್ ಬಗ್ಗೆ?
2: ಈಗಾಗಲೇ ನಾನು ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಹೇಳಿದೆ. ಸೊ ಮೊದಲನೇದಾಗಿ ಡೆಂಗ್ಯೂ ಬಗ್ಗೆ ಹೇಳಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಹೇಗೆ ಹೇಳಿದರೆ, ನಮಗೆ ಬರದಂತೆ ತಡೆಯುವ ವಿಧಾನಗಳು ಅಂತ ಏನು ಹೇಳ್ತೇವಲ್ಲ, ಮನೆಯಲ್ಲಿ ಮಾಸ್ಕಿಟೋ ನೆಟ್ ಯೂಸ್ ಮಾಡೋದಿರ್ಬೋದು ಅಥವಾ ಮಾಸ್ಕಿಟೋ ರೆಪೆಲ್ಲೆಂಟ್ಸ್ ಅಂತ ಏನು ಸಿಗ್ತವೆ ಅದನ್ನು ಯೂಸ್ ಮಾಡೋದರಿಂದ ಆಗಿರ್ಬೋದು, ಅಥವಾ ಅದಕ್ಕಿಂತಲೂ ಉತ್ತಮ ಅಂತ ಹೇಳಿದರೆ ಮನೆಯ ಸುತ್ತಮುತ್ತವನ್ನು ಸ್ವಚ್ಛವಾಗಿರಿಸೋದು, ಅಥವಾ ಈ ಟೈರ್ಗಳಿರ್ಬೋದು ಅಥವಾ ಚಟ್ಟಿಗಳಿರ್ಬೋದು ಅದರಲ್ಲಿ ನೀರು ನಿಂತ್ಕೊಳ್ಳದಂತೆ ನೋಡ್ಕೊಳ್ಳುವಂಥದ್ದು ಉತ್ತಮ. ಸೊ ಇದನ್ನೆಲ್ಲ ನಾವು ಈ ಕ್ರಮಗಳನ್ನು ನಾವು ಕಟ್ಟುನಿಟ್ಟಾಗಿ ಪಾಲಿಸಿದರೆ, ಸೊ ಇದು ಹೆತ್ತವರ ಜವಾಬ್ದಾರಿ ಕೂಡ ಆಗಿರ್ತದೆ. ನಮ್ಮ ಮನೆಯ ಸುತ್ತಮುತ್ತ ನಾವು ಸ್ವಚ್ಛವಾಗಿಟ್ಟರೆ ಗ್ರಾಮ ಸ್ವಚ್ಛವಾಗಿರ್ತದೆ, ಹಾಗೆ ತಾಲೂಕು ಸ್ವಚ್ಛವಾಗಿರ್ತದೆ, ದೇಶ ಸ್ವಚ್ಛವಾಗಿರ್ತದೆ. ಸೊ ಆ ಸ್ಟೆಪ್ ಅಲ್ಲಿಂದೇ ಸ್ಟಾರ್ಟ್ ಆಗ್ತದೆ, ನಮ್ಮ ಮನೆಯ ಸುತ್ತಮುತ್ತವನ್ನು ಸ್ವಚ್ಛವಾಗಿ ಇರಿಸುವಂಥದ್ದು. ಸೊ ಇದು ಒಂದು ಸಲಹೆ. ಎರಡನೇ ಸಲಹೆ ಏನಂತ ಹೇಳಿದರೆ, ನಿಮಗೆ ಯಾವುದೇ ತರಹದ ತೊಂದರೆಗಳು ಕಂಡು ಬಂದಾಗ ಇಮಿಡಿಯೇಟ್ ಆಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡುವಂಥದ್ದು. ಮನೆಯಲ್ಲಿ ನೀವು ಇನಿಷಿಯಲಿ ನೀವು ಏನು ಟ್ರೀಟ್ಮೆಂಟ್ ಮಾಡುವುದು ಸರಿ, ಅದರ ಜೊತೆಗೆ ವೈದ್ಯರನ್ನು ಕನ್ಸಲ್ಟ್ ಮಾಡಿ ಅದಕ್ಕೆ ಬೇಕಾದಂತಹ ಟ್ರೀಟ್ಮೆಂಟ್ಗಳನ್ನ ತಗೊಂಡ್ರೆ, ನೀವು ಅದರ ಸಿವಿಯರಿಟಿಯನ್ನು ನಾವು ಆಗಲೇ ಹೇಳಿದಾಗೆ ಅದು ಕೈ ತಪ್ಪಿ ಹೋಗುವ ಅಂತಹ ಸಮಸ್ಯೆಯನ್ನು ನಾವು ಕೈ ಮೀರಿ ಹೋಗುವ ಟೈಮ್ ಇರ್ತದೆ, ಅದನ್ನು ನಾವು ತಡೆಗಟ್ಟಬಹುದು. ಮೂರನೇದು ಈಗಾಗಲೇ ನಾನು ಹೇಳಿದಾಗೆ ಫುಡ್ ಬಗ್ಗೆ, ಆದಷ್ಟು ನಾವು ಕುದಿಸಿ ಆರಿಸಿದ ನೀರನ್ನು ಕುಡಿಯೋದರ ಜೊತೆಗೆ ಮನೆಯಲ್ಲಿ ತಯಾರಿ ಮಾಡಿದಂತಹ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡುವುದು, ಇದು ಒಂದು ಸಜೆಷನ್ಸ್. ಅಂತೆಯೇ ಈಗ ಮಕ್ಕಳಿಗೆ ಬೇಕಾದಂತಹ ವ್ಯಾಕ್ಸಿನೇಷನ್ಸ್ ಇರ್ಬೋದು, ಇದನ್ನು ನಾವು ಟೈಮ್ ಟೈಮ್ಗೆ ಮಾಡುವಂಥದ್ದು ಉತ್ತಮ. ಯಾಕಂದರೆ ಸಣ್ಣ ಮಕ್ಕಳಿಂದಲೇ ನಾವು ವ್ಯಾಕ್ಸಿನೇಷನ್ಸ್ ಎಲ್ಲ ಮಾಡಿದರೆ ಅವಕ್ಕೆ ಬರುವಂತಹ ಈ ನಿಮೋನಿಯಾ ಇರ್ಬೋದು ಅಥವಾ ದೊಡ್ಡ ದೊಡ್ಡ ಕಾಯಿಲೆಗಳಿಂದ ಅದರ ಸಿವಿಯಾರಿಟಿಯನ್ನು ಕಡಿಮೆ ಮಾಡಬಹುದು. ಅದು ಕಂಪ್ಲೀಟಾಗಿ ಹೋಗ್ತದೆ ಅಂತಲ್ಲ, ಬಟ್ ಅದರ ಸಿವಿಯಾರಿಟಿ ಏನಿರ್ತದೆ ಅದನ್ನು ತಡೆಗಟ್ಟಬಹುದು. ಆದ ಕಾರಣದಿಂದಾಗಿ ಈಗ ಸರ್ಕಾರದಿಂದ ಕೂಡ ಅದಕ್ಕೆ ಉತ್ತಮ ವಾದಂತಹ ಸೌಲಭ್ಯಗಳಿದ್ದಾವೆ. ಅಲ್ಲಿಂದ ಏನೇನು ಸವಲತ್ತುಗಳಿರ್ತಾವೆ ಅವೆಲ್ಲವನ್ನು ವ್ಯಾಕ್ಸಿನೇಷನ್ಸ್ ಇರ್ಬೋದು ಅಥವಾ ಎಲ್ಲ ಸವಲತ್ತುಗಳನ್ನು ತಗೊಂಡು ವ್ಯಾಕ್ಸಿನೇಷನ್ ಎಲ್ಲ ಕರೆಕ್ಟಾಗಿ ಮಾಡಿಸಿಕೊಂಡು ನೀವು ಮಕ್ಕಳನ್ನು ಈ ರೋಗದಿಂದ ಬರದಂತೆ ತಡೆಗಟ್ಟೋದು ಒಂದು ಉತ್ತಮವಾದಂತಹ ಸಜೆಷನ್ ಅಂತ ನಾನು ಕೊಡಲಿಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೇನೆ.
0: ಕೊನೆಯದಾಗಿ ಡಾಕ್ಟ್ರೆ, ಈಗ ನಮ್ಮ ಗ್ರಾಮೀಣ ಭಾಗದಲ್ಲಿ ಆಸ್ಪತ್ರೆಗಳು ತುಂಬ ದೂರದಲ್ಲಿ ಇರ್ತದೆ, ಸಮಯ ಇಲ್ಲದೆ ಅಂದರೆ ಬೆಳಿಗ್ಗೆ ಶುರು ಆಗ್ಬೋದು, ಮಧ್ಯಾಹ್ನ ಶುರು ಆಗ್ಬೋದು, ಅಥವಾ ರಾತ್ರಿಯೂ ಏನಾದರೂ ಅವರಿಗೆ ಜ್ವರವೋ ಶೀತ ನೆಗಡಿ ಬರ್ಬೋದು. ಈಗ ಡಾಕ್ಟರ್ ಸಲಹೆ ಮೇರೆಗೆ ಕೆಲವೊಂದಿಷ್ಟು ಈಗ ಜ್ವರಕ್ಕೆ ಸಂಬಂಧಿಸಿದಾಗೆ ಶೀತಕ್ಕೆ ಸಂಬಂಧಿಸಿದ ಹಾಗೆ ಕೆಲವೊಂದು ಮದ್ದುಗಳನ್ನು ಮನೆಯಲ್ಲಿ ಇಟ್ಕೊಳ್ಬೋದಾ ಡಾಕ್ಟರ್ ಸಲಹೆ ಮೇರೆಗೆ? ಅದರ ಬಗ್ಗೆ ಸ್ವಲ್ಪ ಏನು ಹೇಳ್ತೀರಿ?
2: ಎಮರ್ಜೆನ್ಸಿಗೆ ಅಂತ ನಾವು ಯಾವಾಗಾದರೂ ಇಟ್ಕೊಳ್ಳೋದು ಬೇರೆ ವಿಷಯ, ಬಟ್ ಅದನ್ನೇ ಇಟ್ಕೊಂಡು ನಾವು ಅದರಲ್ಲೇ ಟ್ರೀಟ್ ಮಾಡ್ತಾ ಮನೆಯಲ್ಲೇ ಕೊಡ್ತಾ ಇರೋದು ನಾನು ಇದನ್ನು ಸಜೆಸ್ಟ್ ಮಾಡೋದಿಲ್ಲ. ಯಾಕೆಂದರೆ ನಮಗೆ ನೈಟಲ್ಲಿ ಹೋಗ್ಲಿಕ್ಕೆ ಆಗದಂತಹ ಸಂದರ್ಭದಲ್ಲಿ ತುಂಬ ದೂರ ದೂರದಲ್ಲಿ ಮನೆಯೆಲ್ಲ ಇದ್ದಾಗ ಈ ಥರ ಸಿರಪ್ ಎಲ್ಲ ಕೊಟ್ಟು ಒಮ್ಮೆಗೆ ನಾವು ಟ್ರೀಟ್ ಮಾಡ್ಬೋದು. ಬಟ್ ಅವರಿಗೆ ಈಗ ಬೆಳಗ್ಗೆ ಆಗಿರ್ಬೋದು ಅಥವಾ ಸ್ವಲ್ಪ ಮಳೆ ಸ್ವಲ್ಪ ಬಿಟ್ಟ ಮೇಲೆ ಆಗಿರ್ಬೋದು ಅವರು ಕನ್ಸಲ್ಟ್ ಮಾಡಿದರೆ ಉತ್ತಮ. ಈಗಾಗಲೇ ನಮ್ಮ ಆಸ್ಪತ್ರೆಯಲ್ಲಿ ನಾವು 24/7 ಎಲ್ಲ ಟೈಮಲ್ಲಿ ಕೂಡ ವೈದ್ಯರು ಲಭ್ಯವಿರ್ತೇವೆ. ನಾವು ಯಾವುದೇ ಸಮಯದಲ್ಲಿ ಬಂದರೂ ಕೂಡ OPD ಸಮಯ 9-5 ಇರ್ಬೋದು, ಬಟ್ ಅದ ನಂತರದಿಂದ ಎಮರ್ಜೆನ್ಸಿಯಲ್ಲಿ ನಾವು ಯಾವಾಗಲೂ 24/7 ಅವೈಲೇಬಲ್ ಇರ್ತೇವೆ. ಸೊ ಈ ಥರ ಏನಾದರೂ ಸಮಸ್ಯೆಗಳಿದ್ದಾಗ ಎನಿ ಟೈಮ್ ಕರ್ಕೊಂಡು ಬಂದು ಕನ್ಸಲ್ಟ್ ಮಾಡಬಹುದು.
0: ಕೇಳಿದ್ರೆ ಇಷ್ಟು ಹೊತ್ತು ನಮಗೆ ಈ ಮಳೆಗಾಲದಲ್ಲಿ ಮಕ್ಕಳನ್ನ ಸಹಜವಾಗಿ ಕಾಡುವಂತ ಕಾಯಿಲೆಗಳ ಬಗ್ಗೆ ಬಹಳ ವಿವರವಾಗಿ ನಮಗೆ ಮಾಹಿತಿಯನ್ನು ಕೊಟ್ಟವರು SDM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಮಕ್ಕಳ ವಿಭಾಗದ ಮಕ್ಕಳ ತಜ್ಞರಾಗಿರುವಂತಹ ಡಾಕ್ಟರ್ ಪ್ರತೀತ್ ಪಿ ಅಜಿಲಾ ಅವರು ಕಾರ್ಯಕ್ರಮದಲ್ಲಿ ಮಾಹಿತಿ ಕೊಟ್ಟದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು.
2: ಥ್ಯಾಂಕ್ ಯು ಸೋ ಮಚ್.

ರೇಡಿಯೋ ನಿನಾದ 90.4 FM. ಈಗ ಭಾವಗೀತೆಗಳ ಪ್ರಸಾರ. ಮೊದಲಿಗೆ ಸಿ ಅಶ್ವಥ್ ಸಂಗೀತ ಸಂಯೋಜಿಸಿರುವ ಬಿ ಆರ್ ಲಕ್ಷ್ಮಣರಾವ್ ಅವರ ಕವನ, ಅಪೂರ್ವ ಶ್ರೀಧರ್ ಅವರ ಧ್ವನಿಯಲ್ಲಿ.

ಈಗ ಮೈಸೂರು ಅನಂತಸ್ವಾಮಿ ಸಂಗೀತ ಸಂಯೋಜಿಸಿರುವ ಕೆಎಸ್ ನರಸಿಂಹಸ್ವಾಮಿಯವರ ಕವನ ಅಪೂರ್ವ ಶ್ರೀಧರವರ ಧ್ವನಿಯಲ್ಲಿ ಅತ್ತಿತ್ತನ್ನು ಹೊಡೆದಿರು.

ಮುಂದಿನ ಗೀತೆ ಎನ್ ಎಸ್ ಪ್ರಸಾದ್ ಸಂಗೀತ ಸಂಯೋಜಿಸಿರುವ ನಿಸರ್ ಅಹಮದ್ ಅವರ ಕವನ, ಅಪೂರ್ವ ಶ್ರೀಧರ್ ಮತ್ತು ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ.

0: ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಕನ್ನಡ ಪ್ರಸಾರದಲ್ಲಿ ಈಗ ಯುವ ಕಲಾವಿದ ಸುರೇಂದ್ರ ಜೈನಾರಾವಿ ಅವರ ಜೊತೆಗೆ ಮಾತುಕತೆ ನಡೆಸಿಕೊಡುತ್ತಾರೆ ಮಾನಸ ಅಗ್ನಿಹೋತ್ರಿ.
1: ಕಲೆಗೆ ಕೇವಲ ಆಸಕ್ತಿ ಇದ್ದರೆ ಸಾಲದು, ಅದಕ್ಕೆ ತಕ್ಕ ಪರಿಶ್ರಮ ಮತ್ತು ಸಾಧಿಸುವ ಛಲ ಬೇಕು ಎಂಬುದಕ್ಕೆ ಸೂಕ್ತ ಉದಾಹರಣೆ ಸರಳ ಸಜ್ಜನಿಕೆಯ ಸ್ವಭಾವದ ಬೆಳತಂಗಡಿ ತಾಲೂಕಿನ ನಾರಾವಿ ಗ್ರಾಮದ ಕಲಾಕ್ಷೇತ್ರದ ಸಾಧಕ, ಬಹುಮುಖ ಪ್ರತಿಭೆ, ಹಾಸ್ಯ ಸಿರಿ ಎಂದೇ ಹೆಸರುವಾಸಿಯಾಗಿರುವ ಟಿಎನ್ ಪ್ರೊಡಕ್ಷನ್ ಇದರ ನಿರ್ದೇಶಕ ಸುರೇಂದ್ರ ಜೈನ್ ನಾರಾವಿ. ಇವರು ನಟನೆ, ನಿರ್ದೇಶನ, ಛಾಯಾಗ್ರಹಣ, ಸಂಕಲನ, ಬರವಣಿಗೆ ಈ ರೀತಿಯ ಹಲವು ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸಿ ಸೈಯನಿಸಿಕೊಂಡಿದ್ದಾರೆ. ಪ್ರಸ್ತುತ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ತಾಂತ್ರಿಕ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಇವರು ಇಂದು ನಮ್ಮ ಜೊತೆ ಸಂದರ್ಶನದಲ್ಲಿದ್ದಾರೆ. ನಮಸ್ತೆ ಸರ್.
2: ಎಲ್ಲ ಕೇಳುಗರಿಗೂ ನಮಸ್ಕಾರ.
1: ಮೊದಲೇದಾಗಿ ನಿಮಗೆ ಈ ಕಲೆ ಸಾಹಿತ್ಯ ಇದರ ಕುರಿತಾದಂತಹ ಆಸಕ್ತಿ ಯಾವ ರೀತಿ ಶುರುವಾಯಿತು?
2: ನನಗೆ ಸಾಹಿತ್ಯ ಕಲಾಕ್ಷೇತ್ರದಲ್ಲಿ ಮೊದಲಿಗೆ ರಂಗಭೂಮಿಯ ಕಡೆ ಹೆಚ್ಚು ಆಸಕ್ತಿ ಬಂದಿರೋದು. ನಾನು ಪ್ರೈಮರಿಯಲ್ಲಿ ಕಲಿತಿರುವಾಗ 5ನೇ ತರಗತಿಯಲ್ಲಿ ಈ ನಾಟಕ ಪ್ರಹಸನದಲ್ಲಿ ಅಭಿನಯಿಸಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ. ಅಲ್ಲಿಂದ ಪ್ರಾರಂಭವಾದ ನನ್ನ ಒಂದು ಜರ್ನಿ. ಮತ್ತು ನಾನು ಹೈಸ್ಕೂಲ್ನಲ್ಲಿ ಇರುವಾಗ 8ನೇ ತರಗತಿಯಲ್ಲಿ ಫಸ್ಟ್ ಡ್ರಾಮಾ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ತಾಲೂಕು ಮಟ್ಟದ ಪ್ರಹಸನ ಸ್ಪರ್ಧೆ ಅಂತ ಇತ್ತು. ಅದಕ್ಕೆ ಒಂದು ನಾನೇ ರಚಿಸಿ ನಿರ್ದೇಶನ ಮಾಡಿದ ಒಂದು ಸ್ಕಿಟ್ ಅಲ್ಲಿ ಪ್ರಥಮ ಸ್ಥಾನ ಬಂತು. ಆ ನಂತರ ಅದು ನನಗೆ ಈ ರಂಗಭೂಮಿಯ ಮೇಲೆ ಹೆಚ್ಚು ಆಸಕ್ತಿ ಬಂತು. ಹೀಗೆ ಮುಂದುವರಿಸುತ್ತಾ ಒಂದು 60 ಪ್ರಹಸನ, 7 ನಾಟಕ, 5 ರೂಪಕ ರಚಿಸಿ ನಿರ್ದೇಶಿಸಿ ಅಭಿನಯಿಸಿದ್ದೇನೆ. ಮತ್ತೆ ಊರಿನಲ್ಲಿ ನಮ್ಮ ಜಾತ್ರಾ ಸಂದರ್ಭದಲ್ಲಿ ಅಲ್ಲೆಲ್ಲ ನಾವು ಪ್ರತಿ ವರ್ಷ ಒಂದು 2.5-3 ಗಂಟೆಯ ಅಂದಾಜಿನ ನಾಟಕ, ಊರಿನಲ್ಲಿರುವ ತೆರೆಮರೆಯಲ್ಲಿರುವ ಪ್ರತಿಭೆ ಇರುವ ಎಲ್ಲ ಕಲಾವಿದರನ್ನು ಒಟ್ಟುಗೂಡಿಸಿ ನಾಟಕ ಪ್ರದರ್ಶನ ಮಾಡ್ತಿದ್ದೆವು. ಅದರಲ್ಲಿ ಮದಿಮೆದ ಮರಳು, ಅಜ್ಜರೆ ಗುಂಜುಪಲ್ಲಿ, ಪಗೆ ಸಂದಾಯಿ ಮಗಿ ಅಂತ ಎಲ್ಲ ತುಳು ನಾಟಕಗಳು ಹೆಚ್ಚು ಜನಪ್ರಿಯತೆಯನ್ನು ಪಡೆದಿತ್ತು. ಆ ನಂತರ ನಾನು ಹೆಚ್ಚು ಏಕಪಾತ್ರ ಅಭಿನಯ ಕೂಡ ಮಾಡ್ತಿದ್ದೆ. ಅದರಲ್ಲೂ ತುಂಬಾ ಕಡೆ ಏಕಪಾತ್ರ ಅಭಿನಯ ಮಾಡಿದ್ದೇನೆ, ಮಿಮಿಕ್ರಿ. ಹೀಗೆ ಮುಂದುವರಿಸುತ್ತಾ, ಆದರೆ ಅಷ್ಟೊಂದು ನನಗೆ ಪ್ರೋತ್ಸಾಹ ಇರಲಿಲ್ಲ, ಮತ್ತೆ ಪ್ರಚಾರ ಕೂಡ ಇರಲಿಲ್ಲ. 2008ರಲ್ಲಿ ಉಜಿರೆ SDM ಕಾಲೇಜಿಗೆ ಉದ್ಯೋಗಕ್ಕೆ ಸೇರಿದೆ. ಇಲ್ಲಿ ಸೇರಿದ ಮೇಲೆ ನನಗೆ ಹೆಚ್ಚು ಸಪೋರ್ಟ್ ಬಂತು. ಇಲ್ಲಿ ಕಾಲೇಜು, ಆಗ ಪ್ರಾನ್ಸುಪಾಲರ್ ಆಗಿದ್ದ ಡಾಕ್ಟರ್ BS ವರ್ಮ ಸರ್, ಮತ್ತೆ ಪತ್ರಿಕೋದ್ಯಮ ವಿಭಾಗದ ಭಾಸ್ಕರ್ ಮತ್ತು
0: ಉಜಿರೆ ಎಲ್ಲ ವಿಭಾಗದ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನ ಸಮುದಾಯ
2: ಇಲ್ಲಿ ಬಂದ ಮೇಲೆ, ಆಗ
0: ಸಮುದಾಯ ರೇಡಿಯೋ ನಿನಾದ 90.4
2: ಶಾರ್ಟ್ ಮೂವಿ ಎಲ್ಲ ಮಾಡ್ತಿದ್ದು, ಅದನ್ನೆಲ್ಲ ನೋಡುವಾಗ ನನಗೆ ಒಂದು ಏನಾದರೂ ಮಾಡಬೇಕು ಅಂತ
0: ಮಾಹಿತಿ. ಹಾಗೆ 2009 ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ ಇಲ್ಲಿದೆ. ಜನ ಸಮುದಾಯದ ಧ್ವನಿ
2: ನಿರ್ಮಾಣ ಮಾಡಿದೆ. ಅದು
0: ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ ನಲ್ಲಿ
2: ಸಂಪೂರ್ಣ ಚಿತ್ರಣವನ್ನು ಚಿತ್ರೀಕರಿಸಿ ಅದನ್ನು ಅನ್ನದಾತ ಎಂದು ಸಾಕ್ಷ್ಯಚಿತ್ರವನ್ನು ಡಾಕ್ಟರ್ BS ವರ್ಮ ಸರ್ ಅವರು ಪತ್ರಿಕೋದ್ಯಮ ವಿಭಾಗದ ಆಶ್ರಯದಲ್ಲಿ ಬಿಡುಗಡೆಗೊಳಿಸಿದರು. ಆ ನಂತರ ವಿಡಿಯೋದ ಬಗ್ಗೆ ಆಸಕ್ತಿ ಜಾಸ್ತಿ ಆಯಿತು. ನನಗೆ ಗೋವಿನ ಬಗ್ಗೆ ಕೂಡ ಅಪಾರ ಪ್ರೀತಿ. ಮತ್ತೆ ತಾಯಿ ಹಾಲನ್ನು 1-2 ವರ್ಷ ಮನುಷ್ಯ ಕುಡಿದಿರಬಹುದು, ಆದರೆ ಗೋವು ಜೀವನ ಪರ್ಯಂತ ಹಾಲು ಕೊಡುವುದು. ನಮ್ಮ 2ನೇ ತಾಯಿ ಅಂದರೆ ಅದು ಗೋವು. ಹಾಗೆ ಗೋವಿನ ಬಗ್ಗೆ ಏನಾದರೂ ಮಾಡಬೇಕು ಎನ್ನುವ ದೃಷ್ಟಿಯಿಂದ ಲೋಕಮಾತೆ ಅಂತ ಒಂದು ಸಾಕ್ಷ್ಯಚಿತ್ರವನ್ನು ಮಾಡಿದೆವು. ಅದು ಕೂಡ ತುಂಬಾ ಜನಪ್ರಿಯತೆಯನ್ನು ಪಡೆದಿತ್ತು. ಮುಂದೆ ಒಂದೇನಾದರೂ ಕಿರುಚಿತ್ರ ಮಾಡಬೇಕು ಅಂತ ಒಂದು ಪುನಃ ಆಸೆ ಆಯಿತು. ಆಗ ಎಲ್ಲ ಹೆಚ್ಚಿನ ಏನಾದರೂ ವಿದ್ಯಾರ್ಥಿಗಳಿಗೆ ಅದರಿಂದ ಜಾಗೃತಿ ಕೊಡಬೇಕು ಎನ್ನುವ ದೃಷ್ಟಿಯಿಂದ ಈ ಡ್ರಗ್ಸ್ ಮತ್ತೆ ಹೆಲ್ಮೆಟ್ ಬಗ್ಗೆ ಮತ್ತೆ ವಿದ್ಯಾರ್ಥಿಗಳು ಯಾವ ರೀತಿ ಕಾಲೇಜಲ್ಲಿ ಇರಬೇಕು ಎನ್ನುವ ಒಂದು ಸ್ಟೋರಿಯನ್ನು ಇಟ್ಟುಕೊಂಡು ಒಂದು ಸಾವಿನ ಸವಾರಿ ಅಂತ ಕಿರುಚಿತ್ರವನ್ನು ಮಾಡಿದೆವು. ಇದರಲ್ಲಿ ಕಾಲೇಜಿನ ಒಂದು 50ಕ್ಕೆ ಹೆಚ್ಚು ವಿದ್ಯಾರ್ಥಿಗಳು ಮತ್ತೆ ಆಗ ಪ್ರಾನ್ಸುಪಾಲರ್ ಆಗಿದ್ದ ಡಾಕ್ಟರ್ ಮೋಹನ್ ನಾರಾಯಣ್ ಕೂಡ ಅದರಲ್ಲಿ ಅಭಿನಯಿಸಿದ್ದಾರೆ. ಮತ್ತೆ ಒಂದು 7-8 ಇಲ್ಲಿನ ಸ್ಟಾಪ್ ಕೂಡ ಅಭಿನಯಿಸಿದ್ದಾರೆ. ಅದು ರಾಜ್ಯ ಮಟ್ಟದ ಕಿರುಚಿತ್ರ ಸ್ಪರ್ಧೆಯಲ್ಲಿ ಕೂಡ ಅದಕ್ಕೆ ಪ್ರಶಸ್ತಿ ಬಂದಿದೆ.
3: ಹುಚ್ಚ ಮಾರ, ಬೈಕ್ ಕೊಡಿಸಿಲ್ಲ ಅಂತ ಸಾಯುವ ಮಟ್ಟಕ್ಕೆ ಬಂದಿಯಲ್ಲ.
1: ಬಾಲ್ಯದಿಂದ ಇಲ್ಲಿವರೆಗೂ ನಿಮ್ಮ ಕಲೆಯ ಹಾದಿ ಮತ್ತೆ ನಿಮ್ಮ ವಿಚಾರಧಾರೆಗಳನ್ನೆಲ್ಲ ಕೇಳ್ತಾ ಇದ್ರೆ ನಿಮ್ಮ ಸಂದರ್ಶನ ಮಾಡೋದಕ್ಕೆ ನಿಜಕ್ಕೂ ನನಗೆ ಹೆಮ್ಮೆ ಆಗ್ತಾ ಇದೆ. ತಲಿಕೆ ನಲಿಕೆ ಟ್ರೋಲ್ಸ್ ಇದರ 100 ಸಂಚಿಕೆ ಈಗಾಗಲೇ ಹೊರಗಡೆ ಬಂದಿದೆ. ಸೊ ಇದರ ಪ್ರಾರಂಭ ಹೇಗಿತ್ತು, ಇದ್ರ ಹೆಸರು ಹೇಗೆ ಬಂತು ಅಂತ?
2: ಈ ತಲಿಕೆ ನಲಿಕೆ ಹೆಸರು ಬರಲು ಕಾರಣ, ನಾವು ಒಂದು ಸಲ ಒಂದು ರೂಪಕ ಮಾಡಿದ್ದೆವು ತಲಿಕೆದ ನಲಿಕೆ ಅಂತ. ಫುಲ್ ಕಾಮಿಡಿ, ಅದನ್ನು ಕೂಡ ನಮ್ಮ ಕಾಲೇಜಿನಲ್ಲಿ ಪ್ರದರ್ಶನ ಮಾಡಿದ್ದೆವು. ಅದರಲ್ಲಿ ವಿದ್ಯಾರ್ಥಿ ಸ್ಟಾಫ್ ಎಲ್ಲ ಸೇರಿ ಮಾಡಿರುವಂತದ್ದು, ಅದು ತುಂಬಾ ಪಾಪ್ಯುಲರ್ ಆಯಿತು. ಆ ನಂತರ ನಾವು ಏನಾದ್ರೂ ನಮ್ಮ ತಂಡಕ್ಕೆ ಇನ್ನು ಹೆಸರು ಹಿಡಿದಾದ್ರೆ ತೆಲಿಕೆ ನಲಿಕೆ ಅಂತ ಹೇಳುವ, ಯಾಕಂದ್ರೆ ಅಲ್ಲಿ ಹಾಸ್ಯವು ಬರುತ್ತದೆ. ಅದು ತುಳುವಿನಲ್ಲಿ ತೆಲಿಕೆ ನಲಿಕೆ ಅಂದ್ರೆ ಕುಣಿಯುವುದು ನಗುವುದು ಕಾಮಿಡಿ ಮೈನ್. ಹಾಗೆ ಆ ನಂತರ ನಾವು ತುಂಬಾ ರೂಪಕಗಳನ್ನೆಲ್ಲ ಕಾಮಿಡಿ ರೂಪಗಳನ್ನೆಲ್ಲ ಮಾಡಿದೆವು. ಅಲ್ಲಿ ಎಲ್ಲ ಹೆಸರು ನಾವು ತೆಲಿಕೆ ನಲಿಕೆ ಅಂತೇವೆ ಕೊಟ್ಟೆವು. ಆ ನಂತರ ನಾವು ಒಂದು ಯೂಟ್ಯೂಬ್ ಅಲ್ಲಿ ಚಾನೆಲ್ ಮಾಡುವ, ಆ ಚಾನೆಲ್ ಮೂಲಕ ನಮ್ಮ ಎಲ್ಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ಜನರಿಗೆ ತಲುಪಿಸಬಹುದು, ಸಾಮಾಜಿಕ ಜಾಲತಾಣ ಇಷ್ಟು ಮುಂದುವರಿತಿದೆ ಅಲ್ಲ ಅಂತ ನಾವು ಎಲ್ಲರ ಮಾರ್ಗದರ್ಶನದ ಮೇರೆಗೆ ಅದನ್ನ ತೆಲಿಕೆ ನಲಿಕೆ ಪ್ರೊಡಕ್ಷನ್ ಅಂತ ಯೂಟ್ಯೂಬ್ ಚಾನೆಲ್ ಪ್ರಾರಂಭಿಸಿದೆ. ಅದರಲ್ಲಿ ನಮ್ಮ ಅನ್ನದಾತದಿಂದ ಇಲ್ಲಿಯವರೆಗೆ ರೂಪಕ, ನಾಟಕ ಮತ್ತೆ ಆಲ್ಬಮ್ ಸಾಂಗ್ ಬೇರೆ ಬೇರೆ 30 ಸೆಕೆಂಡ್ನಿಂದ 3 ಗಂಟೆಯ ತನಕದ ಒಂದು 235 ವಿಡಿಯೋ ಈಗ ಲಭ್ಯವಿದೆ. ಫಸ್ಟ್ ಲಾಕ್ಡೌನ್ ಆದ ಮೇಲೆ ಸ್ವಲ್ಪ ನನಗೆ ಯಾವುದು ಮಾಡುವುದಂತ ತಲೆಗೆ ಹೋಗದೆ ಸ್ಟಿಲ್ ಆಗಿದ್ದೆ. ಆಗ ನಮ್ಮ ಯಶ್ವರ್ಮ ಸರ್ ಅವರು ಮುಂದೆ ಏನು ಮಾಡುತ್ತೆ ಅಂತ ಕೇಳುವಾಗ ನಾನೀಗ ಸದ್ಯಕ್ಕೆ ಏನು ಮಾಡ್ತಾ ಇಲ್ಲ ಅಂತ ಹೇಳಿದೆ. ಅದಕ್ಕೆ ಅವರು 1 ಮಿನಿಟಿನಿಂದ ಅಥವಾ 2 ಮಿನಿಟಿನ ಒಳಗಿನ ಏನಾದರೂ ಕಾಮಿಡಿ ಅಥವಾ ಅವೇರ್ನೆಸ್ ವಿಡಿಯೋ ಮಾಡಿದರೆ ಈಗ ತುಂಬ ಪಾಪ್ಯುಲರ್ ಆಗುತ್ತೆ ಅಂತ ಹೇಳಿದರು. ಅವರ ಮಾತನ್ನು ನಾನು ಆಶೀರ್ವಾದ ಅಂತ ತೆಗೆದುಕೊಂಡು ಮುಂದೆ ಕಾಮಿಡಿ ವಿಡಿಯೋ ಮಾಡಲಿಕ್ಕೆ ಹೊರಟೆ. ಸ್ಟಾರ್ಟಿಂಗ್ ಮಾಡಿರುವುದು ಕೇವಲ 30 ಸೆಕೆಂಡ್ ಇತ್ತು, ಆಗ ಸೆಕೆಂಡ್ ಲಾಕ್ಡೌನ್ ಆಗಿತ್ತು. ಆಗ ನಾವು ಫ್ರೀ ಇದ್ದೆವು, ಅಲ್ಲಿ ಹತ್ತಿರದಲ್ಲಿ ಎಲ್ಲ ನನ್ನ ಫ್ರೆಂಡ್ಸ್ನವರೆಲ್ಲ ಫ್ರೀ ಇದ್ದರು. ಆಗ ಈ ಮಸಾಲ ಪುರಿ ಎಲ್ಲಿಯೂ ಸಿಗ್ತಿರಲಿಲ್ಲ. ಆಗ ಒಬ್ಬ ಅದು ಸಣ್ಣ ಕಾನ್ಸೆಪ್ಟ್, ಒಬ್ಬ ಕೇಳುದು ನನಗೆ ಮಸಾಲ ಪುರಿ ಬೇಕಿತ್ತು ಅಂತ. ಈಗ ಲಾಕ್ಡೌನ್ ಅಲ್ಲ, ಎಲ್ಲಿ ಸಿಗುದಿಲ್ಲಲ್ಲ. ಇಲ್ಲ, ನನಗೆ ಮಸಾಲ ಪುರಿ ಬೇಕೆ ಅಂತ. ಆಗ ನಾನು ತಂದು ಕೊಡುವ ಅಂತ ಹೋಗಿ ಅವನು ತರುವುದು. ತರುವಾಗ ಒಂದು ಸ್ವಲ್ಪ ಮಸಾಲೆ ಮತ್ತೊಂದು ನಮ್ಮ ತುಳಿನಲ್ಲಿ ಪುರಿ ಅಂದ್ರೆ ಹುಳ, ತೆಗೊಳ್ಳಿ ಮಸಾಲ ಪುರಿ. ಆ ವಿಡಿಯೋನ ನಾವು ವಾಟ್ಸಪ್ ಅಲ್ಲಿ ಬಿಟ್ಟೆವು. ಅದು ಮರುದಿನ ಎಲ್ಲ ಕಡೆ ಹೋಗುವಾಗ ಇವರು ಆ ಆಕ್ಟ್ ಮಾಡಿದವರ ಹತ್ರ ಮಸಾಲ ಪುರಿ ಬೇಕಾ, ಮಸಾಲ ಪುರಿ ಬೇಕಾ ಅಂದ್ರೆ ಆ ವಿಡಿಯೋ ನೋಡಿ ಅಷ್ಟು ಪ್ರಚಾರ ಆಯ್ತು. ಹಾಗಾದ್ರೆ ನಾವು ಏನಾದ್ರು ಮಾಡಿದ್ರೆ ಹಿಟ್ ಆಗ್ತದೆ ಅಂತ ಗೊತ್ತಾಯ್ತು. ಅಲ್ಲಿಂದ ಕಂಟಿನ್ಯೂ ಮಾಡ್ಲಿಕ್ಕೆ ಹೊರಟೆವು 30 ಸೆಕೆಂಡ್ 1 ನಿಮಿಷ 2 ನಿಮಿಷದ ಒಳಗೆ. ಹಾಗೆ 99 ವಿಡಿಯೋ ತನಕ ಮುಂದುವರೆದೆವು. ಇನ್ನು 100ನೇ ವಿಡಿಯೋ ಸ್ವಲ್ಪ ದೊಡ್ಡ ಮಟ್ಟದಿರಬೇಕು, ಏನಾದ್ರೂ ಹೊಸತನ ಇರಬೇಕಂತ 1 ಅಕ್ಟೋಬರ್ 12ಕ್ಕೆ ನಮ್ಮ ಕಾಲೇಜಿನಲ್ಲಿ ಅದನ್ನು ಬಿಡುಗಡೆ ಮಾಡಿದೆ.
1: ನಿಮ್ಮ ತಂಡದ ರಚನೆ ಹೇಗಾಯ್ತು, ಯಾರೆಲ್ಲ ಇದ್ದಾರೆ, ನಿಮ್ಮ ತಂಡದ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬೋದಾ?
2: ತಂಡ ಅಂದ್ರೆ ನಾನು ಹೋದ ಕಡೆ ಎಲ್ಲ ಒಂದು ತಂಡ ಮಾಡುದು, ಈಗ ಊರಲ್ಲಿ ಊರಿನಲ್ಲಿ ಸ್ವಲ್ಪ ಕಲಾವಿದರು, ಇಲ್ಲಿ ಬರುವಾಗ ಇಲ್ಲಿಯ ಸ್ಟಾಫ್ ಸ್ಟೂಡೆಂಟ್ ಯಾರೆಲ್ಲ ಇರ್ತಾರೆ, ಯಾರು ಸ್ವಲ್ಪ ಪ್ರತಿಭೆ ಇರ್ತಾರೆ, ಅವರನ್ನೆಲ್ಲ ಒಟ್ಟುಗೂಡಿಸಿ ಒಂದು ತಂಡ ಅಂತ ಮಾಡುದು. ಇಲ್ಲಿ ಕೂಡ ನಾವು 2010ರಿಂದ ಹೆಚ್ಚಾಗಿ ನಮ್ಮ ಇಲ್ಲಿ ಒಂದು ಟೀಮ್ ಆಗಿ ಮಾಡಿದ್ದೇವೆ. ಮತ್ತೆ ಒಂದೊಂದು ಸಲ ಅಂದ್ರೆ ನನಗೆ ರಜೆ ದಿನಗಳಲ್ಲಿ ಇದ್ರೆ ಅಲ್ಲಿ ಊರಿನಲ್ಲಿ ಅವರೊಟ್ಟಿಗೆ ಏನಾದರೂ ಮಾಡುದು, ಬಾಕಿ ಟೈಮಲ್ಲಿ ಇಲ್ಲಿ ಇಲ್ಲಿ ಕಾಲೇಜಲ್ಲಿ ಮಾಡುದು. ಹಾಗೆ ಎರಡು ಕಡೆಯವರನ್ನು ನಾನು ಒಟ್ಟುಗೂಡಿಸಿ ಅದು ಅಲ್ಲಿ ಇರ್ಲಿ ಇಲ್ಲಿ ಇರ್ಲಿ, ಅದು ಕಲಾವಿದರು ತೆಲಿಕೆ ನಲಿಕೆ ಕಲಾವಿದರು, ಒಮ್ಮೆ ಅವರು ಸೇರಿದ್ರೆ ಮತ್ತೆ ನಾನು ಅವರನ್ನು ಬಿಡುವುದಿಲ್ಲ. ಅದು ಯಾಕೆಂದ್ರೆ ಒಬ್ಬನಿಗೆ ಎಷ್ಟು ಬೇಕಾದ್ರೂ ಸಪೋರ್ಟ್ ಮಾಡ್ತೇನೆ, ಅವ್ರು ನಮ್ಮೊಟ್ಟಿಗೆ ಇದ್ರೆ ನಮ್ಮನ್ನು ಬಿಟ್ಟು ಹೋದ್ರೆ ಮತ್ತೆ ಕರೆಯುವುದಿಲ್ಲ. ಹಾಗೆ ತೆಲಿಕೆ ನಲಿಕೆ ತಂಡ ಹೀಗೆ ಮುಂದುವರಿತಿದೆ. ಮತ್ತೆ ಇದರಲ್ಲಿ ಇದ್ದವರು ಈಗೆಲ್ಲ ಬೇರೆ ಬೇರೆ ಕಡೆ ಜಾಬ್ ಅಲ್ಲಿ ಇದ್ದಾರೆ, ಆದ್ರೆ ನಮಗೆ ಏನಾದ್ರೂ ಹೆಲ್ಪ್ ಬೇಕಾದ್ರೆ ನಾನೊಂದು ಕೂಡಲೇ ಕೇಳಿದ್ರೆ ಅವ್ರು ಕೂಡಲೇ ಸ್ಪಂದಿಸ್ತಾರೆ ನಮ್ಮ ಟೀಮ್ ಅಂತ, ಅದು ತುಂಬಾ ಖುಷಿಯಾಗುತ್ತೆ.
1: ತೆಲಿಕೆ ನಲಿಕೆ ಟ್ರೋಲ್ಸ್ ಈಗ ಹೆಚ್ಚಿನ ಪ್ರತಿಕ್ರಿಯೆಯನ್ನ ಅದು ಪಡಿತಾ ಇದೆ. ಆರಂಭದ ದಿನಗಳಲ್ಲಿ ಅದಕ್ಕೆ ಪ್ರತಿಕ್ರಿಯೆ ಹೇಗಿತ್ತು, ಮತ್ತೆ ಈಗ ಪ್ರತಿಕ್ರಿಯೆ ಯಾವ ರೀತಿ ಇದೆ?
2: ಅದೇ, ಆರಂಭದಲ್ಲಿ ಅಂದ್ರೆ ನಮ್ಮಲ್ಲಿ ಅಭಿನಯ ಮಾಡಿದವರು ಯಾವುದೇ ವೇದಿಕೆಗೆ ಹೋದವರಲ್ಲ, ಯಾವುದೇ ಕಲಾವಿದರಲ್ಲ, ಅವರು ನಿಜ ಜೀವನದಲ್ಲಿ ತುಂಬಾ ಹಾಸ್ಯ ಮಾತಾಡುದು ಮತ್ತೆ ಎಲ್ಲರ ಜನರೊಟ್ಟಿಗೆ ಬೆರೆತು ಎಲ್ಲರಿಗೂ ಪರಿಚಯ ಇರುವವರು. ನಾನು ಅಂತವರಿಗೆ ಹೆಚ್ಚು ಅವಕಾಶ ಕೊಡುದು. ಆಗ ಅವರಿಗೆ ಅಂದ್ರೆ ಕೆಲವರಿಗೆ ಗೊತ್ತಿರುವುದಿಲ್ಲ, ಅಂದ್ರೆ ತುಂಬಾ ಜನ ನಮಗೆಲ್ಲ ವ್ಯಂಗ್ಯವೂ ಮಾಡಿದ್ದಾರೆ, ಪಾಪ ಅವರನ್ನು ಹಿಡ್ಕೊಂಡು ಏನ್ ಮಾಡ್ತೀರಿ. ಆದ್ರೆ ನಾನು ಆ ಸಂದರ್ಭದಲ್ಲಿ ಏನು ಅವರಿಗೆ ಹೇಳಲಿಲ್ಲ, ಆದ್ರೆ ನನ್ನ ಮನಸ್ಸಲ್ಲಿತ್ತು ಆ ಕಲಾವಿದರನ್ನು ಹಿಡ್ಕೊಂಡು 100 ವಿಡಿಯೋ ಮಾಡಿ ಅವರಿಗೆ ತೋರಿಸ್ಬೇಕು. ಅದು 50 ವಿಡಿಯೋ ಆದ ಮೇಲೆ ಎಲ್ಲರೂ ನಮ್ಮನ್ನು ಬೇರೆ ರೀತಿಯಲ್ಲಿ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಂದ್ರೆ ನೀವು ಅವರನ್ನು ಹಿಡ್ಕೊಂಡು ಇಷ್ಟೆಲ್ಲ ಮಾಡ್ತಿದ್ದೀರಲ್ಲ ಅಂದ್ರೆ ನನಗೆ ಅದು ಬೇಕಿತ್ತು. ಈಗ ಯಾರಾದ್ರೂ ಒಂದು ಹೇಳಿದ್ರೆ ನಾನು ಆಗ ಉತ್ತರ ಕೊಡುದಿಲ್ಲ, ನಾನು ಏನಾದ್ರು ಸಾಧನೆ ಮಾಡಿಯೇ ಅವರಿಗೆ ಉತ್ತರ ಕೊಡಬೇಕು. ಈಗ ಮೊನ್ನೆ 100 ವಿಡಿಯೋ ಆದ ಮೇಲೆ ಮಾತಾಡದವರು ಬಂದು ನನಗೆ ಶುಭಾಶಯ ಕೊಡ್ತಿದ್ದಾರೆ. ಅಂದ್ರೆ ಅದರಿಂದ ಎಷ್ಟೋ ಬದಲಾಯಿತು. ಮತ್ತೆ ನಾವು ಬೇರೆ ಬೇರೆ ಊರಿನಿಂದ ಎಲ್ಲ ಅಭಿಪ್ರಾಯ ಕಲೆಕ್ಟ್ ಮಾಡುವಾಗ ಹೆಚ್ಚಿನವರು ನಮ್ಮ ವಿಡಿಯೋದ ಬಗ್ಗೆ ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ, ಇನ್ನು ಕಂಟಿನ್ಯೂ ಮಾಡಿ ಹೇಳಿದ್ದಾರೆ, ಮತ್ತೆ ನಮ್ಮಿಂದ ಎಂತ ಸಪೋರ್ಟ್ ಇದ್ರು ಕೊಡ್ತೇವೆ ಅಂತ ಹೇಳಿದ್ದಾರೆ. ಅದು ನಮಗೆ ಸಂತಸ.

0: ಮೊಬೈಲ್ಗಳಲ್ಲಿ ವಿಡಿಯೋ ನೋಡೋದು ಸುಲಭ, ಆದರೆ ಅದನ್ನ ವಿಡಿಯೋ ತಯಾರಿಸುವ ಹಿಂದೆ ಒಂದು ದೊಡ್ಡ ಕಥೆನೇ ಇರುತ್ತೆ ಅದಕ್ಕೆ. ಆಗ ನಿಮಗೆ ವಿಡಿಯೋ ಪ್ರೊಡಕ್ಷನ್ ಮಾಡುವಲ್ಲಿ ಬಂದಂಥ ಸವಾಲುಗಳೇ ಹೇಗಿತ್ತು ಸರ್?
1: ಅದೇ, ನಮ್ಮ ಎಲ್ಲ ವಿಡಿಯೋ ತುಂಬ ಲೋ ಬಜೆಟಲ್ಲಿ, ಯಾಕೆಂದರೆ ನಾವು ತುಂಬ ಖರ್ಚು ಮಾಡಲಿಕ್ಕೆ ನಮಗೆ ಇದರಿಂದ ಯಾವುದೇ ಆದಾಯ ಇಲ್ಲ. ಇದು ಕೇವಲ ನಾವು ಮನೋರಂಜನೆಗೆ ಮಾಡೋದು, ಮತ್ತು ನನಗೆ ತುಂಬ ಟೈಮು ಕೂಡ ಇಲ್ಲ. ಯಾಕೆಂದರೆ ನಾನು ಬೆಳಿಗ್ಗೆ 7 ಗಂಟೆಗೆ ಮನೆಯಿಂದ ಹೊರಟರೆ ರಾತ್ರಿ 8 ಗಂಟೆಗೆ ಹೋಗುತ್ತೆ. ನನಗೆ ಸಿಗುವುದು ಸಂಡೇ ಮಾತ್ರ. ಆ ಒಂದು ದಿನ ಸಂಡೆಯಲ್ಲಿ ಮನೆ ಕೆಲಸ ಮಾಡಿಕೊಂಡು ಮಧ್ಯಾಹ್ನ ಮೇಲೆ ಏನಾದರೂ ಮಾಡುದು. ಹಾಗೆ ಪ್ರತಿ ಸಂಡೆ ಏನಾದರೂ ಒಂದು ಕಾನ್ಸೆಪ್ಟ್ ಮಾಡಿ ಮಾಡ್ತಿದ್ದೆವು. ಆದರೆ ಮೊಬೈಲ್ನಲ್ಲಿ ನೀವು ಹೇಳಿದಾಗೆ ತುಂಬ ಕಷ್ಟ ಆಗ್ತಿತ್ತು. ಯಾಕೆಂದರೆ ಅಲ್ಲಿ ನಾವು ಚಿತ್ರೀಕರಣ ಮಾಡುವಾಗ ನಾವು ಆ ಡೈರೆಕ್ಟ್ ವಾಯ್ಸನ್ನೇ ಹಾಕೋದು. ಈಗ ಅಲ್ಲಿ ಏನು ಶಬ್ದ ಆದರೂ ಅದು ಬರ್ತದೆ, ಅದನ್ನು ಪುನಃ ನಾವು ವಾಯ್ಸ್ ರೆಕಾರ್ಡಿಂಗ್ ಮಾಡಿ ಲಿಪ್ ಮೂಮೆಂಟಿಗೆ ಹಾಕಿದರೆ ಅದು ಮೊಬೈಲಲ್ಲಿ ಮಾಡಲಿಕ್ಕೆ ಆಗುದಿಲ್ಲ, ಮತ್ತೆ ಪರ್ಫೆಕ್ಟ್ ಆಗುದಿಲ್ಲ. ಆದರೆ ಅಲ್ಲಿ ಯಾವಾಗ ಸೈಲೆಂಟ್ ಆಗುತ್ತದೆ ಅಂತ ಕಾಯುತ್ತೇವೆ ನಾವು. ಯಾಕಂದ್ರೆ ಕೆಲವು ಸಲ ಡೈಲಾಗ್ ಆಗುವಾಗ ಅಲ್ಲಿ ನವಿಲು ಕೂಗುದು, ನಾಯಿ ಬೊಗಳುದು, ಏನಾದರೂ ಶಬ್ದ ಆಗುದು, ಮತ್ತೆ ಬೈಕ್ ಏನಾದರೂ ವೆಹಿಕಲ್ ಹೋಗುದು. ಆಗ ಆ ಡೈಲಾಗ್ ಆದರೂ ನಾವು ಅದನ್ನು ಪುನಃ ರಿಪೀಟ್ ಮಾಡಿ ಮಾಡಿ ನಮಗೆ ಎಷ್ಟು ಕರೆಕ್ಟ್ ಆಗ್ತದೆ ಅಷ್ಟು ಕಾದು ನಾವು ಮೊಬೈಲಲ್ಲಿ ಚಿತ್ರೀಕರಣ ಮಾಡಿ, ಮತ್ತು ಎಡಿಟಿಂಗ್ ಕೂಡ ಹಾಗೆಯೇ ತುಂಬ ಸಮಯ ಬೇಕಾಗ್ತದೆ, ಫಾಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ನಾನು ಹೆಚ್ಚಾಗಿ 1-3 ಗಂಟೆ ಬಸ್ಸಲ್ಲಿ ಇರ್ತೇನೆ. ಆ ಸಮಯದಲ್ಲಿ ನಾನು ಇದರ ವಿಡಿಯೋದ ಏನಾದರೂ ಸಣ್ಣ ಸಣ್ಣ ಎಡಿಟಿಂಗ್ ಇದ್ದರೆ ಬಸ್ಸಲ್ಲಿ ಹೋಗುವಾಗಲೇ ಅದನ್ನು ಸೆಟ್ ಮಾಡ್ತಾ ಇರ್ತೇನೆ ಹೆಡ್ಫೋನ್ ಹಾಕಿ. ಯಾರಿಗೆ ಗೊತ್ತಿರೋದಿಲ್ಲ, ಕೆಲವರಿಗೆ ಏನೋ ಇವರು ಮೊಬೈಲಲ್ಲೇ ಇರ್ತಾರಂತ ಭಾವಿಸ್ತಾರೆ. ಆದರೆ ನನಗೆ ಅದು ಸಿಗುವ ಸಮಯ ಅಮೂಲ್ಯ. ಮತ್ತು ಅದನ್ನು ಫೈನಲ್ ಟಚಪ್ ಮನೆಯಲ್ಲಿ ಮಾಡಿ ಎಲ್ಲ ಫೈನಲ್ ಆದಮೇಲೆ ನನ್ನ ಅಮ್ಮ ತಮ್ಮನಲ್ಲೆಲ್ಲ ಒಮ್ಮೆ ತೋರಿಸ್ಲಿಕ್ಕೆ ಉಂಟು. ಆಗ ಆ ಫಸ್ಟ್ ಅಮ್ಮ ನಕ್ಕರೆ ಅದು ಹಿಟ್ಟೆ ಅಂತ ಲೆಕ್ಕ. ಯಾಕಂದರೆ ಅವರು ಒಂದೊಂದ್ಸಲ ಹೇಳ್ತಾರೆ ಇದು ಅಷ್ಟು ಕಾಮಿಡಿ ಬರಲಿಲ್ಲ ಅಂತ. ಆಗ ನಾನು ಪುನಃ ಅದರಲ್ಲಿ ಏನಾದರೂ ಮಾಡುವ ಅಂತ ಒಂದು ಪ್ರಯೋಗ ಮಾಡ್ತೇನೆ, ಸಾಂಗ್ ಚೇಂಜ್ ಮಾಡಿ ಅಂತ. ಒಂದೊಂದ್ಸಲ ಅವರು ಕೂಡಲೇ ನಕ್ಕರೆ ಇದು ಗೊತ್ತಾಯಿತು ಹಿಟ್ಟಾಯಿತು ಅಂದರೆ ಅವ್ರದ್ದು ಸಜೆಷನ್ ಉಂಟು. ಮತ್ತು ನನ್ನ ತಮ್ಮ ಕೂಡ ಇದಕ್ಕೆ ತುಂಬ ಕಾನ್ಸೆಪ್ಟ್ ಎಲ್ಲ ಕೊಟ್ಟು ನನಗೆ ಸಹಕರಿಸಿದೆ.
0: ನಿಮ್ಮ ಹಾಗೂ ನಿಮ್ಮ ತಂಡದವರ ತಾಳ್ಮೆ ಇಂದು ಇವತ್ತು ತಲಿಕೆ ನೆಲಿಕೆ 100 ಸಂಚಿಕೆಯನ್ನು ಕಂಡಿದೆ. ನೀವು ಹೇಳಿದ್ರೆ ನಿಮ್ಮ ಎಲ್ಲ ಪ್ರಾಜೆಕ್ಟ್ಗಳು ಲೋ ಬಜೆಟಲ್ಲಿ ಇರುತ್ತೆ, ಸೊ ಈ ಹಣಕಾಸಿನ ನಿರ್ವಹಣೆ ಯಾವ ರೀತಿ ಆಗುತ್ತೆ ಸರ್ ನಿಮ್ಮಲ್ಲಿ?
1: ಅಲ್ಲ, ನಮ್ಮ ಯಾವುದೇ ಪ್ರಾಜೆಕ್ಟಿಗೂ ನಾವು ಜಾಸ್ತಿ ಖರ್ಚು ಮಾಡಲಿಲ್ಲ. ಮತ್ತು ಇದಕ್ಕೆ ಏನಾದರೂ ಖರ್ಚು ಆಗುವಂಥದ್ದಿದ್ದರೆ ಅದು ನಮ್ಮ ಫ್ರೆಂಡ್ಸ್ನವರೇ ಅದಕ್ಕೆ ಹೆಲ್ಪ್ ಮಾಡ್ತಾರೆ. ಈಗ ಉದಾಹರಣೆಗೆ ನನಗೆ ಏನಾದರೂ ಹೊರಗಿಂದ ಎಡಿಟಿಂಗ್ ಮಾಡಬೇಕಾ, ನಮ್ಮ ಪತ್ರಿಕೋದ್ಯಮ ವಿಭಾಗದವರು ಸಹಕರಿಸ್ತಾರೆ. ಮತ್ತು ಸ್ವಲ್ಪ ಸ್ವಲ್ಪ ಏನಾದರೂ ಬಜೆಟ್ ಖರ್ಚಾಗಿದ್ದರೆ ನಾವು ಮಾಡ್ತೇವೆ. ಮತ್ತೆ ಮಾಡಬೇಕಾ, ನಮ್ಮ ಪತ್ರಿಕೋದ್ಯಮ ವಿಭಾಗದವರು ಸಹಕರಿಸ್ತಾರೆ. ಮತ್ತು ಸ್ವಲ್ಪ ಸ್ವಲ್ಪ ಏನಾದರೂ ಬಜೆಟ್ ಖರ್ಚಾಗಿದ್ದರೆ ನಾವು ಮಾಡ್ತೇವೆ. ಮತ್ತು ನಾವು ತುಂಬ ಖರ್ಚಿನ ಬಜೆಟ್ ಇದ್ದರೆ ಅದಕ್ಕೆ ಸಂಬಂಧಪಟ್ಟ ಯಾರಾದರೂ ಸ್ಪಾನ್ಸರ್ ನೀಡುವುದಾರಿದ್ದರೆ ಅವರ ಸ್ಪಾನ್ಸರ್ ತಗೊಂಡು ಈಗ ಒಂದು 2 ಭಕ್ತಿಗೀತೆ ಮಾಡಿದ್ದೇವೆ. ಯಾಕೆಂದರೆ ಭಕ್ತಿಗೀತೆ ಒಂದು ಪ್ರಾಜೆಕ್ಟಿಗೆ ಒಂದು 20-25 ಸಾವಿರ ಬೇಕಾಗುತ್ತದೆ. ಅಷ್ಟು ನಾನು ಕೈಯಿಂದ ಹಾಕಿ ಮಾಡಲಿಕ್ಕೆ ನನಗೂ ಕಷ್ಟ ಆಗ್ತದೆ. ಅದಕ್ಕೀಗ ಒಂದು ಯಾರೆಲ್ಲ ಭಕ್ತರಿರ್ತಾರೆ ಅವರ ಹತ್ರ ಎಲ್ಲ, ಅಂದರೆ ಉದಾರ ಮನಸ್ಸಿನಿಂದ ಕೊಡುವವರಿದ್ದರೆ ಅದು ನಾನು ಕೇಳಿದಾಗ ಯಾರು ಕೊಡುವುದಿಲ್ಲ ಅಂತ ಹೇಳುವುದಿಲ್ಲ, ಅದೊಂದು ತುಂಬ ಖುಷಿ. ಯಾಕಂದರೆ ನೀವು ಮಾಡುವುದಾ, ಎಷ್ಟು ಬೇಕು ಹೇಳಿ, ಆದರೆ ನನಗೆ ಅವ್ರು ಕೊಡ್ತಾರಂತ ತುಂಬ ಬೇಡ. ನಾನೊಂದು ಹೇಳುದು, ಅದು ನನಗೆ 1 ರೂಪಾಯಿಯೂ ಬೇಡ, ಹಾಗಂತ ನನಗೆ ನಷ್ಟ ಆಗಲಿಕ್ಕೆ ಬಿಡಬೇಡಿ. ಅದು ಒಂದು 2 ಭಕ್ತಿಗೀತೆ ಮಾಡಿದ್ದು ತುಂಬ ಪಾಪ್ಯುಲರ್ ಆಯಿತು. ಒಂದು ತುಳುವಿನಲ್ಲಿ ದೈವದ ಬಗ್ಗೆ ಕಲ್ಕುಡ ಮಹಿಮೆ ಅಂತ, ಮತ್ತೊಂದು ಪದ್ಮಾವತಿ ದೇವಿಯ ಬಗ್ಗೆ ಪುಷ್ಪಾನುಗ್ರಹ. ಅದರಲ್ಲಿ ಕರ್ನಾಟಕದ 70ಕ್ಕೂ ಹೆಚ್ಚು ಬಸದಿಗಳ ಪದ್ಮಾವತಿ ದೇವಿಯನ್ನು ಆ 5 ನಿಮಿಷದ ಹಾಡಿನಲ್ಲಿ ತೋರಿಸಿದ್ದೇವೆ. ಅಂದರೆ ಅದಕ್ಕೆ ಬೇರೆ ಬೇರೆ ಬಸದಿಗಳ ಆಡಳಿತ ಮಂಡಳಿ ಕೂಡ ಸಪೋರ್ಟ್ ಮಾಡಿದೆ, ಮತ್ತು ಆ ವಿಡಿಯೋಗಳನ್ನೆಲ್ಲ ನಮಗೆ ಕೊಟ್ಟಿದ್ದಾರೆ. ಎಲ್ಲ ಕಡೆ ಹೋಗಿ ಮಾಡುವುದಾದ್ರೆ ಕಷ್ಟ ಇತ್ತು. ಈ 2 ಭಕ್ತಿಗೀತೆ ಕೂಡ ತುಂಬ ಪಾಪ್ಯುಲರ್ ಆಗಿದೆ. ಆ್ಯಕ್ಚುಲಿ ಅದರ ಭಕ್ತಿಗೀತೆಯಲ್ಲಿಯೂ ನನಗೆ ಒಂದು ಏನಾದರೂ ಸಾಧನೆ ಮಾಡಬೇಕು. ಯಾಕೆಂದರೆ ನನಗೆ ಇಷ್ಟೆಲ್ಲ ಮಾಡಲಿಕ್ಕೆ ದೇವರ ಆಶೀರ್ವಾದ ಕೊಟ್ಟ ಮೇಲೆ ನಾನು ಏನಾದರೂ ದೇವರಿಗೂ ಮಾಡಬೇಕು ಅಂತ ಒಂದು ಕನಸಿತ್ತು. ಇನ್ನು ಮುಂದೆಯೂ ಬೇರೆ ಬೇರೆ ಭಕ್ತಿಗೀತೆ ಮಾಡಬೇಕಂತ ಯೋಚನೆ ಇದೆ.
0: ಕಾಮಿಡಿ ವಿಡಿಯೋಗಳನ್ನು ನೀವೇ ಮೊಬೈಲಲ್ಲಿ ಶೂಟ್ ಮಾಡಿ ನಂತರ ಅದನ್ನ ನೀವೇ ಎಡಿಟ್ ಮಾಡ್ತೀರಾ ಅಂತ, ಸೊ ಇದು ಎಡಿಟಿಂಗ್ ಮತ್ತು ಕ್ಯಾಮ್ರಾ ವರ್ಕ್, ಇದನ್ನ ಕಲಿಬೇಕಾದ್ರೆ ನಿಮಗೆ ಯಾವ ರೀತಿ ಸವಾಲುಗಳು ಬಂತು, ಹೇಗೆ ಕಲ್ತ್ರಿ ಇದನ್ನ ಎಡಿಟ್ ಮಾಡೋದನ್ನ?
1: ನನಗೆ ಅಂದರೆ ಪರ್ಸನಲ್ ಆಗಿ ಈ ವಿಡಿಯೋಗ್ರಫಿ ಎಡಿಟಿಂಗ್ ಬಗ್ಗೆ ತುಂಬ ಆಸಕ್ತಿ. ಮತ್ತು ನನಗೆ ಏನಂದರೆ ಒಂದು ಪ್ರೊಡಕ್ಷನ್ ಮಾಡುವಾಗ ಅದರ ಎಲ್ಲ ಜವಾಬ್ದಾರಿ ಒಬ್ಬನಿಗೆ ಗೊತ್ತಬೇಕು ಅಂತ ನನ್ನ ಆಸೆ. ಈಗ ಆ್ಯಕ್ಟ್ ಮಾಡುವಾಗ ಖಾಲಿ ಆ್ಯಕ್ಟ್ ಅಲ್ಲ, ನನಗೆ ಈಗ ಆ್ಯಕ್ಟ್ ಮಾಡಲಿಕ್ಕೆ ಗೊತ್ತುಂಟು, ಡೈರೆಕ್ಷನ್ ಮಾಡಲಿಕ್ಕೂ ಗೊತ್ತುಂಟು, ಛಾಯಾಗ್ರಹಣ ಮಾಡಲಿಕ್ಕೆ ಗೊತ್ತುಂಟು, ಎಡಿಟ್ ಮಾಡಲಿಕ್ಕೂ ಗೊತ್ತು. ಅಂದರೆ ಮತ್ತೆ ಈಗ ಪ್ರೋಗ್ರಾಮ್ ಆಗುವಾಗ ಇಲ್ಲಿ ಕಾಲೇಜಲ್ಲಿ ಸೌಂಡ್ ಸಿಸ್ಟಮ್ ಬರ್ತದೆ, ಟೆಕ್ನಿಕಲ್ ಬರ್ತದೆ, ವಿಡಿಯೋಗ್ರಫಿ ಫೋಟೋಗ್ರಫಿ ಅದನ್ನೆಲ್ಲ ನಾನೇ ನಿರ್ವಹಿಸಿದರೆ ಅಲ್ಲಿ ಬೇರೆಯವರಿಗೆ ಹೆಚ್ಚು ಅಂದರೆ ಕಾಯಬೇಕಂತಿಲ್ಲ, ಅಥವಾ ಬೇರೆಯವರಿಂದ ನಮಗೆ ಅಷ್ಟೊಂದು ಅಗತ್ಯವು ಬೀಳುವುದಿಲ್ಲ. ನಾವೇ ಮಾಡಿದರೆ ಒಳ್ಳೆಯದು. ಮತ್ತು ನನಗೆ ಅದೊಂದು ಹವ್ಯಾಸ ಈ ಫೋಟೋಗ್ರಫಿ ವಿಡಿಯೋಗ್ರಫಿ ಬಗ್ಗೆ, ಆ ಹವ್ಯಾಸ ಇಲ್ಲಿ ವರ್ಕೌಟ್ ಆಯಿತು. ಮತ್ತು ಮೊಬೈಲಲ್ಲಿ ಮಾಡುವಾಗಲೂ ತುಂಬ ಜಾಗರೂಕತೆಯಿಂದ ಅದನ್ನೊಂದು ಏನಾದ್ರು ಕ್ರಿಯೇಟಿವಿಟಿ ಹುಡುಕ್ಬೇಕು. ಈಗ ವಿಡಿಯೋ ಎಲ್ಲ ಮಾಡ್ತಾರೆ, ಈಗ ಹೆಚ್ಚಿನವರಿಗೆ ನಾನು ಮೊಬೈಲ್ ಅಲ್ಲಿ ಮಾಡಿದ್ರಿಂದ ಗೊತ್ತಿಲ್ಲ, ನಾನು ಹೇಳಿದ್ರೆ ಮಾತ್ರ ಗೊತ್ತಾಗುತ್ತೆ. ಯಾಕಂದ್ರೆ ಅದು ಮೊಬೈಲ್ ಅಲ್ಲಿ ಮಾಡಿದ್ದು ಅಂತ ಗೊತ್ತಾಗದ ಹಾಗೆ ಮಾಡ್ಬೇಕು ಅಂದ್ರೆ ಅಷ್ಟು ಸ್ಟ್ಯಾಂಡರ್ಡ್ ಮಾಡ್ಬೇಕು. ಈಗ ತುಂಬಾ ಜನ ಮೊಬೈಲ್ ಅಲ್ಲಿ ಈಗ ಮಾಡ್ತಾರೆ, ಆದ್ರೆ ಅಷ್ಟು ಸ್ಟ್ಯಾಂಡರ್ಡ್ ಮಾಡಿದ್ರೆ, ಈಗ ಮೊಬೈಲ್ ಅಂದ್ರೆ ಈಗಿನ ಟೆಕ್ನಾಲಜಿಯಲ್ಲಿ ಅದು ಲ್ಯಾಪ್ಟಾಪಿನ ಹಾಗೆ ತುಂಬಾ ಆಪ್ಷನ್ ಇದೆ, ಹಾಗೆ ಮೊಬೈಲ್ ಅಂತ ಏನು ಇದು ಮಾಡ್ಲಿಕ್ಕಿಲ್ಲ, ಆದ್ರೆ ಸ್ವಲ್ಪ ಕಷ್ಟ ಆಗ್ತದೆ ಅದನ್ನು ನಾವು ಅಲ್ಲಿ ನಿರ್ವಹಿಸುವ ರೀತಿ ಇರೋದು.
0: ಸರ್, ನೀವು ಹೇಳಿದ್ರೆ ನಿಮ್ಮ ಸಹೋದರ ನಿಮ್ಗೆ ಎಲ್ಲಾ ಕಾನ್ಸೆಪ್ಟ್ ಗಳಲ್ಲಿ ಅವರು ತುಂಬಾ ಸಹಕರಿಸ್ತಾರಂತೆ, ಅವ್ರ ಬಗ್ಗೆ ಒಂದೆರಡು ಮಾತು.
1: ಅದೇ ನನ್ನ ಸಹೋದರ ಸೂರಜ್, ಅವನು ಕೂಡ ಚಿಕ್ಕದಿಂದಲೂ ಮಿಮಿಕ್ರಿ ಮತ್ತು ನಾಟಕ ಕಲಾವಿದ. ಅವನಿಗೆ ಸ್ವಲ್ಪ ಅನಾರೋಗ್ಯ

0: ಸಮಸ್ಯೆ ಇದ್ದ ಕಾರಣ ಅವನಿಗೆ ಹೆಚ್ಚು ಈ ಕ್ಷೇತ್ರಕ್ಕೆ ಬರಲಿಕ್ಕೆ ಆಗಲಿಲ್ಲ. ಹಾಗಂತ ಯಾವ ಪಾತ್ರವು ಮಾಡ್ತಾನೆ, ಆದರೆ ನಾನು ಅವನಿಗೆ ಹೆಚ್ಚು ನಮ್ಮ ಪ್ರೊಡಕ್ಷನ್ನಲ್ಲಿ ಅವಕಾಶ ಕೊಟ್ಟಿದ್ದೇನೆ. ಈಗ ಅದೇ ನಮ್ಮ ಕಾಮಿಡಿ ವಿಡಿಯೋದಲ್ಲಿ ಒಂದು 50 ಹೆಚ್ಚು ಕಾನ್ಸೆಪ್ಟ್ ಕೊಟ್ಟಿರೋದು ಅವನಿಗೆ, ಅದರಲ್ಲಿ ಹಿಟ್ಟಾದ ಹೆಚ್ಚು ಕಾನ್ಸೆಪ್ಟ್ ಅವನಿದ್ದೆ. ಮತ್ತೆ ನಾನು ಕೂಡ ಒಂದು 15 ಹೆಚ್ಚು ಕಾನ್ಸೆಪ್ಟ್ ನಂದು ಕೂಡ ಅಲ್ಲಿ ಇದೆ. ಮತ್ತೆ ಬೇರೆಯವರ ಕೂಡ ಕಾನ್ಸೆಪ್ಟ್ ನಾವು ಹಾಕಿದ್ದೇವೆ, ಯಾಕೆಂದ್ರೆ ನಮ್ಮದೇ ಕಾನ್ಸೆಪ್ಟ್ ಮಾಡಿದರೆ ಅವರು ಬೇರೆಯವರ ಕಾನ್ಸೆಪ್ಟ್ ಮಾಡುವುದಿಲ್ಲ ಅಂತ ಬೇಡ. ಇಲ್ಲಿ ಕಾಲೇಜಲ್ಲಿ ಸುಧೀರ್ ಸರ್ ಇದ್ದು, ದಂಡರಾಜಿ ನಿಡಿಗಲ್ ಅವ್ರದ್ದು, ಶೈಲೇಶ್ ಸರ್ ಅವ್ರದ್ದು, ಮತ್ತೆ ಊರಿನಲ್ಲಿ ಹರಿಚಂದ್ರ ಅಂತ ಒಬ್ರು ಇದ್ದಾರೆ, ಅವರು ಬೇರೆ ಬೇರೆ ಅವ್ರದ್ದು ಕಾನ್ಸೆಪ್ಟ್ ಮಾಡಿದ್ದಾರೆ. ಆದರೆ ತುಂಬ ಜನ ಹೇಳ್ತಾರೆ ಅದು ಕಾನ್ಸೆಪ್ಟ್ ನಿಮ್ಮ ತಮ್ಮಂದೇ ಒಳ್ಳೇದಿದೆ ಅಂತ ಕೆಲವರು ಹೇಳ್ತಾರೆ. ಅದು ವೀಕ್ಷಕರಿಗೆ ಬಿಟ್ಟದ್ದು. ಆದರೆ ನಾನು ತಮ್ಮಂದೇ ಕಾನ್ಸೆಪ್ಟ್ ಮಾಡಿದರೆ ಇವರು ತಮ್ಮಂದೇ ಮಾಡುವುದಂತ ಆಗಬಾರ್ದು. ಹಾಗೆ ಮತ್ತೆ ಎಲ್ಲ ಕಾಮಿಡಿ ವಿಡಿಯೋದು ರಚನೆ, ನಿರ್ದೇಶನ, ಅದೇ ವಿಡಿಯೋಗ್ರಫಿ, ಎಡಿಟಿಂಗ್ ನಾನೇ ಮಾಡಿದ್ದೇನೆ. ಮತ್ತೆ ನನಗೆ ಹೆಚ್ಚು ಅಭಿನಯ ಮಾಡಲಿಕ್ಕೆ ಅವಕಾಶ ಸಿಗಲಿಲ್ಲ. ನನಗೆ ಹೆಚ್ಚುವಲ್ಲಿ ಆಸಕ್ತಿ ಇತ್ತು, ಅಲ್ಲಿ ವಿಡಿಯೋಗ್ರಫಿ ಮಾಡೋರಿಲ್ಲ. ಅದಕ್ಕೋಸ್ಕರ ನಾನು ಒಂದು 10 ವಿಡಿಯೋದಲ್ಲಿ ಅಭಿನಯಿಸಿ ಸಣ್ಣ ಸಣ್ಣ ಪಾತ್ರ ಮಾಡಿದ್ದೇನೆ. ಮತ್ತೆ ಹೆಚ್ಚು ನಾನು ಅಭಿನಯಿಸಲಿಲ್ಲ. ಮತ್ತೆ ಅದು ವಿಡಿಯೋಗ್ರಫಿ ಮಾಡುವವನು ಡೈರೆಕ್ಷನ್ ಮಾಡಲಿಕ್ಕೆ ಕಷ್ಟ ಆಗ್ತದೆ, ಯಾಕಂದ್ರೆ ನಾನು ಬರೆದ ಹಾಗೆ ಅಲ್ಲಿ ಡೈಲಾಗ್ ಬಂದ್ರೆ ಮಾತ್ರ ಅದು ಹಿಟ್ ಆಗುತ್ತೆ. ಒಂದೊಂದ್ಸಲ ಅವರದೇ ಏನಾದರೂ ಡೈಲಾಗ್ ಹಾಕಿದ್ರೆ ನನಗೆ ಆ ಸಂದರ್ಭದಲ್ಲಿ ವಿಡಿಯೋಗ್ರಫಿ ಮಾಡುವಾಗ ಅಷ್ಟು ನೆನಪಿಗೆ ಬರುದಿಲ್ಲ. ಮತ್ತೆ ಎಡಿಟ್ ಆಗುವಾಗ ಗೊತ್ತಾಗ್ತದೆ, ಚೆ ನಾನು ಬರೆದ ಡೈಲಾಗ್ ಅವ್ರು ಹೇಳಲಿಲ್ಲ, ಅದನ್ನು ಬರುವವರ ಪುನಃ ಮಾಡಿಸಿದ್ದುಂಟು. ಆದ್ರೆ ನಾನು ಅದು ಸರಿಯಾಗದೆ ಬಿಡುದಿಲ್ಲ. ಹಲೋ ವಿಶ್ವನಾಥರೇ, ಯಾನಿಯನ್ನು ಇಲ್ಲದೆ ಬರಂದುಲ್ಲ, ನಿಮ್ಗೆ ಸಾದಿ ಗೊತ್ತೋ ಒಂದು ಇಜ್ಜತ್ತ ಮಾರೇ. ಯಾನು ನಿಗಲ್ನ ಕೊಲಾನಿದ ಬಸ್ ಸ್ಟ್ಯಾಂಡ್ ದಲ್ಲಿ ಪುಲ್ಲೆ
1: ಅಂದ ಯಾನಿದ್ದೀರಿ ಲೊಕೇಶನ್ ಕಡ
0: ಅಂಚಂಡ ಒಂಜಿ ಲೊಕೇಶನ್ ಕಡ ಕುಡ್ಲೆ ಮಾರೇ. ಛೇ, ಈ ಜನ ಲೊಕೇಶನ್ ಕಡ ಪುಣ್ಯ ಇಜ್ಜತ್ತ ಮಾರೇ. ವಿಶ್ವನಾಥರೆ, ಈ ಲೊಕೇಶನ್ ಕಡ ಪುಣ್ಯ ಇಜ್ಜಿ
1: ಬತ್ತಿಜನ ಎನ್ನ ಮೆಗ್ಗಿ ಲೊಕೇಶನ್ ಎಕಡೆ ಬೈಕ್ ಇಡ್ಕರ ಬಿಡ್ದೆ.
2: ಬರವಣಿಗೆಯಲ್ಲಿ ಕೂಡ ಆಸಕ್ತಿ ಇದೆ, ನಿಮ್ಮ ಬರಹಗಳೆಲ್ಲ ಪ್ರಕಟ ಆಗಿದೆ ಅಂತ. ನಿಮ್ಮ ಬರವಣಿಗೆಯ ಹಾದಿ ಹೇಗಿತ್ತು ಸರ್?
0: ಅದಕ್ಕೂ ನನಗೆ ಸ್ಫೂರ್ತಿ ಪತ್ರಿಕೋದ್ಯಮ ವಿಭಾಗವೇ, ಯಾಕಂದ್ರೆ ನಾನು ಇಲ್ಲಿ 2008 ಜಾಯ್ನ್ ಆದ ಮೇಲೆ ಈ ಬೇರೆ ಬೇರೆ ಕ್ಷೇತ್ರದಲ್ಲಿ ನನ್ನನ್ನು ತೊಡಗಿಸಿಕೊಂಡೆ. ನನ್ನ ಸಾಧನೆ ಬಗ್ಗೆ ಇಲ್ಲಿ ಚಿಗುರು ಮ್ಯಾಗಝೀನ್ ಅಲ್ಲಿ ಹಾಕಿದ್ರು. ಆ ನಂತರ ಒಂದು 4-5 ಪತ್ರಿಕೆಗಳಲ್ಲಿ ಇಲ್ಲಿನ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳು ನನ್ನ ಸಾಧನೆಯ ಬಗ್ಗೆ ಹಾಕಿ. ಆ ನಂತರ ಸ್ವಲ್ಪ ನಾನು ಪಾಪ್ಯುಲರ್ ಆದೆ, ಹೆಚ್ಚು ಎಲ್ಲ ಕಡೆ ನನ್ನ ಹೆಸರು ಗೊತ್ತಾಯಿತು. ಅಂದರೆ ಪರಿಚಯ ಇಲ್ಲದವರು ಕೂಡ ನನ್ನ ಹತ್ರ ಬಂದು ಮಾತಾಡಿದರು. ಆಗ ನನಗೆ ಒಂದು ಯೋಚನೆ ಬಂತು, ನಾನು ತೆರೆಮರೆಯಲ್ಲಿದ್ದವ, ನನ್ನ ಹಾಗೆ ತುಂಬ ಜನ ತೆರೆಮರೆಯಲ್ಲಿದ್ದಾರೆ, ಅವರ ಬಗ್ಗೆ ನಾನು ಬರೆದರೆ ಹೇಗೆ? ಅಂದರೆ ನನಗೆ ನಾನೇ ಪ್ರಸಿದ್ಧಿ ಪಡಬೇಕು, ಪ್ರಚಾರ ಪಡಬೇಕಂತ ಆಸೆ ಇಲ್ಲ. ನಾನು ಭಗವಾನ್ ಮಹಾವೀರ ಸ್ವಾಮಿಯ ತತ್ವವನ್ನು ಅನುಸರಿಸಿದವ. ಬದುಕು ಬದುಕಲು ಬಿಡು, ನಾನು ಬದುಕಬೇಕು, ಇನ್ನೊಬ್ಬನು ಬದುಕಬೇಕು. ಅದಕ್ಕೋಸ್ಕರ ನಾನು ಈ ತೆರೆಮರೆಯಲ್ಲಿರುವ ದೊಡ್ಡ ಸಾಧಕರನ್ನು ಹುಡುಕಿ, ಮತ್ತು ಕೃಷಿ ಕ್ಷೇತ್ರದಲ್ಲಿ ಏನಾದರೂ ಸಾಧನೆ ಮಾಡಿದರೆ, ಮತ್ತು ಯುವ ಜನಾಂಗಕ್ಕೆ ಬೇಕಾದ ಸಂದೇಶವನ್ನು ಸಾರುವ ಹಾಗೆ ಒಂದು 120 ಹೆಚ್ಚು ಲೇಖನ ಕನ್ನಡದ ಎಲ್ಲ ಪತ್ರಿಕೆಯಲ್ಲಿ ಒಂದು 2 ಪ್ರಕಟವಾಗಿದೆ. ನಾನಂದ್ರೆ ಬರೆದದ್ದು 2 ಮಾತ್ರ. ಆ ನಂತರ ಲಾಕ್ಡೌನ್ ಬಂತು, ಮತ್ತು ಪೇಜ್ ಎಲ್ಲ ಕಡಿಮೆ ಆಯಿತು, ಮತ್ತು ನಾವು ಬರೆದು ಕಳಿಸಿದ್ರೆ ಪಬ್ಲಿಷ್ ಆಗದಿದ್ರೆ ಅಂತ ಹೆದರಿಕೆ ಆಯಿತು. ಆ ನಂತರ ನಾನು ವಿಡಿಯೋ ಫೀಲ್ಡಿಗೆ ಬಂದೆ. ಇನ್ನು ಒಂದೊಂದು ಬರಿಬೇಕಂತ ಉಂಟು ಸಮಯ ಸಿಕ್ಕಿದ್ರೆ. ವಿದ್ಯಾರ್ಥಿಗಳು ಕೂಡ ನನ್ನಲ್ಲಿ ಬಂದು ಯಾವ ಲೇಖನ ಯಾವ ಪೇಪರ್ಗೆ ಕಳಿಸಿದ್ರೆ ಒಳ್ಳೆಯದು ಅಂತೆಲ್ಲ ಕೇಳ್ತಿದ್ರು. ಯಾಕಂದ್ರೆ ನಾನು ಒಂದು ಲೇಖನ ಕಳಿಸುವುದ ಮುಂಚೆ 3 ಅದರ ಬಗ್ಗೆ ಸ್ಟಡಿ ಮಾಡಿದ್ದೇನೆ, ಅದು ಹೇಗೆ ಬರೆಯುತ್ತಾರೆ, ಯಾವ ಪತ್ರಿಕೆಯಲ್ಲಿ ಯಾವ ಲೇಖನ ಯಾವ ದಿನ ಪಬ್ಲಿಷ್ ಆಗುತ್ತೆ, ಅದನ್ನೆಲ್ಲ ನೋಡಿ ನನಗೆ ಆ ಸಂದರ್ಭದಲ್ಲಿ ಇಂಥ ಲೇಖನ ಇಂಥಕ್ಕೆ ಕಳಿಸಿದ್ರೆ ಬರುತ್ತೆ ಇಂಥ ದಿನ ಅಂತ ನಮಗೆ ಒಂದು ಮೊದಲೇ ಗೊತ್ತಿತ್ತು. ಯಾಕಂದ್ರೆ ನಾನು ಲೇಖನದಲ್ಲಿ ಕೂಡ ನನಗೆ ತುಂಬ ಜನರೊಂದು ಪರಿಚಯ ಆಗಿದೆ. ಯಾಕಂದ್ರೆ ನಾನು ಕೃಷಿಯ ಬಗ್ಗೆ ಹೆಚ್ಚು ಬರೆದಿದ್ದೇನೆ, ಯಾಕೆಂದರೆ ನನ್ನ ಅಜ್ಜನ ಕಾಲದಿಂದಲೂ ನಾವು ಕೃಷಿ ಕುಟುಂಬದಿಂದ ಬಂದವರು, ಮತ್ತು ಕೃಷಿ ಉಳಿಸಬೇಕು ಅದನ್ನು ಬೆಳೆಸಬೇಕು ಎನ್ನುವ ದೃಷ್ಟಿಯಿಂದ ನಾನು ಕೃಷಿಯ ಬಗ್ಗೆ ಹೆಚ್ಚು ಲೇಖನ ಬರೆದಿದ್ದೇನೆ. ಅದು ಕೃಷಿಯ ಲೇಖನ ಪ್ರಜಾವಾಣಿಯಲ್ಲಿ ಕೂಡ ಪ್ರಕಟ ಆಗಿದೆ, ಸಂಯುಕ್ತ ಕರ್ನಾಟಕದಲ್ಲಿ ತುಂಬ ಪ್ರಕಟ ಆಗಿದೆ. ಆ ಸಂಯುಕ್ತ ಕರ್ನಾಟಕದಲ್ಲಿ ಹೆಚ್ಚಾಗಿ ನಮ್ಮ ಮೊಬೈಲ್ ನಂಬರ್ ಕೂಡ ಹಾಕ್ತಾರೆ, ಬೇರೆ ಪತ್ರಿಕೆಯಲ್ಲೆಲ್ಲ ಹಾಕೋದಿಲ್ಲ. ಅದು ಹಾಕದಿದ್ರೂ ಒಳ್ಳೆಯದೇ, ಆದರೆ ಹಾಕಿದರೆ ತುಂಬ ಜನ ಕಾಲ್ ಮಾಡ್ತಾರೆ. ಹಾಗೆ ತುಂಬ ರೈತರು ಎಲ್ಲ ಖುಷಿಪಟ್ಟು ಧಾರವಾಡ, ಹುಬ್ಬಳ್ಳಿ, ರಾಯಚೂರು, ಗುಲ್ಬರ್ಗ ಈ ಬೇರೆ ಬೇರೆ ಕಡೆಯಿಂದ ಫೋನ್ ಮಾಡ್ತಾಯಿದ್ರು. ಅದರಲ್ಲಿ ಒಬ್ಬ ಧಾರವಾಡದ ರೈತರು ಕೂಡ ನನಗೆ ಫೋನ್ ಮಾಡಿ, ಮತ್ತು ನೋಡುವಾಗ ಅವ್ರದ್ದು ತುಂಬ ಸಾಧನೆ ಉಂಟು, ಮತ್ತು ಹೀಗೆ ಮಾತಾಡಿ ನಾನು ಅವರ ಬಗ್ಗೆ ಒಂದು ಲೇಖನ ಬರೆದು ಪ್ರಕಟ ಆಯಿತು. ಅವರು ಮತ್ತು ನಾನು ಸ್ನೇಹಿತರಾದ್ವಿ. ಮುಂದೆ ಒಂದು ಸಲ ನಾನು ಅವರ ಊರಿಗೆ ಹೋಗಿದ್ದೆ, ನನಗೆ ತುಂಬಾ ಅಂದ್ರೆ ಸನ್ಮಾನ ಕೂಡ ಮಾಡಿದ್ದಾರೆ, ಮತ್ತೆ ಅವರಿಗೆ ಕೃಷಿಯ ಬಗ್ಗೆ ಇಷ್ಟು ಆಸಕ್ತಿ ಇದೆ ಅಂತ ಅವರಿಗೆ ತುಂಬಾ ಮೆಚ್ಚುಗೆ ಆಯಿತು. ಅವರು ಕೂಡ ಮೊನ್ನೆ ಧರ್ಮಸ್ಥಳಕ್ಕೆ ಬಂದಾಗ ಮೀಟ್ ಆದ್ರು. ಹಾಗೆ ತುಂಬಾ ರೈತರು ನನಗೆ ಈ ಲೇಖನದ ಮುಖಾಂತರ ಸಂಪರ್ಕ ಆಗಿದ್ದಾರೆ, ಅದೊಂದು ನನಗೆ ತುಂಬಾ ಮನಸ್ಸಿಗೆ ಖುಷಿ ತಂದಿದೆ.
2: ಎಸ್ಡಿಎಂ ಮತ್ತು ಸುರೇಂದ್ರ ಈ ಸಂಬಂಧ ಹೇಗೆ ಸರ್?
0: ಎಸ್ಡಿಎಂ ಕಾಲೇಜಿಗೆ ಸೇರಿದ ಮೇಲೆ ನನ್ನ ಪ್ರತಿಯೊಂದು ಸಾಧನೆಗೆ ಪ್ರೋತ್ಸಾಹ ಸಿಕ್ಕಿರೋದು, ಮತ್ತೆ ನನಗೆ ನನ್ನ ಉದ್ಯೋಗದ ಸಮಯದಲ್ಲಿ ನನ್ನ ಪ್ರತಿಭೆ ಅಥವಾ ನನ್ನ ಯಾವುದೇ ಒಂದು ಕ್ಷೇತ್ರದ ಬಗ್ಗೆ ನಾನು ಇಲ್ಲಿ ನಿರ್ವಹಿಸುವುದಿಲ್ಲ, ಅದು ನನ್ನ ರಜಾದಿನಗಳಲ್ಲಿ ಮಾತ್ರ. ಯಾಕಂದ್ರೆ ನನಗೆ ಇಲ್ಲಿ ಕಾರ್ಯಕ್ರಮ ಇರುವಾಗ ಎಲ್ಲಿಗೂ ಬೇರೆ ಹೋಗ್ಲಿಕ್ಕೆ ಆಗುದಿಲ್ಲ, ಅದರದ್ದೇ ಹೆಚ್ಚು ವರ್ಕ್ ಇರ್ತದೆ. ಮತ್ತೆ ನಾವು ವರ್ಕ್ ನಮ್ಮ ಕಾಲೇಜಿನಲ್ಲಿ ಆ ಸಮಯದಲ್ಲಿ ಕಾಲೇಜಿದೇ ವರ್ಕ್ ಮಾಡಬೇಕು, ನಾವು ನಮ್ದು ಸ್ವಂತ ಯಾವುದೇ ಮಾಡಬಾರ್ದು ಹಾಗೆ. ಮತ್ತೆ ಸಂಸ್ಥೆ ಕೂಡ ನನಗೆ ಅಷ್ಟೇ ಬೆಂಬಲ ಕೊಟ್ಟಿದೆ. ಮತ್ತೆ ಇಲ್ಲಿನ ಟೀಚಿಂಗ್ ಇರಲಿ ನಾನ್ ಟೀಚಿಂಗ್ ಇರಲಿ ಎಲ್ಲ ಸ್ಟಾಫ್ ಕೂಡ ನನಗೆ ವೈಯಕ್ತಿಕವಾಗಿಯೂ ಸಹಕರಿಸಿದ್ದಾರೆ, ಪ್ರೋತ್ಸಾಹ ಕೊಟ್ಟಿದ್ದಾರೆ. ಮತ್ತೆ ನನ್ನ ವೈಯಕ್ತಿಕ ತುಂಬಾ ಸಮಸ್ಯೆಗಳಿದ್ದಾಗ ನನಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದಾರೆ. ಆದ್ದರಿಂದ ಇವತ್ತು ನಾನು ಇಲ್ಲಿದ್ದೇನೆ ಅಂದ್ರೆ ಎಸ್ಡಿಎಂ ಎಸ್ಡಿಎಂ ಇದ್ದ ಕಾರಣ, ಎಸ್ಡಿಎಂ ಇಷ್ಟು ಸಪೋರ್ಟ್ ಮಾಡಿದ ಕಾರಣ ನಾನು ಇವತ್ತು ಬೆಳೆಯಲು ಸಾಧ್ಯವಾಗಿದೆ. ಅದರಲ್ಲೂ ಪತ್ರಿಕೋದ್ಯಮ ವಿಭಾಗದ ಒಂದು ಪ್ರೋತ್ಸಾಹವೇ ನನ್ನ ಸಾಧನೆಗೆ ಬೆನ್ನೆಲುಬು ಅಂತ
1: ಹೇಳ್ಬೋದು.
3: ಅದೇ ವಿಶ್ವನಾಥರ ಆತಿ ಕುಸಿಟ್ಟುಲ್ಲಾರೆ
1: ಒಂಜಿ ಸಲಪಾಯ ತಿಕ್ಕಿಜ್ಜಿ ರಡ್ನೆ ಸಲಪಾಯ ತಿಕ್ಕಿಜ್ಜಿ ಮೂಜಿನ ಸಲಪಾಯ ತಿಕ್ಕಿಜ್ಜಿ ಬುಡಾಂದ ಪತ್ತು ಸಲಪಾಯ ಕಡೇಕ್ ಪತ್ತನ ಸಲಕ್ಕೆ ತಿಕ್ಕಿಂಡಿ
3: ಹೆಂಚಿನ ತಿಕ್ಕಿಂಡು ಮಾರಾಯ
1: ಕಾಂತಾರದ ಟಿಕೆಟ್.
2: ಕಾಲೇಜಲ್ಲಿ ಅಷ್ಟೊಂದು ಕಾರ್ಯಕ್ರಮಗಳಾಗುತ್ತೆ ಅಂದ್ರೆ ಒಂದಾದ್ಮೇಲೆ ಒಂದು ಕಾರ್ಯಕ್ರಮಗಳು, ಒಂದು ತಂಡ ಬಂದು ಕಾರ್ಯಕ್ರಮ ಮುಗಿಸಿ ಹೋಗುತ್ತೆ, ಅದಾದ್ರ ಬೆನ್ನಲ್ಲಿ ಇನ್ನೊಂದು ತಂಡ ಬಂದಲ್ಲಿ ನಿಂತ್ಕೊಳ್ಳುತ್ತೆ, ನಿಮಗೆ ಬಿಡುವೆ ಇರೋದಿಲ್ಲ. ಈ ಒಂದು ಕಾರ್ಯಕ್ರಮಗಳ ಸರಣಿಯನ್ನು ನೀವು ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ ಸರ್?
0: ಅದೇ ನಾನು ಈಗ ನನಗೆ ಕೊಟ್ಟ ಇಲ್ಲಿ ವರ್ಕಿನಲ್ಲಿ ನಾನು ಯಾವುದೇ ಲೋಪ ಆಗಬಾರ್ದು, ಮತ್ತೆ ನಂದು ಏನು ತಪ್ಪು ಇರಬಾರ್ದು ಅಂತ ನನ್ನ ಒಂದು ಆಸೆ. ನಾನು ಮಾಡುವ ಕರ್ತವ್ಯ ಅದು ಪರ್ಫೆಕ್ಟ್ ಆಗಿರ್ಬೇಕು. ಮತ್ತೆ ನನಗೆ ಎಷ್ಟು ಬ್ಯುಸಿ ಇದ್ರು ಅದು ಏನು ಗೊತ್ತಿಲ್ಲ, ಇನ್ನು ಕೆಲಸ ಮಾಡ್ಲಿಕ್ಕೆ ಹೆಚ್ಚು ಆಸಕ್ತಿ. ನನಗೆ ಏನಾದ್ರು ಬ್ಯುಸಿ ಇರಬೇಕು, ಸುಮ್ಮನೆ ಕುಳಿತುಕೊಳ್ಳಿಕ್ಕೆ ಆಗುದಿಲ್ಲ. ಈಗ ಬಸ್ಸಲ್ಲಿ ಹೋಗಲ್ಲ ನಾನು ಸುಮ್ಮನೆ ಕುಳಿತುಕೊಳ್ಳೋದಿಲ್ಲ. ಈಗ ಮನೆಯಲ್ಲಿ ಎಂತ ವೈಯಕ್ತಿಕ ಸಮಸ್ಯೆ ಇದ್ರು ನಾನು ಅದನ್ನೇ ತಲೆಯಲ್ಲಿ ಇಟ್ಟುಕೊಳ್ಳೋದಿಲ್ಲ. ಯಾಕೆಂದ್ರೆ ಈಗ ನನ್ನ ನೋವನ್ನು ಅದರಲ್ಲಿ ನಾನು ತೆಗೆಯುದು. ಈಗ ತುಂಬಾ ಜನರಿಗೆ ಗೊತ್ತಿಲ್ಲ ಯಾಕೆಂದ್ರೆ ಇಷ್ಟೆಲ್ಲ ಜನರನ್ನು ನಗಿಸ್ತಾರೆ ಅಂತ. ಆದ್ರೆ ನನ್ನ ಲೈಫಲ್ಲಿ ಅಷ್ಟು ನಗು ಇಲ್ಲ, ಆದ್ರೆ ನಾನು ಆ ಫೀಲ್ಡ್ಗೆ ಹೋಗುವಾಗ ನನಗೂ ಆ ಮನಸ್ಸಿಗೆ ಒಂದು ಶಾಂತಿ ಸಿಗ್ತದೆ, ಖುಷಿ ಆಗುತ್ತೆ. ಅದಕ್ಕೆ ನನ್ನ ಕೆಲವು ಒಂದು ಸಮಸ್ಯೆಗಳನ್ನು ಈ ರೀತಿ ಎಲ್ಲ ಹೋಗುವಾಗ ಅದು ಮರ್ತು ಹೋಗ್ತದೆ, ಅದಕ್ಕೋಸ್ಕರ ಈ ರೀತಿ ತೊಡಗಿಸುವುದು.
2: ಸರ್, ನಿಜಕ್ಕೂ ಅಂದ್ರೆ ಕೆಲಸಗಳ ಮೂಲಕ ನಿಮ್ಮ ದುಃಖವನ್ನ ಮರೀತಾ ಇದ್ದೀರಾ, ಇದು ಎಲ್ಲರಿಗೂ ಒಂದ್ ರೀತಿ ಪ್ರೇರಣೆ ಆಗ್ಬೇಕು ಅಂತ ನಾನು ಹೇಳ್ತೀನಿ. ಹಾಗೆ ನೀವು ಹೇಳಿದ್ರೆ ಪತ್ರಿಕೋದ್ಯಮ ವಿಭಾಗ ನಿಮ್ಗೆ ತುಂಬಾ ಸಹಕಾರವನ್ನ ನೀಡಿದೆ ಅಂತ, ಪತ್ರಿಕೋದ್ಯಮ ವಿಭಾಗದ ಜೊತೆ ನಿಮ್ಮ ನಂಟು ಯಾವ ರೀತಿ ಇದೆ ಸರ್?
0: ಪತ್ರಿಕೋದ್ಯಮ ವಿಭಾಗದಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ನನ್ನ ಹತ್ರ ಕ್ಲೋಸ್ ಇದ್ರು, ಮತ್ತೆ ಭಾಸ್ಕರ್ ಸರ್ ಕೂಡ ನನ್ನ ಹತ್ರ ಯಾವಾಗಲೂ ಹೆಚ್ಚಾಗಿ ಮಾತಾಡ್ತಿದ್ರು, ಮತ್ತೆ ಕಾರ್ಯಕ್ರಮಗಳಾಗುವಾಗ ಎಲ್ಲ ಹೆಚ್ಚು ವಿದ್ಯಾರ್ಥಿಗಳೊಟ್ಟಿಗೆ ಮಾತಾಡಿ ಅವರೊಂದಿಗೆ ಪರಿಚಯ ಆಯಿತು. ಮತ್ತೆ ನಮಗೂ ಅವರು ಒಂದು ಪತ್ರಿಕೋದ್ಯಮ ವಿಭಾಗ ಮತ್ತೆ ನಾನು ವರ್ಕ್ ಮಾಡುವ ಅಲ್ಲಿಗೆ ತುಂಬ ಲಿಂಕ್ ಇತ್ತು. ಆ ನಂತರ ಸ್ಟಾರ್ಟಿಂಗಲ್ಲಿ ನಾನು ಅಲ್ಲಿ ತಾಂತ್ರಿಕ ವರ್ಗದಲ್ಲಿ ಮಾತ್ರ ಕೆಲಸ ಮಾಡ್ತಿದ್ದೆ, ಮತ್ತೆ ಅಲ್ಲಿ ಫೋಟೋಗ್ರಫಿಯೊಂದು ಮಾಡಬೇಕಂತ ಬಂದಾಗ ಅದು ಪತ್ರಿಕೋದ್ಯಮ ವಿಭಾಗದ ಅಂಡರಲ್ಲಿ ಬರುತ್ತದೆ. ಆನಂತರ ಹೆಚ್ಚು ಏನಾದರೂ ಇದ್ರೆ ನಾನು ಫೋಟೋಗ್ರಫಿಯ ಬಗ್ಗೆ ಅಲ್ಲಿಗೆ ಕೊಡಲಿಕ್ಕೆ ನ್ಯೂಸ್ಗೆ ಕೊಡಲಿಕ್ಕೆ ಅಂತ ತುಂಬ ಲಿಂಕ್ ಆಯಿತು. ನನ್ನ ಯಾವುದೇ ಸಾಧನೆಗೆ ಆಗ ಹೇಳಿದಾಗೆ ಅಲ್ಲಿ ಪತ್ರಿಕೋದ್ಯಮ ವಿಭಾಗದ ಹೆಲ್ಪ್ ತುಂಬ ನನಗೆ ಮುಖ್ಯ ಇತ್ತು. ನನಗೆ ಏನಾದರೂ ಕಾಲೇಜಲ್ಲಿ ನನ್ನ ವೈಯಕ್ತಿಕ ಏನಾದರೂ ಇದಕ್ಕೆ ಪ್ರತಿಭೆಗೆ ಬೇಕಾದರೆ ನಾನು ಏನಾದರೂ ಡೌಟ್ ಇದ್ದರೆ ಅಲ್ಲಿಗೇನೆ ಹೋಗುದು. ಅವರು ಕೂಡ ಅದೇ ರೀತಿ ಸಪೋರ್ಟ್ ಮಾಡ್ತಿದ್ರು, ಹಾಗೆ ನಮ್ಮ ನಂತು ಒಳ್ಳೆದಿದೆ. ಮತ್ತೆ ನಾನು ಕೂಡ ಪತ್ರಿಕೋದ್ಯಮ ವಿಭಾಗಕ್ಕೆ ಏನಾದರೂ ನನ್ನಿಂದ ವರ್ಕ್ ಆಗಿದ್ದರೆ ಅದನ್ನು ಕೂಡಲೇ ಮಾಡಿಕೊಡ್ತೇನೆ. ಅಲ್ಲಿ ವಿದ್ಯಾರ್ಥಿಗಳಿಗೆ ಏನಾದರೂ ಬಂದರು ಎಷ್ಟು ಬ್ಯುಸಿ ಇದ್ರು ನಾನು ಮೊದಲು ಕೇಳುದು ನೀವು ಜರ್ನಲಿಸಮ ಅದು ಆ ಸಂದರ್ಭದಲ್ಲಿ ಕೊಡ್ತೇನೆ. ಯಾಕೆಂದ್ರೆ ಅವರಿಗೆ ಅದು ನ್ಯೂಸಿಗೆ ಬೇಕಂತ, ನಾವು ಎಲ್ಲರೊಟ್ಟಿಗೆ ಒಳ್ಳೆ ಒಂದೇ ರೀತಿ. ಆದರೆ ಕೆಲವರಿಗೆ ಆದರೆ ಇವತ್ತಾಗದ್ರೆ ನಾಳೆ ಕೊಡುವ ಅರ್ಜೆಂಟ್ ಇಲ್ಲದಿದ್ರೆ, ಆದ್ರೆ ಇವರಿಗೆ ನ್ಯೂಸಿಗೆ ಆದರೆ ನನ್ನಿಂದ ಇನ್ನು ಲೇಟ್ ಮಾಡೋದು ಬೇಡ. ಹಾಗೆ
2: ಸರ್, ನಿಮ್ಮ ಯೂಟ್ಯೂಬ್ ಚಾನೆಲ್ ನ ಮುಂದಿನ ಪ್ಲಾನ್ ಗಳು ಹೇಗಿದೆ ಸರ್?
0: ಅದೇ ಯೂಟ್ಯೂಬ್ ಚಾನೆಲ್ ನಲ್ಲಿ ಈಗ ಅಂದಾಜು 235 ವಿಡಿಯೋ ಆಗಿದೆ. ಆದ್ರೆ ಹೀಗೇನೆ ನಂದು ಏನಂದ್ರೆ ಒಂದು ಟ್ರೆಂಡ್ ಯಾವ್ದು ಇದೆ ಅದರ ಬಗ್ಗೆ ಹೆಚ್ಚು ಮಾಡಬೇಕು. ಈಗ ಕಾಮಿಡಿ ವಿಡಿಯೋದು ಟ್ರೆಂಡ್ ಇದೆ, ಭಕ್ತಿಗೀತೆದು ಟ್ರೆಂಡ್ ಇದೆ. ಭಕ್ತಿಗೀತೆ ಟ್ರೆಂಡ್ ಉಂಟಂತಲ್ಲ, ನಾವೊಂದು ದೈವ ದೇವರಿಗಳಿಗೆ ಒಂದು ಈ ರೀತಿಯ ಸೇವೆ ಕೊಡಬಹುದು, ಸ್ವರಾಭಿಷೇಕ ಅಂತ ಹೇಳ್ತಾರೆ ಭಕ್ತಿಗೀತೆ ಅಂತ. ಹಾಗೆ ಮತ್ತೆ ಮನರಂಜನೆ ದೃಷ್ಟಿಯಿಂದ ಈ ಕಾಮಿಡಿ ವಿಡಿಯೋಗಳನ್ನು ಮಾಡುದು. ಮತ್ತೆ ಸಮಾಜಕ್ಕೆ ಇನ್ನು ಡಾಕ್ಯುಮೆಂಟ್ರೀಸ್ ಮತ್ತೆ ಧಾರ್ಮಿಕ ಕ್ಷೇತ್ರದ ಬಗ್ಗೆಯೂ ಕೆಲವು ಡಾಕ್ಯುಮೆಂಟ್ರಿ ಮಾಡಿದ್ದೇನೆ, ಇನ್ನು ಕೆಲವು ಮಾಡಬೇಕಂತ ಇದೆ. ಸಮಯ ಸಿಕ್ಕಿದಾಗ ಇನ್ನೂ ಬೇರೆ ಬೇರೆ ರೀತಿಯ ವಿಡಿಯೋಗಳನ್ನು ಮಾಡ್ತಾ ಇರಬೇಕು ಅಂತ ಆಸೆ ಇದೆ.
2: ಸರ್, ಕೊನೆಯದಾಗಿ ಕೇಳೋದಾದ್ರೆ ಇಂದಿನ ಯುವ ಜನತೆಗೆ ಯಾವ ರೀತಿ ಅವರ ಕ್ರಿಯಾಶೀಲತೆಯನ್ನು ಹೆಚ್ಚಿಸಿಕೊಳ್ಬೇಕು, ಅವರ ಕಾಲೇಜಿನ ಓದಿನ ಜೊತೆಗೆ ಈ ರೀತಿಯ ಕ್ರಿಯಾತ್ಮಕ ಕೆಲಸಗಳಲ್ಲಿ ಅವ್ರು ಯಾವ ರೀತಿ ಇನ್ವಾಲ್ವ್ ಆಗಬೇಕು ಅಂತ ನೀವು ಹೇಳ್ತೀರಾ ಸರ್?
0: ನಾನು ಯಾವಾಗಲೂ ಒಂದು ಸ್ವಾಮಿ ವಿವೇಕಾನಂದರ ಮಾತನ್ನು ನಂಬಿದ್ದೇನೆ. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶವಿಲ್ಲದೆ ಬದುಕಿದ್ರೆ ಬದುಕಿಗೆ ಅವಮಾನ. ನಾವು ಯಾವುದೇ ಸಮಸ್ಯೆ ಇದ್ದರೂ ನಾವು ಅದನ್ನು ಎದುರಿಸಬೇಕು, ಮತ್ತು ನಮಗೆ ಯಾವುದು ಆಸಕ್ತಿ ಇದೆ ಆ ಕ್ಷೇತ್ರಕ್ಕೆ ಹೋಗಬೇಕು. ಪ್ರಯತ್ನ ಮಾಡಿದರೆ ಮಾತ್ರ ಫಲ ಸಿಗುವುದು. ಈಗ ನಮ್ಮಲ್ಲಿ ಯಾವುದೇ ಒಂದು ಹವ್ಯಾಸ ಇರಬಹುದು ಅಥವಾ ಪ್ರತಿಭೆ ಇರಬಹುದು, ಅದಕ್ಕೆ ಸರಿಯಾದ ವೇದಿಕೆ ಬೇಕು, ಪ್ರೋತ್ಸಾಹ ಬೇಕು. ನಮ್ಮ ಪ್ರಯತ್ನ ಮುಖ್ಯವಾಗಿರ್ತದೆ. ಮತ್ತು ನಮಗೆ ಎಷ್ಟೇ ಕಷ್ಟ ಬಂದರೂ ನಾವು ನಮ್ಮ ಗುರಿಯನ್ನು ಮುಟ್ಟಬೇಕು. ವಿದ್ಯಾರ್ಥಿಗಳಿಗೆ ಆ ಕಲಿಯುವ ಸಮಯದಲ್ಲಿ ನಾವು ಕಲಿತೇ ಸಾಧನೆ ಮಾಡಬೇಕು. ಮತ್ತು ನಮ್ಮ ಹವ್ಯಾಸ ಅದನ್ನು ಇದ್ದರೆ ಅದಕ್ಕೂ ಪ್ರಯತ್ನದಿಂದ ಮುಂದುವರಿಬೇಕು. ಆದರೆ ಕಲಿಯುವ ಸಮಯದಲ್ಲಿ ಹೆಚ್ಚು ಕಲಿಕೆಗೆ ಒತ್ತು ನೀಡಬೇಕಂತ ವಿದ್ಯಾರ್ಥಿಗಳಿಗೆ ಹೇಳುವುದು. ಯಾಕೆಂದರೆ ಈಗ ವಿದ್ಯಾಭ್ಯಾಸ ಆದ ಮೇಲೆ ನಾವು ಯಾವ ಕ್ಷೇತ್ರಕ್ಕೂ ಹೋಗಬಹುದು, ಆದರೆ ವಿದ್ಯಾ ಕ್ಷೇತ್ರದಲ್ಲಿ ಬೇರೆಯದೆಲ್ಲ ತೊಡಗಿ ವಿದ್ಯೆಗೆ ಸಮಸ್ಯೆ ಆಗಬಾರ್ದು. ಇದು ವಿದ್ಯಾರ್ಥಿಗಳಿಗೆ ನನ್ನ ಕಿವಿಮಾತು.
2: ನಿಮ್ಮ ಕಲೆಯ ಹಾದಿ ಹೀಗೆ ಸಾಗಲಿ. ನೀವು ಮತ್ತಷ್ಟು ಮೈಲಿಗಲ್ಲುಗಳನ್ನು ಸೃಷ್ಟಿಸಿ ನಾವು ನಿಮ್ಮ ಜೊತೆಗಿದ್ದೇವೆ. ನಾವು ಮತ್ತಷ್ಟು ವಿಡಿಯೋ ಪ್ರೊಡಕ್ಷನ್ ನಿಮ್ಮಿಂದ ನಿರೀಕ್ಷಿಸ್ತಾ ಇದ್ದೇವೆ. ಸರ್, ಇಷ್ಟು ಹೊತ್ತು ನಮ್ಮ ಸಂದರ್ಶನದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಧನ್ಯವಾದಗಳು ಸರ್.
0: ನಿಮಗೂ ಧನ್ಯವಾದ. ನಮಸ್ಕಾರ.
2: ನಮಸ್ಕಾರ.
4: ಇದುವರೆಗೆ ಯುವ ಕಲಾವಿದ ಸುರೇಂದ್ರ ಜೈನ್ ನಾರಾವಿ ಅವರ ಜೊತೆಗೆ ಮಾತುಕತೆ ಕೇಳಿದಿರಿ. ನಡೆಸಿಕೊಟ್ಟವರು ಮಾನಸ ಅಗ್ನಿಹೋತ್ರಿ. ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM.

ಹಲೋ ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿಲಾ.

ನೀವ್ ಕೇಳ್ತಾ ಇರೋದು SGM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ RJ ಹರ್ಷಿತಾ ಶಿಶಿಲ. ಖುಷಿ ಖಜಾನೆ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ನಾನಿವತ್ತು ನಮ್ಮ ಪ್ರೋಗ್ರಾಂನಲ್ಲಿ ಒಂದು ಸ್ಪೆಷಲ್ ಗೆಸ್ಟ್ ಬಗ್ಗೆ ಮಾತಾಡ್ತಿದ್ದೀನಿ. ಇನ್ನೇನು ಮಳೆಗಾಲ ಶುರುವಾಗೋಯ್ತು, ಈ ಸ್ಪೆಷಲ್ ಗೆಸ್ಟ್ನ ನಾವೆಲ್ಲರೂ ನಮ್ಮನೆ ಕರ್ಕೊಂಡು ಬಂದೇ ಬರ್ತೀವಿ. ನಾನು ಯಾವ ಗೆಸ್ಟ್ ಬಗ್ಗೆ ಮಾತಾಡಿದೆ ಅಂತ ಗೊತ್ತಾಗ್ತಿಲ್ವಾ? ಅದೇ ನಮ್ಮ ಮಳೆಗಾಲದ ಫ್ರೆಂಡ್ ಛತ್ರಿ ಬಗ್ಗೆ ಮಾತಾಡ್ತಿದ್ದೆ. ಅದು ಬರೀ ಗೆಸ್ಟ್ ಅಲ್ಲ, ಅದು ಮಳೆಗಾಲದ ಹೀರೋ. ನಾನು ಯಾಕೆ ಛತ್ರಿಗೆಲ್ಲ ಇಷ್ಟೊಂದು ಬಿಲ್ಡಪ್ ಕೊಡ್ತೀನಿ ಅನ್ಕೋಬೇಡಿ. ಛತ್ರಿ ಮಳೆಗಾಲದಲ್ಲಿ ಕಡೆಗಣಿಸುವ ವಸ್ತು ಅಂತೂ ಖಂಡಿತ ಅಲ್ಲ. ಹಾಗಾದ್ರೆ ಈ ಛತ್ರಿ ಬಗ್ಗೆ ಒಂಚೂರು ಸ್ಪೆಷಲ್ ಆಗಿರೋದೇನಾದರೂ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ಗಳನ್ನು ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಇವಾಗ ಛತ್ರಿ ಇದೆ ಅಂತ ಗೊತ್ತು, ಆದ್ರೆ ಅದರ ಇತಿಹಾಸ ಏನು ಅಂತ ಯಾರಿಗಾದ್ರೂ ಗೊತ್ತಾ? ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳೋಣ ಬನ್ನಿ. ನಾವಿವತ್ತು ಬಳಸುವಂತಹ ಛತ್ರಿಗೆ ಸುಮಾರು 4,000 ವರ್ಷದಷ್ಟು ಹಳೆ ಇತಿಹಾಸ ಇದೆ. ಪ್ರಾಚೀನ ಕಾಲದಲ್ಲಿ ಈಜಿಪ್ಟ್, ಚೀನಾ ಮತ್ತೆ ಭಾರತದಲ್ಲಿ ಕೂಡ ಈ ಛತ್ರಿನ ಬಳಸ್ತಾ ಇದ್ರು. ಆದ್ರೆ ಆಗೆಲ್ಲ ಛತ್ರಿನ ಮಳೆಗಾಲದಿಂದ ಪ್ರೊಟೆಕ್ಷನ್ ಪಡೆಯಕ್ಕಲ್ಲ, ಬದಲಾಗಿ ಬಿಸಿಲಿಂದ ತಪ್ಪಿಸ್ಕೊಳ್ಳಕ್ಕೆ ಬಳಸ್ತಾ ಇದ್ರು. ಅದಕ್ಕಾಗಿಯೇ ಇದನ್ನ ಇಂಗ್ಲಿಷ್ನಲ್ಲಿ ಅಂಬ್ರೆಲ್ಲಾ ಅಂತ ಕರೀತಾರೆ. ಅಂಬ್ರ ಅಂದ್ರೆ ನೆರಳು ಅಂತ ಅರ್ಥ, ಅಂಬ್ರೆಲ್ಲಾ ಅಂದ್ರೆ ನೆರಳು ನೀಡೋ ವಸ್ತು ಅಂತ ಅರ್ಥ. ಅದಾಗಿ ಸುಮಾರು 2,000 ವರ್ಷಗಳ ಹಿಂದೆ ಚೀನಾದಲ್ಲಿ ವಾಟರ್ ಪ್ರೂಫ್ ಕೊಡೆಗಳನ್ನ ತಯಾರಿಸುವುದಕ್ಕೆ ಶುರು ಮಾಡ್ತಾರೆ. ಇದರಿಂದ ಮಳೆಯಿಂದಾನು ರಕ್ಷಣೆ ಪಡೆಯುವುದಕ್ಕೆ ಛತ್ರಿ ಹೆಲ್ಪ್ ಮಾಡ್ತು. ಇದಿಷ್ಟು ಕೊಡೆಯ ಹಿಸ್ಟ್ರಿ. ಮತ್ತಷ್ಟು ಮಾಹಿತಿ ಕೊಡ್ತೀನಿ, ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್, ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲಾ. ಛತ್ರಿ ಬಗ್ಗೆ ಇನ್ನೇನು ಸ್ಪೆಷಲ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೇಳ್ತೀನಿ ಕೇಳಿ. ಜಪಾನ್ನಲ್ಲಿ ಪಾರದರ್ಶಕ ಛತ್ರಿ ಅಂದರೆ ಟ್ರಾನ್ಸ್ಪರೆಂಟ್ ಛತ್ರಿಗಳು ಬಹಳ ಫೇಮಸ್. ಯಾಕಂದರೆ ಮಳೆ ಸಮಯದಲ್ಲಿ ರಸ್ತೆಯಲ್ಲಿ ನಡೆಯುವಾಗ ಮುಂದೆ ಸ್ಪಷ್ಟವಾಗಿ ಕಾಣೋದ್ರಿಂದ ಜನ ಹೆಚ್ಚು ಟ್ರಾನ್ಸ್ಪರೆಂಟ್ ಛತ್ರಿಗಳ ಕಡೆ ವಾಲ್ತಿದ್ದಾರೆ. ಇನ್ನು ಥೈಲ್ಯಾಂಡ್ನಲ್ಲಿ ಕೈಯಿಂದ ತಯಾರಿಸುವಂತಹ ಬಣ್ಣ ಬಣ್ಣದ ಛತ್ರಿಗಳು ವಿಶ್ವ ಪ್ರಸಿದ್ಧ. ಹಾಗೆ ಭಾರತದಲ್ಲಿ ಈ ದೇವಸ್ಥಾನದ ಜಾತ್ರೆ, ಉತ್ಸವ ಮತ್ತು ಧಾರ್ಮಿಕ ಮೆರವಣಿಗೆಗಳಲ್ಲಿ ಅಲಂಕಾರಿಕ ಛತ್ರಿಗಳನ್ನು ಬಳಸ್ತಾರೆ. ಭಾರತದಲ್ಲಿ ಮಳೆ ಮತ್ತು ಬಿಸಿಲು ಒಂದೇ ಪ್ರಮಾಣದಲ್ಲಿ ಆಗೋದ್ರಿಂದ ಎರಡಕ್ಕೂ ಛತ್ರಿ ಬೇಕೇ ಬೇಕು. ಇನ್ನು ಬ್ರಿಟನ್ನಲ್ಲಿ ಕಪ್ಪು ಬಣ್ಣದ ಛತ್ರಿಯನ್ನು ಹೆಚ್ಚು ಬಳಸ್ತಾರೆ. ಅಲ್ಲಿ ಮಳೆ ಹೆಚ್ಚಾಗಿರೋದ್ರಿಂದ ಛತ್ರಿ ಅವರ ಲೈಫ್ನ ಒಂದು ಅವಿಭಾಜ್ಯ ಅಂಗ ಆಗಿಬಿಟ್ಟಿದೆ. ಮತ್ತಷ್ಟು ಮಾಹಿತಿ ಕೊಡ್ತೀನಿ, ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ಗಳನ್ನು ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಭಾರತದ ಜನ ಬಣ್ಣಗಳಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಅದು ಬಟ್ಟೆ ಆಗಿರ್ಲಿ, ಛತ್ರಿ ಆಗಿರ್ಲಿ, ಕಲರ್ಫುಲ್ ಆಗಿರ್ಬೇಕು. ಅದರಲ್ಲೂ ಭಾರತದ ಮಹಿಳೆಯರಿಗೆ ದೊಡ್ಡ ದೊಡ್ಡ ಹೂವಿನ ಚಿತ್ರ ಇರುವಂತಹ, ಬಣ್ಣ ಬಣ್ಣದ ಕಲರ್ ನಿಂದ ಕೂಡಿರುವಂತಹ ಛತ್ರಿಗಳು ಹೆಚ್ಚು ಇಷ್ಟ. ನೀಲಿ, ಗುಲಾಬಿ, ಹಳದಿ ಮೊದಲಾದ ತಿಳಿ ಬಣ್ಣಗಳಿಗೆ ಜನ ಬೇಗ ಮಾರು ಹೋಗ್ತಾರೆ. ಆದ್ರೆ ಕೆಲವರು ಮಾತ್ರ ಕಪ್ಪು ಬಣ್ಣವನ್ನೇ ಆಯ್ಕೆ ಮಾಡುವುದು, ಯಾಕಂದ್ರೆ ಇದು ಒಂದು ಫೈನ್ ಮತ್ತೆ ಕ್ಲಾಸಿಕ್ ಲುಕ್ ಕೊಡುತ್ತೆ. ಚಿಕ್ಕ ವಯಸ್ಸಲ್ಲಿ ಅಂಗಡಿನಲ್ಲಿರೋ ಎಲ್ಲಾ ಛತ್ರಿಗಿಂತನೂ ಚೆನ್ನಾಗಿರೋ ಛತ್ರಿನ ತಗೋಬಂದು ಹೆಸರು ಬರೆದಿಟ್ರು ಕೂಡ ಮಳೆಗಾಲ ಮುಗಿಯೋಷ್ಟೊತ್ತಿಗೆ ಛತ್ರಿನೇ ಇರ್ತಿರ್ಲಿಲ್ಲ. ನಾವು ಕಳೆದು ಹೋದ್ರು ಪರವಾಗಿಲ್ಲ, ನಮ್ಮ ಛತ್ರಿ ಕಳೆದೋಗ್ಬಾರ್ದು ಅಂತ ಅಷ್ಟು ಜೋಪಾನ ಮಾಡ್ತಿದ್ರು. ಅದು ಹೇಗ್ ನಮ್ಮ ಕೈಯಿಂದ ಮಿಸ್ ಆಗ್ತಿತ್ತು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಅದು ಏನೇ ಇರ್ಲಿ, ಹಾಗಾದ್ರೆ ನಾವು ಮುಂದಿನ ವಿಷಯಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಬ್ಯೂಟಿಫುಲ್ ಸಾಂಗ್ ನಿಮ್ಗೋಸ್ಕರ ಬರ್ತಿದೆ, ಕೇಳ್ಕೊಂಡು ಬೇಗ ಬನ್ನಿ.
1: ಅರೆ ಯಾರ್ರೀ, ಹೆದರ್ಕೊಳ್ಳೋರು, ಬೆದರ್ಕೊಳ್ಳೋರು, ಪೇಚಾಡೋರು, ಪರದಾಡೋರು, ಮರಗಳ ಮರೆನಲ್ಲಿ ಮಾತಾಡೋರು, ಮಾರ್ನಿಂಗ್ ಶೋನಲ್ಲಿ ಪಿಸ್ಗುಟ್ಟೋರು, ಮೈಸೂರಂತ ಜಿಲ್ಲೆಯಲ್ಲಿದ್ದು ಕಣ್ಣಿಗೆ ಬೇಕಾದ ನೋಟ ಇದ್ದು ಹಳೆ ರಾಜರು ಅಪ್ಪನೆ.

ಮತ್ತೊಮ್ಮೆ ವೆಲ್ಕಮ್. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ನಾವು ಹಿಂದೆ ಕಲರ್ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ? ಹಾಗಾದ್ರೆ ಛತ್ರಿ ತಗೋಬೇಕಾದ್ರೆ ಕಲರ್ ಮಾತ್ರ ನೋಡಿದ್ರೆ ಸಾಕಾ? ಖಂಡಿತ ಇಲ್ಲ, ಕಲರ್ ಜೊತೆ ಕ್ವಾಲಿಟಿನೂ ಬೇಕು. ಹಾಗಾದ್ರೆ ಯಾವೆಲ್ಲ ಕ್ವಾಲಿಟಿ ಬೇಕು ಅಂತ ತಿಳ್ಕೊಳ್ಳೋಣ ಬನ್ನಿ. ನಾವು ಛತ್ರಿ ತಗೋಬೇಕಾದ್ರೆ ಒಂದೊಳ್ಳೆಯ ಲೈಟ್ ವೈಟ್ ಇರೋ, ಹಿಡ್ದಾಗ ಭಾರ ಇಲ್ದಿರೋ ಛತ್ರಿನ ನೋಡಿ ತಗೋಬೇಕು. ಸುಲಭವಾಗಿ ಮಡ್ಸಕ್ಕಾಗುವಂತ ಮತ್ತೆ ಸುಲಭವಾಗಿ ಬಿಡಿಸೋದಕ್ಕಾಗುವಂತ, ಬ್ಯಾಗ್ನಲ್ಲಿ ಇಡೋಕೆ ಕಂಫರ್ಟಬಲ್ ಆಗೋ ಛತ್ರಿನೇ ನೋಡಿ ತಗೋಬೇಕು. ಜೊತೆಗೆ ವಾಟರ್ ಪ್ರೂಫ್ ಫ್ಯಾಬ್ರಿಕ್ ನಿಂದ ತಯಾರಾಗಿದ್ಯಾ ಇಲ್ವಾ ಅಂತ ನೋಡ್ಬೇಕು. ಇಲ್ಲ ಅಂದ್ರೆ ಮಳೆ ನೀರು ಲೀಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಛತ್ರಿಯ ಹಿಡಿಕೆ ಅಂದ್ರೆ ಹ್ಯಾಂಡಲ್ ಕೂಡ ನಾವು ಗಮನಿಸೋದು ಉತ್ತಮ. ಸರಿ, ಹಾಗಾದ್ರೆ ಇವತ್ತಿನ ಪ್ರೋಗ್ರಾಮ್ ನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸತಿ ಸಿಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಕೇಳುವರೆ, ಇದು ರೇಡಿಯೋ ನಿನಾದ 90.4 FM. ಇಂದಿನ ಕನ್ನಡ ಕಾರ್ಯಕ್ರಮದಲ್ಲಿ ಭೌತಶಾಸ್ತ್ರ ಅಧ್ಯಯನದ ಆಸಕ್ತಿದಾಯಕ ಸಂಗತಿಗಳು ಮತ್ತು ಸವಾಲುಗಳು ಹಾಗೂ ಉದ್ಯೋಗ ಅವಕಾಶಗಳ ಕುರಿತು ಸಂದರ್ಶನ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿ ಉಜಿರೆ SDM ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಸ್ ರಾಘವೇಂದ್ರ. ಸಂದರ್ಶನ ನಡೆಸಿಕೊಡುವವರು ವಿಕೆ ಕಡಬ.
1: ಕೇಳುಗ ಮಿತ್ರರಿಗೆ ಆತ್ಮೀಯವಾದ ನಮಸ್ಕಾರಗಳು. ಇವತ್ತು ನಮ್ಮೊಂದಿಗಿರುವವರು ಡಾಕ್ಟರ್ ರಾಘವೇಂದ್ರ ಎಸ್ ಅವರು. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಉಜಿರೆ, ಇಲ್ಲಿ ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿ ಅಲ್ಲದೆ ಸಹ ಪ್ರಾಧ್ಯಾಪಕರಾಗಿ ಕಳೆದ 13 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಹಲವು ಸೆಮಿನಾರ್ಗಳಲ್ಲಿ ಭಾಗವಹಿಸಿ ಭೌತಶಾಸ್ತ್ರ ಸಂಬಂಧಿ ವಿಚಾರಗಳನ್ನು ಅವರು ವಿದ್ಯಾರ್ಥಿಗಳಿಗೆ ಮತ್ತು ಜನತೆಗೆ ವಿಚಾರ ಮಂಡಿಸಿ

0: ಹೇಳಿದ್ದಾರೆ. ಅವರು ಇವತ್ತು ಭೌತಶಾಸ್ತ್ರದ ಕುರಿತಾಗಿ ನಮ್ಮೊಂದಿಗೆ ವಿಚಾರಗಳನ್ನ ಹಂಚಿಕೊಳ್ಳಲಿಕ್ಕಿದ್ದಾರೆ. ಡಾಕ್ಟರ್ ರಾಘವೇಂದ್ರ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ಥ್ಯಾಂಕ್ ಯು ಸರ್.
0: ಸಾಮಾನ್ಯವಾಗಿ ನಾವು ಯಾವುದೇ ಕಾರ್ಯಕ್ರಮ ಇರಲಿ, ಸಾಹಿತ್ಯ ಮಾತಾಡ್ತೇವೆ ಅಥವಾ ಯಾವುದಾದ್ರೂ ಬೇರೆ ಬೇರೆ ವಿಮರ್ಶೆಗಳ ಬಗ್ಗೆ ಮಾತಾಡ್ತೇವೆ, ಆದ್ರೆ ಭೌತಶಾಸ್ತ್ರದ ಕುರಿತು ನಾವು ಚರ್ಚೆಗಳನ್ನ ಮಾಡುವಂತದ್ದು ಬಹಳ ಕಡಿಮೆ ಅಂತ ಅನಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಸಾಮಾನ್ಯವಾಗಿ ಈಗ ಈ ಭೌತಶಾಸ್ತ್ರ ಅಂತ ನಾವು ಹೇಳ್ತೇವೆ, ಈ ಪರಿಕಲ್ಪನೆಯನ್ನ ನಾವು ನಿತ್ಯ ಜೀವನದಲ್ಲಿ ಹೇಗೆ ಪಡಿಬಹುದು ಅಂತ ಹೇಳ್ತೀರಾ ಸರ್?
1: ಖಂಡಿತವಾಗಿ ಸರ್, ತುಂಬಾ ಪ್ರಸ್ತುತವಾದಂತಹ ಪ್ರಶ್ನೆ ಕೇಳಿದ್ರಿ ನೀವು. ನನಗೆ ತುಂಬಾ ಕುತೂಹಲ ಅನ್ಸ್ತಕ್ಕಂಥದ್ದು ಏನು ಅಂದ್ರೆ, ನಮ್ಮ ಸುತ್ತಮುತ್ತ, ನಮ್ಮ ನಡುವೆ, ನಮ್ಮ ಒಳಗೆ, ನಮ್ಮ ಹೊರಗೆ, ಎಲ್ಲಾ ಕಡೆ ಕೂಡ ಭೌತಶಾಸ್ತ್ರ, ಫಿಸಿಕ್ಸ್ ಕಾಣಸಿಗುತ್ತೆ, ಅದರ ನಿಯಮಗಳು ನೋಡಿ ಸಿಗುತ್ತವೆ. ಆದ್ರೆ ಅದು ಗೋಚರಿಸೋದಿಲ್ಲ ನಮಗೆ, ಅಥವಾ ನಾವು ಅದ್ರ ಬಗ್ಗೆ ಗಮನ ಇಟ್ಟು ನೋಡೋದಿಲ್ಲ. ಈಗ ನೋಡಿ, ಉದಾಹರಣೆಗೆ ಮಡಿಕೆಯಲ್ಲಿ ನೀರಿಟ್ಟು ಸ್ವಲ್ಪ ಹೊತ್ತಾದ ನಂತರ ಆ ನೀರು ತಂಪಾಗಿರುತ್ತೆ, ನೀವು ಗಮನಿಸಿದಿರಾ?
0: ಹೌದು,
1: ಇದು ಭೌತಶಾಸ್ತ್ರದ ಒಂದು ನಿಯಮ. ಒಂದು ಧೂಳಿನ ಕಣದಿಂದ ಹಿಡಿದು ಒಂದು ನಕ್ಷತ್ರ ಪುಂಜದ ತನಕ, ಗ್ಯಾಲಕ್ಸಿ, ಎಲ್ಲವೂ ಕೂಡ ಮಾಡಲ್ಪಟ್ಟಿರೋದು ಒಂದೇ ರೀತಿಯಾದಂತಹ ಈ ಅಣು ಪರಮಾಣುಗಳಿಂದ, ಘನವಾದಂತಹ ಒಂದು ದ್ರವದಿಂದ ಹಿಡಿದು ಅನಿಲದಿಂದ ಹಿಡಿದು ಎಲ್ಲವೂ ಕೂಡ ಮಾಡಲ್ಪಟ್ಟಿರೋದು ಈ ರೀತಿಯಾದಂತಹ ಅಣು ಪರಮಾಣುಗಳಿಂದಾನೆ. ಆದ್ರೂ ಕೂಡ ಎಷ್ಟು ವೈವಿಧ್ಯತೆ ನೋಡಿ.
0: ಹೌದು,
1: ಅದೇ ರೀತಿ ಈಗ ನಮಗೆ ಆಹಾರ ಸಿಗದೇನೆ ನಮಗೆ ತರಕಾರಿ, ಹಣ್ಣು, ಗಿಡ ಇವುಗಳಿಂದ ಅವುಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊಳ್ತವೆ. ಅದನ್ನ ತಯಾರಿಸ್ಕೊಳ್ಳೋಕೆ ಅದಕ್ಕೆ ಗಾಳಿ ಜೊತೆ ಬೆಳಕು ಬೇಕು. ಆ ಬೆಳಕು ಹೇಗೆ ಹರಡುತ್ತೆ, ಹೇಗೆ ಅದು ಗಿಡದ ಜೊತೆ ಸೇರ್ಕೊಂಡು ಈ ಕ್ಲೋರೋಫಿಲ್ ಜೊತೆ ಅದು ಉತ್ಪಾದನೆ ಮಾಡುತ್ತೆ, ಇದು ಕೂಡ ಒಂದು ಭೌತಶಾಸ್ತ್ರದ ನಿಯಮನೆ ಕೂಡ. ಅದೇ ರೀತಿ ನೀರ್ ಆವಿ ಆಗೋದ್ರಿಂದ ಹಿಡಿದು ಗಾಳಿ ಬೀಸೋದ್ರಿಂದ ಹಿಡಿದು ಗುಡುಗು ಸಿಡಿಲು, ಸುತ್ತಮುತ್ತಲಿನ ನಮ್ಮ ಎಲ್ಲಾ ಉಪಕರಣಗಳು, ಸಲಕರಣಗಳು, ಒಂದು ಸ್ಪ್ರಿಂಗ್ ಇಂದ ಹಿಡಿದು ಇಲ್ಲಿ ನಾವು ರೆಕಾರ್ಡ್ ಮಾಡ್ತಿರೋಂತಹ ಪ್ರತಿಯೊಂದು ಡಿವೈಸ್ ಗಳಿಂದ ಹಿಡಿದು ಎಲ್ಲಾದ್ರಲ್ಲೂ ಕೂಡ ಭೌತಶಾಸ್ತ್ರ ಅಡಗಿದೆ. ಸಂಗೀತದಲ್ಲೂ ಅಷ್ಟೇ, ಸಾಹಿತ್ಯದಲ್ಲೂ ಅಷ್ಟೇನೆ, ಎಲ್ಲಾ ಕಡೆ ಭೌತಶಾಸ್ತ್ರ ಕಾಣಸಿಗುತ್ತೆ. ಆದ್ರೆ ನಾವು ಅದನ್ನ ಗಮನಿಸೋದಿಲ್ಲ. ಇದು ತುಂಬಾ ದುಃಖಕರ ಸಂಗತಿ. ಇದು
0: ಭೌತಶಾಸ್ತ್ರದ ಬಗ್ಗೆ ನಾವು ಮಾತಾಡ್ತಿದ್ವಿ, ನಿಮ್ಗೆ ಇದು ಹೇಗೆ ಆಸಕ್ತಿ ಬಂತು?
1: ತುಂಬಾ ಒಳ್ಳೆಯ ಮತ್ತೆ ಅದೇ ಸಮಯದಲ್ಲಿ ತುಂಬಾ ಕ್ಲಿಷ್ಟಕರವಾದ ಪ್ರಶ್ನೆ ಅಂತ ಅನ್ಸತ್ ನನಗೆ. ಸರ್, ನಾನು ತುಂಬಾ ಚಿಕ್ಕವನಿರ್ಬೇಕಾದ್ರೇನೆ ನನಗೆ ಭೌತಶಾಸ್ತ್ರನೇ ಓದ್ಬೇಕು, ಅದರಲ್ಲೂ ಸೈದ್ಧಾಂತಿಕ ಭೌತಶಾಸ್ತ್ರನೇ ಓದ್ಬೇಕು ಅನ್ನೋದನ್ನ ನಾನು ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದೆ. ನನ್ನ ತಂದೆ ಕೂಡ ಭೌತಶಾಸ್ತ್ರದಲ್ಲೇ ಸ್ನಾತಕೋತ್ತರ ಪದವಿನ ಪಡೆದಂಥವ್ರು. ತದನಂತರ ಕಾರಣಾಂತರಗಳಿಂದ ಅವರಿಗೆ ಅದೇ ಕ್ಷೇತ್ರದಲ್ಲಿ ಮುಂದುವರಿಯಕ್ ಆಗ್ಲಿಲ್ಲ, ಆದ್ರೆ ಅವರು ಅದರಲ್ಲಿ ಆಸಕ್ತಿನ ಉಳಿಸ್ಕೊಂಡಿದ್ರು. ಹೀಗೆ ಸಂಜೆ ಹೊತ್ತು ನನ್ನನ್ನು ವಾಯುವಿಹಾರಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಅವರ ಸ್ಟೂಡೆಂಟ್ ಡೇಸಿನ ಬಗ್ಗೆ, ಅವರ ಅನುಭವಗಳನ್ನ ಹಂಚಿಕೊಳ್ತಾ ಅದು ಇದನ್ನ ಹೇಳ್ತಾ ಇರ್ಬೋದಿದ್ರು. ಅವಾಗ್ಲಿಂದಾನೆ ನನಗೆ ಕುತೂಹಲ ಶುರುವಾಯ್ತು. ಸುತ್ತಮುತ್ತ ಪ್ರಕೃತಿ, ಪ್ರಕೃತಿ ಜೊತೆ ನಮ್ಮ ಒಡನಾಟ, ಇದೆಲ್ಲವೂ ಕೂಡ ಭೌತಶಾಸ್ತ್ರದಿಂದ ಅರ್ಥ ಮಾಡ್ಕೋಬಹುದು ಅನ್ನೋದೇ ನನಗೆ ಒಂದು ರೀತಿ ರೋಚಕ ಸಂಗತಿ ನನಗೆ. ತದನಂತರ ಸರ್, ಪುಸ್ತಕ ಓದೋ ಒಂದು ಒಳ್ಳೆ ಹವ್ಯಾಸ, ಚಟನ ಬೆಳೆಸ್ಕೊಂಡ್ಬಿಟ್ಟೆ ನಾನು ಅದೃಷ್ಟವಶಾತ್. ಹೀಗೆ ಪುಸ್ತಕಗಳನ್ನ ಓದ್ತಾ ಓದ್ತಾ ಕೆಲವರು ಅದ್ಭುತ ಪುಸ್ತಕಗಳು, ಕೆಲವರು ಅದ್ಭುತ ವಿಜ್ಞಾನಿಗಳ ಜೀವನದ ಬಗ್ಗೆ, ಸಾಧನೆ ಬಗ್ಗೆ ಓದಿ ಸಣ್ಣ ವಯಸ್ಸಿಂದನೇ ನನಗೆ ಒಂದು ರೀತಿ ತುಂಬ ಪ್ರೇರಣೆ ಸಿಕ್ತು ನನಗೆ. ಹಾಗಾಗಿ ಹೋಗ್ತಾ ಹೋಗ್ತಾ ಇನ್ನೂ ಆಳ ಆಗ್ಲ ನೋಡ್ತಾ ನೋಡ್ತಾ ಏನೋ ಒಂದು ರೀತಿ ಒಂದು ರೊಮ್ಯಾನ್ಸ್ ಆಗೋಯ್ತು ನನಗೆ ಸಬ್ಜೆಕ್ಟ್ ಜೊತೆ. ಹಾಗಾಗಿ ಅದೇ ಕ್ಷೇತ್ರದಲ್ಲಿ ಮುಂದುವರಿಬೇಕು ಅಂತ ಅನ್ನಿಸ್ತು.
0: ಭೌತಶಾಸ್ತ್ರದ ಎಲ್ಲಾ ಆಯಾಮಗಳನ್ನ ಕಲಿಯುವಂತ ವಾತಾವರಣ ನಿಮ್ಮ ಕಲಿಕೆ ಅವಧಿಯಲ್ಲಿ ಇತ್ತ?
1: ಇತ್ತು ಅಂತ ಕರಾರುವಕ್ಕಾಗಿ ಹೇಳಲಾರೆ. ಒದಗಿಸ್ಕೊಂಡೇ ಕೆಲವು ಮಟ್ಟಕ್ಕೆ ದೊರಕ್ತು, ಕೆಲವು ಹೀಗೆ ಕಾಕ ತಳಿಯುವಾಗಿ ಕೆಲವಾರು ಅನುಭವಗಳು, ಅನುಬಂಧಗಳು, ಹೀಗೆ ಒಟ್ಟಿನಲ್ಲಿ ಆಯ್ತು ಹೇಗೋ ಒಂದು ರೀತಿ ಸಿಕ್ತು.
0: ಭೌತಶಾಸ್ತ್ರದ ವಿಸ್ತರಣೆ ಅಥವಾ ವಿವಿಧ ಆಯಾಮಗಳ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕು ಅಂತ ಅನಿಸುತ್ತೆ ಸರ್, ಅದನ್ನ ಯಾವ ರೀತಿ ತಾವು ಹೇಳ್ತೀರಾ?
1: ಸಂಕ್ಷಿಪ್ತವಾಗಿ ನಿಮ್ಗೆ ಅದೇ ನಾನು ಅವಾಗಲೇ ಕುತೂಹಲಕಾರಿ ಅಂತ ಹೇಳಿದ್ನಲ್ಲ ನಿಮಗೆ, ಎಲ್ಲಾ ರೀತಿಲೂ ಆಯಿಂದ ಆವರೆಗೂ ನೋಡಿ ಪ್ರಕೃತಿ. ಈಗ ಈ ಭೌತಶಾಸ್ತ್ರ ಇಂಗ್ಲಿಷ್ ಅಲ್ಲಿ ಫಿಸಿಕ್ಸ್ ಅಂತ ನಾವೇನ್ ಹೇಳ್ತೀವಿ, ಈ ಫಿಸಿಕ್ಸ್ ಅನ್ನೋ ಪದದ ವ್ಯುತ್ಪತ್ತಿನೇ ಗ್ರೀಕಿನ ಫಿಸಿಕಾ ಅನ್ನೋ ಪದದಿಂದ. ಫಿಸಿಕಾ ಅಂದ್ರೆ ಗ್ರೀಕ್ ಅಲ್ಲಿ ಪ್ರಕೃತಿ ಅಂತ. ಸೊ ಪ್ರಕೃತಿಲಿ ಗೋಚರ ಆಗ್ತಕ್ಕಂಥದ್ದು ಎಲ್ಲವೂ ಕೂಡ ಭೌತಶಾಸ್ತ್ರದ ಅಧ್ಯಯನದಲ್ಲಿ ಒಳಪಡುತ್ತೆ. ಹಾಗಾಗಿ ನಾವು ನೋಡೋದು, ನೋಡದಲ್ಲೇ ಇರೋಂಥದ್ದು, ಅನುಭವಿಸೋದು, ಇವೆಲ್ಲವೂ ಕೂಡ ಭೌತಶಾಸ್ತ್ರದ ಆಯಾಮದಲ್ಲಿ ಬರುತ್ತೆ. ತುಂಬಾ ಸಂಕೀರ್ಣವಾದಂತಹ, ತೀಕ್ಷ್ಣವಾದಂಥದ್ರಿಂದ ಹಿಡಿದು ತುಂಬಾ ಘನವಾದಂಥದ್ದು, ತುಂಬಾ ಲಘುವಾದಂಥದ್ದು, ಎಲ್ಲಾ ರೀತಿಯಾದಂತಹ ರಚನೆಗಳನ್ನು ಕೂಡ ಭೌತಶಾಸ್ತ್ರದಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ಒಂದು ಆಟಮ್ ಅಂತ ಏನು ಹೇಳ್ತೀವಿ, ಅಣು, ಪರಮಾಣು, ಇಲ್ಲಿಂದ ಹಿಡಿದು ಒಂದು ಗ್ಯಾಲಕ್ಸಿ, ಬ್ಲ್ಯಾಕ್ ಹೋಲ್ ಅಂತೆಲ್ಲ ನಾವೇನು ಹೇಳ್ತೀವಿ. ಸೊ ಅತಿ ಚಿಕ್ಕದ್ರಿಂದ ಹಿಡಿದು ಅತಿ ದೊಡ್ಡದ್ರ ತನಕ ಎಲ್ಲಾದೂ ಕೂಡ ಈ ಭೌತಶಾಸ್ತ್ರದಲ್ಲೇ ಬರುತ್ತೆ. ಹಾಗಾಗಿ ಪ್ರಕೃತಿಯ ಎಲ್ಲಾ ನಿಯಮಗಳನ್ನು ಅರ್ಥೈಸಿಕೊಳ್ಳುವಂತಹ ಒಂದು ಸಂಗತಿ ಭೌತಶಾಸ್ತ್ರದಲ್ಲಿ ನೋಡ್ ಸಿಗುತ್ತೆ.
0: ನೀವು ಹೇಳಿದಾಗಿನೇ ಅದರ ಮೂಲ ಪದ ನೋಡುವಾಗ ಪ್ರಕೃತಿ ಅಂತ ಹೇಳ್ತೀರಿ. ಪ್ರಕೃತಿ ಅಂದ ಮೇಲೆ ಹವಾಮಾನಕ್ಕೂ ಒಂದು ರೀತಿಯಾದಂತಹ ಸಂಪರ್ಕ ಇದೇ ಇರುತ್ತೆ. ಈ ಬದಲಾದ ಹವಾಮಾನಕ್ಕೂ ಮತ್ತೆ ಭೌತಶಾಸ್ತ್ರಕ್ಕೂ ಯಾವ ರೀತಿ ತಾವು ಸಂಬಂಧ ಕಲ್ಪಿಸ್ತೀರಿ, ಮತ್ತೆ ಅದನ್ನ ನಾವು ಹೇಗೆ ಕಲ್ಪಿಸಿಕೊಳ್ಬಹುದು?
1: ಬಹಳ ಪ್ರಸ್ತುತವಾದಂತಹ ಪ್ರಶ್ನೆ ಕೇಳಿದ್ರಿ ನೀವು. ನೋಡ್ತಾ ಇದೀವಿ ಈಗಾಗ್ಲೇನೆ ಧಗೆ ಶಕೆ ಎಷ್ಟು ಮಟ್ಟಿಗೆ ತಡ್ಕೊಳಕ್ ಆಗ್ದಲೇ ಇರೋಷ್ಟು ಆಗಿದೆ ಅಂತ. ಖಂಡಿತವಾಗ್ಲೂ ಭೌತಶಾಸ್ತ್ರಕ್ಕೂ ಅದಕ್ಕೂ ಸಂಬಂಧ ಅನ್ನೋದಿಲ್ಲ, ಆದ್ರೆ ಭೌತಶಾಸ್ತ್ರದಿಂದ ಅದನ್ನ ತಿಳ್ಕೊಳ್ಬಹುದು. ಬಹುಶಃ ನಾವು ಏನು ದೈನಂದಿನ ನಮ್ಮ ಚಟುವಟಿಕೆಗಳಿದಾವೆ,
0: ಹೌದು,
1: ಪ್ರದೂಷಣೆ ಆಗಿರಬಹುದು ಅಥವಾ ನಮ್ಮ ವಾಹನಗಳ ಬಳಕೆ ಆಗಿರಬಹುದು, ಇದೆಲ್ಲವೂ ಕೂಡ, ಮತ್ತೆ ನಾವು ರಸ್ತೆ ಅಗಲೀಕರಣ ಮಾಡೋದಕ್ಕಾಗಿ ಗಿಡ ಮರಗಳನ್ನೆಲ್ಲ ಕಡಿತಿದೀವಿ, ಗುಡ್ಡನ್ನೆಲ್ಲದನ್ನು ನಾವು ಸಮತಟ್ ಮಾಡ್ತಾ ಇದೀವಿ, ಬೇರೆ ಬೇರೆ ರೀತಿಯಲ್ಲಿ ಪ್ರಕೃತಿಯ ಜೊತೆ ನಾವು ಏನು ಹಸ್ತಕ್ಷೇಪ ಮಾಡ್ತಿದೀವಿ, ಇದರಿಂದಾಗಿ ಇದರ ಡೈರೆಕ್ಟ್ ಮತ್ತೆ ಇಂಡೈರೆಕ್ಟ್ ಸೈಡ್ ಎಫೆಕ್ಟ್ ರೀತಿಯಲ್ಲಿ ಇದೆಲ್ಲವೂ ಕೂಡ ಮಾರ್ಪಾಡಾಗ್ತಾ ಇದೆ. ಹಾಗಾಗಿ ಹವಾಮಾನ ಬದಲಾಗ್ತಾ ಇದೆ, ಮತ್ತೆ ನಮ್ಮ ಗ್ಲೋಬಲ್ ವಾರ್ಮಿಂಗ್ ಅಂತ ಏನ್ ಹೇಳ್ತೀವಿ ಅದು ವರ್ಷ ಅದು ತೀವ್ರ ಆಗ್ತಾ ಇದೆ, ಮತ್ತೆ ಈ ಓಜೋನ್ ಪದರ ಏನಿದೆ ಅದ್ರ ಮೇಲೆ ನಾವು ಮಾಡ್ತಿರ್ತಕ್ಕಂತ ಡ್ಯಾಮೇಜ್ ಆಗಿರ್ಬೋದು, ಇದೆಲ್ಲವೂ ಕೂಡ ಸೇರ್ಕೊಂಡು ಒಟ್ಟಿಗೆ ಇದು ಇವತ್ತಿನ ಈ ವಸ್ತುಸ್ಥಿತಿಗೆ ಕಾರಣ ಆಗಿದೆ.
0: ಈಗ ನಮ್ಮ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಬೇಕಾದಷ್ಟು ವಿಷಯಗಳು ಕಲಿಕೆಗೆ ಬರುವಂತ ವಿದ್ಯಾರ್ಥಿಗಳಿಗೆ ಅವಕಾಶಗಳಿದೆ. ಇದರಲ್ಲಿ ಈ ಶೈಕ್ಷಣಿಕ ವಲಯದಲ್ಲಿ ಭೌತಶಾಸ್ತ್ರಕ್ಕೆ ಏನಾದರೂ ಸವಾಲುಗಳು ಎನ್ನುವಂಥದ್ದು ಇದೆಯಾ, ಅದರ ಬಗ್ಗೆ ತಾವು ಸ್ವಲ್ಪ ಮಾಹಿತಿ ಕೊಡೋದಾದ್ರೆ?
1: ಸರ್, ಖಂಡಿತ. ನನ್ನ ಸೀಮಿತ ಮಟ್ಟಕ್ಕೆ ನಾನು ತೋಚದಂತ ಕೆಲವಾರು ವಿಷಯಗಳನ್ನ ನಿಮ್ಮ ಹತ್ರ ಹಂಚ್ಕೊಳ್ಳಬಲ್ಲೆ. ಮೊದಲನೇದಾಗಿ ಸರ್, ಈಗ ನೋಡಿ, ಶಿಕ್ಷಣ ವ್ಯವಸ್ಥೆ ಅನ್ನೋದೇನಿದೆ, ಆ ವ್ಯವಸ್ಥೆ ದೇಶ ಕಾಲಕ್ಕೆ ತಕ್ಕಂತೆ ಬದಲಾಗಿ ತನ್ನ ಸ್ವರೂಪ ಏನಿದೆ ಆ ಸ್ವರೂಪಕ್ಕೆ ನ್ಯಾಯ ಸಲ್ಲಿಸ್ತಾ ಇದೆಯಾ ಅನ್ನೋ ಪ್ರಶ್ನೆನ ಕೇಳ್ಕೊಳ್ಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ ಇವತ್ತು. ಇವತ್ತಿನ ಮೇಷ್ಟ್ರು ಬರೀ ಪಾಠ ಮಾಡೋದನ್ನ ಮಾತ್ರ ಅವಲಂಬಿಸಿಲ್ಲ, ಅದ್ರ ಜೊತೆಲಿ ಹತ್ತಲವಾರು ಬೇರೆ ಬೇರೆ ಕೆಲಸಗಳನ್ನ ಮಾಡಬೇಕಾದಂತಹ ಅನಿವಾರ್ಯತೆ ಇರುತ್ತೆ. ಸೊ ಇದ್ರ ಎಡೆಯಲ್ಲಿ ಎಷ್ಟು ಮಟ್ಟಿಗೆ ಪಾಠಕ್ಕೆ ನ್ಯಾಯ ಸಲ್ಲಿಸಕಾದೀತು ಅನ್ನೋದನ್ನ ನಾವು ನೋಡಬೇಕಾಗತ್ತೆ ಒಂದು. ಎರಡನೇದಾಗಿ, ಇದು ಯಾಕೋ ಇತ್ತೀಚೆಗೆ ನಾವು ನಮ್ಮ ಈ ಡೋರ್ ಡೆಲಿವರಿ, ಹೋಮ್ ಡೆಲಿವರಿ, ಕ್ಯಾಶ್ ಆನ್ ಡೆಲಿವರಿ, ಈ ಡೆಲಿವರಿಗಳ ನಡುವೆ ಸಿಗಾಕೊಂಡು ತಂತ್ರಜ್ಞಾನದ ಜಟಿಲ ಸಮಸ್ಯೆನಲ್ಲಿ ನಾವು ಯಾವುದರಲ್ಲೂ ಕಷ್ಟಪಡೋದಿಕ್ಕೇನೆ ನಾವು ರೆಡಿ ಇಲ್ಲ. ಇವತ್ತು ಎಲ್ಲದೂ ಸುಲಭವಾಗಿ ಆಗ್ಬಿಡ್ಬೇಕು ನೋಡಿ ನಮಗೆ. ಹಾಗಾಗಿ ಯಾರು ಕಷ್ಟ ಪಡೋದಕ್ಕೆ ರೆಡಿ ಇಲ್ಲ, ಓದು ಕೂಡ ಸುಲಭವಾಗಿ ಆಗ್ಬೇಕು, ಸಮಯ ಕೂಡ ಉಳಿಬೇಕು, ಕಷ್ಟ ಪಡೋದಕ್ಕೆ ಆಸಕ್ತಿ ಇಲ್ಲ, ಮತ್ತು ಓದ್ ಮುಗಿತಿದ್ದಾಗೇನೆ ಕೆಲಸ ತನಗ್ ತಾನಾಗಿ ಹುಡುಕೊಂಡು ಬರ್ಬೇಕು. ಹಾಗಾಗಿ ಕೆಲಸ ಸುಲಭವಾಗಿ ಸಿಗ್ತಕ್ಕಂತ ಬೇರೆ ಬೇರೆ ವಿಷಯಗಳನ್ನ ಅರಿಸ್ಕೊಂಡು ಹೋಗ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಈಗ ಪಿ ಯು ಸಿ ನಲ್ಲೇ ನೋಡಿ ನೀವು, ಇಂಜಿನಿಯರಿಂಗ್, ಮೆಡಿಕಲ್, ಸೈನ್ಸ್ ಮಟ್ಟಕ್ಕೆ ಮಾತಾಡೋದಾದ್ರೆ ಸಿಇಟಿ, ನೀಟ್, ಜೆಇ, ಇಂಜಿನಿಯರಿಂಗ್, ಮೆಡಿಕಲ್, ಕೋಚಿಂಗ್, ಇದಕ್ಕೇನೆ ಪ್ರಾಶಸ್ತ್ಯ ಜಾಸ್ತಿ ಕೊಟ್ಟು ಬೇಸಿಕ್ ಸೈನ್ಸಿಗೆ ಮಕ್ಕಳು ಬರ್ತಾ ಇಲ್ಲ, ಬಿ ಎಸ್ ಸಿಗೆ ಮಕ್ಕಳು ಬರ್ತಾ ಇಲ್ಲ ಅಂತ ನಾವು ಹೇಳೋದು ತುಂಬಾ ಒಂದು ರೀತಿ ಹಾಸ್ಯಾಸ್ಪದನೂ ಕೂಡ, ಮತ್ತೆ ಒಂದು ರೀತಿಯ ವಿಡಂಬನೆ ಕೂಡ ಅಂತ ಅನ್ಸುತ್ತೆ ನನಗೆ. ಮತ್ತೆ ಹೈಸ್ಕೂಲು ಪಿ ಯು ಸಿ ಲೆವೆಲಲ್ಲಿ ಈ ಬೇಸಿಕ್ ಸೈನ್ಸ್ ಸಬ್ಜೆಕ್ಟ್ಗಳು ಏನಿದಾವೆ ಇದನ್ನ ಪಾಠ ಮಾಡಿ ಮಕ್ಕಳನ್ನ ಹುರಿದುಂಬಿಸಿ ಈ ಫೀಲ್ಡ್ ಅಲ್ಲಿ ನೀವು ಮುಂದುವರಿಬೇಕು ಅನ್ನೋ ರೀತಿಯಲ್ಲಿ ಮಾರ್ಗದರ್ಶನ ಕೊಡೋ ಮೇಷ್ಟ್ರಗಳ ಸಂಖ್ಯೆ ಕೂಡ ತುಂಬಾ ಕಮ್ಮಿ ಆಗಿದೆ ಅನ್ಸುತ್ತೆ. ಇವು ತುಂಬಾ ದೊಡ್ಡ ಸವಾಲುಗಳು. ಇದಲ್ದಲೇನೆ ಸರ್, ಅದೇ ಜಾಗತೀಕರಣ ಆಗಿ ಇವತ್ತು ಯಾರಿಗೂ ಕೂಡ ಸಂಬಳ, ಜೀವನ ಇದನ್ನ ನೋಡೋ ಆಯಾಮಗಳಿದಾವಲ್ಲ, ಮುಂಚಿನ ತರ ಇಲ್ವೇನೋ, ಅಥವಾ ನಾನೊಬ್ಬ ಸೆಂಟಿಮೆಂಟಲ್ ಫೂಲ್ ಏನೋ ಗೊತ್ತಿಲ್ಲ, ಬಟ್ ನನಗೆ ಹಾಗೆ ಅನ್ಸುತ್ತೆ. ಯಾಕೆಂದ್ರೆ ಭೌತಶಾಸ್ತ್ರ ಅಷ್ಟು ಸುಲಭವಾದ ಸಬ್ಜೆಕ್ಟ್ ಅಲ್ಲ, ಕಷ್ಟ ಅನ್ಸುತ್ತೆ ಸ್ಟೂಡೆಂಟ್ಸಿಗೆ, ಕಷ್ಟ ಪಡೋದಕ್ಕೆ ಆಸಕ್ತಿ ಇಲ್ಲ ಅವರಿಗೆ, ಮತ್ತೆ ಕೆಲಸ ಕೂಡ ಅಷ್ಟು ಸುಲಭದಲ್ಲಿ ಸಿಗೋದಿಲ್ಲ, ಕಾಂಪಿಟೆಂಟ್ ಆಗಿರ್ಬೇಕು. ಈಗ ಇಂಜಿನಿಯರಿಂಗ್ ಮಾಡಿದ್ರೆ 4 ವರ್ಷ ಓದಿದ ನಂತರ ಎಲ್ಲಾದ್ರೂ ಒಂದ್ ಕಡೆ ಕೆಲಸ ಸಿಗೋ ಸಾಧ್ಯತೆಗಳು ಜಾಸ್ತಿ ನೀವು ಹೋಲಿಸಿ ನೋಡಿದ್ರೆ. ಹಾಗಾಗಿ ಬೇಸಿಕ್ ಸೈನ್ಸಿಗೆ ಡಿಮಾಂಡ್ ಕಮ್ಮಿ ಆಗಿದೆ. ಮತ್ತೆ ಸರ್, ನಾವು ಏನೇ ಪಾಲಿಸಿಗಳನ್ನ ಮಾಡಬಹುದು, ಎನ್ ಇ ಪಿ ಅಂತ ಇರ್ಬೋದು, ಎಸ್ ಎ ಪಿ ಇರ್ಬೋದು, ಯಾವುದೇ ರೀತಿಯಾದಂತಹ ಪಾಲಿಸಿಗಳನ್ನ ಮಾಡಿದ್ರು ಕೂಡ ಆನ್ ಪೇಪರ್ ಆ ಪಾಲಿಸಿ ತುಂಬಾ ಚೆನ್ನಾಗೇ ಇರುತ್ತೆ. ಆದ್ರೆ ಸರ್, ಮನಸ್ಸು ಮನಸ್ಥಿತಿಗಳು ಬದಲಾಗದಲೇನೆ ಯಾವ ಪಾಲಿಸಿನೂ ಕೂಡ ಪ್ರಯೋಜನ ಆಗೋದಿಲ್ಲ. ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು,
0: ಕಾರ್ಯರೂಪಕ್ಕೆ
1: ಬರಬೇಕು ಅಂತಂದ್ರೆ ಮೈಂಡ್ ಸೆಟ್ಗಳು ಚೇಂಜ್ ಆಗ್ಬೇಕು, ಬರೀ ಕಾನೂನಿದ್ರೆ ಸಾಲೋದಿಲ್ಲ. ಸೊ ಇವೆಲ್ಲವೂ ಕೂಡ ಸೇರ್ಕೊಂಡು ಹಾಕೊಂಡು ತುಂಬಾ ಚಾಲೆಂಜಸ್ ಇದೆ ನಮ್ಮ ಸಬ್ಜೆಕ್ಟಿಗೆ ಈಗ ಅಂತ ನನ್ನ ಅನಿಸಿಕೆ.
0: ಈಗ ತುಂಬಾ ಮಂದಿ ಬೇರೆ ಬೇರೆ ವಿಷಯಗಳನ್ನ ಬೇಗನೆ ಆಯ್ದುಕೊಳ್ತಾರೆ. ಈಗ ಭೌತಶಾಸ್ತ್ರವನ್ನು ಕೂಡ ಆಯ್ಕೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಆಸಕ್ತಿ ಬೇಕೇ ಬೇಕಾಗ್ತದೆ. ಭೌತಶಾಸ್ತ್ರ ಸಂಬಂಧಿ ವಿಷಯಗಳನ್ನ ನಾವೊಂದು ಅವರಲ್ಲಿ ಅರಿವು ಮೂಡಿಸಬೇಕು ಅಂತ ಹೇಳಿದ್ರೆ ಅಥವಾ ಆಸಕ್ತಿ ಮೂಡಿಸಬೇಕು ಅಂತ ಹೇಳಿದ್ರೆ ಜನಸಾಮಾನ್ಯರಾಗಿ ನಾವು ಏನ್ ಮಾಡಬೇಕು?
1: ತುಂಬಾ ಏನು ಜಾಸ್ತಿ ಮಾಡಬೇಕಾಗಿಲ್ಲ, ನನಗನ್ಸೋ ಮಟ್ಟಿಗೆ ಕುತೂಹಲ ಕೆರಳಿಸಬೇಕು ಅಷ್ಟೇ ಸರ್. ಮಕ್ಕಳಿಗೆ ಇರದೆ ಅದು, ಅವ್ರ ಮಕ್ಕಳು ಅಂತ ಕರೆಯೋದು ನಾವು ಅದೇ ಕಾರಣಕ್ಕೆ. ಅವರ ಶಕ್ತಿ, ಅವರ ಎನರ್ಜಿ ಇದೆಯಲ್ಲ, ಅದು ಅಸಾಧಾರಣ. ಅದು ಮತ್ತೆ ಅವ್ರ ಕುತೂಹಲನು ಅಷ್ಟೇನೆ. ನೀವು ನೋಡಿರ್ಬೋದು ಮಕ್ಕಳು ಎಂತೆಂತ ಪ್ರಶ್ನೆಗಳನ್ನು ಕೇಳ್ತಾರೆ. ಕೆಲವು ಸರಿ ಅದು ನಿಮಗೆ ತುಂಬಾ ಕ್ಷುಲ್ಲಕ ಅನ್ನಿಸ್ಬೋದು ಅಥವಾ ಇದೇನಿದು ಅಂತ ಅನ್ನಿಸ್ಬೋದು, ಆದ್ರೆ ಮಕ್ಕಳು ತುಂಬಾ ಘನವಾದಂತಹ ಪ್ರಶ್ನೆಗಳನ್ನ ಕೇಳ್ತಾರೆ. ಮತ್ ನೋಡಿ, ಪ್ರಶ್ನೆ ಕೇಳಬೇಕು ಅಂದ್ರೆ ಅದ್ರ ಹಿಂದೆ ಒಂದು ಯೋಚನೆ ಇದೆ, ಒಂದು ಯೋಚನಾ ಲಹರಿ ಇದೆ. ಈ ಪ್ರಶ್ನೆ ಕೇಳೋ ಅಂತ ಒಂದು ಚಟುವಟಿಕೆ ಇದೆಯಲ್ಲ ಮಕ್ಕಳಲ್ಲಿ, ಅದನ್ನ ಪ್ರೋತ್ಸಾಹಿಸಿದ್ರೆ ಸಾಕು ನಾವು, ಆ ಕುತೂಹಲನ ಕೆರಳಿಸಿದ್ರೆ ಸಾಕು ನಾವು. ಮತ್ತೆ ಅವ್ರಿಗೆ ಅವ್ರದೇ ಆದಂತ ದಾರಿ ಹುಡುಕೊಳ್ಳೋದಕ್ಕೆ ಅವಕಾಶ ಆಸ್ಪದ ಕೊಡಬೇಕು. ಈ ರೀತಿ ಒಂದು ಸಹಕಾರ ಕೊಟ್ರೆ ನಾವು ಮಕ್ಕಳನ್ನ ಆ ವಯಸ್ಸಿನಲ್ಲೇನೆ ನಾವು ಅವ್ರನ್ನ ಪೋಷಿಸಿದ್ರೆ, ಅವ್ರಿಗೆ ನಾವು ಗುರುದುಂಬಿಸಿ ಅವರಿಗೆ ಒಳ್ಳೆ ಮೋಟಿವೇಶನ್ ಎನ್ಕರೇಜ್ಮೆಂಟ್ ಕೊಟ್ಟು ಬೇರೆ ಇನ್ನೇನು ಬೇಕಾಗಿಲ್ಲ.
0: ಈಗ ನೀವು ಸುಮಾರು ಒಂದು 13 ವರ್ಷಗಳಿಂದ ಭೌತಶಾಸ್ತ್ರ ವಿಷಯದ ಬಗ್ಗೆ ಪರಿಣತಿಯನ್ನ ಪಡೆದಿದ್ದೀರಿ, ಅದರ ಬಗ್ಗೆ ಮಕ್ಕಳಿಗೆ ಬೋಧನೆಯನ್ನ ಮಾಡ್ತಾ ಇದ್ದೀರಿ. ಈಗ ಸಾಮಾನ್ಯವಾಗಿ ಭೌತಶಾಸ್ತ್ರ ಸಂಬಂಧಿ ಕೋರ್ಸ್ಗೆ ಸೇರ್ಬೇಕು ಅಂತ ಹೇಳುವವರಿಗೆ ಒಂದು ಬೇಸಿಕ್ ಅರ್ಹತೆಗಳು ಬೇಕು ಅಂತ ಅನಿಸುತ್ತಾ?
1: ಖಂಡಿತ ಸರ್, ಖಂಡಿತ. ತಾತ್ವಿಕವಾಗಿ ಅವರಿಗೆ BSc ನಲ್ಲಿ ಫಿಸಿಕ್ಸ್ ಓದಿರ್ಲೇಬೇಕು, ಮ್ಯಾಥಮೆಟಿಕ್ಸ್ ಓದಿರ್ಲೇಬೇಕು, ಇಷ್ಟು ಪರ್ಸೆಂಟ್ ಇರಲೇಬೇಕು ಮಿನಿಮಮ್ ಅಂತ ಇರುತ್ತೆ. ಇದಲ್ದಲ್ಲೇನೆ ಸರ್, ಅದೇ ಮೂಲಭೂತವಾದಂತಹ ಆ ಒಂದು ಹಸಿವು ಬೇಕು ಸರ್. ಆ ಹಸಿವು ಇಲ್ದಲೇ ಇದ್ರೆ ಏನು ಮಾಡೋದಕ್ಕಾಗೋದಿಲ್ಲ. ಊಟ ತಯಾರಿಸಿ ಇಡಬಹುದು, ಇಂಥ ಮೃಷ್ಟಾನ್ನ ಭೋಜನನೇ ನಿಮ್ ಮುಂದೆ ಇಟ್ಟಿರ್ಬೋದು. ಹಸಿವು ಇಲ್ದಲೇ ಏನು ಪ್ರಯೋಜನ ಇಲ್ಲ ನೋಡಿ. ಆ ಹಸಿವು, ಆ ತುಡಿತ, ಆ ದಾಹ ಬೇಕು.
0: ಹೌದು,
1: ಅದನ್ನ ಮೂಡಿಸ್ಬೇಕು ಅಂತಂದ್ರೆ ಅದು ಆ ಹೈಸ್ಕೂಲ್ PUC ಲೆವೆಲ್ಲೇನೆ ಮಕ್ಕಳಿಗೆ ನಾವು ಆ ರೀತಿಯಾದಂತಹ ಒಂದು ವಾತಾವರಣ ಸೃಷ್ಟಿ ಮಾಡಬೇಕಾಗತ್ತೆ. ನಾನು ಈಗಿನ ನನ್ನ ವಿದ್ಯಾರ್ಥಿಗಳಲ್ಲಿ ನೋಡ್ತಿರೋಂತ ಒಂದು ವೀಕ್ನೆಸ್ ಅಂದ್ರೆ ಇದೆ ಸರ್. ಇದು ಇಲ್ಲ ನಮ್ಮ ಸ್ಟೂಡೆಂಟ್ಸ್ ಅಲ್ಲಿ, ಹಸಿವಿಲ್ಲ. ಹಸಿವಿಲ್ದಲೆ ಇರೋನಿಗೆ ನೀವು ಹೇಗೆ ಉಣಬಡಿಸ್ತೀರಿ ಹೇಳಿ?
0: ಹೌದು,
1: ಈ ಇದು ತುಂಬಾ ದೊಡ್ಡ ಚಾಲೆಂಜ್ ಇದು ನಮಗೆ.
0: ಕೇಳುಗರೆ, ಭೌತಶಾಸ್ತ್ರ ವಿಷಯದ ಕುರಿತಾಗಿ SDM ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಸ್ ರಾಘವೇಂದ್ರ ಅವರ ಜೊತೆಗೆ ಮಾತುಕತೆಯನ್ನ ಮಾಡ್ತಾ ಇದ್ವಿ. ನಾವು ಒಂದು ಸಣ್ಣ ವಿರಾಮದ ಬಳಿಕ ಮತ್ತೆ ನಮ್ಮ ಮಾತುಕತೆಯನ್ನ ಮುಂದುವರಿಸುತ್ತೇವೆ. ಸರ್, ನಿಮ್ಮ ಇಷ್ಟದ ಹಾಡು?
1: ರಾಜ್ಕುಮಾರ್ ಹಾಡುಗಳು ಭಾರಿ ಇಷ್ಟ ನನಗೆ. ಅದರಲ್ಲೂ ಸಾಕ್ಷಾತ್ಕಾರ ಸಿನಿಮಾದು ಒಲವೇ ಜೀವನ ಸಾಕ್ಷಾತ್ಕಾರ ಭಾರಿ ಇಷ್ಟವಾದಂತಹ ಹಾಡು ನನಗೆ. ಆ ಸಿನಿಮಾ ಕೂಡ ಭಾರಿ ಇಷ್ಟವಾದ ಸಿನಿಮಾ ನನಗೆ. ಆ ಹಾಡು ಕೂಡ ತುಂಬಾ ಇಷ್ಟವಾದಂತಹ ಹಾಡು.
0: ಅದೇ ಗೀತೆಯನ್ನ ಕೇಳಿ ಮತ್ತೆ ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ.

0: ಕೇಳಿದ್ರೆ ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ಇವತ್ತಿನ ಈ ಕನ್ನಡ ಕಾರ್ಯಕ್ರಮದಲ್ಲಿ ನಾವು ಭೌತಶಾಸ್ತ್ರದ ವಿಚಾರದ ಕುರಿತಾಗಿ ಮಾತಾಡ್ತಾ ಇದ್ವಿ. ನಮ್ಮ ಜೊತೆಗೆ ಇರುವವರು SDM ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಸ್ ರಾಘವೇಂದ್ರ ಅವರು. ಈಗ ನೀವು ಈ ಶೈಕ್ಷಣಿಕ ವಲಯದ ಹಲವು ಸವಾಲುಗಳ ಬಗ್ಗೆ ಮಾತಾಡಿದ್ರಿ, ಮತ್ತೆ ವಿದ್ಯಾರ್ಥಿಗಳ ಬಗ್ಗೆ ಕೂಡ ಅನೇಕ ವಿಚಾರಗಳನ್ನ ಮಾತಾಡಿದ್ರಿ. ಈ ನಡುವೆ ಈ ಗ್ರಾಮೀಣ ಭಾಗದಲ್ಲಿ ನಮ್ಮ SDM ಸ್ನಾತಕೋತ್ತರ ಅಧ್ಯಯನ ಕೇಂದ್ರದಲ್ಲಿ ಭೌತಶಾಸ್ತ್ರ ವಿಭಾಗ ಇದೆ. ಸೊ ಇದರಲ್ಲಿ ಇರುವಂತಹ ಸೌಲಭ್ಯಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಳ್ಬಹುದಾ ಸರ್?
1: ಸರ್, ನಮ್ಮ ಡಿಪಾರ್ಟ್ಮೆಂಟ್ ನಲ್ಲಿ ಎರಡು ವಿಶೇಷವಾದಂತಹ ಸ್ಪೆಷಲೈಸೇಷನ್ ಅಂತ ಕರಿತೀವಿ ನಾವು. ಒಂದು ಎಲೆಕ್ಟ್ರಾನಿಕ್ಸ್, ಇನ್ನೊಂದು ಕಂಡೆನ್ಸ್ಡ್ ಮ್ಯಾಟರ್ ಫಿಸಿಕ್ಸ್ ಅಂತ ಹೇಳಿ. ಎರಡೂ ಕೂಡ ತುಂಬ ಅದ್ಭುತವಾದಂತಹ ಸಬ್ಜೆಕ್ಟ್ಸ್. ನಿಮಗೆ ಇಂಡಸ್ಟ್ರಿ ಹಾರ್ಡ್ವೇರ್ ಸಾಫ್ಟ್ವೇರ್ ಇಂದ ಹಿಡಿದು ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬಹುದು, ಸೆಮಿಕಂಡಕ್ಟರ್ ಟೆಕ್ನಾಲಜಿ ಆಗಿರ್ಬಹುದು, ಈ LED ಈ ರೀತಿಯಾದಂಥ ತಂತ್ರಜ್ಞಾನಗಳೆಲ್ಲ ಏನಿದೆ ಅದಕ್ಕೆಲ್ಲ ಮೂಲಭೂತವಾದಂಥದ್ದು ಇರದೆ ಎಲೆಕ್ಟ್ರಾನಿಕ್ಸ್ ಮತ್ತು ಕಂಡೆನ್ಸ್ಡ್ ಮ್ಯಾಟರ್ ಫಿಸಿಕ್ಸ್ನಲ್ಲಿ. ಸೊ ಇದು ನಮ್ಮಲ್ಲಿ ಸ್ಪೆಷಲೈಸೇಷನ್ ಆಗಿ ನಾವು ಪಾಠ ಮಾಡ್ತೀವಿ. ಇದಲ್ದಲ್ಲೇ ನನ್ನ ಐಚ್ಛಿಕ ಕ್ಷೇತ್ರ ಸೈದ್ಧಾಂತಿಕ ಭೌತಶಾಸ್ತ್ರ. ಈಗ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ನಾವು ಈ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಅಂತ ಬರ್ತದಲ್ಲ, ಅದನ್ನು ಫ್ಯಾಬ್ರಿಕೇಟ್ ಮಾಡೋದನ್ನು ನಾವು ಮಕ್ಕಳಿಗೆ ಹೇಳ್ಕೊಡ್ತೀವಿ. ಪ್ರತಿ ವರ್ಷ ಡಿಪ್ಲೊಮಾ ITI ಮಕ್ಕಳು ಬಂದು ನಮ್ಮಲ್ಲಿ ಟ್ರೈನಿಂಗ್ ತಗೊಂಡು ಹೋಗ್ತಾರೆ.
0: ಸರಿ,
1: ಅದಲ್ದಲ್ಲೇ ಐಚ್ಛಿಕ ವಿಷಯ ಆರಿಸ್ಕೊಂಡಂಥ ಎಲೆಕ್ಟ್ರಾನಿಕ್ಸ್ ವಿದ್ಯಾರ್ಥಿಗಳು ಇದನ್ನು ಕಲಿತೆ ಕಲಿತಾರೆ. ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಂತ ಕಲಿತೇವೆ.
0: ಹೌದು.
1: ಆಮೇಲೆ ಕಂಡೆನ್ಸ್ಡ್ ಮ್ಯಾಟರ್ ಫಿಸಿಕ್ಸ್ನಲ್ಲಿ ಮಕ್ಕಳು ಈ ಥಿನ್ ಫಿಲ್ಮ್ ಕೋಟಿಂಗ್ ಅಂತ ಹೇಳ್ತಾರೆ, ಅದು ತುಂಬ ಉಪಯುಕ್ತವಾದಂತಹ ತಂತ್ರಜ್ಞಾನ. ಅದು ಥಿನ್ ಫಿಲ್ಮ್ ಕೋಟಿಂಗ್ ಯೂನಿಟೇ ಇದೆ ನಮ್ಮಲ್ಲಿ ಒಂದು. ಇದಲ್ದಲ್ಲೇ ನನ್ನ ಸಹೋದ್ಯೋಗಿಗಳು ಈ ಕ್ಷೇತ್ರದಲ್ಲಿ ನ್ಯಾನೋ ಟೆಕ್ನಾಲಜಿ ಇದರಲ್ಲಿ ಸಂಶೋಧನೆ ಮಾಡ್ತಾ ಇದ್ದಾರೆ, ಅದನ್ನು ಕಲಿತಾರೆ ಕೂಡ ನಮ್ಮ ಮಕ್ಕಳು. ಪ್ರಾಜೆಕ್ಟ್ ವರ್ಕ್ ಮಾಡಬೇಕಾದ್ರೆ ಸಿಂಥಸಿಸ್ ಮಾಡ್ತಕ್ಕಂಥದ್ದು, ಕ್ಯಾರೆಕ್ಟರೈಸೇಷನ್ ಅನ್ನು ಮಾಡಿಸ್ತಕ್ಕಂಥದ್ದು, ಈ ರೀತಿಯಾದಂಥ ಅಧ್ಯಯನ ಮಾಡ್ತಾರೆ. ಇದಲ್ದಲ್ಲೇ ನನ್ನ ಇನ್ನೊಬ್ಬ ಸಹೋದ್ಯೋಗಿಗಳ ಮಿತ್ರರು ಎಲೆಕ್ಟ್ರಾನಿಕ್ಸ್ನಲ್ಲಿ, ಅದರಲ್ಲೂ ಕೂಡ ಮೈಕ್ರೋವೇವ್ ಕಮ್ಯುನಿಕೇಷನ್ ಇದರಲ್ಲಿ ಪರಿಣಿತಿ ಹೊಂದಿದ್ದಾರೆ. ಅವರ ರಿಸರ್ಚ್ ಏರಿಯಾನೇ ಅದು. ಹಾಗಾಗಿ ನಮ್ಮಲ್ಲಿ ಅನಾಲಿಸಿಸ್ ಆಫ್ ಮೈಕ್ರೋವೇವ್ ಸ್ಟ್ರಿಪ್ ಆಂಟೆನ, ಡಿಸೈನ್ ಆಫ್ ಮೈಕ್ರೋವೇವ್ ಸ್ಟ್ರಿಪ್ ಆಂಟೆನ, 2 GHz ತನಕದ ಅನಾಲಿಸಿಸ್ ಅನ್ನ ಮಾಡ್ತಾರೆ. ಸೊ ಬೇಕಾದಷ್ಟು ಪ್ರಾಜೆಕ್ಟ್ಗಳನ್ನು ತರಿಸಿದ್ದಾರೆ ಈ ಫೀಲ್ಡಲ್ಲಿ. ಸೊ ಇದು ಕೂಡ ಒಂದು ಅಧ್ಯಯನ ಕ್ಷೇತ್ರ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ.
0: ಈಗ ಈ ಭೌತಶಾಸ್ತ್ರ ಅಧ್ಯಯನದಿಂದ ಅಥವಾ ಈ ಸಂಶೋಧನೆಗಳನ್ನು ನಿರಂತರವಾಗಿ ಮಾಡುವುದರಿಂದ ಉದ್ಯೋಗ ಅವಕಾಶಗಳನ್ನೇ ಹೇಗೆ ಪಡಿಬಹುದು, ಅಥವಾ ಉದ್ಯೋಗ ಅವಕಾಶಗಳು ಯಾವ ಯಾವ ಕ್ಷೇತ್ರದಲ್ಲಿ ಇರುತ್ತೆ ಸರ್?
1: ಸರ್, ಈಗ ಭೌತಶಾಸ್ತ್ರ ಓದಂಥವರು ಯಾವ ಕ್ಷೇತ್ರದಲ್ಲಿ ಬೇಕಾದರೂ ಹೋಗಬಹುದು. ಮೈನಿಂಗ್, ಮೀಟಿಯಾರಾಲಜಿ, ಜಿಯೋಫಿಸಿಕ್ಸ್, ಆಮೇಲೆ ಅಟ್ಮಾಸ್ಫಿಯರಿಕ್ ಸೈನ್ಸ್, ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್, ಪೆಟ್ರೋಲಿಯಂ ಇಂಡಸ್ಟ್ರಿ, ಆಲ್ಟರ್ನೇಟ್ ಎನರ್ಜಿ ಸೋರ್ಸಸ್, ಇಲ್ಲಿಂದ ಹಿಡಿದು ನ್ಯಾನೋ ಟೆಕ್ನಾಲಜಿ, ಸೆಮಿಕಂಡಕ್ಟರ್ಸು, ಫ್ಯಾಬ್ರಿಕೇಷನ್ನು, ಥಿನ್ ಫಿಲ್ಮ್ಸ್, ಸೂಪರ್ ಕಂಪ್ಯೂಟರು, ಹಾರ್ಡ್ವೇರು, ಇವುಗಳ ತನಕ. ಮತ್ತಿನ್ನು ಸ್ಯಾಟಲೈಟ್ ಕಮ್ಯುನಿಕೇಷನ್, ಏರ್ ಟ್ರಾಫಿಕ್ ಕಂಟ್ರೋಲ್, ಇಮೇಜ್ ಪ್ರೊಸೆಸಿಂಗು, ಟೆಲಿಮೆಟ್ರಿ, ರೇಡಾರ್, ಸೋನಾರ್, ಈ ತಂತ್ರಜ್ಞಾನಗಳನ್ನು ಅಳವಡಿಸ್ಬೋದು. ಅದೇ ರೀತಿ ಇತ್ತೀಚೆಗೆ ತುಂಬ ಫೇಮಸ್ ಆಗಿರ್ತಕ್ಕಂಥ ಈ ಕೋಡಿಂಗು, ಮಷಿನ್ ಲರ್ನಿಂಗು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡೇಟಾ ಟೆಕ್ನಾಲಜಿ, ಆಮೇಲೆ ಇತ್ತೀಚೆಗೆ ಕ್ವಾಂಟಮ್ ಕಂಪ್ಯೂಟರ್, ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಅಂತೆಲ್ಲ ಬಂದಿದೆ. ಇದೆಲ್ಲದೂ ಕೂಡ ಮೂಲಭೂತವಾಗಿ ಭೌತಶಾಸ್ತ್ರ ತಂತ್ರಜ್ಞಾನವನ್ನೇ ಅಳವಡಿಸ್ಕೊಂಡಿರ್ತಕ್ಕಂಥದ್ದು. ಇದಲ್ದಲ್ಲೇ ನ್ಯೂಕ್ಲಿಯರ್ ರಿಯಾಕ್ಟರ್, ಪರಮಾಣು ರಿಯಾಕ್ಟರ್ಗಳು, ಆಕ್ಸೆಲರೇಟರ್ಗಳು, ಆಮೇಲೆ ಎನ್ವೈರನ್ಮೆಂಟಲ್ ರೇಡಿಯೋ ಆಕ್ಟಿವಿಟಿ, ಬಯೋಹಜಾರ್ಡ್ ಸೇಫ್ಟಿ ಆಗಿರ್ಬೋದು, ಡಿಫೆನ್ಸ್, ಆಮೇಲೆ ಮೆಡಿಕಲ್ ಇಮೇಜಿಂಗ್. ಈಗ ನಿಮಗೆ ಎಕ್ಸ್ರೇ ಇಂದ ಹಿಡಿದು MRI, CT ಸ್ಕ್ಯಾನ್, ಅಲ್ಟ್ರಾಸೌಂಡ್, ಇದೆಲ್ಲವೂ ಕೂಡ ECG, ಇದೆಲ್ಲವೂ ಕೂಡ ಮೂಲಭೂತವಾದಂಥ ಭೌತಶಾಸ್ತ್ರ ತತ್ವಗಳೇನೆ. ಸೊ ಮೆಡಿಕಲ್ ಇಮೇಜಿಂಗ್, ರೇಡಿಯಾಲಜಿ ಇಲ್ಲಿ ತನಕ. ಸೊ ತುಂಬ ವ್ಯಾಪ್ತಿ ದೊಡ್ಡದಾಗಿದೆ. ಹಾಗಾಗಿ ಭೌತಶಾಸ್ತ್ರ ಓದಿ ಹಲವಾರು ಕ್ಷೇತ್ರಗಳಿಗೆ ವಿದ್ಯಾರ್ಥಿಗಳು ಹೋಗ್ಬೋದು. ಏನಪ್ಪ ಅಂತಂದ್ರೆ, ಒಂದು ಆಸಕ್ತಿ ಇರಬೇಕು, ಎರಡನೇದಾಗಿ ಸ್ವಲ್ಪ ಮಟ್ಟಿಗೆ ಪರಿಣತಿ ಇರಬೇಕು, ಅವರಿಗೆ ಅವಕಾಶಗಳು ಬೇಕಾದಷ್ಟಿದಾವೆ.
0: ಭೌತಶಾಸ್ತ್ರದ ವಿಷಯದ ಬಗ್ಗೆ ಮಾತಾಡಬೇಕಾದ್ರೆ ಅನೇಕ ಆಸಕ್ತಿದಾಯಕ ಸಂಗತಿಗಳನ್ನ ನೀವು ಮೆನ್ಷನ್ ಮಾಡಿದ್ರಿ. ಆದ್ರೂ ಕೂಡ ಬಹಳ ಆಸಕ್ತಿದಾಯಕವಾದಂತಹ ಸಂಗತಿಗಳನ್ನ ಬಹಳ ಸರಳವಾಗಿ ನೀವು ಹಂಚಿಕೊಳ್ಳುವುದಾದ್ರೆ.
1: ಅದೇ ಸರ್, ಎಲ್ಲವೂ ಆಸಕ್ತಿದಾಯಕವಾದಂತಹ ಸಂಗತಿಗಳೇ ಅನ್ಸುತ್ತೆ ನನಗೆ. ಅದೇ ನೋಡಿ, ಈಗ ನಾವು ಸುತ್ತಮುತ್ತ ನೋಡಿದಾಗ ನಮಗೆ ಈಗ ಸ್ವಲ್ಪ ಕಮ್ಮಿ ಆಗಿದೆ, ಆದ್ರೆ ಗಿಡ ಮರ ಹಚ್ಚ ಹಸಿರು ಅಂತ ನಾವೇನು ಹೇಳ್ತೀವಿ. ನೀವು ಯಾವತ್ತಾದರೂ ಯೋಚನೆ ಮಾಡಿದರೆ, ಯಾಕೆ ಗಿಡಗಳ ಎಲೆಗಳಿದಾವಲ್ಲ ಅವು ಹಸಿರಾಗಿಯೇ ಇದ್ದಾವೆ, ಯಾಕೆ ಬೇರೆ ಯಾವುದು ಬಣ್ಣ ಆಗಿಲ್ಲ, ಈಗ ನಾವು ಶಾಲೆಯಲ್ಲಿ ಅದನ್ನು ಓದಬೇಕಾದ್ರೆ ಕ್ಲೋರೋಫಿಲ್ ಅನ್ನೋಂಥ ಒಂದು ಅದರಲ್ಲಿ ಕೆಮಿಕಲ್ ಇದೆ ಅದರಿಂದಾಗಿ ಅಂತ ಹೇಳ್ತೀವಿ. ಆದರೆ ಅದು ಹಸಿರನ್ನೇ ಯಾಕೆ ಕಾಣೋಂಥ ಸಂದರ್ಭ ಬಂತು, ಯಾಕೆ ಅದು ಹಸಿರೇ ಆಗಿರಬೇಕು?
0: ಕುತೂಹಲಕಾರಿ
1: ಸಂಗತಿ ನೋಡಿ ಇದು. ಇದನ್ನು ನೀವು ಕಾಮನ ಬಿಲ್ಲನ್ನು ನೋಡಿದ್ರೆ ಅದರಲ್ಲಿ ಹಸಿರು ಎಲ್ಲಿದೆ ಆ ಏಳು ಬಣ್ಣಗಳಲ್ಲಿ ಅನ್ನೋದನ್ನ ನೋಡಿದ್ರೆ ಬಹುಶಃ ಒಂದು ಉತ್ತರ ಸಿಕ್ಕಿತ್ತು. ಇದೇ ರೀತಿ ನೋಡಿ, ಈಗ ಸುತ್ತಮುತ್ತ ನೋಡೋದ್ರಲ್ಲೇ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈಗ ನಾವು ಜ್ಯೂಸ್ ಏನಾದರೂ ಕುಡಿಯುವಾಗ ಸ್ಟ್ರಾನಲ್ಲಿ ಕುಡಿತಿದ್ದೀವಿ ಅಂತ ಇಟ್ಕೊಳ್ಳಿ.
0: ಹೌದು,
1: ನಾವು ಅದನ್ನು ಹೀರ್ತೀವಿ. ಹೀರೋದಕ್ಕೆ ನಮಗೆ ಶಕ್ತಿ ಬಲ ಬೇಕು. ಅದೇ ನೀರನ್ನು ನಾವು ಕೆಳಗಡೆಯಿಂದ ನಾವು ಮೇಲ್ಗಡೆ ಪಂಪ್ ಯೂಸ್ ಮಾಡಿ ನಾವು ಟ್ಯಾಂಕಿಗೆ ಹಾಕಬೇಕು ಅಂದರೆ 1 HP 2 HP ಮೋಟರ್ ಬೇಕಾಗುತ್ತೆ. ಅದೇ ನೋಡಿ, ಭೂಮಿ ಕೆಳಗಡೆ ಅಂತರ್ಜಲದಲ್ಲಿ ಇರ್ತಕ್ಕಂಥ ನೀರನ್ನ ಒಂದು ಗಿಡ ಅಥವಾ ಮರ ಬೇರಿಂದ ಅದನ್ನ ಎಳ್ಕೊಂಡು ತನ್ನ ಮುಡಿಯ ತುತ್ತ ತುದಿಯ ತನಕ ತಗೊಂಡು ಹೋಗುತ್ತಲ್ಲ, ಯಾವ ಪಂಪ್ ಇದೆ ಸರ್? ಯಾವ ಸ್ಟ್ರಾಯಿಂದ ಎಳೆಯುತ್ತೆ? ಇವತ್ತು 60 feet ತನಕ.
0: ಹೌದು,
1: ಇದರ ಹಿಂದೆ ಯಾವ ಭೌತಶಾಸ್ತ್ರದ ತತ್ವ ಅಡಗಿರಬಹುದು? ಎಷ್ಟು ಕುತೂಹಲ ಇದೆ ನೋಡಿ. ಇದೇ ರೀತಿ ನಿಮ್ಗೆ ಇನ್ನೊಂದು ತುಂಬಾ ಕುತೂಹಲಕರ ಸಂಗತಿ ಹೇಳ್ತೇನೆ. ಈಗ ಸೋಲಾರ್ ಸಿಸ್ಟಮ್ ಅಂತ ಕರಿತೀವಿ, ಸೂರ್ಯ ಮತ್ತೆ ನಾವು ನಮ್ಮ ನವಗ್ರಹಗಳು ಈಗ 8 ಆಗಿದಾವೆ. ಇದು ಇದೆಲ್ಲವೂ ಕೂಡ ಒಂದೊಂದು ಗ್ಯಾಲಕ್ಸಿಗೆ ಒಳಪಟ್ಟಿದೆ. ಇದನ್ನ ನಾವು ಆಕಾಶ ಗಂಗೆ, ಮಿಲ್ಕಿ ವೇ ಗ್ಯಾಲಕ್ಸಿ ಅಂತ ಕರಿತೀವಿ. ಈ ಒಂದು 15-20 ವರ್ಷದ ಕೆಳಗಡೆ ಖಗೋಳ ವಿಜ್ಞಾನಿಗಳು ಇದನ್ನ ಅಧ್ಯಯನ ಮಾಡಬೇಕಾದ್ರೆ ಅವ್ರಿಗೆ ತುಂಬಾ ರೋಚಕವಾದಂತ ಒಂದು ಸಂಗತಿ ಗೊತ್ತಾಗುತ್ತೆ. ಆ ಸಂಗತಿಯ ಸಾರಾಂಶ ಏನಪ್ಪಾ ಅಂತಂದ್ರೆ, ರಾಸ್ಬೆರಿ ಅಂತ ಒಂದು ಹಣ್ಣು ಬರುತ್ತೆ, ನೀವು ನೋಡಿರ್ಬೋದು, ಸ್ಟ್ರಾಬೆರಿ, ರಾಸ್ಬೆರಿ, ಕ್ರ್ಯಾನ್ಬೆರಿ, ಇದೆಲ್ಲ ಬೆರ್ರಿ ಜಾತಿಯ ಹಣ್ಣುಗಳು. ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿ ಇದೆಯಲ್ಲ ನಕ್ಷತ್ರ ಪುಂಜ, ಅದರ ರುಚಿ ರಾಸ್ಬೆರಿ ಹಣ್ಣಿನ ತರ ಇದೆ ಅಂತಾರೆ. ಇದೇನಪ್ಪ, ಯಾರಪ್ಪ ಹೋಗಿ ರುಚಿ ನೋಡಿ ಬಂದವರು, ಯಾರು ಅದನ್ನ ನೆಕ್ಕಿ ಬಂದವರು ಅಂತ ನೀವು ಕೇಳ್ಬೋದು. ಬೇರೆ ಇನ್ನೇನು ಇಲ್ಲ, ಇವ್ರ ಅಧ್ಯಯನ ಮಾಡಬೇಕಾದ್ರೆ ಇವ್ರಿಗೆ ಗೊತ್ತಾಗಿದ್ದೇನು ಅಂದ್ರೆ, ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿಯ ಸೆಂಟರ್ ಇದೆಯಲ್ಲ, ಆ ಸೆಂಟರ್ ಅಲ್ಲಿ ಇಥೈಲ್ ಫಾರ್ಮೇಟ್ ಅನ್ನೋ ಕೆಮಿಕಲ್ ಹೇರಳವಾಗಿ ಇದೆ ಅಂತ ಗೊತ್ತಾಗುತ್ತೆ. ಇದೇ ಇಥೈಲ್ ಫಾರ್ಮೇಟ್ ಕೆಮಿಕಲ್ ರಾಸ್ಬೆರಿ ಹಣ್ಣಿನಲ್ಲೂ ಕೂಡ ಇದೆ. ಸರ್, ಈ ದೃಷ್ಟಿಕೋನ ನೋಡಿ, ನೀವು ಯಾವುದೋ ಒಂದು ಕೆಮಿಕಲ್ ಒಂದು ಹಣ್ಣಿನಲ್ಲಿದೆ, ಅದೇ ಕೆಮಿಕಲ್ ನಮ್ಮ ಗ್ಯಾಲಕ್ಸಿಯ ಸೆಂಟರ್ ಅಲ್ಲೂ ಕೂಡ ಇದೆ, ಹಾಗಾಗಿ ನಮ್ಮ ಗ್ಯಾಲಕ್ಸಿ ಸೆಂಟರ್ ಆ ಹಣ್ಣಿನ ರೀತಿ ಟೇಸ್ಟ್ ಮಾಡುತ್ತೆ ಅನ್ನೋ ಅಂತ ಒಂದು ಒಂದು ವಿಚಾರಧಾರೆ ಇದೆಯಲ್ಲ, ನನಗೆ ತುಂಬಾ ತುಂಬಾ ಅದ್ಭುತ ಅಂತ ಅನ್ಸುತ್ತೆ. ಅದು
0: ಬಹಳ ಒಂದು ಅಪ್ಯಾಯಮಾನವಾದಂತ ಅಲ್ವಾ ಕೆಲವು ಸಂಗತಿಗಳನ್ನ ಹಂಚಿಕೊಂಡ್ರಿ. ಈಗ ತಮ್ಮ ಬೋಧನಾ ಅನುಭವದಲ್ಲಿ ಸಾಕಷ್ಟು ವಿಷಯಗಳನ್ನ ನೀವು ವಿದ್ಯಾರ್ಥಿಗಳ ಜೊತೆಗೆ ಹಂಚಿಕೊಳ್ತೀರಿ, ಅಥವಾ ಶೈಕ್ಷಣಿಕವಾಗಿ ಅದನ್ನ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಗಳನ್ನ ಮಂಡಿಸ್ತೀರಿ. ಈ ಬೋಧನಾ ಕ್ರಮದಲ್ಲಿ ಏನಾದ್ರೂ ಬದಲಾವಣೆ ಅಗತ್ಯ ಇದೆ ಅನ್ನುವಂತ ಏನಾದ್ರೂ ಮನವರಿಕೆ ಆಗಿದೆಯಾ ಸರ್ ನಿಮಗೆ?
1: ಅನ್ಸುತ್ತೆ ಕೆಲವು ಸರಿ, ಆದ್ರೆ ಬರೀ ಕ್ರಮದಲ್ಲಿ ಬದಲಾವಣೆನ ತಂದು ಏನಾದ್ರೂ ಪ್ರಯೋಜನ ಆದೀತ ಗೊತ್ತಿಲ್ಲ ನನಗೆ. ಯಾಕೆಂದ್ರೆ ನಾವು ಕ್ರಮದಲ್ಲಿ ಹಲವಾರು ಬದಲಾವಣೆಗಳನ್ನ ತರಬಹುದು, ತಂದಿದೀವಿ ಕೂಡ, ತರ್ತಾ ಇರ್ತೀವಿ ಕೂಡ, ಆದ್ರೆ ನಮ್ಮ ನಮ್ಮ ಮನಸ್ಥಿತಿಗಳು ಬದಲಾಗಬೇಕು. ಮೇಷ್ಟ್ರಗಳಿಗೆ ಪಾಠ ಮಾಡುವಂತ ಆ ಒಂದು ಝೀಲ್ ಇದೆಯಲ್ಲ, ಆ ಎನರ್ಜಿ, ಅದು ಇನ್ನೂ ಜಾಸ್ತಿ ಆಗ್ಬೇಕು. ಮತ್ತೆ ಮಕ್ಕಳಿಗೆ ಪಾಠ ಹೇಳಬೇಕಾದ್ರೆ ಆ ನಮ್ಮ ಮಕ್ಕಳು, ನಮ್ಮ ವಿದ್ಯಾರ್ಥಿಗಳು ಅಂತಕ್ಕಂಥ ಆ ಒಂದು ಸ್ಪಂದನೆ ಇದೆಯಲ್ಲ, ಅದಿರ್ಬೇಕು. ಆಮೇಲೆ ಮಕ್ಕಳಿಗೂ ಕೂಡ ಕಲಿಯುವಂತ ಆ ಒಂದು ಹಂಬಲ ಬೇಕು, ಹಾತೊರೆತ ಬೇಕು. ಈ ಮನಸ್ಥಿತಿ ಬರದಲೇನೆ ನಾವು ಕ್ರಮದಲ್ಲಿ ಏನೇ ಬದಲಾವಣೆಗಳನ್ನು ತಂದ್ರೂ ಅದು ಅಷ್ಟು ಎಫೆಕ್ಟಿವ್ ಆದೀತ ಕಾಣೆ ನಾನು. ಆಗ್ಬೇಕಾಗಿರೋದು ಇದು ಸರ್, ಬದಲಾಗ್ತಾ ಇರ್ತಕ್ಕಂಥ ವರ್ತಮಾನದಲ್ಲಿ ಈ ವಸ್ತುಸ್ಥಿತಿಯಲ್ಲಿ ಇದು ಬೇಕು ಸರ್, ಇದು ಬೇಕು, ಈ ತುಡಿತ ಬೇಕು, ಈ ಹಂಬಲ ಬೇಕು, ಈ ಒಡನಾಟಗಳು ಬೇಕು. ಅದು ಎಲ್ಲೋ ನಾವು ಇವತ್ತಿನ ಜಾಗತೀಕರಣದ ಪ್ರಪಂಚದಲ್ಲಿ ತುಂಬ ವೇಗವಾಗಿ ತುಂಬ ರಭಸದಲ್ಲಿ ಓಡ್ತಾ ಇದ್ದೀವಿ, ಅದನ್ನ ಕಳ್ಕೊತಾ ಇದ್ದೀವಿ ಅಂತ ಅನಿಸ್ತಿದೆ ನನಗೆ.
0: ಅದೇ ರೀತಿ ತಾವು ಈ ಭೌತಶಾಸ್ತ್ರ ವಿಷಯದ ಬಗ್ಗೆ ಸಂಶೋಧನೆಯನ್ನು ಕೂಡ ಮಾಡಿದ್ರಿ, ಸಂಶೋಧನಾ ವಿಷಯದ ಕುರಿತಾಗಿ ಸರಳವಾಗಿ ಹಂಚಿಕೊಳ್ಳೋದಾದ್ರೆ.
1: ಅದೇ ಸರ್, ಅಂದ್ರೆ ಈಗ ನನ್ನ ಮಟ್ಟಕ್ಕೆ ನಾನು ಯಾವುದರಲ್ಲಿ ಆಸಕ್ತಿ ಮುಂಚಿಂದನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದೆ, ಅದೇ ಕ್ಷೇತ್ರದಲ್ಲೇನೆ ಅಧ್ಯಯನ ಮಾಡಬೇಕು, ಸಂಶೋಧನೆ ಮಾಡಬೇಕು ಅಂತ ನಾನು ಹೋಗಿದ್ರಿಂದ ನನಗದು ಕಷ್ಟ ಅನ್ನೋದು ಕ್ಲಿಷ್ಟ ಆಗಲಿಲ್ಲ. ಕಷ್ಟಗಳನ್ನು ಕೂಡ ತುಂಬಾ ಚೆನ್ನಾಗಿ ನಿಭಾಯಿಸ್ತಕ್ಕಂಥ ಒಂದು ಮನಸ್ಥಿತಿ ಬೆಳೆಸ್ಕೋಬೇಕಾದಂಥ ಅನಿವಾರ್ಯತೆ ನನಗೆ ಬರಲಿಲ್ಲ, ಯಾಕೆಂದರೆ ನಾನೇ ಆರಿಸ್ಕೊಂಡಂಥ ಕ್ಷೇತ್ರ ಆಗಿತ್ತದು. ಸವಾಲುಗಳು ನನಗೇನಾಗಿದ್ವು ಅಂತಂದರೆ, ಸರ್ ನಾನು ಮಾಡಿದ PhD ಪಾರ್ಟ್ ಟೈಮ್, ಹಾಗಾಗಿ ನಾನು ಪಾಠ ಮಾಡ್ತಾ ಕಾಲೇಜಲ್ಲಿ ಇದ್ಕೊಂಡೇನೆ ನಾನು ಪಾರ್ಟ್ ಟೈಮ್ PhD ಮಾಡಬೇಕಾಯಿತು. ಹಾಗಾಗಿ ನನಗೆ 100% ಫೋಕಸ್, ಅಟೆನ್ಷನ್ ಕೊಡೋ ಅಷ್ಟು ಇರಲಿಲ್ಲ ಸಮಯ ನನಗೆ, ಹಾಗಾಗಿ ಆ ಒಂದು ಅಳುಕು ನನಗಿದೆ. ಮತ್ತಿನ್ನು ಸಂಶೋಧನಾ ಕ್ಷೇತ್ರ ಅನ್ನೋದು ಏನಿದೆ ಸರ್, ಅದು ಅದೊಂದು ಸಮುದ್ರ ಸರ್, ಅದು ಅದು ಆಳಕ್ಕೆ ಹೋದಷ್ಟು ಇನ್ನೂ ಇನ್ನೂ ಇನ್ನೂ ಆಳಕ್ಕೆ ಹೋಗ್ತಾನೆ ಇರಬಹುದು, ಕರ್ಕೊಂಡು ಹೋಗ್ತಾನೆ ಇರುತ್ತೆ. ಅದೊಂದು ಬೇರೆನೇ ರೀತಿಯಾದಂಥ ಪ್ರಪಂಚ ಅದು, ಅದು ತೆರೆದುಕೊಳ್ತಕ್ಕಂಥ ವಿಸ್ತಾರ ಇದೆಯಲ್ಲ ಅದು, ಅದು ಅದ್ಭುತ ಸರ್. ಅದು ಅದು ಹೇಳೋದಕ್ಕೆ ಆಗೋದಿಲ್ಲ, ಅದು ಅದು ಅನುಭವಿಸೇ ಗೊತ್ತಾಗಬೇಕು. ಬಹುಶಃ ಯಾವುದೋ ಒಂದು ಸಂಗೀತನೋ ಸಾಹಿತ್ಯನೋ ಅನುಭವಿಸಿದ ಹಾಗೇನೆ ಇದು ಕೂಡ. ಹಾಗಾಗಿ ಅವಾಗ ನನಗೆ ಅನಿಸಿದ್ದು, ನಾವು ಆಸಕ್ತಿಯಿಂದ ನಾವೇ ಸ್ವಯಂ ಪ್ರೇರಿತರಾಗಿ ಏನಾದರೂ ಮಾಡೋಕ್ಕೆ ಹೊರಟಾಗ ನಮಗೆ ಆ ಸವಾಲುಗಳನ್ನು ಎದುರಿಸೋದಕ್ಕೆ ಒಂದು ರೀತಿಯಾದಂಥ ಸ್ಥೈರ್ಯ ಬರುತ್ತೇನೋ ಅಂತ ಅನಿಸುತ್ತೆ, ಖುಷಿ ಆಗುತ್ತೆ ಸರ್. ಏಕೆಂದರೆ ನಾವು ಕಲ್ತಿದ್ದನ್ನು ನಾವು ಎಲ್ಲೋ ಒಂದು ಕಡೆ ಉಪಯೋಗಿಸ್ತಾ ಇದ್ದೀವಿ, ಇನ್ನೂ ತಿಳ್ಕೊತಾ ಇದ್ದೀವಿ, ಇನ್ನೂ ಆಳಕ್ಕೆ ಹೋಗ್ತಾ ಇದ್ದೀವಿ, ಇನ್ನೂ ವಿಸ್ತಾರ ಕಾಣ್ತಾ ಇದ್ದೀವಿ ಅನ್ನೋದಿದೆಯಲ್ಲ, ಅದೇ ತುಂಬ ಅಪಾಯಮಾನವಾದಂಥ ಒಂದು ಸಂಗತಿ ಆಗುತ್ತೆ.
0: ಈಗ ನಿಮ್ಮ ಈ ವಿಷಯವಾರು ಬಿಟ್ಟು ನೀವು ನಿಮ್ಮಲ್ಲಿರುವಂಥ ಆಸಕ್ತಿಯ ಕ್ಷೇತ್ರಗಳ ಬಗ್ಗೆ ಸ್ವಲ್ಪ ನಮ್ಮ ಕೆಳಗರಿಗೆ ಹೇಳೋದಾದರೆ,
1: ನನಗೆ ಇದೆ ಸಂಗೀತ, ಸಾಹಿತ್ಯ, ಸಿನಿಮಾ ಇಂಥದ್ರಲ್ಲಿ ಸ್ವಲ್ಪ ಆಸಕ್ತಿ ಜಾಸ್ತಿ. ಹಾಗೆಯೇ ನನಗೆ ಬೈಕ್ಸ್ ಅಂದರೆ ತುಂಬ ಚಿಕ್ಕ ವಯಸ್ಸಿಂದನೂ ಕೂಡ ಕ್ರೇಜ್ ನನಗೆ. ಹಾಗಾಗಿ ಲಾಂಗ್ ರೈಡ್ ಹೋಗ್ತಕ್ಕಂಥದ್ದು, ಬೈಕ್ ರೈಡ್ ಮಾಡುವಂಥದ್ದು, ಬೈಕ್ ಬಗ್ಗೆ ಡಾಕ್ಯುಮೆಂಟ್ರಿ ಸಿನಿಮಾಗಳನ್ನು ನೋಡ್ತಕ್ಕಂಥದ್ದು, ಹಾಗೆ ನನಗೆ ಮುಂಚಿಂದಲೂ ಕೂಡ ಈ ಶಾಯಿ ಪೆನ್ ಫೌಂಟೇನ್ ಪೆನ್ಗಳ ಮೇಲೆ ತುಂಬ ಒಲವು ನನಗೆ.
0: ಈಗಲೂ ಬಳಸ್ತೀರಾ?
1: ಈಗಲೂ ಬಳಸ್ತೀನಿ ಸರ್, ನಾನು ಬಳಸದೆ ಶಾಯಿ ಪೆನ್ಗಳನ್ನ, ಅದರಲ್ಲೂ ಕೂಡ ನನಗೆ ಆಸಕ್ತಿ ಇದೆ.
0: ಭೌತಶಾಸ್ತ್ರ ಅಂತ ಹೇಳಿದ್ರೆ ಅದು ನಮ್ಮ ನಿತ್ಯ ಜೀವನದಲ್ಲಿ ಇರುವಂತಹ ವಿಚಾರ, ಮತ್ತೆ ನಮ್ಮ ಸುತ್ತಮುತ್ತಲೇ ನಿತ್ಯವದು ಕಾಣಸಿಗುತ್ತೆ ಅನ್ನುವಂಥ ಸರಳವಾಗಿ ಮತ್ತು ಅಷ್ಟೇ ಒಂದು ಕ್ಲಿಷ್ಟಕರವಾದಂಥ ವಿಚಾರಗಳನ್ನು ವಿಮರ್ಶಾತ್ಮಕವಾಗಿಯೇ ತಿಳಿಸಿದ್ದೀರಿ. ಶೈಕ್ಷಣಿಕ ವಲಯ ಮತ್ತು ನಮ್ಮ ಅಧ್ಯಯನದ ದೃಷ್ಟಿಯಲ್ಲಿ ಅದರ ದೃಷ್ಟಿಕೋನ ಏನು ಇತ್ಯಾದಿಗಳ ಬಗ್ಗೆ ನೀವು ಬೆಳಕು ಚೆಲ್ಲುವಂಥ ಒಂದು ಪ್ರಯತ್ನವನ್ನು ಮಾಡಿದಿರಿ. ಈ ಕಾರ್ಯಕ್ರಮಕ್ಕೆ ಬಂದು ಭೌತಶಾಸ್ತ್ರದ ಸವಾಲುಗಳಿಂದ ಹಿಡಿದು ನಮಗೆ ಇರುವಂಥ ಉದ್ಯೋಗ ಅವಕಾಶಗಳಾಗಿರ್ಬೋದು ಮತ್ತು ಬದಲಾವಣೆಗಳಾಗಿರ್ಬೋದು ಮತ್ತು ಆಸಕ್ತಿದಾಯಕವಾಗಿ ಅದನ್ನು ಕಲಿಕೆ ಮಾಡುವಂಥ ಗ್ರಹಿಕೆ ಮಾಡುವಂಥ ವಿಚಾರ ಆಗಿರ್ಬೋದು ಎಲ್ಲವನ್ನು ಕೂಡ ಹಂಚಿಕೊಂಡಿದ್ರಿ. ನಮ್ಮ ರೇಡಿಯೋ ನಿನ್ನಾದದ ಬಳಗದ ಪರವಾಗಿ ನಿಮಗೆ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ
1: ಸರ್. ನನ್ನನ್ನು ಬರಮಾಡಿಕೊಂಡು ಇಷ್ಟು ಹೊತ್ತು ನನ್ನ ಜೊತೆ ಕಾಲ ಕಳೆಯೋದಕ್ಕೆ ನೀವು ಅವಕಾಶ ಮಾಡಿಕೊಟ್ರಲ್ಲ ನಿಮ್ಮ ಜೊತೆ, ಅದೇ ನನಗೆ ಖುಷಿ. ಯಾಕೆಂತಂದರೆ ರೇಡಿಯೋ ಅಂತಂದರೆ ನಮಗೆ ಅದೇನೋ ಒಂದು ನಮ್ಮ ಬಾಲ್ಯಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಒಂದು ವಿಷಯ ಅದು. ನಮಗೆ ಹಳೆಯ ಕಾಲದ ರೇಡಿಯೋ, ಅದು ದೂರದಲ್ಲೆಲ್ಲೋ ಅದರ ಧ್ವನಿ ಕೇಳ್ತಾ ಇರುತ್ತೆ, ನಿಮಗೆ ದೃಶ್ಯ ಇಲ್ಲ, ಅದು ನಿಮಗೆ ಕಿವಿನಲ್ಲೇ ಕೇಳಬೇಕು ನೀವು. ಆ ಹಳೆ ಹಾಡುಗಳು, ಆ ಹಳೆ ನ್ಯೂಸ್ ಓದ್ತಾವ್ರ ಗಡಸು ವಾಯ್ಸು, ಆ ಕಂಚಿನ ಕಂಠ, ಇದೆಲ್ಲ ಒಂದ್ ರೀತಿ ನನ್ನ ಬಾಲ್ಯಕ್ಕೆ ಕರ್ಕೊಂಡು ಹೋದಂತ ಒಂದು ಅನುಭವನ ತಂದು ಕೊಡ್ತು ನನಗೆ. ಭಾರಿ ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು ಸರ್, ನನ್ನನ್ನು ಕರೆಸ್ಕೊಂಡಿದ್ದಕ್ಕಾಗಿ ತುಂಬಾ ತುಂಬಾ ತುಂಬಾ ಧನ್ಯವಾದಗಳು. ನಂಗೂ ತುಂಬಾ ಖುಷಿ ಆಯ್ತು.
0: ಧನ್ಯವಾದ.
2: ಇದುವರೆಗೆ ಎಸ್ಡಿಎಂ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಸ್ ರಾಘವೇಂದ್ರ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶನ ನಡೆಸಿಕೊಟ್ಟವರು ವಿಕೆ ಕಡಬ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ, ಇದು ಜನಮನದ ನಾದ ತರಂಗ.
3: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಭಾರಿ ಅಪರೂಪವಾಯಿನ ಸಾಂಪ್ರದಾಯಿಕ ಕಲೆ ಅವು ಕುಂಬಾರಿಕೆ. ಕುಂಬಾರಿಕೆ ಪಂಡ ಕರಮಲ್ಪುನವು. ಕುಂಬಾರ ಸಮುದಾಯದ ಜೀವನ ಶೈಲಿ, ಸಾಮಾಜಿಕ ಸ್ಥಿತಿಗತಿ, ಸಾಂಸ್ಕೃತಿಕವಾದ ಸಮುದಾಯದ ಕೊಡುಗೆ, ಬೊಕ್ಕ ಇತ್ತದ ಕುಂಬಾರಿಕೆ ವೃತ್ತಿದ ಸ್ಥಿತಿಗತಿ, ಇಂಚ ಬೇತೆ ಬೇತೆ ವಿಚಾರನು ತೆರೆಯುನಂಚಿನ ಈ ಕಾರ್ಯಕ್ರಮ. ನಮ್ಮ ತುಳುನಾಡು ಕುಂಬಾರ ಸಮುದಾಯಕ್ಕೆ ಸೇರ್ನ ಜನಕುಲು ತನ್ನ ಕುಲಕಸುಬಾದ ಈ ಕರಮಲ್ಪುನ ಬೇಲೆಯನ್ನು ಮಲ್ತಿನೊಳ್ಳೆರು. ಈ ಬಗೆಟ್ ಬೆಳ್ತಂಗಡಿ ತಾಲೂಕುದ ಉಜಿರೆ ಕೈತಲದ ಹಲೆಪೇಟೆ ಪನ್ಪುನಲ್ಪ ಸುಮಾರು 58 ಕುಂಬಾರ ಸಮುದಾಯದ ಜನಕುಲುಳ್ಳೆರು. ಐಟು 30 ಕುಟುಂಬಲು ಇತ್ತೆಲ ಕರಮಲ್ತೊಂದು ತನ್ನ ಕುಲಕಸುಬನು ದುಂಬುಕೊನ ಒಂದುಳ್ಳೆರು. ಐಟೆ ಬದುಕು ಸಾಗ ಒಂದುಳ್ಳೆರು. ಬಲೆ ಅಕ್ಲೆನ ಪಾತ್ರಕು ನಮ್ಮ ಕೆಬಿಯಕ್ಕ ಮನ್ನ ಬಾಜನ ಪೊರ್ಲ ಜೀವನ.
1: ಕಲ್ಯಾಣಿ ಎಂಕ್ಲು ಉಜ್ಜಿರಡಿದ ಪಾತೇರ್ ನಮ್ಮನು ಬೆಳ್ತಂಗಡಿ ತಾಲೂಕು ಲಾಯಿಲ ಗ್ರಾಮದ ವಿವೇಕಾನಂದ ನಗರದ ಇಪ್ಪನ ಎಂಕ್ಲು ಇಂಕ್ಲು ಕರಮಲ್ಪನಕ್ಲು ಕರಮಲ್ಪನಕ್ಲಂಡ ಎಂಕ್ಲು ಮಣ್ಣು ಬಂಗಾಡಿ ಹಿಡಿದುಕೊಂಡ್ರೋಡು ಬಂಗಾಡಿ ಹಿಡಿದುಕೊಣತ್ತದು ಏನು ಎಂಕ್ಲು ಉಣಗಾವಡು ಉಣಗಾದು ಏನು ಒಂಜಿ ಟೆಂಪ ಮಣ್ಣು ಕೊಂಡ್ರೋಡು ದಂಡ ಒಂಜಿ 10-25,000 ರೂಪಾಯಿ ದುಡ್ಡು ಬೋಡಪ್ಪ ಭಾರಿ ಬಂಗಾಡು ಕೊಂಡ್ರು ಏನು ಕೊಣತ್ತದು ಉಣಗಾವಡು ಉಣಗಾದು ಬುಕ್ ಪೊಡಿ ಮಲ್ಪೋಡು ಪೊಡಿ ಮಲ್ತದ್ದು ಏನು ಗಾಳಿ ಪೋಡು ಗಾಳಿತದ್ದು ಏನು ಬುಕ್ಕ ನೀರು ಪಾಡ್ದು ಕಲಪೋಡು ಕಲತ್ತದ್ದು ಏನು ಬುಕ್ಕ ಪುಂಚೋಡು ನಮ್ಮ ಎಡ್ಡೆ ಕೈಟ್ಟು ಪುಂಚಿದು ಅಯ್ನು ಬುಕ್ಕ ಬಳೆ ಬತ್ತೋಡು ಹಿಂಗಲ್ನ ಹಗುರ ಇಪ್ಪನತೆ ಐಟು ಅಯ್ನು ಕರ ಮಲ್ತದ್ದು ಉಣಗಾವಡು ಉಣಗಾದ ಬುಕ್ಕ ಅಯ್ನು ಬೆನೋಡು ಬೆಂದದ್ದು ಅಯ್ನು ಅರೆಪೋಡು ಕಲ್ಲಿಡು ನೈಸ್ ಮಲ್ಪೋಡು ನೈಸ್ ಮಲ್ತದ್ದು ಅಯ್ನು ಬುಕ್ಕ ಉಣಗಾವಡು ಉಣಗಾದ ಎಂಕ್ಲು ಬುಕ್ಕ ಅಯ್ನು ಉಣಗಾರದಿ ಓಡು ಎಡ್ಡೆ ದೊಂಬು ಗುದಿದು ಅಯ್ನು ಎಂಕ್ಲು ಆವೆ ಪಾಡೋಡು ಆವೆ ಪಾಡೋಡು ದಂಡ ಭಾರಿ ಬಂಗ ಉಂಡು ಒಂಜಿ ಕಟ್ಟ ಬೈಕ್ 500 ರೂಪಾಯಿ ಉಂಡು ಬುಕ್ಕ ಒಂಜಿ ಕಿಂಟಲ್ ಕಣಕ್ಕೆ ಕೊಂಡ್ರೋಡು ದಂಡ 500 ರೂಪಾಯಿ ಉಂಡು ಅಂಚ ಅಯ್ನು ಪುರ ಕಣತ್ತದ್ದು ಆವೆದ ಕೊಟ್ಟೆಡು ಆವೆ ಪಾಡ್ನು ಆವೆ ಪಾಡ್ದು ಬುಕ್ಕ ಅಯ್ನು ಮನ ತಾನಿದೆಪ್ಪನು ಸೂರ್ಪಡದೆ ಮನ ತಾನಿದೆತ್ತದ್ದು ನಮ್ಮ ಇಲ್ಲಡೆ ಕಣತ್ ದೀಪನು ಕಣತ್ತಿದ್ದು ಬುಕ್ಕ ಅಯ್ನು ಮನ ತಾನಿ ಬುಕ್ಕ ಏ ಪೋಲೆ ಎಂಕ್ಲೆ ಹಳ್ಳಿಗೆ ಕೊಂಡೋಲಿ ಹಳ್ಳಿ ಹಳ್ಳಿಗೆ ಹಳ್ಳಿ ಹಳ್ಳಿಗೆ ಕೊಂಡಂಡ ಮಣ್ಪೇರು ನಿಗಲ ಕರಕ್ಕೆ ಈತ್ ರೇಟ ಒಂಜಿ ಕರಕ್ಕೆ 105 ಹೆಂಚಿನ ಅವು ಎಲುಮಿನ ಅವು ಕರ್ಬನ ಅನ್ನೋಣಿಪೇರು ಅಂಚ ಮಾಂತ ಪಂಡ್ರ ಪೋಂಡ ಭಾರಿ ಹಿಂದುಂಡು ಎತ್ತ ಕಷ್ಟ ಉಂಡು ತುಳಿ ಏನು ಮಲ್ಪೋಡು ದಂಡ ಭಾರಿ ಬಂಗೋಡು ಮಲ್ಪುನ ಅಯ್ನು ಹಳ್ಳಿ ಕೊಂಡ ಅಂಚ ಪಂಡ್ಪೇರು ಇಂಕಲ್ನ ಬಿಸಾಲೆಂದು ಪಂಡ ಒಂಜಿ ದಿನ ಕಚಿ ಮಲ್ತಂಡ ಮನ ತನಿದ್ದೀಂಡಲ ತಾಲಾಪುಜಿ ನಮ್ಮ ಎಲ್ಮಿಂದ ಕಲ ಬಿಸಾಲೆಡ್ ಕಚಿ ಮಲ್ತಂಡ ಅವು ಅಪ್ಪಗ ಅಪ್ಪಗನೇ ನೀರು ಬರ್ಪು ಒಂಜಿ ಗಲಿಗೆನಗ ಅಂಚ ತಿಂದು ರಡ್ಡು ದಿನ ದೀಂಡಲ ದಾಲಾಪುಜಿ ಭಾರಿ ಸೋಕು ಇಪ್ಪುಂಡು ಈತ ಪಂಡದು ಎನ್ನ ಪಾತೇರನು ತಯಮ
2: ಎನ್ನ ಪುದರ್ ಬೇಬಿಂದೆ ಯಾನ ಆರು ಬೇಲ ಮಲ್ಪನಾಗ ಯಾನ್ಲ ಕರತ ಬೇಲ ಮಲ್ಪನಾಗ ಯಾನ್ಲ ಸೇರಿದು ಹುಟ್ಟು ಕರಂ ಇನ್ ಮಲ್ಪನಾಗ ಹಗ್ಗುರಮ್ ಅಂತ ಒಯ್ಪೇರೊಂಡತ್ತ ಅವು ಪುರ ಮಲ್ಪನ ಎಂಗ್ಲ ಎರಡು ಜನ ಸೇರಿದ್ ಮುಖ ತಿರ್ಗಾವನ ಮುಖ ನೈಸ್ ಮಲ್ಪನ ಮುಖ ಅಡಿಗೆಗಳ ಭಾರಿ ಎಡ್ಡೆ ಮಣ್ಣು ಪುಡಿ ಮಲ್ಪನ ಅಂತ ಎಡ್ಡೆ ಎಂಕ್ಲ ಮೂಜಿ ಎರಡು ಜನ ಬೋಟ್ ಹೋಯ್ಕು ಅಂಚ ಮುಖ ಅಡಿಗೆದವಲ್ಲ ಐಟು ಕಜಿಪು ಅಂತ ಮಲ್ತಂಡ ದಾಳ ಹಾಳಾ ಪೂಜಿ ಉಣ್ಪುಲ ಹಾಳಾ ಪೂಜಿ ಭಾರಿ ಎಡ್ಡೆ ಜೋಕುಲ ಭಾರಿ ಎಡ್ಡೆವು ಮಣ್ಣದವು ಕರೆಕ್ಟ್ ಭಾರಿ ಎಡ್ಡೆ ಅವು ಎಂಗ್ಲ ಜಾಗ್ರತೆ ಅಯ್ನು ದೆಕ್ಕದ ದೆಕ್ಕನಾಗ ಮಂತ ಜಾಗ್ರತೆ ಮಂತ ದೆಕ್ಕೊಡು ಒಟ್ರಾಸ್ಕೊಂಡದ್ದು ಇಂದು ಎಲ್ಮಿಂದ ಕರೆತಲೆಕ ತಾಂಟವರ ಬಲ್ಲಿ ಬೈತ ಹೆಂಚಿನ ತೆರಿಯೆ ಅವು ಮಲ್ತದ ಏನ ಲಾಪುಂಡು ಅವು ಮಲ್ತದ ಏಜಿನ ಲಾಪುಂಡು ದಾಲ ತೊಂದರೆ ಇಜ್ಜಿ ಜಾಗ್ರತೆ ಮಲ್ಪುಡು ದಾಲ ಜಂಕಲ್ಲ ಏ ತೋರ್ಸದ ಉಂಡು ಖರಾಮ್ ಅಂತ ಸುಮಾರು ಉಂಟು ಅಂಚ ಜಾಗ್ರತೆ ಮಲ್ಪುಡು ದಾಲ ಪೂಜೆ ಉಂಡು ಒಂಜಿ 2 ವರ್ಷದ ಅಂತ ಉಂಟು 2-3 ವರ್ಷದ ಮಂತ ಉಂಡು ಅಲ್ಲಿ ಉಂಟು ಅಂಚ ಭಾರಿ ಎಡ್ಡ ಆಯ್ತು ಗ್ಯಾಸ್ಟಿಕ್ ಬಾಳಿಕೆ ಬರ್ಪುಂಡು ಜೋಕ ಎಡ್ಡೆ ಅತ್ತವು ಜೋಕ ಹಿಂದೆ ಎಡ್ಡೆ ಹಿಂದೆ ಅಡಿಗೆ ಮಂತ ಮಲ್ತಂಡ ಭಾರಿ ಎಡ್ಡೆ ಅಂಚ ಐಟು ಮಲ್ತಂಡ ಸೀಕೆ ತಪ್ಪುಜಿ ಆಯ್ತು ಸೀಕ್ ಜಾಸ್ತಿ ಹಿಂದೆಟ್ಟು ಸೀಕದ ಲಂಚಿಜ್ಜಿ ಭಾರಿ ಎಡ್ಡೆ ಕರತ ಹಿಂದೆಟ್ಟು ಅಡಿಗೆ ಮಲ್ತಂಡ ಭಾರಿ ಎಡ್ಡೆ ಉಣಪು ಬಲ್ಪು ಮಲ್ತದಿಂದ ಎಲ್ಲ ಮುಟ್ಟಲ್ ದಾಲ ಪುಜಿ ಅಂಚನ ದೀಂಡ
3: ಇರ ಪುದರ್
4: ಏನ ಪುದರ್ ನೀಲ
3: ಏತ್ ವರ್ಷ ಇಡ್ಬೇಕು ಇರ
4: ಏನು ಎಲ್ಲಿ ಹೇಳಿದೆ ಬೇಲೆ ಕಲ್ತದೆ
3: ಎಲ್ಲಿ ಹೇಳಿದೆ
4: ಹಾ ಕರ್ತ ಬೇಲೆ ಬುಕ್ಕ ಹೋಗಲು ಬೇರೆ ಗೊತ್ತಿಜಿ ಕರ್ತ ಮಾತ್ರ ಬೇಲೆ
3: ಹೊಲ್ತು ಮಣ್ಣು ಪೂರ ಬತ್ತಾರ
4: ಮಣ್ಣು ದಿಡುಪು ಹಿಡ್ದು
3: ದಿಡುಪು ಮಣ್ಣು ಬತ್ತ ಬೇತೆ
4: ಬೇತೆ ಹೆಂಚಿ ನಾನು ಪೋಡಿ ಮಾಡ್ತದೆ ಆಯ್ನ ಗಾಲ್ತಿದ್ದು ಪೂರ ಆವಡು ಆಡುವಾಗ ಕಲಕ್ತದೆ ಚಕ್ರಡು ಆಯ್ನ ಫಸ್ಟ್ ಅರುವ ಆವಡು ಆಡುವಾಗ ಪುಣ್ಯ ನಡುಕ ಬೆನಾರಾಣಿ ಬೆಂದಿರಾಯ ನಡುಕ ಆಯ್ನ ಆಯವಾಡು ಈ ಪುಣ್ಯ ನಕ್ಕಳೆ ಮತ್ತೆ ಕರತ ಆಯ್ನ ಆರೇಪರ್ನು ನೈಸು ಮಲ್ಪಾರ ಅವನು
3: ಕರನ್ನು ಸೇಲ್ ಮಲ್ಪನ ಹೊಡಿ
4: ಸೇಲ್ ಇಂಚನೇ ಹಳ್ಳಿಗೆ ಇಂಚ ಮಂತ ಒಬ್ಬನ ಜಾಸ್ತಿ ಏನು ಅಂಗಡಿ ಒಬ್ಬನ ಕಮ್ಮಿ ಅಂತ ಅಂಗಡಿ ಮಂತ ಇಂಚ ಏನು ಇಂಚನೆ ಸೇಲ್ ಮಾಡ್ಬನ ಇಲ್ಲಿ ಇಲ್ಲಿ ಓದು ಅಂತ ಇದು ಬೇರೆ ಎಲ್ಲ ತಗೊಳ ಇಜ್ಜಿತ್ತೆ ನಾವು ನಾಲ್ಕು ವರ್ಷದ ಬುಕ್ಕನಿ
3: ಹೆಂಗಾಗುತ್ತೆ ಇದು ಕೆಲಸ ಮಾಡೋಕ್ಕೆಲ್ಲ
4: ಕೆಲಸ ಮಾಡೋಕ್ಕೆ ಕುಡ್ರಾಕೆ ಭಾರಿ ಕಷ್ಟ ಆಗುತ್ತು ಈಗ ಹೊಳ್ದು ಹೊಳ್ದು ಇದು ಕಾಲ ಬಗ್ಗಿಸಿ ಬಗ್ಗಿಸಿ ಕುಡ್ರಾಕೆ ಆಗ್ತಲ್ಲ ಇನ್ನೆಲ್ಲ ಇದು ಉಂಟು
3: ಈಗ ನೀವು ಅಂಗಡಿ ಸ್ವಲ್ಪ ಕೊಡ್ತೀರಾ ಯಾಕೆ ಇಲ್ಲಿ ಮಾರಕ್ಕೆ
4: ನಾವು ಹಿಂಗೆ ಹಳ್ಳಿ ಹಳ್ಳಿ ಇಂಚ ಹಿಂಗೆ ಕೊಂಡ ಮಾರ್ತೀವಿ ಹಾಂ ಬೇತ ವಹಿವಾಟು
3: ವಹಿವಾಟಿಲ್ಲ ಇದೆ
4: ಇದು ವಹಿವಾಟು
3: ಮಡಿಕೆ ರುಚಿನ ಮಾಡಿ
4: ಮಡಿಕೆ ಮಾಡ್ತಾ ಒಂದೇ ಕೆಲಸ ಬೇಕಿದ್ದಿಲ್ಲ
3: ಮನೆಯವರೆಲ್ಲ ಇದೇ ಕೆಲಸ ಮಾಡ್ತಾರೆ
4: ಮನೆಯವರು ಮಂಗ ಪಂಚ ಕೆಲಸ ಮಾಡ್ತಾಗ
3: ಮಡಿಕೆ ಈಗ ಸೇಲ್ ಉಂಟ
4: ಸೇಲ್ ಭಾರಿ ಕಷ್ಟ ಆಗುತ್ತೆ ಈಗ
3: ಅಲ್ಲ ಸೇಲ್ ಸ್ವಲ್ಪ ಕಮ್ಮಿ ಅಲ್ಲ
4: ಸೇಲ್ ಕಮ್ಮಿ ಈಗ
3: ಮಾರಕೊತ್ತಡ್ಲ
4: ಬೇರೆ ಬೇರೆ ಇಲ್ಲ
3: ಅಲ್ಲ
4: ಎಲ್ಲ ಮಡಿಕೆ ಮಾಡ್ತಾರೆ ಅಲ್ಲ
3: ಹೌದೌದೌದು
4: ಸ್ವಲ್ಪ ಕಷ್ಟ ಆಗುತ್ತೆ
3: ಇದಕ್ಕೆ ರೇಟ್ ಎಲ್ಲ ಹೇಗೆ ಉಂಟು
4: ರೇಟ್ ಎಂತ ಒಂದು ಎಸು ದೊಡ್ಡ ಹುಡುಗಳು ಒಂದು 60 ರೂಪಾಯಿ ಹಿಂಗೆಲ್ಲ ಕೊಡ್ತಾಸಿ
3: ಅಲ್ಲ
4: ಹಿಂಗೆ ಸೇಲ್ ಮಾಡುತ್ತೆ ಅಂಗಡಿ ಹಳ್ಳಿಯೆಲ್ಲ ಆಗ್ತಾಳೆ
3: ರೇಟ್ ಎಲ್ಲ ಕಮ್ಮಿ
4: ರೇಟ್ ಕಮ್ಮಿ
3: ಅಲ್ಲ
5: ಚೆನ್ನಯ್ಯ ಇಂದ ಎಂಕಲ ಕಾಜು ಹಿಡ್ದು ಮಣ್ಣು ಕೊಡೋಡು ಒಂಜು ಬಿಕಪ್ಪು ಮಣ್ಣಿಗೆ 1000 ರೂಪಾಯಿ ಕೊಡ್ದು ಕೊಡೋಡು ಬುಕ್ಕ ಅವು ಕೊಣತ್ತು ಮಣ್ಣು ಪುಡಿ ಮಲ್ತದ ಕೊಣತ್ತು ಉಣ್ಗೋಡು ಹೇಳು ಬುಕ್ಕ ಪುಡಿ ಮಲ್ಪೋಡು ಪುಡಿ ಮಲ್ತದ್ದು ಕಾಲ್ ಪೋಡು ಕಾಲ್ತದ ಬುಕ್ಕ ಮಣ್ಣು ಕಲ್ಪಾವಡು ಹೇಳು ಬುಕ್ಕ ಕರ ಬಳೆ ಬತ್ತೋಡು ಮಣ್ಣು ಅಂಟು ಮಲ್ಪೋಡು ಹೇಳು ಬುಕ್ಕ ಬಳೆ ಬತ್ತೋಡು ಹೇಳು ಬುಕ್ಕ ತೊಳಿಪೋಡವು ಹೇಳು ಬುಕ್ಕ ಆವೇ ಪಾಡೋಡು ಕನಕ್ ಆಜು 100 ರೂಪಾಯಿ ಕೊಂಡು ಕೊನೋಡು ಬೈಕ್ 100 ಸುಡಿ ಬೈಕ್ ಆಜು 100 ರೂಪಾಯಿ ಕೊಡೋಡು ಹೈಡ್ ಬುಕ್ಕ ಕರ ಆವೇ ಪಾಡ್ದು ಕೊಣತ್ತದ ಗುಡ್ಡಾಗ ಕೊನೋಡು ಗುಡ್ಡ ಕೊಣ ತಲ್ಪ ಬೊಂಪೈಲು ತೀದು ಕೂಡ ಸೇಲ್ ಮಾಡ್ಪೋಡು ತುಂಬಂದು ಕುಂಜಂಜು ಕರಕ್ಕೆ 100 ರೂಪಾಯಿ 50 ರೂಪಾಯಿ ಮಂತ ತಿಕ್ಕೊಂಡು ಬುಕ್ಕ ಮಣ್ಣು ಕಾಜುರು ದುಡಿಪ ಕಾಜುರು ಒಂಜು ಬಿಕಪ್ಪು 1000 ರೂಪಾಯಿ ಆಜಿ ಒಂಜು 10-15 ಸಾವಿರ ರೂಪಾಯಿ ಆಪುಂಡು ಜನಕೊಲಿಗೆ ಪೂರ ಕೊರ್ದು ಸಂಬಳ ಕೊಡ್ದು 15 ಸಾವಿರ ರೂಪಾಯಿ ಆಪುಂಡು ಒಂಜು ಬಿಕಪ್ಪು ಮಣ್ಣಿಗೆ ಅವು ಕಾಂಡೆ 5 ಗಂಟೆ ಪೋಂಡ 1 ಗಂಟೆ ಆಪುಂಡು 10 ಖಾಲಿ ಮಾಡ್ಪಿನಾಗ ಎರಡು ಬುಕ್ಕ ಹಿಂದೆ ಪೂರ ಲೈನ್ ಇಂದ ಲೈನ್ ಬೋಡು ಆವೆ ಬಾಡ್ದು ಕುಣದು ಪಂಪ ಇಡು ಅಕ್ಕಿ ಟಂಪ ಬಾಡಿಗೆ 1000 ರೂಪಾಯಿ ಬಾಡಿಗೆ ಹೊರಡು ಬಾಡಿಗೆ ಹೊಡೆದು ಅಲ್ಪ ಇದು ಕೂಡ ಲೈನು ಇಲ್ಲಿ ಇಲ್ಲಿ ತುಂಬಂದು ಬೋಡು ತುಂಬುದು ಪೂರ ಇಂಚನೆ ಕಮ್ಮಿಡಿಕೆ ಕಮ್ಮಿಡಿಗೆ ಬೇರೆ ಕಮ್ಮಿಡಿಗೆ ಅಂಡ ಎಂಕಲೆ ಕಂಡ ಇಂದ ಅಸಲು ಹಾಪಿಜಿ ಒಂದು 100-105 ರೂಪಾಯಿ 200 ರೂಪಾಯಿ ತಿಕ್ಕೋಡು ಎಂಕಲಿಗೆ ಅವೆಲ್ಲ ಬಚ್ಚಿ ಬಚ್ಚಿಂದೇ ಬಂಟ್ನ ಹಾಂ ಇತ್ತೆ ಯಾನು ಇತ್ತೊಂದು 22 ವರ್ಷ ಏನೋ ಕರತ್ತ ಬೇಲೆ ಸರ್ವಿಸ್ ಇತ್ತ ಅವೇ 8 ಗಂಟೆ ಶುರು ಅಂಡ ರಾತ್ರಿ 10 ಗಂಟೆ ಮುಟ್ಟ ಬೇಲೆ ಹಾಕೊಂಡು ಫುಲ್ಲುಂಡ ದಿನಕ್ಕೊಂಜಿ 20 ಬಿಸಾಲ ಹಾಕೊಂಡು 20 ಬಾರಿ ಬಂಗೋಡು 20 ಬಿಸಾಲ ಬಾರಿ ಬಂಗೋಡು ಅವು ದುಮ್ಮು ನಾನೇ ಬಳೆ ಬತ್ತಿ ದಿನ ಮನೆ ತಾನೆ ಮುಂಜಿ ದಿನಕ್ಕೆ 20 ಬಿಸಾಲ ಅವು 10-11 ಗಂಟೆ ಹಾಕೊಂಡು 60 ದೀತು ಅಂತ ಅನ್ನೋ ಅವು ಮಣ್ಣಕ್ಕೆ ಅವು ಜಾಗ್ರತೆ ಮಾಡ್ಕೊಡಂದ ಅವು ಜಾಗ್ರತೆ ಅಂದ ತಾಂತ್ರ ಬಲ್ಲಿ ಗ್ಯಾಸ್ ಹಿಡಿಯುವಲ್ಲಿ ದಾಳ ತೊಂದರೆ ಗ್ಯಾಸ್ ಹಿಪ್ಪಿನಾಗೆ ದಾಳ ತೊಂದರೆ ಇತ್ತು ಎಂಕಿಲ್ಲ ಗ್ಯಾಸ್ ಹಿಡಿದೀಪ ದಾಳ ಹಾಪುಜಿ ಕೆಲವು ದಾಖಲೆ ಬಂದ್ಬೇರು ಗ್ಯಾಸ್ಗೆ ಪುಡ ಉಂಡು ಪುಡ ಉಂಡು ದಾಳ ಹಾಪುಜವು ಇನ್ನು ಅವು ಎಂಕಿಲಿತ್ತಕ್ಕೆ ಬಲಿಪುಣಗ ದಾಳ ಹಾಪುಜಿ ಇಂಚ ತಾಗಂಡ ತಾಂಟಿಂಡ ಹಿಂದ ಹಾಪುಂಡು ಪುಡಿ ಹಾಪುಂಡು ಬುಕ್ ಅವು ಸರಿ ಮಾಡಿ ಬರ ಹಾಪುಜಿ ಬುಕ್ ಆವೆ ಬಣ್ಣಗೆಲ್ಲ ಅವು ಪೋಂಡ ಕೆಲವು ಲಾಸು ಬರ್ಪುಂಡು ಹೊರ 10-15 ಸಾವಿರ ರೂಪಾಯಿ ಲಾಸು ಬರ್ಪುಂಡು ಆವೆ ಬಾಡ್ದು ದೆಪ್ಪಿನಾಗ ಹೊರ 10 ಉಂಡು ಜಾಸ್ತಿ ಬಂಡ ಮಣ್ಣದ ಕರನೆ ಮತ್ತೆ ಅಂಗಡಿ ಕೊಣಪ್ಪನಂಡ ಇಂಚಿನ ಕುದುಪ ಕೊಣಪ್ಪನ ಜಾಸ್ತಿ ಕರ ಉಂಪಿದ ಕರ ಜಾಸ್ತಿ ಅಂಗಡಿಗೆ ಬಾಡಿನಂಡ ಇಂಚ ಇಲ್ಲಿ ಇಲ್ಲಿ ಓಪನಂಡ ಬಿಸಲ ಮಾತ್ರ ಜಾಸ್ತಿ
6: கோட்டி வந்து இங்கே கரத்தை வில அனுப்புனா கரக்கு சுமார் மண்ணு வந்தா விடும் மண்ணு வந்தா கொஞ்சம் பிக்கப்பு மண்ணு கல்பானே ஐந்து சரக்கு விடும் முழுப்பு வந்தால் கொஞ்சம் பதினாறு சார் எங்களுக்கு கூறு ரெடி எத்தினாங்க இல்லாடி வந்தாங்க ஐந்து பலத்து சுமார் பேலுண்டு எங்களுக்கு நைட்டு கணக்காக விடும் ஒரு சுமார் பேல விடும் சுமார் வேலை அனுப்பணும் அஞ்சு எங்களுக்கு கரெக்ட் டிமாண்ட் வந்து கம்மி யான் கொஞ்சம் 35 வருஷம் வந்து வேலை அனுப்பேன் 35 வருஷம் வேலை அனுப்பேன் கொஞ்சம் அள்ளி எங்கள் லைன் செல்வோம் ஜாஸ்தி எங்களுக்கு புத்தூர் கொஞ்சம் குடலாக்கில் போப்போம் எங்களுக்கு போகிற சைட்டில் வைப்போம் கேரளாக்கில் வைப்போம் மற்ற கூட வைப்போம் பூரா வகைத்த நீர் நீர் பாட்டினா கரம் அனுப்புவோம் கஞ்ச கரம் அனுப்புவோம் பிசலாம் அனுப்புவோம் உணப்புனா கத்தாவு பல்லாயி பூரா அனுப்புவோம் பூரா ஐட்டம்லாம் அனுப்புவோம் நீர் பாட்டினா கரம் அனுப்புவோம் நீர் இஞ்சாவுனா கூஜா அனுப்புவோம் பூரா அனுப்புவோம் டிஜைன் தான் மந்திரங்கள் நீர் பூஜாத்தி பூரா அனுப்புவாங்க பூரா
3: ஜாஸ்தி ஜனங்களுக்கு
6: இத்த ஜாஸ்தி உண்ட பிசல் கஜிப்பு தர ஜாஸ்தி வந்து உணப்பு தரம் ஜாஸ்தி சாப்பினவே ஜாஸ்தி கஜிப்பு தண்ணி ஜாஸ்தி சாப்பினா ஆரோக்கியமாக அந்த எந்தக்கு இருந்தால் சுகர் கேஸ்ட்ரிக்கும் அந்த பாரி எட்டு மண்ண தர நெட்டு எட்டாக்கும் தால தொந்தரிச்சு நெட்டு பலத்துண்டா அதுக்கு சுகர் கேஸ்ட்ரிக் உள்ள வராது
3: ನನ್ನ ಹೆಸರು ವಿನೋದರ ಅಂತ ನಾನು ವಿದ್ಯಾರ್ಥಿಯೂ ಹೌದು ಕುಂಬಾರಿಕೆ ವೃತ್ತಿಯನ್ನು ಮಾಡ್ತಿರುವಂಥ ಒಬ್ಬ ಕುಲಕಸುಬುಕಾರನಿಗೂ ಹೌದು ಹಾಗೆ ನಾವು ಕುಂಬಾರಿಕೆ ವೃತ್ತಿಯನ್ನು ನಾನು ಕಲಿತಿರುವಂಥದ್ದು ನನ್ನ ತಂದೆಯಿಂದ ನಮ್ಮ ಮನೆಯಲ್ಲಿ ಕೂಡ ಬಳಸುವಂಥದ್ದೇ ನಮ್ಮ ಕುಂಬಾರಿಕೆಯಲ್ಲಿ ಮಾಡಿದಂಥ ಮಡಿಕೆಯಲ್ಲಿ ಅನ್ವಯಿಸುವಂಥದ್ದು ಸಾಂಬಾರು ಮಾಡುವಂಥದ್ದು ಸಾಂಬಾರು ಪಾತ್ರೆಯಲ್ಲಿ ಸಾಂಬಾರು ಮಾಡುವಂಥದ್ದು ಹಾಗೆ ನಾವು ಮಡಿಕೆ ಮಾಡ್ತಾ ಸುಮಾರು ವರ್ಷ ಅಂತ ನಾವು ಇದರ ಮಡಿಕೆ ಮಾಡಿಳು ಇದಕ್ಕೆ ನಮ್ಮ ಅಪ್ಪ ಅಮ್ಮ ಒಬ್ಬ ಕಾಲು ಇತ್ತಡೆ ಸಾಕಾತಲ್ಲ ತುಂಬ ಜನ ಮನೆದವರೆಲ್ಲರ ಇತ್ತಡೆ ಮಾತ್ರ ಒಂದು ಮಡಿಕೆ ಮಾಡೋಕ್ಕೆ ಸಾಧ್ಯ ಅಂತ ಕೆಂದ ತಡೆ ಒಬ್ಬ ತುಂಬ ಕಷ್ಟ ಪಡೋಕ್ಕಾಗುತ್ತೆ ಅದರಿಂದ ಎಲ್ಲರಲ್ಲ ಕೂಡಿ ಒಂದು ಮಡಿಕೆನ ಮಾಡೋಕ್ಕೆ ಸಹಕಾರಿ ಆಗುತ್ತೆ ಹಾಗೆ ಹೇಳ್ತಾರೆ ಒಂದು ಗಾದೆಲ್ಲ ಉಂಟು ಕುಂಬಾರನಿಗೆ ವರುಷ ದೊನ್ನೆಗೆ ನಿಮಿಷ ಅಂತ ಹೇಳಿ ಅದು ಲೌದು ಒಂದು ಮಡಿಕೆ ಮಾಡೋಕ್ಕೆ ತುಂಬ ವರ್ಷ ತೇಸುಂತು ಅಂತಲೇ ನಾವು ಆ ಮಡಿಕೆ ಒಂದು ಪೆಟ್ಟು ಹೊಡೆ ತಡದು ಬೇಗ ಹಾಳೌದು ಒಡೆದಿ ಹೋಯ್ತು ಹಾಗೆ ನಾವು ಒಂದು ಮಡಿಕೆ ಮಾಡ್ಕೊಂಡು ತಡೆ ತುಂಬ ಕಷ್ಟಪಡ್ತು ಹಾಂ ಇದೇನೇ ನನಗೆ ತುಂಬ ತೃಪ್ತಿ ಉಂಟು ಇದೇನೇ ಹೇಳಿದಕ್ಕಿಂತ ಜಾಸ್ತಿಯೇ ತೃಪ್ತಿ ಉಂಟು ಅಂತ ಹೇಳಲ್ಲ
0: ಕರ ಮಲ್ತೊಂದು ಐತ ಬೇನೆ ಬೆಸರನ್ನು ತಿರಿಯೊಂದು ಇತ್ತೆಲ ಜೀವನ ಮಲ್ತೊಂದುಪ್ಪುನ ಮುಕ್ಲಿನ ಬದುಕು ಬಂಗಾರ ಅವಡು ಪಂತಿನ ಪಾತ್ರ ಈ ಕಾರ್ಯಕ್ರಮದ ಸುಲ್ಮೆಲು
7: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ.

ಕೇಳುಗರೆ, ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಜನಸಮುದಾಯಕ್ಕಾಗಿ ಸಮರ್ಪಣೆ. ಕೇಳುಗರೆ, ಇಂದಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ